ಕೇಳುಗರೆ, ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಇಂದು ಮಂಗಳವಾರ, 2026 ಸಾಲಿನ ಆಗಸ್ಟ್ ತಿಂಗಳ 18 ತಾರೀಕು. ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಶ್ರಾವಣ ಮಾಸದ 27 ದಿನ. ಆತ್ಮೀಯ ಕೇಳುಗರಿಗೆಲ್ಲ ವೆಂಕಟೇಶ್ ಹೂಗಾರ್ನ ಶುಭ ಮುಂಜಾನೆಯ ನಮಸ್ಕಾರಗಳು. ನಿಲಯದ ಈ ದಿನದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:40. ಕಾರ್ಯಕ್ರಮ ವಿವರಣೆ. ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಕಾರ್ಯಕ್ರಮ ವಿವರಣೆಯ ನಂತರ 6:05 ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆ ಕೇಳುತ್ತೀರಿ. 6:10 ನಮ್ಮ ನಿಲಯದಿಂದ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಡ್ಲೇರ ತುಳಸಿ ಮೋಹನ್ ಅವರಿಂದ ಕೇಳಬಹುದು. 6:35 ನಮ್ಮ ನಿಲಯದಿಂದ ದೇಶಭಕ್ತಿಗೀತೆ ರಚನೆ ಶಿವರಾಮು ಅವರದ್ದು ವೃಂದಗಾನದಲ್ಲಿ. 6:40 ಜನಪದ ಗೀತೆಗಳಲ್ಲಿ ಬಿಕೆ ಸುಮಿತ್ರ, ಕೆ ಯುವರಾಜ್, ಪ್ರತಿಮಾ ಮತ್ತು ಸಂಕಟಿಗರ ಧ್ವನಿಯಲ್ಲಿ ಕೇಳಬಹುದು. 6:55 ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. 7:00 ಕಾರ್ಯಕ್ರಮದ ಮುಖ್ಯಾಂಶಗಳ ಪರಿಚಯ. 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ. 7:15 ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳ ಆಧರಿಸಿದ ಸುದ್ದಿಸಂಚಿಕೆ. ಓದಿದವರು ಬಸವರಾಜ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಚ್ಚೆ. 7:30 ಪ್ರಕಟಣೆಗಳು. 7:35 ಕನ್ನಡದಲ್ಲಿ ವಾರ್ತೆ ಬೆಂಗಳೂರು ಕೇಂದ್ರದಿಂದ ಕೇಳುತ್ತೀರಿ. 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ವಿತರಿಸುತ್ತವೆ. 8:00 ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ. 8:30 ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನ ಗಾಯನ ಕೇಳಬಹುದು. ಪ್ರಕಟಣೆಗಳನ್ನು ಕೇಳುತ್ತೀರಿ. 9:00 ಭಾವಗೀತೆಗಳು. 9:30

0: ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಅನಂತರ ಅಸ್ಥಿ ಸಂಧಿವಾತ ಕುರಿತು ಡಾಕ್ಟರ್ ರಾಜನ್ ಜಿ ಅವರಿಂದ ಮಾಹಿತಿ ಕೇಳುತ್ತೀರಿ. ಪ್ರಸ್ತುತಿ ಮಂಜುಳಾ ಪುರಾಣಿಕ್. 1 ಗಂಟೆಗೆ ಪ್ರಗತಿ ಪಥ, ಪಿಎಂ ಫಸಲ್ ಬಿಮಾ ಯೋಜನೆ ಕುರಿತು ಮಾಹಿತಿ ಕೇಳಬಹುದು. 1:20 ಚಿತ್ರಗೀತೆಗಳು, 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ. 3:00 to 5:00 FM 101.3 MHz ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. ಈ ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ ಕೇಳಬಹುದು. ಇನ್ನು ಈ ದಿನದ ಸಂಜೆಯ ಪ್ರಸಾರದಲ್ಲಿ 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಬಿತ್ತರಿಸುತ್ತೇವೆ. 5:30 ಯುವವಾಣಿಯಲ್ಲಿ ಯುವಚಿಂತನ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಮಾತು ಹೇಗಿರಬೇಕು. 6:15 ಆರೋಗ್ಯ ಭಾಗ್ಯ. 6:51 ಕಿಸಾನವಾಣಿಯಲ್ಲಿ ಹಸಿರು ಹೂಕೋಸು ಅಥವಾ ಕೋಸುಗಡ್ಡೆ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ಇದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿಬರಲಿದೆ. 7:20 ಜನಪದ ಸಂಗೀತ. ಸಿಂಧನೂರು ತಾಲೂಕಿನ ಬಳಗನೂರಿನ ಅಂಬ್ರಮ್ಮ ಧುಮಕುಂಟಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 7:45 ರಾಜ್ಯದ ಉಭಯ ಸದನಗಳ ವಿಧಾನಮಂಡಲದಲ್ಲಿಂದು ಕಾರ್ಯಕಲಾಪವನ್ನು ಕೇಳುತ್ತೀರಿ ಬೆಂಗಳೂರು ಕೇಂದ್ರದಿಂದ. 8:00 ಚಿತ್ರಗೀತೆಗಳು. 8:30 ಜನಪದ ಸಂಗೀತ. ಕುಷ್ಟಗಿ ತಾಲೂಕಿನ ಲಿಂಗದಹಳ್ಳಿಯ ಚಂದ್ರಶೇಖರ್ ಮತ್ತು ಸಂಗಡಿರಿಂದ ತತ್ವಪದಗಳು. 9:15 ಭಾವಗೀತೆಗಳು. 9:30 ನಾಟಕ ಹಿನ್ನೀರು, ರಚನೆ ಡಾಕ್ಟರ್ ಹೆಚ್ಎಂ ಕೃಷ್ಣಮೂರ್ತಿ, ನಿರ್ಮಹಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ. 10:30 ಕನ್ನಡ ಚಿತ್ರಗೀತೆಗಳು. ಇದುವರೆಗೆ ಈ ದಿನ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ ಕಾರ್ಯಕ್ರಮ ವಿವರಣೆಯಲ್ಲಿ. ಇದು ಆಕಾಶವಾಣಿ ರಾಯಚೂರು. ಈಗ ಸಮಯ 6:05 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: The news read by Shagun Chopra. In Jharkhand, following a 24-day protest by JPSC and JSSC aspirants, the state government has cancelled the 2024 JSSC CJL examination and all competitive examinations conducted by the TDPL agency. Chief Minister Hemant Sorin announced the decision last evening after chairing a special cabinet meeting. The state government has also ordered a comprehensive probe into recruitment examinations conducted by the Jharkhand Public Service Commission or JPSC and the Jharkhand Staff Selection Commission or JSSC since 2014. However, student leader Piyush Kumar stated that the protesters' demands regarding the 11th to 13th JPSC examinations and a CBI probe are still pending. The protesting students announced they would discuss their remaining demands and decide their next course of action. Education Minister Prahlad Joshi held a meeting with the Secretary, Department of Higher Education, DG of National Testing Agency and other senior officials in New Delhi yesterday. During the meeting, the minister directed that strict compliance be ensured of the established exam protocols. He also directed that a complete overhaul of confidential operations architecture, secluded rooms, air-gapped systems, device deposit protocols be implemented on a war footing. The agency has been further directed to conduct a thorough audit of all exam processes and submit a report on corrective action taken. Union Home Minister Amit Shah has informed that the government under the leadership of Prime Minister Narendra Modi destroyed the ISI-backed terror group Shehzad Bhatti Network ahead of Independence Day. He informed that the government also thwarted its plans for subversive attacks by arresting more than 200 operatives. In a social media post, he said that security forces ripped apart the network by launching coordinated operations across different locations in 14 states, upholding a brilliant example of India's zero tolerance towards terrorism. The security agencies launched a coordinated multi-state operation on 12th of this month using a real-time intelligence sharing system with state police forces to counter Shehzad Bhatti network-linked disruptions. The network was involved in several terrorist activities. Shehzad Bhatti Network, a Pakistan-based ISI-backed terror syndicate, linked to grenade, IED and petrol bomb attacks and targeted killings across India. Indian Army Chief General Dhiraj Seth has been conferred the rank of Honorary General of Nepal Army by President Ramchandra Podel during an investiture ceremony at Sheetal Nivas in Kathmandu yesterday. Nepal Vice President Ram Sahai Prasad

ಈಗ ಕೇಳಿ ಬಸವೇಶ್ವರರ ಮೋಳಿಗೆ ಮಾರಯ್ಯ ಅವರ ರಚನೆ ಅಂಬಯ್ಯನುಲಿ ಅವರ ಧ್ವನಿಯಲ್ಲಿ.

0: ಡಾಕ್ಟರ್ ನಾಗರಾಜರಾವ್ ಹವಾಲ್ದಾರ್ ಅವರ ಧ್ವನಿಯಲ್ಲಿ ಬಸವಣ್ಣನವರ ವಚನ ಕೇಳಿದರೆ ಇಲ್ಲಿಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಒಂದನ್ನು ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 6:30. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿ ಚಿಂತನ.
1: ಆಕಾಶವಾಣಿ ಚಿಂತನ ಪ್ರಸ್ತುತಿ ಕಡ್ಲೇರ ತುಳಸಿ ಮೋಹನ್.
2: ಭಾರತ ಸ್ವಾತಂತ್ರ್ಯ ಹೋರಾಟವು ನಮಗೆ ಒಗ್ಗಟ್ಟು, ಅಹಿಂಸೆ, ತ್ಯಾಗ ಮತ್ತು ದೇಶಪ್ರೇಮದ ಮಹತ್ವವನ್ನು ಕಲಿಸುತ್ತದೆ. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್ ಮುಂತಾದ ನಾಯಕರು ಕಠಿಣ ಸವಾಲುಗಳನ್ನು ಎದುರಿಸಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟರು. ಅವರ ಬದುಕು ಮತ್ತು ಹೋರಾಟದಿಂದ ನಾವು ಅನೇಕ ಮೌಲ್ಯಗಳನ್ನು ತಿಳಿಯಬಹುದು. ಸ್ವಾತಂತ್ರ್ಯ ಹೋರಾಟದಿಂದ ನಮಗೆ ಸಿಗುವ ಪಾಠ ಮತ್ತು ಸ್ಫೂರ್ತಿಗಳೆಂದರೆ ಒಗ್ಗಟ್ಟು, ತ್ಯಾಗ ಮತ್ತು ಬಲಿದಾನ, ಅಹಿಂಸೆ ಮತ್ತು ಸತ್ಯ, ಛಲ ಮತ್ತು ಧೈರ್ಯ ಹಾಗೂ ಸ್ವಾವಲಂಬನೆ. ಭಾರತ ಸ್ವಾತಂತ್ರ್ಯ ಹೋರಾಟವು ಕೇವಲ ಬ್ರಿಟಿಷರಿಂದ ಮುಕ್ತಿ ಪಡೆಯುವ ಇತಿಹಾಸವಲ್ಲ, ಅದು ಪ್ರತಿ ಭಾರತೀಯನಲ್ಲೂ ದೇಶಪ್ರೇಮ, ಧೈರ್ಯ ಮತ್ತು ಸತ್ಪ್ರಜೆಗಳಾಗಿ ಬಾಳುವ ಛಲವನ್ನು ತುಂಬುವ ಒಂದು ಮಹಾನ್ ಸ್ಫೂರ್ತಿಯ ಸೆಲೆ. ಸ್ವಾತಂತ್ರ್ಯ ಹೋರಾಟ ಮತ್ತು ಕ್ರಾಂತಿಕಾರಿಗಳ ಬದುಕಿನಿಂದ ನಾವು ಇಂದಿನ ಜೀವನಕ್ಕೆ ಪಡೆದುಕೊಳ್ಳಬಹುದಾದ ಪ್ರಮುಖ ಸ್ಫೂರ್ತಿ ಎಂದರೆ ಅಖಂಡ ಒಗ್ಗಟ್ಟಿನ ಶಕ್ತಿ. ಅಂದು ದೇಶದಲ್ಲಿ ನೂರಾರು ಭಾಷೆ, ಧರ್ಮ, ಜಾತಿಗಳಿದ್ದರೂ ನಾವೆಲ್ಲರೂ ಭಾರತೀಯರು ಎಂಬ ಒಂದೇ ಧ್ವನಿಯೊಂದಿಗೆ ಒಂದಾದರು. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್ ಅವರಂತಹ ಕ್ರಾಂತಿಕಾರಿಗಳು ತಮ್ಮ ಯೌವನ, ಸುಖ ಮತ್ತು ಪ್ರಾಣವನ್ನೇ ದೇಶಕ್ಕಾಗಿ ಮುಡಿಪಾಗಿಟ್ಟರು. ಮಹಾತ್ಮ ಗಾಂಧೀಜಿಯವರು ಸತ್ಯಾಗ್ರಹ ಮತ್ತು ಅಹಿಂಸೆಯ ಮೂಲಕ ಜಗತ್ತಿನ ಅತಿದೊಡ್ಡ ಸಾಮ್ರಾಜ್ಯಶಾಹಿ ಶಕ್ತಿಯನ್ನು ಮಣಿಸಬಹುದು ಎಂದು ಜಗತ್ತಿಗೆ ತೋರಿಸಿಕೊಟ್ಟರು. ಬ್ರಿಟಿಷರ ಆರ್ಥಿಕ ಬೆನ್ನೆಲುಬನ್ನು ಮುರಿಯಲು ಅಂದು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿ ಸ್ವದೇಶಿ ಖಾದಿ ಮತ್ತು ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುವ ಮೂಲಕ ಸ್ವಾವಲಂಬನೆಯ ಮಂತ್ರ ಸಾರಿದರು. ಭಗತ್ ಸಿಂಗ್ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಸಶಸ್ತ್ರ ಪ್ರತಿರೋಧ ಒಡ್ಡಿದ ಪ್ರಮುಖ ಕ್ರಾಂತಿಕಾರಿಯಾಗಿದ್ದರು. ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ್ಯಕ್ಕೆ ಸಶಸ್ತ್ರ ಹೋರಾಟ ಮಾಡಿದ ಇನ್ನೋರ್ವ ಧೀಮಂತ ನಾಯಕ. ಅವರು ಭಾರತೀಯ ರಾಷ್ಟ್ರೀಯ ಸೇನೆ ರಚಿಸಿದವರು. ಬೋಸ್ ಅವರ ಜಯ ಹಿಂದ್ ಘೋಷಣೆಯು ಸ್ವಾತಂತ್ರ್ಯ ಚಳವಳಿಗೆ ಒಗ್ಗಟ್ಟಿನ ಕರೆಯಾಯಿತು. ಜವಾಹರ್ಲಾಲ್ ನೆಹರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರಾಗಿದ್ದರು. ನಂತರ ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿಯಾದರು. ಇವರು ಸ್ವಾತಂತ್ರ್ಯ ಚಳವಳಿಯ ರಾಜಕೀಯ ಸಿದ್ಧಾಂತವನ್ನು ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಅವರಂತಹ ವೀರರು ಪ್ರಾಣದ ಹಂಗು ತೊರೆದು ಬ್ರಿಟಿಷರ ವಿರುದ್ಧ ಗುಡುಗಿದರು. ಇದು ಅದಮ್ಯ ಧೈರ್ಯ ಮತ್ತು ನಾಯಕತ್ವವನ್ನು ಎತ್ತಿಹಿಡಿಯಿತು. 1919-1947 ನಡೆದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹಾತ್ಮ ಗಾಂಧಿಯವರು ಭಾರತೀಯ ರಾಷ್ಟ್ರೀಯತಾವಾದಿ ಚಳವಳಿಯನ್ನು ಪರಿವರ್ತಿಸಿ ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹ ತತ್ವಗಳೊಂದಿಗೆ ಜನಸಾಮಾನ್ಯರನ್ನು ಸಜ್ಜುಗೊಳಿಸಿದರು. ಅಸಹಕಾರ ಚಳವಳಿ, ಕ್ವಿಟ್ ಇಂಡಿಯಾ ಚಳವಳಿಯಂತಹ ಪ್ರಮುಖ ಅಭಿಯಾನಗಳಲ್ಲಿ ಎಲ್ಲ ಸಮುದಾಯಗಳು, ಮಹಿಳೆಯರು ಸಮಾನಾಂತರವಾಗಿ ಹೋರಾಡುವ ಮೂಲಕ ಸ್ವಾತಂತ್ರ್ಯ ಚಳವಳಿಯೊಳಗಿನ ವಿವಿಧ ಬಣಗಳ ನಿರಂತರ ಪ್ರಯತ್ನಗಳಿಂದ 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತ್ತು. ಮುಂದುವರಿದ ಕಾಲಘಟ್ಟದಲ್ಲಿ ಭಾರತವನ್ನು ರಕ್ಷಿಸಲು ನಾವು ದೇಶದ ಏಕತೆಯನ್ನು ಕಾಪಾಡಬೇಕು ಮತ್ತು ದೇಶದ ಪ್ರಗತಿಗೆ ಶ್ರಮಿಸಬೇಕು. ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯು ದೇಶದ ಭದ್ರತೆ ಮತ್ತು ಅಭಿವೃದ್ಧಿಗೆ ನೇರವಾಗಿ ಸಹಾಯ ಮಾಡುತ್ತದೆ ಎಂಬ ವಿಷಯವನ್ನು ಮನಗಂಡು ನನ್ನ ದೇಶ, ನನ್ನ ಜನ, ನನ್ನ ಮಾನ ಪ್ರಾಣಘನ ತೀರಿಸುವೆನೆ ಅದರ ಋಣ ಈ ಒಂದೇ ಜನ್ಮದಿ ಎಂಬ ದೇಶ ಮಂತ್ರದೊಂದಿಗೆ ನಮ್ಮ ದೇಶ ಕಾಯುವ ಪ್ರತಿಯೊಬ್ಬ ಯೋಧರಿಗೆ ಹಾಗೂ ನಮಗೆ ಆಹಾರ ಭದ್ರತೆ ನೀಡುವ ಅನ್ನದಾತರಿಗೆ ಸದಾ ಬೆಂಬಲವಾಗಿ ನಾವೆಲ್ಲರೂ ಒಂದಾಗಿ ಬಾಳೋಣ. ಇದು ಈ ಕ್ಷಣದ ಹಾರೈಕೆ.
1: ಇದುವರೆಗೆ ಕಡ್ಲೇರ ತುಳಸಿ ಮೋಹನ್ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ನಮ್ಮ ಮುಂದಿನ ಕಾರ್ಯಕ್ರಮ
1: ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಸಮಯ 6:35 ಕೇಳಿ ದೇಶಭಕ್ತಿ ಗೀತೆ, ರಚನೆ ಶಿವರಾಮು ಅವರದ್ದು, ವೃಂದಗಾನದಲ್ಲೇ.

ಶಿವರಾಮು ರಚಿಸಿದ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಕೇಳಿದರೆ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:40:20. ಜನಪದ ಗೀತೆಗಳು. ಮೊದಲಿಗೆ ಬಿ ಕೆ ಸುಮಿತ್ರ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಗೀತೆ ಕೇಳಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಈಗ ಕೇಳಿ ಕೆ ಯುವರಾಜ್ ಮತ್ತು ಸಂಗಡಿಗರ ಧ್ವನಿಯಲ್ಲಿರುವ ಮತ್ತೊಂದು ಜನಪದ ಗೀತೆ.

0: अपि निर्णयं करिष्यन्ति। दिल्ली प्रशासनेन चरणबद्धरीत्या स्नातक स्नातकोत्तर अतिविशेषज्ञता स्तरीय चिकित्सकीय शिक्षा संस्थानानां संख्यां वर्धयित्वा राष्ट्रीय राजधान्यां चिकित्सा शिक्षायाः क्षमतां वर्धयितुं सज्जः अस्ति। अस्य योजनायाः अन्तर्गतं प्रशासनेन त्रिमुखी कार्यनीतिः स्वीकृता अस्ति। अस्यां नवसंस्थानां संस्थापना, विद्यमानसंस्थानां विस्तारः तथा स्नातकोत्तर उन्नत चिकित्सकीय कार्यक्रमाणां विस्तारश्च सम्मिलिताः सन्ति। केरले विजिंजम समुद्रपत्तनात् प्रत्यक्ष निर्यातः आयातश्च अद्य आरभ्यते। मुख्यमंत्री वीडी सतीशन प्रातः पादोन एकादशवादने सेवायाः उद्घाटनं करिष्यति। भारतर्तु विज्ञान विभागेन अद्य झारखण्डे अतिवृष्टिमालक्ष्य रक्तवर्णपरा संचेतना प्रसारिता। ऋतु विभागेन अद्य बिहार छत्तीसगढ़ पूर्व मध्य प्रदेश हिमाचल प्रदेश ओडिशा पश्चिमोत्तर प्रदेशानां च विभिन्नेषु भागेषु अतिवृष्टेः संभावना पूर्वानुमानिता। बैडमिंटन क्रीडायां भारतस्य आयुष शेट्टी नवदिल्ल्यां आयोजितायां BWF बैडमिंटन विश्वस्पर्धायां पुरुषाणाम् एकल वर्गस्य प्रथमचरणे विश्वस्य प्रथम क्रमांकितं वर्तमान विजेतारं च चीन देशीयं शी यू क्यूई इत्येनं पराजित्य विजयम् अवाप्तवान्। तत्रैव पीवी सिंधुः तथा महिलानां युगलवर्गस्य भारतीय युगलं त्रिसा जौली गायत्री गोपीचन्दः अपि द्वितीय चरणे प्रविष्टे। इति वार्ताः।
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:06. ಪ್ರಕಟಣೆ.
2: ನಿಮ್ಮದೇ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಬೇಕೆ? ಹುಟ್ಟುಹಬ್ಬ, ಮದುವೆ, ನಿವೃತ್ತಿ ಮೊದಲಾದ ಸಂದರ್ಭಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಭಾವಚಿತ್ರವಿರುವ ಸ್ಟ್ಯಾಂಪ್ ಅನ್ನು ಉಡುಗೊರೆಯಾಗಿ ನೀಡಬಯಸುತ್ತೀರಾ? ಹಾಗಾದರೆ ಸರಳ ಅರ್ಜಿಯೊಂದಿಗೆ ನಿಮ್ಮ ಗುರುತು ಪತ್ರ, ನಿಮ್ಮ ಭಾವಚಿತ್ರ ನೀಡಿ ಕೇವಲ 300 ರೂಪಾಯಿಗಳಲ್ಲಿ ಕ್ಷಣಾರ್ಧದಲ್ಲಿ ನಿಮ್ಮ ಭಾವಚಿತ್ರವಿರುವ ಅಂಚೆ ಚೀಟಿಯನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಿಮ್ಮ ಸಮೀಪದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ. ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ. ಇವರ ಪ್ರಕಟಣೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
1: ಕೇಳುಗರೆ, ಈ ದಿನ ಪ್ರಸಾರವಾಗಲಿರುವ ನಿಲಯದ ಕಾರ್ಯಕ್ರಮದ ಮುಖ್ಯಾಂಶಗಳನ್ನು ಪರಿಚಯ ಮಾಡಿಕೊಳ್ಳೋಣ. ಈ ಬೆಳಗ್ಗೆ 7:15 ಪ್ರಗತಿ ಚಕ್ರ ಜಿಲ್ಲೆಯ ಅಭಿವೃದ್ಧಿ ಸುದ್ದಿ ಸಂಚಿಕೆ ಪ್ರಸಾರವಾಗುತ್ತದೆ. ಓದುತ್ತಾರೆ ಬಸವರಾಜ್. 7:45 ಚಿತ್ರಗೀತೆಗಳು, 8:30 ವಚನ ಗಾಯನ ಕೇಳುತ್ತೀರಿ ವಿವಿಧ ಕಲಾವಿದರ ಧ್ವನಿಯಲ್ಲಿ. 9:30 ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಮೇಘ ಸಂದೇಶ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಬಹುದು. ಇಂದು ಸಂಜೆ 5:00 ಹೊಸ ಕನ್ನಡ ಚಿತ್ರಗೀತೆಗಳು, 5:30 ಯುವವಾಣಿಯಲ್ಲಿ ಯುವಚಿಂತನ ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ಮಾತು ಹೇಗಿರಬೇಕು. 6:15 ಆರೋಗ್ಯ ಭಾಗ್ಯ ಕೇಳುತ್ತೀರಿ. ರಾತ್ರಿ 9:30 ನಾಟಕ ಹಿನ್ನೀರು ಪ್ರಸಾರವಾಗುತ್ತದೆ. ರಚನೆ ಡಾಕ್ಟರ್ HM ಕೃಷ್ಣಮೂರ್ತಿ, ನಿರ್ಮಾಣ ಡಾಕ್ಟರ್ BM ಶರವೇಂದ್ರ ಸ್ವಾಮಿ. ಇದುವರೆಗೆ ಈ ದಿನ ನಿಲಯದ ಪ್ರಸಾರ ಮುಖ್ಯ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:02. ವಾಣಿಜ್ಯ ಪ್ರಕಟಣೆಗಳ ನಂತರ 7:05 ಪ್ರದೇಶ ಸಮಾಚಾರ ಕೇಳಬಹುದು ಧಾರವಾಡ ಕೇಂದ್ರದಿಂದ.
4: ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 MHz ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಶ್ರೇಯಾ ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟ್ ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಕುಟಿಕಾ ಹಾಗೂ ತಂಬಾಕು ಉತ್ಪನ್ನಗಳ ನಿಷೇಧ, ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನೂತನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಲು ರಾಜ್ಯ ಸರ್ಕಾರದ ಚಿಂತನೆ. ಕಾರವಾರದಲ್ಲಿ ಇಂದು ಕೇಂದ್ರ ವಾರ್ತಾ ಶಾಖೆಯಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಯೋಜನೆಗಳ ವಾರ್ತಾಲಾಪ ಮಾಹಿತಿ ಕಾರ್ಯಾಗಾರ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ವಿಸ್ತರಿತ ಸಮೀಕ್ಷೆ ಅಂತ್ಯ. 24ನೇ ತಾರೀಕು ಆಯೋಗದಿಂದ ಕರಡು ಪ್ರಕಟ. ಈಗ ವಾರ್ತೆಗಳ ವಿವರ. ಸಾಮಾಜಿಕ ಆರೋಗ್ಯ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಗುಟಿಕಾ ಹಾಗೂ ತಂಬಾಕು ಲೇಪಿತ ಉತ್ಪನ್ನಗಳನ್ನು ನಿಷೇಧಿಸಲಾಗಿದ್ದು, ಅಡಕೆ ಬೆಳೆಗಾರರಿಗೆ ಈ ನಿರ್ಧಾರದಿಂದ ಯಾವುದೇ ಹಾನಿಯಿಲ್ಲ ಎಂದು ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವರು, ನಿಷೇಧ ನಿರ್ಧಾರ ಹಿಂಪಡೆಯುವುದಿಲ್ಲ ಎಂದರು. ವಿಶೇಷವಾಗಿ ಪಾನ್ ಮಸಾಲ ಗುಟಿಕಾ ಉತ್ಪನ್ನಗಳ ಜಾಹೀರಾತು ಅಥವಾ ಬಳಕೆಗೆ ಸಂಬಂಧಿಸಿ ಸೂಚನೆಗಿಂತ ಸ್ವಯಂ ಶಿಸ್ತು ಮತ್ತು ಆರೋಗ್ಯ ಹಾನಿಯ ಅರಿವು ಬಳಕೆದಾರರಲ್ಲಿ ಇರಬೇಕು ಎಂದರು. ಪದಕಗಳನ್ನು ಗೆಲ್ಲುವ ಕ್ರೀಡಾಪಟುಗಳನ್ನು ರಾಜ್ಯ ಸರ್ಕಾರದ ವಿವಿಧ ಹುದ್ದೆಗಳಿಗೆ ನೇರವಾಗಿ ನೇಮಕಾತಿ ಮಾಡಿಕೊಂಡು ರಾಜ್ಯದ ಕ್ರೀಡಾ ಸಾಧಕರಿಗೆ ಗೌರವ ಹಾಗೂ ಉದ್ಯೋಗ ಭದ್ರತೆ ಖಾತ್ರಿಪಡಿಸಲಾಗುತ್ತಿದೆ ಎಂದು ಕ್ರೀಡಾ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಕ್ರೀಡಾಪಟುಗಳ ನೇಮಕಾತಿಗೆ ಮೀಸಲಾತಿ ಕೋಟಾವನ್ನು 3% ಹೆಚ್ಚಿಸಲಾಗಿದೆ ಎಂದಿದ್ದಾರೆ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನಲ್ಲಿ ಹೊಸದಾಗಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪಿಸುವ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಉನ್ನತ ಶಿಕ್ಷಣ ಖಾತೆ ಸಚಿವ ಬಸವರಾಜ ರಾಯರೆಡ್ಡಿ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ. ಪರಿಷತ್ತಿನ ಶಾಸಕ ಬಸನಗೌಡ ಬಾದರ್ಲಿ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿದರು. ಸಿಂಧನೂರು ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ವ್ಯಾಸಂಗಕ್ಕಾಗಿ ದೂರದ ನಗರಗಳಿಗೆ ಪ್ರಯಾಣಿಸುತ್ತಿದ್ದಾರೆ. ಈ ಮಧ್ಯೆ ಕಳೆದ 2025-26 ಸಾಲಿನಲ್ಲಿ ಸರ್ಕಾರಿ ಮತ್ತು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ 28,985 ಸೀಟುಗಳು ಭರ್ತಿಯಾಗದೆ ಉಳಿದಿವೆ ಎಂದು ಮಾಹಿತಿ ನೀಡಿದರು. 17 ಸರ್ಕಾರಿ ಹಾಗೂ 205 ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಿದ್ದು, ರಾಜ್ಯದಲ್ಲಿ ಒಟ್ಟು 87,881 ವಿದ್ಯಾರ್ಥಿಗಳು ಅಭಿಯಾಂತ್ರಿಕ ಕೋರ್ಸ್ ಅಭ್ಯಸಿಸುತ್ತಿದ್ದಾರೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿತರಿಸಲಾಗುವ ಮೊಟ್ಟೆ ಖರೀದಿಗೆ ದರ ನಿಗದಿ ಬಗ್ಗೆ ಆರ್ಥಿಕ ಇಲಾಖೆಯೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳುವುದಾಗಿ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ವಿಧಾನ ಪರಿಷತ್ತಿನಲ್ಲಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಶಾಸಕ ರಾಮೋಜಿಗೌಡ ಅವರ ಚುಕ್ಕೆ ಗುರುತಿನ ಪ್ರಶ್ನೆಗೆ ಸಚಿವರು ಉತ್ತರಿಸಿ, ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ನಿತ್ಯ ಪ್ರತಿಯೊಬ್ಬ ವಿದ್ಯಾರ್ಥಿಗೆ 1 ಮೊಟ್ಟೆ ವಿತರಿಸಲು ಸರ್ಕಾರ 6 ರೂಪಾಯಿ ಘಟಕ ವೆಚ್ಚ ನಿಗದಿಪಡಿಸಿದೆ ಎಂದರು. ಸ್ಥಳೀಯ ಮಾರುಕಟ್ಟೆಯಲ್ಲಿ ಮೊಟ್ಟೆಯ ಲಭ್ಯತೆಗೆ ಅನುಗುಣವಾಗಿ ದರದಲ್ಲಿ ಏರಿಳಿತಗಳು ಉಂಟಾಗುತ್ತವೆ. ಪೋಷಕರ ಅಭಿಪ್ರಾಯ ಆಧರಿಸಿ ಮೊಟ್ಟೆ ಸೇವಿಸದ

0: ಮಕ್ಕಳಿಗೆ ಬಾಳೆಹಣ್ಣು ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ವಿಧಾನಸಭೆ ಉಪಸಭಾಧ್ಯಕ್ಷ ಸ್ಥಾನಕ್ಕೆ ಶಾಸಕ ಮಂಕಾಳ ವೈದ್ಯ ಅವರ ಹೆಸರು ಸೂಚಿತವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭೆ ಕಾರ್ಯದರ್ಶಿಗೆ ಪ್ರಸ್ತಾವ ಸಲ್ಲಿಸಿದ್ದಾರೆ. ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಮೇಲ್ಮನೆ ಶಾಸಕಿ ಉಮಾಶ್ರೀ ಅವರ ಹೆಸರನ್ನು ಸಭಾನಾಯಕ ಯತೀಂದ್ರ ಸಿದ್ದರಾಮಯ್ಯ ಸಚಿವಾಲಯದ ಕಾರ್ಯದರ್ಶಿಗೆ ಪ್ರಸ್ತಾವ ಸಲ್ಲಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹಾಗೂ ಭಾರತ ಸರ್ಕಾರದ ವಾರ್ತಾ ಶಾಖೆ ಮಾಧ್ಯಮ ಪ್ರತಿನಿಧಿಗಳಿಗೆ ಆಯೋಜಿಸಿದ ವಾರ್ತಾಲಾಪ ಎಂಬ ಮಾಹಿತಿ ಕಾರ್ಯಾಗಾರ ಇಂದು ಬೆಳಗ್ಗೆ 10:30 ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜರುಗಲಿದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಾರ್ತಾಲಾಪ ಕಾರ್ಯಾಗಾರ ಉದ್ಘಾಟಿಸಲಿದ್ದಾರೆ. ಬೆಂಗಳೂರು ವಾರ್ತಾ ಶಾಖೆಯ ಅಪರ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ವಿಸ್ತರಿತ ಸಮೀಕ್ಷೆ ನಿನ್ನೆ ಸೋಮವಾರ ಪೂರ್ಣಗೊಂಡಿತು. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ 5,55,00,000 ಮತದಾರರಿದ್ದಾರೆ. ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಒಟ್ಟು 19.54% ಅನುಮಾನಾಸ್ಪದ ಸ್ಥಳಾಂತರಿತ ಮೃತ ಹಾಗೂ ದ್ವಿಪ್ರತಿ ಮತದಾರರನ್ನು ಬೂತ್ ಮಟ್ಟದ ಅಧಿಕಾರಿಗಳು ಗುರುತಿಸಿದ್ದಾರೆ. ಇದೇ 24ನೇ ತಾರೀಕು ಮತದಾರರ ಕರಡು ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಿಸಲಿದೆ. ರಾಷ್ಟೀಯ ಸ್ನಾತಕೋತ್ತರ ಸಂಶೋಧನಾ ಸಮ್ಮೇಳನ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ನಿರ್ದೇಶನಾಲಯದಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಇಂದು ಬೆಳಗ್ಗೆ 10:00 ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಪ್ರೇಕ್ಷಾಗೃಹದಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಉಪಕುಲಪತಿ ಎಸ್ಎಸ್ ಉಡಿಕೇರಿ ಸಮ್ಮೇಳನ ಉದ್ಘಾಟಿಸಲಿದ್ದಾರೆ. ಉಪಕುಲಪತಿ ಎಂ ಹನುಮಂತಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮ್ಮೇಳನ 6 ಧ್ಯೇಯಗಳಲ್ಲಿ ನಡೆಯಲಿದ್ದು 29 ಸಂಶೋಧಕರು ಹಾಗೂ 160 ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಫಲಿತಾಂಶಗಳನ್ನು ತಜ್ಞರ ಮುಂದೆ ಮಂಡಿಸಲಿದ್ದಾರೆ. ಮಾದಕ ವಸ್ತುಗಳ ದುರ್ಬಳಕೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಎಂಬ ವಿಷಯ ಕುರಿತು ಉಪನ್ಯಾಸ ಹಾಗೂ ಸಂವಾದ ಕಾರ್ಯಕ್ರಮ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಪತ್ರಕರ್ತ ನಗರದ ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯದಲ್ಲಿ ಇಂದು ಬೆಳಗ್ಗೆ 10:30 ಜರುಗಲಿದೆ. ನಶೆಮುಕ್ತ ಭಾರತ ಹಾಗೂ ಕರ್ನಾಟಕ ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ಅಭಿಯಾನಗಳ ಅಂಗವಾಗಿ ಧಾರವಾಡದ ಮನೋ ಆರೋಗ್ಯ ಹಾಗೂ ನರವಿಜ್ಞಾನಗಳ ಸಂಸ್ಥೆ ಡಿಮಾನ್ಸ್ ಮನೋವೈದ್ಯಕೀಯ ವಿಭಾಗದ ಸಾಮಾಜಿಕ ಕಾರ್ಯಕರ್ತ ಪ್ರಶಾಂತ್ ಪಾಟೀಲ್ ಉಪನ್ಯಾಸ ನೀಡಲಿದ್ದಾರೆ. ಮಹಾವಿದ್ಯಾಲಯದ ಪ್ರಾಚಾರ್ಯ ರಮೇಶ್ ರಟಗೇರಿ ಅಧ್ಯಕ್ಷತೆ ವಹಿಸುವರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಹಿಡಕಲ್ನಲ್ಲಿ ಕೃಷ್ಣಾ ನದಿ ಪಾತ್ರದ ಘಟಪ್ರಭಾ ನದಿಗೆ ನಿರ್ಮಿಸಲಾದ ರಾಜ ಲಖಮಗೌಡ ಅಣೆಕಟ್ಟೆ ಭರ್ತಿಯಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಘಟಪ್ರಭಾ ನದಿಗೆ 5,000 ಕ್ಯೂಸೆಕ್ನಷ್ಟು ನೀರು ಹರಿಬಿಡಲಾಗಿದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ಹೊರವಲಯದ ನದಿಪಾತ್ರದ ಗ್ರಾಮಸ್ಥರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಹಿಡಕಲ್ ಅಣೆಕಟ್ಟೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಭೀಮಸೇನ್ ಬಿರಾದಾರ್ ಕೋರಿದ್ದಾರೆ. ನದಿ ನೀರಿನ ಹರಿವು ಹೆಚ್ಚಾಗುವ ಸಾಧ್ಯತೆ ಇದ್ದು ಗಂಭೀರವಾಗಿ ಪರಿಗಣಿಸುವಂತೆ ಸಾರ್ವಜನಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ರಾಯಚೂರು ಜಿಲ್ಲೆ ಅರಕೇರ ತಾಲೂಕು ಕೊತ್ತದೊಡ್ಡಿ ಗ್ರಾಮದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಎಸ್ ಪೂವಿತಾ ಭೇಟಿ ನೀಡಿ ಪರಿಶೀಲಿಸಿದರು. ಬಳಿಕ ಶಿಕ್ಷಕರೊಂದಿಗೆ ಸಭೆ ನಡೆಸಿ ಶಾಲೆಯ ಅಭಿವೃದ್ಧಿ ಕುರಿತು ಚರ್ಚಿಸಿದರು. ವಸತಿ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚಿಸಿದರು. ಭಾರತದ ಪ್ರತಿಭಾವಂತ ಶಟ್ಲರ್ ಕರ್ನಾಟಕದ ಯುವ ತಾರೆ ಆಯುಷ್ ಶೆಟ್ಟಿ

0: ಈಗ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲೂ ಮಿಂಚು ಹರಿಸಿದ್ದಾರೆ. ಅವರು ವಿಶ್ವದ ನಂಬರ್ ಒನ್ ಆಟಗಾರ ಹಾಲಿ ಚಾಂಪಿಯನ್ ಶಿ ಯುಕಿ ವಿರುದ್ಧ ಗೆಲುವು ಸಾಧಿಸಿದ್ದು ಟೂರ್ನಿಯಲ್ಲಿ ಎರಡನೇ ಸುತ್ತು ಪ್ರವೇಶಿಸಿದ್ದಾರೆ. 1965 ಬಳಿಕ ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ ಫೈನಲ್ಗೇರಿದ ಮೊದಲಿಗ ಎನಿಸಿಕೊಂಡಿದ್ದ ಆಯುಷ್ ಈ ಬಾರಿ ಟೂರ್ನಿಯ ಪುರುಷರ ಸಿಂಗಲ್ಸ್ ಮೊದಲ ಸುತ್ತಿನಲ್ಲಿ ಸೋಮವಾರ ಚೀನಾದ ಶಿ ವಿರುದ್ಧ 21-14, 13-21, 21-19 ಗೇಮ್ಗಳಲ್ಲಿ ರೋಚಕ ಗೆಲುವು ಸಾಧಿಸಿದರು. ಈ ಮೂಲಕ ತಮ್ಮ ವೃತ್ತಿ ಬದುಕಿನ ಶ್ರೇಷ್ಠ ಜಯ ದಾಖಲಿಸಿದರು. ಇದೇ ವೇಳೆ ಮಾಜಿ ವಿಶ್ವ ಚಾಂಪಿಯನ್ ಪಿವಿ ಸಿಂಧು ಅವರು ಮಹಿಳಾ ಸಿಂಗಲ್ಸ್ ಮೊದಲ ಸುತ್ತಿನಲ್ಲಿ ಐರ್ಲೆಂಡ್ನ ಸೋಫಿಯಾ ನೋಬೆಲ್ ವಿರುದ್ಧ 21-7, 21-11 ಸುಲಭ ಜಯ ಗಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಆರೋಗ್ಯದ ಹಿತದೃಷ್ಟಿಯಿಂದ ಖುಟಿಕ ಹಾಗೂ ತಂಬಾಕು ಉತ್ಪನ್ನಗಳ ನಿಷೇಧ, ಸಚಿವ ಯುಟಿ ಖಾದರ್ ಸ್ಪಷ್ಟನೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನೂತನ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪಿಸಲು ರಾಜ್ಯ ಸರ್ಕಾರದ ಚಿಂತನೆ. ಕಾರವಾರದಲ್ಲಿ ಇಂದು ಕೇಂದ್ರ ವಾರ್ತಾ ಶಾಖೆಯಿಂದ ಮಾಧ್ಯಮ ಪ್ರತಿನಿಧಿಗಳಿಗೆ ಕೇಂದ್ರ ಪುರಸ್ಕೃತ ಯೋಜನೆಗಳ ವಾರ್ತಾಲಾಪ ಮಾಹಿತಿ ಕಾರ್ಯಾಗಾರ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ವಿಸ್ತರಿತ ಸಮೀಕ್ಷೆ ಅಂತ್ಯ. 24ನೇ ತಾರೀಕು ಆಯೋಗದಿಂದ ಕರಡು ಪ್ರಕಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:15:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಚಕ್ರ, ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನಾಧರಿಸಿದ ಕಾರ್ಯಕ್ರಮ. ಓದುತ್ತಿರುವವರು ಬಸವರಾಜ್.
3: ಕೊತ್ತದೊಡ್ಡಿ ಏಕಲವ್ಯ ಮಾದರಿ ವಸತಿ ಶಾಲೆಗೆ ಜಿಲ್ಲಾಧಿಕಾರಿ ಪೂವಿತಾ ಎಸ್ ದಿಢೀರ್ ಭೇಟಿ ಪರಿಶೀಲನೆ.
4: ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್ ಅವರು ಇತ್ತೀಚೆಗೆ ರಾಯಚೂರು ಜಿಲ್ಲೆಯ ಅರಕೆರೆ ತಾಲೂಕಿನ ಕೊತ್ತದೊಡ್ಡಿ ಗ್ರಾಮದ ಏಕಲವ್ಯ ಮಾದರಿ ವಸತಿ ಶಾಲೆಗೆ ದಿಢೀರ್ ಭೇಟಿ ನೀಡಿ ವಸತಿ ಶಾಲೆಯ ವ್ಯವಸ್ಥೆಯನ್ನು ಪರಿಶೀಲಿಸಿದರು. August 17 at 6:00 ಶಾಲೆಗೆ ಆಗಮಿಸಿದ ಜಿಲ್ಲಾಧಿಕಾರಿಗಳು ಶಿಕ್ಷಕರೊಂದಿಗೆ ಸಭೆಯನ್ನು ನಡೆಸಿ ಶಾಲೆಯಲ್ಲಿನ ಕುಂದುಕೊರತೆಗಳನ್ನು ಆಲಿಸಿದರು. ನಂತರ ವಸತಿ ಶಾಲೆಯ ವಿದ್ಯಾರ್ಥಿಗಳೊಂದಿಗೆ ಬೆರೆತು ಶಾಲೆಯಲ್ಲಿ ದೊರೆಯುತ್ತಿರುವ ವಿವಿಧ ಸೌಲಭ್ಯಗಳ ಹಾಗೂ ಸಮಸ್ಯೆಗಳ ಕುರಿತು ಚರ್ಚಿಸಿದರು. ನಂತರ ವಿದ್ಯಾರ್ಥಿಗಳಿಗೆ ಆಸಕ್ತಿದಾಯಕವಾಗಿ ಕಲಿಯುವ ಕುರಿತು ಮತ್ತು ಜೀವನದಲ್ಲಿ ಯಶಸ್ಸನ್ನು ಸಾಧಿಸುವ ಛಲವನ್ನು ಹೊಂದುವಂತೆ ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್ ಅವರು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು. ನಂತರ ವಸತಿ ಶಾಲೆಯಲ್ಲಿರುವ ಅಡುಗೆ ಕೊಠಡಿ ಮತ್ತು ಭೋಜನಾಲಯಕ್ಕೆ ಭೇಟಿ ನೀಡಿ ಅಲ್ಲಿರುವ ಸಮಸ್ಯೆಗಳ ಬಗ್ಗೆ ಅಡುಗೆಯವರು, ನಿಲಯ ಪಾಲಕರು ಹಾಗೂ ಪ್ರಾಂಶುಪಾಲರೊಂದಿಗೆ ಚರ್ಚಿಸಿ ಉತ್ತಮ ಗುಣಮಟ್ಟದ ಆಹಾರ ಮತ್ತು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ಸೂಚಿಸಿದರು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪರಿಶಿಷ್ಟ ಪಂಗಡಗಳ ಕಲ್ಯಾಣಾಧಿಕಾರಿಗಳಾದ ಶಿವಮಾನಪ್ಪ ದೇವದುರ್ಗ, ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ರಾಜ್ಕುಮಾರ್ ಸೇರಿದಂತೆ ವಸತಿ ಶಾಲೆಯ ಪ್ರಾಂಶುಪಾಲರು, ಶಿಕ್ಷಕರು, ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.
3: August 19 ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೇರ ಸಂದರ್ಶನ.
4: ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ August 19 at 10:00 to 1:00 PM ನೇರ ಸಂದರ್ಶನ ಆಯೋಜಿಸಲಾಗಿದ್ದು ಆಸಕ್ತ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ಕೋರಲಾಗಿದೆ. ನೇರ ಸಂದರ್ಶನದಲ್ಲಿ ಖಾಸಗಿ ಕಂಪನಿಗಳು ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ನೇರವಾಗಿ ಭರ್ತಿ ಮಾಡಿಕೊಳ್ಳಲಿದ್ದಾರೆ. ಸಂದರ್ಶನದಲ್ಲಿ ಪಾಲ್ಗೊಳ್ಳಲು ಇರಬೇಕಾದ ಅರ್ಹತೆಗಳು: ಎಲ್ಲಾ ಪದವೀಧರ, ಆಸಕ್ತ 18-28 ಅಭ್ಯರ್ಥಿಗಳು ಈ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ. ವಿದ್ಯಾ ಅರ್ಹತೆಯ ಅಂಕಪಟ್ಟಿಗಳ ಜೆರಾಕ್ಸ್ ಪ್ರತಿಗಳು ಮತ್ತು ತಮ್ಮ ಬಯೋಡಾಟಾ, ಆಧಾರ್ ಕಾರ್ಡ್ ಪ್ರತಿ, ಭಾವಚಿತ್ರವನ್ನು ಸಲ್ಲಿಸಬೇಕು. ನೇರ ಸಂದರ್ಶನದಲ್ಲಿ ಭಾಗವಹಿಸಲು ಯಾವುದೇ ಶುಲ್ಕವಿರುವುದಿಲ್ಲ. ಬದಲಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬಹುದು. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ

ವಿನಿಮಯ ಕೇಂದ್ರ, ಬಾಲಾಜಿ ಕಾಂಪ್ಲೆಕ್ಸ್, ನೆಲಮಹಡಿ, ಗುಡ್ಶೆಡ್ ರಸ್ತೆ, ಸ್ಟೇಷನ್ ಏರಿಯಾ, ರಾಯಚೂರು. ಇಲ್ಲಿ ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 0853223164, ಮೊಬೈಲ್ ಸಂಖ್ಯೆಗಳು 9008211750, ಮತ್ತೊಂದು ಮೊಬೈಲ್ ಸಂಖ್ಯೆ 8197930236. ಈ ಮೊಬೈಲ್ ಸಂಖ್ಯೆಗಳಿಗೆ ಕಚೇರಿ ಸಮಯದಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ಉದ್ಯೋಗಾಧಿಕಾರಿ ನವೀನ್ ಕುಮಾರ್ ಸಂಗೇಪಾಗ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ನೇರ ಸಾಲ ಯೋಜನೆಯಡಿ ಅರ್ಜಿ ಆಹ್ವಾನ. ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಸ್ವ ಉದ್ಯಮ ನೇರ ಸಾಲ ಯೋಜನೆ ಅಡಿ 2026-27 ಸಾಲಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಆರ್ಥಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದವರು ಸ್ವಯಂ ಉದ್ಯೋಗ ಕೈಗೊಳ್ಳಲು ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ವತಿಯಿಂದ ನೇರವಾಗಿ ಸಾಲ ಸಹಾಯಧನ ಮಂಜೂರು ಮಾಡಲು ಉದ್ದೇಶಿಸಿದೆ. ಬ್ರಾಹ್ಮಣ ಸಮುದಾಯದ ಸಾಮಾನ್ಯ ವರ್ಗಕ್ಕೆ ಸೇರಿದ ಹಿಂದುಳಿದ ಬ್ರಾಹ್ಮಣ ಸಮುದಾಯದವರು ಸ್ವಯಂ ಉದ್ಯೋಗ ವೃತ್ತಿಗಳಾದ ಹಸು ಸಾಕಾಣಿಕೆ, ಗುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ, ಹೋಟೆಲ್ ಉದ್ಯಮ, ಅಂಗಡಿ, ಟೈಲರಿಂಗ್ ಹಾಗೂ ಟ್ಯಾಕ್ಸಿ ಇತ್ಯಾದಿ ಇತರೆ ಯಾವುದೇ ವ್ಯಾಪಾರ ವಹಿವಾಟುಗಳನ್ನು ಕೈಗೊಳ್ಳಲು ವಾರ್ಷಿಕವಾಗಿ 4% ದರದಲ್ಲಿ ಕನಿಷ್ಠ 1,00,000 ರೂಪಾಯಿ ಹಾಗೂ ಗರಿಷ್ಠ 2,00,000 ಆರ್ಥಿಕ ನೆರವು ಮಂಜೂರು ಮಾಡಲಾಗುವುದು. ಸಾಲ ಸೌಲಭ್ಯವನ್ನು ಪಡೆಯಲು ಬೇಕಾದ ಅರ್ಹತೆಗಳು ಬ್ರಾಹ್ಮಣ ಸಮುದಾಯದ ಸಾಮಾನ್ಯ ವರ್ಗಕ್ಕೆ ಸೇರಿದವರಾಗಿರಬೇಕು. ಅರ್ಜಿದಾರರು ಚಾಲ್ತಿಯಲ್ಲಿರುವ ಆರ್ಥಿಕವಾಗಿ ಹಿಂದುಳಿದ ಪ್ರಮಾಣ ಪತ್ರ, ಅರ್ಜಿದಾರರು ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು, ಅರ್ಜಿದಾರರ ವಯಸ್ಸು 18-65 ವರ್ಷದ ಒಳಗಿನವರಾಗಿರಬೇಕು, ಒಂದು ಕುಟುಂಬದಿಂದ ಒಬ್ಬರು ಮಾತ್ರ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಸಾಲದ ಉದ್ದೇಶವನ್ನು 10 ಪದಗಳಿಗಿಂತ ಕಡಿಮೆ ಇಲ್ಲದಂತೆ ಸ್ಪಷ್ಟವಾಗಿ ಆನ್ಲೈನ್ ಮೂಲಕ ಅರ್ಜಿಯಲ್ಲಿ ನಮೂದಿಸಬೇಕು, ಇಲ್ಲವಾದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ಮಹಿಳೆಯರಿಗೆ 33%, ವಿಶೇಷಚೇತನರಿಗೆ 5% ಮೀಸಲಾತಿಯನ್ನು ನೀಡಲಾಗುವುದು ಹಾಗೂ ಅರ್ಜಿದಾರರ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರಬೇಕು ಮತ್ತು ಬ್ಯಾಂಕ್ ಖಾತೆ ಸೀಡ್ ಆಗಿರುವವರು 31 August 5:30 ಒಳಗಾಗಿ ವೆಬ್ಸೈಟ್ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 8762249230 ಅಥವಾ 8029605888 ಈ ಮೊಬೈಲ್ ಸಂಖ್ಯೆಗಳಿಗೆ ಕಚೇರಿಯ ಸಮಯದಲ್ಲಿ ಸಂಪರ್ಕಿಸಬಹುದಾಗಿದೆ ಎಂದು ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. 18 August ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ. ಜೆಸ್ಕಾಂ ಕಾರ್ಯ ಮತ್ತು ಪಾಲನೆ ಗ್ರಾಮೀಣ ಉಪವಿಭಾಗ ವ್ಯಾಪ್ತಿಗೆ ಬರುವ 110/11 kV ಮಲಿಯಾಬಾದ್ ವಿದ್ಯುತ್ ಉಪಕೇಂದ್ರದಲ್ಲಿ ತುರ್ತು ನಿರ್ವಹಣೆ ಕಾರ್ಯ ಹಮ್ಮಿಕೊಂಡಿರುವ ಪ್ರಯುಕ್ತ 18 August ಅಂದರೆ ಇಂದು ಬೆಳಗ್ಗೆ 11:00 ಮಧ್ಯಾಹ್ನ 2:00 ಮಲಿಯಾಬಾದ್ ವ್ಯಾಪ್ತಿಯ ರಾಜಲಬಂಡ ವಿದ್ಯುತ್ ಗ್ರಾಹಕರಿಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದ್ದು ವಿದ್ಯುತ್ ಗ್ರಾಹಕರು ಸಹಕರಿಸುವಂತೆ ಜೆಸ್ಕಾಂ ಕಾರ್ಯ ಮತ್ತು ಪಾಲನೆ ಗ್ರಾಮೀಣ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. 18-20 ರಾಷ್ಟ್ರೀಯ ಸ್ನಾತಕೋತ್ತರ ಸಂಶೋಧನಾ ಸಮ್ಮೇಳನ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ನಿರ್ದೇಶನಾಲಯವು 2026 August 18, 19, and 20 6ನೇ ರಾಷ್ಟ್ರೀಯ ಸ್ನಾತಕೋತ್ತರ ಸಂಶೋಧನಾ ಸಮ್ಮೇಳನವನ್ನು ರಾಯಚೂರು ಆವರಣದಲ್ಲಿ ಏರ್ಪಡಿಸುತ್ತಿದೆ. 3 ದಿನಗಳ ಅವಧಿಯ ಈ ಸಮ್ಮೇಳನವು 6 ವಿವಿಧ ಧ್ಯೇಯಗಳನ್ನು ಒಳಗೊಂಡಿದ್ದು ಇದರಲ್ಲಿ 29 ಪಂಡಿತ ಪದವಿ ವಿದ್ಯಾರ್ಥಿಗಳಿಂದ ಸಂಶೋಧನಾತ್ಮಕ ವಿಷಯಗಳ ಮೇಲೆ ಪ್ರೌಢ ಪ್ರಬಂಧಗಳ ಸಾರಾಂಶಗಳು ಮಂಡನೆಯಾಗಲಿವೆ ಹಾಗೂ 160 ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮ ಸಂಶೋಧನಾ ಫಲಿತಾಂಶವನ್ನು ಭಿತ್ತಿಚಿತ್ರ ರೂಪದಲ್ಲಿ ಮಂಡಿಸುವರು. ಸದರಿ ಸಮ್ಮೇಳನದ ಉದ್ಘಾಟನೆಯು 18 August ಅಂದರೆ ಇಂದು 10:00 ಜಗಜ್ಯೋತಿ ಬಸವ

ವಿಶ್ವರ ಪ್ರೇಕ್ಷಾ ಗೃಹದಲ್ಲಿ ನೆರವೇರಲಿದೆ. ಈ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಎಂ ಹನುಮಂತಪ್ಪ ಅವರು ವಹಿಸುವರು. ಉದ್ಘಾಟನೆಯನ್ನು ಕಲಬುರಗಿ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದ ಡಾಕ್ಟರ್ ಎಸ್ಎಸ್ ಹುಡಿಕೇರಿ ಅವರು ನೆರವೇರಿಸುವರು. ಇದೇ ಸಂದರ್ಭದಲ್ಲಿ ಧಾರವಾಡ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ದಿವಂಗತ ಡಾಕ್ಟರ್ ಎಸ್ಎ ಪಾಟೀಲ್ ಅವರ ಸ್ಮರಣಾರ್ಥ 3ನೇ ವಿಶೇಷ ಉಪನ್ಯಾಸವನ್ನು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಗುರುರಾಜ ಸುಂಕದ್ ಅವರು ನೀಡುವರು. ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರುಗಳು, ಅಧಿಕಾರಿ ವೃಂದ, ಪ್ರಾಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುವರು. ಈ ಸಮ್ಮೇಳನದ ಒಟ್ಟಾರೆ ಉಸ್ತುವಾರಿಯನ್ನು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಅಧ್ಯಯನದ ಡೀನ್ರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರು ವಹಿಸುವರು ಎಂದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಕಟಣೆ ತಿಳಿಸಿದೆ. ರಾಯಚೂರಿನಲ್ಲಿ ಪ್ರಥಮ ಬಾರಿಗೆ ದಕ್ಷಿಣ ಭಾರತ ಬ್ಯಾಡ್ಮಿಂಟನ್ ಟೂರ್ನಿ. ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಟೂರ್ನಿ ಆಯೋಜನೆ, ಕುಮಾರ್ ಬಂಗಾರಪ್ಪ. ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ನೇತೃತ್ವ, ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಸಹಯೋಗದೊಂದಿಗೆ ದಕ್ಷಿಣ ಭಾರತ ಬ್ಯಾಡ್ಮಿಂಟನ್ ಟೂರ್ನಿ ಇದೇ ಸೆಪ್ಟೆಂಬರ್ 5 ರಿಂದ ಸೆಪ್ಟೆಂಬರ್ 8 ರವರೆಗೆ ರಾಯಚೂರಿನಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಲಿದೆ ಎಂದು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಹಾಗೂ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಹಾಲಿ ರಾಜ್ಯಾಧ್ಯಕ್ಷರಾದ ಕುಮಾರ್ ಬಂಗಾರಪ್ಪ ಎಸ್ ಅವರು ಹೇಳಿದರು. ಆಗಸ್ಟ್ 15ರ ಶನಿವಾರದಂದು ನಗರದ ಮಹಾತ್ಮ ಗಾಂಧೀಜಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಪ್ರತಿ 6 ವರ್ಷಕ್ಕೊಮ್ಮೆ ಕರ್ನಾಟಕಕ್ಕೆ ಒಲಿಯುವ ದಕ್ಷಿಣ ಭಾರತ ಮಟ್ಟದ ಈ ಬೃಹತ್ ಕ್ರೀಡಾಕೂಟವನ್ನು ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗುತ್ತಿತ್ತು. ಆದರೆ ಈ ಬಾರಿ ಗ್ರಾಮೀಣ ಭಾಗ ಹಾಗೂ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ರಾಯಚೂರು ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ. ಈ ಕ್ರೀಡಾಕೂಟದಲ್ಲಿ ತೆಲಂಗಾಣ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ಹಾಗೂ ಆತಿಥೇಯ ಕರ್ನಾಟಕ ಸೇರಿದಂತೆ ಒಟ್ಟು 7 ರಾಜ್ಯಗಳಿಂದ ಸುಮಾರು 250-300 ಪ್ರಮುಖ ಕ್ರೀಡಾಪಟುಗಳು ಸೇರಿದಂತೆ ತರಬೇತುದಾರರು ಮತ್ತು ತಾಂತ್ರಿಕ ತಂಡದ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದರು. ರಾಯಚೂರಿನ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ 6 ಕೋರ್ಟ್ಗಳಲ್ಲಿ ರಾಷ್ಟ್ರೀಯ ಮಟ್ಟದ ಮಾನದಂಡಗಳಿಗೆ ಅನುಗುಣವಾಗಿ ಈ ಪಂದ್ಯಾವಳಿಗಳು ನಡೆಯಲಿವೆ ಎಂದರು. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಬೆಂಬಲ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಸೇರಿದಂತೆ ಜಿಲ್ಲೆಯ ಶಾಸಕರು, ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳು, ಸಿಇಒ ಹಾಗೂ ಎಸ್ಪಿ ಮತ್ತು ಸ್ಥಳೀಯ ಬ್ಯಾಡ್ಮಿಂಟನ್ ಸಂಸ್ಥೆಯ ಪದಾಧಿಕಾರಿಗಳು ಈ ಪಂದ್ಯಾವಳಿಯ ಯಶಸ್ಸಿಗೆ ಪೂರ್ಣ ಸಹಕಾರ ನೀಡಲಿದ್ದಾರೆ. ಈ ಪಂದ್ಯಾವಳಿಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ಕ್ರೀಡಾಪಟುಗಳು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಗಳಲ್ಲಿ ಭಾಗವಹಿಸಲು ಅರ್ಹತೆ ಪಡೆಯಲಿದ್ದಾರೆ ಎಂದರು. ಈ ವೇಳೆ ಟೂರ್ನಿಯ ಅಧಿಕೃತ ಲೋಗೋ ಬಿಡುಗಡೆ ಮಾಡಿ ರಾಯಚೂರಿನ ಕ್ರೀಡಾಭಿಮಾನಿಗಳು ಹಾಗೂ ಸಾರ್ವಜನಿಕರು ಈ ಕ್ರೀಡಾ ಹಬ್ಬಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದು ಕೋರಿದರು. ಇದೇ ಸಂದರ್ಭದಲ್ಲಿ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್, ಕರ್ನಾಟಕ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರೂ ಆಗಿರುವ ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದ ಬಸನಗೌಡ ದದ್ದಲ್, ನಗರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ ಪಾಟೀಲ್, ವಿಧಾನ ಪರಿಷತ್ ಶಾಸಕರಾದ ಎ ವಸಂತಕುಮಾರ, ಮಾಜಿ ಸಂಸದರಾದ ಬಿವಿ ನಾಯಕ, ಜಿಲ್ಲಾಧಿಕಾರಿಗಳಾದ ಪೂವಿತಾ ಎಸ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಅರುಣಾಂಶು ಗಿರಿ, ರಾಯಚೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಜುಬಿನ್ ಮೊಹೋಪಾತ್ರ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇದುವರೆಗೆ ಜಿಲ್ಲೆಯ ಅಭಿವೃದ್ಧಿ ಸುದ್ದಿಗಳನ್ನು ಆಧರಿಸಿದ ಪ್ರಗತಿ ಚಕ್ರ ಪ್ರಸಾರವಾಯಿತು. ಓದಿದವರು ಬಸವರಾಜ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.

0: ಸ್ವಲ್ಪ ಹೊತ್ತು ಶ್ರುತಿ ಸೇರಿದಾಗ ಚಿತ್ರದ ಹಾಡನ್ನು ವಾದ್ಯ ಸಂಗೀತದಲ್ಲಿ ಆಲಿಸಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:31. ಪ್ರಕಟಣೆಗಳನ್ನು ಕೇಳಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
4: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
3: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
4: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
3: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
4: 8700-01-4242.

0: ಕೇಳುಗರೆ ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರದಂದು ಕಥೆ, ಕಾದಂಬರಿ, ಕಾವ್ಯ, ನಾಟಕ, ಪ್ರಬಂಧ, ವಿಮರ್ಶೆ ಹೀಗೆ ಸಾಹಿತ್ಯದ ಹಲವು ಪ್ರಕಾರಗಳನ್ನು ಒಳಗೊಂಡ ರಸಾನುಭವ ನೀಡುವ ಮಾನವ ಅನುಭವದ ಪ್ರತಿಬಿಂಬದ ಕಾರ್ಯಕ್ರಮ ಸಾಹಿತ್ಯ ಸಂಪುಟ ಪ್ರಸಾರವಾಗುವುದು. ಗಮನಿಸಿ, ಪ್ರತಿ ತಿಂಗಳ ಮೊದಲ ಮತ್ತು ಮೂರನೇ ಭಾನುವಾರ ಸಾಹಿತ್ಯ ಸಂಪುಟ.
1: ಸಾಮೆ ಉಂಡವನೇ ಬಲ್ಲ ಸಾಮೆ ಅನ್ನದ ಸವಿಯನ್ನ, ಸಾಮೆ ತಿಂದವನು ಆಮೆಯಂತೆ ದೀರ್ಘಾಯುಷ್ಯದವನು. ಸಾಮೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಾವಯವ ಮತ್ತು ಸಿರಿಧಾನ್ಯ ಬಳಸಿ ಸದೃಢ ಆರೋಗ್ಯದ ಕಡೆ ಹೆಜ್ಜೆ ಇಡಿ. ಸಾವಯವ ಮತ್ತು ಸಿರಿಧಾನ್ಯಗಳನ್ನ ಬೆಳೆಸಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.

0: ಸಜ್ಜೆ ತಿಂದು ವಜನ್ ಹೊರು, ಸಜ್ಜೆ ತಿಂದು ಹೆಜ್ಜೆ ಹಾಕು. ಸಜ್ಜೆ ತಿಂದವರು ಉತ್ಸಾಹದ ಕಹಳೆ ಓದುವರು. ಸಜ್ಜೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
1: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:34. ವಾಣಿಜ್ಯ ಪ್ರಕಟಣೆ ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ ಬೆಂಗಳೂರು ಕೇಂದ್ರದಿಂದ.
2: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30, FM ರೈನ್ಬೋ 101.3 MHz ಬೆಳಗ್ಗೆ 8:55, ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಅಭ್ಯರ್ಥಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಗೆ ಮಣಿದ ಜಾರ್ಖಂಡ್ ಸರ್ಕಾರ. ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆ ರದ್ದು, ಸಿಐಡಿ ತನಿಖೆಗೆ ಆದೇಶ. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆ ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ ಆಯೋಜನೆ. ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ದರ ಜುಲೈನಲ್ಲಿ ಶೇಕಡ 5.1 ಇಳಿಕೆ. ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಮಾಹಿತಿ. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ಹಾಲಿ ವಿಶ್ವ ಚಾಂಪಿಯನ್ ಚೀನಾದ ಶೂ ಯು ಕಿ ವಿರುದ್ಧ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, ಭಾರತಕ್ಕೆ 178 ರನ್ಗಳ ಬೃಹತ್ ಮುನ್ನಡೆ. ವಾರ್ತೆಗಳ ವಿವರ. ಜಾರ್ಖಂಡ್ ಸರ್ಕಾರ ಉದ್ಯೋಗಾಕಾಂಕ್ಷಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಯ ಫಲವಾಗಿ 2024 ಜೆಎಸ್ಎಸ್ಸಿ ಸಿಜಿಎಲ್ ಸ್ಪರ್ಧಾತ್ಮಕ ಪರೀಕ್ಷೆ ಸೇರಿದಂತೆ ಟಿಡಿಪಿಎಲ್ ಏಜೆನ್ಸಿ ಮುಖಾಂತರ ನಡೆಸಿದ ಎಲ್ಲ ಪರೀಕ್ಷೆಗಳು ಹಾಗೂ ಅವುಗಳ ಫಲಿತಾಂಶಗಳನ್ನು ಜಾರ್ಖಂಡ್ ಸರ್ಕಾರ ಸಂಪೂರ್ಣವಾಗಿ ರದ್ದುಗೊಳಿಸಿದೆ. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯ ಬಳಿಕ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಇದರ ಜೊತೆಗೆ 2014 ಜೆಪಿಎಸ್ಸಿ ಜೆಎಸ್ಎಸ್ಸಿ ನಡೆಸಿರುವ ಎಲ್ಲ ನೇಮಕಾತಿ ಪರೀಕ್ಷೆಗಳ ಅಕ್ರಮಗಳ ಕುರಿತು ಸಿಐಡಿ ಮೂಲಕ ಸಮಗ್ರ ತನಿಖೆ ನಡೆಸಲು ಸರ್ಕಾರ ಆದೇಶಿಸಿದೆ. ಆದರೂ ಈ ರದ್ದತಿಯ ನಿರ್ಧಾರ ಪ್ರತಿಭಟನಾಕಾರರ ಮೊದಲ ಹಂತದ ಜಯವಷ್ಟೇ ಎಂದು ವಿದ್ಯಾರ್ಥಿ ಮುಖಂಡ ಪಿಯೂಷ್ ಕುಮಾರ್ ತಿಳಿಸಿದ್ದಾರೆ. 11-13 ಜೆಪಿಎಸ್ಸಿ ಪರೀಕ್ಷೆಗಳ ಅಕ್ರಮಗಳು ಹಾಗೂ ಈ ಎಲ್ಲ ಪರೀಕ್ಷಾ ಹಗರಣಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿರುವ ತಮ್ಮ ಪ್ರಮುಖ ಬೇಡಿಕೆಗಳು ಇನ್ನೂ ಈಡೇರಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಹಂತದ ಹೋರಾಟ ಮತ್ತು ಕಾರ್ಯತಂತ್ರಗಳ ಕುರಿತು ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ತಿಳಿಸಿದ್ದಾರೆ. ಭಾರತ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆಯನ್ನು ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ 2 ದಿನಗಳ ಕಾಲ ಆಯೋಜಿಸಲಿದೆ. ಈ ಯುವ ಶೃಂಗಸಭೆಯು ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟ್ರಗಳ ಯುವ ನಾಯಕರು, ಸಂಶೋಧಕರು, ಉದ್ಯಮಿಗಳು ಹಾಗೂ ಬದಲಾವಣೆಯ ಹರಿಕಾರರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಲಿದೆ. ವೈವಿಧ್ಯಮಯ ವಿಷಯಾಧಾರಿತ ಚರ್ಚೆಗಳು ಮತ್ತು ಸಂವಾದಗಳ ಮೂಲಕ ಯುವಜನರು ತಮ್ಮ ಆಲೋಚನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ಹಾಗೂ ಬ್ರಿಕ್ಸ್ ಚೌಕಟ್ಟಿನಲ್ಲಿ ಪರಿಗಣಿಸಬಹುದಾದ ಪರಿಹಾರಗಳನ್ನು ಪ್ರಸ್ತುತಪಡಿಸಲು ಇದು ಉತ್ತಮ ವೇದಿಕೆ ಕಲ್ಪಿಸಲಿದೆ. ಇದರ ಮುಂದುವರಿದ ಭಾಗವಾಗಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದೇ 22 ಆಂಧ್ರಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಬ್ರಿಕ್ಸ್ ಯುವ ಸಚಿವರ ಸಭೆಯನ್ನು ಆಯೋಜಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಯುವ ವ್ಯವಹಾರಗಳ ಸಚಿವರು ಮತ್ತು ನಿಯೋಗದ ಮುಖ್ಯಸ್ಥರು ಭಾಗವಹಿಸುವ ಈ ಸಭೆಯಲ್ಲಿ ಯುವಜನರ ಅಭಿವೃದ್ಧಿಯ ಪ್ರಮುಖ ಆದ್ಯತೆಗಳ ಕುರಿತು ಚರ್ಚಿಸಲಾಗುವುದು. ಜೊತೆಗೆ ಯುವ ಶೃಂಗಸಭೆಯ ಫಲಿತಾಂಶಗಳನ್ನು ಪರಾಮರ್ಶಿಸಿ ಯುವ ಸಹಕಾರ ಕುರಿತ ಜಂಟಿ ಸಚಿವರ ಪ್ರಕಟಣೆಯನ್ನು ಅಂಗೀಕರಿಸಲಾಗುವುದು. ಸ್ವಾತಂತ್ರ್ಯ ದಿನದ ಮುನ್ನವೇ ದೇಶದ ರಕ್ಷಣಾ ಪಡೆಗಳು ಐಎಸ್ಐ ಬೆಂಬಲಿತ ಉಗ್ರಗಾಮಿ ಗುಂಪು ಶಹಜಾದ್ ಭಟ್ಟಿ ಕಾರ್ಯಜಾಲವನ್ನು ಧ್ವಂಸಗೊಳಿಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. 200 ಅಧಿಕ ಕಾರ್ಯನಿರ್ವಾಹಕರನ್ನು ವಶಕ್ಕೆ ಪಡೆಯುವ ಮೂಲಕ ಸರ್ಕಾರ ವಿಚ್ಛಿದ್ರಕಾರಿ ಆಕ್ರಮಣವನ್ನು ವಿಫಲಗೊಳಿಸಲಾಗಿದೆ ಎಂದು ಗೃಹ ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ್ದಾರೆ. ಭದ್ರತಾ ಪಡೆಗಳು 14 ರಾಜ್ಯಗಳ ವಿವಿಧ ತಾಣಗಳಲ್ಲಿ ಸಮನ್ವಯದ ಕಾರ್ಯಾಚರಣೆ ನಡೆಸುವ ಮೂಲಕ ಭಯೋತ್ಪಾದಕತೆ ವಿರುದ್ಧ

0: ಶೂನ್ಯ ಸಹನೆಯನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸಿದ್ದಾರೆ. ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ಐಇಡಿ ಪಾಕಿಸ್ತಾನ ಶಸ್ತ್ರಾಸ್ತ್ರ ಕಾರ್ಖಾನೆಗಳ ಗುರುತು ಇರುವ ಗ್ರೆನೇಡ್, ಪಿಸ್ತೂಲ್, ಸಜೀವ ಕಾರ್ಟ್ರಿಜ್, ಸಿಸಿಟಿವಿ ಕ್ಯಾಮೆರಾ ಮೊದಲಾದವುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಶಹಜಾದ್ ಭಟ್ಟಿ ಕಾರ್ಯಜಾಲ ವಿವಿಧ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ತೊಡಗಿತ್ತು ಎಂದು ಅಮಿತ್ ಶಾ ತಿಳಿಸಿದ್ದಾರೆ. ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರ ಹಿಂದಿ ಜೀವನ ಚರಿತ್ರೆಯನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಹಾಗೂ ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ನಿನ್ನೆ ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದರು. ಮಾಜಿ ರಾಜ್ಯಸಭಾ ಸದಸ್ಯ ವೈ ಲಕ್ಷ್ಮೀ ಪ್ರಸಾದ್ ರಚಿಸಿರುವ ಈ ಕೃತಿ ವೆಂಕಯ್ಯ ನಾಯ್ಡು ಅವರ ಸಾರ್ವಜನಿಕ ಜೀವನ, ಹೋರಾಟ, ರಾಷ್ಟ್ರ ಸೇವೆ ಹಾಗೂ ಕೊಡುಗೆಗಳನ್ನು ಪರಿಚಯಿಸುತ್ತದೆ. ಈ ಜೀವನ ಚರಿತ್ರೆ ಓದುಗರಿಗೆ ಸ್ಫೂರ್ತಿ ನೀಡಲಿದೆ ಎಂದು ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಮಂಗೋಲಿಯಾದ ಉಲಾನ್ ಬಾಟರ್ನಲ್ಲಿ ನಡೆಯುತ್ತಿರುವ ವಿಶ್ವಸಂಸ್ಥೆಯ ಮರುಭೂಮೀಕರಣ ತಡೆ ಸಮಾವೇಶದ 17ನೇ ಅಧಿವೇಶನ COP 17 ಭಾರತ ಹುಲ್ಲುಗಾವಲುಗಳು ಮತ್ತು ಇತರ ಮುಕ್ತ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಕುರಿತು ತನ್ನ ಮೊದಲ ಮಾರ್ಗದರ್ಶಿಯನ್ನು ಬಿಡುಗಡೆ ಮಾಡಿದೆ. ಕೇಂದ್ರ ಪರಿಸರ ಸಚಿವ ಭೂಪೇಂದ್ರ ಯಾದವ್ ಮಾತನಾಡಿ, ಅರಣ್ಯಗಳ ಜೊತೆಗೆ ಹುಲ್ಲುಗಾವಲುಗಳು ಮತ್ತು ಇತರ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ವೈಜ್ಞಾನಿಕ ಸಂರಕ್ಷಣೆ ಅಗತ್ಯ ಎಂದು ಹೇಳಿದರು. ಜೀವ ವೈವಿಧ್ಯತೆ, ಜೀವನೋಪಾಯ ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವಕ್ಕೆ ಆರೋಗ್ಯಕರ ಹುಲ್ಲುಗಾವಲುಗಳು ಅತ್ಯಂತ ಮಹತ್ವದ್ದಾಗಿವೆ ಎಂದು ಅವರು ತಿಳಿಸಿದರು. ಭಾರತದ ಪ್ರಮುಖ ಮುಕ್ತ ನೈಸರ್ಗಿಕ ಪರಿಸರ ವ್ಯವಸ್ಥೆಗಳ ಪರಿಸರ ಗುಣಲಕ್ಷಣಗಳು, ಜೀವ ವೈವಿಧ್ಯತೆ ಹಾಗೂ ಅವುಗಳೊಂದಿಗೆ ಸಂಬಂಧ ಹೊಂದಿರುವ ಸಮುದಾಯಗಳ ಕುರಿತು ಮಾರ್ಗದರ್ಶಿಯಲ್ಲಿ ಮಾಹಿತಿ ನೀಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ 15 ವರ್ಷ ಹಾಗೂ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರ ನಿರುದ್ಯೋಗ ಪ್ರಮಾಣ ಜುಲೈನಲ್ಲಿ 5.1% ಇಳಿದಿದೆ. ಜೂನ್ನಲ್ಲಿ ಇದು 5.5% ಎಂದು ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಮಾಸಿಕ ಕಾರ್ಮಿಕ ಬಲ ಹಾಗೂ ನಿರುದ್ಯೋಗ ದತ್ತಾಂಶ ತಿಳಿಸಿದೆ. ಗ್ರಾಮೀಣ ಪ್ರದೇಶದ ನಿರುದ್ಯೋಗ ಪ್ರಮಾಣ ಜೂನ್ನ 5%, ಜುಲೈನಲ್ಲಿ 4.5% ಇಳಿದಿದೆ. ನಗರ ಪ್ರದೇಶದಲ್ಲಿ ಮಾತ್ರ ನಿರುದ್ಯೋಗ ಪ್ರಮಾಣ 6.6% 6.7% ಕೊಂಚ ಏರಿಕೆಯಾಗಿದೆ. ಮಹಿಳೆಯರ ಒಟ್ಟಾರೆ ನಿರುದ್ಯೋಗ ಪ್ರಮಾಣ 5.4% ಇಳಿದಿದ್ದು ಪುರುಷರ ನಿರುದ್ಯೋಗ ಪ್ರಮಾಣ 5% ಇಳಿಕೆಯಾಗಿದೆ. NDPS ಕಾಯ್ದೆಯಡಿ ಪ್ರಕರಣ ಎದುರಿಸುತ್ತಿರುವ ವಿದೇಶಿ ಪ್ರಜೆಗಳಿಗೆ ಜಾಮೀನು ನೀಡುವಾಗ ಕಠಿಣ ಷರತ್ತುಗಳನ್ನು ವಿಧಿಸುವಂತೆ ಸುಪ್ರೀಂಕೋರ್ಟ್ ನಿರ್ದೇಶಿಸಿದೆ. ಜಾಮೀನು ಪಡೆಯುವವರು ಪಾಸ್ಪೋರ್ಟ್ಗಳನ್ನು ನ್ಯಾಯಾಲಯಕ್ಕೆ ಒಪ್ಪಿಸಿ ಪೂರ್ವಾನುಮತಿ ಇಲ್ಲದೆ ದೇಶ ತೊರೆಯುವಂತಿಲ್ಲ ಎಂದು ತಿಳಿಸಿದೆ. ಬಿಡುಗಡೆಯಾದ ಒಂದು ವಾರದೊಳಗೆ FRRO ನೋಂದಾಯಿಸಿಕೊಳ್ಳಬೇಕು ಹಾಗೂ ಇಬ್ಬರು ಖಾತರಿದಾರರನ್ನು ಒದಗಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ನಕಲಿ ಖಾತೆದಾರರನ್ನು ಪತ್ತೆ ಹಚ್ಚಲು ಕೇಂದ್ರೀಯ ದತ್ತಾಂಶ ವ್ಯವಸ್ಥೆ ರೂಪಿಸುವಂತೆಯೂ ನಿರ್ದೇಶನ ನೀಡಿದೆ. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ಆರಂಭವಾಗಿರುವ BWF ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026 ಮೊದಲ ದಿನದ ಪಂದ್ಯಗಳಲ್ಲಿ ಭಾರತೀಯ ಆಟಗಾರರು ಶುಭಾರಂಭ ಮಾಡಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಆಯುಷ್ ಶೆಟ್ಟಿ ಹಾಲಿ ವಿಶ್ವ ಚಾಂಪಿಯನ್ ಹಾಗೂ ವಿಶ್ವದ ಅಗ್ರಶ್ರೇಯಾಂಕಿತ ಆಟಗಾರ ಚೀನಾದ ಶಿ ಯುಕಿ ಅವರನ್ನು 21-14, 13-21, 21-19 ಸೆಟ್ಗಳಿಂದ ಮಣಿಸಿ 2ನೇ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ PV ಸಿಂಧು ಐರ್ಲೆಂಡ್ನ ಸೋಫಿಯಾ ನೋಬೆಲ್ ವಿರುದ್ಧ 21-7, 21-11 ಅಂತರದಿಂದ ಜಯ ಸಾಧಿಸಿದ್ದಾರೆ. ಮಹಿಳೆಯರ ಡಬಲ್ಸ್ನಲ್ಲಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಸ್ಪೇನ್ನ ಪೌಲಾ ಲೋಪೆಸ್ ಹಾಗೂ ಲೂಸಿಯಾ ರೋಡ್ರಿಗಸ್ ಜೋಡಿಯನ್ನು 21-9, 21-13 ಸೋಲಿಸಿದ್ದರೆ ಕವಿಪ್ರಿಯಾ ಸೆಲೋಮ್ ಮತ್ತು ಸಿಮ್ರನ್ ಸಿಂಘಿ ಜೋಡಿ 22-20, 21-14 ಸ್ಪೇನ್ನ ನಿಕೋಲ್ ಕರುಲ್ಲಾ ಹಾಗೂ ಕಾರ್ಮೆನ್ ಜಿಮಿನೆಸ್ ಜೋಡಿಯನ್ನು ಮಣಿಸಿದೆ. ಪುರುಷರ ಡಬಲ್ಸ್ನಲ್ಲಿ MR ಅರ್ಜುನ್ ಮತ್ತು ಹರಿಹರನ್ ಅಂಸಕರುಣನ್ ಜೋಡಿ ತಮ್ಮ ಪಂದ್ಯದಲ್ಲಿ ಮುನ್ನಡೆಯಲಿದ್ದಾಗ ಎದುರಾಳಿ ಐರ್ಲೆಂಡ್ ಜೋಡಿ ಗಾಯದಿಂದ ಪಂದ್ಯದಿಂದ ಹೊರನಡೆದ ಹಿನ್ನೆಲೆ ಭಾರತೀಯ ಜೋಡಿ ಮುಂದಿನ ಸುತ್ತಿಗೆ ಅರ್ಹತೆ ಪಡೆದಿದೆ. ಇಂದು ನಡೆಯಲಿರುವ ಪಂದ್ಯಗಳಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಲಕ್ಷ್ಯ ಸೇನ್ ಹಾಗೂ ಮಹಿಳೆಯರ ಸಿಂಗಲ್ಸ್ನಲ್ಲಿ ಉನ್ನತಿ ಹೂಡಾ ಕಣಕ್ಕಿಳಿಯಲಿದ್ದಾರೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ 3ನೇ ದಿನದ ಆಟದ ಅಂತ್ಯಕ್ಕೆ ಭಾರತ 178 ರನ್ಗಳ ಬೃಹತ್ ಮುನ್ನಡೆ ಸಾಧಿಸಿದ್ದು ಪಂದ್ಯದ ಮೇಲಿನ ತನ್ನ ಹಿಡಿತವನ್ನು ಮತ್ತಷ್ಟು ಬಿಗಿಗೊಳಿಸಿದೆ. ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ರನ್ ಗಳಿಸಿದ್ದ ಭಾರತದ ಮೊತ್ತ

0: ಉತ್ತರ ವಾಗಿ ಬ್ಯಾಟಿಂಗ್ ನಡೆಸಿದ ಶ್ರೀಲಂಕಾ ಪಡೆ 284 ರನ್ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡಿತು. ಭಾರತದ ಪರ ಸ್ಪಿನ್ನರ್ ಮಾನವ್ ಸುತಾರ್ 4 ವಿಕೆಟ್ ಪಡೆದರೆ ರವೀಂದ್ರ ಜಡೇಜಾ 3 ವಿಕೆಟ್ ಕಬಳಿಸಿದರು. ಶ್ರೀಲಂಕಾ ಪರ ಸೋನಾಲ್ ದಿನಿಶಾ ಚೊಚ್ಚಲ ಟೆಸ್ಟ್ ಶತಕ ಗಳಿಸಿದರೆ ನಿರೋಶನ್ ಡಿಕ್ವೆಲಾ 80 ರನ್ ಗಳಿಸಿದರು. 4ನೇ ದಿನವಾದ ಇಂದು ಭಾರತ ತನ್ನ ಮುನ್ನಡೆಯನ್ನು ಮತ್ತಷ್ಟು ವಿಸ್ತರಿಸಿ ಎದುರಾಳಿ ತಂಡಕ್ಕೆ ಸವಾಲಿನ ಗುರಿ ನೀಡಲು ಪ್ರಯತ್ನಿಸಲಿದೆ. ಸರಣಿಯ 2ನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯವು ಇದೇ 23ರಿಂದ ಕೊಲಂಬೋದಲ್ಲಿ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭ್ಯರ್ಥಿಗಳ 24 ದಿನಗಳ ಸುದೀರ್ಘ ಪ್ರತಿಭಟನೆಗೆ ಮಣಿದ ಜಾರ್ಖಂಡ್ ಸರ್ಕಾರ. ಜೆಎಸ್ಎಸ್ಸಿ ಸಿಜಿಎಲ್ ಪರೀಕ್ಷೆ ರದ್ದು, ಸಿಐಡಿ ತನಿಖೆಗೆ ಆದೇಶ. ಭಾರತದ ಆತಿಥ್ಯದಲ್ಲಿ ಬ್ರಿಕ್ಸ್ ಯುವ ಮಂಡಳಿ ಸಭೆ ಮತ್ತು ಬ್ರಿಕ್ಸ್ ಯುವ ಶೃಂಗಸಭೆ ಗುಜರಾತ್ನ ಗಾಂಧಿನಗರದಲ್ಲಿ ನಾಳೆಯಿಂದ ಆಯೋಜನೆ. ದೇಶದಲ್ಲಿ ನಿರುದ್ಯೋಗ ಪ್ರಮಾಣ ದರ ಜುಲೈನಲ್ಲಿ ಶೇಕಡ 5.1 ಇಳಿಕೆ, ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ ಮಾಹಿತಿ. ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್, ಹಾಲಿ ವಿಶ್ವ ಚಾಂಪಿಯನ್ ಚೀನಾದ ಶಿಯುಕಿ ವಿರುದ್ಧ ಭಾರತದ ಆಯುಷ್ ಶೆಟ್ಟಿಗೆ ಗೆಲುವು. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, ಭಾರತಕ್ಕೆ 178 ರನ್ಗಳ ಬೃಹತ್ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 7:45. ಚಿತ್ರಗೀತೆಗಳು ಕೇಳಿ. ಎಂ.ಎನ್. ವ್ಯಾಸರಾವ್ ಅವರು ಬರೆದ ಗೀತೆ, ವಿ ಮನೋಹರ ಸಂಗೀತ ಸಂಯೋಜನೆಯಲ್ಲಿ ಹಾಡಿದ್ದಾರೆ ಮಂಜುಳಾ ಗುರುರಾಜ್. ಚಿತ್ರ ಅಮೃತ ಸಿಂಧೋ.

0: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗ್ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಪ್ರೇಮಚಾರಿ ಚಿತ್ರದ ಗೀತೆಯನ್ನು ರಮೇಶ್ ಚಂದ್ರ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಕೇಳಿದ್ರಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದಾಗಿತ್ತು. ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳಿ ಅಮೃತ ವರ್ಷಿಣಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ದೇವ ಅವರ ಸಂಗೀತಕ್ಕೆ ಕೆ ಕಲ್ಯಾಣ್ ಅವರ ಗೀತೆಯಿದೆ.
1: ಕಣ್ಣಿನ ನೋಟಗಳು ಕೋಲ್ಮಿಂಚಿನ ಬಾಣಗಳು

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 8:00 ಆಗುತ್ತಿದೆ. ಸಮಾಚಾರ ಪ್ರಭಾತ್ 8:15 ಮಾರ್ನಿಂಗ್ ನ್ಯೂಸ್ ದೆಹಲಿ ಕೇಂದ್ರದಿಂದ ಕೇಳಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಚಂದನವ ಕಡಿದು ಕೊರೆದು ತೇದಡೆ ವಚನಕಾರರು ಅಕ್ಕ ಮಹಾದೇವಿ, ರಾಗ ಬೃಂದಾವನಿ ಸಾರಂಗ್, ತಾಳ ಕೆಹರವ ತಿಶ್ರನಡೆ, ಗಾಯಕರು ಜ್ಯೋತಿ ಗಣೇಶ್, ಸಂಗೀತ ನಿರ್ದೇಶನ ವಾಗೀಶ್ ಭಟ್.

ಇನಿಯಂಗೆ ತವಕವಿಲ್ಲ, ಎನಗೆ ಸೈರಣ ಇಲ್ಲ. ವಚನಕಾರರು ಸತ್ಯಕ್ಕ. ರಾಗ ಪಟದೀಪ್, ತಾಳ ಕೆಹರವ ತಿಶ್ರನಡೆ, ಗಾಯಕರು ನಳಿನಿ ಎಸ್ ಕಾಮತ್, ಸಂಗೀತ ನಿರ್ದೇಶನ ವಾಗೀಶ್ ಭಟ್.

ಕಾಯಭ್ರಮೆಯಿಂದ ಕೈಲಾಸ. ವಚನಕಾರರು ಮೋಳಿಗೆ ಮಹಾದೇವಿ, ರಾಗ ಭಾಗ್ಯಶ್ರೀ, ತಾಳ ಆಧಾ ತೀಂತಾಲ್. ಗಾಯಕರು ಸ್ನೇಹ ಹಂಪಿ ಹೋಳಿ. ಸಂಗೀತ ನಿರ್ದೇಶನ ವಾಗೀಶ್ ಭಟ್.

ಲಿಂಗಕ್ಕೆಂದು ಮಾಡುವೆನು, ಲಿಂಗಕ್ಕೆಂದು ನೀಡುವೆನು. ವಚನಕಾರರು ಚೆನ್ನ ಬಸವಣ್ಣ, ರಾಗ ಭೈರವ್, ತಾಳ ಧುಮಾಳಿ, ಗಾಯಕರು ಎಸ್ ಎಸ್ ಹರ್ಷ, ಸಂಗೀತ ನಿರ್ದೇಶನ ವಾಗೀಶ ಭಟ್.

ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ವಚನಕಾರರು ಬಸವಣ್ಣ, ರಾಗ ಭೂಪಾಲಿ, ತಾಳ ಕೆಹೆರವ, ಗಾಯಕರು MS ಅನಂತರಾವ್, ಸಂಗೀತ ನಿರ್ದೇಶನ ವಾಗೀಶ ಭಟ್.

ಪುತ್ರನ ಪೂಜೆಯು ಜನಕರಿಗೆ ದುಃಖಕರವಲ್ಲ. ವಚನಕಾರರು ಸಿದ್ಧರಾಮೇಶ್ವರ, ರಾಗ ದುರ್ಗಾ, ತಾಳ ಕೆಹರವ, ಗಾಯಕರು ಸ್ವರ್ಣಲತಾ ವಿ ಭಟ್ ಹಾಗೂ ಎಸ್ ವಿ ಗಾಯತ್ರಿ ಶೆಣೆ, ಸಂಗೀತ ನಿರ್ದೇಶನ ವಾಗೀಶ್ ಭಟ್.

0: ಇದುವರೆಗೆ ವಿವಿಧ ಕಲಾವಿದರ ಧ್ವನಿಯಲ್ಲಿ ವಚನಗಳನ್ನು ಕೇಳಿದ್ರಿ. ವಚನ ಗಾಯನ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರ. ಈಗ ಕೇಳಿ ಪ್ರಕಟಣೆಗಳನ್ನು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
4: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.
5: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
6: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
5: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
6: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
5: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700014242
6: 8700014242.

0: ಎಲ್ಲಿಗೆ ಹೋಗ್ತಾ ಇದೆಪ್ಪ ನೀನು?
1: ನಡಿ ನಡಿ, ಜಲ್ದಿ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ಬೇಕು ನಡಿ.
0: ಅಲ್ಲಪ್ಪ, ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕೋದ್ಕಿಂತ ಮುಂಚೆ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ. ಬಾಕಿದವ್ರ ಸಲುವಾಗಿ ಅಲ್ಲ, ನಿನ್ನ ಜೀವದ ಸಲುವಾಗಿ ನಿನ್ನ ತಲೆಗೆ ಹೆಲ್ಮೆಟ್ ಹಾಕೋ.
2: ಹೌದು, ನಿಮ್ಮ ಜೀವ ಹಾಗೂ ಜೀವನ ಎರಡು ಅಮೂಲ್ಯವಾದದ್ದು.
3: ಯಾವಾಗಲೂ ಹೆಲ್ಮೆಟ್ ಹಾಕಿಯೇ ವಾಹನವನ್ನು ಚಲಾಯಿಸಿ, ಸುರಕ್ಷಾ ನಿಯಮವನ್ನು ನಿರಂತರವಾಗಿ ಪಾಲಿಸಿ.
4: ರಾಗಿ ಬಡವರ ಬಂಗಾರ, ಶ್ರಮಿಸಿದವರ ಆಹಾರ. ರಾಗಿ ಬೆಳೆಯಿರಿ, ಆರ್ಥಿಕವಾಗಿ ಸಬಲರಾಗಿ. ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನವಣೆ ಉಣಿಸು, ಬವಣೆ ಬಿಡಿಸು. ನವಣೆ ನೀಗಿಸಿತು ಹಸಿವಿನ ಬವಣೆ. ನವಣೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಊದಲು ತಿಂದವರಿಗೆ ಉಬ್ಬಸ ಇಲ್ಲ, ಹಾರಕ ತಿಂದವರಿಗೆ ರೋಗ ಇಲ್ಲ, ಕೊರಲೆ ತಿಂದವರಿಗೆ ಆರೋಗ್ಯದ ಕೊರತೆ ಇಲ್ಲ. ಹಾರಕವನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ನೋಡಲು ಥೇಟ್ ಹುಲ್ಲಿನಂತೆ ಕಾಣುವ ಕೊರಲೆ ಬರಗಾಲದಲ್ಲೂ ರೈತರ ಕೈ ಹಿಡಿಯುವ ಬೆಳೆ. ಕೊರಲೆಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
5: ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 9:06. ಭಾವಗೀತೆಗಳು. ಮೊದಲಿಗೊಂದು ವಾಣಿಜ್ಯ ಪ್ರಕಟಣೆ.
6: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
7: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
6: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
7: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
6: ಟೋಲ್ ಫ್ರೀ 1-800-420-2233.
5: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಹಾಗೂ ಬರಗೂರು ರಾಮಚಂದ್ರಪ್ಪ ಅವರ ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ದಿವ್ಯ ರಾಘವನ್ ಅವರ ಧ್ವನಿಯಲ್ಲಿರುವ ಚಂದ್ರಶೇಖರ್ ಕಂಬಾರ್ ಅವರ ರಚನೆ.

ಕೇಳುಗರೆ, ಈ ಬೆಳಗ್ಗೆ 9:30 10:32 ಪ್ರಸಾರವಾಗಲಿರುವ ಮೇಘ ಸಂದೇಶ ನಿಮ್ಮ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮದಲ್ಲಿ ನೀವು 2233365 ಅದಕ್ಕೂ ಮುಂಚೆ 08532 STD ಕೋಡ್ ಬಳಸಿ ಸಂದೇಶವನ್ನು ಕಳುಹಿಸಿಕೊಡಿ. ಹಾಂ, ನೀವು ನಿಮ್ಮೂರಲ್ಲಿ ಅಥವಾ ನಿಮ್ಮ ಭಾಗದಲ್ಲಿ ಶ್ರಾವಣ ಮಾಸ ಹೇಗಿದೆ, ಶ್ರಾವಣ ಮಾಸ ಆಚರಣೆ ವಿಶೇಷತೆಗಳು, ನಿಮ್ಮ ಭಾಗದಲ್ಲಿ ಅಥವಾ ನೀವು ನೋಡಿದಂಥ ಶ್ರಾವಣ ಮಾಸದ ಬಗ್ಗೆ ನೀವು ನಿಮ್ಮ ಅನಿಸಿಕೆಯನ್ನು ದಾಖಲಿಸಿ ಸಂದೇಶ ಕಳುಹಿಸಿಕೊಡಿ. ನಿಮ್ಮ ಹಾಡನ್ನು ನಾನು ಪ್ರಸಾರ ಮಾಡ್ತೇನೆ. ಗಮನಿಸಿ, ಬೆಳಗ್ಗೆ 9:30 ನಿಮ್ಮೂರ ಶ್ರಾವಣ ಮಾಸ, ಈ ಬಗ್ಗೆ ನೀವು ನಿಮ್ಮ ಅನಿಸಿಕೆಯನ್ನು 08532 22 3365 ವಾಟ್ಸಪ್ ಮಾಡಿ. ಈಗ ಕೇಳಿ ಬರಗೂರು ರಾಮಚಂದ್ರಪ್ಪ ಅವರ ರಚನೆ ಜನಾರ್ದನ ಮತ್ತು ಅಷ್ಟಲಕ್ಷ್ಮಿ ಅವರ ದೊರೆಯಲ್ಲಿ.

ಈಗ ಕೇಳಿ, ಡಾಕ್ಟರ್ ಚಂದ್ರಶೇಖರ್ ಕಂಬಾರವರ ರಚನೆ, ಪುಷ್ಪ ಜಗದೀಶ್ ಅವರ ಧ್ವನಿಯಲ್ಲಿ.

ಕೇಳುಗರೆ, 9:30ಕ್ಕೆ ಪ್ರಸಾರವಾಗುವ ಮೇಘ ಸಂದೇಶದಲ್ಲಿ ನಿಮ್ಮೂರಲ್ಲಿ ಶ್ರಾವಣ ಮಾಸದ ಆಚರಣೆ ಹೇಗೆ, ಏನು ಎತ್ತ ಎನ್ನುವುದರ ಬಗ್ಗೆ ಸಂದೇಶ ಕಳುಹಿಸಿಕೊಡಿ. 2233365 08532 ಈ ವಾಟ್ಸಪ್ಗೆ ನೀವು ಸಂದೇಶ ಕಳಿಸಿಕೊಡ್ಬೋದು. ನಿಮ್ಮೂರಲ್ಲಿ ಅಥವಾ ನಿಮ್ಮ ಭಾಗದಲ್ಲಿ ಅಥವಾ ನೀವು ನೋಡಿದಂಥ ಶ್ರಾವಣ ಮಾಸದ ವಿಶೇಷತೆಗಳ ಬಗ್ಗೆ ನೀವು ಸಂದೇಶ ಕಳಿಸಿಕೊಡ್ಬೋದು. ಜೊತೆಗೆ ಹಾಡನ್ನು ಕೇಳಬಹುದು. ನಿಮ್ಮ ಹಾಡನ್ನು 102.1 MHz ಮೇಲೆ ಹಾಡುಗಳನ್ನು ಕೂಡ ನೀವು ಕೇಳಬಹುದು ಅಂತ ಹೇಳ್ತಾ ವಾಟ್ಸಪ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ. 08532 22 336 ಸಂದೇಶ ಕಳಿಸ್ಕೊಡಿ ನಿಮ್ಮೂರಲ್ಲಿ ಶ್ರಾವಣ ಮಾಸದ ಆಚರಣೆ ಬಗ್ಗೆ.

ಬರಗೂರು ರಾಮಚಂದ್ರಪ್ಪ ಅವರ ರಚನೆಯನ್ನು ಶ್ರೀನಿವಾಸ ಪೆಚ್ಚಾಳಿ ಅವರ ಧ್ವನಿಯಲ್ಲಿ ಕೇಳಿದರೆ ಭಾವಗೀತೆಗಳು ಇದುವರೆಗೆ ಪ್ರಸಾರವಾದವು.

0: ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಎಲ್ಲ ಕೇಳುಗರಿಗೆ ನಮಸ್ಕಾರ. ಈ ವಾರದ ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತಾ ಇವತ್ತಿನ ಈ ಕಾರ್ಯಕ್ರಮ ಆರಂಭ ಮಾಡ್ತೇನೆ. ನಾನೀಗಾಗಲೇ ಹೇಳಿದ್ದೆ, ಶ್ರಾವಣ ಮಾಸ ನಿಮ್ಮೂರಲ್ಲಿ ಹೇಗೆಲ್ಲ ಆಚರಣೆ ಮಾಡ್ತೀರಿ, ಅಥವಾ ನೀವು ಎಲ್ಲಾದರೂ ವಿಶಿಷ್ಟವಾಗಿ ಕಂಡಿದ್ದು ಶ್ರಾವಣ ಮಾಸದ ಅಂಗವಾಗಿ, ಅದರ ಬಗ್ಗೆ ಒಂದಷ್ಟು ಬರೆದು ಕಳಿಸಿ ನಮಗೆ 0855223226 ಅಂತ ಕೇಳಿದೆ. ಒಂದಷ್ಟು ಜನ ಬರೆದು ಕಳಿಸಿದ್ದೀರಿ, ಇನ್ನೂ ಒಂದಷ್ಟು ಜನ ಬರೆದು ಕಳಿಸ್ತಾ ಇದ್ದೀರಿ. ತುಂಬ ಖುಷಿಯಾಗುತ್ತೆ, ಯಾಕಂದರೆ ಒಂದೊಂದು ಪ್ರದೇಶದಲ್ಲಿ ವಿಭಿನ್ನವಾದಂಥ ಆಚರಣೆಗಳನ್ನು ಶ್ರಾವಣ ಮಾಸದಲ್ಲಿ ಇರ್ತವೆ. ಹಾಗಾಗಿ ನಮ್ಮ ಕೇಳುಗರಿಗೆ, ಒಂದಷ್ಟು ಜನರಿಗೆ ಕೇಳುವಂಥ ಕುತೂಹಲ ಆ ಭಾಗದಲ್ಲಿ ಹೇಗಿದೆ, ಯಾವ ರೀತಿ ಆಚರಣೆ ಮಾಡ್ತಾರೆ ಅನ್ನುವಂಥದ್ದು, ಮತ್ತು ತಿಳಿಸುವಂಥ ಕುತೂಹಲ ನನಗೂ. ಸೊ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮೂರಲ್ಲಿ ಶ್ರಾವಣ ಮಾಸ, ಅಥವಾ ನೀವು ಕಂಡಂತೆ ಶ್ರಾವಣ ಮಾಸ ಬಗ್ಗೆ ನೀವು ನಿಮ್ಮ ಅನಿಸಿಕೆಯನ್ನು ನಮಗೆ ಕಳುಹಿಸಿಕೊಡಿ. 0855223226 ಅಂತ ಹೇಳ್ತಾ ಈಗ ಒಂದು ವಾಣಿಜ್ಯ ಪ್ರಕಟಣೆ ಕೇಳ್ಕೊಂಡು ಬರೋಣ, ನಂತರ ಕಾರ್ಯಕ್ರಮ ಆರಂಭ ಮಾಡ್ತೇನೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ಮೊದಲ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ನನ್ನ ಸ್ಕ್ರೀನ್ ಮೇಲೆ ಬರ್ತಿದೆ, ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಶ್ರೀನಿವಾಸ್ ಅಂತೇಳಿ, ಇವರು ಯಾವ ಊರಿಂದ ಕಳಿಸಿದ್ದೀವಿ ಅಂತ ಹೇಳ್ತಿಲ್ಲ, ಆದರೆ ನಮಗೆ ಅವರು ಊರು ಹೇಳ್ತಿದ್ರೆ ಬಹುಶಃ ಮಾನ್ವಿ ತಾಲೂಕು ಅಂತ ಅನ್ನಿಸ್ತದೆ. ಅವ್ರು ಹೇಳಿದರೆ ಮಾನ್ವಿ ತಾಲೂಕಿನ ಚೀಕಲ್ಪರವಿಯಲ್ಲಿ ಈ ಶ್ರಾವಣ ಮಾಸ ವಿಶಿಷ್ಟವಾಗಿ ಆಚರಣೆ ಮಾಡ್ತಾರೆ ಸರ್. ಅಲ್ಲಿ ಶಸ್ತ್ರ ಹಾಕುವಂಥದ್ದು, ನಂದಿಕೋಲು ಸೇವೆ, ಪಲ್ಲಕ್ಕಿ ಸೇವೆಗಳಿರ್ತವೆ, ಮತ್ತು ಪುರಾಣ ಪ್ರವಚನಗಳಿರ್ತವೆ ಅಂತ ಹೇಳಿದ್ದಾರೆ. ಶ್ರೀನಿವಾಸ್ ಅವರೇ, ನಿಮಗೆ ಧನ್ಯವಾದ. ನಾನು ಅಂದ್ಕೊಂಡಿದ್ದೀನಿ ಮಾನ್ವಿ ತಾಲೂಕಿನಿಂದ ಅಂತ, ಮಾನ್ವಿಂದೋ ಅಥವಾ ಯಾವ ಊರಿಂದ ಕಳಿಸಿದ್ರಿ ಗೊತ್ತಿಲ್ಲ. ತುಂಬ ಖುಷಿ ಅನ್ನಿಸ್ತು ನಿಮ್ಮ ಈ ಭಾಗದಲ್ಲಿ ನಡೆಯುವಂಥ ಆಚರಣೆ ಬಗ್ಗೆ ನೀವು ಹೇಳಿದ್ರಿ. ನಿಮ್ಮ ತಾಲೂಕಿನಲ್ಲಿ ನಡೆಯುವಂಥದ್ದು, ಮತ್ತು ಬೇರೆ ಬೇರೆ ಮಠಗಳಲ್ಲಿ ಕೂಡ ಪುರಾಣ ಪ್ರವಚನಗಳಿರ್ತವೆ ಸರ್, ಪ್ರತಿದಿನ ಸಂಜೆ ಇರ್ತದೆ, ಸೊ ನಾವೆಲ್ಲರೂ ಅಲ್ಲಿ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ತುಂಬ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಅವರು ಹಾಡು ಕೇಳಿಲ್ಲ, ಸೊ ಅವರು ಅಭಿಪ್ರಾಯವನ್ನು ಮಾತ್ರ ಹೇಳಿದ್ದಾರೆ. ತುಂಬ ಧನ್ಯವಾದ ನಿಮಗೆ. ಮತ್ತು ಇನ್ನೊಬ್ಬರು ನಮಸ್ತೆ ಅಂತಿದ್ದಾರೆ, ರೂಪಾ ಪಾಂಡುರಂಗರಾವ್ ಶ್ರವಂತ್ ಚಿತ್ರದುರ್ಗ, ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶ್ರಾವಣ ಮಾಸ ಎಲ್ಲ ಕಡೆ ಆಚರಣೆ ಮಾಡ್ದಂಗೆ ನಮ್ಮಲ್ಲಿ ಕೂಡ ಇದ್ದೇ ಇರ್ತದೆ ಅನ್ನುವಂಥದ್ದು, ಪುರಾಣ ಪ್ರವಚನಗಳಿರ್ತವೆ ಮಠಮಾನಿಗಳಲ್ಲಿ ಅನ್ನುವಂಥದ್ದನ್ನು ಕೂಡ ಹೇಳಿದರೆ ತುಂಬ ಧನ್ಯವಾದ. ಇವರು ಕೇಳಿದಂಥ ಪೋಲಿ ಹುಡುಗ ಚಿತ್ರದ ಈ ಹಾಡು ಪ್ರಸಾರ ಮಾಡ್ತಿದ್ದೀನಿ, ಕೇಳಿ.

0: ಕೇಳುವರೆ ನೀವು 0852532236 ವಾಟ್ಸಪ್ ಮಾಡಬಹುದು. ನಿಮ್ಮೂರಲ್ಲಿ ಅಥವಾ ನೀವು ಕಂಡ ಶ್ರಾವಣ ಮಾಸದ ಬಗ್ಗೆ, ಅಲ್ಲಿಯ ಆಚರಣೆಗಳು, ವಿಶೇಷತೆಗಳ ಬಗ್ಗೆ ನಮ್ಮೊಟ್ಟಿಗೆ ನಿಮ್ಮ ಅಭಿಪ್ರಾಯವನ್ನು ವಾಟ್ಸಪ್ ಮೂಲಕ ಹಂಚಿಕೊಳ್ಳಬಹುದು, ಅಂದರೆ ಸಂದೇಶ ಕಳಿಸುವ ಮೂಲಕ ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ. ವಿಜಯಪುರದಿಂದ ಆದರ್ಶ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಅವರು ಮೊದಲೇ ಹೇಳಿಬಿಟ್ಟಿದ್ದಾರೆ ಅವರು, ನಮಗೆ ಹಾಡು ಬೇಡ ಸರ್, ಇಂಥ ಮಾಹಿತಿ, ಮನೋರಂಜನೆ, ರಸಪ್ರಶ್ನೆ ಈ ಬಗ್ಗೆ ಎಲ್ಲ ಮಾಹಿತಿ ತಿಳ್ಕೊಳ್ಳೋಕ್ಕೆ ಒಂದು ಒಳ್ಳೆ ವೇದಿಕೆ, ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಿ, ತುಂಬ ಖುಷಿ ಅನ್ನಿಸ್ತದೆ. ನಾವು ಕೇಳ್ತಾ ಇರ್ತೇವೆ, ಪ್ರತಿ ವಾರ ನಮಗೆ ಹಾಡು ಕೇಳ್ತಿರ್ತೀವಿ, ಹಾಗಾಗಿ ನಮಗೆ ಈ ವಾರ ಹಾಡು ಬೇಡ, ಆದರೆ ನಮ್ಮೂರಲ್ಲಿ ಶ್ರಾವಣ ಮಾಸದ ಬಗ್ಗೆ ನಾನು ಒಂದಿಷ್ಟು ಹೇಳ್ತೀನಿ, ಸ್ವಲ್ಪ ತಿಳಿಸ್ಕೊಡಿ ಅಂತ ಹೇಳಿದ್ದಾರೆ. ಧನ್ಯವಾದ ನಿಮಗೆ ಅಂತ ಹೇಳ್ತಾ ನಮಸ್ಕಾರ ರೀ ಅಂತ ಹೇಳಿ, ವಿಜಯಪುರ ಜಿಲ್ಲೆ, ವಿಜಯಪುರ ತಾಲೂಕು ಹಡಗಲಿ ಗ್ರಾಮದಲ್ಲಿ ಶ್ರಾವಣ ಮಾಸದಲ್ಲಿ ತಿಂಗಳ ಪೂರ್ತಿ ಪುರಾಣ ಕಾರ್ಯಕ್ರಮ ಇರ್ತದಂತೆ. ಕ್ರಾಂತಿಯೋಗಿ ಬಸವಣ್ಣನವರ ಪುರಾಣವನ್ನು ಈಗ ನಡೆದಿದೆ ಈ ಶ್ರಾವಣ ಮಾಸದಲ್ಲಿ ಅಂತ ಹೇಳ್ತಿದ್ದಾರೆ. ಮತ್ತು ಶ್ರಾವಣ ಸೋಮವಾರದಿಂದ ಒಂದು ತಿಂಗಳ ಈ ಪುರಾಣ ನಡೀತಿದೆ. ಪ್ರತಿದಿನ ಅನ್ನಪ್ರಸಾದ ಕೂಡ ನಮ್ಮಲ್ಲಿ ಇರ್ತದೆ ಸರ್ ಅಂತ ಹೇಳಿದ್ದಾರೆ. ಬಸವಣ್ಣನವರ ಅನುಭವ ಮಂಟಪ, ಬಸವಣ್ಣನವರ ತೊಟ್ಟಿಲು ಕಾರ್ಯಕ್ರಮಗಳು, ಬಸವಣ್ಣನವರು ಏನೇನು ತಮ್ಮ ಒಂದು ಶರಣ ಪರಂಪರೆಯಲ್ಲಿ ಮಾಡಿಕೊಂಡು ಬಂದಿದ್ದಾರೆ, ಅವರ ಸಾಧನೆಗಳು, ಅವರು ಪಟ್ಟಂಥ ಪರಿಶ್ರಮ, ಜಾತ್ಯತೀತ ಮನೋಭಾವನೆಯನ್ನು ಮೂಡಿಸುವಂಥ ಅವರ ಪ್ರಯತ್ನಗಳು, ಬಾಲ್ಯ ಜೀವನ ಮತ್ತು ಬದುಕು ಹೇಗೆಲ್ಲ ಸಾಗಿಸಿದ್ರು ಅನ್ನೋದ್ರ ಬಗ್ಗೆ ಪುರಾಣ ಪ್ರವಚನದ ಮೂಲಕ ತಿಳ್ಕೊಳ್ತಾ ಇದ್ದೀವಿ ಸರ್. ಮತ್ತೊಮ್ಮೆ ಓದಿದದಕ್ಕೂ ಮತ್ತು ಪುರಾಣದ ಮೂಲಕ, ಉಪಕಥೆಗಳ ಮೂಲಕ ತಿಳ್ಕೊಳ್ಳುವಂಥದ್ದು ಭಾಳ ಖುಷಿ ನೀಡ್ತಿದೆ ಅಂತ ಹೇಳಿದ್ದಾರೆ. ಹಾಗೆಯೇ ಒಂದಷ್ಟು ಕಾರ್ಯಕ್ರಮಗಳು, ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಮಾಡ್ತಿದ್ದೀವಿ ನಾವು, ಕಲ್ಯಾಣ ಮಂಟಪದಲ್ಲಿ ಇದ್ದೇವೆ ಅಂತ ಅನ್ನಿಸ್ತದೆ ಅಂತ ಅವ್ರಿಗೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅಂತ ಹೇಳ್ತಿದ್ದಾರೆ. ಮತ್ತು ಎಲ್ಲ ಇಂತಹ ಒಂದು ಕಾರ್ಯಕ್ರಮಗಳು ನಡೆದುಕೊಡ್ಬೇಕಾದ್ರೆ ಆ ಊರಿನ ಎಲ್ಲ ಸರ್ವ ಸಮುದಾಯದವರು, ಜನರ ಸಹಕಾರ ಭಾಳ ಮುಖ್ಯ ಸರ್. ಹಾಗಾಗಿ ನಮ್ಮೂರಲ್ಲಿ ಒಳ್ಳೆಯ ಸಹಕಾರ ಇದೆ, ನಾವೆಲ್ಲರೂ ಸಹಕಾರ ಮಾಡಿ ಇಂಥ ಒಂದು ತಿಂಗಳಾದರೂ ಒಂದು ಒಳ್ಳೆ ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ತುಂಬಿಕೊಳ್ಳೋಕ್ಕೆ ಒಂದು ಪ್ರಯತ್ನ ಮಾಡ್ತಿರ್ತೀವಿ ಅಂತ ನಮಗೆ ಆದರ್ಶ ಸುದರ್ಶನ್ ಭರತ್ ಕುಮಾರ್ ಬಂದೆ ನವಾಜ್ ಇವರು ವಿಜಯಪುರ ಜಿಲ್ಲೆಯ ಹಡಗಲಿ ಗ್ರಾಮದಿಂದ ಕಳಿಸ್ಕೊಟ್ಟಿದ್ದಾರೆ. ತುಂಬ ಧನ್ಯವಾದ. ಹಡಗಲಿ ಗ್ರಾಮದಲ್ಲಿ ಏನು ನಡೀತಿದೆ ಶ್ರಾವಣ ಮಾಸದಲ್ಲಿ ಅಂತ ಹೇಳ್ಕೊಟ್ಟಿದ್ದೀರಿ, ತುಂಬ ಧನ್ಯವಾದ ನಿಮ್ಮ ಮಾಹಿತಿಗೆ ಅಂತ ಹೇಳ್ತಾ, ಉಳಿದವರು ನೀವು ಈ ಥರ ಸಂದೇಶಗಳನ್ನು ಕೂಡ ಕಳಿಸ್ಕೊಡ್ಬಹುದು ಅಂತ ಹೇಳ್ತಾ, ಅವರು ಹಾಡು ಬೇಡ ಅಂದಿದ್ದಾರೆ, ಇನ್ನೊಬ್ಬರಿಗೆ ಚಾನ್ಸ್ ಕೊಡೋದಲ್ವ. ಹಾಗಾಗಿ ಮಹೇಶ್ ಹೊಸೂರು ಶಿಕಾರಿಪುರದಿಂದ ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕೊಲ್ಲೂರು ಕಾಳ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ, ಅವರಿಗಾಗಿ ಹಾಡು ಪ್ರಸಾರ ಮಾಡ್ತಾನೆ ಒಂದು ವಾಣಿಜ್ಯ ಪ್ರಕಟಣೆ ನಂತರ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಕೇಳುವರೆ, ನೀವು 102.1 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ರಾಯಚೂರು, ಕ್ಷಮಿಸಿ 101.100, ನೀವು ನಿಮ್ಮ ರೇಡಿಯೋದಲ್ಲಿ ಅಥವಾ ಮೊಬೈಲಲ್ಲಿ 102.1 ಮೆಗಾಹರ್ಟ್ಸ್ಗಳ ಆಕಾಶವಾಣಿ ರಾಯಚೂರು ಎಫ್ ಎಂ ಕೇಂದ್ರವನ್ನು ಟ್ಯೂನ್ ಮಾಡಿಕೊಂಡು ಹಾಡುಗಳನ್ನು ಕೇಳ್ತಿದ್ದೀರಿ ವಾಟ್ಸಪ್ ಆಧಾರಿತ ಮೇಘ ಸಂದೇಶದಲ್ಲಿ. ನೀವು ಕೂಡ ವಾಟ್ಸಪ್ ಮಾಡಬಹುದು 0853 222 3365 ಸಂದೇಶವನ್ನು ಕಳಿಸ್ಕೊಡಿ, ನಿಮ್ಮ ಹಾಡನ್ನು ಕೇಳಿ ಈಗಲೇ ಅಂತ ಹೇಳ್ತಾ ಈಗೊಂದು ವಾಣಿಜ್ಯ ಪ್ರಕಟಣೆ, ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತೇನೆ.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ಮುಂದಿನ ಸಂದೇಶವನ್ನು ನಮಗೆ ಕಳಿಸ್ಕೊಟ್ಟಿದ್ದಾರೆ ಮಾನ್ವಿ ತಾಲೂಕು ಜೋಕೂರು ಗ್ರಾಮದಿಂದ ಭೀಮನಗೌಡ ಪಾಟೀಲರು. ನಮಸ್ಕಾರಗಳು ಅಂತ ಹೇಳ್ತಿದ್ದಾರೆ, ನಿಮಗೂ ನಮಸ್ಕಾರ. ಅವ್ರ ಊರಲ್ಲಿ ಶ್ರಾವಣ ಮಾಸ ಪಂಚಮಿ ದಿನ ನಾಗಪ್ಪಗೆ ಹಾಲು ಎರಿತೇವೆ ಅಂತ ಹೇಳಿದ್ದಾರೆ. ಹಾಗೆಯೇ ಮಕ್ಕಳೆಲ್ಲರೂ ಜೋಕಾಲಿ ಆಡ್ತಾರೆ. ನಾಗರ ಪಂಚಮಿ ಹಬ್ಬವನ್ನು ಒಂದು ಸಂಭ್ರಮದಿಂದ ಆಚರಣೆ ಮಾಡ್ತೇವೆ ಈ ಶ್ರಾವಣ ಮಾಸದಲ್ಲಿ ಅಂತ ಹೇಳಿದ್ದಾರೆ. ಖಂಡಿತ, ನಿನ್ನೆ ತಾನೇ ಮುಗಿದಿದೆ ನಾಗರ ಪಂಚಮಿ ಅಂತ ಹೇಳ್ಬೋದು. ಶ್ರಾವಣ ಮಾಸ ಪೂರ್ತಿ ಈ ಥರ ಹಾಲು ಎರೆಯುವಂಥದ್ದು ಅಥವಾ ಹಾಲು ಹಾಕುವಂಥದ್ದು ಆಗ್ತದೆ. ಈ ಶ್ರಾವಣ ಮಾಸ ಮುಗಿಯೋವರೆಗೂ ಒಬ್ಬೊಬ್ಬರು ಒಂದೊಂದು ರೀತಿ ಒಬ್ಬೊಬ್ಬರು ಒಂದೊಂದು ಮನೆಯಲ್ಲಿ ಈ ಥರ ಆಚರಣೆ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಈ ಥರ ನಾವು ಆಚರಣೆ ಮಾಡ್ತೀವಿ ನಮ್ಮೂರಲ್ಲಿ ಅಂತ ಹೇಳಿದ್ದಾರೆ. ತುಂಬ ಇಡೀ ಶ್ರಾವಣ ಮಾಸ ಒಂದು ಪವಿತ್ರತೆಯ ಭಾವನೆಯಿಂದ ನಾವೆಲ್ಲರೂ ಇರ್ತೇವೆ ಅಂತ ಹೇಳಿದ್ದಾರೆ. ತುಂಬ ಧನ್ಯವಾದಗಳು ಭೀಮನಗೌಡರೇ ಅಂತ ಹೇಳ್ತಾ ಅವರು ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಸಾರ್ ಅಂತ ಹೇಳಿದ್ದಾರೆ. ಖಂಡಿತ ಅವ್ರು ಕೇಳಿದಂಥ ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ, ಕೇಳಿ.

0: ಕೇಳುಗರೆ, ನೀವು ಕೂಡ 0853222336 ಇದಕ್ಕೆ ಸಂದೇಶ ಕಳಿಸಿಕೊಡ್ಬೋದು. ನಿಮ್ಮ ಹಾಡು ಬರಲಿಲ್ಲ ಅಂತ ಬೇಜಾರಾಗಬೇಡಿ, ನಿಮ್ಮ ಸಂದೇಶ ಖಂಡಿತ ಓದ್ತೇನೆ. ಹಾಡು ಬರದೇ ಇದ್ರೂ ಪರವಾಗಿಲ್ಲ, ನಿಮ್ಮ ಸಂದೇಶವನ್ನು ಮಾತ್ರ ಮತ್ತು ನಿಮ್ಮೂರಿನ ಶ್ರಾವಣ ಮಾಸದ ಬಗ್ಗೆ ಏನೆಲ್ಲ ಆಚರಣೆ ಮಾಡ್ತಿದ್ದೀರಿ ಅನ್ನೋದ್ರ ಬಗ್ಗೆ ಸಂದೇಶ ಖಂಡಿತ ಓದುವೆ. ಖಂಡಿತ ನೀವು ಸಂದೇಶವನ್ನು ಕಳಿಸ್ಕೊಡಿ 0853222336 ಅಂತ ಹೇಳ್ತಾ ಈಗೊಂದು ವಾಣಿಜ್ಯ ಪ್ರಕಟಣೆ.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.
0: ಮುಂದಿನ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನನ್ನ ನೆಚ್ಚಿನ ಆಕಾಶವಾಣಿ ರಾಯಚೂರು ಸಿಬ್ಬಂದಿ ಹಾಗೂ ನಿರೂಪಕರಿಗೆ ಬೆಳಗಿನ ಶುಭೋದಯಗಳು ಅಂತ ಹೇಳ್ತಿದ್ದಾರೆ ಹನುಮಂತಪ್ಪ ಮಡಿವಾಳರ್ ಜಗಳೂರು ಅವರು. ಹಾಗೆಯೇ ನಾಗರಪಂಚಮಿಯ ಹಬ್ಬದ ಶುಭಾಶಯಗಳು ಎಲ್ಲರಿಗೆ ಅಂತ ಹೇಳಿದ್ದಾರೆ. ನಿಮಗೂ ಕೂಡ ನಾಗರಪಂಚಮಿ ಶುಭಾಶಯಗಳಂತ ಹೇಳ್ತಾ, ಊರಲ್ಲಿ ನಾಗರಪಂಚಮಿಯನ್ನು ಎಲ್ಲರೂ ಆಚರಣೆ ಮಾಡ್ತೇವೆ. ಸಾಂಪ್ರದಾಯಿಕವಾಗಿ ಹೊಸ ಬಟ್ಟೆಗಳನ್ನು ಧರಿಸಿ ಎಳ್ಳು ಮತ್ತು ಅಕ್ಕಿಯಿಂದ ಮಾಡಿದ ಪದಾರ್ಥವನ್ನು, ಹಾಲು, ನಿತ್ಯದ ಪೂಜೆ ಸಾಮಗ್ರಿಯನ್ನು ತೆಗೆದುಕೊಂಡು ಹೋಗಿ ನಾಗರ ಮೂರ್ತಿಗೆ ಹಾಲು ಎರಿತೇವೆ ಅಂತ ಹೇಳ್ತಾರೆ. ಹಾಗೆಯೇ ಪೂಜೆಗಳನ್ನು ಸಮರ್ಪಿಸಿ, ಹೂಗಳನ್ನು ಸಮರ್ಪಿಸಿ, ಹಾಡು ಅಲ್ಲಿಯ ಒಂದಷ್ಟು ಜನರ ಜೊತೆಗೆ ಈ ನಾಗರ ಅಮಾವಾಸ್ಯೆ ಬಗ್ಗೆ ಮಾತಾಡ್ತಾ, ನಾಗರ ಪಂಚಮಿ ಬಗ್ಗೆ ಹೇಳ್ತಾ ಬರ್ತೇವೆ ಸರ್. ನಮ್ಮೂರಲ್ಲಿ ಸಹಜವಾಗಿ ನಾವೆಲ್ಲರೂ ಆಚರಣೆ ಮಾಡ್ತಿರ್ತೇವೆ ಅಂತ ಹೇಳಿದ್ದಾರೆ. ನಾಗರ ಪಂಚಮಿಗೆ ಯಾವ ರೀತಿ ಹಾಲು ಎರಿತೇವೆ ಅಂತ ಹೇಳಿದ್ದಾರೆ. ತುಂಬ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಹನುಮಂತಪ್ಪ ಮಡಿವಾಳರಿಗೆ ಅವರು ಒಂದು ಹಾಡು ಕೇಳಿದ್ದಾರೆ. ನ್ಯಾಯ ಗೆದ್ದಿತು ಚಿತ್ರದ ಒಂದು ಹಾಡು ಪ್ರಸಾರ ಮಾಡಿ ಸರ್ ಅಂತ ಹೇಳಿದ್ದಾರೆ. ಖಂಡಿತ ಅವರು ಕೇಳಿದಂಥ ಈ ಗೀತೆ ಬರ್ತಿದೆ 102.1 MHz ಮೇಲೆ.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮುಂದಿನ ಅಂಜಲಿ ಗೀತಾಂಜಲಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳಿ ನಮಗೆ ಪ್ರಭುಸ್ವಾಮಿ ಗಂಗಾವತಿ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತ ನಿಮ್ಮ ಗೀತೆ ಪ್ರಸಾರ ಮಾಡ್ತೇವೆ. ಜೊತೆಗೆ ಅವರ ಊರಲ್ಲಿ ಶ್ರಾವಣ ಮಾಸದಲ್ಲಿ ತಿಂಗಳ ಪರ್ಯಂತ ಭಜನೆ ಪುರಾಣ ಪ್ರವಚನಗಳಿರ್ತವೆ ಸರ್ ನಮ್ಮೂರಲ್ಲಿ ಅಂತ ಹೇಳಿದ್ದಾರೆ. ಜೊತೆಗೆ ಗಂಗಾವತಿಯಲ್ಲಿ ಬೆನಕನ ಅಮಾವಾಸ್ಯೆ ಮರುದಿನ ಕೋಟಿ ವೀರಭದ್ರೇಶ್ವರ ಸ್ವಾಮಿಯ ಅಗ್ನಿಕೊಂಡ ಮಹೋತ್ಸವ ಕೂಡ ನಮ್ಮಲ್ಲಿ ನಡೀತದೆ ಅಂತ ಹೇಳಿದ್ದಾರೆ. ಅವರ ಮಾಹಿತಿಗೆ ಧನ್ಯವಾದಗಳನ್ನು ಹೇಳ್ತಾ ಅವರು ಕೇಳಿದಂಥ ಈ ಹಾಡು.
2: ಪ್ರೀತಿ ಅನ್ನೋದು ಒಂಥರ ವರ ರೀ, ಅದನ್ನು ಅನುಭವಿಸೋದಕ್ಕೂ ಯೋಗ ಬೇಕು. ಅದೆಲ್ಲರಿಗೂ ಸುಲಭವಾಗಿ ಸಿಗೋದಿಲ್ಲ. ಯಾವ್ದಾದ್ರು ಹುಡುಗಿಯಲ್ಲಿ ರಸ್ತೆಯಲ್ಲಿ ಹೋಗ್ಬಿಟ್ಟು ನಮಗೆ ಪರಿಚಯ ಇರೋದಿಲ್ಲ.

ಮುಂದಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನಮಗೆ ಮಾದಪ್ಪ ಹಾಗೂ ಕೃಷ್ಣ ಕೆ ಎಂ ಕಮಂಡಲಗುಂದಿ ಜಗಳೂರು ತಾಲೂಕಿನಿಂದ. ಧನ್ಯವಾದಗಳು ನಿಮ್ಮ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಕ್ಕೆ ಅಂತ ಹೇಳ್ತಾ ಅವರು ಹೇಳ್ತಾರೆ, ಶುಭ ಮುಂಜಾನೆ ಸರ್, ನಾವು ನಮ್ಮೂರಲ್ಲಿ ಗಣೇಶ ಬಂದ ಮೇಲೆ ನಾಗರಪಂಚಮಿ ಹಬ್ಬವನ್ನು ಆವತ್ತೇ ಆಚರಣೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಮಗೆ ಗಣೇಶ ಹಬ್ಬದ ನಂತರವೇ ಪಂಚಮಿ ಹಬ್ಬ ಆಚರಣೆ ಮಾಡೋದು, ಹಾಗಾಗಿ ನಮ್ಮೂರಲ್ಲಿ ಸಂಪ್ರದಾಯ, ಇದು ನಮ್ಮೂರ ಸಂಪ್ರದಾಯ ಮತ್ತು ನಮ್ಮ ಸಂಪ್ರದಾಯ ಕೂಡ ನಮ್ಮ ಕುಟುಂಬದ ಸಂಪ್ರದಾಯ, ಹಾಗಾಗಿ ನಾವು ಈ ಥರ ಆಚರಣೆ ಮಾಡ್ತೇವೆ ನಮ್ಮೂರಲ್ಲಿ ಅಂತ ಹೇಳಿದ್ದಾರೆ. ಇರಬಹುದು, ಯಾಕಂದರೆ ಒಂದೊಂದು ಸ್ಥಳ ಒಂದೊಂದು ಊರಿಗೂ ವ್ಯತ್ಯಾಸ ಇರ್ತದೆ ಶ್ರಾವಣ ಮಾಸ ಆಚರಣೆ ಮಾಡುವಂಥದ್ದು ಅಂತ ಹೇಳಿದ್ನಲ್ವಾಗಲೇ. ಸೊ ಈ ಥರ ಮಾದಪ್ಪ ಅವರ ಊರಲ್ಲಿ ಈ ಥರ ಆಚರಣೆ ಮಾಡ್ತಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಜೊತೆಗೆ ಸಮಯದ ಗೊಂಬೆ ಚಿತ್ರದ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳಿದರೆ ಖಂಡಿತ ಹಾಡು ಪ್ರಸಾರ ಮಾಡ್ತೇನೆ. ಆ ಹಾಡು ನನಗೆ ತುಂಬ ಇಷ್ಟ ಸರ್, ರಾಗ ತಾಳ ಪಲ್ಲವಿ ತುಂಬ ಸುಮಧುರವಾಗಿದೆ, ಸಾಹಿತ್ಯ ಸಂಗೀತ ಚಿತ್ರಕಥೆ ಕೂಡ ಸೊಗಸಾಗಿದೆ. ಈ ಹಾಡು ನನಗೆ ತುಂಬ ತುಂಬ ಇಷ್ಟಪಟ್ಟು ಕೇಳ್ತೇನೆ, ನನಗೆ ಪ್ರಸಾರ ಮಾಡಿ ಸರ್, ದಯವಿಟ್ಟು ಬರಿಬೇಡಿ ಅಂತ ಹೇಳಿದ್ದಾರೆ. ಖಂಡಿತ ನೀವು ಇಷ್ಟೆಲ್ಲ ಶ್ರಾವಣ ಮಾಸ ನಿಮ್ಮೂರಲ್ಲಿ ಆಚರಣೆ ಮಾಡೋದ್ರ ಬಗ್ಗೆ ಸಂದೇಶ ಕಳಿಸ್ಕೊಟ್ಟಿದ್ದೀರಿ, ನಿಮ್ಮ ಹಾಡನ್ನು ಪ್ರಸಾರ ಮಾಡದೆ ಹೇಗೆ ಇರ್ತೇನೆ ಸರ್? ಖಂಡಿತ ಪ್ಲೇ ಮಾಡ್ತೇನೆ, ಕೇಳಿ ಈಗ.

ಕೇಳುವರೆ, ನೀವು 102.1 MHz ಆಕಾಶವಾಣಿ ರಾಯಚೂರು FM ಕೇಂದ್ರದಿಂದ ವಾಟ್ಸಪ್ ಸಂದೇಶಗಳನ್ನಾಧಾರಿತ ಮೇಘ ಸಂದೇಶ ಕೇಳ್ತಿದ್ದೀರಿ. 0853222233565 ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳುಹಿಸಿಕೊಡ್ಬೋದು. ನಿಮ್ಮೂರಲ್ಲಿ ಶ್ರಾವಣ ಮಾಸದ ಬಗ್ಗೆ ನಿಮ್ಮ ವಿಷಯವನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ಬಹುದು ಅಂತ ಹೇಳ್ತಾ, ಸಂದೇಶದ ಮೂಲಕ ಹಂಚಿಕೊಳ್ಬಹುದು ಅಂತ ಹೇಳ್ತಾ ಮುಂದಿನ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ರಾಯಚೂರಿನ ರಾಧಾ ಅಂಥೇಳಿ, ಇವರು ಯಾವ ಏರಿಯಾ ಅಂತ ಬರ್ತಾರೆ, ಬಟ್ ರಾಯಚೂರು ಅಂತ ಬರ್ತಿದ್ದಾರೆ. ಸರ್, ಶ್ರಾವಣ ಮಾಸ ಅಂತಂದರೆ ಮಠಮಾನ್ಯಗಳಲ್ಲಿ ಪುರಾಣ ಪ್ರವಚನ ಹೇಳುವಂಥದ್ದು ಮತ್ತು ಒಳ್ಳೆಯದನ್ನು ಕೇಳುವಂಥದ್ದು ಅಂತ ನಾನು ಕೇಳಿದ್ದೀನಿ, ಮತ್ತು ಅದು ಹಾಗೇ ಒಂದು ತಿಂಗಳ ಇರ್ತದೆ ಕೂಡ ಅಂತ ಹೇಳಿದ್ದಾರೆ. ಭಕ್ತಿ ಮತ್ತು ಹಬ್ಬಗಳ ಪವಿತ್ರ ಮಾಸ ಕೂಡ ಇದು ಸರ್, ಮತ್ತು ಶಿವನಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂಥ ಒಂದು ತಿಂಗಳ ಇದು ಅಂತ ಹೇಳಿದ್ದಾರೆ ಅವರು. ಮತ್ತು ಇದ್ರ ಒಂದು ತಿಂಗಳ ಕಾಲ ವಿಶೇಷ ಹಬ್ಬಗಳ ಕಾಲ ಕೂಡ ಬರ್ತದೆ ಅಂತ ಹೇಳಿದ್ದಾರೆ. ಅವರು ಹೇಳಿದ್ದಾರೆ, ನಾಗರ ಪಂಚಮಿಯನ್ನು ಪ್ರಕೃತಿ ಮತ್ತು ನಾಗದೇವನಿಗೆ ಪೂಜೆ ಮಾಡುವಂಥದ್ದಾಗಿ ಆಚರಣೆ ಮಾಡ್ತೇವೆ, ಸೌಭಾಗ್ಯಕ್ಕಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ, ಅದಕ್ಕೆ ವರಮಹಾಲಕ್ಷ್ಮಿ ವ್ರತ ಅಂತ ಹೇಳ್ತೇವೆ. ಆಮೇಲೆ ಶ್ರಾವಣ ಪೂರ್ಣಿಮೆ ಅಂತ ಬರ್ತದೆ, ಅಣ್ಣ ತಂಗಿಯರ ಬಾಂಧವ್ಯದ ಪ್ರತೀಕವಾಗಿರುವಂಥ ರಕ್ಷಾಬಂಧನ ಕೂಡ ಇದರಲ್ಲೇ ಬರ್ತದೆ. ಮತ್ತು ಶ್ರೀಕೃಷ್ಣ ಜನ್ಮ ದಿನಾಚರಣೆ ಬರ್ತದೆ, ಶ್ರೀಕೃಷ್ಣನ ಜನ್ಮದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತೇವೆ. ಹಾಗೆಯೇ ಬೇರೆ ಬೇರೆ ಊರುಗಳಲ್ಲಿ, ಮತ್ತು ನಾವು ಸಹಜವಾಗಿ ಶ್ರಾವಣ ಮಾಸ, ಅದು ವಿಶೇಷವಾಗಿ ಕರ್ನಾಟಕದಂಥ ಭಾಗದಲ್ಲಿ ಈ ಸೋಮವಾರ ವಿಶೇಷ ಶ್ರಾವಣ ದಿನವನ್ನಾಗಿ ನಾವು ನೋಡ್ತೇವೆ. ಮತ್ತು ಕೆಲವರು ಪೂಜೆ ಮಾಡ್ತಾರೆ, ಉಪವಾಸ ಆಚರಣೆ ಮಾಡ್ತಾರೆ, ಮತ್ತು ಹೊಸತಾಗಿ ಏನಾದರೂ ಕೆಲಸಗಳನ್ನು ಆರಂಭ ಮಾಡಬೇಕಾದ್ರೆ ಈ ತಿಂಗಳಲ್ಲಿ ಆರಂಭ ಮಾಡ್ತಾರೆ ಸರ್ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು ರಾಧಾ ಮೇಡಮ್ ಅವರು ಅಂತ ಹೇಳ್ತಾ, ಮತ್ತೊಂದು ಸಂದೇಶ ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮ್ಮ ಚಿತ್ರದುರ್ಗದಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತೇವೆ ಈ ಶ್ರಾವಣ ಮಾಸವನ್ನು ಅಂತ ಹೇಳಿದ್ದಾರೆ. ಹಬ್ಬದಲ್ಲಿ ತವರು ಮನೆಗೆ ಹೋಗೋದು, ಅವರು ನಮ್ಮ ಮನೆಗೆ ಬಂದು ಬಾಗಿನ ಕೊಡೋದು ಹೆಣ್ಣು ಮಕ್ಕಳಿಗೆ ಸಂತೋಷ ಸಂಭ್ರಮ ತರುತ್ತೆ ಸರ್. ಹಾಗೆಯೇ ವರ್ಷಕ್ಕೆ ಒಂದು ಸಲ ಮತ್ತು ಇನ್ನೂ ಹಬ್ಬಗಳ ಸಾಲು ಸಾಲು ಕೂಡ ಇಲ್ಲಿ ಶ್ರಾವಣ ಮಾಸ ನಮಗೆ ಸೂಚಿಸ್ತದೆ ಅಂತ ಹೇಳಿದ್ದಾರೆ. ಈಗಾಗಲೇ ರಾಧಾ ಅವರು ಹೇಳಿದಂಥದ್ದೇ, ಸಾಲು ಸಾಲು ಹಬ್ಬಗಳ ಹೊತ್ತು ತರುವಂಥದ್ದು ಶ್ರಾವಣ ಮಾಸ ಅಂತ ಖಂಡಿತ. ಮತ್ತು ರಾಧಾ ರಾಯಚೂರು ಅವರು, ರಾಧಾ ಕರೆಕ್ಟ್, ರಾಧಾ ರಾಯಚೂರು ಅವರು ಮತ್ತು ಅಮೃತ ರಮೇಶ್ ಅವರು ಒಂದೇ ಚಿತ್ರದ ಹಾಡನ್ನು ಕೇಳಿದ್ದಾರೆ, ಹಾಲುಂಡ ತವರು ಚಿತ್ರದ ಗೀತೆಯನ್ನು ಕೇಳಿದ್ದಾರೆ. ಹಾಗಾಗಿ ಆ ಇಬ್ಬರಿಗೂ ಹಾಲುಂಡ ತವರು ಚಿತ್ರದ ಈ ಗೀತೆ

ಮುಂದಿನ ಸಂದೇಶವನ್ನು ನಮ್ಗೆ ಕಳಿಸ್ಕೊಟ್ಟಿದ್ದಾರೆ ಅನಿಲ್ ಕುಮಾರ್ ತಡಕನಹಳ್ಳಿ ಹಾವೇರಿ ಜಿಲ್ಲೆಯಿಂದ. ನಮಸ್ತೆ ಸರ್, ಶುಭ ಮುಂಜಾನೆ ಅಂತಿದ್ದಾರೆ. ನಿಮಗೂ ನಮಸ್ತೆ, ಶುಭ ಮುಂಜಾನೆ. ವಿಷಯ ಚೆನ್ನಾಗಿದೆ. ಶ್ರಾವಣ ಮಾಸ ಅಂತಂದರೆ ಹಬ್ಬಗಳ ಸಾಲು ಕೂಡ. ನಮ್ಮೂರಲ್ಲಿ ಪ್ರತಿದಿನ ಒಂದೊಂದು ಶುಭ ಕಾರ್ಯ ನಡೀತಾ ಇವೆ ಸರ್ ಅಂತ ಹೇಳಿದ್ದಾರೆ. ನಿನ್ನೆ ತಾನೇ ನಾವು ಪಂಚಮಿ ಹಬ್ಬ ಆಚರಣೆ ಮಾಡಿದ್ದೀವಿ. ಪ್ರತಿ ಸೋಮವಾರ ಶಿವನ ದೇವಸ್ಥಾನದಲ್ಲಿ ಅಭಿಷೇಕ ನಡೀತಾ ಇರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಶನಿವಾರ ಕೂಡ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ಮಂಗಳವಾರ ಪ್ರತಿಯೊಂದು ಮನೆಯಲ್ಲಿ ಮಂಗಳಗೌರಿ ಪೂಜೆ ಆಗ್ತದೆ ನಮ್ಮೂರಲ್ಲಿ. ಮತ್ತು ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ. ಶ್ರಾವಣ ಮಾಸ ಅಂತಂದ್ರೇ ಶುಭ ದಿನ ಮತ್ತು ಶುಭ ಕಾರ್ಯಗಳಿಗೆ ಒಂದು ರೀತಿ ಒಳ್ಳೆಯ ಆಚರಣೆಯ ದಿನ, ಹಾಗಾಗಿ ಇದನ್ನು ಆಚರಣೆ ಮಾಡ್ತಾ ಹೋಗ್ತೇವೆ ಅಂತ ಹೇಳಿದ್ದಾರೆ. ಹಾಗೆಯೇ ಯಾವಾಗಲೂ ಶುಭ ದಿನಗಳಂದು ಆಚರಣೆ ನೋಡ್ತಾ ಇರ್ತೀವಿ. ಶುಭ ದಿನಗಳು ಪಂಚಾಂಗ ನೋಡುವಂಥದ್ದೇ ಇಲ್ಲ ಈ ಶ್ರಾವಣ ಮಾಸದಲ್ಲಿ. ಹಾಗಾಗಿ ಒಳ್ಳೆಯ ಕಾರ್ಯಕ್ರಮಗಳಿಗೆ ಒಂದು ಒಳ್ಳೆಯ ಹೇಳಿ ಮಾಡಿಸಿದಂಥ ಮಾಸ ಅಂತ ಹೇಳಿದ್ದಾರೆ. ಅವರು ಚಿತ್ರಗೀತೆಯನ್ನು ಕೇಳಿಲ್ಲ, ವಿಷಯದ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ಸರ್, ನನಗೇನು ಹಾಡು ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಅವಕಾಶವನ್ನು ರೂಪಾ ಯೋಗೇಶ್ ಶಿವಮೊಗ್ಗ ಡೈರಿ ಶಿವಮೊಗ್ಗ KSRP ಪೊಲೀಸ್ ಕ್ವಾರ್ಟರ್ಸ್ನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಅವರು ಸಿಂಹಾದ್ರಿ ಸಿಂಹ ಚಿತ್ರದ ಗೀತೆಯನ್ನು ಕೇಳಿ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಸೊ ಖಂಡಿತ ಇವರು ಗೀತೆಯನ್ನು ಪ್ರಸಾರ ಮಾಡ್ತೇವೆ ಅಂತ ಹೇಳ್ತಾ ಈ ಗೀತೆಯನ್ನು ಅವರಿಗಾಗಿ

0: ಮುಂದಿನ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ ಸರ್ ಅಂತೇಳಿ ರಾಮೇಶ್ವರ ಶಿವಮೊಗ್ಗದಿಂದ ಚಿಕ್ಕಪ್ಪ ಶಾರದಾ ಅವರು, ಶುಭ ಮುಂಜಾನೆ ಸರ್, ಹೇಗಿದ್ದೀರಿ ಅಂತ ಕೇಳಿದರೆ ನಾವು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಶ್ರಾವಣ ಮಾಸ ಬಂತು ಅಂತಂದರೆ ಅಲ್ಲಿಂದಲೇ ಎಲ್ಲ ಹಬ್ಬಗಳು ಶುರುವಾಗ್ತವೆ ಸರ್ ಅಂತ ಹೇಳಿದ್ದಾರೆ. ಶ್ರಾವಣ ಮಾಸದಲ್ಲಿ ಹುತ್ತಕ್ಕೆ ಹಾಲು ಎರೆಯೋದ್ರಿಂದ ಹಿಡಿದು ಮಹಿಳೆಯರು ಮತ್ತು ಮಕ್ಕಳ ಹಬ್ಬ ಕೂಡ ಇಲ್ಲಿ ಬರ್ತದೆ. ಈ ಹಬ್ಬ ತುಂಬ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸುವಂಥದ್ದು. ಅಕ್ಕಂದಿರಿಗೆ ಮತ್ತು ತಂಗಿಯರಿಗೆ, ಅಣ್ಣಂದಿರಿಗೆ ಅಥವಾ ತಮ್ಮಂದಿರಿಗೆ ಕಾಯಿ ಕಣ ಕೊಡುವಂಥದ್ದು, ಬಾಗಿನ ಕೊಡುವ ಶಾಸ್ತ್ರ ಕೂಡ ಈ ಶ್ರಾವಣ ಮಾಸದಲ್ಲಿ ಬರ್ತದೆ ಸರ್. ನಮ್ಮ ಕಡೆ ಎಲ್ಲ ಈ ಥರ ಆಚರಣೆ ಮಾಡ್ತಾ ಇರ್ತವೆ ಸರ್. ಒಮ್ಮೆ ನೀವು ನಮ್ಮ ಕಡೆ ಬನ್ನಿರಿ ಅಂತ ಕೇಳಿದರೆ ಖಂಡಿತ ಅವಕಾಶ ಮತ್ತು ಇದ್ದಾಗ ಖಂಡಿತ ಬಂದೇ ಬರ್ತೇವೆ ನಿಮ್ಮ ಕಡೆ ಅಂತ ಹೇಳ್ತಾ, ನಮಗೂ ಒಂದು ಹಾಡು ಪ್ರಸಾರ ಮಾಡ್ತೀರಾ ಸರ್ ಅಂತ ಕೇಳಿದರೆ, ಕೇಳಬೇಕಾ ನೀವು ಶ್ರಾವಣ ಮಾಸದ ಬಗ್ಗೆ ವಿಷಯವನ್ನು ಹೇಳಿದ್ದೀರಿ, ನಿಮ್ಮ ಹಾಡು ಖಂಡಿತ ಪ್ರಸಾರ ಮಾಡೇ ಮಾಡ್ತೇನೆ. ನನ್ನ ವಿಷಯದ ಬಗ್ಗೆ ನೀವು ಉತ್ತರ ಕಳಿಸಿದ್ದೀರಿ, ನನ್ನ ಮನವಿಗೆ ಸ್ಪಂದಿಸಿದ್ದೀರಿ ಅಂದಮೇಲೆ ನಿಮ್ಮ ಹಾಡು ಪ್ರಸಾರ ಮಾಡಲಾರ್ದೇ ಇರ್ತೀನಾ ಸರ್? ಖಂಡಿತ ನಿಮ್ಮ ಹಾಡು ಪ್ರಸಾರ ಮಾಡ್ತೀನಿ. ಚಿಕ್ಕಪ್ಪ ಶಾರದಾ ಅವರು ಕೇಳಿದ್ದಾರೆ ತಾಯಿಯ ಮಡಿಲಲ್ಲಿ ಚಿತ್ರದ ಗೀತೆ, ಈ ಗೀತೆ ಪ್ರಸಾರ ಮಾಡ್ತೀನಿ. ಬಹುಶಃ ಈ ಗೀತೆ ಈ ಕಾರ್ಯಕ್ರಮದ ಕೊನೆಯ ಹಾಡು ಅಂತ ನನಗೆ ಅನ್ನಿಸ್ತದೆ. ಬಟ್ ಸಂದೇಶಗಳನ್ನು ಓದ್ತೇನೆ, ಯಾರ್ಯಾರು ಇನ್ನೂ ಸಂದೇಶಗಳಿದ್ದಾವೆ ಆ ಸಂದೇಶಗಳನ್ನು ಓದುವೆ, ಅವರ ಊರಿನ ಶ್ರಾವಣ ಮಾಸದ ಬಗ್ಗೆ ಏನೆಲ್ಲ ಹೇಳಿದ್ದಾರೆ ಅಂತ.
1: ಅಮ್ಮ ನಗು, ನೀ ನಗು, ಇನ್ನು ಇನ್ನು ಇನ್ನು ನಗು.

ಕೇಳ್ಗುರಿ, ಯಾರೆಲ್ಲ ಸಂದೇಶ ಕಳಿಸಿದ್ದಾರೆ ಒಮ್ಮೆ ನೋಡಿಬಿಡೋಣ. ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ನೇತ್ರಾ ನಟರಾಜ್ ಅವರು. ನಮ್ಮೂರಲ್ಲಿ ಶ್ರಾವಣ ಮಾಸದ ನಾಗರ ಪಂಚಮಿ ಹಬ್ಬದ ವಿಶೇಷತೆ, ನಾವು ಹುತ್ತಕ್ಕೆ ಹೋಗಿ ಹಾಲು ಎರಿತೇವೆ, ಪೂಜೆ ಮಾಡಿ ಬರ್ತೀವಿ. ಶ್ರಾವಣ ಮಾಸ ಅಂದರೆ ಹಬ್ಬಗಳು, ವರಮಹಾಲಕ್ಷ್ಮಿ ಪೂಜೆ, ಗಣೇಶ ಹಬ್ಬ ಒಂದರ ಮೇಲೆ ಒಂದು ಬರ್ತವೆ ಸರ್. ಉಂಡೆ ಮಾಡ್ತೀವಿ, ಕಡಲೆ ಉಂಡೆ, ಶೇಂಗೆ ಉಂಡೆ, ಕರ್ಜಿಕಾಯಿ ಉಂಡೆ, ಬಾಯಲ್ಲಿ ನೀರು ಉರ್ತಿದ್ದವ್ರೆ, ಇನ್ನು ಮುಂತಾದ ಸಿಹಿ ತಿನಿಸುಗಳು ಮಾಡ್ತೀವಿ ಸರ್ ಅಂತ ಹೇಳ್ತಿದ್ದೀರಿ. ತುಂಬ ಧನ್ಯವಾದಗಳು ನಿಮ್ಮ ಅವರಿನ, ನಿಮ್ಮ ಮಾಹಿತಿಯನ್ನು, ಅಲ್ಲಿನ ಆಚರಣೆಯ ಮಾಹಿತಿಯನ್ನು ಕೊಟ್ಟದ್ದಕ್ಕೆ ಅಂತ ಹೇಳ್ತಾರೆ. ಸುಭಾನ್ ಕೋರಿ ಅಗರಿ ಬೊಮ್ಮನಹಳ್ಳಿ ತಾಲೂಕು ಸಾಗರದಿಂದ. ಏನೇ ಹೇಳಿ ಸರ್, ಮೊದಲು ಇದ್ದಂತೆ ಈಗಿನ ಹಬ್ಬ ಹರಿದಿನಗಳಿಲ್ಲ, ಭಾಳ ಕಡಿಮೆ ಆಚರಿಸ್ತಾರೆ. ನಮ್ಮ ಶಾಲಾ ದಿನಗಳ ಕಾಲದಲ್ಲಿ ಪ್ರತಿ ಮನೆಗೂ ಒಂದು ಜೋಕಾಲಿ ಇರ್ತಿತ್ತು, ಈಗ ಹುಡುಕಿದರೂ ಸಿಗೋದಿಲ್ಲ ಸರ್. ಶ್ರಾವಣ ಮಾಸದಲ್ಲಿ ಆ ಥರ ಜೋಕಾಲಿಗಳನ್ನು ಆಡ್ತಿದ್ದೀವಿ ಆಗ ಅಂತ ಹೇಳ್ತಿದ್ರು. ಬೇವಿನ ಮರವಿತ್ತು, ಅದಕ್ಕೆ ಜೋಕಾಲಿ ಹಾಕ್ತಿದ್ವಿ ಅಂತೇಳಿ ಹೇಳಿದ್ದಾರೆ. 40-50 ಹುಡುಗರು ನಮ್ಮ ಮನೆ ಜೋಕಾಲಿ ಆಡ್ತಿದ್ರು. ಅವ್ರ ಮನೆ ಇರದಂಥ ಅಲ್ಲಿರ್ತಕ್ಕಂಥ ಉಂಡಿ ರೊಟ್ಟಿಗಳನ್ನು ತರ್ತಿದ್ರು. ಹಬ್ಬಗಳು ಅಷ್ಟೊಂದು ರಂಗಿಲ್ಲ ಈಗ, ಹಳೆಯದನ್ನು ನೆನಪಿಸ್ಕೊಂಡ್ರೆ ಭಾಳ ಬೇಜಾರಾಗ್ತದೆ. ಆದರೆ ಆಚರಣೆಗಳು ಸಣ್ಣ ಪುಟ್ಟಾಗಿ ಮಾಡ್ತಾ ಇರ್ತಾರೆ ಅಂತ ಹೇಳಿದ್ದಾರೆ. ಮಹೇಶ್ ಶಿಕ್ಕಾರಿಪುರ ಅವರು ಕೂಡ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಸರ್. ಮೊದಲು ಹುತ್ತಕ್ಕೆ ಹಾಲು ಎರಿತೇವೆ ನಾಗರ ಪಂಚಮಿಯಂದು, ಮಣ್ಣು ತಂದು ಅದರಿಂದ ಹಾವಿನ ಹಾವನ್ನು ಮಾಡಿ ಬಂಧು ಬಳಗದವರಿಗೆ ಹಬ್ಬಕ್ಕೆ ಆಚರಣೆಗೆ ಕರಿತೇವೆ ಅಂತ ಹೇಳಿದ್ದಾರೆ. ತುಂಬ ಧನ್ಯವಾದಗಳು, ನೀವೆಲ್ಲರೂ ಆಚರಣೆಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಯನ್ನು ಕಳಿಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಸಂದೇಶವನ್ನು ಕಳಿಸಿದ ಮತ್ತು ಸಂದೇಶದಿಂದ ಒಂದಿಷ್ಟು ಜನ ಹಾಡು ಬಂದಿಲ್ಲ ಸರ್ ಅನ್ನುವಂಥದ್ದವ್ರು ಇದ್ದೀರಿ, ಒಂದಿಷ್ಟು ಜನ ಬರೀ ಸಂದೇಶ ಕಳಿಸ್ಕೊಟ್ಟಿದ್ದೀರಿ. ಮಂಜು, ಆಶಾ, ಪ್ರಥಮ, ಪ್ರಾರ್ಥನಾ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಶಿವಕುಮಾರ್ ಹೊಸಮನೆ ಭದ್ರಾವತಿಯಿಂದ ಇವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದರು. ಇನ್ನೊಬ್ಬರು ಸಂದೇಶವನ್ನು ಸಂದೇಶ ಕಳಿಸ್ಕೊಟ್ಟಿದ್ದ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮೇಘ ಸಂದೇಶ ಕಾರ್ಯಕ್ರಮ ಇಲ್ಲಿಗೆ ಮುಗಿತದೆ. ನಮಸ್ಕಾರ. ಮತ್ತೆ ಮುಂದಿನ ಗುರುವಾರ ಮೇಘ ಸಂದೇಶದಲ್ಲಿ ನಿಮ್ಮೊಟ್ಟಿಗೆ ಭೇಟಿಯಾಗ್ತೇವೆ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮೇಘ ಸಂದೇಶ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 10:33 ನಿಮಿಷಗಳಾಗಿದೆ. ನಮ್ಮ ಪ್ರಸಾರ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.

ಬಂಧ ಅನುಬಂಧ ಅಂತ ಹೇಳಿದ್ರೆ ಬಂಧನ ಚಿತ್ರದ ಹಾಡು ಪ್ರಸಾರವಾಗಲೇಬೇಕಲ್ಲ. ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ಈ ಗೀತೆ ಪ್ರಸಾರವಾಯಿತು. ಎಸ್ ಜಾನಕಿ ಅವರ ಧ್ವನಿ ಕೂಡ ಇತ್ತು. ಆರ್ ಎನ್ ಜಯಗೋಪಾಲ್ ಗೀತೆಯನ್ನು ಬರೆದಿದ್ರು. ಎಂ ರಂಗರಾವ್ ಅವರ ಸಂಗೀತ ಇತ್ತು. ಪಿ ಸುಶೀಲ ಅವರು ಹಾಡಿರುವ ಒಂದು ಹಾಡು ಪ್ರಸಾರವಾಗ್ತಾ ಇದೆ. ವಸಂತಲಕ್ಷ್ಮಿ ಚಿತ್ರದ್ದು ಈ ಹಾಡು. ಚಿವುದೇಶಂಕರ್ ಗೀತೆಯನ್ನು ಬರೆದಿದ್ರೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಇದೆ.

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಪುಟಾಣಿ ಏಜೆಂಟ್ 1-2-3 ಚಿತ್ರದ ಹಾಡು ಪ್ರಸಾರವಾಯಿತು. ಗೀತಪ್ರಿಯ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಇತ್ತು ಈ ಹಾಡಿಗೆ. ಸ್ನೇಹಿತರೆ, ನ್ಯೂ ಟ್ಯೂನ್ ಮಾಡಿರೋದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡ್ ಇಸ್ ಗೋಲ್ಡ್ ಪ್ರಸಾರವಾಗ್ತಾ ಇದೆ.

ಅನುಬಂಧ ಚಿತ್ರದ ಶೀರ್ಷಿಕೆ ಹಾಡು ಪ್ರಸಾರವಾಗ್ತದೆ. ಪಿ ಬಿ ಶ್ರೀನಿವಾಸ್ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ, ಕುರಾ ಸೀತಾರಾಮ ಶಾಸ್ತ್ರಿಗಳ ರಚನೆ ಎಂ ರಂಗರಾವ್ ಅವರ ಸಂಗೀತದಲ್ಲಿ ಈ ಹಾಡು ಪ್ರಸಾರವಾಗ್ತಾ ಇದೆ. ಈ ಹಾಡಿನೊಂದಿಗೆ ಇಂದಿನ ಹಳೆಯ ಹಾಡುಗಳ ಕಾರ್ಯಕ್ರಮ ಓಲ್ಡೀಸ್ ಗೋಲ್ಡ್ ಇಲ್ಲಿಗೆ ಸಂಪನ್ನವಾಯಿತು. ಇಷ್ಟೊತ್ತು ನಿಮ್ಮ ಜೊತೆಯಾಗಿದ್ದು ನಾನು ನಿಮ್ಮ ಆರ್ ಜೆ ರಶ್ಮಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11 ಗಂಟೆ. ಪ್ರಕಟಣೆಗಳನ್ನು ಕೇಳಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ಗಾಗಿ ಅಪ್ ಟು 5

0: ಕ್ರೋರ್ ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮನಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮನಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
3: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
2: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
3: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ, ಸುಲಭ.
2: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700-01-4242.
3: 8700-01-4242.
4: ಬರಗಾಲದ ಮಿತ್ರರು ಸಿರಿಧಾನ್ಯಗಳು. ಬರಗು ಇದ್ರೆ ಬರಗಾಲದಲ್ಲೂ ಬದುಕು. ಬರಗು ತಿಂದವರು ಕಾಂತಿಯಿಂದ ಬೆಳಗುವರು. ಬರಗನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬೆಳೆಸಿರಿ. ಸಿರಿಧಾನ್ಯ ಸೇವಿಸಿ ರೋಗ ನಿರೋಧಕ ಶಕ್ತಿ ವೃದ್ಧಿಸಿ, ಆರೋಗ್ಯದಲ್ಲಿ ಸಿರಿವಂತರಾಗಿ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಸಿರಿಧಾನ್ಯ ತಿಂದವರು ಆರೋಗ್ಯದಿಂದ ಸಿರಿವಂತರು. ಸಿರಿಧಾನ್ಯ ಸಿಂಗಾರ, ಆರೋಗ್ಯ ಬಂಗಾರ. ಸಿರಿಧಾನ್ಯ ರೈತರಿಗೆ ವರದಾನ. ಸಿರಿಧಾನ್ಯಗಳನ್ನು ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ.
5: ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 11:02. ನಮ್ಮ ಪ್ರಸಾರ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.
6: ಡುರಾಂಡಾ ಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ FC ಶಿಲಾಂಗ್ ಲಾಂಜಾಂಗ್ ತಂಡವನ್ನು 5-2 ಮಣಿಸಿ ಸೆಮಿಫೈನಲ್ ಪ್ರವೇಶಿಸಿದೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನವಾದ ಇಂದು ಭಾರತ ತನ್ನ ಮುನ್ನಡೆಯನ್ನು ಮತ್ತಷ್ಟು ವಿಸ್ತರಿಸುತ್ತಿದ್ದು, ಇತ್ತೀಚಿನ ವರದಿ ಬಂದಾಗ 2 65 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00.

0: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕನ್ನು ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಿ ಎಲ್ಲ ಪ್ರೀತಿಯ ಕೇಳುಗರು? ಎಲ್ಲರೂ ಖುಷ್ ಖುಷಿಯಾಗಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಮಂಗಳವಾರದ ಮಧ್ಯಾಹ್ನದ ಪ್ರಸಾರವನ್ನ ಆರಂಭಿಸ್ತಾ ಇದ್ದೇವೆ. ಸಮಯ ಆಗಿದೆ 11:05:46 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ 102.9 FM. ಈ ಸಮಯದಲ್ಲಿ ನಿಮ್ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನ ಪ್ರಸಾರ ಮಾಡೋ ಸಮಯ ಇದು. ಆರಂಭದಲ್ಲಿ ಮೂಡಿ ಬರ್ತಾ ಇದೆ ಬೆಲ್ ಬಾಟಮ್ ಚಿತ್ರದಿಂದ ಏತಕ್ಕೆ ಬೊಗಸಿ ತುಂಬಾ ಪ್ರೀತಿ ನೀಡುವೆ ಅನ್ನೋ ಸಾಂಗ್ ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತವಿದೆ. ಹಾಗೆಯೇ ಜೊತೆಯಾಗಿ ಮೂಡಿ ಬರ್ತಾ ಇದೆ ಶಾನೆ ಟಾಪ ಗೌಳೆ ಅನ್ನೋ ಹಾಡು ವಿಜಯ ಪ್ರಕಾಶ್ ಅವರ ಧ್ವನಿಯಲ್ಲಿ ಸಿಂಗ ಚಿತ್ರದಿಂದ.

ಸಮಯ ಆಗಿದೆ 11:17 ಕೇಳ್ತಾ ಇದ್ದೀರಿ ಆಕಾಶವಾಣಿ ವಿವಿಧ ಭಾರತಿ ಕನ್ನಡ. ಈಗ ತಾನೇ ಮೂಡಿ ಬಂದ ಗೀತೆ ಚೌಕ ಚಿತ್ರದಿಂದ. ಅಂತರಾ ಮಿತ್ರ ಹಾಗೂ ಸೋನು ನಿಗಮ್ ಅವರ ಗಾಯನದಲ್ಲಿ ಶ್ರೀಧರ್ ವಿ ಸಂಭ್ರಮ್ ಅವರ ಸಂಗೀತ ಸಂಯೋಜನೆಗೆ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯವಿತ್ತು. ಹಾಗೆ ಮುಂದೆ ಮೂಡಿ ಬರ್ತಾ ಇದೆ ಮುಗುಳು ನಗೆ ಚಿತ್ರದ ಗೀತೆ. ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ಗಾಯನ ಸೋನು ನಿಗಮ್.

0: ಪ್ರಕಟಣೆಗಳನ್ನು ಕೇಳಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
4: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.

0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700041422 8700041422.

0: ಎಲ್ಲಾ ಜೀವಿಗಳ ಜೀವವೇ ಜಲ.
1: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
2: ನೀರಿನ ಬಳಕೆ ಹಿತವಾಗಿರಲಿ,
3: ಕೊರತೆಯಾಗದಂತೆ ಗಮನವಿರಲಿ.
4: ಹನಿ ಹನಿಗೂಡ್ದ್ರೆ ಹಳ್ಳ,
2: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
1: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
0: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
3: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
2: ನೀರು ಬರಿದಾದಷ್ಟು ಆತಂಕ,
1: ಕಲುಷಿತವಾದಷ್ಟು ಕಳಂಕ.
5: ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 11:32. ನಮ್ಮ ಪ್ರಸಾರ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.

ಲಕ್ಷ ದೀಪ ಜೊತೆಯಾಗಿ ಬೆಳಗಿ ಮೆರೆವಂತೆ ಕಣ್ಣ ಮಿಂಚು, ಮುತ್ತು ರತ್ನ ಮಳೆಯಾಗಿ ಚೆಲ್ಲಿ ಹೊಳೆವಂತೆ ನಗೆಯ ಸಂಚು, ಅರಳಿ ನಿಂತ ಕಮಲದಂತೆ ಪಾದ.

ದೇವರ ದುಡ್ಡು ಚಿತ್ರಕ್ಕಾಗಿ ಪಿಬಿ ಶ್ರೀನಿವಾಸ್ ಹಾಡಿರುವ ಗೀತೆ. ಹುಣಸೂರು ಕೃಷ್ಣಮೂರ್ತಿಯವರ ಸಾಹಿತ್ಯ, ಸಂಗೀತ ನಿರ್ದೇಶನ ರಾಜನ್ ನಾಗೇಂದ್ರ.

ಆಕಾಶವಾಯಿತು. ನೀನೇಜಂಬ ನೀತಿ ನಿಜವಾಯಿತು, ನಾನೇಜಂಬ ಭಾವ ನಾಶವಾಯಿತು.

ಕಿಟ್ಟು ಪುಟ್ಟು ಚಿತ್ರಕ್ಕಾಗಿ ಕೆಜೆ ಜೇಸುದಾಸ್ ಮತ್ತು ಎಸ್ ಜಾನಕಿ ಹಾಡಿರುವ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸ್ವರಕಲ್ಪನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTD ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಾಕನಕೋಟೆ ಚಿತ್ರಕ್ಕಾಗಿ ಬಿವಿ ಕಾರಂತ್, ಜಿ ಕೆ ವೆಂಕಟೇಶ್ ಮತ್ತು ಸಿ ಅಶ್ವಥ್ ಹಾಡಿರುವ ಗೀತೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗರವರ ಸಾಹಿತ್ಯ, ಸಂಗೀತ ನಿರ್ದೇಶನ ಸಿ ಅಶ್ವಥ್.

ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನ ಇದುವರೆಗೆ ಕೇಳಿದಿರಿ. ಸಮಯ 12 ಗಂಟೆ ಆಗಲಿದೆ. ಇದು ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಕನ್ನಡದ ವೀರನಾರಿ, ಧರ್ಮ ಹಾಗೂ ಸಂಸ್ಕೃತಿ ರಕ್ಷಿಸಿದ ವೀರವನಿತೆ ಬೆಳವಡಿ ಮಲ್ಲಮ್ಮನವರ ಜಯಂತ್ಯುತ್ಸವವಿಂದು ನಾಡಿನಾದ್ಯಂತ ಶ್ರದ್ಧಾಸುಮನ ಅರ್ಪಿಸಲಾಗುತ್ತಿದೆ. ಆಜಾದ್ ಹಿಂದ್ ಫೌಜ್ ಸಂಸ್ಥಾಪಕ ಕ್ರಾಂತಿಕಾರಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪುಣ್ಯತಿಥಿಯಿಂದು ನಾಡಿನಾದ್ಯಂತ ನೇತಾಜಿ ಅವರ ಸ್ಮೃತಿಗೆ ಗೌರವಾರ್ಪಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಜ್ಞಾನ, ಭಕ್ತಿ ಮತ್ತು ಮಮತೆಯ ಸಾಗರವೆಂದೇ ಕರೆಯಲ್ಪಟ್ಟ ಸಂತ ಜ್ಞಾನೇಶ್ವರ ಮಹಾರಾಜರ ಜಯಂತಿ ಅಂಗವಾಗಿ ಇಂದು ಭಗವದ್ಗೀತೆಯ ಮೇಲೆ ಅವರು ಬರೆದ ಜ್ಞಾನೇಶ್ವರಿ ಗ್ರಂಥದ ಪಾರಾಯಣ ನಾಡಿನ ವಿವಿಧೆಡೆ ನಡೆಯಲಿದೆ. ಅಮೃತಾನುಭವ ಎಂಬ ಅವರ ಆಧ್ಯಾತ್ಮಿಕ ಕೃತಿ ಶ್ರೇಷ್ಠವಾದ ವಾರ್ಕರಿ ಭಕ್ತ ಸಂಪ್ರದಾಯವನ್ನು ನಾಡಿಗೆ ನೀಡಿದೆ. ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಗುಣಗಳ ಖಣಿ, ಆದರೂ ಹಿರಿಯರು ಜ್ಞಾನಿಗಳಿಗೆ ಗೌರವದಿಂದ ಎದ್ದು ನಿಂತು ನಮಸ್ಕರಿಸಿ ಆದರ್ಶಪ್ರಾಯನಾಗಿದ್ದಾನೆ. ಪ್ರತಿಯೊಬ್ಬರೂ ಪಾಲಿಸಬೇಕಾದ ಆದರ್ಶವಿದು ಎಂದು ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳು ನುಡಿದರು. ಧಾರವಾಡದ ಶ್ರೀಮದ್ ಉತ್ತರಾದಿ ಮಠದಲ್ಲಿ 31ನೇ ಚಾತುರ್ಮಾಸ ಕೈಗೊಂಡಿರುವ ಶ್ರೀಗಳು ಮಹರ್ಷಿ ವಾಲ್ಮೀಕಿ ಪಂಚಮಹಾಭೂತಗಳನ್ನು ಪರಿಭಾವಿಸಿ ಪೂಜಿಸುವುದರಿಂದ ಭಗವಂತನ ದರ್ಶನ ಹಾಗೂ ಮೌಲ್ಯಾದರ್ಶಗಳ ಸಾಕ್ಷಾತ್ಕಾರವಾಗುತ್ತದೆ, ಮಾನವರು ಮಾಧವರಾಗಬಲ್ಲರು ಎಂದರು. ಶ್ರಾವಣ ಮಾಸದ ಅಂಗವಾಗಿ ಧಾರವಾಡದ ಶ್ರೀ ಉಳುವಿ ಬಸವೇಶ್ವರ ದೇವಸ್ಥಾನ ಧರ್ಮಫಂಡ್ ಸಂಸ್ಥೆ ನಿತ್ಯ ಸಂಜೆ 6:30ಕ್ಕೆ ಯಾದವಾಡ್ ಮುಳಮುತ್ತಲದ ಶ್ರೀ ಸಿದ್ಧಾರೂಢ ಮಠದ ಆನಂದಧಾಮದ ಡಾಕ್ಟರ್ ಶ್ರೀ ಆನಂದ ಮಹಾಸ್ವಾಮಿಗಳು ಅಲ್ಲಮ ಪ್ರಭುಗಳ ವಚನ ಪ್ರವಚನ ನಡೆಸಿಕೊಡುತ್ತಿದ್ದಾರೆ. ನಶೆ ಮುಕ್ತ ಭಾರತ ಹಾಗೂ ಕರ್ನಾಟಕ ಜನಾಂದೋಲನ ಆಪರೇಷನ್ ರೈಸ್ ನಿರಾಕರಿಸಿ ತಿಳಿಸಿ ಬೆಂಬಲಿಸಿ ಮತ್ತು ಸಬಲಗೊಳಿಸಿ ಎಂಬ ಧ್ಯೇಯದೊಂದಿಗೆ ಬೇಡ ಬ್ರೋ ಅಭಿಯಾನವನ್ನು ಮದ್ಯ ಮತ್ತು ಮಾದಕ ವಸ್ತುಗಳ ಸಾಗಣೆ ಬಳಕೆ ಮತ್ತು ಸೇವನೆ ವಿರುದ್ಧ ರಾಜ್ಯ ಸರ್ಕಾರ ಆರಂಭಿಸಿದೆ. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಸೂರಶೆಟ್ಟಿಕೊಪ್ಪ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಾರ್ವಜನಿಕ ಸಹಭಾಗಿತ್ವದ ಜಾಗೃತಿಯಿಂದ ಮದ್ಯ ಮಾರಾಟ ಸಂಪೂರ್ಣ ನಿಂತಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಗ್ರಾಮೀಣಾಭಿವೃದ್ಧಿ ತಜ್ಞ ಡಾಕ್ಟರ್ ಪ್ರಕಾಶ್ ಭಟ್.
1: ಗದಗ ಹಾಗೂ ಧಾರವಾಡ ಜಿಲ್ಲೆಯ 12 ಹಳ್ಳಿಗಳಲ್ಲಿ ಸ್ವಗ್ರಾಮ ನಮ್ಮೂರು ಅಂತನ್ನುವ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ. ಯೋಜನೆ ಅಂತ ಬೇರೆ ಏನು ಸಹಾಯ ಹಳ್ಳಿಗರಿಗಿಲ್ಲ. ಹಳ್ಳಿಯವರು ತಮ್ಮನ್ನೇ ತಾವು ಗ್ರಾಮ ವಿಕಾಸ ಸಮಿತಿ ಅಂತ ಆರಿಸಿಕೊಂಡು ತಮ್ಮ ಹಳ್ಳಿಯ ಸಮಸ್ಯೆಗಳನ್ನ ತಾವೇ ಅರ್ಥ ಮಾಡಿಕೊಂಡು ಪರಿಹಾರಕ್ಕಾಗಿ ತಾವೇ ದುಡಿಯುವುದು. ಸುರಶೆಟ್ಟಿಕೊಪ್ಪ ಎಂಬ ಕಲಗಡಿ ತಾಲೂಕಿನ ಹಳ್ಳಿಯವರು ತಮ್ಮಲ್ಲಿ ಕುಡಿತ ಬಹಳ ಹೆಚ್ಚಾಗಿದೆ ಅಂತನ್ನುವುದನ್ನ ಗುರುತಿಸಿಕೊಂಡು ಅದರ ಪರಿಹಾರಕ್ಕಾಗಿ ಕಚೇರಿಗಳನ್ನ ಅಧಿಕಾರಿಗಳನ್ನ ಸಂಪರ್ಕಿಸಿ 5 ಹಳ್ಳಿಗಳನ್ನ ಮುಚ್ಚಿಸಲಿಕ್ಕೆ ಸದ್ಯಕ್ಕಂತೂ ಸಾಧ್ಯ ಆಗಿದೆ. ಕುಡಿತಕ್ಕೆ ಬಲಿಯಾಗುವಂತಹ ಜನರ ಸಂಖ್ಯೆ ಕಡಿಮೆ ಆಗಬಹುದು, ಹಾವಳಿಯೂ ಕಡಿಮೆ ಆಗಬಹುದು ಅಂತನ್ನೋದು ಕಣ್ಣಿಗೆ ಕಾಣ್ತಾ ಇರುವಂತಹದ್ದು.
0: ಯೋಜನೆಗಳ ಅನುಷ್ಠಾನಕ್ಕೆ ಕಾಲಮಿತಿ ನಿಗದಿಪಡಿಸಬೇಕು, ಯಾವುದೇ ಕಾರಣಕ್ಕೂ ವಿಳಂಬಕ್ಕೆ ಅವಕಾಶ ನೀಡಬಾರದು ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ಇಲಾಖೆಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸಚಿವರಾಗಿ ನಿನ್ನೆ ಅಧಿಕಾರ ಸ್ವೀಕರಿಸಿ ಮೊದಲ ದಿನವೇ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಿಗೆ 14 ಮತ್ತು 16ನೇ ಹಣಕಾಸು ಆಯೋಗಗಳ ಅನುದಾನಗಳ ಹಂಚಿಕೆಯ ತಾರತಮ್ಯ ಸರಿಪಡಿಸಲು ಮುಖ್ಯಮಂತ್ರಿಯವರೊಂದಿಗೆ ನಿಯೋಗದಲ್ಲಿ ತೆರಳಿ ಸಂಬಂಧಪಟ್ಟ ಎಲ್ಲ ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿ ಸಮಾಲೋಚಿಸಲು ಪೌರಾಡಳಿತ ಖಾತೆ ಸಚಿವ ಎಚ್ಸಿ ಬಾಲಕೃಷ್ಣ ನಿರ್ಧರಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಅವರು ಸಭೆ ನಡೆಸಿದರು. ಕೇಂದ್ರದ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವಾಲಯ ಚಿತ್ರದುರ್ಗದ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಸೊಸೈಟಿ ಆವರಣದಲ್ಲಿ ಈ ತಿಂಗಳ 25ನೇ ತಾರೀಖಿನಿಂದ ಅಕ್ಟೋಬರ್ 8ರವರೆಗೆ ಸ್ವಉದ್ಯೋಗ ಹಾಗೂ ಕೌಶಲ್ಯಾಭಿವೃದ್ಧಿ ತರಬೇತಿ ಶಿಬಿರ ಆಯೋಜಿಸಿದೆ. ಹೆಚ್ಚಿನ ಮಾಹಿತಿಗೆ ಆಸಕ್ತರು ಕೌಶಲ್ಯಾಭಿವೃದ್ಧಿ ಇಲಾಖೆ ಸಹಾಯಕ ನಿರ್ದೇಶಕ ಸೂರಜ್ ಕುಮಾರ್ ಅವರನ್ನು ಸಂಪರ್ಕಿಸಬಹುದು. ಪ್ರಧಾನಮಂತ್ರಿ ಇಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನೋವೇಟಿವ್ ವೆಹಿಕಲ್ ಎನ್ಹ್ಯಾನ್ಸ್ಮೆಂಟ್ ಪಿಎಂ ಇ ಡ್ರೈವ್ ಯೋಜನೆ ಅಡಿ ದೇಶಾದ್ಯಂತ ಸಾರ್ವಜನಿಕ ಇವಿ ಚಾರ್ಜಿಂಗ್ ಕೇಂದ್ರಗಳನ್ನು ಸ್ಥಾಪಿಸಲು 2,000 ಕೋಟಿ ರೂಪಾಯಿ ಮೀಸಲಿಡಲಾಗಿದ್ದು ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ 515 ಚಾರ್ಜಿಂಗ್ ಕೇಂದ್ರಗಳು ಸೇರಿದಂತೆ ಒಟ್ಟು 1,200ಕ್ಕೂ ಅಧಿಕ ಕೇಂದ್ರಗಳನ್ನು ತೆರೆಯಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಂಡಿದೆ. ಬೀದರ್ ತಾಲೂಕು ಚೊಂಡಿ ಗ್ರಾಮದ ಸಮೀಪದ ಅರಣ್ಯದಲ್ಲಿ ಕೃಷ್ಣಮೃಗ ಭೇಟಿಯಾಡಿದ ಆರೋಪದ ಮೇಲೆ ಕಲಬುರಗಿ ಜಿಲ್ಲೆ ಚಿಂಚೋಳಿಯ ಮೂವರನ್ನು ಗ್ರಾಮಸ್ಥರ ಸಹಕಾರದಿಂದ ಜನವಾಡ್ ಪೊಲೀಸ್ ಠಾಣೆ ಸಿಬ್ಬಂದಿ ಬಂಧಿಸಿ ಅರಣ್ಯ ಇಲಾಖೆಗೆ ಹಸ್ತಾಂತರಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ

0: ಏನಾದರೂ ಓದ್ಬಿಟ್ರೆ, ಏನಾದರೂ ಹೇಳ್ಬಿಟ್ರೆ ಅಂತ ಅಂಜಿಕೆನೂ ಕೂಡ ಕೆಲವೊಂದು ಸರ್ತಿ ಆಗತ್ತೆ. ಜೊತೆಗೆ ನಾನು ಬರೆದಿದ್ದು ಪೇಪರ್ಗಳಲ್ಲಿ ಪ್ರಕಟ ಆದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅನ್ನೋ ಪುಟ್ಟ ಆಸೆಯ ಜೊತೆಗೆ ಪ್ರಕಟ ಮಾಡ್ತಾರೋ ಇಲ್ವೋ ಅನ್ನೋ ಸಣ್ಣ ಅಳುಕು ಇರುತ್ತೆ. ಕೇಳಿದರೆ ಈ ಎಲ್ಲ ಅಳುಕನ್ನ ಅಂಜಿಕೆಗಳನ್ನ ಪಕ್ಕಕ್ಕಿಟ್ಟು ಬರೆಯೋದನ್ನ ಸ್ವತಃ ತಾವೇ ಪ್ರಾರಂಭ ಮಾಡಿಕೊಂಡು ಎಲ್ಲರಿಗೂ ಬರೆಯೋದಕ್ಕೆ ಅವಕಾಶ ನೀಡಿ ಅವರಿಗೆಲ್ಲ ಪ್ರೋತ್ಸಾಹಿಸೋದಕ್ಕೆ ಅಂತಲೇ ಒಂದು ಪುಟ್ಟ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಮೈಸೂರಿನ ಬಿ ಹೇಮಮಾಲ. ಇವತ್ತು ಅವ್ರ ಜೊತೆ ಮಾತಾಡೋಣ, ಹಾಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹೇಮಮಾಲ ಅವರೇ ನಮಸ್ಕಾರ.
1: ನಮಸ್ತೆ ನೇತ್ರಮೇ,
0: ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ.
1: ಧನ್ಯವಾದಗಳು.
0: ಹೇಮಮಾಲ ಅವರೇ, ನಾನು ಆಗ್ಲೇ ಹೇಳ್ದಾಗೆ ಏನಾದರೂ ಬರಿಬೇಕು ಅಂತ ಹೋದಾಗ ಒಂದಷ್ಟು ಅಂಜಿಕೆ ಇರುತ್ತಲ್ವಾ?
1: ಖಂಡಿತ.
0: ಆದರೂ ನೀವು ಬರೆಯೋದಲ್ಲದೆ ಎಲ್ರಿಗೂ ಬರೆಯೋದಕ್ಕೆ ಎನ್ಕರೇಜ್ ಮಾಡ್ತಾ ಈ ಬರವಣಿಗೆಯ ದಾರಿಯಲ್ಲಿ ಬರಹಗಾರನ್ನ ಕರ್ಕೊಂಡು ಹೋಗ್ತಾ ಇದ್ದೀರಲ್ವಾ? ಈ ನಿಮ್ಮ ಜರ್ನಿ ಬಗ್ಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾತಾಡೋಣವಾ?
1: ಖಂಡಿತ ಮೇಡಮ್.
0: ಹೇಮಮಾಲ ಅವರೇ, ನೀವು ಮೂಲತಃ ಎಲ್ಲಿಯವರು, ನಿಮ್ಮ ವಿದ್ಯಾಭ್ಯಾಸ ಏನು, ಹೀಗೆ ನಿಮ್ಮದೊಂದು ಸಣ್ಣ ಪರಿಚಯ ನಮ್ಮ ಕೇಳುಗರಿಗಾಗಿ.
1: ಸಂತೋಷ್. ನಾನು ಮೂಲತಃ ಈಗ ಕೇರಳದ ಕಾಸರಗೋಡು ಜಿಲ್ಲೆಯಲ್ಲಿರುವ ಕುಂಬಳೆ ಎಂಬ ಒಂದು ಸಣ್ಣ ಊರು, ಆ ಊರಿನಲ್ಲಿ ಹುಟ್ಟಿದವಳು. ನನ್ನ ಪ್ರೌಢಶಾಲಾ ಶಿಕ್ಷಣದವರೆಗೆ ಕುಂಬಳೆಯಲ್ಲಿದ್ದೆ. ಆಮೇಲೆ ಅದಕ್ಕೆ ಹೊಂದಿಕೊಂಡಂತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಎಂಬಲ್ಲಿ ಕಾಲೇಜು ವಿದ್ಯಾಭ್ಯಾಸ ಮಾಡಿದೆ. ಅಲ್ಲಿ ನಾನು BSCವರೆಗೆ ಓದಿದೆ. ಆಮೇಲೆ ಮೈಸೂರಿಗೆ ಉದ್ಯೋಗ ಹಾಗೂ ವಿವಾಹ ಇದರ ನಿಮಿತ್ತವಾಗಿ ಮೈಸೂರಿಗೆ ಬಂದೆ. ನಾನು ಒಂದು ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡಿದ್ದೆ, ಬೇರೆ ಬೇರೆ ಹುದ್ದೆಗಳಲ್ಲಿ. ಹೀಗೆ ಕೆಲಸ ಮಾಡ್ತಾ ಇರುವಾಗ ಜೊತೆಯಾಗಿ MBAಅನ್ನು ಕೂಡ ಮಾಡಿದ್ದೆ.
0: ಹಾಗಾದ್ರೆ ನೀವು ವಿಜ್ಞಾನದ ವಿದ್ಯಾರ್ಥಿನಿ ಆದ್ರೂ ಈ ಬರಹದ ಬಗ್ಗೆ ನಿಮ್ಗೆ ಒಲವು ಹೇಗ್ ಬಂತು? ನಿಮ್ಮ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಬರೆಯೋ ಆಸಕ್ತಿ ಇತ್ತ?
1: ಇದಕ್ಕೆ ಸ್ಪಷ್ಟ ಉತ್ತರ, ನಮ್ಮ ಫ್ಯಾಮಿಲಿಯಲ್ಲಿ ಸಾಹಿತಿ ಎಂಬ ಹೆಸರು ಪಡೆದವರು ಇಲ್ಲ. ಆದರೆ ವಿದ್ಯಾಭ್ಯಾಸದ ಬಗ್ಗೆ ಗೌರವ ಇರುವವರು ಹಾಗೂ ಪುಸ್ತಕದ ಬಗ್ಗೆ ಪ್ರೀತಿ ಇರುವ ಹಿನ್ನೆಲೆಯಲ್ಲಿ ನಾನು ಬೆಳೆದು ಬಂದಿದ್ದೇನೆ. ನನ್ನ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಹೀಗೆ ಎಲ್ಲರೂ ಕೂಡ ಮನೆಯಲ್ಲಿ ವಿದ್ಯಾವಂತರೇ. ಮತ್ತೆ ನಮ್ಮಲ್ಲಿ TV ಮೊದಲಾದ ಮನರಂಜನಾ ಮಾಧ್ಯಮಗಳು ಇರಲಿಲ್ಲ. ಆವಾಗ ನಾವು ವಿದ್ಯಾರ್ಥಿಗಳು ಶಾಲೆ ಮನೆ ಆಮೇಲೆ ಪುಸ್ತಕಗಳು ಓದುದು, ಮುಗಿಬಿಟ್ಟು ಪುಸ್ತಕಗಳನ್ನು ಓದುವಂತಹ ಉತ್ಸಾಹ ನಮಗಿತ್ತು. ಅದಕ್ಕೆ ಸರಿಯಾಗಿ ನಮ್ಮ ಸುತ್ತಮುತ್ತಲಿನ ಮನೆಗಳಲ್ಲಿ ಅಥವಾ ನಮ್ಮ ಮನೆಗೆ ತರಿಸುವಂತಹ ದಿನಪತ್ರಿಕೆಗಳು, ವಾರಪತ್ರಿಕೆಗಳು, ಕೆಲಕತೆ ಪುಸ್ತಕಗಳೆಲ್ಲ ನಾವು ಓದ್ತಾ ಇದ್ವಿ. ಆಮೇಲೆ ಶಾಲೆಗಳಲ್ಲೂ ಅಷ್ಟೇ, ಲೈಬ್ರರಿ ಗ್ರಂಥಾಲಯ ಅಂತ ಒಂದು ಕ್ಲಾಸ್ ರೂಮ್ ಅಲ್ಲಿ ಬುಕ್ ಇಡ್ತಾ ಇದ್ರು. ಅದನ್ನೆಲ್ಲ ನಮ್ಮ ಅಧ್ಯಾಪಕರು ನೀತಿ ಕಥೆಗಳನ್ನೆಲ್ಲ ಓದಿ ಅಂತ ಪ್ರೋತ್ಸಾಹಿಸುತ್ತಾ ಇದ್ದರು. ಹೀಗೆಲ್ಲ ಆಗಿ ಏನೋ ನಂಗೆ ಗೊತ್ತಿಲ್ಲದೇನೆ ನನಗೆ ಓದುವ ಹವ್ಯಾಸ ಬಂದಿದೆ ಅಂತ ಹೇಳ್ಬೋದು.
0: ಆದ್ರೆ ನಿಮ್ಮ ಭಾವನೆಗಳು ಮನಸ್ಸಿನಲ್ಲಿರುವಂತದ್ದನ್ನ ನಿಮ್ಗೆ ವ್ಯಕ್ತಪಡಿಸೋದಕ್ಕೆ ಒಂದು ಬರಹನ ನೀವು ಮಾಧ್ಯಮ ಮಾಡ್ಕೊಂಡ್ರಿ ಅಂತ ಅನ್ಸುತ್ತೆ.
1: ಹೌದು, ಶಾಲಾ ದಿನಗಳಲ್ಲಿ ನಮ್ಗೆ ಈಗ ಅಧ್ಯಾಪಕರೆಲ್ಲ ಪ್ರಬಂಧ ಸ್ಪರ್ಧೆಗೆ ಭಾಗವಹಿಸಿ, ಭಾಷಣಕ್ಕೆ ಭಾಗವಹಿಸಿ, ಈ ರೀತಿ ಎಲ್ಲ ಪ್ರೋತ್ಸಾಹ ಕೊಡೋರು. ನಮ್ಗೆ ಇಷ್ಟ ಇದ್ದರೂ ಇಲ್ಲದಿದ್ರೂ ಭಾಗವಹಿಸ್ತಾ ಇದ್ವಿ. ಭಾಗವಹಿಸಿದ ಮೇಲೆ ಬಹುಮಾನ ಎಲ್ಲ ಬಂದಾಗ ನಮ್ಗೊಂಥರ ಸಹಜವಾದ ಖುಷಿ. ಸಾಧನೆಯನ್ನು ಸಣ್ಣದಲ್ಲಿ ದೊಡ್ಡದಲ್ಲಿ ಇನ್ನೊಬ್ಬರು ಬೆನ್ನು ತಟ್ಟಿದಾಗ ಸಂತೋಷ ಪಡ್ತೇವೆ. ಪೇಪರ್ ಅಲ್ಲಿ ನಮ್ಮ ಹೆಸರು ಮುದ್ರಿತವಾಗಿ ಬಂದ್ರೆ ಬಹಳ ಸಂತೋಷ ಪಡ್ತಾ ಇದ್ವಿ. ಆ ವಯಸ್ಸಿನಲ್ಲಿ ಬಹಳ ಹೆಮ್ಮೆ ಆಗ್ತಿತ್ತು. ಇದೇ ರೀತಿ ಮುಂದೆ ನಾನು,
0: ನೀವು ಪೇಪರ್ಗಳಲ್ಲೆಲ್ಲ ಪುಟ್ಟ ಪುಟ್ಟದಾಗಿ ಲೇಖನ ಬರಿತಾ ಬರಿತಾ ನಿಮ್ಗೆ ಈ ಪ್ರವಾಸ ಕಥನನ್ನು ಬರಿಬೇಕು ಅಂತ ಅನ್ನಿಸ್ತಲ್ವಾ?
1: ಪ್ರವಾಸ ಕಥನ ಯಾಕೆ ಬರಿಬೇಕಂತ ಅನ್ನಿಸ್ತಂದ್ರೆ, ಮೊದಲನೇದಾಗಿ ನನ್ಗೆ ನಾನು ಕೆಲಸದಲ್ಲಿದ್ದಾಗ ಹಲವಾರು ಉದ್ಯೋಗ ನಿಮಿತ್ತ ಪ್ರವಾಸಗಳಿದ್ದವು. ಅದು ಹೆಚ್ಚಿಂದು ಐರೋಪ್ಯ ದೇಶಗಳು ಅಂದ್ರೆ ಜರ್ಮನಿ, ಫ್ರಾನ್ಸ್ ಆ ತರ ಎಲ್ಲ ಇತ್ತು. ಹಾಗೆ ಈಗ ಆಗಿನ ಕಾಲದಲ್ಲಿ ಇಂಜಿನಿಯರ್ ಪದವೀಧರರು ಉದ್ಯೋಗ ನಿಮಿತ್ತ ವಿದೇಶಕ್ಕೆ ಹೋಗುದು ಸ್ವಲ್ಪ ಅತಿಯಾಗಿತ್ತು. ಯಾಕಂದ್ರೆ ನಾನು ಹೇಳ್ತಾ ಇರೋದು 90-95 ಆ ಟೈಮ್ನಲ್ಲಿ ಇಂಜಿನಿಯರ್ಸ್ ಅಲ್ಲದವರಿಗೆ ವಿದೇಶ ಪ್ರಯಾಣ ಸ್ವಲ್ಪ ಕಡಿಮೆನೆ ಇತ್ತು. ಅಂತದ್ರಲ್ಲಿ ನನಗೆ
0: BSC ಮಾಡಿಕೊಂಡು,
1: ಹೌದು, ಆಮೇಲೆ ಕೆಲಸದಲ್ಲಿ ಇದ್ದುಕೊಂಡು MBA ಮಾಡಿದೆ. ಆದ್ರೆ ನಮ್ಮ ಕಂಪನಿ 14 ದೇಶಗಳಲ್ಲಿ ಅದರ ಪ್ರೆಸೆನ್ಸ್ ಇದ್ದ ಕಾರಣ ನಮ್ಗೆ ಅವಕಾಶ ಸಿಕ್ತು. ಈ ಮಟ್ಟಿಗೆ ನಾನು ನಮ್ಮ ಉದ್ಯೋಗದಾತ ಸಂಸ್ಥೆಗೆ ಆಭಾರಿ. ನಮಗೆ ಅವಕಾಶ ಸಿಕ್ಕಿದಾಗ ಆಗ ನಮ್ಮ ಬಂಧು ವಲಯದಲ್ಲೆಲ್ಲ ಇಂಜಿನಿಯರ್ ಅಲ್ಲದೆ ಇದ್ರೂ ಫಾರಿನ್ ಗೆ ಹೋಗುದು ಅಂದ್ರೆ ಒಂದು ಖುಷಿಯ ವಿಚಾರ ಆಗಿತ್ತು. ಮತ್ತೆ ಈಗಿನಷ್ಟು ಲ್ಯಾಪ್ಟಾಪ್ ಇತ್ಯಾದಿ ಇದ್ದಿರ್ಲಿಲ್ಲ. ನನಗೂ ಒಂದು ವಿದೇಶಕ್ಕೆ ಹೋದಾಗ ಅಲ್ಲಿ ಪ್ರತಿಯೊಂದು ಹೊಸತು. ಕೆಲವು ಅನುಭವಗಳನ್ನು ಹೇಳೋದಿದ್ರೆ, ಫಸ್ಟ್ ಟೈಮ್ ನಾನು ಜರ್ಮನಿಗೆ ಹೋದಾಗ ಹೋಟೆಲ್ನಲ್ಲಿ ರೂಮ್ ಅಂತ ಕಾರ್ಡ್ ಕೊಟ್ರು. ನನಗೆ ಬೀಗ ಕೀಲಿಕಾಯಿ ಇಂಥವೇ ನೋಡಿ ಅಭ್ಯಾಸ ಆಗಿ ಇದನ್ನ ಹೆಂಗಪ್ಪ ಓಪನ್ ಮಾಡೋದು ಅಂತ ಆ ಭಾವನೆ ಬಂತು. ಆಮೇಲೆ ನಮ್ಮ ಇಂಡಿಯಾದ ವ್ಯವಸ್ಥೆಗೆ ಅಭ್ಯಾಸ ಆಗಿ ಸ್ವಲ್ಪ ಗಲಿಬಿಲಿ ಗೊಂದಲ ಆಗಿದ್ದಿದೆ.
0: ಅದೆಲ್ಲ ಹೊಸ
1: ಅನುಭವಗಳು. ಆವಾಗ ಆಮೇಲೆ ಅಲ್ಲಿ ಆಹಾರ ಎಲ್ಲ ಏನಿತ್ತು, ಸಹಜವಾಗಿ ನಾವು ಫಾರಿನ್ಗೆ

0: ಹೋಗಿ ಬಂದಂತಾಗ ಮನೆಯಲ್ಲೆಲ್ಲ ಅಲ್ಲಿಗೇನು ನೋಡಿದ್ರಿ, ಹಾಗೆ ಹೀಗೆ
1: ಅದು
0: ಮಾತು ಬರುತ್ತೆ.
1: ಎಲ್ಲಾನು ಹೇಳೋಣ, ಎಲ್ಲರ ಹತ್ರನು
0: ಹಾ,
1: ಹಂಚ್ಕೊಳ್ಳೋಣ
0: ಅದು
1: ಅಂತ
0: ನಮಗೆ
1: ಅನ್ಸುತ್ತೆ.
0: ನೆನಪಿರಲ್ಲ ಅವಾಗ ನಾನು ಸುಮ್ಮನೆ ಸ್ಕ್ರಿಬ್ಲಿಂಗ್ ಪ್ಯಾಡ್ ಅಲ್ಲಿ ಬರೆಯೋದಂತ ಒಂದು ದಾಖಲೀಕರಣ ತರ ನನಗೆ ಒಂದು ಇರಲಿ ಎನ್ನೋ ತರ ದಾಖಲೆ ಮಾಡ್ತಾ ಹೋದೆ. ಅದು ಬಂದ ಮೇಲೆ ಸ್ವಲ್ಪ ಅದನ್ನ ಬರೆಯೋಕೆ ನೋಡಿದೆ. ಆಮೇಲೆ ನಾನು ಕೆಲಸದಲ್ಲಿದ್ದ ಕಾರಣ ನನಗೆ ಈ ಪತ್ರಿಕೆಗಳನ್ನೆಲ್ಲ ಅಷ್ಟಾಗಿ ಓದಲು ದಿನ ಓದಲು ಸಮಯ ಆಗ್ತಿರ್ಲಿಲ್ಲ. ಆದ್ರೂ ಅದೇನೋ ಸೆಳೆತ, ಭಾನುವಾರ ಬೇರೆ ಬೇರೆ ಪತ್ರಿಕೆಗಳ ಪುರವಣಿ ಎತ್ತಲ್ಲ ಕಣ್ಣು ಹಾಯಿಸ್ತಾ ಇದ್ದೆ. ನಾನು ಬರೆಯಲ್ಲೋ ಇದನ್ನು, ಪ್ರವಾಸದ ಅನುಭವಗಳನ್ನು ಬರೆಯೋಣ, ನೋಡೋಣ ಪ್ರಕಟ ಆದ್ರೆ ಆಗುತ್ತೆ, ಆ ತರ ಒಂದು ಭಾವನೆ ಬಂತು. ಹಾಗೆ ಕೆಲವು ಬರ್ದೆ, ಕೆಲವು ಪ್ರಕಟನ ಆಯ್ತು. ಇನ್ನು ಕೆಲವರು ಬರೆದವರು, ನೀನ್ ಚೆನ್ನಾಗಿ ಬರ್ತೀಯಾ ಅಂತ ಅಂದಾಗ ಒಂಥರ
1: ಖುಷಿ
0: ಆಯ್ತು. ಹಾಗೆಲ್ಲಾಗಿ ನನಗೆ ನಮ್ಮ ಬರಹಕ್ಕೆ ಒಂದು ಭರವಸೆ ಅಂತ ಸಿಕ್ಕಿದಾಗ ಹಾಗೆ ಬರೆಯುವ ದಾಖಲಿಸುವ ಅಭ್ಯಾಸ ಆಯ್ತು. ಆ ಅಭ್ಯಾಸವೇ ಹವ್ಯಾಸ ಆಯ್ತು ಅಂತ ಹೇಳ್ಬಹುದು.
1: ವೆರಿ ನೈಸ್, ತುಂಬಾ ಚೆನ್ನಾಗಿ ಹೇಳಿದ್ರಿ.
0: ಇಷ್ಟವಾದ ಒಂದು ಪ್ರವೃತ್ತಿ ದಾಖಲೀಕರಣ ಅಂತ ಹೇಳ್ಬಹುದು. ಈಗ ನಾನು ಎಲ್ಲೆಲ್ಲ ನೋಡಿದೆ, ಏನು ನೋಡಿದೆ, ಏನು ತಿಂದೆ, ಯಾಕೆಂದ್ರೆ ನಾನು ವಿದೇಶ ಪ್ರವಾಸ ಅದು ಉದ್ಯೋಗ ನಿಮಿತ್ತ ಮಾಡುತ್ತಿದ್ದ ಸಮಯದಲ್ಲಿ ಮಹಿಳೆಯರು ಏಕಾಂಗಿಯಾಗಿ ಹೋಗುದು ಸ್ವಲ್ಪ ಕಡಿಮೆನೆ ಇತ್ತು. ಈ ಐರೋಪ್ಯ ದೇಶಗಳಲ್ಲಿ ನಾನು ಹೋಗಿದ್ದ ಸಮಯ ಎಲ್ಲ ತುಂಬಾ ತಂಪು, ಹಿಮ ಸುರಿಯುತ್ತಿದ್ದ ಮಳೆ. ನಮ್ಮಲ್ಲಿ ನಾವು ದಕ್ಷಿಣ ಭಾರತದವರಿಗೆ ಹಿಮ ನೋಡುವ ಅವಕಾಶ ಬಹುತೇಕ ಸಿಗುವುದೇ ಇಲ್ಲ. ಅಂತದ್ರಲ್ಲಿ ನಮ್ಗೆ ಅಲ್ಲಿ ಇಟ್ ವಾಸ್ ಸೋ ನೈಸ್ ಫೀಲಿಂಗ್ ಟು ವಾಕ್ ಇನ್ ಇಟ್ ಇಸ್ ಸ್ನೋಯಿಂಗ್ ಅಂತ, ಅದು ಕೋಟು ಬೂಟ್ ಎಲ್ಲ ಹಾಕೊಂಡು ಒಂಥರ ಆ ರೀತಿ ಅನುಭವಗಳನ್ನ ನಾನು ಮನೆಯಲ್ಲಿ ಹೇಳ್ಕೋಬೇಕು, ಆ ಫ್ರೆಂಡ್ಸ್ ಹತ್ರ ಹೇಳ್ಕೋಬೇಕು. ಆಮೇಲೆ ಕಿವಿ ಹಣ್ಣು ಇನ್ನೇನೋ ಅಲ್ಲಿ ಎಲ್ಲ ಸ್ಥಳೀಯ ಹಣ್ಣುಗಳೆಲ್ಲ ತಿನ್ನೋದ, ಇದನ್ನೊಂದು ಫೋಟೋ ತೆಗೆಯೋಣ, ದಾಖಲೆ ಮಾಡೋಣ, ಹೇಳೋಣ ಅಂತ.
1: ಈಗ ನಿಮ್ಗೆ ಅಲ್ಲಿ ಹೋದಾಗ ಅದನ್ನ ಅನುಭವಿಸುವಾಗ ಒಂದು ಒಂಥರ ಖುಷಿ ಆಗತ್ತೆ. ಆ ಅನುಭವವನ್ನ ಬಂದು ಮನೆಯಲ್ಲಿ ಎಲ್ಲರೊಟ್ಟಿಗೆ, ಸ್ನೇಹಿತರೊಟ್ಟಿಗೆ ಹೇಳ್ಕೊಳ್ಳುವಾಗ ಅದೇ ಒಂಥರ
0: ಖುಷಿ ಇತ್ತು.
1: ನಂತರ ನೀವು ಅದನ್ನ ಬರೆದು ಬರವಣಿಗೆಗೆ ಇಳಿಸ್ತೀರಲ್ಲ, ಇಳಿಸಿದ ಮೇಲೆ ನಿಮ್ಗೆ ಹೇಗೆ ಅನ್ಸುತ್ತೆ?
0: ಒಂಥರ ಈಗ ನನ್ನ ಪ್ರಕಾರ ಬರವಣಿಗೆ ಬರಿಬೇಕು ಅನ್ನೋದು ಕೂಡ ಒಂದು ರೀತಿಯ ಇಂಟರ್ನಲ್ ಪ್ರೆಷರ್, ಒತ್ತಡ ತರ. ಸೊ ಬರೆದಾಗ ವಾ ನಿರಾಳತೆ ಅಂತ ಅನಿಸಿದ್ದಿದೆ. ನನ್ನ ವೈಯಕ್ತಿಕ ಅನುಭವದಲ್ಲಿ ಎಷ್ಟೊಂದ್ಸಲ ನಾವು ಬೇರೆ ಏನೋ ಕೆಲಸದಲ್ಲಿ ಮಗ್ನಳಾಗಿರುವಾಗ ಏನೋ ಒಂದು ಆಲೋಚನೆ ಬರುತ್ತೆ, ಆಮೇಲೆ ಹಾಗೇನೋ ನೆನಪಿಸ್ಕೊಂಡೆಲ್ಲ ಬರ್ಬೇಕಂದ್ರೆ ನೆನಪೇ ಉಳಿಯಲ್ಲ. ಅದಕ್ಕೆ ತಕ್ಷಣ ಒಂದು ಜಾಟಿಂಗ್ ಡೌನ್ ಅನ್ನೋ ತರ ಆದ್ರೂ ಬರೆದಿಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಹೀಗೆ ನೀವು ಹೇಳಿದಂಗೆ ಆ ಕ್ಷಣ ಅನುಭವಿಸೋದು ಬೇರೆ, ಬರೆಯೋದು ಬೇರೆ. ಒಂದು ರೀತಿನಲ್ಲಿ ಭಾಷೆ ಅಭಿವೃದ್ಧಿ ಆಗುತ್ತೋ ಏನೋ, ನಮ್ಮ ಮನಸ್ಸಿಗಂತೂ ಖುಷಿ
1: ಖುಷಿ ಕೊಡುತ್ತೆ.
0: ಸೊ ಆತ್ಮತೃಪ್ತಿ ಎಂಬುದೇ ಮುಖ್ಯ ಉದ್ದೇಶ ಅಂತ ಹೇಳ್ಬಹುದು.
1: ಹೀಗೆ ನೀವು ಪತ್ರಿಕೆಗಳಿಗೆ ಬರೆಯೋದ್ರ ಜೊತೆಗೆ ಅಂತರ್ಜಾಲ ಪತ್ರಿಕೆ ನಡೆಸ್ತಾ ಅದರ ಸಂಪಾದಕಿ ಕೂಡ ಆಗಿದ್ದೀರಾ. ಈ ನಿಮ್ಮ ಶಿಫ್ಟಿಂಗ್ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ನಂಗೆ. ಯಾಕೆ ನಿಮ್ಗೆ ಈ ಶಿಫ್ಟಿಂಗ್ ಬೇಕು ಅಂತ ಅನ್ನಿಸ್ತು?
0: ಫಸ್ಟ್ ಗೆ ನಾನು ಈಗ ಹೇಳ್ದಂಗೆ ನನ್ನ ಪ್ರವಾಸದ್ದಿರ್ಬೋದು ಅಥವಾ ಏನು ಆಫೀಸ್ ಅಲ್ಲಿ ಸಂಭವಿಸಿದ ಅನುಭವಗಳ ಏನು ಅದನ್ನ ನಾನು ಒಂದು ವ್ಯಕ್ತಿತ್ವ ವಿಕಸನ ಶೈಲಿಯ ರೀತಿಯಲ್ಲಿ ಬರೆಯೋದು, ಅದನ್ನ ಪತ್ರಿಕೆಗೆ ಕಳಿಸೋದು, ಅದು ಪ್ರಕಟ ಆದಾಗ ಸಂತೋಷ ಪಡೋದು ಇತ್ಯಾದಿ ಇದ್ದೇ ಇತ್ತು. ಜೊತೆಗೆ ನನಗೆ ಅನಿಸ್ತು ಇದೆಲ್ಲ ಈಗ ಮುದ್ರಣ ಮಾಧ್ಯಮದಲ್ಲಿ ಇದ್ರೆ ಅದು ಒಂದು ಕಡೆ ಇರುತ್ತೆ, ಇಂದಿನ ಸುದ್ದಿ ನಾಳೆಯ ರದ್ದಿ ಅಂತ ಒಂದು ಹೇಳ್ತಾರೆ. ಆಮೇಲೆ ಆಕ್ಸೆಸಿಬಿಲಿಟಿ, ಈಗ ನಮ್ಮ ಹಳ್ಳಿ ಲೇಖನದ ಎಲ್ಲಿದೆ ಅಂತಂದ್ರೆ ನಮ್ಗೆ ಮುದ್ರಿತ ಪತ್ರಿಕೆ ನಾವೊಂದು ಕಡೆ ಇಟ್ಟಿರ್ತೀವಿ, ಹುಡುಕ್ಬೇಕು. ಅದೇ ಅಂತರ್ಜಾಲ ಮೀಡಿಯಾ, ಅವಾಗ ನನಗೆ ಅನಿಸ್ತು ನಾನು ಡಿಜಿಟಲೈಸೇಷನ್ ಮಾಡಬೇಕು. ಆಮೇಲೆ ನಾನು ಫೇಸ್ಬುಕ್ ಅಲ್ಲಿ ಎಲ್ಲ ನೋಡಿದೆ ಕೆಲವರು ಬ್ಲಾಗ್ ಅಂತ ಬರೆಯೋಕೆ ಶುರು ಮಾಡಿದ್ರು. ಸರಿ, ನಾನು ಯಾಕೆ ಬ್ಲಾಗ್ ಬರಿಬಾರ್ದು, ಪತ್ರಿಕೆಯಲ್ಲಿ ಬರಲಿ ಬರದಲ್ಲಿ ನಾನೊಂದು ಬ್ಲಾಗ್ ಶುರು ಮಾಡ್ತೀನಿ ಅಂತ. ನಾನು ಮಾಲಾ ಅಯ್ಯನ ಅಂತ, ಮಾಲಾ ನನ್ನ ಹೆಸರಿನ ಭಾಗವೇ, ಅಯ್ಯನ ಅಂದ್ರೆ ಪ್ರಯಾಣ. ಸೊ ನನ್ನ ಪ್ರಯಾಣದಲ್ಲಿ ನಾನು ಗಮನಿಸಿದ ವಿಷಯಗಳು, ಒಂದು ಚಿತ್ರ, ಆ ಚಿತ್ರಕ್ಕೊಂದು ನಾಲ್ಕು ಸಾಲು, ಏನೋ ವಿಶೇಷ ತಿಂಡಿ, ಅದರ ಹೆಸರುಗಳು ಕೂಡ ನಮಗೆ ಆಮೇಲೆ ಹೇಳಕ್ಕೆಲ್ಲ ಬರೋದಿಲ್ಲ, ಬಟ್ ಬರೆದಿಟ್ರೆ ಒಂದು ಖುಷಿ ಆಗುತ್ತೆ. ಹಾಗೆ ಅದನ್ನೆಲ್ಲ ನಾನು ನನ್ನ ಬ್ಲಾಗ್ ಅಲ್ಲಿ ಬರೆಯಕ್ಷ ಮಾಡಿದೆ.
1: ಜೊತೆಗೆ ಈ ನಿಮ್ಮ ಬರೆಯುವ ಪ್ರಯಾಣದಲ್ಲಿ, ಯಾನ ಅಂತ ಹೇಳಿದ್ರಿ ಅಲ್ವಾ, ಈ ಪ್ರಯಾಣದಲ್ಲಿ ನೀವೊಬ್ರೆ ಹೋಗದೆ ಒಂದಷ್ಟು ಜನ ಕರ್ಕೊಂಡು ಹೋಗ್ಬೇಕು ಅಂತ
0: ಅದು ಯಾಕೆ ಅನ್ನಿಸ್ತು ಅಂತಂದ್ರೆ, ಸಾಮಾನ್ಯವಾಗಿ ನಮ್ಗೆ ನಾವು ಬರೆದಿದ್ದು ನಮ್ ಖುಷಿ ಹೌದು, ಇನ್ನೊಬ್ರು ನೋಡಿದ್ರೆ ಇನ್ನಷ್ಟು ಖುಷಿ ಅಂತಿರುತ್ತೆ. ಆದರೆ ಈ ಹೆಚ್ಚು ಜನರಿಗೆ ತಲುಪೋಕೆ ನಾನು ಏನ್ ಮಾಡಿದೆ, ಏನೋ ಪೋಸ್ಟ್ ಮಾಡಿದ ನಂತರ ನನ್ನ ನಿಕಟವರ್ತಿಗಳು, ಸಹೋದ್ಯೋಗಿಗಳಿಂತವ್ರಿ ಎಲ್ಲ ಅವರಿಗೆ ಹೇಳ್ತಾ ಇದ್ದೆ, ನನ್ನೊಂದು ಪೋಸ್ಟ್ ಹಾಕಿದ್ದೀನಿ ನೋಡು ಅಂತ. ಆಮೇಲೆ ಅದೊಂದು ನಾನು ಗಮನಿಸಿದೆ, ಈಗ ನಾವು ಬರೆದಿದ್ದು ನಾವೇ ಓದೋದು, ಇನ್ನೊಬ್ರಿಗೆ ಓದು ಅಂತ ಹೇಳೋದು, ರೀಚ್ ಇಸ್ ವೆರಿ ಲೆಸ್, ಅಂದ್ರೆ ತುಂಬಾ ಕಡಿಮೆ ಜನ ತಲುಪುತ್ತೆ, ಎಲ್ಲರಿಗೂ ಆಸಕ್ತಿ ಇರಲ್ಲ. ನನಗನಿಸ್ತು ನಾನು ಬರೆಯೋದ್ರ ಜೊತೆಗೆ ಇನ್ನು ಕೆಲವರು ಬರೆದ್ರೆ ಸಹಜವಾಗಿ ಒಬ್ಬ ಬರಹಗಾರ ಒಂದು 10-15 ಓದುಗರನ್ನು ತನ್ನ ಜೊತೆ ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಎಲ್ರಿಗೂ ನಾನು ಬರೆದಿದ್ದು ನನ್ನ ಫ್ರೆಂಡ್ಗೆ ಹೇಳೋಣ ಎಲ್ಲ ತುಡಿತಾ ಇರುತ್ತೆ, ಹಂಚಿಕೊಳ್ಳೋಣ ಅಂತ ಇರುತ್ತೆ.
1: ನಿಮ್ಮ ಅಂತರ್ಜಾಲ ಪತ್ರಿಕೆ ಉದ್ದೇಶ ಏನು?
0: ಉದ್ದೇಶ ಬರೆಯಬೇಕೆಂಬ ಆಸಕ್ತಿ ಇರುವವರು ಯಾರು ಬೇಕಿದ್ರೂ ಬರಿಬಹುದು. ಇಲ್ಲಿ ಬರೆಯಲು ಬಹಳ ಪ್ರಕಾಂಡ ಪಂಡಿತರೇನು ಆಗ್ಬೇಕಾಗಿಲ್ಲ. ನಿಮಗೆ ಅಕ್ಷರದ ಮೇಲೆ ಪ್ರೀತಿ ಇದೆಯಾ? ಇಲ್ಲಿದೆ ವೇದಿಕೆ ಅನ್ನೋ ತರ. ಅದಕ್ಕೆ ನಮ್ಮ ಟ್ಯಾಗ್ ಲೈನ್ ನಾವು ಅಕ್ಷರದ ಮೇಲೆ ಅಕ್ಕರೆಯುಳ್ಳವರಿಗಾಗಿ ಅಂತ ಮಾಡಿದ್ದೆ. ಯಾಕೆಂತಂದ್ರೆ ಕೆಲವರು ಹೇಳ್ತಾ ಇದ್ರು, ನಮ್ಗೆ ಬರೆಯಕ್ಕೆ ನಂಗೆ ವಿಷಯ ಗೊತ್ತಾಗೋದಿಲ್ಲ, ನಂಗೆ ಹೇಗೆ ಬರಿಬೇಕಂತ ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ತೋಚಿದ್ದನ್ನು ಗೀಚಿ ಆಮೇಲೆ ಅದಕ್ಕೆ ಒಂದು ಚೌಕಟ್ಟು ಕೊಡಿ, ಅಷ್ಟೇ ಆಗುತ್ತೆ. ಅಥವಾ ಒಂದು ನಿಮ್ಗೆ ಏನೊಂದು ಚಿತ್ರ ಕಾಣಿಸ್ತಾ ಅದಕ್ಕೊಂದು ಎರಡು ಸಾಲು ಬರೀರಿ. ಅದನ್ನೆಲ್ಲ ಬರೆಯಲು ತೀರಾ ವಿದ್ವತ್ ಏನು ಬೇಕಾಗಿಲ್ಲ. ಅಥವಾ ನೀವು ಮಹಿಳೆಯರೆಲ್ಲ ಚೆನ್ನಾಗಿ ಅಡುಗೆ ಮಾಡ್ತೀರಾ, ಸಾಂಪ್ರದಾಯಿಕ ಅಡುಗೆಗಳು ಕಳೆದು ಹೋಗ್ತಾವೆ ಇದೆಯಲ್ಲ, ಅದಕ್ಕೊಂದು ರೂಪುರೇಷೆ ರೆಸಿಪಿ ಆ ಥರ ಮಾಡಿ. ಈಗ ಇದನ್ನು ನೀವು 2014-15 ಆಸುಪಾಸಿನಲ್ಲಿ ಆಲೋಚಿಸಿ. ಈಗ ಬಹಳಷ್ಟು ಇದೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಎಲ್ಲ, ಆವಾಗ ಎಷ್ಟೊಂದು ಇದ್ದಿರಲಿಲ್ಲ.
1: ಅಂದ್ರೆ ನೀವು ಏನೇ ಒಂದು ಚಿತ್ರ ನೋಡಿದ್ರು ಅಥವಾ ಏನೇ ಒಂದು ಫೋಟೋ ನೋಡಿದ್ರೆ ಆ ಫೋಟೋಗೆ ಒಂದು ಕ್ಯಾಪ್ಷನ್ ಬರೆಯೋ ತರ ಪುಟಾಣಿದೊಂದು ಬರಹ ನುಡಿ ಚಿತ್ರ ಬರೆಯೋದಕ್ಕೆ ನೀವು ಒಂದಷ್ಟು ಓದುಗರಿಗೆ ಪ್ರೋತ್ಸಾಹ.
0: ಖಂಡಿತ. ಈಗ ನಾನೇ ಫಸ್ಟ್ ವಾಕ್ಯ ರೂಪದಲ್ಲಿ ಬರೆಯಕ್ಕೂ ಕಷ್ಟ ಅಂತ. ಉದಾಹರಣೆಗೆ ನಾನು ಚೀನಾಕ್ಕೆ ಹೋಗಿದ್ದೆ, ಅಲ್ಲಿ ಒಂದು ತಿಂಡಿ ಕೊಟ್ರು. ಆ ತಿಂಡಿ ಅಂದ್ರೆ ನಾವು ಒಂದು ವೆಜಿಟೇರಿಯನ್ ಅದು ಹೆಂಗಿತ್ತು, ಒಂಥರ ವೀಳ್ಯದೆಲೆಯಲ್ಲಿ ಮಡಿಸಿದಂಗೆ ಏನೋ ಒಂದು ಟೊಫು ಅಂತ ಹೇಳ್ತಾರೆ ಅವರು, ಅದನ್ನು ಮಡಿಸಿಟ್ರು. ಅದರ ಹೆಸರು ಸುಶಿ. ನನಗೆ ಆ ಹೆಸರು ಇಷ್ಟ ಆಯ್ತು ತಿಂಡಿಗಿಂತ. ಅದಕ್ಕೆ ಒಂದು ಟೈಟಲ್ ಕೊಟ್ಟೆ, ಸುಶಿ ತಿಂದ ಖುಷಿ ಅಂತ. ಈಗ ನೋಡಿ, ಸೊ ಈ ರೀತಿ ಹೀಗೆ ಬರೆಯೋದು ನನ್ ಖುಷಿ ಅಷ್ಟೇ. ಬರಹ ಚೆನ್ನಾಗಿದೆ ಅಂತ ಅದರ ಅರ್ಥ ಅಲ್ಲ, ನನ್ಗೆ ಬರೆಯೋ ಖುಷಿ. ಈ ತರ ನಾನು ನನ್ನ ಸಹವರ್ತಿಗಳು ಮತ್ತೆ
1: ಈ ತರ ಕ್ಯಾಪ್ಷನ್ ಕೊಟ್ಟು ನೀವು ಬರೆಯೋದ್ರಲ್ಲಿ ಇದು ತುಂಬಾ ಏನು ಇಲ್ಲ ಅಂತ ಅನ್ಸಿದ್ರು, ಆ ಕ್ಯಾಪ್ಷನ್ ಮತ್ತೆ ಅದ್ರ ಅನುಭವನ ನೀವು ಬರ್ಕೊಂಡಾಗ ಆತರ ಎಷ್ಟೋ ನಮ್ಮ ಕೇಳುಗರಿಗೂ ಇದ್ದೇ ಇರತ್ತೆ.
0: ಖಂಡಿತ
1: ಎಷ್ಟೋ ಜನಕ್ಕೆ ಇರುತ್ತೆ. ಸೊ ಆ ತರದೊಂದು ಸಣ್ಣದೊಂದು ಸನ್ನಿವೇಶ ತಗೊಂಡು ಚಿಕ್ಕದಾಗಿ ಬರೆದ್ರು ಆ ಬರಹ ಅನ್ನೋದು ನಮ್ಮ ಕೈಗೆ ಕೂಡ ಇನ್ನಲ್ವಾ.
0: ಈಗ ಇನ್ನು ಕೆಲವರು ನಮ್ಮ ಬಂಧುಗಳಿರ್ಬೋದು ಅಥವಾ ಅವರು ಬರೀತಾರೆ, ಏನೋ ತಮಗೆ ತೋಚಿದಂಗೆ ಬರುತ್ತಾರೆ, ಅದನ್ನ ಸ್ವಲ್ಪ ಒಂದು ಚೌಕಟ್ಟಲ್ಲಿ ನಾವು ತರಬಹುದು. ಇನ್ನು ಕೆಲವರು ಶೀರ್ಷಿಕೆ ಕೊಡಕ್ಕ ನಂಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರು.
1: ಅದಕ್ಕೆ
0: ಈಗ ಆಸಕ್ತಿ ಇರುವವರಿಗೆ ಸ್ವಲ್ಪ ಹೆಲ್ಪ್ ಕೊಟ್ರೆ
1: ಅಲ್ವಾ
0: ಒಟ್ಟಿಗೆ ಹೋಗೋಣ.
1: ತುಂಬಾ ಚೆನ್ನಾಗಿ ಪ್ರೋತ್ಸಾಹನ ಕೊಡ್ತೀರಾ ಅಂತ ಅನ್ಸುತ್ತೆ ಅಲ್ವಾ
0: ಒಂದು ರೀತಿನಲ್ಲಿ. ಹೌದು, ಅಂದ್ರೆ ನಾನು ಶುರು ಮಾಡಿದ ಟೈಮಲ್ಲಿ ಎಷ್ಟೊಂದು ಜನ ಸ್ಮಾರ್ಟ್ ಫೋನ್, ಈಗ ನಮ್ಮಂತ ಮಿಡ್ಲ್ ಏಜ್ ದಾಟಿದವರಿಗೆ ಸ್ಮಾರ್ಟ್ ಫೋನ್ ನಾವು ಕಂಡಿರೋದು ಇತ್ತೀಚೆಗೆ. ಸೊ ಅದರ ಎಲ್ಲಾ ಫೀಚರ್ಸ್ ಎಲ್ಲ ಗೊತ್ತಿಲ್ಲ. ಕಂಪ್ಯೂಟರ್ ಈ ಉದ್ಯೋಗಕ್ಕೆ ಹೋದವರಿಗೆ ಗೊತ್ತಿರುತ್ತೆ, ಗೃಹಿಣಿ ಆಗಿದ್ದವರಿಗೆ ಅಷ್ಟಾಗಿ ಗೊತ್ತಿಲ್ಲ. ಆದ್ರೆ ಈಗ ಚೇಂಜ್ ಆಗಿದೆ, ಮೊದಲೇ ಹಂಗಿತ್ತು. ಅವಾಗ ಎಷ್ಟೊಂದು ಜನ ಹೇಳಿದ್ದಾರೆ, ಅದೇನು ನೀನು ಅಂತರ್ಜಾಲ ಪತ್ರಿಕೆ ಅಂತೀರ, ನನಗೆ ಅದೆಲ್ಲ ಟೈಪ್ ಮಾಡಕ್ ಬರಲ್ಲ, ಕಾಗದದಲ್ಲಿ ಬರೆದು ಕಳಿಸ್ತೀನಿ ನೀನ್ ಟೈಪ್ ಮಾಡಿ ಹಾಕು ಅಂತ. ನಾನು ಅದನ್ನ ಫಸ್ಟ್ಗೆ ನಾನೇ ಮಾಡ್ತಾ ಇದ್ದೆ, ಅಥವಾ ಈ ಸ್ಕ್ಯಾನ್ ಮಾಡಿ ಎಡಿಟ್ ಮಾಡಿ ಎಲ್ಲ ಮಾಡ್ತಾ ಇದ್ದೆ.
1: ಬರವಣಿಗೆ ಅನ್ನೋದು ನಿಮ್ದೊಂದು ಪ್ರವೃತ್ತಿ, ಹಾಗೆ ಪ್ರವಾಸಕ್ಕೆ ಹೋಗೋದು, ಚಾರಣ ಮಾಡೋದು, ಈ ಎಲ್ಲವೂ ನಿಮ್ದೊಂದು ಪ್ರವೃತ್ತಿಗಳ ವಿಭಾಗಗಳು.
0: ಅದು ಒಂದು ಪ್ರವೃತ್ತಿ ಇನ್ನೊಂದು ಪ್ರವೃತ್ತಿಗೆ ಸ್ಫೂರ್ತಿಯಾಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ
1: ಈ ಸ್ಫೂರ್ತಿಯಾದಂತ ಈ ಪ್ರವೃತ್ತಿಗಳು ನಿಮ್ಗೆ ಎಷ್ಟು ಸಂತೃಪ್ತಿ ಕೊಟ್ಟಿದೆ ಜೀವನದಲ್ಲಿ?
0: ತುಂಬಾ, ನಿಜಕ್ಕೂ ಅದಕ್ಕೆ ಬೆಲೆ ಕಟ್ಟಲಾಗಲ್ಲ ಅನ್ನೋಷ್ಟು ಖುಷಿ ಇದೆ. ಮುಖ್ಯವಾಗಿ ನಾನು ಸ್ವಯಂ ನಿವೃತ್ತಿ ಪಡ್ಕೊಂಡ ಮೇಲೆ ನನಗೆ ಒಂದು ಮಾನಸಿಕವಾಗಿ ಎಂಗೇಜ್ ಆಗಿರೋದು ಅಥವಾ ಇಂಟೆಲೆಕ್ಚುವಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ, ಅದು ನನಗೆ ಇದರಲ್ಲಿ ಖಂಡಿತ ಸಿಕ್ಕಿದೆ. ಆಮೇಲೆ ನಾನು ಒಬ್ಳೇ ಬರೆಯೋದಕ್ಕಿಂತಲೂ ಬೇರೆಯವರು, ನನಗಿಂತ ಚೆನ್ನಾಗಿ ಬರೆಯೋರು ಖಂಡಿತ ಇರ್ತಾರೆ, ಹಾಗೆಂತ ನಾನು ಸ್ವಲ್ಪ ಹೆಲ್ಪ್ ಕೊಟ್ಟು ಬರೆದವರು ಇರ್ತಾರೆ, ಅವರು ಸರೋಹನ್ನೆಯಲ್ಲಿ ನಾನು ಬರೆದು ಆಮೇಲೆ ನನಗೆ ಬೇರೆ ಪತ್ರಿಕೆಗೆ ಬರೆಯೋಕ್ಕೆ ನನಗೆ ಕಾನ್ಫಿಡೆನ್ಸ್ ಬಂತು, ಅಲ್ಲಿ ಪ್ರಕಟ ಆಯಿತು, ಆಮೇಲೆ ಪ್ರಕಟ ಆದ ಫೋಟೋ ತೆಗೆದು ನಂಗೆ ಕಳಿಸೋದು, ಅದೆಲ್ಲ ಮಾಡೋಕೆ ನನಗೆ ಖುಷಿ ಆಗುತ್ತೆ.
1: ಆಮೇಲೆ ಜೊತೆಗೆ ನೀವು ಇನ್ನೊಂದು ಹೇಳಿದ್ರಿ ನನಗೆ, ನಿಮ್ಮ ಪತ್ರಿಕೆನಲ್ಲಿ ಕಂತುಗಳ ರೂಪದಲ್ಲಿ ಬರೆದಂತಹ ಲೇಖನಗಳು,
0: ಹೌದು,
1: ಆಮೇಲೆ ಪುಸ್ತಕ ಕೂಡ
0: ಆಗಿದೆ. ಅದು ಒಂದು ಕಿರಿಯ ಸಾಹಿತಿಗಳು ಕೂಡ ಧಾರಾವಾಹಿ ಶೈಲಿನಲ್ಲಿ ಬಂದಿದ್ದು ಇದೆ, ಅದನ್ನ ಅವರು ಪುಸ್ತಕ ಮಾಡಿದ್ದಾರೆ, ಅವರು ಕಾದಂಬರಿ ಮಾಡಿದ್ದಾರೆ. ಇನ್ನು ಕೆಲವರು ಬಿಡಿ ಬಿಡಿ ಲೇಖನಗಳನ್ನು ಒಟ್ಟಾಗಿ ಒಂದು ಸುಮಾರು ಒಂದು 20-30 ಲೇಖನಗಳಾದಾಗ ಒಂದು 150 ಪುಟದ ಪುಸ್ತಕ ಆಗುತ್ತೆ. ಅದು ಮಾಡಿ ನೀವೇ ಮುನ್ನುಡಿ ಬರೀರಿ ಅಂತ ಹೇಳಿದವರು ಇದ್ದಾರೆ, ಆಮೇಲೆ ಪುಸ್ತಕ ಬಿಡುಗಡೆಗೆ ಬನ್ನಿ ಅಂತ ಪ್ರೀತಿಯಿಂದ ಆಹ್ವಾನಿಸಿದವರಿದ್ದಾರೆ. ಇದೆಲ್ಲ ಖಂಡಿತ ನಾವೊಂದು ಅಕ್ಷರ ಪಯಣದ ಹಾದಿಯ ಸಂಭ್ರಮ
1: ಸಂಭ್ರಮ ಮತ್ತು ಸಂತೃಪ್ತಿ. ಯಾಕಂದ್ರೆ ನೀವಷ್ಟೇ ಹೋಗ್ತಾ ಇಲ್ಲ, ಆ ಪ್ರಯಾಣದಲ್ಲಿ ನಿಮ್ಮ ನೀವು ಒಂದಷ್ಟು ಜನ ಜೊತೆ ಮಾಡಿಕೊಂಡು ಹೋಗ್ತಾ ಇದ್ದೀರಾ, ಜೊತೆಗಾರರಿಗೂ ಒಂದಷ್ಟು ಸಂತೋಷ ಸಂಭ್ರಮವನ್ನ ಕೊಟ್ಟು ನೀವು ಕೂಡ ಅದನ್ನ ಸವಿತಾ ಇದ್ದೀರಾ. ಈ ಎಲ್ಲ ನಿಮ್ಮ ಪ್ರವೃತ್ತಿಗೆ ನಿಮ್ಮ ಪರಿವಾರದವರ ಪ್ರೋತ್ಸಾಹ ಹೇಗಿದೆ?
0: ಖಂಡಿತವಾಗಿ ಪ್ರೋತ್ಸಾಹ ಇದೆ. ಅವರು ವೈಯಕ್ತಿಕವಾಗಿ ಸಾಹಿತ್ಯ ವಲಯದಲ್ಲಿ ಅಷ್ಟಾಗಿ ತೊಡಗಿಸಿಕೊಳ್ಳದೆ

0: ಇದ್ದರು. ನನ್ನ ಹವ್ಯಾಸಕ್ಕೆ ಇದು ಪರೋಕ್ಷವಾಗಿ ಖಂಡಿತ ಸಹಕಾರ ಇದೆ.
1: ಸರಿ, ಹಾಗಾದ್ರೆ ಹೇಮಾ ಅವರೇ, ನಮ್ಮ ಕೇಳುಗರಲ್ಲಿ ಯಾರಿಗಾದ್ರೂ ಬರೀಬೇಕು ಅಂತ ಆಸಕ್ತಿ ಇದ್ದು ಬರೆಯೋದು ಹೇಗೆ ಅಂತ ಗೊತ್ತಾಗದೆ ಒದ್ದಾಡ್ತಾ ಇರ್ತಾರೆ, ಅಂಥವರಿಗೆ ಸುಲಭವಾಗಿ ಬರೆಯೋದನ್ನ ಹೇಗೆ ಪ್ರಾರಂಭ ಮಾಡ್ಕೋಬೇಕು ಅಂತ ನೀವು ಹೇಳ್ತೀರಾ?
0: ಪತ್ರಿಕೆಗೆ ಏನು ಬರೆಯಬೇಕು, ಹೇಗೆ ಬರೆಯಬೇಕು ಅಂತ ತೀರಾ ಕಟ್ಟುನಿಟ್ಟು ಅಂತ ಇಲ್ಲದಿದ್ರು ಸ್ವಲ್ಪ ನಿರ್ದಿಷ್ಟ ಚೌಕಟ್ಟು ಬೇಕಾಗುತ್ತೆ. ಮುಖ್ಯವಾಗಿ ನಮಗೆ ಏನಂದ್ರೆ ಒಂದು ಸುಲಲಿತ ಸಾಹಿತ್ಯ ಸಾಕು. ಕೆಲವು ನಿಷೇಧಿತ ಪದಗಳೆಲ್ಲ ಬೇಡ, ಆ ರೀತಿಯ ಕೆಲವು ಇನ್ಸ್ಟ್ರಕ್ಷನ್ಸ್ ಇದೆ ಅಷ್ಟೇ. ಯಾವುದೇ ಪತ್ರಿಕೆಗೆ ಬರೆಯುವವರು ಒಂದು ಗಮನಿಸಬೇಕಾದ ವಿಷಯ ಅಂದ್ರೆ ಪ್ರಸ್ತುತ ಆ ಪತ್ರಿಕೆಯ ಚೌಕಟ್ಟು ಹೀಗಿದೆ ಅಂದ್ರೆ ಅಲ್ಲಿ ಯಾವ ತರ ಪ್ರಕಟ ಆಗುತ್ತೆ. ಅದನ್ನ ಯಾಕೆ ಹೇಳ್ತೇನೆ ಅಂದ್ರೆ ಕೆಲವರಿಗೆ ಈಗ ಒಂದು ಕಳಿಸ್ತಾರೆ, ನಂದು ಪ್ರಕಟ ಆಗಿಲ್ಲ, ನಂದು ಯಾಕೆ ಪ್ರಕಟ ಆಗಿಲ್ಲ ಅಂತ ಒಂದು ತುಡಿತಾ ಇರುತ್ತೆ. ಅದು ಯಾಕಿಲ್ಲ ಅಂದ್ರೆ ಅದ್ರಲ್ಲಿ ಏನೋ ಕಾರಣ ಇರುತ್ತೆ ಅಂತ ನಾವು ತಿಳ್ಕೋಬೇಕು. ಮೊದಲಿನಿಂದಾಗಿ ಯಾರೇ ಆಗ್ಲಿ ಬರೆದಿದ್ದು ಎಲ್ಲಾನು ಸ್ವೀಕಾರ ಅಂತ ಆಗಲ್ಲ, ಆಗ್ಬೇಕು ಅಥವಾ ಆಗಿಲ್ಲ ಅಂತ ನಿರಾಶೆ ಪಡಬಾರ್ದು. ಯಾಕೆಂದ್ರೆ ಎವ್ರಿ ಪೇಪರ್ ಹ್ಯಾಸ್ ಇಟ್ಸ್ ಓನ್ ಥೀಮ್ ಅಂತ. ಅದು ಒಂದು. ಕೆಲವರು ಈ ವಿಶೇಷ ದಿನಗಳಿರುತ್ತೆ ನೋಡಿ, ಆ ವಿಶೇಷ ದಿನಗಳಿಗೆಲ್ಲ ಇರುವುದು ಅದಕ್ಕಿಂತ ತೀರಾ ಹಿಂದೆ ಅಥವಾ ತೀರಾ ಮುಂದೆ ಕಳಿಸಿದ್ರೆ
1: ಅದಕ್ಕೆ ಪ್ರಕಟಿಸೋದಕ್ಕೆ ಯೋಗ್ಯ ಅಂತ
0: ರಿಲೆವೆನ್ಸ್ ಸಾಂದರ್ಭಿಕತೆ ಇರಲ್ಲ, ಹಂಗಿರುತ್ತೆ. ಮತ್ತೆ ನಾಲ್ಕೈದು ಪತ್ರಿಕೆ ಅದನ್ನ ಅಧ್ಯಯನದ ಮಾದರಿಯಲ್ಲಿ ಗಮನಿಸಿ ಅಲ್ಲಿ ಈಗ ಯಾವ ತರ ಬರ್ತಾ ಇದೆ ನಮಗಿನ್ನೊಂದು ಐಡಿಯಾ ಸಿಗುತ್ತೆ.
1: ಜೊತೆಗೆ ಪತ್ರಿಕೆಗಳಲ್ಲಿ ಸ್ಪರ್ಧೆಗಳನ್ನ ಏರ್ಪಡಿಸ್ತಾರೆ,
0: ಹೌದು,
1: ಆ ಸ್ಪರ್ಧೆಗಳಲ್ಲಿ ಭಾಗವಹಿಸೋದಕ್ಕೆ ಪ್ರಾರಂಭ ಮಾಡಿದ್ರೆ ನಮ್ಗೊಂದು ಐಡಿಯಾ ಬರುತ್ತೆ, ಓ ನಾವು ಈ ತರ ಬರಿಬೇಕಿತ್ತು. ಅದು ಸ್ಪರ್ಧೆಗಳಲ್ಲಿ ಭಾಗವಹಿಸಿರೋರ ಲೇಖನಗಳನ್ನ ಅವ್ರ ಬರಹಗಳನ್ನ ನೋಡಿದಾಗ ನಮಗೂ ಒಂದಷ್ಟು ಐಡಿಯಾ ಬರುತ್ತೆ, ಓ ನಾನು ಹೇಗೆ ಬರಿಬೇಕಾಗಿತ್ತು, ಓ ನನ್ನಲ್ಲಿ ಏನೆಲ್ಲ ನಾನು ತಿದ್ದುಪಡಿ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ.
0: ಹೌದು, ಪ್ರತಿ ಬರಹಕ್ಕೂ ಅದರದ್ದೇ ಆದ ಚೌಕಟ್ಟಿರ್ತದೆ. ಉದಾಹರಣೆಗೆ ಆರಂಭದಲ್ಲಿ ಯಾವ ಪತ್ರಿಕೆಯ ಯಾವ ವಿಭಾಗಕ್ಕೆ ಬರೆಯಬೇಕೆಂದು ಅಂದ್ಕೊಂಡಿದ್ದೀರೋ ಆ ಪತ್ರಿಕೆಯ ಆ ವಿಭಾಗವನ್ನು ಸ್ವಲ್ಪ ಓದುಗಳಾಗಿ ಅಲ್ಲ ಅಧ್ಯಯನದ ದೃಷ್ಟಿಯಿಂದ ಗಮನಿಸಿ. ಉದಾಹರಣೆಗೆ ಪತ್ರಿಕೆ ನಿಯಮಾವಳಿಗಳು, ಅದು ಕೆಲವು ಪತ್ರಿಕೆಯಲ್ಲಿ ಇರುತ್ತೆ ಪುಟಮಿತಿ ಅಂತ ಇರುತ್ತೆ, ಅಕ್ಷರ ಮಿತಿ ಇರುತ್ತೆ. ಈಗ ಕೆಲವರು ಬರಹ ಚೆನ್ನಾಗಿ ಇರ್ಬೋದು, ಬಟ್ ಆ ಪತ್ರಿಕೆ ಥೀಮ್ಗೆ ಸೂಟ್ ಆಗಲ್ಲ, ಹೊಂದಿಕೊಳ್ಳಲ್ಲ ಅಂದ್ರೆ ಪ್ರಕಟಿಸದೇ ಇರ್ಬೋದು. ಅವಾಗ ನಾವು ನಿರಾಶರಾಗೋ ಅಗತ್ಯವಿಲ್ಲ, ಅದಕ್ಕೆ ತಕ್ಕಂತೆ ನಮ್ಮನ್ನು ನಾವು ಬದಲಿಸಿಕೊಂಡ್ರೆ ಒಳ್ಳೇದು. ವಿಶೇಷ ದಿನಗಳ ಬಗ್ಗೆ ಬರೆಯೋದಾದ್ರೆ ಆ ದಿನಗಳಿಂದ ಕನಿಷ್ಠ ಒಂದು ಒಂದು ವಾರ ಮೊದಲೇ ಪತ್ರಿಕೆ ಆಫೀಸಿಗೆ ತಲುಪುವಂಗೆ ಕಳಿಸಿದ್ರೆ ಒಳ್ಳೇದು. ಅವಾಗ ಅವರಿಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಆಮೇಲೆ ಎಷ್ಟೊಂದು ನಮ್ಮಲ್ಲಿ ಹಾಸ್ಯ ಪ್ರಸಂಗಗಳೆಲ್ಲ ಮನೆಯಲ್ಲಿ ಎಲ್ಲ ಬರುತ್ತೆ, ಅದಕ್ಕೂ ನಾವು ಸಾಕಷ್ಟು ನಕ್ ಬಿಡ್ತೀವಿ, ಅದನ್ನ ಬರೆಯಕ್ಕೆ ಪ್ರಯತ್ನ ಪಡ್ಬೋದು. ಈಗ ಕೆಲವರು ಕಂಟೆಂಟ್ ಯಾವುದನ್ನ ಆಯ್ಕೆ ಮಾಡ್ಲಿ ಅಂತ ಹೇಳುವವರಿಗೆ ನಾನು ಹೇಳೋದು, ನಿಮ್ಮ ಆಸಕ್ತಿ, ಪ್ರತಿಯೊಬ್ಬರಿಗೆ ಹವ್ಯಾಸ ಇರುತ್ತೆ. ನಿಮ್ಗೆ ಗಾರ್ಡನಿಂಗ್ ಆಸಕ್ತಿ ಇದೆಯಾ, ನಿಮ್ಮ ತೋಟದಲ್ಲಿ ಹೆಂಗ್ ಮಾಡಿದ್ರಿ, ಆ ತರ ಏನೋ ಒಂದು ಬರಿಬಹುದು.
1: ಈಗ ಅಡಿಗೆ ವಿಚಾರ ಬರಿಬಹುದು.
0: ಹೌದು,
1: ನೀವು ಈಗ ಹೇಳಿದ
0: ಆರೋಗ್ಯ, ಅಡಿಗೆ, ಆಹಾರ, ಮನೆ ಮದ್ದುಗಳು, ತೋಟಗಾರಿಕೆ, ಹೈನುಗಾರಿಕೆ, ಈ ತರ ಹಲವಾರು ಇದೆ. ಇನ್ನು ನಾನು ಒಂದು ಗಮನಿಸಿದ್ದೀನಿ, ಫಸ್ಟ್ ನನಗೂ ವಿಷಯ ಯಾವುದು ವಿಷಯ ಯಾವುದಂತ ನಾವು ಆ ಬಗ್ಗೆ ಕೇಂದ್ರೀಕೃತವಾಗಿ ಆಲೋಚನೆ ಮಾಡಿದಾಗ ವಿಷಯಗಳು ಒಂದರ ಹಿಂದೆ ಬರ್ತಾನೆ ಇರುತ್ತೆ.
1: ಹೌದು,
0: ಅದು ನಾನು ಒಂದು ಗಮನಿಸಿದ್ದೇನೆ.
1: ಅಂದ್ರೆ ನಮ್ಮನ್ನ ನಾವು ಗಮನಿಸ್ಕೋಬೇಕು, ಮತ್ತೆ ನಾವು ನಮ್ಮ ಜೀವನವನ್ನ ನಾವು ಗಮನಿಸ್ಕೊಳ್ತಾ ಇದ್ರೆ ಬರಿಬೇಕು ಅನ್ನೋದು ಗೊತ್ತಾಗುತ್ತೆ.
0: ಅಕ್ಕಪಕ್ಕದಲ್ಲಿ ಕೆಲವು ಕಡೆನು
1: ಸಣ್ಣ ಪುಟ್ಟ ಸನ್ನಿವೇಶಗಳು, ಒಂದು ಮಾತುಕತೆ ಆಗಿರ್ಬೋದು, ಅಥವಾ ಒಬ್ರು ಸ್ನೇಹಿತರು ನಮ್ಮ ಮನೆಗೆ ಬಂದು ಹೋಗಿದ್ದಿರ್ಬೋದು, ಅಥವಾ ನಾವು ಅವ್ರ ಮನೆಗೆ ಹೋದಾಗ ಏನೋ ಒಂದು ವಿಚಾರ ವಿನಿಮಯ ಆಗಿರುತ್ತಲ್ವಾ, ಸೊ ಅದನ್ನು ಕೂಡ ನಾವು
0: ಕೆಲವು ಸಲ ಯಾವುದೋ ಸಾಮಾಜಿಕ ಘಟನೆ ನಮ್ಗೆ ತುಂಬಾ ಟಚ್ ಆಗಿರೋದು, ನೋವು ಖುಷಿ ನೋವು ಎರಡೂ ಕೊಟ್ಟಿರ್ಬೋದು, ಅಂತ ಸಂದರ್ಭದಲ್ಲಿ ನಾವು ಚೆನ್ನಾಗಿ ಬರೀ ಒಂದು ಉದಾಹರಣೆ ನಾನು ಹೇಳ್ಬೋದೋ ಗೊತ್ತಿಲ್ಲ. ಈ ಸಾಮಾನ್ಯವಾಗಿ ಪರೀಕ್ಷೆ ರಿಸಲ್ಟ್ ಎಲ್ಲ ಬಂದ ಕಡೆ ನಾವು ಪೇಪರ್ ಅಲ್ಲೆಲ್ಲ ಓದ್ತೀವಿ, ಯಾವುದೋ ಮಗು ಬೇಜಾರದಲ್ಲಿ ಖಿನ್ನತೆ ಒಳಗಾಯ್ತು ಅಂತ, ಆ ಸಂದರ್ಭದಲ್ಲಿ ನಮಗೆ ಏನೋ ಹೇಳ್ಬೇಕಿತ್ತು, ಮಾರ್ಕ್ಸ್ಗೆ ಅಷ್ಟು ಒತ್ತಡ ಕೊಡಬಾರ್ದು ಅಂತ, ಇದೆಲ್ಲ ನಮಗೆ ಒಂದು ಅನಿಸುವಂತದ್ದು. ಇದಕ್ಕೆ ಒಂದು ಅಕ್ಷರ ರೂಪ ಕೊಟ್ರೆ ಆ ಸಂದರ್ಭಕ್ಕೆ ಅದು ಬರುತ್ತೆ,
1: ಸಂದರ್ಭಕ್ಕೆ ನಮ್ಗೆ
0: ಏನಂತ ಬರಬೇಕು
1: ಅನ್ನಿಸಿರುತ್ತೋ ಅದಕ್ಕೊಂದು ಅಕ್ಷರ ರೂಪ ಕೊಟ್ಟು ನಾವು ಬರಹನ ಪ್ರಾರಂಭ ಮಾಡಬಹುದು ಅಂತ ನೀವು ಹೇಳ್ತಿದ್ದೀರಾ. ಈಗ ನೀವು ಹೀಗೆ ನಿಮ್ಮ ಬರಹಗಳಲ್ಲಿ ಕೆಲವನ್ನ ನೀವು ಪುಸ್ತಕಗಳಾಗಿ ಪ್ರಕಟ ಮಾಡಿದ್ದೀರಾ, ಅದರಲ್ಲಿ ಚಾರ್ಧಾಮ್ ಪ್ರವಾಸ ಕಥನ ಮತ್ತೆ ಇನ್ನೊಂದು ಚಾರಣದ ಬಗ್ಗೆ ಕೂಡ ನೀವು ಬರೆದಿದ್ದೀರಾ, ಅದರಲ್ಲಿ ವ್ಯಕ್ತಿತ್ವ ವಿಕಸನದ ಬಗ್ಗೆ ಆಗಿರ್ಬೋದು, ಮೇಘದ ಅಲೆಗಳ ಬೆನ್ನೇರಿ ಅಂತ. ಈ ಚಾರ್ಧಾಮ್ ಪ್ರವಾಸ ಕಥನ ಮತ್ತೆ ಮೇಘದ ಅಲೆಗಳ ಬೆನ್ನೇರಿ, ಈ ಎರಡೂ ಪುಸ್ತಕಗಳನ್ನ ನೀವು ಪ್ರಕಟ ಮಾಡಿದಿರಲ್ಲ, ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ಬೇಕು ಅನ್ಸತ್ತೆ, ಏನ್ ಹೇಳ್ತೀರಾ?
0: ಚಾರ್ಧಾಮ್ ನನ್ನ ಮೊದಲ ಪುಸ್ತಕ, 2017 ಅದು ಪ್ರಕಟ ಆಗಿದ್ದು. ಇದು ನನಗೆ ಯಾಕೆ ಬರಿಬೇಕು ಅನ್ನೋ ತುಡಿತ ಬಂತಂದ್ರೆ, ನಾನು ಅದರಿಂದ ಮೊದಲೇ ಉದ್ಯೋಗ ನಿಮಿತ್ತ ಐರೋಪ್ಯ ದೇಶಗಳಿಗೂ ಹೋಗಿದ್ದೆ. ಈ ಕಡೆ ಪೌರಾತ್ಯ ದೇಶಗಳಾದ ಮಲೇಷ್ಯಾ, ಸಿಂಗಾಪುರ ಇತ್ಯಾದಿನೂ ಹೋಗಿದ್ದೆ. ನನಗೇನಿಸ್ತಂದ್ರೆ, ಈಗ ನಾನು ಹೋಗಿದ್ದ ಹವಾಮಾನದಲ್ಲಿ ಇರಬಹುದು, ಎಲ್ಲಿ ಹೋದರೂ ಈ ಜರ್ಮನಿ ಫ್ರಾನ್ಸ್ ಅಲ್ಲೆಲ್ಲ ಹಿಮ ಹಿಮ ಹಿಮ ಅಷ್ಟೇ, ವಿಶಾಲವಾದ ರಸ್ತೆಗಳು, ಬಹುತೇಕ ನಿರ್ಜನವಾದ ರಸ್ತೆಗಳು, ಒಂದು ರೀತಿಯ ಏಕತಾನತೆ. ಬಹುಶಃ ನನಗೆ ಭಾಷೆ ಗೊತ್ತಿಲ್ಲ, ಹೆಚ್ಚು ಜನರು ಇಲ್ಲದೆ ಅದಕ್ಕೆ ಅನಿಸಿದ್ದಿದ್ರೂ ಇರಬಹುದು. ಅದೇ ಈ ಕಡೆ ಪೌರಾತ್ಯಕ್ಕೆ ಹೋದಾಗ ಬಹುತೇಕ ಇಂಡಿಯಾದ ರೀತಿಯ, ಭಾರತದ ರೀತಿಯ ವ್ಯವಸ್ಥೆಗಳು ಇತ್ತು. ಅದೇ ನಮ್ಮ ಭಾರತ ನೋಡಿ, ಕೆಳಗಡೆ ಸಮುದ್ರ ಇದೆ ಒಂದ್ ಸೈಡ್ ಅಲ್ಲಿ, ಮರುಭೂಮಿ ಇದೆ ಇನ್ನೊಂದ್ ಸೈಡ್ ಅಲ್ಲಿ, ಕಾಡು ಮೇಡು ಇದೆ, ಹಿಮಾಲಯ ಇದೆ. ನಮ್ಮ ಭಾರತ ಎಷ್ಟು ಸಮಗ್ರ ಅಂದ್ರೆ ಎಲ್ಲಾನು ಅಷ್ಟು ದೊಡ್ಡ, ನಮ್ದು ಅಷ್ಟು ವಿಶಾಲವಾಗಿದೆ, ಎಷ್ಟೊಂದು ಭೂ ವೈವಿಧ್ಯತೆನೂ ಇದೆ. ಬೇರೆ ಕಡೆ ಇದ್ದಿರ್ಬೋದು, ನಾನು ನೋಡಿಲ್ಲ, ಬಟ್ ನನಗೆ ಅನಿಸ್ತು ಚಾರ್ಧಾಮ ಹೋದಾಗ. ನಮ್ಮ ಕೇರಳದ ಕರಾವಳಿಯವಳು, ಇಲ್ಲಿ ಬಯಲುಸೀಮೆಯಲ್ಲಿದ್ದೀನಿ, ಪಶ್ಚಿಮ ಘಟ್ಟ ನೋಡಿದ್ದೀನಿ, ಈ ಕಡೆ ರಾಜಸ್ಥಾನ ನೋಡಿದ್ದೀನಿ, ಆ ಕಡೆ ಸುಂದರ್ಬನ್ ನೋಡಿದ್ದೀನಿ, ಎಷ್ಟು ವೈವಿಧ್ಯ. ಹಿಮಾಲಯ ನನ್ನ ಮಟ್ಟಿಗೆ ಪ್ರಥಮ ಆಗಿತ್ತು ಚಾರ್ಧಾಮ ಹೋಗಿದ್ದಾಗ, ಯಮುನೋತ್ರಿ, ಗಂಗೋತ್ರಿ, ಕೇದಾರ, ಬದರೆಲ್ಲ. ಅವಾಗ ನನಗೆ ವೆರಿ ಇಂಪ್ರೆಸಿವ್ ಅಂತ ಹೇಳೋದಿದ್ರು ಒಂದೇ ಶಬ್ದದಲ್ಲಿ, ತುಂಬಾ ಚೆನ್ನಾಗಿದೆ ನಮ್ಮ ಭಾರತ, ಎಷ್ಟು ಚೆನ್ನಾಗಿದೆ ಅಲ್ವಾ ಅನ್ನಿಸ್ತು. ಇದನ್ನ ಬರಿಬೇಕಂತ ಅದು 12 ದಿನದ ಪ್ರಯಾಣ ಆಗಿತ್ತು. ಪ್ರತಿದಿನವೂ ನೋಟ್ಬುಕ್ ಅಲ್ಲಿ ಬರಿತಾ ಇದ್ದೆ, ಆ ಬರೆದಿದ್ದನ್ನು ಆಮೇಲೆ ವಿಸ್ತರಿಸಿ ಪುಸ್ತಕ ಮಾಡಿದೆ. ಅದು ನನಗೆ ಬಹಳ ಖುಷಿ ಕೊಟ್ಟ ಪುಸ್ತಕ.
1: ಈಗ ನಿಮ್ಮ ಪ್ರವೃತ್ತಿಗೆ ಅಂದ್ರೆ ನಿಮ್ಮ ಬರಹಗಳಿಗೆ ಸಮಾಜ ಹೇಗೆ ಪ್ರೋತ್ಸಾಹ ನೀಡಿದೆ ಅಂತ ನಿಮ್ಗನ್ಸತ್ತೆ?
0: ನನಗೆ ಎಲ್ಲದಕ್ಕಿಂತ ಹೆಚ್ಚು ನಮ್ಮ ಬರಹಗಾರರು, ನಾವು ಬರೆಯಕ್ ಶುರು ಮಾಡಿದ್ದು ನಿಮ್ಮಿಂದಾಗಿ ಅಂತ ಹೇಳ್ತಾರಲ್ಲ, ಅದು ಎಲ್ಲದಿನಕ್ಕ ದೊಡ್ಡ ಪ್ರಶಸ್ತಿ ಅನಿಸುತ್ತೆ.
1: ನಿಮ್ಮ ಸಹಜವಾಗಿ ಬರ್ಕೊಂಡು ಹೋಗುವಂತವರಿಗೆ ಪ್ರೋತ್ಸಾಹ ನೀಡಿ ಆ ಹೂಗಳನ್ನ ಅರಳಿಸುವಂತ ಈ ನಿಮ್ಮ ಕಾರ್ಯ ತುಂಬಾ ಖುಷಿ ಕೊಟ್ಟಿದೆ. ನಮ್ಮ ಕೇಳುಗರಲ್ಲೂ ಒಂದಷ್ಟು ಜನ ಈ ನಿಮ್ಮ ಬಳಗಕ್ಕೆ ಸೇರ್ಕೊಂಡು ಅವರಲ್ಲಿರೋ ಬರಹವನ್ನ ಬೆಳಗಿಸ್ಕೊಂಡು ಒಂದು ರೀತಿಯ ಹೂವಿನ ತರ ಅರಳಲಿ ಅಂತ ನಾನು ಕೂಡ ಆಶಿಸ್ತೀನಿ.
0: ತುಂಬಾ ಸಂತೋಷ. ಓದುಗರಲ್ಲೂ ಸಾಹಿತ್ಯ ಆಸಕ್ತರು ಖಂಡಿತ ತಮ್ಮ ಕತೆ, ಕವನ, ಕಾದಂಬರಿ, ಲಘು ಬರಹ ಇತ್ಯಾದಿ ಬರಹಗಳನ್ನು ಸುರಹೊನ್ನೆಯ ಕೌಲುಗಳಲ್ಲಿ ತಮ್ಮ ಬರಹ ಪುಷ್ಪವು ಅರಳಲೆಂದು ನನ್ನ ಆಶಯ.
1: ಆಗ್ಲಿ ಹೇಮಮಾಲ ಅವರೇ, ಬರೆಯುವುದಕ್ಕೆ ಆಸಕ್ತಿ ಇರೋರಿಗೆ ಆಸರೆ ಆಗಿದ್ದೀರಾ, ಅವರ ಬರಹಗಳಿಗೆ ಪುಸ್ತಕ ರೂಪವನ್ನ ಕೊಟ್ಟಿದ್ದೀರಾ, ಹೀಗೆ ನಿಮ್ಮ ಬರವಣಿಗೆಯ ದಾರಿ ಸುದೀರ್ಘವಾಗಿ ಸಾಗ್ತಾ ಇರಲಿ ಅಂತ ನಾವೆಲ್ಲ ಆಶಿಸ್ತೀವಿ. ಇಷ್ಟೊತ್ತು ನಿಮ್ಮ ಬರವಣಿಗೆಯ ಅನುಭವಗಳನ್ನ ನಮ್ಮ ಸ್ಟುಡಿಯೋವರೆಗೂ ಬಂದು ಹಂಚಿಕೊಂಡಿದ್ದೀರಾ, ಹಾಗಾಗಿ ನನ್ನ ಪರವಾಗಿ, ನಮ್ಮ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಅವಕಾಶಕ್ಕಾಗಿ. ಆಕಾಶವಾಣಿಗೆ ನಾನು ಆಭಾರಿ.
2: ಇದುವರೆಗೂ ಲೇಖಕಿ ಹಾಗೂ ಅಂಕಣಕಾರ್ತಿ ಬಿ ಹೇಮಮಾಲಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಕೆ ನೇತ್ರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕೆಲವರು ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 12:35 ಆರೋಗ್ಯ ಸಂಚಿಕೆಯಲ್ಲಿ ನಶಾಮುಕ್ತ ಭಾರತ, ಈ ಕುರಿತು ಡಾಕ್ಟರ್ ಶಿವಾನಂದ ಬಸಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಕೇಳ್ತೀರಿ. ಅನಂತರ ಅಸ್ಥಿ ಸಂಧಿವಾತ, ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಡಾಕ್ಟರ್ ರಂಜನ್ ಜಿ ಅವರು. ಈ ಕಾರ್ಯಕ್ರಮದ ಪ್ರಸ್ತುತಿ ಮಂಜುಳಾ ಪುರಾಣಿಕ್ ಅವರದ್ದು. 1 ಗಂಟೆಗೆ ಪ್ರಗತಿಪಥದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಮಾಹಿತಿಯನ್ನು ಕೂಡ ಕೇಳಬಹುದು. 1:20 ಚಿತ್ರಗೀತೆಗಳನ್ನು ಆಲಿಸ್ತೀರಿ. 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಪ್ರಸಾರವಾಗಲಿದೆ. ಪ್ರಸ್ತುತಪಡಿಸ್ತಾರೆ ಡಾಕ್ಟರ್ AS ಶಂಕರನಾರಾಯಣ. ಮಧ್ಯಾಹ್ನ 2:40 ಹಿಂದಿ ಪಾಠ ಕೇಳ್ತೀರಿ ಬೆಂಗಳೂರು ಕೇಂದ್ರದಿಂದ. 3:05-5 FM 101.3 MHz ಮೇಲೆ ವಿವಿಧ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಎಲ್ಲ ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿಬರ್ತವೆ.
3: ರೇಡಿಯೋ ನಡಿಗೆ ಯಾವ ತಡೆಯೂ ಇಲ್ಲ, ಓದು ಬರಹ ಬೇಕಿಲ್ಲ, ಕುಂತು ನೋಡುವ ತಾಳ್ಮೆ ಇಲ್ಲ, ವಿದ್ಯುತ್ ಸಂಪರ್ಕದ ಚಿಂತೆ ಇಲ್ಲ. ರೇಡಿಯೋ ಸ್ವಿಚ್ ಆನ್ ಮಾಡಿ, ಹೆಡ್ಫೋನ್ ಹಾಕಿ ನಡೀತಾ ಇರಿ. ನಡೆಯುವಾಗ ನುಡಿಯುವಾಗ ನಿರಂತರ ಕೇಳ್ತಾ ಇರಿ.
4: ಮಾಹಿತಿ, ಶಿಕ್ಷಣ, ಮನೋರಂಜನೆ ನಮ್ಮ ಉದ್ದೇಶ. ವಯಸ್ಸಿಗೆ ಅನುಗುಣವಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳು, ಮಾಹಿತಿಗಾಗಿ ಸುದ್ದಿ ಸಂದರ್ಶನಗಳು, ಶಿಕ್ಷಣಕ್ಕಾಗಿ ಶೈಕ್ಷಣಿಕ ಕಾರ್ಯಕ್ರಮ, ಮನೋರಂಜನೆಗಾಗಿ ಸಂಗೀತ ಚಿತ್ರಗೀತೆಗಳು, ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಜನರಿಗೆ ಅತಿ ಶೀಘ್ರವಾಗಿ ತಲುಪುವ ಜಾಹೀರಾತಿಗಾಗಿ ಇಂದೇ ಸಂಪರ್ಕಿಸಿ ಆಕಾಶವಾಣಿಯನ್ನ.

0: ಕೇಳುಗರೆ, ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಸಂಜೆ 5 ಗಂಟೆಗೆ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 5:31 ಯುವವಾಣಿಯಲ್ಲಿ ಯುವಚಿಂತನ ನೇರ ಫೋನ್ ಇನ್ ಕಾರ್ಯಕ್ರಮ, ವಿಷಯ ಮಾತು ಹೇಗಿರಬೇಕು. 6:15 ಆರೋಗ್ಯ ಭಾಗ್ಯ ಪ್ರಸಾರವಾಗುತ್ತದೆ. 6:51 ಕಿಸಾನವಾಣಿಯಲ್ಲಿ ಹಸಿರು ಕೋಸು ಅಥವಾ ಕೋಸುಗಡ್ಡೆ ಬೇಸಾಯದ ಕ್ರಮಗಳು ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಡನೆ ಸಂದರ್ಶನ ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಇದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 7:20 ನಮ್ಮ ನಿಲಯದಿಂದ ಜನಪದ ಸಂಗೀತ, ಸಿಂಧನೂರು ತಾಲೂಕಿನ ಬಳಗಾನೂರಿನ ಅಮ್ರಮ್ಮ ಧುಮಕಂಡಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 7:45 ರಾಜ್ಯದ ಉಭಯ ಸದನಗಳ ಕಾರ್ಯಕಲಾಪವನ್ನು ಹೊತ್ತು ತರುತ್ತದೆ ವಿಧಾನಮಂಡಲದಲ್ಲಿ ಇಂದು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 8:00 ಚಿತ್ರಗೀತೆಗಳನ್ನು ಆಲಿಸಬಹುದು ನಮ್ಮ ನಿಲಯದಿಂದ. 8:30 ಜನಪದ ಸಂಗೀತ, ಕುಷ್ಟಗಿ ತಾಲೂಕಿನ ಲಿಂಗದಹಳ್ಳಿಯ ಚಂದ್ರಶೇಖರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು. 9:15 ಭಾವಗೀತೆಗಳನ್ನು ಆಲಿಸ್ತೀರಿ. 9:30 ನಾಟಕ ಹಿನ್ನೀರು ಪ್ರಸಾರವಾಗುತ್ತದೆ. ರಚನೆ ಡಾಕ್ಟರ್ ಹೆಚ್ ಎಂ ಕೃಷ್ಣಮೂರ್ತಿ, ನಿರ್ಮಾಣ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, 10:30 ಕನ್ನಡ ಚಿತ್ರಗೀತೆಗಳನ್ನು ಕೇಳಬಹುದು. ಇವು ಇಂದು ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಸಮಯ 12:35. ನಮ್ಮ ಪ್ರಸಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದೊಟ್ಟಿಗೆ ಮುಂದುವರಿಯುತ್ತದೆ.
1: ಆರಂಭ. ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ, ನಶಾಮುಕ್ತ ಭಾರತ, ಈ ಕುರಿತಂತೆ ಇದೀಗ ಡಾಕ್ಟರ್ ಶಿವಾನಂದ ಬಸಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಇದಾದ ಬಳಿಕ ಅಸ್ಥಿ ಸಂಧಿವಾತ ಕುರಿತಾಗಿ ಡಾಕ್ಟರ್ ರಂಜನ್ ಜಿ ಅವರಿಂದ ಮಾಹಿತಿ ಇದೆ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಕೇಳಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ.
2: ಸುಂದರ ಕುಟುಂಬ, ಆರೋಗ್ಯವಂತ ಕುಟುಂಬ ಇರಬೇಕು ಅನ್ನೋದು ಎಲ್ಲರ ಅಭಿಲಾಷೆ ಆಗಿರ್ತದೆ. ಆದ್ರೆ ಇವತ್ತು ನಾವು ಎಷ್ಟೋ ಕುಟುಂಬಗಳಲ್ಲಿ ನೋಡ್ತೀವಿ, ಮನೆಯ ಹಿರಿಯರು ಯಾವ್ಯಾವುದೋ ವೆನಕ್ಕೆ ಈಡಾಗಿರ್ತಾರೆ, ಮತ್ತೆ ಕೆಲವು ಕುಟುಂಬಗಳಲ್ಲಿ ಮಕ್ಕಳು ಚಟಕ್ಕೆ ದಾಸರಾಗ್ಬಿಟ್ಟಿರ್ತಾರೆ. ಅಂತ ಕುಟುಂಬಗಳಲ್ಲಿ ಒಂದು ಸಾಮರಸ್ಯ, ಒಂದು ಖುಷಿಯ ವಾತಾವರಣ ಕೊರತೆ ಕಂಡು ಬರ್ತದೆ. ನಮ್ಮ ಕುಟುಂಬ ಬಹಳ ಸೌಹಾರ್ದಯುತವಾಗಿರ್ಬೇಕು, ಪ್ರೀತಿ ಅಂತಃಕರಣದಿಂದ ಕೂಡಿರಬೇಕು ಅಂದಾಗ ನಾವು ಚಟಗಳಿಂದ ಮುಕ್ತರಾಗಿ ಉತ್ತಮ ಜೀವನವನ್ನ, ಪೋಷಕಾಂಶ ಭರಿತ ಆಹಾರವನ್ನ ಸೇವಿಸ್ತಾ, ಒಳ್ಳೆ ಹವ್ಯಾಸಗಳನ್ನು ಇಟ್ಟುಕೊಂಡು ಸಕಾರಾತ್ಮಕ ರೀತಿಯಲ್ಲಿ ನಾವು ಜೀವನ ಪ್ರೀತಿಯನ್ನ ಬೆಳೆಸ್ಕೊಂಡಾಗ ಇದೆಲ್ಲ ಸಾಧ್ಯ ಆಗ್ತದೆ. ಅದಕ್ಕಂತೇನೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನಶಾ ಮುಕ್ತ ಭಾರತ್ ಅಭಿಯಾನ್ ಅನ್ನುವಂತ ಒಂದು ವಿಶೇಷ ಯೋಜನೆಯನ್ನು ಕೂಡ ತಂದ್ರು. ಅಂದ್ರೆ ನಶೆಗೆ ಕಾರಣವಾಗುವಂತ ಎಲ್ಲ ಚಟಗಳನ್ನ ನಾವು

0: ದೂರ ಇರಿಸಿಕೊಂಡು ಜೀವನವನ್ನ ಮಾಡಬೇಕು ಅಂತ. ಇವತ್ತು ಈ ವಿಷಯದ ಬಗ್ಗೆ ವಿಶೇಷ ಮಾಹಿತಿಯನ್ನ ಮಾಡಿಕೊಡ್ತಾ, ಈ ಚಟಗಳಿಗೆ ಬಲಿಯಾದವರು ಹೇಗೆ ಮುಕ್ತಿ ಕಾಣಬೇಕು, ಅವರಿಗೆ ಇರುವಂತ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳ ಬಗ್ಗೆ ಆಗಲಿ, ಚಟಗಳನ್ನ ಬಿಡುವ ಬಗ್ಗೆ ಆಗಲಿ ವಿವರವಾದ ಮಾಹಿತಿಯನ್ನು ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಹುಬ್ಬಳ್ಳಿಯ MCRIನಲ್ಲಿ ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ್ ಬಸಯ್ಯ ಹಿರೇಮಠ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರು.
1: ನಮಸ್ಕಾರ ಮೇಡಮ್.
0: ಡಾಕ್ಟ್ರೆ, ಒಂದೊಂದು ಮನೆಯೊಳಗ ನೋಡ್ತಾ ಹೋದ್ರ ಮನೆಯಲ್ಲಿ ಹಿರೇ ಮನುಷ್ಯ ಕುಡ್ಕೊಂಡ್ ಬಂದ್ರ ಮಕ್ಕಳು ಸಿಗರೇಟ್ ಸೇದೋದು, ಬೀಡಿ ಸೇದೋದು, ಗುಟ್ಕಾ ಹಾಕೊಳ್ಳೋದು ಇಂಥದ್ದು. ಮನೆಯ ಹೆಣ್ಮಗಳ ಪರಿಸ್ಥಿತಿ ಮಾತ್ರ ಬಹಳ ಗಂಭೀರ ಆಗಿರ್ತದೆ. ಇಂಥ ಕುಟುಂಬಗಳನ್ನ ನಾವ್ ಇವತ್ತು ನೋಡುದು ಬಹಳ ಸಾಮಾನ್ಯ ಆಗ್ಬಿಟ್ಟದ. ಅಂದ್ರೆ ಈ ಚಟ ಅನ್ನೋದು ಮನುಷ್ಯನನ್ನ ಚಟಕ್ಕೆ ಏರಿಸ್ಲಿಕ್ಕೆ ಹೊಂಟಾವ್ ಅಂತ ಸಾಮಾನ್ಯ ಮಾತಾಡ್ತೀವಿ. ಈ ಚಟಗಳಿಗೆ ಮನುಷ್ಯ ಯಾಕೆ ದಾಸ ಆಗ್ತಾನೆ, ನಾವೊಬ್ಬ ಮನಃಶಾಸ್ತ್ರಜ್ಞರಾಗಿ ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಎಸ್ ಮೇಡಮ್, ಈ ಚಟ ಅನ್ನೋದು ಅನಾದಿ ಕಾಲದಿಂದ ಅಂತಂದ್ರೆ ಈಗ ಮಾನವನ ಏನು ಎವಲ್ಯೂಷನ್ ಆಯ್ತು ಅವಾಗಿಂದನೂ ಇಲ್ಲ ಒಂದು ರೀತಿಯ ಚಟಗಳನ್ನ ಮನುಷ್ಯ ಮಾಡ್ತಾ ಬಂದಿದ್ದಾನೆ. ಅದಕ್ಕೆ ಕಾರಣ ಏನಂತಂದ್ರೆ ಒಂದು ರಿಕ್ರಿಯೇಷನ್ ಅಥವಾ ಎಂಟರ್ಟೈನ್ಮೆಂಟ್ ಇರಬಹುದು. ಈಗ ಬಹಳ ಕೆಲಸ ಮಾಡಿರ್ತಾರೆ, ಒಂದ್ ಸ್ವಲ್ಪ ಫ್ರೀಡಮ್ ಇದ್ದಾಗ ಎಲ್ಲರ ಜೊತೆ ಕುಂತು ಮನೋರಂಜನೆ ಸಲುವಾಗಿನೂ ಅದು ಮೊದಲು ಮಾಡ್ತಿದ್ರು. ಇತ್ತೀಚೆಗೆ ಅದು ಮನೋರಂಜನೆ ಅಥವಾ ರಿಕ್ರಿಯೇಷನ್ ಅನ್ನೋದರ ಒಂದು ಡೆಫಿನೇಷನ್ ಚೇಂಜ್ ಆಗಿಬಿಟ್ಟೈತಿ. ಅದು ನಮ್ಮ ಮೆದುಳಲ್ಲಿ ನಾವು ಏನೇ ಒಂದು ಸಬ್ಸ್ಟೆನ್ಸ್ ಯೂಸ್ ಮಾಡ್ತೀವಲ್ಲ ಅದೊಂಥರ ನಮಗೆ ಪ್ಲೆಜರ್ ಒಂಥರ ಖುಷಿ ಕೊಡುವಂತಹ ನರವಾಹಕಗಳನ್ನ ಹೆಚ್ಚಿಗೆ ಮಾಡ್ತೈತಿ. ಅದರಿಂದನೇ ನಾವು ಪದೇ ಪದೇ ಈ ಚಟಗಳು ಅದು ಅಲ್ಕಲ್ ಇರಬಹುದು ಅಥವಾ ಗಾಂಜಾ ಇರಬಹುದು ಅಥವಾ ತಂಬಾಕು ಬೀಡಿ ಇರಬಹುದು ಅದನ್ನ ಮಾಡಕ್ಕ ಪ್ರಯತ್ನ ಮಾಡ್ತೀವಿ. ಅದೊಂಥರ ತಾತ್ಪೂರ್ತಿಕ ನಮಗ ಸ್ವಲ್ಪ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತಿತ್ತು ಅನ್ನುವ ತಪ್ಪು ಮನೆ ಜನಗಳಲ್ಲಿ. ಹಿಂಗಾಗಿ ಅವರು ರಿಯಲ್ ಲೈಫ್ ಸಮಸ್ಯೆಗಳನ್ನ ಬಿಟ್ಟು ಆ ಚಟಗಳನ್ನು ಮಾಡಿದ್ರೆ ನಾವು ಟೆನ್ಷನ್ ಮುಕ್ತರಾಗಬಹುದು ಅಂತ ಹೇಳಿ ಅನ್ಕೊಳ್ತಾರೆ. ಆದ್ರೆ ಅದು ಆ ರೀತಿ ಇಲ್ಲ, ಅದೊಂದು ಮಿಥ್ಯ. ಹಿಂಗಾಗಿ ಅದು ಹೆಚ್ಚಿಗೆ ಹಾಕೋತ ಹೋಗ್ತೈತಿ, ಆ ಸಬ್ಸ್ಟೆನ್ಸ್ ಯೂಸ್ ಡಿಪೆಂಡೆನ್ಸ್ ಆಗಿಬಿಡ್ತೈತಿ, ಅಡಿಕ್ಷನ್ ಆಗಿಬಿಡ್ತೈತಿ. ಹಿಂಗಾಗಿ ನೀವೇನು ಹೇಳಿದ್ರಲ್ಲ, ಒಂದು ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾವು, ಮನಿ ಹೆಣಮಗಳ ಸಮಸ್ಯೆ ಅನ್ಭವಿಸ್ತಾರೆ, ಅನೇಕ ರೀತಿ ಆರೋಗ್ಯ ಸಮಸ್ಯೆ, ಫೈನಾನ್ಷಿಯಲ್ ಇಶ್ಯೂಸ್ ಬಹಳಷ್ಟು ತರ ಆಗ್ತದೆ.
0: ಈಗ ಇತ್ತೀಚಿನ ನಮ್ಮ ಯುವ ಪೀಳಿಗೆಯನ್ನ ನಾವು ನೋಡಿದಾಗ ಹೆಚ್ಚು ಜನ ಈ ಗುಟ್ಕಾಗಳ ದಾಸರಾಗ್ಬಿಟ್ಟಾರ. ಅದೇನೋ ನೀವ್ ಹೇಳಿದಂಗೆ ಆ ಕ್ಷಣಕ್ಕದು ಒಂದು ತರ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ ಇರಬಹುದು. ಹಂಗಾಗಿ ಇವತ್ತು ನಾವು ಬೇರೆ ಸಿನಿಮಾಗಳಲ್ಲಾಗ್ಲಿ ಟಿವಿಗಳಲ್ಲಾಗ್ಲಿ ಸ್ಲೋಗನ್ ನೋಡ್ತೀವಿ, ಇಂಜುರಿಯಸ್ ಟು ಹೆಲ್ತ್ ಅನ್ನೋದ್ ನೋಡ್ತೀವಿ. ಆದಾಗ್ಯೂ ಕೂಡ ಮತ್ತೆ ಆ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಅಂದ್ರೆ ಇದು ಕೊಡುವ ಕ್ಷಣಿಕ ಸುಖಕ್ಕೆ ಇವತ್ತು ನಮ್ಮ ಯುವ ಪೀಳಿಗೆ ಬಲಿ ಆಗ್ತಾ ಇದ್ದಾರೆ ಅಂತ ಹೇಳ್ತೀರಾ?
1: ಹೌದು. ಈಗ ಮನೆಗೆ ಮಕ್ಕಳು ಯೂಶಲಿ ಹೆಂಗ ಒಳ್ಳೇದನ್ನ ಅಥವಾ ಕೆಟ್ಟದ್ದನ್ನ ಕಲಿತಾರ ಅಂತಂದ್ರ, ದೊಡ್ಡವರು ಏನ್ ಮಾಡ್ತಾರ ಅದನ್ನ ನೋಡಿ ಒಳ್ಳೇದನ್ನ ಕೆಟ್ಟದ್ದನ್ನ ಕರಿತಾರ. ಈಗ ನಮ್ಮ ಮನೆಯ ಹಿರಿಯರು ಯಾರೋ ಡ್ರಿಂಕ್ ಮಾಡ್ತಾರಂತಂದ್ರ ಅದನ್ನ ನಾನು ನಾರ್ಮಲೈಸ್ ಮಾಡ್ಕೊಂಡಿರ್ತೇನೆ. ಅವರು ಅದನ್ನ ಮಾಡ್ತಾರಂದ್ರೆ ನಾ ಮಾಡಿದ್ರೆ ಬಹುಶಃ ತಪ್ಪಿರ್ಲಿಕ್ಕಿಲ್ಲ, ಅದು ಸಮಾಜ ಒಪ್ಕೊಳ್ಬಹುದು ಅಂತ ಹೇಳಿ, ಇದೊಂದು ಕಾರಣ. ಎರಡನೇದು, ಈಗ ದೃಶ್ಯ ಮಾಧ್ಯಮದಲ್ಲಿ ಎಸ್ಪೆಷಲಿ ಅದು ಫಿಲ್ಮ್ ಇರಬಹುದು ಅಥವಾ ಆಡ್ಸ್ ಇರಬಹುದು, ಸೋಷಿಯಲ್ ಮೀಡಿಯಾ ಇರಬಹುದು, ಈ ದುಶ್ಚಟಗಳನ್ನ ವೈಭವೀಕರಣ ಮಾಡ್ತಾ ಇದೀವಿ. ಅಫ್ಕೋರ್ಸ್ ಅಲ್ಲಿ ನೀವ್ ಹೇಳದಂಗ ಸ್ಟ್ಯಾಚುಟರಿ ವಾರ್ನಿಂಗ್ ಹಾಕ್ತಾರ, ಅದೊಂಥರ ನೇಮ್ ಸೇಕ್. ಅದು ವೈಭವೀಕರಣ ಮಾಡಿದ ಕೂಡಲೇ ಅದು ನಾನು ಕೂಲ್ ಕಾಣಿಸ್ತೇನೆ, ನನ್ನ ಎಲ್ಲರೂ ನನ್ನ ನೋಡಿ ಇಂಪ್ರೆಸ್ ಆಗ್ತಾರ ಅನ್ನೋ ಕಾರಣದಿಂದನೂ ಸಹ ಯುವ ಜನತೆ ಆ ಚಟಕ್ಕೆ ಮಾರು ಹೋಗ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಪಿಯರ್ ಪ್ರೆಷರ್. ಈ ಸಹಪಾಠಿಗಳು ಏನಿರ್ತಾರೆ ಅದನ್ನ ಒಂದ್ ಸಲ ಟ್ರೈ ಮಾಡಿ ನೋಡು, ಎಲ್ಲರೂ ಮಾಡ್ತಿರ್ತಾರೆ ಅಂತ ಹೇಳ್ಬಹುದು. ಅಥವಾ ಆ ಗುಂಪಿನ ಒಂದು ಭಾಗ ಆಗುವ ಸಲುವಾಗಿ ನಮಗ್ ಮನಸ್ಸಿದ್ರೂ ಸಹ ನಾವು ಅದನ್ನ ಮತ್ತೆ ಆ ಏಜ್ ಅಲ್ಲಿ ಕ್ಯೂರಿಯಾಸಿಟಿ ಕುತೂಹಲ, ಈಗ ಯಾವ್ದು ಬೇಡ ಅಂತ ಹೇಳ್ತಿರ್ತಾರೆ ಅದನ್ನೇ ಮಾಡಿ ನೋಡುವಂತ ಕುತೂಹಲ ಹೆಚ್ಚಿಗೆ ಇರ್ತೈತಿ ಆ ವಯಸ್ಸಲ್ಲಿ. ಹಿಂಗಾಗಿ ಅವ್ರು ಅದನ್ನ ಪ್ರಯತ್ನ ಮಾಡ್ತಾರೆ, ಅದು ಒಂದ್ ಸಲ ಶುರು ಮಾಡಿದ್ಲೆ ಅದು ಕೊನೆ ಇಲ್ಲದೆ ಹಂಗ ಮುಂದುವರಿತಾ
0: ಹೋಗ್ತದೆ. ಈಗ ಡಾಕ್ಟರ್, ಇದು ನಾವು ಯುವಕರು ಹಿರಿಯರು ಅಂತಂದ್ವಿ, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರು ಕೂಡ ನಾವು ನೋಡಿದಾಗ ಬೇರೆ ಬೇರೆ ವೃತ್ತಿ ಮಾಡ್ತಿರ್ತಾರೆ. ಅಂದ್ರೆ ತರಕಾರಿ ಮಾರುವುದಿರ್ಬಹುದು, ಹೊಲ ಮನೆಗಳಲ್ಲಿ ಕೆಲಸ ಮಾಡುವಂತ ಮಹಿಳೆ ಇರ್ಬಹುದು, ಅವರು ಕೂಡ ಈ ಕೈಯಲ್ಲಿ ಎಲೆ ಅಡಿಕೆ ತಂಬನ್ನ ತಿಕ್ಕಿ ಬಾಯಲ್ಲಿ ಇಟ್ಕೊಳ್ಳುದು ಅದು ಕೂಡ ಒಂದು ಚಟ. ಆ ಕೆಲಸದ ಒಂದು ಒತ್ತಡವನ್ನ ಮರಿಲಿಕ್ಕೆ ಅವರು ಹಾಕೊಳ್ತಾರೆ, ಅದು ಬಾಯಲ್ಲಿ ಇಟ್ಕೊಂಡು ಎಷ್ಟೋ ಸಂದರ್ಭದಲ್ಲಿ ಕ್ಯಾನ್ಸರ್ ರೋಗ ಪರಿಣಮಿಸ್ತಾ ಇದೆ, ಇದು ಕೂಡ ಒಂದು ಮಾರಕನೆ.
1: ಹೌದ್ರಿ ಮೇಡಮ್, ಅಂದ್ರೆ ಅದೊಂಥರ ನಮ್ಮ ಪಾರ್ಟ್ ಆಫ್ ಕಲ್ಚರ್ ಅಂತ ಹೇಳ್ಬಹುದು. ನಮ್ಮ ಭಾಗದಾಗ ಉತ್ತರ ಕರ್ನಾಟಕ ಭಾಗದಾಗ ಈ ತಂಬಾಕು ತಿನ್ನೋದನ್ನ ನಾವು ಚಟ ಅಂತ ಹೇಳಿ ಬಹುಶಃ ಕರ್ಕೊಳಕ್ ಸ್ವಲ್ಪ ಹಿಂಜರಿತೀವಿ. ಯಾಕಂದ್ರೆ ಎವ್ರಿ ಥರ್ಡ್ ಪರ್ಸನ್ ಅವರು ತಂಬಾಕನ್ನ ಅಥವಾ ಗುಟ್ಕಾ ಆತು ಅದನ್ನ ತಿಂತಾನೆ ಇರ್ತಾರೆ. ಈಗ ಬೆಳಗಿನ ಸಂಜೆ ತನಕ ಕೆಲಸ ಮಾಡ್ತಿರ್ತೀವ್ರಿ, ಸುಸ್ತಾಗಿರ್ತೈತಿ, ಅದ್ರ ಸಂಗ ತಗೋತೀವಿ ಅಂತ ಹೇಳ್ತಾರೆ. ಆದ್ರೆ ಬರೀ ಅದು ಒಂದ ಅಲ್ಲ, ಅದನ್ನ ಬಿಟ್ಟು ಬೇರೆ ಒಂದು ಆಕ್ಟಿವಿಟೀಸ್ ಮಾಡಿದ್ರು ಸಹಿತ ನಮ್ಮ ಸುಸ್ತು ಕಡಿಮೆ ಆಗ್ಬಹುದು, ನಮ್ಮ ಬೋರ್ಡಮ್ ಕಡಿಮೆ ಆಗ್ಬಹುದು. ಈಗ ಬಹಳಷ್ಟು ಜನ ಸಂಜೆ ಮುಂದ್ಕೊಂತ ಭಜನೆ ಮಾಡಿರ್ತಾರೆ, ಬಹಳಷ್ಟು ಜನ ಮಕ್ಕಳ ಜೊತೆ ಆಟ ಆಡ್ತಿರ್ತಾರೆ, ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋದ್ರಿಂದನೂ ನಮ್ಮ ಸುಸ್ತು ನಮ್ಮ ಬೋರ್ಡಮ್ ಕಡಿಮೆ ಮಾಡ್ಕೊಳ್ಬಹುದು. ಈಗ ಅದು ಚಟ ಆಗಿ ಪರಿಣಮಿಸಿದ ಮೇಲೆ ನಾವೊಂದು ಎಕ್ಸ್ಕ್ಯೂಸ್,

0: ಒಂದು ಕಣ ಕೊಡ್ತೀವಿ, ಇಲ್ಲ ಸುಸ್ತಾಗಿರತೈತಿ ಅದ್ರ ಸಲುವಾಗಿ ಮಾಡ್ತೀವಿ ಅಂತ ಹೇಳಿ ಅದನ್ನ ಬಿಟ್ಟು ಬಹಳಷ್ಟು ಜನನು ಆರೋಗ್ಯವಂತ ಜೀವನ ನಡೆಸ್ತಿರ್ತಾರೆ. ಹಿಂಗಾಗಿ ಬೇರೆ ಆಕ್ಟಿವಿಟೀಸ್ ಒಳಗೆ ತೊಡ್ಕೊಂಡ್ರೆ ಈ ತಂಬಾಕು ಗುಟ್ಕಾ ಅದನ್ನೆಲ್ಲ ಬಿಟ್ಟು ಸಹಿತ ನಾವು ಆರೋಗ್ಯವಂತ ಜೀವನ ನಡೆಸಬಹುದು.
1: ಅಂದ್ರೆ ನಶಾಮುಕ್ತ ಜೀವನವನ್ನ ಮಾಡಬಹುದು ಅಂತ ಹೇಳ್ತೀರಿ. ಅಂದ್ರೆ ಸಾಮಾನ್ಯವಾಗಿ ಈ ಚಟಕ್ಕೆ ಬಲಿಯಾದವರ ಒಂದು ಅನಿಸಿಕೆ ಅಭಿಪ್ರಾಯವನ್ನ ನೀವು ಕೇಳಿದ್ರ, ಏ ಅದನ್ನ ಇಲ್ರಿ ಬಿಡ್ಲಿಕ್ಕೆ, ಒಂದ್ 10 ಸಿಗರೇಟ್ ಸೇದವ ಒಂದ್ ಎರಡು ಕಡಿಮೆ ಆದ್ರೂ ಕೂಡ ಒಂಥರ ವಿಲವಿಲ ಒದ್ದಾಡ್ಬಿಡ್ತಾನೆ. ಅಂದ್ರೆ ಅಷ್ಟೊಂದು ಇದು ನಮ್ಮ ದೇಹ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತದ ಹೆಂಗ?
0: ಹೌದ್ರಿ ಮೇಡಮ್, ಅದು ಎರಡು ರೀತಿ. ಒಂದು ಬಯಾಲಜಿಕಲ್, ನಮ್ಮ ಮೆದುಳಿನ ಮೇಲೂ ಪರಿಣಾಮ ಬೀರಿರ್ತೈತಿ. ಅಲ್ಲೂ ಕೆಲವೊಂದು ಕೆಮಿಕಲ್ ಚೇಂಜಸ್ ಆಗಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳಿ ಆಗ್ತಾವ. ಈಗ ನೀವು ಹೇಳಿದ್ರಿ 10 ಸಿಗರೇಟ್ ಸೇದ, ಎರಡು ಸಿಗರೇಟ್ ಸೇದಿದ್ರು ಸಹಿತ ವಿಲಿವಿಲಿ ಮಾಡ್ತಾನೆ ಅಂತ ಹೇಳಿ. ಯಾಕಂತಂದ್ರೆ ನಾವು ಆ ನಿಕೋಟಿನ್ ಅನ್ನೋ ಪದಾರ್ಥಕ್ಕೆ ಒಗ್ಗಿ ಬಿಟ್ಟಿರ್ತೀವಿ. ಅದ್ರ ಪ್ರಮಾಣ ದೇಹದೊಳಗ ರಕ್ತದೊಳಗೆ ಕಡಿಮೆ ಆದ ಕೂಡಲೇ ಮೆದುಳು ಒಂಥರ ಏನೋ ಕಳ್ಕೊಂಡಂಗ್ ಇಲ್ಲಿ ಮಾಡ್ತೈತಿ. ಅದಕ್ಕೆ ನಮಗ್ ಮತ್ತೆ ಅದು ವಾಪಸ್ ಎರಡರಿದ್ದ 10 ಬೇಕು ಅಂತ ಹೇಳಿ ಆಗ್ತಿರ್ತೈತಿ ಒಂದೇದು. ಎರಡನೇದು ನಾವು ಅದಕ್ಕೆ ಜೋಡಿಸ್ಕೊಂಡ್ಬಿಟ್ಟಿರ್ತೀವಿ. ಅದು ಇಲ್ಲದಿದ್ರೆ ನಮಗೆ ಕೆಲಸ ಸರಿಯಾಗಿ ಮಾಡಕ್ ಆಗುದಿಲ್ಲ, ಮೈಂಡ್ ಫ್ರೀ ಇರುವುದಿಲ್ಲ. ಅಥವಾ ಇನ್ನೊಂದು ಹೇಳಬೇಕು, ಮೋಸ್ಟ್ ಕಾಮನ್ ಅಂತಂದ್ರೆ ಬೆಳಿಗ್ಗೆ ನಮ್ಮ ಜೀವನ ಅಂದ್ರೆ ದಿನ ಏನ್ ಶುರು ಆಗ್ತಿತ್ತಲ್ಲ, ನಮಗೆ ಸಿಗರೇಟ್ ಸೇದಿದ್ರೆ ಟಾಯ್ಲೆಟ್ ಹೋಗಕ್ ಆಗುದಿಲ್ಲ, ಅದು ಬಹಳಷ್ಟು ಜನ ಕಾರಣ ಹೇಳ್ತಾರೆ. ಅದಕ್ಕೆ ಸಂಬಂಧ ಇಲ್ರಿ, ಅದು ರೂಢಿ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಅದು ಕಂಡೀಷನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಅದರ ಜೊತೆಗೆ ನಾವು ಆ ಕ್ರಿಯೆ ಮಾಡಬೇಕಾದ್ರೆ ಅದು ಇನ್ನೊಂದು ಸಿಗರೇಟ್ ಇಲ್ಲದಾಗ ಅದು ಒಂದ್ ಸ್ವಲ್ಪ ದಿವಸ ನಮಗ್ ತೊಂದರೆ ಆಗ್ತೈತಿ. ಬಟ್ ಅದಕ್ಕೆ ಏನು ಬಯಾಲಜಿಕಲ್ ಕನೆಕ್ಷನ್ ಇಲ್ಲ. ನೀವ್ ಹೇಳದಂಗೆ ನಶಾ ಮುಕ್ತಿ ಮಾಡಿಕೊಂಡು ಆರೋಗ್ಯವಂತ ಜೀವನ ನಾವು ಆರಾಮಾಗಿ ನಡೆಸಬಹುದು.
1: ಈಗ ಈ ಎಲ್ಲ ಚಟಗಳನ್ನ ಅಂದ್ರೆ ಅದು ಮದ್ಯಪಾನ ಇರಬಹುದು, ಧೂಪಾನ ಇರಬಹುದು, ಅಥವಾ ಬೇರೆ ಬೇರೆ ಇವೆಲ್ಲ ಡ್ರಗ್ಸ್ ಏನ್ ಹೇಳ್ತೀವಿ, ಇವುಗಳ ಒಂದು ಸೇವನೆಯಿಂದ ನಮ್ಮ ದೇಹದ ಮೇಲೆ ಏನೆಲ್ಲ ದುಷ್ಪರಿಣಾಮಗಳು ಆಗಬಹುದು ಅಂತ ಹೇಳ್ತೀರಿ?
0: ಇದ್ರ ಬಗ್ಗೆ ಸಾಮಾಜಿಕವಾಗಿ ಆಮೇಲೆ ಎಲ್ಲಾ ಮೀಡಿಯಾದಲ್ಲಿ ಸಾಕಷ್ಟು ಮಾಹಿತಿ ಇದೆ, ಎಲ್ಲರಿಗೂ ಗೊತ್ತಿದ್ದೇ ಇದೆ, ಇಲ್ಲಂತಲ್ಲ. ಈಗ ಮೇನ್ಲಿ ಹೇಳಬೇಕು ಅಂತಂದ್ರೆ ಬೈ ಅಂಡ್ ಲಾರ್ಜ್ ಮೋಸ್ಟ್ ಕಾಮನ್ ಇತ್ತೀಚೆಗೆ ಕ್ಯಾನ್ಸರ್ ಪ್ರಿವಲೆನ್ಸ್ ಹೆಚ್ಚಿಗ್ಲಿಕ್ಕತ್ತೈತಿ. ನೀವು ನೋಡ್ತಿರಬಹುದು ಎಲ್ಲರೂ ಅದಕ್ಕೆ ಏನ್ ಹೇಳ್ತಾರ, ನಮ್ಮ ಆರೋಗ್ಯದ ಮೇಲೆ ಈ ಆಹಾರ ಪದ್ಧತಿ ಇರಬಹುದು, ಅಡಲ್ಟ್ರೇಟೆಡ್ ಆಹಾರ ಇರಬಹುದು, ಅಥವಾ ಪೊಲ್ಯೂಷನ್ ಇರಬಹುದು ಅಂತ ಹೇಳ್ತಾರೆ. ಬಟ್ ಮುಖ್ಯ ಕಾರಣ ಈ ದುಶ್ಚಟಗಳು. ಈ ಆಲ್ಕೋಹಾಲ ಒಂದು ಆಲ್ಮೋಸ್ಟ್ 20-25 ಟೈಪ್ ಆಫ್ ಕ್ಯಾನ್ಸರ್ಸ್ ಗೆ ಅದು ಕಾರಣ ಆಗೈತಿ. ತಂಬಾಕಂತೂ ನಿಮ್ಗೆ ಗೊತ್ತಿದ್ದೈತಿ. ಆಮೇಲೆ ಈ ಗಾಂಜಾ ಅಥವಾ ಕ್ಯಾನಬಿಸ್ ಇತ್ತೀಚೆಗೆ ಏನ್ ಹೆಚ್ಚಿಗೆ ಆಗ್ತಾ ಐತಿ, ಅದರಿಂದ ಸ್ಕಿಜೋಫ್ರೇನಿಯಾ ಅಂತ ಹೇಳಿ ಒಂದು ಮಾನಸಿಕ ಕಾಯಿಲೆ ಆಗುತ್ತೆ. ಅದಾದ್ಮೇಲೆ ಈಗ ಅದನ್ನ ಬಿಟ್ಟು ಸಹಿತ ದಿನನಿತ್ಯದ ಜೀವನದೊಳಗೆ ಹೈಪರ್ ಎಸಿಡಿಟಿ ಆಗ್ಬಹುದು. ಅದಾದ್ಮೇಲೆ ಇತ್ತೀಚೆಗೆ ನೀವು ಇನ್ಫರ್ಟಿಲಿಟಿ ಹೆಚ್ಚಿಗೆ ಆಗ್ತಾ ಇತ್ತು, ಅದನ್ನ ಗಮನಿಸಿರಬಹುದು. ಅದಕ್ಕೂ ಈ ಆಲ್ಕೋಹಾಲ್ ಮತ್ತೆ ತಂಬಾಕು ಕಾರಣ ಅಂತ ಹೇಳಿ ಸ್ಟಡೀಸ್ ಹೇಳಿದಾವೆ. ಹೀಗಾಗಿ ನೀವು ಒಂದು ರೋಗ ಹೇಳ್ರಿ ಇದು ಕಾರಣ ಅಲ್ಲ ಅಂತ ಹೇಳುವುದು ಸೀನ ಇಲ್ಲ. ಪ್ರತಿಯೊಂದು ರೋಗಗಳು ಈ ದುಶ್ಚಟಗಳಿಂದ ಆಗಬಹುದು. ಅದಕ್ಕಿಂತ ಹೆಚ್ಚಿಗೆ ಮನಸ್ಥಿತಿ ಹಾಳಾಗ್ತತಿ, ಮನಸ್ಸಿಗೆ ನೆಮ್ಮದಿ ಹಾಳಾಗ್ತತಿ, ಕೌಟುಂಬಿಕ ಜೀವನ ಹಾಳಾಗ್ತತಿ. ಸೊ ಇವೆಲ್ಲ ಆರೋಗ್ಯ ಸಮಸ್ಯೆಗಳು ದುಶ್ಚಟಗಳಿಂದ ಆಗೋದು.
1: ಈಗ ಡಾಕ್ಟರ್ ಶಿವಾನಂದ್ ಅವರು, ಒಂದು ಕಾಲದೊಳಗ ಮಹಿಳೆ ಅಂದ ತಕ್ಷಣನೇ ನಮ್ಮ ಕಣ್ಣು ಮುಂದೆ ಬಹಳ ಒಂದು ಆದರ್ಶ ನಾರಿಯ ಚಿತ್ರ ಆಗ್ತಾ ಇತ್ತು. ಆದ್ರೆ ಇವತ್ತು ಈ ಮಹಿಳೆ ಕೂಡ ಸಾಕಷ್ಟು ಚಟಗಳಿಗೆ ದಾಸಳಗಳು. ಇವತ್ತು ಮದ್ಯಪಾನ ಮಾಡುವ ಮಹಿಳೆಯರನ್ನ ನಾವು ನೋಡ್ತೀವಿ, ಸ್ಮೋಕ್ ಮಾಡುವ ಮಹಿಳೆಯರನ್ನ ನೋಡ್ತೀವಿ. ಇದಕ್ಕೆ ಈ ಮಹಿಳಾ ಸಬಲೀಕರಣ, ಮಹಿಳಾ ಶಿಕ್ಷಣ, ಮಹಿಳಾ ಸ್ವಾತಂತ್ರ್ಯ ಇದು ಒಂದು ಕಾರಣ ಆಗಿದೋ, ಅಥವಾ ಅವರಿಗೂ ಕೂಡ ಈ ವೃತ್ತಿಯ ಒಂದು ಒತ್ತಡ ಕಾರಣ ಆಗಿದೆ ಅಂತ ಹೇಳ್ತೀರಿ?
0: ಸಬಲೀಕರಣ ಅಂತ ಹೇಳಕ್ ಹೋಗುದಿಲ್ರಿ ಮೇಡಮ್. ಸಬಲೀಕರಣ ಡೆಫಿನೆಟ್ಲಿ ಆಗ್ಲೇಬೇಕು. ಮೋಸ್ಟ್ಲಿ ಅದೊಂಥರ ಮೈಂಡ್ಲೆಸ್ ವೆಸ್ಟರ್ನೈಸೇಷನ್ ಅಂತ ಹೇಳಬಹುದು. ಈಗ ಪಾಶ್ಚಿಮಾತ್ಯ ದೇಶದೊಳಗೆ ಅವ್ರು ಏನ್ ಮಾಡ್ತಾರ ಅದನ್ನ ನಾವು ಬ್ಲೈಂಡ್ ಆಗಿ ಫಾಲೋ ಮಾಡಕತ್ತೀವಿ, ಮತ್ತೆ ಅದೇ ಒಂಥರ ಕೂಲ್ ಸ್ಟೇಟ್ಮೆಂಟ್, ನಾವು ಬರೀ ಮಾಡರ್ನ್ ಆಗಿ ಇದ್ ಮಾಡ್ತೀವಿ ಅಂತ ಅನ್ಕೊಂಡು ಬಹುಶಃ ಅದು ಹೆಣ್ಣು ಎಸ್ಪೆಷಲಿ ಆತರ ಮಾಡ್ತಿರ್ಬೋದು. ಅಫ್ಕೋರ್ಸ್ ಈ ಸ್ಟ್ರೆಸ್ ಏನೈತಿ, ಒತ್ತಡ ಏನೈತಿ, ಅದು ಕಾರಣ ಐತ್ರಿ. ಆದ್ರೆ ಅದು ಗಂಡು ಮಕ್ಕಳ ದೇಹ ಮತ್ತೆ ಹೆಣ್ಮಕ್ಕಳ ದೇಹ ಬೇರೆ ಇರ್ತೈತಿ. ಮಕ್ಕಳಿಗೆ ಬಹಳಷ್ಟು ಪ್ರಮಾಣದಲ್ಲಿ ಅವ್ರ ಸಬ್ಸ್ಟೆನ್ಸ್ ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಲಿಕ್ಕಿಲ್ಲ. ಆದ್ರೆ ಹೆಣ್ಮಕ್ಕಳ ದೇಹ ರಚನೆ ಬಾರಿ ಸೂಕ್ಷ್ಮ ಇರ್ತೈತಿ. ಹಿಂಗಾಗಿ ಒಂದ್ ಸ್ವಲ್ಪ ಅವ್ರು ಅದನ್ನ ಅಬ್ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರ್ತೈತಿ. ಆಮೇಲೆ ನೀವು ಹೇಳ್ದಂಗ ಈ ಹೆಣ್ಮಕ್ಕಳನ್ನ ಅದು ಈಗ ಒಂದು ಮನಿ ಆಧಾರ ಸ್ತಂಭ ಇದ್ದಂಗ, ಈಗ ಅವಳೇ ದುಶ್ಚಟಗಳಿಗೆ ದಾಸರಾಗಿ ಬಿಟ್ರೆ ಬಹುಶಃ ಮನಿ ಉಳಿಲಿಕ್ಕಿಲ್ಲ. ಹಿಂಗಾಗಿ ನಾನು ಸಬಲೀಕರಣ ಡೆಫಿನೆಟ್ಲಿ ಬೇಕು, ವಿದ್ಯೆ ಬೇಕು, ಕೆಲಸ ಬೇಕು, ಫೈನಾನ್ಶಿಯಲ್ ಇಂಡಿಪೆಂಡೆನ್ಸ್ ಬೇಕು. ಬಟ್ ಅದರ ಅರ್ಥ ನಾವು ಬ್ಲೈಂಡ್ ಆಗಿ ವೆಸ್ಟರ್ನ್ ಕಲ್ಚರ್ ಮಾಡೋದು ಬೇಡ ಅಂತ ಹೇಳಿ ನಾನು.
1: ಅಂದ್ರೆ ಈಗ ಇವತ್ತು ನಾವು ನೋಡಿದಾಗ ಸಾಕಷ್ಟು ಜನ ವೈದ್ಯರು ಹೇಳ್ತಿರ್ತಾರೆ, ಗರ್ಭಿಣಿಯರಲ್ಲಿ ಮದ್ಯಪಾನ ಧೂಮಪಾನ ಕಂಡು ಬಂದಾಗ ಅವರಿಂದ ಜನಿಸುವಂತ ಮಕ್ಕಳ ಮೇಲೆ ಕೂಡ ಅದು ದುಷ್ಪರಿಣಾಮ ಬೀರ್ತದೆ. ಅಂದ್ರೆ ಸಮಾಜಕ್ಕೆ ನಾವು ಆರೋಗ್ಯವಂತ ಮಕ್ಕಳನ್ನ ಕೊಡುವ ದೃಷ್ಟಿಯೊಳಗೆ ಕೂಡ ಇವತ್ತು ತೊಂದರೆ ಆಗ್ತಾ ಇದೆ ಅನ್ನುವಂತದ್ದು. ಈಗ ಡಾಕ್ಟರ್ ಶಿವಾನಂದ್ ಅವರು, ಈ ಚಟಗಳಿಂದ ದೂರ ಇರಬೇಕು ಅಂದ್ರೆ ಏನ್ ಮಾಡ್ಬೇಕಂತ ಹೇಳ್ತೀರಿ?
0: ಮೇಡಮ್, ಮನೆಯ ಮೊದಲ ಪಾಠಶಾಲೆ. ನಾವು ನಮ್ಮ

0: ಮಕ್ಕಳಿಗೆ ನಮಗಿಂತ ಸಣ್ಣವರಿಗೆ ಆದರ್ಶಪ್ರಾಯವಾಗಿ ನಾವು ಮಾಡಿ ತೋರಿಸಬೇಕು, ಹೇಳಬಾರದು ಒಂದೇದು. ಎರಡನೇದು, ಕೌಟುಂಬಿಕವಾಗಿ ಎಲ್ಲ ಸರಿ ಇತ್ತು ಅಂತಂದ್ರೆ ಅಲ್ಲಿ ಬೇರೆ ಕಡೆ ಆ ನೆಮ್ಮದಿಯನ್ನ ಅರಸುವಂತ ಪ್ರಶ್ನೆನ ಬರಲ್ಲ. ಆಮೇಲೆ ಮೂರನೇದು, ಈ ಯುವಜನತೆ ಎಸ್ಪೆಷಲಿ ತಮ್ಮ ಸಹಪಾಠಿಗಳನ್ನ ಸಂಗಾತಿಗಳನ್ನ ಚೂಸ್ ಮಾಡ್ಕೋಬೇಕು. ಆಮೇಲೆ ನಾಲ್ಕನೇದು, ಒತ್ತಡವನ್ನ ನಿಭಾಯಿಸಲಿಕ್ಕೆ ಬಹಳಷ್ಟು ಹೆವಿ ಕೋಪಿಂಗ್ ಆಕ್ಟಿವಿಟೀಸ್ ಇದಾವೆ. ಅದು ಯೋಗ ಇರಬಹುದು, ಪ್ರಾಣಾಯಾಮ ಇರಬಹುದು, ಗೆಳೆಯರ ಜೊತೆ ಕುತ್ಕೊಂಡು ಮಾತಾಡೋದಿರಬಹುದು, ಅಥವಾ ಆಧ್ಯಾತ್ಮದ ಬಗ್ಗೆ ಭಜನೆ ಮಾಡೋದಿರಬಹುದು. ಅದನ್ನೆಲ್ಲ ನಾವು ಮಾಡ್ಕೊಂಡ್ರೆ ಇದೇನು ತಪ್ಪು ಕಲ್ಪನೆ ಐತಿ, ಡ್ರಿಂಕ್ಸ್ ಮಾಡಿದ್ರೇ ನಾವು ಒತ್ತಡವನ್ನು ಕಡಿಮೆ ಮಾಡ್ಕೊಂತೀವಿ, ಅದು ಒಂದು ಫ್ಯಾಕ್ಟರು. ಆಮೇಲೆ ಇತ್ತೀಚೆಗೆ ಏನೋ ಖುಷಿ ಆಯ್ತು, ಏನೋ ಅಚೀವ್ಮೆಂಟ್ ಮಾಡಿದ್ವಿ ಅಂತಂದ್ರೆ ಫಸ್ಟ್ ಗೆ ಬರೋದೇ ಮದ್ಯಪಾನ, ಬಹುಶಃ ಅದು ಇಲ್ಲ ಪಾರ್ಟಿ ಮಾಡೋದು. ಅದು ಇಲ್ಲದನು ಸಹಿತ ನಾವು ಸಾಕಷ್ಟು ಒಳ್ಳೆ ಮೂಮೆಂಟ್ ಗಳನ್ನ ಎಂಜಾಯ್ ಮಾಡಬಹುದು. ಆ ದಿಕ್ಕಿನಲ್ಲಿ ನಾವು ಎಲ್ಲರೂ ನೋಡಬೇಕು, ಅದು ದೊಡ್ಡವರು ಸಣ್ಣವರು ಅಂತಲ್ಲ, ಸಮಾಜದ ಪ್ರತಿಯೊಬ್ಬರು ನೋಡಬೇಕು. ನೋಡಿದಾಗ ಈ ದುಷ್ಕೃತಿಗಳನ್ನ ನಾವು ವಶ ವಿಮುಕ್ತಿ ಮಾಡೋದಕ್ಕೆ ಪ್ರಾಕ್ಟಿಕಲಿ ಪಾಸಿಬಲ್ ಆಗ್ಲಿಕ್ಕಿಲ್ಲ, ಅದನ್ನ ಆದಷ್ಟು ಕಡಿಮೆ ಮಾಡಬಹುದು ಅಂತ ಹೇಳಿ ಅನ್ಕೊಳ್ತೇನೆ.
1: ಈಗ ಆಲ್ರೆಡಿ ಚಟಕ್ ದಾಸರಾಗ್ಬಿಟ್ಟಿರ್ತಾರೆ, ವರ್ಷಗಟ್ಟಲೆ ಕುಡಿತಾ ಬಂದ್ಬಿಟ್ಟಿರ್ತಾರೆ, ಅಂದ್ರೆ ಈಗ ಬಿಡುವ ಸ್ಥಿತಿ ಒಳಗೆ ಇರುವುದಿಲ್ಲ. ಆದ್ರ ಮನೆಯೊಳಗಿರುವಂತ ಮಹಿಳೆಯರು ಮಕ್ಕಳು ಇದರಿಂದ ರೋಸ್ ಬಿಡ್ತಾರೆ, ಒದ್ದಾಡ್ತಿರ್ತಾರೆ. ಅಂಥವರ ಚಟವನ್ನ ಬಿಡಿಸ್ಲಿಕ್ಕೆ ಈ ಚಟ ಮುಕ್ತ ಕೇಂದ್ರಗಳೇನಾದ್ರೂ ಇದೆಯಾ? ಅದರ ಕಾರ್ಯ ಹೆಂಗಿದೆ?
0: ಈಗ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲ್ಸ್ ಅಲ್ಲಿ ಈ ಫೆಸಿಲಿಟಿ ಅವೈಲಬಲ್ ಐತ್ರಿ. ಅವ್ರನ್ನ ಕರ್ಕೊಂಡು ಬಂದ್ರೆ ಫಸ್ಟ್ ಗೆ ಡಿಟಾಕ್ಸಿಫಿಕೇಶನ್ ಅಂತ ಮಾಡ್ತೀವಿ. ಅದಾದ್ಮೇಲೆ ಅವ್ರಿಗೇನ್ ಹಂಬಲ ಇರ್ತೈತಿ ಅದು ಡ್ರಿಂಕ್ಸ್ ಮಾಡ್ಬೇಕು ಮಾಡ್ಬೇಕು ಅಂತ ಹೇಳಿ, ಅದನ್ನ ಕಡಿಮೆ ಮಾಡಕ್ ಕೆಲವೊಂದ್ ಮೆಡಿಕನ್ಸ್ ಇದಾವೆ. ಜೊತೆಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಯಾವ ಕಾರಣಕ್ಕೆ ಅವ್ರು ಡ್ರಿಂಕ್ಸ್ ಮಾಡ್ತಾರೆ, ಅದಾದ್ಮೇಲೆ ಏನಾದ್ರು ಸಮಸ್ಯೆಗಳಿತ್ತು ಅಂತಂದ್ರೆ ಅದನ್ನ ಹೆಂಗ್ ನಿಭಾಯಿಸೋದು ಹೇಳ್ಕೊಡ್ತೀವಿ. ಆಮೇಲೆ ಹಂಬಲ್ ಆದಾಗ ತಮ್ಮನ್ನ ತಾವು ಹೆಂಗ್ ಕಂಟ್ರೋಲ್ ಮಾಡೋದು ಅದನ್ನ ಹೇಳ್ಕೊಡ್ತೀವಿ. ಈ ತರ ಬಹಳಷ್ಟು ಕೇಂದ್ರಗಳಿದಾವೆ. ಈಗ ಉದಾಹರಣೆ ಹೇಳ್ಬೇಕಂದ್ರೆ ಡಿಮ್ಯಾನ್ಸ್ ಧಾರವಾಡ, ಅಲ್ಲಿ ಸಪರೇಟ್ ಆಗಿ ನಶಾಮುಕ್ತಿ ಯೂನಿಟ್ ಅಂತಾನೆ ಐತಿ. ಆಮೇಲೆ ಬಿಟ್ರೆ ನಮ್ಮಲ್ಲಿ KMC ಅಲ್ಲಿ ಸ್ಪೆಷಲೈಸ್ಡ್ ನಾವು ಯೂನಿಟ್ ಮಾಡಿದೀವಿ, ಡಾಕ್ಟರ್ಸ್ ಇದಾರೆ, ಅದನ್ನ ಮಾಡ್ತೀವಿ. ಆಮೇಲೆ ಹೊರಗಡೆನೂ ಬಹಳಷ್ಟು ನಶಾಮುಕ್ತಿ ಕೇಂದ್ರಗಳಿದಾವೆ. ಆಮೇಲೆ ಈಗ ಟೆಲಿಮಾನಸ್ ಹೆಲ್ಪ್ ಲೈನ್ ಏನೈತಿ ಅದನ್ನ ಸಂಪರ್ಕಿಸಿ ಸಹಿತ ಅವ್ರು ಸಾಕಷ್ಟು ಮಾಹಿತಿಯನ್ನ ತಗೊಳ್ಬಹುದು. ಹಿಂಗಾಗಿ ಫೆಸಿಲಿಟೀಸ್ ಅದಾವ್ರಿ, ಬಟ್ ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಆಗ್ಬೇಕಂತ ಅನ್ಕೊಳ್ತೇನೆ.
1: ಅಂದ್ರೆ ಈಗ ಆಗ್ಲೇ ಇದರ ಪ್ರಯೋಜನ ಜನ ಪಡಿತಾ ಇದ್ದಾರೆ ಅಂತ ಹೇಳ್ತೀರಿ?
0: ಡೆಫಿನೆಟ್ಲಿ ಮೇಡಮ್, ತುಂಬಾ ಜನ ಪಡಿತಾ ಇದ್ದಾರೆ. ಆಮೇಲೆ ಈ ಸಾಕಷ್ಟು ಸ್ವಸಹಾಯ ಸಂಘಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಇತ್ತೀಚೆಗೆ 2500ನೇ ಒಂದು ನಶಾಮುಕ್ತಿ ಶಿಬಿರ ಮಾಡ್ತು ಇಲ್ಲಿ ಬಳಿಲೆ. ಸೊ ಆ ತರ ಸಂಘಗಳು ಮಾಡ್ತಿರ್ತವೆ, ಅದನ್ನು ಉಪಯೋಗನೂ ಪಡ್ಕೊಳ್ತಾ ಇದಾರೆ. ಆದ್ರೆ ಪ್ರತಿ ದಿವಸ ಆ ಚಟಕ್ ಬಲಿಯಾಗೋರ ಸಂಖ್ಯೆ ಎಷ್ಟು ಹೆಚ್ಚಿಗೆ ಆಗ್ತಾ ಇತ್ತಂತಂದ್ರ ಬಹುಶಃ ದಿನ ನಾವು ಶಿಬಿರ ಮಾಡಬೇಕಾಗುವಂತ ಪರಿಸ್ಥಿತಿ ಬರಬಹುದು.
1: ಅದರಲ್ಲೂ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಎಲೆ ಅಡಿಕೆ ತಂಬಾಕು ಅನ್ನೋದು ಒಂದು ಬಹಳ ಸಾಮಾನ್ಯವಾದದ್ದು. ಬಹುಶಃ ಡಾಕ್ಟರ್ ಶಿವಾನಂದ್ ಅವರು, ಈ ಒಂದು ಎಲೆ ಅಡಿಕೆಯನ್ನ ಜಗದು ಉಗಿಯೋದು ನಮ್ಮ ಕೋವಿಡ್ ಟೈಮ್ನಲ್ಲೇ ಒಂಚೂರು ಕಡಿಮೆ ಆಗಿತ್ತು ಏನೋ ಅಂದ್ರೆ, ಆ ಒಂದು ರೋಗಕ್ಕೆ ಹೆದರ್ಕೊಂಡು ಮನುಷ್ಯ ಸ್ವಲ್ಪ ಉಗುಳು ಕಡಿಮೆ ಮಾಡಿಕೊಂಡಿದ್ದ. ಆದ್ರೆ ಇದು ಒಂದು ಅಸಭ್ಯ ಲಕ್ಷಣ ಅಲ್ಲ, ಒಂದೊಬ್ಬ ಉತ್ತಮ ನಾಗರಿಕರ ಲಕ್ಷಣ ಅಲ್ಲ ಇದು. ಈಗ ಮತ್ತೆ ಸಾಕಷ್ಟು ಕಾಯ್ದೆ ಕಾನೂನುಗಳು ಕೂಡ ಇವೆ, ಈ ಕಚೇರಿಗಳಲ್ಲಿ ಧೂಮಪಾನ ಮಾಡಬಾರದು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರದು ಅನ್ನೋದು. ಆದಾಗ್ಯೂ ಕೂಡ ಒಂದೊಂದ್ಸಲ ಮನುಷ್ಯ ಇದನ್ನ ಮೀರಿ ಮಾಡ್ತಾ ಇದ್ದಾನೆ.
0: ಅದೇ ಈಗ ಒಂಥರ ಪಾರ್ಟ್ ಆಫ್ ನಮ್ ಕಲ್ಚರ್ ಆಗ್ಬಿಟ್ಟಿತ್ರಿ. ಅದು ಈಗ ಗುಟ್ಕಾ ಹೆಚ್ಚಿಗೆ ಸೇಲ್ ಆಗೋದು ಉತ್ತರ ಕರ್ನಾಟಕದೊಳಗೆ. ಈ ಬೆಂಗಳೂರು ಸೈಡ್ ಎಲ್ಲ ಹೋದ್ರೆ ಜನ ನಮ್ ಕಡೆಯಿಂದ ಹೋದವರು ಉಗುಳಕ್ ಜಾಗ ಹುಡುಕ್ತಿರ್ತಾರೆ, ಅಲ್ಲಿ ಅಷ್ಟೊಂದು ಇಲ್ಲ ಅದು. ಹಿಂಗಾಗಿ ಅದು ಆ ಸಿವಿಕ್ ಸೆನ್ಸ್ ನಮ್ಮಲ್ಲೇನೆ ಬರಬೇಕು. ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ, ನಮ್ಮ ಸುತ್ತಮುತ್ತಲು ಇರೋರಿಗೂ ಒಳ್ಳೇದಲ್ಲ, ನಮ್ಮ ಸಮಾಜಕ್ಕೂ ಒಳ್ಳೇದಲ್ಲ ಅಂತ ಹೇಳಿ. ಅದು ಯಾವಾಗ ಅದು ವೆನ್ ಇಟ್ ಕಮ್ಸ್ ಫ್ರಮ್ ವಿದಿನ್, ವರ್ಷ ಅವಾಗ ಈ ಸಮಸ್ಯೆ ಸಾಲ್ವ್ ಆಗ.
1: ಹೌದು, ಅಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಅಂದಂಗೆ. ಅಂದ್ರೆ ಇವತ್ತು ನಾನು ಬೇಡ ಅಂತ ಮನಸ್ಸು ಗಟ್ಟಿ ಮಾಡಿದ್ರೆ ನನಗೆ ಯಾವ ಡಿ ಅಡಿಕ್ಷನ್ ಸೆಂಟರ್ಗಳು ಬೇಕಾಗುವುದಿಲ್ಲ,
0: ಅವಶ್ಯಕತೆ ಇಲ್ಲ.
1: ಅಲ್ಲ, ಮನಸ್ಸು ನನ್ನ ನಿಗ್ರಹದಲ್ಲಿ ಇಟ್ಕೊಂಡಿದ್ದೆ, ನಾನು ಈ ಚಟ ಬಿಡಬೇಕು, ಚಟದಿಂದ ದೂರ ಇರಬೇಕು ಅಂತಂದಾಗ ನಾನು ಈ ಚಟದಿಂದ ದೂರ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಮಾತನ್ನು ಒಟ್ಟಿ ನಮ್ಮ ಕೇಳುಗರಿಗೆ ಉತ್ತಮ ಜೀವನ ನಡೆಸಬೇಕು, ಚಟಗಳಿಂದ ದೂರ ಇರಬೇಕು ಅಂದ್ರೆ ಎರಡು ಮಾತುಗಳನ್ನ ಏನ್ ಹೇಳಕ್ ಇಷ್ಟಪಡ್ತೀವಿ
0: ಮೇಡಮ್? ಒಂದೇದು, ನಮ್ಮ ಆರೋಗ್ಯದ ಬಗ್ಗೆ ನಾವು ಯಾವಾಗೂ ಕಾಳಜಿ ತಗೊಳ್ಬೇಕು. ಎರಡನೇದು, ಯಾವಾಗೂ ಅಲರ್ಟ್ ಆಗಬೇಕು. ಅಲರ್ಟ್ ಅಂತಂದ್ರೆ ನಾನು ಬಿಟ್ಟುಬಿಟ್ಟಿನಿ ಚಟ, ಇನ್ನೇನು ನನಗೆ ಅದರದ್ದು ಚಟ ಆಗುವುದೇ ಇಲ್ಲ, ಹಂಬಲ್ ಆಗುವುದಿಲ್ಲ ಅಂತ ಹೇಳಿ ಅನ್ಕೋಬಾರದು. ಅದಕ್ಕೆ ಒಂದು ಕಗ್ಗ ಹೇಳ್ತೀನಿ ಡಿವಿಜಿ ಅವ್ರದ್ದು, ಸತ್ತ ವೆನ್ನಾಶೆಗಳು ಗೆದ್ದೆ ನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಬ ಬೇಡ, ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದಿ ಮನದಿ ಮಂಕುತಿಮ್ಮ. ನಾವು ಬಹಳ ಜಂಬ ಪಟ್ಕೊಂಡು ಇನ್ ಬಿಟ್ಟು ಬಿಡ್ತೀನಿ ಅಂತೀವಿ, ಒಂದು ಸುಳಿ ಬಂದು ನಮಗ ಹಂಬಲ ಉಂಟು ಮಾಡ್ತೀವಿ ಅಂತಂದ್ರ ಒಂದು ಸಲ ನಾ ಶುರು ಮಾಡಿಬಿಟ್ರೆ ಜೀವನ ಪೂರ್ತಿ ಶುರು ಮಾಡ್ತೀನಿ. ಅದಕ್ಕೆ ಆದಷ್ಟು ಕಾನ್ಶಿಯಸ್ ಆಗಿ ಅದ್ರ ಕಡೆ ಹೋಗದೆ ಇರುವಂಗ ನಾವು ಪ್ರಯತ್ನ ಮಾಡಿದ್ರೆ ನೆಮ್ಮದಿಯ ಜೀವನ ನಡೆಸಬಹುದು.
1: ನೋಡ್ರಿ, ಇದನ್ನ ಡಿವಿಜಿ ಅವರು ತಮ್ಮ ಕಗ್ಗದಲ್ಲಿ

0: ಕೂಡ ಉಲ್ಲೇಖ ಮಾಡ್ಯಾರ. ಹಂಗಾಗಿ ಉತ್ತಮ ಪುಸ್ತಕಗಳು, ಉತ್ತಮ ಹವ್ಯಾಸಗಳು, ಒಂದು ಸಕಾರಾತ್ಮಕ ಯೋಚನೆ, ಒಳ್ಳೆಯ ಸ್ನೇಹಿತರು, ಇವರನ್ನ ನಾವು ಹೆಚ್ಚು ಕಲೆ ಹಾಕೊಂಡು ಸತ್ಸಂಗದಲ್ಲಿ ಜೀವನವನ್ನ ಮಾಡಿದಾಗ ನಮ್ಮ ಜೀವನ ಉತ್ತಮ ರೀತಿಯಲ್ಲಿ ಇರ್ತದೆ ಅನ್ನೋ ಆಶಾಭಾವನೆಯೊಂದಿಗೆ ಈ ಸಂದರ್ಶನ ಮುಗಿಸೋಣ. ನಮಸ್ಕಾರ.
1: ನಮಸ್ಕಾರ ಮೇಡಮ್, ಧನ್ಯವಾದ.
2: ಈ ಮಂಡಿ ಸವೆತ ಕಾಯಿಲೆಗೆ ಆರ್ಥರೈಟಿಸ್ ಆಫ್ ನೀ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಹೇಳೋದಾದ್ರೆ ಅಸ್ಥಿ ಸಂಧಿವಾತ. ಇದೊಂದು ಕಾಯಿಲೆ ಅಲ್ಲ, ಇದೊಂದು ಸ್ಥಿತಿ, ಕಂಡೀಷನ್ ಅಂತ ಹೇಳ್ತೇವೆ. ಹಾಗಾಗಿ ಇದರ ಗತಿಯನ್ನು ಬದಲಾಯಿಸಲು ಸಾಧ್ಯವಿದೆ, ಅಂದರೆ ಹಾನಿಯ ವೇಗವನ್ನು ನಾವು ನಿಯಂತ್ರಿಸಲು ಸಾಧ್ಯವಿದೆ. ಮಂಡಿ ಸವೆತ ಇದು ಒಂದು ದಿನದ ಪ್ರಕ್ರಿಯೆ ಅಲ್ಲ, ದಿನನಿತ್ಯದ ಚಟುವಟಿಕೆಗಳಿಂದಾಗಿ ಈ ಸೂಕ್ಷ್ಮ ಆಘಾತ ನಮ್ಮ ಕಾಲಿನ ಮೃದ್ವಸ್ಥಿತಿಯಲ್ಲಿ ಉಂಟಾಗಿ ಆಗುವ ಕಾಯಿಲೆ. ಇದರ ಒಂದು ಪ್ರಕ್ರಿಯೆಗೆ ಕೀಲಿನ ಅಸ್ತಿತ್ವವನ್ನು ನಾವು ತಿಳ್ಕೊಳ್ಳೋದು ಅತ್ಯಗತ್ಯ. ಜೀವ ರಾಸಾಯನಿಕ ರಚನೆ ಅಂದರೆ ಬಯೋ ಕೆಮಿಕಲ್ ಪ್ರಾಪರ್ಟಿ ಆಫ್ ದಿ ನೀ ಅಥವಾ ಮೆಕ್ಯಾನಿಕಲ್ ಅಸಮತೋಲನ, ಯಾಂತ್ರಿಕ ಅಸಮತೋಲನ, ಸೊ ಈ ಎರಡು ಕಾರಣಗಳಿಂದಾಗಿ ದಿನನಿತ್ಯದ ನಮ್ಮ ಚಟುವಟಿಕೆಗಳಿಂದ ಪೆಟ್ಟು ಬಿದ್ದು ಬಿದ್ದು ಡಿಫಾರ್ಮಿಟಿ ಆಗ ವಿರೂಪತೆ ಮಂಡಿಯ ನೀರಲ್ಲಿ ವಿರೂಪತೆ ಆಗುವಂಥದ್ದು ಬಂಕಣ ಕಾಲ ಅಂತ ಹೇಳ್ತೇವೆ. ಇದು ವಿಷಿಯಸ್ ಸೈಕಲ್, ಒಂದು ಡ್ಯಾಮೇಜ್ ಆಗ್ತದೆ ಅಲ್ಲಿಂದಲೇ ಆರಾಮ ಆಗ್ತದೆ, ಹಾಗೆ ಈ ಪ್ರಕ್ರಿಯೆ ನಿರಂತರವಾಗಿ ನಡೆಯುವುದರಿಂದಾಗಿ ವಯಸ್ಸಾದ ನಂತರದಲ್ಲಿ ದೇಹದ ಪ್ರಕೃತಿಯು ಅದಕ್ಕೆ ಪೂರಕವಾಗಿರ್ತದೆ. ನಮ್ಮ ಮೃದ್ವಸ್ಥಿಯಲ್ಲಿ ನೀರಿನಂಶ ಕಡಿಮೆ ಆಗುವಂಥದ್ದು ಇರಬಹುದು, ಹೈಡ್ರೇಷನ್ ಕಮ್ಮಿ ಆಗುವುದು ಅಂತ ಹೇಳ್ತೇವೆ, ಅಥವಾ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಇರುವಂತದ್ದು ಇರಬಹುದು. ಅದರ ಮೇಲೆ ಈ ಬಯೋಮೆಕ್ಯಾನಿಕಲ್ ಅಂದ್ರೆ ಯಾಂತ್ರಿಕ ಅಕ್ಷಾಂಶ ಚೇಂಜ್ ಆದಲ್ಲಿ, ಅಂದರೆ ಸೊಟ್ಟಗಾಲು ಇದ್ದಾಗ, ಇದು ಈ ಒಂದು ಪ್ರಕ್ರಿಯೆಯನ್ನು ಇಮ್ಮಡಿಗೊಳಿಸುತ್ತದೆ. ಹಾಗಾಗಿ ಸಸ್ತಿ ಸಂಧಿವಾತ ಕೆಲವರಿಗೆ ವೇಗವಾಗಿ ಬರುತ್ತದೆ, ಕೆಲವರಿಗೆ ತಡವಾಗಿ ಬರುತ್ತದೆ. ಇದರಲ್ಲಿ ನಾವು ಮುಖ್ಯ ಕಾರಣವಾಗಿ ನೋಡುವುದಾದರೆ ನೋವು ಇರ್ತದೆ, ನೋವಿನ ಜೊತೆಯಲ್ಲಿ ಉರಿ ಊತ ಇರುವ ಸಾಧ್ಯತೆ ಇರ್ತದೆ, ಕೀಲಿನ ಎಳೆಸುತ್ತಾನೆ ಇರುವಂತದ್ದು, ಬಿಗಿಯುವಿಕೆ, ಕೀಲಿನ ಚಲನ ಪ್ರಮಾಣ ಅಂದರೆ ರೇಂಜ್ ಆಫ್ ಮೂವ್ಮೆಂಟ್ ಅಂತ ಹೇಳ್ತೇವಲ್ಲ ಅದು ಕಮ್ಮಿಯಾಗುವಂಥದ್ದು, ಕೆಲವೊಮ್ಮೆ ಎಲುಬುಗಳ ಕಿರುಗುಟ್ಟುವಿಕೆ ಕ್ರೆಪಿಟಸ್ ಅಂತ ಹೇಳ್ತೇವೆ. ಇದೆಲ್ಲ ಮುಂದುವರೆದ ಹಂತದಲ್ಲಿ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಬರುವಂತದ್ದು. ಒಂದು ಸಲ ಲಾಕಿಂಗ್ ಅಂತ ಹೇಳ್ತೇವೆ, ಹಿಡಿತ, ಈ ಲಾಕಿಂಗ್ ಬರುವಂತದ ಕಾರಣ ಲೂಸ್ ಬಾಡಿ, ಅಸ್ಥಿ ಹರಳು ನಮ್ಮ ಕೀಲಿನ ಒಳಗಡೆ ಫ್ರೀ ಆಗಿ ಮೂವ್ಮೆಂಟ್ ಚಲಾವಣೆ ಆಗುತ್ತಿದ್ದಾಗ ಲಾಕಿಂಗ್ ಚಾನ್ಸಸ್ ಇರ್ತದೆ ಚಲನ ಪ್ರಮಾಣದಲ್ಲಿ. ಇವೆಲ್ಲ ಮುಂದುವರೆದ ಹಂತದಲ್ಲಿ ಕಾಣುವ ವಿಷಯಗಳು. ರೋಗ ನಿಧಾನದಲ್ಲಿ ನೋಡುವುದಾದರೆ ಇದು ವಿವಿಧ ಕಾರಣಗಳಲ್ಲಿ ಬಂದಿರಬಹುದೆಂದು ನಂಬಲಾಗಿದೆ. ಆ ಒಂದು ವ್ಯಕ್ತಿಯ ವಯಸ್ಸು, ಅವನ ತೂಕ, ಅವನು ಮಾಡುವ ಕೆಲಸ, ಅಭಿರುಚಿ, ದೈನಂದಿನ ಚಟುವಟಿಕೆ, ಅವನು ನಡೆದಾಡುವ ಸಾಮರ್ಥ್ಯ, ಹಾಗೂ ಕಾಯಿಲೆಯ ಹಂತ ಯಾವ ಸ್ಟೇಜ್ ನಲ್ಲಿ ಇದೆ ಅಂತ ಹೇಳುವುದರ ಮೇಲೆ ಹೋಗುತ್ತದೆ. ದಿನನಿತ್ಯದ ಸೂಕ್ಷ್ಮ ಹಾಗೂ ಮರುಕಳಿಸುವ ಆಘಾತ, ರಿಪಿಟೇಟಿವ್ ಮೈಕ್ರೋಟ್ರಾಮ್ ಅಂತ ಹೇಳ್ತೀವಲ್ಲ, ಇದಾದಾಗ ಬರುವುದು. ಕ್ಯಾಪ್ಸ್ಯುಲರ್ ಫೈಬ್ರೋಸಿಸ್ ಆಗುತ್ತದೆ ಇಲ್ಲಿ, ಕೀಲಿನ ಕವಚ ಕುಗ್ಗುವಿಕೆ ಅಥವಾ ಬಾವು ಬರುವುದು ಅಂತ ಹೇಳ್ತೇವಲ್ಲ, ಇದು ವೀನಸ್ ಕಂಜೆಷನ್ ಇಂದ ಬರಬಹುದು. ಕೀಲಿನ ದ್ರವದ ಸ್ಥಿತಿಗತಿಯಲ್ಲಿ ಆಗುವ ಬದಲಾವಣೆ, ಸೈನೋವಿಲ್ ಫ್ಲೂಯಿಡ್ ಶಿಫ್ಟಿಂಗ್ ಅಂತ ಹೇಳ್ತೇವೆ. ಸೊ ಇದರಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದರೆ ಈ ಬಾವು ಬರುವಂತ ಕೆಲವರಿಗೆ ಈವ್ನಿಂಗ್ ಸ್ಟಿಫ್ನೆಸ್, ಸಂಜೆ ಸಾಯಂಕಾಲ ಆಗ್ತಿದ್ದಾಗಿ ಬಿಗುವಿನ ವಾತಾವರಣ ಉಂಟಾಗುತ್ತದೆ ಕೀಲಿನಲ್ಲಿ, ಇದು ಆರಂಭಿಕ ಹಂತದಲ್ಲಿ ಇರುತ್ತದೆ. ಅದೇ ನಾವು ಮುಂದುವರೆದ ಹಂತದಲ್ಲಿ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಏನು ನೋಡ್ತೇವೆ, ಇದು ದೈನಂದಿನ ಚಟುವಟಿಕೆಗಳಿಗೆ ತೊಂದರೆ ಕೊಡುವುದಿಲ್ಲ, ಅದರ ಬದಲಾಗಿ ಮಾರ್ನಿಂಗ್ ಅಲ್ಲಿ ಬರುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಮಲಗಿರ್ತೀವಲ್ಲ, ಆ ಕಾಲಿನ ದ್ರವಣ ಮೋಷನ್ ನೈಟ್ ಮಲಗಿ ಏಳುವಂತ ಸಮಯದಲ್ಲಿ ರಿಸ್ಟ್ರಿಬ್ಯೂಷನ್ ಆಗ್ತದೆ. ಸೊ ಇದರಿಂದಲೇ ನಾವು ಅದರ ಪ್ರಮಾಣವನ್ನು ಹೇಳಬಹುದು, ಇದು ಆರಂಭಿಕ ಹಂತದಲ್ಲಿ ಇದೆಯಾ ಅಥವಾ ಮುಂದುವರೆದ ಹಂತದಲ್ಲಿ ಇದೆಯಾ. ನಾವು ಇವತ್ತು ಹೇಳುತ್ತಿರುವಂತಹ ಈ ಬಂಕಣ ಕಾಲಿರಬಹುದು, ಸೊಟಾಲಿರಬಹುದು, ಇದು ಮುಂದುವರೆದ ಭಾಗದಲ್ಲಿ ಬರುತ್ತದೆ. ಈ ಕಾಲಿನ ಬಿಗುವಿಕೆ ಅಥವಾ ಈ ನೀರು ತುಂಬುವುದು, ನೋವು ಬರುವಂತದ್ದು, ಇದು ಅರ್ಲಿ ಸ್ಟೇಜಸ್ ಅಲ್ಲಿ ಇರುವಂತದ್ದು. ಈ ಮೃದ್ವಸ್ಥಿ ಆಗುವಂತಹ ಬದಲಾವಣೆಗಳು ನಮಗೆ ಆರಂಭಿಕ ಹಂತದಲ್ಲಿ ಕಂಡು ಬಂದರೂ ಸಹ ಇದು ಪೆಥಾಲಜಿಕಲ್ ಆಗಿರುತ್ತದೆ, ನಮಗೆ ಗೋಷ್ಠಿಗೆ ಗೋಚರವಾಗುವುದಿಲ್ಲ. ನಮಗೆ ಒಂದು ಸಲ ಗೊತ್ತಾಗುವುದು ಈ ಕಾಲಿನ ನೋವು ಮಾತ್ರ, ಅದು ಬಿಟ್ಟರೆ ನಾವು ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಈ ಸೊಟ್ಟಗಾಲ ಆದ ಮೇಲೆ ನಾವು ಹೆಚ್ಚಿನ ಡಾಕ್ಟರ್ ಅನ್ನು ಕಾಣಲಿಕ್ಕೆ ಹೋಗ್ತೇವೆ. ಸೊ ಇದಕ್ಕೆ ವೈವಿಧ್ಯ ರೀತಿಯಾದಂತಹ ಚಿಕಿತ್ಸಾ ಕ್ರಮಗಳು ಇವೆ, ಪರಿಣಾಮಕಾರಿಯಾಗಿವೆ, ಪೂರ್ಣ ರೀತಿಯಿಂದ ಫಲದಾಯಕವಾಗಿದೆ. ವಿ ಕಾಲ್ ಇಟ್ ಅಸ್ ರಿಲಯಬಲ್ ಅಂಡ್ ಸೇಫ್, ವಿಶ್ವಾಸನೀಯ ಹಾಗೂ ಸುರಕ್ಷಿತವಾಗಿರುವಂಥದ್ದು. ಆದರೆ ಯಾವ ಚಿಕಿತ್ಸೆ ಯಾವಾಗ ಪೂರಕವಾಗಿರುತ್ತದೆ ಎಂದು ಅವರ ಒಂದು ಕಾಯಿಲೆಯ ಹಂತವನ್ನು ನೋಡಿ, ಸ್ಟೇಜ್ ನೋಡಿ ನಾವು ಡಿಪೆಂಡ್ ಮಾಡಬೇಕಾಗ್ತದೆ. ಅವರ ರಿಕ್ವೈರ್ಮೆಂಟ್ ಅನ್ನು ನೋಡಿ ನಾವು ಮಾಡಬೇಕಾಗ್ತದೆ. ಸ್ಟಾರ್ಟಿಂಗ್ ಫ್ರಮ್ ನಾವು ಅರ್ಲಿ ಸ್ಟೇಜಸ್, ಆರಂಭಿಕ ಹಂತದಲ್ಲಿ ಈ ಆಸ್ಟಿಯೋಟಮಿ ಹೆಲ್ಪ್ ಆಗುವುದು, ಹಾಗೂ ಮುಂದುವರೆದ ಭಾಗದಲ್ಲಿ ನಾವು ಆರ್ಥ್ರೋಪ್ಲಾಸ್ಟಿ ಮಾಡ್ತೇವೆ, ಅಂದರೆ ಕೀಲಿನ ಮರುಜೋಡಣೆ ನವೀಕರಣ, ಇದರಿಂದ ಮಾಡಿದ್ರಿಂದಾಗಿ ಸಂಪೂರ್ಣ ಲಾಭವನ್ನು ಪಡೆಯಬಹುದು. ನಾನು ಇವತ್ತು ಹೇಳುವಂತಹ ಆಸ್ಟಿಯೋಟಮಿ ಇದು ಆರ್ಥ್ರೋಪ್ಲಾಸ್ಟಿ ಅಥವಾ ಮರು ನವೀಕರಣಗಿಂತ ಭಿನ್ನವಾಗಿಲ್ಲ, ಹೊರತಾಗಿಲ್ಲ, ಅದರ ಪೂರಕವಾಗಿದೆ. ನಾವು ಜಸ್ಟ್ ಇದರಲ್ಲಿ ವಿ ಆರ್ ಬೈಯಿಂಗ್ ಟೈಮ್, ನಾವು ಒಂದು 10-5 ವರ್ಷ 10 ವರ್ಷವೋ ಮುಂದೆ ಹಾಕ್ಲಿಕ್ಕೆ ಒಂದು ಸಾಧ್ಯತೆ ಇದೆ. ಯಾಕಂದ್ರೆ ಇದು ನಾನು ಹೇಳಿದಾಗೆ ಸ್ಥಿತಿಯ ಗತಿಯ ಬದಲಾವಣೆ ಮಾಡುವಂತ ಒಂದು ಶಸ್ತ್ರಚಿಕಿತ್ಸೆ. ನಾವು ಇದನ್ನು ಕ್ಯೂರ್ ಮಾಡ್ಲಿಕ್ಕೆ ಆಗುದಿಲ್ಲ, ಇದಕ್ಕೆ ಸಂಪೂರ್ಣ ವಾಸಿಯಾಗುವಂತಹ ಕಾಯಿಲೆ ಅಲ್ಲ, ಇದರ ಹಾನಿಯ ತೀವ್ರತಮವನ್ನು ಕಮ್ಮಿ ಮಾಡಬಹುದು. ಮುಂದೆ ಬೇಕಾದಲ್ಲಿ ಆರ್ಥ್ರೋಪ್ಲಾಸ್ಟಿ ಮಾಡ್ಲಿಕ್ಕೆ

0: ಪೂರಕವಾಗಿದೆ. ಯಾಕೆಂದ್ರೆ ನಾವು ಈ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಜಾಯಿಂಟ್ ಅನ್ನು ಓಪನ್ ಮಾಡುವುದಿಲ್ಲ. ಸೊ ಜಾಯಿಂಟ್ ಅದರ ಒಂದು ಪ್ರಾಕೃತಿಕ ಸ್ವಭಾವವನ್ನು ಕಳೆದುಕೊಳ್ಳುವುದಿಲ್ಲ. ಮುಂದೆ 60 ವರ್ಷ ಆಗಿರ್ಬೋದು, 70 ವರ್ಷ ಆಗಿರ್ಬೋದು ಮಾಡಿಕೊಳ್ಳಿಕ್ಕೆ ಹೋಗ್ತಾನೆ ಅಂತ ಹೇಳಿದ್ರೆ ದೈವದತ್ತವಾಗಿ ಹೇಗೆ ಅದೇ ರೀತಿಯಲ್ಲಿ ಇರುತ್ತದೆ. ಯಾಕೆಂದ್ರೆ ಈ ನಾವು ಮಾಡುವ ಶಸ್ತ್ರಚಿಕಿತ್ಸೆ ಮೂಳೆಯಲ್ಲಿ ಮಾಡುವಂತಹ ಶಸ್ತ್ರಚಿಕಿತ್ಸೆ, ಮಂಡಿಯ ಕೀಲಿನ ಕವಚದ ಹೊರಬದಿಯಲ್ಲಿ ಹೊರ ಮೇಲ್ಪದರದಲ್ಲಿ ಮಾಡುವಂತಹ ಶಸ್ತ್ರಚಿಕಿತ್ಸೆ, ಅದರಾಗಿ ಅದರ ಒಂದು ದೈವಿದತ್ತವಾದ ನ್ಯಾಚುರಲ್ ಆಗಿರುವಂತಹ ಮಂಡಿ ಕೀಲಿನ ಹಾಗೆ ಉಳ್ಕೊಂಡಿರುತ್ತೆ. ಬಟ್ ನಾವು ಇದರ ಹಾನಿಯ ತೀವ್ರತೆಯನ್ನು ಕಮ್ಮಿ ಮಾಡಲಿಕ್ಕೆ ಮಾಡುವಂತದ್ರಿಂದಾಗಿ ಆಮೇಲೆ ಪ್ರಿಕಾಷನ್ಸ್ ತಕೊಂಡ್ರೆ ಮುಂದೆ ಹೀಗೆ ಆರ್ಥೋಪ್ಲಾಸ್ಟಿ ಬೇಕಾಗಬಹುದು ಅಂತೇಳಿ ಹೇಳುವ ಸಾಧ್ಯತೆ ಕಮ್ಮಿ. ಕೆಲವರಿಗೆ ಬೇಕಾಗದೇನೂ ಇರಬಹುದು, ಯಾಕೆಂದ್ರೆ ಅವರ ರಿಕ್ವೈರ್ಮೆಂಟ್ಸ್ ಕಮ್ಮಿ ಆಗುತ್ತದೆ. ಮನೆಯ ಚಟುವಟಿಕೆಯಲ್ಲಿ ಮಾಡುವುದಕ್ಕೆ ಏನು ತೊಂದರೆ ಬರುವುದಿಲ್ಲ. ಇನ್ನೊಂದು ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ ಇದರಲ್ಲಿ ನಾವು ಈ ಆಪರೇಷನ್ ಮಾಡಿಸಿಕೊಂಡರೆ ಇಟ್ ಸೂಟ್ಸ್ ಅವರ್ ಲೈಫ್ ಸ್ಟೈಲ್, ಇಂಡಿಯನ್ ಕಲ್ಚರ್. ನಾವು ಚಕ್ಲಿ ಮುಕ್ಳಿ ಹಾಕೊಂಡು ಕೂತ್ಕೊಳ್ಳೋದಿರಬಹುದು, ಸಂಡಸಿ ಕೂತ್ಕೊಳ್ಳಿಕ್ಕೆ ತುದಿಗಾಲಲ್ಲಿ ಕೂತ್ಕೊಳ್ಳುತ್ತೇವೆ, ಇಂಥದಕ್ಕೆ ತೊಂದರೆ ಬರುವುದಿಲ್ಲ. ಅದೇ ಆರ್ಥೋಪ್ಲಾಸ್ಟಿ ಆಗಿರಬಹುದು, ನಮಗೆ ಪೂರ್ಣ ರೀತಿಯಲ್ಲಿ ಚಲನಾಕ್ರಮ ರೇಂಜ್ ಆಫ್ ಮೂವ್ಮೆಂಟ್ 100% ಆಗಿ ಸಿಕ್ಕುವುದಿಲ್ಲ. ಇಂಡಿಯನ್ ಲೈಫ್ ಸ್ಟೈಲ್ ಅಷ್ಟು ಮಾಡಿಫೈ ಆಗಿಲ್ಲ ಇನ್ನು. ಹಾಗೆ ನಾವು ಇದರಲ್ಲಿ ಅರ್ಲಿ ಮೊಬಿಲೈಸೇಷನ್ ಸ್ಟಾರ್ಟ್ ಮಾಡ್ತೇವೆ. ಈ ಚಿಕಿತ್ಸೆ ಮಾಡಿದ ಎರಡನೇ ಅಥವಾ ಮೂರನೇ ದಿನದಿಂದಲೇ ನಡೆದಾಡಿಸಲು ಅವರಿಗೆ ಒಂದು ಪ್ರೋತ್ಸಾಹ ನೀಡ್ತೇವೆ. ಅದರಿಂದಾಗಿ ಅವರ ಮೊಬಿಲೈಸೇಷನ್ ಸ್ಟೇಟಸ್ ಚಲೋ ಇರ್ತದೆ. ಕಾಸ್ಮೆಟಿಕಲಿ ಮೋರ್ ಅಕ್ಸೆಪ್ಟೆನ್ಸ್, ಯಾಕಂದ್ರೆ ನಾವು ಇದನ್ನು ಕೀಲಿನ ಹೊರಬದಿಯಿಂದ ಸಣ್ಣ ಒಂದು ಇನ್ಸಿಷನ್ ಹಾಕಿ ಮಾಡುವಂತದ್ದು. ಸೊ ಅದರಿಂದಾಗಿ ಕಾಸ್ಮೆಟಿಕ್ ಪರ್ಪಸ್ ಚಲೋ ಇರ್ತದೆ. ಮತ್ತೆ ಹಾಗೆ ಹೇಳಿದಾಗೆ ಸ್ಯಾಟಿಸ್ಫ್ಯಾಕ್ಟರಿ ಪೇಷಂಟ್ ವೈಸ್, ಅವರ ತೃಪ್ತಿದಾಯಕವಾಗಿರುತ್ತೆ. ಯಾವುದನ್ನು ಬಯಸ್ತಿದ್ದಾರೆ ಅದು ಒಂದು ಅಂತಹ ಚಲನಾ ಕ್ರಮ ಸಿಗುವಂತಹ ಸಾಧ್ಯತೆ ಬಹಳ ಇದೆ. ಜಾಯಿಂಟ್ ಕೀಲಿನ ಯಾವುದೇ ಶಸ್ತ್ರಚಿಕಿತ್ಸೆ ಆಗಲಿ ಇದು ಎಮರ್ಜೆನ್ಸಿ ಆಗಿರುವುದಿಲ್ಲ. ಸೊ ನೀವು ಯಾವಾಗ ನಾವು ಬರಬೇಕು, ಯಾವಾಗ ಚಿಕಿತ್ಸೆ ತಗೊಳ್ಬೇಕು ಅಂತ ಹೇಳಿದ್ರೆ ಇದು ನಿಮ್ಮ ಅನುಕೂಲ ನೋಡಿಕೊಂಡು ತಗೊಳ್ಬಹುದು. ಈಗ ನಾವು ಎರಡು ಕಾಲು ಇದ್ದವರಿಗೆ ನಾವು ಇಷ್ಟೊತ್ತಿಗೆ ಆಪರೇಷನ್ ಮಾಡಿಸಿಕೊಳ್ಳಬಹುದು ಅಂತೇಳಿ ಕೇಳಬಹುದು. ನನಗೆ ಒಂದು ಕಾಲಲ್ಲ, ಎರಡು ಕಾಲಿಗೂ ತ್ರಾಸಿದೆ, ಎಷ್ಟು ಟೈಮ್ ಇಂಟರ್ವಲ್ ಬೇಕು ಎರಡು ಪ್ರೊಸೀಜರ್ ಮಾಡ್ಲಿಕ್ಕೆ ಅಂತೇಳಿ. ಇದು ಅವರ ದೇಹ ಪ್ರಕೃತಿಯ ಅನುಗುಣವಾಗಿ ಅವರು ಏನನ್ನು ಬಯಸ್ತಾರೆ, ಅವರು ಹೌ ದೇ ಟಾಲರೇಟ್ ಅಂತೇಳಿ, ಅವರಿಗೆ ಅದನ್ನು ಸಹಿಸುವ ಶಕ್ತಿ ಇದ್ದರೆ ಟಿಗೆನೂ ಮಾಡಬಹುದು ಅಥವಾ ಒಂದು ಕಾಲ ಆರಾಮ ಆದ ನಂತರವೂ ಮಾಡಬಹುದು. ವಿ ಆರ್ ನೌ ಇನ್ ಪೇಷಂಟ್ ಸ್ಪೆಸಿಫಿಕ್ ಅಂಡ್ ಸ್ಟೇಜ್ ಸ್ಪೆಸಿಫಿಕ್, ರೋಗಿಯು ಏನನ್ನು ಬಯಸ್ತಾರೆ ಅದನ್ನು ನೋಡಿಕೊಂಡು ಕೊಡುವಂತಹ ಚಿಕಿತ್ಸೆಯನ್ನು ಕೊಡುವಂತಹ ಕಾಲಘಟ್ಟದಲ್ಲಿದ್ದೇವೆ. ಮುಂಚೆ ಹೇಳಿದಾಗೆ ನಿಮ್ಗೆ ಇದೇ ಆಪರೇಷನ್ ಬೇಕು, ಅದೇ ಆಪರೇಷನ್ ಬೇಕಂತ ಹೇಳುವ ಒಂದು ಇದನ್ನು ದಾಟಿದ್ದೇವೆ. ನಾವು ಅವರಿಗೆ ಯಾವುದು ಅನುಕೂಲವಾಗುತ್ತದೆ ಅನುಗುಣವಾಗುತ್ತದೆ ಅದರ ಪೂರ್ವಕವಾಗಿ ಮಾಡಬಹುದು. ಯಾಕೆಂದರೆ ಈಗ ನಾನು ನಿಮ್ಗೆ ಹೇಳುವುದಾದ್ರೆ ಒಬ್ರು ಪ್ಲಂಬರ್ ಇರಬಹುದು, ಅವರಿಗೆ ಕಾಲು ಮಡಚಿಕೊಂಡು ಮಾಡುವಂತ ಕೆಲಸ ಬಹಳ ಇರ್ತದೆ. ಅವರಿಗೆ ನಾವು ಆ ಕಾಲು ಮಡಚಿಕೊಳ್ಳುವಂತ ಪೂರ್ಣ ರೀತಿ ಚಲನ ಕ್ರಮ ಇರುವಂತಹ ಒಂದು ಟ್ರೀಟ್ಮೆಂಟ್ ಕೊಟ್ಟರೆ ಆರಾಮದಾಯಕವಾಗಿರ್ತದೆ. ಅದೇ ಒಂದು ಟೀಚರ್ ಅಥವಾ ಕಟ್ಟರ್ ಇರಬಹುದು, ಅವರಿಗೆ ಕಾಲಿನ ಮಡಚಿಕೊಳ್ಳುವ ಅಗತ್ಯತೆ ಸ್ವಲ್ಪ ಕಮ್ಮಿ, ನಿಂತುಕೊಂಡು ಮಾಡುವಂತ ಕೆಲಸ ಆಗಿರ್ತದೆ. ಸೊ ಅವರ ಒಂದು ಅನುಕೂಲವನ್ನು ಹಾಗೂ ಅವರ ಒಂದು ಕಷ್ಟ ಇಷ್ಟಗಳನ್ನು ನೋಡಿಕೊಂಡು ನಾವು ಒಂದು ಟ್ರೀಟ್ಮೆಂಟ್ ಹೇಳಬೇಕಾಗ್ತದೆ. ನಿಮಗೆ ಒಂದು ಹೇಳುವುದು ಇನ್ನೊಬ್ಬರಿಗೆ ಇನ್ನೊಂದು ಹೇಳುವಂತ ಕಾಲ ಬಂದಿರುವುದು ಆ ಕಾರಣ. ನಾವು ಅವರ ಒಂದು ಸ್ಟಾರ್ಟಿಂಗ್ ಫ್ರಮ್ ಎಕ್ಸ್ರೇ ಕ್ಷಕಿರಣವನ್ನು ತೆಗೆದು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೋಡ್ತೇವೆ, ಕ್ಲಿಯರ್ ಹಂತ ನೋಡಬೇಕಾಗುತ್ತದೆ. ಹಾಗೆ ರೇಡಿಯೋಲಾಜಿಕಲ್ ಕ್ಷಕಿರಣದಲ್ಲಿ ಯಾವ ಹಂತದಲ್ಲಿದೆ, ಅದಕ್ಕೆ ಪೂರಕವಾಗಿ ಬೇರೆ ಏನಾದರೂ ಸ್ಕ್ಯಾನ್ ಅಗತ್ಯವಿದೆ, ಪೇಷಂಟ್ನ ತೊಂದರೆ ಏನಂತೇಳಿ ಫಸ್ಟ್ಗೆ ಡಿಫೈನ್ ಮಾಡಬೇಕಾಗ್ತದೆ. ಅದರ ಮೇಲೆ ಅವರಿಗೆ ಯಾವುದು ಪೂರಕವಾಗಿರುತ್ತದೆ ಅಂತೇಳಿ ನೋಡಿಕೊಂಡು ಅಂತಹ ಶಸ್ತ್ರಚಿಕಿತ್ಸೆ ಕೊಟ್ಟರೆ ಫಲಕಾರಿಯಾಗಿರುತ್ತೆ, ಪರಿಣಾಮಕಾರಿಯಾಗಿರುತ್ತದೆ.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗೆ ಸಂದರ್ಶನ.
2: ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಫಸಲ್ ಬಿಮಾ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್.
3: ನಮಸ್ತೆ
2: ಸರ್. ಮೊದಲಿಗೆ ಈ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂಗಾರಂಗಂನಲ್ಲಿ ಬೆಳೆ ವಿಮೆ ಚಾಲ್ತಿಯಲ್ಲಿ ಇದೆಯಾ ಅಂತ ಹೇಳ್ತೀರಾ ಸರ್?
3: ಹೌದು, ಈಗಾಗಲೇ ಈ ಬೆಳೆ ವಿಮೆ ಏನಂತೀವಿ PMFBY ಅಂತೇಳಿ ನಾವು ಆಂಗ್ಲ ಭಾಷೆಯಲ್ಲಿ ಅಂತೀವಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ 2026 ಮುಂಗಾರಿಗೆ ಈಗಾಗಲೇ ಅಧಿಸೂಚನೆಯನ್ನ

0: ಪಡಿಸಿರುತ್ತಾರೆ. ಈ ಅಧಿಸೂಚನೆ ಅನ್ವಯ ಈಗ ಒಟ್ಟಾರೆ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂತಹ ಕೃಷಿ ಇರಬಹುದು, ತೋಟಗಾರಿಕಾ ಬೆಳೆಗಳು ಎಲ್ಲಾ ಸೇರಿಬಿಟ್ಟು ಒಟ್ಟು 36 ಬೆಳೆಗಳಿಗೆ ಕೃಷಿ ವಿಮೆಯನ್ನ ಮಾಡಿಸೋದಕ್ಕೆ ಅಧಿಸೂಚನೆಯನ್ನ ಈಗಾಗಲೇ ಹೊರಡಿಸಿರ್ತಾರೆ. 2026-27 ಸಾಲಿನಿಂದ 2028-29 ಸಾಲಿನವರೆಗೆ ಈಗೇನು ನಾನು ಈ PMFBY ಅಂತ ಹೇಳಿದೆ, ಅದನ್ನ ಕಂಪ್ಲೀಟ್ ರಿಸ್ಕ್ ಟ್ರಾನ್ಸ್ಫರ್ ಮೆಕಾನಿಸಮ್ ಅಂತೇಳಿ ಹೇಳ್ತೇವೆ. ಆ ಮಾದರಿಯನ್ನು ಅಳವಡಿಸಿಕೊಂಡು ಅನುಮೋದನೆಯನ್ನು ಈಗಾಗಲೇ ನೀಡಿದರೆ ಇದರನ್ವಯ ಈಗಾಗಲೇ ಅಧಿಸೂಚನೆಯನ್ನ ಹೊರಡಿಸಿರ್ತಾರೆ.
1: ಬೆಳೆ ವಿಮೆಗೆ ರೈತರು ಒಳಪಡಬೇಕಂದ್ರೆ ಏನ್ ಮಾಡಬೇಕಾಗತ್ತೆ ಸರ್?
0: ಈಗ ಬೆಳೆ ವಿಮೆಗೆ ಒಳಪಡತಕ್ಕಂತಹ ಎರಡು ತರಹದ ರೈತರನ್ನು ನಾವು ಕಾಣಬಹುದಾಗಿದೆ. ಒಂದು ಸಾಲ ಪಡೆದಂತಹ ರೈತರು, ಎರಡನೇದು ಸಾಲ ಪಡೆಯದಂತಹ ರೈತರು. ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ವತಿಯಿಂದನೇ ಅವರಿಗೆ ಬೆಳೆ ವಿಮೆಗೆ ನೋಂದಾಯಿಸಿಕೊಳ್ಳತಕ್ಕಂತಹ ಅವಕಾಶ ಇರುತ್ತೆ. ಯಾವ ಬ್ಯಾಂಕ್ನಲ್ಲಿ ಅವರು ಸಾಲವನ್ನು ಪಡೆದಿರ್ತಾರೋ ಅದೇ ಬ್ಯಾಂಕಿನ ಮುಖಾಂತರನೇ ಅವರು ನೋಂದಾಯಿಸಿಕೊಳ್ಳಬಹುದು. ಒಂದು ವೇಳೆ ಅವರಿಗೆ ಇಚ್ಛೆ ಇಲ್ಲ, ನಾನು ಅದರಲ್ಲಿ ಭಾಗವಹಿಸೋದಕ್ಕೆ ನನಗೆ ಇಚ್ಛೆ ಇಲ್ಲ ಅನ್ನುವುದೇನಾದರೂ ಅದರಲ್ಲಿ ಇದ್ದಲ್ಲಿ ಅವರು ಅಂತಿಮ ದಿನಾಂಕದ 7 ದಿನಗಳ ಒಳಗಾಗಿ, ಅಂದ್ರೆ 7 ದಿನ ಅಥವಾ ಅದ್ರ ಹಿಂದ್ಗಡೆಗೆ ಯಾವಾಗಾರ ಅವರು ಅದನ್ನ ಅವರಿಗೆ ಬ್ಯಾಂಕ್ನವರಿಗೆ ಮಾಹಿತಿಯನ್ನು ನೀಡಿದಲ್ಲಿ, ಅಂದ್ರೆ ರಿಟರ್ನ್ ಮಾಹಿತಿಯನ್ನು ಕೊಡಬೇಕು ಅವರಿಗೆ ನೀಡಿದಲ್ಲಿ ಅವರ ವಿಮಾ ಕಂತಿನಲ್ಲಿ ಈ ಬೆಳೆ ವಿಮಾ ಮೊತ್ತವನ್ನ ಸೇರಿಸೋದು ಇಲ್ಲ, ಮತ್ತೆ ಅವರಿಗೆ ಕಟಾವಣೆಯನ್ನು ಮಾಡೋದಿಲ್ಲ, ಮತ್ತೆ ಅದಕ್ಕೆ ನೋಂದಾಯಿಸೋದು ಇಲ್ಲ. ಬಟ್ ಬೆಳೆ ಸಾಲವನ್ನ ಪಡೆದೇ ಇರತಕ್ಕಂಥ ರೈತರು ಸ್ವಇಚ್ಛೆಯಿಂದ ಮುಂದೆ ಬಂದ್ಬಿಟ್ಟು ಅವರು ನಮ್ಮ ಕಾಮನ್ ಸರ್ವಿಸ್ ಸೆಂಟರ್ ಇರ್ಬೋದು ಅಥವಾ ಗ್ರಾಮ ಒನ್ ಇರ್ಬೋದು ಅಥವಾ ಬ್ಯಾಂಕ್ಗಳಲ್ಲಿ ಅವರ ವ್ಯಾಪ್ತಿಯ ಬ್ಯಾಂಕ್ನಲ್ಲಿ ಇರ್ಬೋದು, ಈ ಮೂರು ಪ್ರದೇಶದಲ್ಲಿ ಯಾವ್ದಾದ್ರೂ ಒಂದು ಪ್ರದೇಶದಲ್ಲಿ ಹೋಗ್ಬಿಟ್ಟು ಅವರ FID ಅಂತೀವಿ, ಫಾರ್ಮರ್ ಐಡೆಂಟಿಟಿ ನಂಬರ್ ಅಂತ, ಅದು FID ಕಡ್ಡಾಯವಾಗಿ ಬೇಕಾಗುತ್ತೆ. FID ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ವಿಮೆಯನ್ನು ನೋಂದಾಯಿಸಿಕೊಳ್ಳೋದಕ್ಕೆ ಬರೋದಿಲ್ಲ. FID ಕಡ್ಡಾಯವಾಗಿ ಬೇಕು. ಅವರ ಆ FID ಅಡಿಯಲ್ಲಿರ್ತಕ್ಕಂತಹ ಯಾವ ಸರ್ವೆ ನಂಬರ್ ಅಂತೇಳಿ ಅದರಲ್ಲಿ ಇರುತ್ತೆ, ಆ ಪಹಣಿ ಬೇಕಾಗುತ್ತೆ. ಮತ್ತೆ ಅವರ ಖಾತೆಯ ಒಂದು ಖಚಿತಪಡಿಸ್ಕೊಳ್ಳೋದಕ್ಕೋಸ್ಕರ ಅವರ ಬ್ಯಾಂಕ್ ಪಾಸ್ಬುಕ್ ಸಹ ಕೇಳ್ತಾರೆ. ಈ ಮೂರು ದಾಖಲೆಗಳನ್ನು ಇಟ್ಕೊಂಡ್ರೆ ಸಾಕು, ಅವ್ರು ಹೋಗ್ಬಿಟ್ಟು ಆ ಒಂದು ಬೆಳೆ ವಿಮೆಗೆ ಒಳಪಡಿಸೋದಕ್ಕೆ ರೈತರು ನೋಂದಾಯಿಸ್ಕೋಬಹುದು.
1: ಯಾವ ಬೆಳೆಗೆ ಯಾವ ರೀತಿಯಲ್ಲಿ ಹಣ ಪಾವತಿಸಬೇಕಾಗುತ್ತೆ ರೈತರು, ಇದಕ್ಕೆ ಅಂತಿಮ ದಿನಾಂಕ ಅಂದ್ರೆ ಯಾವ್ದಿದೆ ಸರ್?
0: ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು 5-6 ಬೆಳೆಗಳು ಬರ್ತವೆ. ಆ ಬೆಳೆಗಳಿಗೆ ನೋಡೋದೇ ಆದ್ರೆ ಈಗ ಹೆಸರು ಮುಂಗಾರು ಪೂರ್ವದಲ್ಲಿ ನಾವು ಬೆಳಿತೀವಿ, ಹೆಸರು ಮತ್ತೆ ಈರುಳ್ಳಿಯನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು ಕೂಡ ನಾವು ಮುಂಗಾರು ಪೂರ್ವದಲ್ಲೇ ಆಗ್ಲೇ ಬಿತ್ತನೆ ಮಾಡಿರ್ತೀವಿ. ಈ ಎರಡು ಬೆಳೆಗಳಿಗೆ ಅವಕಾಶ ಇರುತ್ತೆ. ಎರಡನೇದಾಗಿ ಹೇಳಬೇಕಂತಂದ್ರೆ ಜೋಳ ಇರ್ಬೋದು, ಮುಸುಕಿನ ಜೋಳ ಇರ್ಬೋದು, ಸಜ್ಜೆ, ತೊಗರಿ, ಮತ್ತೆ ಸೂರ್ಯಕಾಂತಿ, ನೆಲಗಡಲೆ, ಹತ್ತಿ, ಟೊಮ್ಯಾಟೊ, ಮತ್ತೆ ಭತ್ತ, ರಾಗಿ, ನವಣೆ, ಇವೆಲ್ಲವಕ್ಕೂ ಕೂಡ 4 ಬೆಳೆಗಳು ಅಂದ್ರೆ ಭತ್ತ ನೀರಾವರಿಯಲ್ಲಿ ಬೆಳೀತಕ್ಕಂತಹದ್ದು, ರಾಗಿ ನೀರಾವರಿಯಲ್ಲಿ ಬೆಳೀತಕ್ಕಂಥದ್ದು, ರಾಗಿ ಮಳೆ ಆಶ್ರಿತದಲ್ಲಿ ಬೆಳೀತಕ್ಕಂಥದ್ದು, ಮತ್ತೆ ನವಣೆ ಮಳೆ ಆಶ್ರಿತದಲ್ಲಿ ಬೆಳೀತಕ್ಕಂಥದ್ದು. ಈ 4 ಬೆಳೆಗಳಿಗೆ ಮಾತ್ರ ಆಗಸ್ಟ್ 14 ಅವಕಾಶ ಇರುತ್ತೆ. ಯಾಕೆಂತಂದ್ರೆ ಭತ್ತ ನೀರಾವರಿ ನಾಟಿ ಮಾಡತಕ್ಕಂಥದ್ದೇ ಅವರು ಜುಲೈ ತಿಂಗಳಲ್ಲಿ ಆಗೋದ್ರಿಂದ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ರಾಗಿ ನೀರಾವರಿ ಮತ್ತು ಮಳೆಯಾಶ್ರಿತ ಮತ್ತೆ ನವಣೆ ಇವೆರಡು ತಡವಾಗಿ ಬಿತ್ತನೆ ಮಾಡೋದ್ರಿಂದ ರೈತರು ಒಟ್ಟು 4 ಬೆಳೆಗಳಿಗೆ ಮಾತ್ರ 14-8 ಅವಕಾಶ ಇರುತ್ತೆ. ಭತ್ತ ನೀರಾವರಿ, ರಾಗಿ ನೀರಾವರಿ, ರಾಗಿ ಮಳೆಯಾಶ್ರಿತ ಮತ್ತೆ ನವಣೆ ಮಳೆಯಾಶ್ರಿತ ಈ 4 ಬೆಳೆಗಳಿಗೆ ಮಾತ್ರ 14-8 ಅವಕಾಶ ಇರುತ್ತೆ. ಉಳಿದಂತ ಬೆಳೆಗಳೆಲ್ಲವೂ ಕೂಡ 31 ಕೊನೆಯಾಗುತ್ತೆ. ದಯವಿಟ್ಟು ರೈತ ಬಾಂಧವರು ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಒಳಗಾಗಿ ನಷ್ಟ ಆಗದೆ ಇರದ ರೀತಿಯಲ್ಲಿ ರೈತರು ತಾವೇ ಸ್ವಇಚ್ಛೆಯಿಂದ ಬಂದು ಈ ಬೆಳೆ ವಿಮೆಗೆ ಒಳಪಡಬೇಕು ಮತ್ತೆ ನೋಂದಾಯಿಸಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಲ್ಲಿ ಮನವಿ ಮಾಡ್ತೇನೆ.
1: ಬೆಳೆ ವಿಮೆಗೆ ಯಾವ ರೀತಿ ಹಣ ಪಾವತಿ ಮಾಡಬೇಕಾಗುತ್ತೆ ಯಾವ ಬೆಳೆಗೆ ಸರ್?
0: ಮುಖ್ಯ ಬೆಳೆಗಳಿಗೆ ನಾನು ತಿಳಿಸ್ತೇನೆ, ಯಾಕಂದ್ರೆ ಅದರಲ್ಲಿ 36 ಬೆಳೆ ಇದಾವೆ. ಅದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಕ್ಕಂತಹ ಮುಖ್ಯವಾದ 5-6 ಬೆಳೆಗಳಿಗೆ ಅಷ್ಟೇ ತಿಳಿಸ್ತೇನೆ. ಮುಖ್ಯವಾಗಿ ಮುಸುಕಿನ ಜೋಳ ಮಳೆಯಾಶ್ರಿತ ಹೆಚ್ಚಿನ ಪ್ರದೇಶದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬರುತ್ತೆ. ಇದಕ್ಕೆ 1 ಹೆಕ್ಟರ್ಗೆ 1,350 ರೈತರು ಕಟ್ಟಬೇಕಾಗುತ್ತೆ. ತೊಗರಿ ಮಳೆಯಾಶ್ರಿತಕ್ಕೆ ಬಂದಾಗ 1,152 ಕಟ್ಟಬೇಕಾಗುತ್ತೆ. ಮತ್ತೆ ಸೂರ್ಯಕಾಂತಿ ಬಂದಾಗ 964 ಪ್ರತಿ ಹೆಕ್ಟರ್ ಕಟ್ಟಬೇಕಾಗುತ್ತೆ. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಹೆಚ್ಚಿನ ಪ್ರದೇಶದಲ್ಲಿ ಬರ್ತಕ್ಕಂಥ ನೆಲಗಡಲೆ ಶೇಂಗಾ ಏನಂತೀವಿ ಆ ಮಳೆಯಾಶ್ರಿತ ಇದಕ್ಕೆ 1,308 ಕಟ್ಟಬೇಕಾಗುತ್ತೆ. ಮತ್ತೆ ಸ್ವಲ್ಪ ತಡ ಮುಂಗಾರಿನಲ್ಲಿ ಬಿತ್ತಕ್ಕಂತಹ ರಾಗಿ ಬೆಳೆಗೆ 998 ಪ್ರತಿ ಹೆಕ್ಟರ್ಗೆ ಕಟ್ಟಬೇಕಾಗುತ್ತೆ. ಅದಕ್ಕೆ ಸರಿಯಾಗಿ ವಿಮಾ ಮೊತ್ತವನ್ನು ಕೂಡ ಅದರಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರ ಅವರು ರೈತರ ಕಂತು ಏನಿರುತ್ತೆ ಅದನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಒಟ್ಟಾರೆ ಹೇಳಬೇಕಂತಂದ್ರೆ 10% ನಮ್ಮ

0: ಅನ್ನದೇ ಆದರೆ ಅವನು ಆ ಒಂದು ಕಡೆಯ ದಿನಾಂಕ ಏನಿರುತ್ತೆ ಆ ದಿನಾಂಕಕ್ಕಿಂತ ಮುಂಚಿತವಾಗಿ ಯಾವ ಬೆಳೆಯನ್ನು ಬೆಳೆದಿರ್ತಾನೆ ಆ ಬೆಳೆಯ ದೃಢೀಕರಣ ಪತ್ರವನ್ನ ಎಲ್ಲಿ ಅವನು ಬ್ಯಾಂಕಲ್ಲಿ ಪಾವತಿಸಿರ್ತಾನೋ ಕಾಮನ್ ಸರ್ವಿಸ್ ಸೆಂಟ್ರಲ್ಲಿ ಪಾವತಿಸಿರ್ತಾನೋ ಗ್ರಾಮವನ್ನು ಎಲ್ಲಿ ಪಾವತಿಸಿರ್ತಾನೆ ಅಲ್ಲಿ ಹೋಗ್ಬಿಟ್ಟು ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಚೇಂಜ್ ಆಫ್ ಕ್ರಾಪ್ ಅಂತ ಹೇಳ್ತೀವಿ ಅಂದ್ರೆ ಬೆಳೆಯನ್ನ ಬದಲಾಯಿಸತಕ್ಕಂತ ಅವಕಾಶ ಇದೆ. ಸೊ ಆ ಬೆಳೆ ಬದಲಾಯಿಸಿದಾಗ ಹೆಚ್ಚಿಗೆ ಹಣ ಕಟ್ಟಬೇಕಂತಂದ್ರೆ ಮತ್ತೆ ಅವನು ಕಟ್ಟಬೇಕಾಗುತ್ತೆ. ಕಡಿಮೆ ಆದ್ರೆ ಆ ಇರ್ತಕ್ಕಂತ ಅವನು ಯಾವ ಖಾತೆಯಿಂದ ಜಮಾ ಮಾಡಿರ್ತಾನೆ ಆ ಖಾತೆಗೆ ವಾಪಸ್ ಬರುತ್ತೆ. ಹಾಗಾಗಿ ರೈತರು ಬಿತ್ತಿದ ಮೇಲೆ ಕಟ್ಟಬೇಕಂತಕ್ಕಂತ ಮನೋಭಾವನೆ ಇಲ್ಲಿ ಏನು ಇಲ್ಲ. ಹಾಗಾಗಿ ಬಿತ್ತುವ ಮೊದಲೇ ಅವರು ಯಾವ ಬೆಳೆಯನ್ನ ನಾನು ಬೆಳೆಯುತ್ತೀನಿ ಅನ್ನೋದನ್ನ ಅವರು ದೃಢಪಡಿಸಿಕೊಂಡು ಆ ಇದಕ್ಕೆ ಅವರು ಬೆಳೆ ವಿಮೆಯನ್ನ ಮಾಡಿಸಬಹುದಾಗಿದೆ.
1: ಬಹಳ ಸಂತೋಷ ಸರ್. ಇಲ್ಲಿವರೆಗೂ ನಮ್ಮ ರೈತರಿಗೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯಿಂದ ಎಷ್ಟೆಲ್ಲ ಅನುಕೂಲ ಆಗುತ್ತೆ, ಮಾಡಿಸೋದ್ರಿಂದ ಎಷ್ಟು ಅನುಕೂಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ರಿ. ಆಕಾಶವಾಣಿ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತ ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಅಬ್ಬರವಿಲ್ಲದ ಪ್ರಶಾಂತ ಸರೋವರದ ಸೊಗಸಿನಲ್ಲಿ ನಿಮ್ಮನ್ನು ರಂಜಿಸಿದವ.

0: ಸಾಹಿತ್ಯ, ಸಂಗೀತ, ಸಿನಿಮಾ, ನಾಟಕ,
1: ಆಹಾರ, ಆರೋಗ್ಯ,
0: ಭಾಷೆ, ಸಂಸ್ಕೃತಿ,
1: ಪುರಾಣ, ಇತಿಹಾಸ,
0: ದೇಶ ಪ್ರೇಮ, ಸಹಬಾಳ್ವೆ,
2: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸಾರಿ ಜಯ ಭಾರತಿ.
0: ಮನೆ ಮನಗಳ ಸಂಗಾತಿ, ತಲೆಮಾರುಗಳ ಕೊಂಡಿ,
3: ಶಿನೆಯಲ್ಲವೇ ಕೊಡೆಯೋ ಕಲೆಯ ಬಲೆಯೋ.
1: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
4: ಪಲ್ಲವಗಳ ಪಲ್ಲವಿಯಲ್ಲಿ ಗರಿಗೆ ಗರಿಗೆ ಗೀತ, ತಮ್ಮೆಲ್ಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
5: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
6: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತದ ಆತಿಥ್ಯದಲ್ಲಿಂದು 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅಧ್ಯಕ್ಷತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣ, ಚಂಪತ್ರಾಯ್ ಅನಿಲ್ ಮಿಶ್ರಾ ದೋಷಮುಕ್ತಗೊಳಿಸಿ ಎಸ್ಐಟಿ ವರದಿ. ಅಮೆರಿಕದ ಕಟ್ಟುನಿಟ್ಟಿನ ಚುನಾವಣಾ ನಿಯಮಗಳಿಗೆ ಭಾರತ ಒಂದು ಮಾದರಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಕೆಪಿಎಸ್ಸಿ ಅಕ್ರಮ ಪ್ರಕರಣ, ಕರ್ನಾಟಕ ಮತ್ತು ಅಹಮದಾಬಾದ್ನ 21 ಕಡೆಗಳಲ್ಲಿ ಇಡಿ ದಾಳಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 2ನೇ ಇನ್ನಿಂಗ್ಸ್ನಲ್ಲಿ ಭಾರತಕ್ಕೆ 300 ಅಧಿಕ ರನ್ಗಳ ಮುನ್ನಡೆ. ವಾರ್ತೆಗಳ ವಿವರ. ಭಾರತದ ಆತಿಥ್ಯದಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯುತ್ತಿದೆ. ಪರಿಸರ ಕ್ಷೇತ್ರದ ಕುರಿತು ಕೇಂದ್ರೀಕೃತ ಚರ್ಚೆ, ಒಮ್ಮತ ಮೂಡಿಸುವಿಕೆ ಮತ್ತು ಸಹಕಾರ ಬಲಪಡಿಸಲು ಈ ಸಭೆ ವೇದಿಕೆ ಒದಗಿಸಲಿದೆ ಎಂದು ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ತಿಳಿಸಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದಾರೆ. ಭಾರತದ 2026 ಬ್ರಿಕ್ಸ್ ಅಧ್ಯಕ್ಷತೆಯ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದಡಿ ಸಭೆ ನಡೆಯುತ್ತಿದೆ. ಸುಸ್ಥಿರ ಜೀವನಶೈಲಿ, ಅರಣ್ಯೀಕರಣ, ಕಾಡ್ಗಿಚ್ಚು ನಿರ್ವಹಣೆ ಮತ್ತು ವಿಪತ್ತು ಸ್ಥಿತಿಸ್ಥಾಪಕತ್ವ, ವೃತ್ತಾಕಾರದ ಆರ್ಥಿಕತೆ ಹಾಗೂ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಿಕೆ ಪ್ರಮುಖ ಆದ್ಯತಾ ಕ್ಷೇತ್ರಗಳಾಗಿವೆ ಎಂದು ಸಚಿವಾಲಯ ತಿಳಿಸಿದೆ. ಅಯೋಧ್ಯೆಯ ಶ್ರೀ ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ದೇಣಿಗೆ ಸಂಗ್ರಹದಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸುತ್ತಿದ್ದ ವಿಶೇಷ ತನಿಖಾ ತಂಡ ಎಸ್ಐಟಿ ಟ್ರಸ್ಟ್ನ ಮಾಜಿ ಪ್ರಧಾನ ಕಾರ್ಯದರ್ಶಿ ಚಂಪತ್ರಾಯ್ ಮತ್ತು ಮಾಜಿ ಟ್ರಸ್ಟಿ ಅನಿಲ್ ಮಿಶ್ರಾ ಅವರಿಗೆ ದೋಷಮುಕ್ತ ವರದಿ ನೀಡಿದೆ. ಅಕ್ರಮದ ಆರೋಪಗಳ ಹಿನ್ನೆಲೆಯಲ್ಲಿ ಜೂನ್ 27 ಇಬ್ಬರೂ ರಾಜೀನಾಮೆ ನೀಡಿದ್ದರು. ಉತ್ತರ ಪ್ರದೇಶ ಸರ್ಕಾರ ರಚಿಸಿದ್ದ 3 ಸದಸ್ಯರ ಎಸ್ಐಟಿ ಅಂತಿಮ ವರದಿಯನ್ನು ಟ್ರಸ್ಟ್ಗೆ ಸಲ್ಲಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ

0: ಈಗಾಗಲೇ 8 ಆರೋಪಿಗಳನ್ನು ಬಂಧಿಸಿ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಭ್ರಷ್ಟಾಚಾರ ತಡೆ ಕಾಯ್ದೆಯಡಿ ಕ್ರಮ ಜರುಗಿಸಲಾಗಿದೆ. ಜೆಎಸ್ಎಸ್ಸಿ ಹಾಗೂ ಟಿಡಿಪಿಎಲ್ ನಡೆಸಿದ ಪರೀಕ್ಷೆಗಳನ್ನು ಜಾರ್ಖಂಡ್ ಸರ್ಕಾರ ರದ್ದುಗೊಳಿಸಿದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಮುಖಂಡ ದೇವೇಂದ್ರನಾಥ್ ಮಹತೋ ಸೇರಿದಂತೆ 4 ಅಭ್ಯರ್ಥಿಗಳು ತಮ್ಮ 16 ದಿನಗಳ ಉಪವಾಸ ಸತ್ಯಾಗ್ರಹವನ್ನು ಹಿಂಪಡೆದಿದ್ದಾರೆ. ಸಚಿವರಾದ ದೀಪಿಕಾ ಪಾಂಡೆ ಸಿಂಗ್ ಮತ್ತು ಇರ್ಫಾನ್ ಅನ್ಸಾರಿ ಅವರು ರಾಂಚಿ ಆಸ್ಪತ್ರೆಯಲ್ಲಿ ಪಾನೀಯ ನೀಡುವ ಮೂಲಕ ಈ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದರು. ಸರ್ಕಾರದ ಈ ನಿರ್ಧಾರವನ್ನು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಮೊದಲ ಹಂತದ ವಿಜಯವೆಂದು ಸಂಭ್ರಮಿಸಿದ್ದರೂ ನೇಮಕಾತಿ ಅಕ್ರಮಗಳ ಕುರಿತು ಸಿಬಿಐ ತನಿಖೆಗೆ ಆಗ್ರಹಿಸಿ ಜೆಪಿಎಸ್ಸಿ ಜೆಎಸ್ಎಸ್ಸಿ ಸುಧಾರಣಾ ವೇದಿಕೆಯು ತನ್ನ ಹೋರಾಟವನ್ನು ಮುಂದುವರಿಸುವುದಾಗಿ ತಿಳಿಸಿದೆ. ಈ ನಡುವೆ 2014 ನಡೆದ ಎಲ್ಲಾ ನೇಮಕಾತಿ ಪರೀಕ್ಷೆಗಳ ಸಮಗ್ರ ಪರಿಶೀಲನೆಗೆ ಆದೇಶಿಸಿರುವ ಸರ್ಕಾರ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಐಎಎಸ್ ಅಧಿಕಾರಿ ಅಮಿತಾಭ್ ಕೌಶಲ್ ನೇತೃತ್ವದಲ್ಲಿ ಸುಧಾರಣಾ ಸಮಿತಿಯನ್ನು ರಚಿಸಿದೆ. ಮತ ರಾಜಕಾರಣಕ್ಕಾಗಿ ವಿರೋಧ ಪಕ್ಷಗಳು ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ಕುರಿತು ಸುಳ್ಳು ಮಾಹಿತಿ ಹಾಗೂ ಗೊಂದಲಗಳನ್ನು ಹರಡುತ್ತಿವೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಆರೋಪಿಸಿದ್ದಾರೆ. ಖಾಸಗಿ ಸುದ್ದಿಸಂಸ್ಥೆಯೊಂದಿಗೆ ನೀಡಿದ ಸಂದರ್ಶನದಲ್ಲಿ ಅವರು ಈ ತಿದ್ದುಪಡಿ ಮಸೂದೆ ವಿದೇಶಿ ಧನಸಹಾಯದ ಹರಿವಿನಲ್ಲಿ ಪಾರದರ್ಶಕತೆಯನ್ನು ತರಲಿದ್ದು ಶೀಘ್ರದಲ್ಲೇ ಸತ್ಯ ಹೊರಬೀಳಲಿದೆ ಎಂದು ಹೇಳಿದ್ದಾರೆ. ಈ ಮಸೂದೆಯನ್ನು ಜಂಟಿ ಸಂಸದೀಯ ಸಮಿತಿಗೆ ಒಪ್ಪಿಸಿರುವುದು ಅತ್ಯುತ್ತಮ ನಿರ್ಧಾರ ಎಂದಿರುವ ಅವರು ವಿರೋಧ ಪಕ್ಷಗಳು ಸತ್ಯಕ್ಕೆ ದೂರವಾದ ವಿಷಯಗಳನ್ನು ಪ್ರಚಾರ ಮಾಡುತ್ತಿದೆ ಎಂದಿದ್ದಾರೆ. ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್ ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಗುಜರಾತ್ ರಾಜ್ಯಗಳಿಗೆ ನೂತನ ಉಸ್ತುವಾರಿಗಳನ್ನು ನೇಮಕ ಮಾಡಿದ್ದಾರೆ. ಉತ್ತರ ಪ್ರದೇಶದ ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿ ವಿನೋದ್ ತಾವ್ಡೆ, ಸಹ ಉಸ್ತುವಾರಿಯಾಗಿ ಜಗದೀಶ್ ಈಶ್ವರ್ ಭಾಯ್ ಪಟೇಲ್ ಅವರನ್ನು ನೇಮಿಸಲಾಗಿದೆ. ಪಂಜಾಬ್ ರಾಜ್ಯದ ಉಸ್ತುವಾರಿಯಾಗಿ ಡಾ ಸತೀಶ್ ಪೂನಿಯಾ ಹಾಗೂ ಗುಜರಾತ್ ರಾಜ್ಯದ ಉಸ್ತುವಾರಿಯಾಗಿ ತರುಣ್ ಚುಗ್ ಅವರನ್ನು ನೇಮಕ ಮಾಡಲಾಗಿದೆ. ಭಾರತದ ಮತದಾರರ ಗುರುತಿನ ಚೀಟಿ ವ್ಯವಸ್ಥೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಶ್ಲಾಘಿಸಿದ್ದು ಅಮೆರಿಕದಲ್ಲಿ ಕಟ್ಟುನಿಟ್ಟಿನ ಚುನಾವಣಾ ನಿಯಮಗಳಿಗೆ ಭಾರತವೊಂದು ಮಾದರಿ ಎಂದು ಹೇಳಿದ್ದಾರೆ. ಭಾರತದ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರೊಂದಿಗಿನ ಇತ್ತೀಚಿನ ಸಂವಾದವನ್ನು ಉಲ್ಲೇಖಿಸಿರುವ ಅವರು ಅಮೆರಿಕದಲ್ಲಿ ಮಾನ್ಯವಾದ ಭಾವಚಿತ್ರದ ಗುರುತಿನ ದಾಖಲೆ ಕಡ್ಡಾಯವಿಲ್ಲದೆ ಚುನಾವಣೆ ನಡೆಸುವುದು ಹೇಗೆ ಸಾಧ್ಯ ಎಂದು ಜ್ಞಾನೇಶ್ ಕುಮಾರ್ ಪ್ರಶ್ನಿಸಿದ್ದರು ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅಧ್ಯಕ್ಷ ಟ್ರಂಪ್ ತಿಳಿಸಿದ್ದಾರೆ. ಅಮೆರಿಕದ ಫೆಡರಲ್ ಚುನಾವಣೆಯಲ್ಲಿ ಮತದಾನಕ್ಕೆ ಕಠಿಣ ನಿಯಮಗಳನ್ನು ಜಾರಿಗೊಳಿಸುವ ಸೇವ್ ಅಮೆರಿಕ ಕಾಯ್ದೆಯನ್ನು ಅಂಗೀಕರಿಸುವಂತೆ ಅಧ್ಯಕ್ಷ ಟ್ರಂಪ್ ಅಮೆರಿಕ ಸಂಸತ್ಗೆ ಮತ್ತೊಮ್ಮೆ ಒತ್ತಾಯಿಸಿದ್ದಾರೆ. ಪ್ರಸ್ತಾವಿತ ಕಾಯ್ದೆಯಡಿ ಫೆಡರಲ್ ಚುನಾವಣೆಗಳಿಗೆ ನೋಂದಾವಣಿ ಸಂದರ್ಭದಲ್ಲಿ ಅಮೆರಿಕದ ಪೌರತ್ವ ದಾಖಲೆ ಹಾಗೂ ಸರ್ಕಾರ ನೀಡಿರುವ ಭಾವಚಿತ್ರದ ಗುರುತಿನ ಚೀಟಿ ಒದಗಿಸುವುದು ಕಡ್ಡಾಯವಾಗಲಿದೆ. ಅಮೆರಿಕದ ನಾಗರಿಕರು ಮಾತ್ರ ದೇಶದ ಚುನಾವಣೆಗಳಲ್ಲಿ ಭಾಗವಹಿಸುವುದನ್ನು ಖಚಿತಪಡಿಸಿಕೊಳ್ಳಲು ಈ ಕಾಯ್ದೆ ಉದ್ದೇಶಿಸಿದೆ ಎಂದು ಶ್ವೇತಭವನ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆಯ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಡಿ ಇಂದು ಕರ್ನಾಟಕ ಹಾಗೂ ಅಹಮದಾಬಾದ್ನ ಒಟ್ಟು 21 ಸ್ಥಳಗಳಲ್ಲಿ ಏಕಕಾಲಕ್ಕೆ ಶೋಧ ಮತ್ತು ವಶ ಕಾರ್ಯಾಚರಣೆ ನಡೆಸುತ್ತಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಪಿಎಂಎಲ್ಎ ಅಡಿಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಇಡಿ ದಾಳಿಗೊಳಗಾದ ಸ್ಥಳಗಳಲ್ಲಿ ಬೆಂಗಳೂರಿನ ಕೆಪಿಎಸ್ಸಿ ಮುಖ್ಯ ಕಚೇರಿ, ಅಮಾನತುಗೊಂಡಿರುವ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಹಾಗೂ ಸದಸ್ಯೆ ಶಾಂತಾ ಹೊಸಮನಿ ಅವರ ನಿವಾಸಗಳು, ಮಧ್ಯವರ್ತಿಗಳ ಕಚೇರಿಗಳು, ಎಜುಟೆಸ್ಟ್ ಸಲ್ಯೂಷನ್ಸ್ ಕಂಪನಿಯ ಆವರಣಗಳು ಮತ್ತು ಆಯ್ಕೆಯಾದ ಕೆಲವು ಅಭ್ಯರ್ಥಿಗಳ ಮನೆಗಳು ಸೇರಿವೆ. ಪಶು ವೈದ್ಯಾಧಿಕಾರಿಗಳ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ತೀವ್ರ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ದಾಖಲಾಗಿರುವ ಹಲವು ಎಫ್ಐಆರ್ಗಳ ಆಧಾರದ ಮೇಲೆ ಈ ತನಿಖೆ ನಡೆಯುತ್ತಿದೆ. ಪರೀಕ್ಷಾ ಪ್ರಶ್ನೆಪತ್ರಿಕೆ ಸೋರಿಕೆ, ಒಎಂಆರ್ ಉತ್ತರ ಪ್ರಶ್ನೆ ಪತ್ರಿಕೆ ತಿದ್ದುಪಡಿ ಹಾಗೂ ಕೆಪಿಎಸ್ಸಿ ಉನ್ನತಾಧಿಕಾರಿಗಳ ಸಂಬಂಧಿಕರಿಗೆ ನಿಯಮಬಾಹಿರವಾಗಿ ಹುದ್ದೆಗಳನ್ನು ಒದಗಿಸಿದ ಆರೋಪಗಳು ಈ ದೂರುಗಳಲ್ಲಿದ್ದು ಇಡಿ ತನಿಖೆ ತೀವ್ರಗೊಳಿಸಿದೆ. ಭಾರತೀಯ ಸೇನಾ ಮುಖ್ಯಸ್ಥ

0: ಜನರಲ್ ಧೀರ್ ಸೇಠ್ ಅವರಿಗೆ ನೇಪಾಳ ಸೇನೆಯ ಗೌರವಾನ್ವಿತ ಜನರಲ್ ಹುದ್ದೆಯನ್ನು ಪ್ರದಾನ ಮಾಡಲಾಗಿದೆ. ಕಠ್ಮಂಡುವಿನಲ್ಲಿ ನಡೆದ ವಿಶೇಷ ಸಮಾರಂಭದಲ್ಲಿ ನೇಪಾಳದ ರಾಷ್ಟಪತಿ ರಾಮಚಂದ್ರ ಫೌಡೆಲ್ ಅವರು ಈ ಗೌರವವನ್ನು ಪ್ರದಾನ ಮಾಡಿದರು. 1950ರಿಂದ ಭಾರತ ಮತ್ತು ನೇಪಾಳ ಪರಸ್ಪರರ ಸೇನಾ ಮುಖ್ಯಸ್ಥರಿಗೆ ಗೌರವಾನ್ವಿತ ಜನರಲ್ ಹುದ್ದೆ ನೀಡುವ ದೀರ್ಘಕಾಲದ ಪರಂಪರೆಯ ಮುಂದುವರಿಕೆಯಾಗಿದೆ. ಜಾಂಬಿಯಾ ಅಧ್ಯಕ್ಷರಾಗಿ ಹಕೈಂಡೆ ಹಿಚೇಲೆಮಾ ಅವರು ಎರಡನೇ ಬಾರಿ 5 ವರ್ಷದ ಅವಧಿಗೆ ಮರು ಆಯ್ಕೆಯಾಗಿದ್ದಾರೆ ಎಂದು ಜಾಂಬಿಯಾ ಚುನಾವಣಾ ಆಯೋಗ ಘೋಷಿಸಿದೆ. ಹಿಚಿಲೆಮಾ 29 ಲಕ್ಷಕ್ಕೂ ಅಧಿಕ ಮತಗಳನ್ನು ಪಡೆದಿದ್ದು ಪ್ರತಿಸ್ಪರ್ಧಿ ಬ್ರಿಯಾನ್ ಮುಂಡುಬಿಲೆ 18 ಲಕ್ಷಕ್ಕೂ ಹೆಚ್ಚು ಮತಗಳನ್ನು ಗಳಿಸಿದ್ದಾರೆ. ಮತ ಎಣಿಕೆ ವೇಳೆ ಭದ್ರತಾ ಕಾರಣಗಳಿಂದ ಉಂಟಾದ ಅಡಚಣೆ ಹಾಗೂ ಮತಗಟ್ಟೆ ಅಧಿಕಾರಿಗಳ ಮೇಲಿನ ದಾಳಿ, ಮತಪತ್ರಗಳ ಕಳವು ಪ್ರಕರಣಗಳಿಂದ ಚುನಾವಣೆ ಗಮನ ಸೆಳೆದಿತ್ತು. ನವದೆಹಲಿಯ ಇಂದಿರಾಗಾಂಧಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ 2026ರ ಇಂದಿನ ಪಂದ್ಯದಲ್ಲಿ ಹಲವು ಪ್ರಮುಖ ಭಾರತೀಯ ಆಟಗಾರರು ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಸಿಂಗಲ್ಸ್ನಲ್ಲಿ ಭಾರತದ ಲಕ್ಷ್ಯಸೇನ್ ಇಂದು ನಡೆಯಲಿರುವ 64ರ ಸುತ್ತಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಕಾಲಿನ್ಸ್ ವ್ಯಾಲೆಂಟೈನ್ ಫಿಲಿಮ್ಯಾನ್ ವಿರುದ್ದ ಸೆಣಸಲಿದ್ದಾರೆ. ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಉನ್ನತಿ ಹೂಡ ಕಣಕ್ಕಿಳಿಯುತ್ತಿದ್ದರೆ ತಾರಾ ಶೆಟ್ಲರ್ ಪಿವಿ ಸಿಂಧು ಅವರ ಪಂದ್ಯ ನಾಳೆ ನಿಗದಿಯಾಗಿದೆ. ಮಹಿಳಾ ಡಬಲ್ಸ್ನಲ್ಲಿ ಭಾರತದ ಗಾಯತ್ರಿ ಗೋಪಿಚಂದ್ ಮತ್ತು ತ್ರಿಷಾ ಜಾಲಿ ಜೋಡಿ ಹಾಗೂ ಸಿಮ್ರನ್ ಸಿಂಗಿ ಮತ್ತು ಕವಿತ್ರಿಯಾ ಸೆಲ್ವಂ ಜೋಡಿ 32ರ ಸುತ್ತಿನ ಪ್ರತ್ಯೇಕ ಪಂದ್ಯಗಳಲ್ಲಿಂದು ಕಣಕ್ಕಿಳಿಯುತ್ತಿವೆ. ಶ್ರೀಲಂಕಾದ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ದದ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನವಾದ ಇಂದು ಭಾರತ ತನ್ನ ಮುನ್ನಡೆಯನ್ನು ಮತ್ತಷ್ಟು ವಿಸ್ತರಿಸುತ್ತಿದ್ದು ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಇತ್ತೀಚಿನ ವರದಿ ಬಂದಾಗ 5 ವಿಕೆಟ್ ನಷ್ಟಕ್ಕೆ 139 ರನ್ ಗಳಿಸಿ 317 ರನ್ಗಳ ಮುನ್ನಡೆಯಲ್ಲಿದೆ. ನಿನ್ನೆ 3ನೇ ದಿನದಾಟದ ಅಂತ್ಯಕ್ಕೆ ಭಾರತ ಶ್ರೀಲಂಕಾ ತಂಡವನ್ನು 284 ರನ್ಗಳಿಗೆ ಸೀಮಿತಗೊಳಿಸುವಲ್ಲಿ ಸಫಲವಾಯಿತು. ಆ ಮೂಲಕ ಇಂದು ತನ್ನ 2ನೇ ಇನ್ನಿಂಗ್ಸ್ ಅನ್ನು ಭಾರತ 178 ರನ್ಗಳ ಮುನ್ನಡೆಯೊಂದಿಗೆ ಆರಂಭಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಭಾರತದ ಆತಿಥ್ಯದಲ್ಲಿಂದು 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಕೇಂದ್ರ ಸಚಿವ ಭೂಪೇಂದ್ರ ಯಾದವ್ ಅಧ್ಯಕ್ಷತೆ. ಅಯೋಧ್ಯೆ ರಾಮಮಂದಿರ ದೇಣಿಗೆ ಅಕ್ರಮ ಪ್ರಕರಣ, ಚಂಪತ್ ರಾಯ್ ಅನಿಲ್ ಮಿಶ್ರಾ ದೋಷಮುಕ್ತಗೊಳಿಸಿ ಎಸ್ಐಟಿ ವರದಿ. ಅಮೆರಿಕದ ಕಟ್ಟುನಿಟ್ಟಿನ ಚುನಾವಣಾ ನಿಯಮಗಳಿಗೆ ಭಾರತ ಒಂದು ಮಾದರಿ, ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಕೆಪಿಎಸ್ಸಿ ಅಕ್ರಮ ಪ್ರಕರಣ, ಕರ್ನಾಟಕ ಮತ್ತು ಅಹಮದಾಬಾದ್ನ 21 ಕಡೆಗಳಲ್ಲಿ ಇಡಿ ದಾಳಿ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, 2ನೇ ಇನ್ನಿಂಗ್ಸ್ನಲ್ಲಿ ಭಾರತಕ್ಕೆ 300ಕ್ಕೂ ಅಧಿಕ ರನ್ಗಳ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಚಿತ್ರಗೀತೆಗಳು.

ಅನುರಾಧ ಭಟ್ ಮತ್ತು ಹೇಮಂತ್ ಅವರ ಸ್ವರದಲ್ಲಿ ಉಡಾ ಚಿತ್ರದಿಂದ ಇದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಸಾಹಿತ್ಯ ಶ್ರೀಚಂದ್ರು ಅವರದು, ಸಂಗೀತ ಭರಣಿಶ್ರೀ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಶಿವಮಣಿ ಚಿತ್ರದ ಒಂದು ಹಾಡು ಇದೀಗ. ಧನಿಯಾಗಿದ್ದಾರೆ ಹೇಮಂತ್ ಮತ್ತು ಶಮಿತಾ ಮಲ್ನಾಡ್. ಸಾಹಿತ್ಯ ಕವಿರಾಜ್, ಸಂಗೀತ ವೀರ ಸಮರ್ಥ.

0: ಚಿತ್ರಗೀತೆಗಳನ್ನ ಇದುವರೆಗೂ ಕೇಳ್ತಾ ಇದ್ರಿ. ಸಮಯ 1:30 ಆಗ್ತಾ ಇದೆ. ಇದು ಆಕಾಶವಾಣಿ ಬೆಂಗಳೂರು. ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳಿದವರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳಿದರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 31ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಂಎಸ್ ವಿನಾಯಕ.
5: ದುರ್ಗಾ ಪೂಜೆಗೆ ತನ್ನ ಮಗ ಮದನ ಚಂದ್ರಹಾಸನ ಬದಲು ಹೋದ ಅನ್ನುವ ವಿಚಾರವನ್ನು ಕೇಳ್ತಿರ್ಲಿಕ್ಕೆ ಮಂತ್ರಿ ದಿಗ್ಭ್ರಾಂತನಾದ. ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಮದನನಿಗೆ ಬಂದಿರಬಹುದಾದಂತಹ ಸ್ಥಿತಿಯನ್ನು ಚಿಂತೆ ಮಾಡ್ತಾ ಮಾಡ್ತಾ ಅವನಿಗೆ ದುಃಖ ಉಕ್ಕಿ ಬರ್ತಾ ಇದೆ. ಕಡೆ ಪಕ್ಷ ನನ್ನ ಮಗ ಯಾವ ಸ್ಥಿತಿಯಲ್ಲಿದ್ದಾನ ನೋಡೋಣ ಅಂತ ಹೇಳಿ ಅವನು ಒಬ್ಬನೇ ಏಕಾಂಗಿಯಾಗಿ ದುಃಖದಿಂದ ಕೋಟೆಯನ್ನು ದಾಟಿ ಕತ್ತಲೆಯಲ್ಲಿ ಹೊರಟ ದುರ್ಗಾ ದೇವಾಲಯದ ಕಡೆಗೆ. ಹಾಗೆ ಬರಿಗಾಲಲ್ಲಿ ಬರ್ತಾ ಇರಬೇಕಾದ್ರೆ ಕಲ್ಲುಗಳೆಲ್ಲ ಅವನ ಕಾಲಿಗೆ ಒತ್ತುತ್ತಾ ಇದೆ, ಮುಳ್ಳು ಚುಚ್ಚುತ್ತಾ ಇದೆ, ಅದ್ರ ಕಡೆ ಗಮನವನ್ನು ಕೊಡದೆ ಆ ಕತ್ತಲೆಯಲ್ಲಿ ತಗ್ಗು ದಿಣ್ಣೆಗಳನ್ನು ಅರಿಯದೆ ಏಳ್ತಾ ಬೀಳ್ತಾ ಹುಚ್ಚನ ಹಾಗೆ ಮರುಳನ ಹಾಗೆ ಅವನೂ ಪಿಶಾಚಿಯೋ ಭೂತವೋ ಎನ್ನುವ ಹಾಗೆ ಆ ಕೋಟೆಯನ್ನ ಕೊತ್ತಳವನ್ನು ದಾಟಿ ಸ್ಮಶಾನವನ್ನು ಹಾದು ಅದರ ಅಂಚಿನಲ್ಲಿ ಇರುವ ದುರ್ಗಾ ದೇವಾಲಯದ ಕಡೆಗೆ ಬಂದ. ಆ ಪರಿಸರ ಹೇಗಿತ್ತು ಅನ್ನೋದನ್ನ ಕವಿ ಈ ಪದ್ಯದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾನೆ.

ಆ ಸ್ಮಶಾನದಲ್ಲಿ ಅನೇಕ ಭೂತಗಳು ತಿರುಗಾಡ್ತಾ ಇದ್ದಾವೆ. ಅವುಗಳ ಸಾಲು ಸಾಲು ಗುಂಪು ಗುಂಪು ಆ ಭೂತಗಳು ತಲೆ ಕೆದರಿಕೊಂಡು ಬರ್ತಾ ಇರುವಂತಹ ಇವನನ್ನು ನೋಡಿದ್ವು. ಅರೆ, ತಲೆ ಕೆದರಿಕೊಂಡು ಬರುವಂತಹ ಇವನು ನಮಗಿಂತ ದೊಡ್ಡ ಮರುಳನ ಹಾಗೆ ಕಾಣ್ತಾ ಇದ್ದಾನೆ, ಹುಚ್ಚನ ಹಾಗೆ ಕಾಣ್ತಾ ಇದ್ದಾನೆ. ಇವನನ್ನು ನೋಡಿ ಅವು ಮಾತಾಡ್ಕೊಳ್ತಾ ಇದ್ದಾವೆ, ನಾವೇ ಅತಿ ಪಾಪಗಳನ್ನು ಮಾಡಿದಂಥವರು, ಪಿಶಾಚಿಗಳಲ್ಲಿ ನಾವೇ ಅತಿ ಶ್ರೇಷ್ಠರು, ಅಥವಾ ನಾವೇ ಮೇಲ್ಮಟ್ಟದವರು. ಆದರೂ ನಮ್ಮ ಹಿಂಡಿನಲ್ಲಿ, ನಮ್ಮ ಗುಂಪಿನಲ್ಲಿ ಇರೋರು ಯಾರೂ ಸಹ ಇವನಿಗೆ ಸಮ ಅಲ್ಲ. ಯಾಕೆಂದ್ರೆ ನಾವೆಲ್ಲ, ನಮಗೆ ಯಾರು ತೊಂದರೆಯನ್ನು ಕೊಟ್ಟರೋ ಅಂಥವರಿಗೆ ನಾವು ತೊಂದರೆಯನ್ನು ಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ನಾವು ನಮ್ಮ ಆತ್ಮೀಯರಿಗೆ ಕೇಡನ್ನು ಬಯಸಲಿಲ್ಲ. ಇವನಾದರೆ ಹಾಗಲ್ಲ, ತನಗೆ ತೊಂದರೆಯನ್ನು ಕೊಡದೇ ಇದ್ದಂತಹ ಶಿಶುವಾದ ಚಂದ್ರಹಾಸನನ್ನು ಶಿಶುವಿನಿಂದ ಹಿಡಿದು ದೊಡ್ಡವನಾಗುವ ತನಕ ಕಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಭಗವಂತನ ಭಕ್ತರಿಗೆ ತೊಂದರೆಯನ್ನು ಕೊಟ್ಟಿದ್ದಾನೆ. ತನ್ನ ಸ್ವಾರ್ಥದ ಆಸೆಗಾಗಿ ತನ್ನ ಮಗಳು ಬಾಳು ಹಾಳಾದರೂ ಚಿಂತೆ ಇಲ್ಲ ಅಂತ ಯೋಚನೆ ಮಾಡಿದ್ದಾನೆ. ಇವನ ಓಲ್ ಯಾರು ಪಾಪಿಗಳಿಲ್ಲ. ಇವನ ಪಾಪ ಪರಿಹಾರ ಆಗಬೇಕು ಅಂತಂದ್ರೆ ಹಿರಣ್ಯಕಶಿಪುವಿನ ಎದೆಯನ್ನು ಬಗೆದಿರತಕ್ಕಂತಹ ಚಂಡ ದೈವ, ನರಸಿಂಹನ ಹೆಸರನ್ನು ಹೇಳುವ ಪ್ರಹ್ಲಾದನ ಅನುಗ್ರಹವೇ ಆಗಬೇಕು ಇವನಿಗೆ, ಪ್ರಹ್ಲಾದನ ಮಾರ್ಗದರ್ಶನವೇ ಆಗಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾ ಇದ್ದಾವೆ, ಮಾತಾಡ್ತಾ ಇದ್ದಾವೆ ಆ ಭೂತಗಳು.

ಬೇರೆಯ ಸಂದರ್ಭದಲ್ಲಿ ಆದರೆ ಎಂತಹ ಕೆಚ್ಚೆದೆಯ ವೀರರು ಸಹ ಹೆದರುಕೊಳ್ಳುವಂತಹ ಸಂದರ್ಭ. ಆದರೆ ತನ್ನ ಮಗನ ಚಿಂತೆಯನ್ನೇ ಮಾಡ್ತಾ ಬರ್ತಾ ಇರುವಂತಹ ಮಂತ್ರಿ ದುಷ್ಟಬುದ್ಧಿಗೆ ಸುತ್ತಮುತ್ತಲು ಇರುವಂತಹ ಪರಿಸರ, ಅಲ್ಲಿ ತಿರುಗಾಡ್ತಾ ಇರುವಂತಹ ಭೂತ ಪ್ರೇತಗಳು ಅವನನ್ನು ಹೆದರಿಸಲಿಲ್ಲ. ಅವುಗಳ ಯಾವುದನ್ನೂ ಕಾಣದೆ ಬರೀ ದುಃಖದಿಂದ ತುಂಬಿರುವಂತಹ ಅವನು ದಾರಿಯನ್ನ ಕಾಣಬೇಕು ಅಂತ ಹೇಳಿ ಹತ್ತಿರದಲ್ಲಿಯೇ ಉರಿತಾ ಇರುವಂತಹ ಚಿತೆಯೊಳಗಿಂದ ಒಂದು ಕಟ್ಟಿಗೆಯನ್ನು ಉರಿಯುವ ಕೊಳ್ಳಿಯನ್ನು ಕೈಲಿ ಹಿಡ್ಕೊಂಡಿದ್ದಾನೆ. ಆ ಬೆಳಕಿನಲ್ಲಿ ದಾರಿಯನ್ನು ಕಂಡುಕೊಳ್ತಾ ದೇವಸ್ಥಾನದ ಒಳಗೆ ಬಂದ. ಬಾಗಿಲು ಹಾರ ಹೊಡೆದಿದೆ, ದೇವಸ್ಥಾನದ ಒಳಗಡೆಗೆ ಬೆಳಕಿಲ್ಲ. ತನ್ನ ಕೈಲಿರುವಂತಹ ಕೊಳ್ಳಿಯ ಬೆಳಕಿನಿಂದ ನೋಡ್ತಾ ಇದ್ದಾನೆ ದೇವಸ್ಥಾನದ ಒಳಗಡೆಗೆ. ಏನು ಕಾಣಿಸ್ತಾ ಇದೆ? ಚದುರಿ ಹೋಗಿದೆ ತಲೆ ಕೂದಲು, ಕೈ ಕಾಲುಗಳು ಆಚೆ ಈಚೆ ಚೆಲ್ಲಿ ಬಿಟ್ಟಿದ್ದಾನೆ. ಅನೇಕ ಆಯುಧಗಳ ಹೊಡೆತದಿಂದ ದೇಹ ಛಿದ್ರ ವಿಚ್ಛಿದ್ರವಾಗಿದೆ, ಅನೇಕ ಗಾಯಗಳು ತುಂಬಿದೆ, ರಕ್ತ ಹರಿದು ಹೋಗ್ತಾ ಇದೆ. ಅಂತಹ ರಕ್ತ ರಾಶಿಯ ಪ್ರವಾಹದ ಮಧ್ಯದಲ್ಲಿ ಪ್ರಾಣವನ್ನು ಚೆಲ್ಲಿಕೊಟ್ಟಂತಹ ಸುಕುಮಾರನಾದ ತನ್ನ ಮಗನನ್ನು ಕಂಡನು.

ತನ್ನ ಕಣ್ಣ ಮುಂದೆ ಸತ್ತು ಬಿದ್ದಿರುವ ಆ ಮಗನನ್ನು ನೋಡ್ತಾ ಇದ್ದಾನೆ. ನೋಡಿ ಅವನ ಮನಸ್ಸಿಗೆ ಏನಾಯ್ತು ಅನ್ನೋದನ್ನ ಕವಿ ಇಲ್ಲಿ ಮೊದಲ ಮೂರು ಸಾಲಿನಲ್ಲಿ ಮಾಲೋಪಮೆಯ ಮೂಲಕ, ಮುಂದಿನ ಮೂರು ಸಾಲಿನಲ್ಲಿ ಸಹಜೋಕ್ತಿ ಎನ್ನುವ ಅಲಂಕಾರದ ಮೂಲಕ ಬಹಳ ಅದ್ಭುತವಾಗಿ ವರ್ಣನೆಯನ್ನ ಮಾಡಿದ್ದಾನೆ. ಉನ್ನತವಾದ ತನ್ನ ಮನಸ್ಸಿನ ಕಲ್ಪನೆಯೇ ಮುರಿದು ಕೆಳಗೆ ಬಿದ್ದಿತೋ ಎನ್ನುವಂತೆ, ತನ್ನ ವಂಶದ ಕಲ್ಪವೃಕ್ಷವೇ ಮುರಿದು ಕೆಳಗೆ ಬಿದ್ದಂತೆ, ಸೌಭಾಗ್ಯದ ಅರಮನೆಯೇ ಒಂದು ಗೂಡಿ ಕೆಳಗಡೆಗೆ ಕೆಡವಿದಂತೆ, ತನ್ನ ಕಣ್ಣೆದುರಿಗೆ ತನ್ನ ಮಗ, ತನ್ನ ವಂಶದೀಪಕ ಕೆಳಗಡೆಗೆ ಬಿದ್ದು ಸತ್ತು ಹೋಗಿದ್ದಾನೆ. ಅವನ ಸಮೀಪಕ್ಕೆ ಬಂದ ಆ ದುಷ್ಟಬುದ್ಧಿಯೇ ನೋಡ್ತಾ ಇದ್ದಾನೆ, ಸುಂದರವಾದ ತನ್ನ ಮಗ ಸುಕುಮಾರ ಮದನ ಹೇಗೆ ಕಾಣಿಸ್ತಾ ಇದ್ದ ಅನ್ನೋದನ್ನು ನೋಡ್ತಾ ಇದ್ದಾನೆ. ಮುಖಕ್ಕೆ ಏಟು ಬಿತ್ತು, ಒಂದು ಕಡೆಯ ಮೀಸೆ ಕಿತ್ತೇ ಹೋಗಿದೆ, ಮುಖದ ಭಿನ್ನಾಣವೇ ನಾಶವಾಗಿ ಹೋಗಿದೆ, ಆ ಕಣ್ಣುಗಳು ತೆರೆದಿದ್ದಾನೆ, ಆ ನೋವನ್ನು ತಡಿಲಾರದೆ ಹುಬ್ಬುಗಳು ಗಂಟು ಹಾಕಿಕೊಂಡಿದ್ದಾನೆ, ದೇಹವೆಲ್ಲ ರಕ್ತಮಯವಾಗಿ ಹೋಗಿದೆ, ತಲೆಗೆ ಏಟು ಬಿದ್ದು ತಲೆ ಕೂದಲಿನಿಂದ ರಕ್ತ ಹನುಕ್ತಾ ಇದೆ, ಅವನು ಹಾಕ್ಕೊಂಡಿರುವ ಶ್ರೇಷ್ಠವಾದ ಬಟ್ಟೆಗಳು ಎಲ್ಲವೂ ಸಹ ರಕ್ತದಿಂದ ಚೆಲ್ಲಾಡಿ ಹೋಗಿದೆ ಬಟ್ಟೆಯ ಮೇಲೆ, ಅವನ ಕೈ ಕಾಲುಗಳೆಲ್ಲ ತುಂಡಾಗಿ ಹೋಗಿದ್ದಾವೆ. ಕವಿ ವರ್ಣನೆ ಮಾಡ್ತಾನೆ, ಭಿನ್ನವಾದ ಅವಯವಗಳು ತುಂಡಾಗಿ ಹೋಗಿದ್ದಾವೆ, ಯಾವುದೋ ಒಂದು ಕೈಯೋ ಕಾಲೋ ಕಿವಿಯೋ ಎಲ್ಲೋ ತುಂಡಾಗಿ ಬಿದ್ದುಬಿಟ್ಟಿದೆ. ಸುಂದರವಾದ ಸುಕುಮಾರನಾದ ಮದನನಲ್ಲಿ ಇಂತಹ ಕುರೂಪಿಯಾಗಿ ಅಂಗಗಳೆಲ್ಲ ಕ್ಷತ ವಿಕ್ಷತವಾದಂತಹ ಇಂತಹ ಘೋರ ರೂಪಿನ ಮದನೆಯಲ್ಲಿ ಇಂತಹ ತನ್ನ ಮಗ ಆ ಕಾತ್ಯಾಯಿನಿಯ ಮುಂದೆ ಸತ್ತು ಬಿದ್ದಿದ್ದಾನೆ.

ಕೈಯಲ್ಲಿ ಉರಿತಾ ಇರುವಂತಹ ಕೊಳ್ಳಿಗಳನ್ನ ಬಿಸಾಕಿದ. ಮಗನ ಸಮೀಪಕ್ಕೆ ಬಂದ. ಅವನ ಮೈ ಮೇಲೆ ಅಂತಃಕರಣದಿಂದ ತನ್ನ ಕೈಗಳನ್ನ ಆಡಿಸ್ತಾ ಇದ್ದಾನೆ. ಗಾಯಗಳ ಏಟ ಬಿದ್ದು ರಕ್ತ ಹರಿತಾ ಇದೆ. ಆ ದೇಹವನ್ನ ತಡವಿತಾ ಇದ್ದಾನೆ, ತಕ್ಕಹಿಸ್ತಾ ಇದ್ದಾನೆ. ಮೆಲ್ಲಕ್ಕೆ ಆ ದೇಹವನ್ನ ಎತ್ತಿಕೊಂಡು ತನ್ನ ಎದೆಯ ಮೇಲೆ ಒರಗಿಸಿಕೊಂಡ. ಆ ಮಗಕ್ಕೆ ತನ್ನ ಮುಖವನ್ನು ಇಟ್ಟು ಆತ್ಮೀಯತೆಯಿಂದ ಚುಂಬಿಸ್ತಾ ಮುತ್ತು ಕೊಡ್ತಾ ಹೇಳ್ತಾ ಇದ್ದಾನೆ, ಮಗನೇ ನಿನ್ನ ಅಪ್ಪ ನಾನು ಬಂದಿದ್ದೀನಿ ಕಣೋ. ಹೇಳೋ ತಂದೆ, ಯಾಕೋ ಹೀಗೆ ಮಲ್ಕೊಂಡಿದ್ದೀಯ? ಈ ನಾಡನ್ನ ರಕ್ಷಣೆ ಮಾಡಬೇಡವೆ? ಈ ನಾಡಿನ ಆಡಳಿತವನ್ನು ನಡೆಸಬೇಡವೆ? ಪ್ರತಿದಿನ ಮನೆಗೆ ಬಂದ ಮೇಲೆ ಈ ದಿನ ಮಹಾರಾಜ ಕುಂತಳಾದೀಶ್ವರ ಈ ರೀತಿ ಹೇಳ್ದ, ತಂದೆಯವರೇ ಈ ರೀತಿ ಮಹಾರಾಜ ಆಜ್ಞೆ ಮಾಡ್ದ ಅಂತ ನನ್ನ ಮುಂದೆ ವಿವರಿಸ್ತಾ ಇದ್ದೆಲ್ಲ ಕಂದ. ಇವತ್ತು ಏನ್ ಹೇಳಿದ್ನಪ್ಪ ಮಹಾರಾಜ? ಏನ್ ಹೇಳ್ದ? ಏನು ಆಜ್ಞೆಯನ್ನು ಮಾಡಿದ್ದಾನೆ ಅದನ್ನು ಹೇಳೋ ಕಂದ. ಯಾಕೆ ಸುಮ್ಮನಿದ್ದೀಯಾ ಅಂತ ಹೇಳಿ ಹಲವು ರೀತಿಯಿಂದ ಹಂಬಲಿಸಿದ.

0: ಮಗನೇ ಮದನ ನೋಡೋ, ಚಂದ್ರಹಾಸ ಬಂದಿದ್ದಾನೆ. ಅವನಿಗೆ ಆಜ್ಞೆಯನ್ನು ಮಾಡಬೇಕಲ್ವೇ? ಅನೇಕ ಬ್ರಾಹ್ಮಣರು ನಿನ್ನ ದರ್ಶನಕ್ಕಾಗಿ ಬಂದಿದ್ದಾರೆ. ಅವರಿಗೆಲ್ಲ ಅನೇಕ ವಿಧವಾದ ದಾನ ಧರ್ಮ ದಕ್ಷಿಣೆಯಿಂದ ಅವರನ್ನು ಸಂತವಿಸಬೇಕಲ್ವೇ? ಮಗು, ಯಾಕೋ ಮಾತಾಡ್ತಾ ಇಲ್ಲ? ನಾನು ಬೈದೆ ಅಂತ ಸಿಟ್ಟು ಮಾಡ್ಕೊಂಡಿದ್ದೇನೋ? ಖಂಡಿತ ಸಿಟ್ಟು ಮಾಡ್ಕೊಳ್ಬೇಡ. ಈ ಶಿಕ್ಷೆ ನಿನಗಾಗಬಾರದಿತ್ತು. ಯಾಕೆ ಅಂತಂದ್ರೆ, ವೈಷ್ಣವ ದ್ರೋಹಿಗಳು ಯಾರು, ವಿಷ್ಣುವಿನ ಪರಮ ಭಕ್ತರಿಗೆ ಯಾರು ತೊಂದರೆಯನ್ನು ಉಂಟು ಮಾಡ್ತಾರೋ ಅಂಥವರಿಗಾಗಬೇಕು. ಆ ಕೆಲಸವನ್ನು ನಾನು ಮಾಡಿದ್ದೇನೆ. ನನಗೆ ಈ ನೋವು, ನನಗೆ ಇಂತಹ ಸಾವು ಬರಬೇಕೇ ಹೊರತು ನಿನಗಲ್ಲ ಕಂದ. ಯಾಕೆ ಅಂತಂದ್ರೆ, ನೀನು ಅಚ್ಯುತ ಪರಾಯಣ, ಶಿವಪೂಜಕ, ದೇವರು ಗುರುಗಳು ಬ್ರಾಹ್ಮಣರ ಸೇವಕ. ನೀನು ಇಂಥವನು, ನೀನು ಮೋಸದಿಂದ ಸಾಯುವುದು ಯೋಗ್ಯವೇ ಕಂದ? ಮದನ ಮಾತಾಡೋ ಅಂತ ಹೇಳಿ ಹಲವು ರೀತಿಯಿಂದ ವ್ಯಥೆಪಟ್ಟ ದುಷ್ಟಬುದ್ಧಿ.
1: ನೀ

ತನ್ನ ಮಗನಲ್ಲಿರುವಂತಹ ವಿಶೇಷವಾದ ಗುಣಗಳನ್ನ ಹಾಡಿ ಹೊಗಳಿ ಹಂಬಲಿಸ್ತಾ ಇದ್ದಾನೆ ಮಂತ್ರಿ ದುಷ್ಟಬುದ್ಧಿ. ಮದನ, ನೀನು ಮಿತ್ರಪ್ರಿಯ, ಅನೇಕ ನಿನ್ನ ಸ್ನೇಹಿತರಿಗೆ ಪ್ರಿಯವಾದಂಥವನು. ನೀನು ರಾಜನಾದ ಕುಂತಳೇಶ್ವರನಿಗೆ ಸಂತೋಷವನ್ನು ಉಂಟು ಮಾಡಿದವನು. ನೀನು ಮಂಗಳವಾದ ಚರಿತ್ರೆ, ಉತ್ತಮವಾದ ನಡತೆಯನ್ನು ಹೊಂದಿದ್ದೀಯ. ಬುಧರಿಗೆ ಅಂದರೆ ಅನೇಕ ಪಂಡಿತರಿಗೆ ಆಶ್ರಯವನ್ನು ಕೊಟ್ಟಿದ್ದೀಯ. ಹಿರಿಯದನ್ನು ಗುರುಭಾವಿ ಅಂದರೆ ಹಿರಿಯ ವಿಚಾರಗಳನ್ನು ಚಿಂತನೆಯನ್ನು ಮಾಡ್ತಾ ಇದ್ದೀಯ. ಹಿರಿಯರನ್ನು ಗೌರವಿಸ್ತಾ ಇದ್ದೀಯ. ಜೊತೆಗೆ ಕವಿನುತ, ಕವಿಗಳಿಂದ ಸ್ತುತಿಸಲ್ಪಟ್ಟವನು ಅಥವಾ ನಮಸ್ಕರಿಸಲ್ಪಟ್ಟವನು ನೀನು. ವಿಚಿತ್ರ ಗುಣಿ, ನಿನಗೆ ಅನೇಕವಾದ ವಿಶಿಷ್ಟವಾದಂತಹ ಗುಣಗಳಿದೆ. ಮಂದರ ನಿಭ ಅಂದರೆ ಗಾಂಭೀರ್ಯದಿಂದ ಕೂಡಿದಂಥವನು. ಸತತಂ ಭೋಗಿ, ಸದಾಕಾಲ ಸುಖವನ್ನೇ ಅನುಭವಿಸಿದವನು. ನಿನ್ನ ಕಾಲಿನಲ್ಲಿ ಧ್ವಜ, ವಜ್ರ ಇತ್ಯಾದಿಗಳು ಲಕ್ಷಣಗಳು ನಿನ್ನ ಕಾಲಿನಲ್ಲಿದೆ. ಪುತ್ರ, ಇಂತಹ ಗುಣ ನಿನ್ನವು ಅಂತ ಹೇಳಿ ಇವನು ವರ್ಣನೆ ಮಾಡ್ತಾ ಇದ್ದಾನೆ. ಹೀಗೆ ನವಗ್ರಹ ಸ್ಥಿತಿಗಳು ನಿನ್ನಲ್ಲಿದೆ. ನಿನ್ನನ್ನು ಯಾರೂ ರಕ್ಷಣೆಯೇ ಮಾಡಲೇ ಇಲ್ವೇ? ನಿನಗೆ ನಾನೇ ಶತ್ರುವಾದ್ನಲ್ಲ ಮಗನೇ ಅಂತ ಹೇಳಿ ಹಲವು ರೀತಿಯಲ್ಲಿ ಮಂತ್ರಿಯಾದಂತಹ ದುಷ್ಟಬುದ್ಧಿ ಶೋಕವನ್ನು ಪಟ್ಟ. ಈ ಪದ್ಯದಲ್ಲಿ ಕವಿ ಶ್ಲೇಷಾಲಂಕಾರದಿಂದ ನವಗ್ರಹಗಳನ್ನು ಸಹ ವರ್ಣನೆ ಮಾಡ್ತಾ ಇದ್ದಾನೆ. ಮಿತ್ರ ಅಂದ್ರೆ ಸೂರ್ಯ, ರಾಜ ಅಂದ್ರೆ ಚಂದ್ರ, ಮಂಗಳ, ಬುಧ, ಗುರು, ಕವಿ ಅಂದ್ರೆ ಶುಕ್ರ, ವಿಚಿತ್ರ ಗುಣಿ ಮಂದರ ನಿಭ ಅಂತಂದ್ರೆ ಶನಿ, ಭೋಗಿ ಅಂತಂದ್ರೆ ಹಾವಿನ ತಲೆಯುಳ್ಳಂತಹವನು ರಾಹು, ಅದೇ ರೀತಿ ಧ್ವಜ ವಜ್ರ ಅಂತಂದ್ರೆ ಕೇತು. ಇವೆಲ್ಲ ಇರೋದ್ರಿಂದ ಈ ನವಗ್ರಹಗಳನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ತನ್ನ ಮಗನ ವಿಶೇಷವಾದ ಗುಣಗಳನ್ನು ವರ್ಣನೆ ಮಾಡ್ತಾ ಇದ್ದಾನೆ. ಕವಿಗೆ ಇರುವಂತಹ ವಿಶೇಷವಾದಂತಹ ಅಲಂಕಾರ ಪ್ರತಿಭೆ ಎಷ್ಟಿದೆ, ಭಾಷಾ ಪ್ರತಿಭೆ ಎಷ್ಟಿದೆ ಅನ್ನೋದಕ್ಕೆ ಈ ಪದ್ಯ ಒಂದು ಉತ್ಕೃಷ್ಟವಾದಂತಹ ಉದಾಹರಣೆ. ಈ ರೀತಿ ದುಃಖಿಸುತ್ತಾ ಮುಂದೆ

ದುಷ್ಟಬುದ್ಧಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಸುರಿತಾ ಇದೆ. ಆ ಸುರಿದ ನೀರು ಮಗನ ಮೈ ಮೇಲಿರುವಂತಹ ಗಾಯವನ್ನು ತೊಳಿತಾ ಇದೆ ಅನ್ನುವ ಹಾಗೆ ಅವನ ದೇಹದಲ್ಲಿ ಉಂಟಾದ ಗಾಯದ ರಕ್ತದ ಧಾರೆಯನ್ನ ತೊಳೆದು ಹೋಯಿತು. ಅವನನ್ನು ಅನೇಕ ರೀತಿಯಿಂದ ಮುದ್ದು ಮಾಡ್ತಾ ಇದ್ದಾನೆ, ಅನೇಕ ರೀತಿಯಿಂದ ಹಂಬಲಿಸಿದ, ಹಲುಬಿದ. ಕೊನೆಗೆ ಅವನು ಯೋಚನೆ ಮಾಡ್ದ, ನನ್ನ ಮಗನ ಸಾವಿಗೆ ನಾನೇ ಕಾರಣ, ಯಾರ ಅಭಿವೃದ್ಧಿಗಾಗಿ ನಾನು ಇಷ್ಟೆಲ್ಲ ಹಂಬಲಿಸಿದನೋ ಅಂತ ಮಗನೇ ಬದುಕದೆ ಹೋದ್ಮೇಲೆ ನಾನಿನ್ಯಾಕಿರಬೇಕು ಅಂತ ಹೇಳಿ ಚಿಂತೆಯನ್ನು ಮಾಡ್ತಾ ದುಃಖ ಹೆಚ್ಚಾಗಿ ಅಳಲನ್ನು ಸಹಿಸಲಾರದೆ ಆ ದೇವಸ್ಥಾನದ ಕಂಬಗಳಿಗೆ ತನ್ನ ತಲೆಯನ್ನ, ನೋವನ್ನು ತಡೆಯಲಾರದೆ ವ್ಯಥೆಯಿಂದ ಜೋರಾಗಿ ತನ್ನ ತಲೆಯನ್ನು ಬಡಿದುಕೊಂಡಾಗ ಕುಂಬಳದ ಕಾಯಿಯಂತೆ ಅವನ ತಲೆ ಫಟ್ ಅಂತ ಒಡೆದು ಅವನ ತಲೆಯಲ್ಲಿರುವಂತಹ ಮೆದುಳೆಲ್ಲ ಹೊರಗೆ ಚೆಲ್ಲಿ ಹೋಯಿತು. ಅವನು ಅಲ್ಲಿಯೇ ಕೆಳಗೆ ಬಿದ್ದು ಮೃತನಾದ ಆ ಮಂತ್ರಿ ದುಷ್ಟಬುದ್ಧಿ. ಹೀಗೆ ದೇವರ ಮುಂದೆ ಬೆಳಗ್ತಾ ಇರುವಂತಹ ಎರಡು ದೀಪಗಳು ನಂದಿ ಹೋದವು ಎನ್ನುವಂತೆ ಆ ಮಂತ್ರಿಯಾದ ದುಷ್ಟಬುದ್ಧಿ ಹಾಗೂ ಅವನ ಮಗ ಮದನ ಇಬ್ಬರು ಸತ್ತು ಬಿದ್ದರು.

ಹೀಗೆ ತಂದೆ ಮಕ್ಕಳು ಇಬ್ಬರು ಇಲ್ಲಿ ಸತ್ತಿದ್ದು ಯಾರಿಗೂ ಗೊತ್ತೇ ಆಗ್ಲಿಲ್ಲ. ರಾತ್ರಿ ಸಮಯದಲ್ಲಿ ಇದು ನಡೆದಿದ್ದು ಯಾರಿಗೂ ಗೊತ್ತೇ ಆಗಿಲ್ಲ. ಊರಿನಲ್ಲಿ ಎಲ್ಲ ತಮಗೊಬ್ಬ ಹೊಸ ರಾಜ ಸಿಕ್ಕ, ರಾಜನಿಗೆ ಮದುವೆಯಾಗಿದೆ, ತಮ್ಮ ರಾಜ್ಯದ ರಾಜಕುಮಾರಿ ಮಹಾರಾಣಿ ಆಗಿದ್ದಾಳೆ. ಆ ಉತ್ಸವ ಸಂಭ್ರಮದಲ್ಲಿ ಇಡೀ ರಾಜಧಾನಿ ಸಂಭ್ರಮಿಸ್ತಾ ಇದೆ. ಹಾಗಾಗಿ ಇವರಿಗೆ ಗೊತ್ತೇ ಆಗಲಿಲ್ಲ. ಮಾರನೇ ದಿನ ಬೆಳಗ್ಗೆ ಸೂರ್ಯೋದಯ ಆಯಿತು. ಕವಿ ಬಹಳ ಚೆನ್ನಾಗಿ ಈ ಸೂರ್ಯೋದಯದ ವರ್ಣನೆಯನ್ನು ಅತ್ಯದ್ಭುತವಾಗಿ ಪದ್ಯದಲ್ಲಿ ಮಾಡಿದ್ದಾನೆ. ಅಂಧಕಾರದೊಡನೆ ಕತ್ತಲೆಯು ಜಾರಿ ಹೋಯಿತು. ಆ ಕಮಲದ ಮೊಗ್ಗಿನಲ್ಲಿ ಹಿಂದಿನ ದಿನ ಸೂರ್ಯಾಸ್ತ ಆದಾಗ ಆ ಕಮಲದ ಮೇಲೆ ಜಯಂಕಾರವನ್ನು ಮಾಡ್ತಾ ಇದ್ದಂತಹ ದುಂಬಿಗಳು ಸೂರ್ಯಾಸ್ತ ಆದಾಗ ಆ ಕಮಲಗಳು ಮುಚ್ಚಿಕೊಂಡಾಗ ಅದರ ಒಳಗಡೆಗೆ ಬಂಧಿಯಾಗಿದ್ದು. ಈಗ ಸೂರ್ಯೋದಯದಿಂದ ಆ ಕಮಲಗಳೆಲ್ಲ ಅರಳಿದೆ. ಹಾಗಾಗಿ ಅಳಿ ಕುಲದ ಸೆರೆ ಬಿಟ್ಟುದು ಅಂಬುಜದ ಒಡನೆ ಕಮಲದ ಒಳಗಡೆಗೆ ಸೆರೆಯಾಗಿರುವಂತಹ ಆ ದುಂಬಿಗಳ ಮತ್ತೆ ಅಲ್ಲಿಂದ ಸ್ವಾತಂತ್ರ್ಯವನ್ನು ಪಡ್ಕೊಂಡು ಹಾರಾಡ್ತಾ ಇದ್ದಾವೆ. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಮೂಡಿದ್ದಾನೆ. ಹೀಗೆ ಎಲ್ಲ ಕಡೆಗೂ ಮಂಗಳಮಯವಾದಂತಹ ವಾತಾವರಣ ಹೊಂಗಿರಣಗಳು ತುಂಬಿದೆ. ಇಂತಹ ಬೆಳಗಿನಲ್ಲಿ ದೇವರನ್ನು ಪೂಜೆ ಮಾಡಬೇಕು ಅಂತ ಹೇಳಿ ಆ ಚಂಡಿಕಾಲಯಕ್ಕೆ ಬರ್ತಾ ಇದ್ದಾನೆ ಒಬ್ಬ ಅರ್ಚಕ. ಅವನು ದಾರಿಯಲ್ಲಿ ಬಿಟ್ಟಿರುವಂತಹ ಹೊಸ ಹೂವುಗಳನ್ನು ಬಿಡಿಸಿಕೊಂಡು ದೇವಿಯ ಸ್ತೋತ್ರವನ್ನು ಮಾಡ್ತಾ ದುರ್ಗಾ ಸೂಕ್ತವನ್ನು ಹೇಳ್ಕೊಳ್ತಾ ದೇವಸ್ಥಾನದ ಒಳಗಡೆಗೆ ಪ್ರವೇಶ ಮಾಡ್ದ. ಆದರೆ ಅಲ್ಲಿ ನೋಡಿದರೆ ಏನು, ಎಲ್ಲ ಕಡೆಗೂ ರಕ್ತ ಎರಚಿಬಿಟ್ಟಿದೆ. ಎಲ್ಲೋ ಒಂದು ಕಡೆಗೆ ತುಂಡು ತುಂಡಾಗಿ ಬಿದ್ದಿರುವಂತಹ ಅಂಗಾಂಗಗಳು ನೋಡಿದರೆ ವಿಚಿತ್ರಮಯವಾದಂತಹ ಸನ್ನಿವೇಶ. ನೋಡಿದರೆ ಇಬ್ಬರು ವ್ಯಕ್ತಿಗಳು ಅಲ್ಲಿ ಸತ್ತು ಬಿದ್ದಿದ್ದಾರೆ. ಇವರನ್ನು ನೋಡಿ ಆಶ್ಚರ್ಯ ಆಯಿತು ಆ ಅರ್ಚಕನಿಗೆ.

ಅಲ್ಲಿ ಬಿದ್ದಿರುವ ಎರಡು ದೇಹಗಳನ್ನು ನೋಡಿದ, ಗಮನ ಇಟ್ಟು ನೋಡಿದ ಮೇಲೆ ಅರ್ಚಕನಿಗೆ ಗೊತ್ತಾಯಿತು, ಇದು ನಮ್ಮ ಮಹಾಮಂತ್ರಿಗಳಾದ ದುಷ್ಟಬುದ್ಧಿ ಹಾಗೂ ಅವನ ಮಗನಾದಂತಹ ಮದನನ ದೇಹ ಅಂತ. ಅವನಿಗೆ ಆಶ್ಚರ್ಯ ಆಯಿತು, ಇದೇನಿದು ವಿಚಿತ್ರ, ನಿನ್ನೆ ಸಂಜೆಯಿಂದ ಇವತ್ತು ಬೆಳಗಿನ ಒಳಗಡೆಗೆ ಅಥವಾ ನಿನ್ನೆ ರಾತ್ರಿಯಲ್ಲಿ ಎಂತೆಂತಹ ಕೆಲಸಗಳು ನಡೆದಿದೆ. ಪಟ್ಟಣದೊಳಗೆ ಹೊಸಗೆ ಪಸರಿಸಿತು. ನಿನ್ನೆ ಸಂಜೆ ನೋಡಿದ್ರೆ ಪಟ್ಟಣದಲ್ಲೆಲ್ಲ ಸಂಭ್ರಮ, ಉತ್ಸವ ನಡೀತಾ ಇದೆ, ಹೊಸಗೆ ಉತ್ಸವ ನಡೀತಾ ಇದೆ. ರಾಜ್ಯವನ್ನು ಬಿಟ್ಟು ನಮ್ಮ ಕುಂತಳಾದೀಶ್ವರ ವಾನಪ್ರಸ್ಥಾಶ್ರಮಕ್ಕೆ ಅಂತ ಕಾಡಿಗೆ ಹೋದ ನಿನ್ನೆಯ ರಾತ್ರಿ. ಚಂದ್ರಹಾಸನಿಗೆ ನಿನ್ನೆಯ ರಾತ್ರಿಯೇ ಪಟ್ಟಾಭಿಷೇಕವಾಗಿದೆ. ನೋಡಿದ್ರೆ ಆಶ್ಚರ್ಯ, ನಿನ್ನೆಯ ರಾತ್ರಿಯೇ ಇಲ್ಲಿ ಮಂತ್ರಿಯಾದ ದುಷ್ಟಬುದ್ಧಿಗೂ ಆತನ ಮಗನಾದಂತಹ ಮದನನಿಗೂ ದುರ್ಮರಣ ಸಂಭವಿಸಿದೆ. ಅಬ್ಬಾ, ಇಂತಹ ಕೆಲಸವನ್ನು ಯಾರು ಮಾಡಿದ್ರಪ್ಪ? ಈ ದುರ್ಮರಣಕ್ಕೆ ಕಾರಣರಾದ ಯಾರು? ಶಿವಶಿವ ಅನ್ನುತ್ತ ಹೆದರುಕೊಂಡು ಭಯದಿಂದ ನೇರವಾಗಿ ರಾಜನಾದಂತಹ ಚಂದ್ರಹಾಸನ ಸಮೀಪಕ್ಕೆ ಬಂದು, ಪ್ರಭು, ದುರ್ಗಾಲಯದಲ್ಲಿ ಇಂತಹ ದುರ್ಮರಣ ಘಟಿಸಿದೆ ಅಂತ ವಿಷಯವನ್ನು ಹೇಳಿದಾಗ, ಅದನ್ನು ಕೇಳಿ ಚಂದ್ರಹಾಸ ದೇವಾಲಯಕ್ಕೆ ಹೋಗಬೇಕು ಅಂತ ಹೇಳಿ, ಜೊತೆಗೆ ಈ ವಿಷಯವನ್ನು ಕೇಳಿ ಕಾಲಿಗೆ ಪಾದರಕ್ಷೆಗಳನ್ನು ಹಾಕೊಳ್ಳಿಕ್ಕೂ ಸಮಯವಿಲ್ಲದೆ ಇದ್ದಾಗೆ ವೇಗವಾಗಿ ಬೇಗನೆ ಆ ಸ್ಥಳಕ್ಕೆ ಬಂದ.

ಆ ದುರ್ಗಾ ಮಂದಿರಕ್ಕೆ ಅನೇಕ ಜನಗಳ ಜೊತೆಗೆ ಅಂಗರಕ್ಷಕರು, ಸಖರು, ಸೇವಕರು, ಸಖಿಯರ ಜೊತೆಗೆ ಬಂದ ಮಂತ್ರಿಗಳನ್ನೆಲ್ಲ ಕರ್ಕೊಂಡು ಬಂದಿದ್ದಾನೆ. ಅವರೆಲ್ಲರೂ ಸಹ ಬಂದಿದ್ದಾರೆ. ಅನೇಕ ಜನಗಳು ಅಲ್ಲಿ ನೆರೆದಿದ್ದಾರೆ. ಅಲ್ಲಿ ನೋಡಿದರೆ ಮಾವ ಮೈದನರು ಇಬ್ಬರು ಸಹ ಪ್ರಾಣಹಾನಿಯಾಗಿ ಅಲ್ಲಿ ಬಿದ್ದಿರುವುದನ್ನು ನೋಡಿದ. ಬಹಳ ದುಃಖ ಆಯಿತು ಚಂದ್ರಹಾಸನಿಗೆ. ಇದೇನಿದು ತಾಯೇ, ಒಂದು ಕಡೆ ನಗೆಯನ್ನು ಕೊಡ್ತೀಯ ಬದುಕಿನಲ್ಲಿ, ಇನ್ನೊಂದು ಕಡೆಗೆ ಈ ದುಃಖವನ್ನು ಕೊಡ್ತಾ ಇದ್ದೀಯ. ನಿನ್ನೆಯ ದಿನ ಇನ್ನೊಂದು ಮದುವೆಯಾದಂಥ ಸಂತೋಷ, ರಾಜ್ಯಕ್ಕೆ ಒಡೆಯನಾದಂಥ ಸಂತೋಷ, ಇಲ್ಲಿ ನೋಡಿದರೆ ಎರಡು ಸಂತೋಷವನ್ನು ಕೊಟ್ಟೆ, ಅದೇ ರೀತಿ ಎರಡು ದುಃಖವನ್ನು ಕೊಡ್ತಾ ಇದ್ದೀಯೇ. ನನ್ನ ಮಾವನಾದಂತಹ ದುಷ್ಟಬುದ್ಧಿ, ನನ್ನ ಮೈದನನಾದಂತಹ ಮದನನ ಸಾವಿನ ನೋವನ್ನು ನನಗೆ ಕೊಟ್ಟೆ. ತಾಯೇ, ನಾನು ಮಾಡಿದ ಅಪರಾಧವೇನು? ನನಗೆ ಬಂದಿರುವಂತಹ ಭಾಗ್ಯವನ್ನು ಕತ್ತರಿಸಿಬಿಟ್ಟೆ ನೀನು. ಅಮ್ಮ, ನನ್ನ ತಪ್ಪೇನು? ನೀನು ಅನುಗ್ರಹ ಮಾಡಿ ಇವರ ಪ್ರಾಣವನ್ನು ಕೊಟ್ಟ ಹಿಂತಿರುಗಿಸಿದರೆ ಸರಿ, ಇಲ್ಲದೇ ಆದರೆ ನಾನೂ ಸಹ ಪ್ರಾಣತ್ಯಾಗ ಮಾಡ್ತೇನೆ, ನನಗೆ ವೈಕುಂಠವೇ ಪ್ರಾಪ್ತವಾಗಲಿ ಅಂತ ಹೇಳಿ ತೀರ್ಮಾನವನ್ನು ಮಾಡಿಕೊಂಡ ಚಂದ್ರಹಾಸ.

0: ಬಂದು ಗೋಳಾಡ್ತಾ ಇರುವಂತಹ ಅನೇಕ ಬಂಧು ಜನಗಳಿಗೆಲ್ಲ ಧೈರ್ಯವನ್ನು ಹೇಳಿದ. ವಿಷಯ ಬಂದಿದ್ದಾಳೆ, ವಿಷಯ ತಾಯಿ ಬಂದಿದ್ದಾರೆ, ಅವರೆಲ್ಲರೂ ಸಹ ವ್ಯಥೆಯನ್ನು ಪಡ್ತಾ ಇದ್ರೆ ಅವರಿಗೆಲ್ಲ ಧೈರ್ಯವನ್ನು ಹೇಳಿ ಹೇಗಾದ್ರೂ ಮಾಡಿ ತಾಯಿಯ ಅನುಗ್ರಹವನ್ನು ಪಡೆದು ದುರ್ಗೆಯ ಅನುಗ್ರಹದಿಂದ ನಾನು ಇವರಿಬ್ಬರನ್ನು ಬದುಕಿಸ್ಕೊಳ್ತೇನೆ ಅಂತ ಹೇಳಿ ಇವರ ಸಮಾಧಾನವನ್ನು ಹೇಳಿದ. ದೇವಿಯ ಮುಂದ್ಗಡೆಗೆ ಒಂದು ಚತುಶ್ರಾಕಾರದ ಚೌಕಾಕಾರದ ಒಂದು ಕುಂಡವನ್ನು ಮಾಡಿಸಿಕೊಂಡಿದ್ದಾನೆ, ನಿರ್ಮಾಣ ಮಾಡಿಸಿ ಅದರಲ್ಲಿ ಅಗ್ನಿಯನ್ನು ಪ್ರತಿಷ್ಠಾಪಿಸಿದ. ಅಲ್ಲಿ ಕುತ್ಕೊಂಡು ಅನೇಕ ರೀತಿಯ ಪೂಜೆ ಬಲಿದಾನಗಳಿಂದ ದೇವಿಗೆ ಅನುಷ್ಠಾನವನ್ನು ಮಾಡ್ತಾ ಇದ್ದಾನೆ, ಹೋಮವನ್ನು ಮಾಡ್ತಾ ಇದ್ದಾನೆ, ವಿಶೇಷವಾಗಿ ಪಾಯಸದಿಂದ ಹೋಮವನ್ನು ಮಾಡ್ತಾ ಇದ್ದಾನೆ. ದುರ್ಗಾ ಪಾಯಸ ಪ್ರಿಯ ಅಂತ ಒಂದು ಮಾತು, ಪಾಯಸಾನ್ನ ಪ್ರಿಯ ಅಂತ ಹೇಳಿ ಲಲಿತಾ ಸಹಸ್ರನಾಮದಲ್ಲಿ ತಾಯಿ ದುರ್ಗೆಯನ್ನು ವರ್ಣನೆ ಮಾಡ್ತಾರೆ. ಹಾಗೆ ಆ ಪಾಯಸದ ಮೂಲಕ ಅನೇಕ ರೀತಿಯ ಹೋಮವನ್ನು ದೇವಿಯ ಹೆಸರು ಹೇಳ್ತಾ ಹೋಮವನ್ನು ಮಾಡಿದ. ಇಲ್ಲಿ ಕವಿ ಒಂದೇ ಪದ್ಯದಲ್ಲಿ ಎರಡು ಪದಗಳನ್ನು ಬಳಸ್ತಾನೆ, ಘೃತ ಮತ್ತು ಆಜ್ಯ ಅಂತ. ಎರಡೂ ತುಪ್ಪಕ್ಕೆ ಹೆಸರೇ, ತುಪ್ಪ ಗಟ್ಟಿಯಾಗಿದ್ರೆ ಘೃತ, ತುಪ್ಪ ನೀರಾಗಿದ್ರೆ ಆಜ್ಯ. ಹೀಗೆ ಇಂಥವುಗಳನ್ನೆಲ್ಲ ಬಳಸಿ ಅವನು ದೇವಿಯ ಹೆಸರಿನಲ್ಲಿ ದುರ್ಗಾ ಸೂಕ್ತದಿಂದ ಪೂಜೆಯನ್ನು ಮಾಡ್ತಾ ಶ್ರದ್ಧೆಯಿಂದ ಭಕ್ತಿಯಿಂದ ಹೋಮವನ್ನು ಮಾಡಿದ. ಆದರೂ ತಾಯಿ ಒಲಿಯಲಿಲ್ಲ, ಅಷ್ಟು ಸುಲಭಕ್ಕೆ ಇವನ ಮೇಲೆ ಕಟಾಕ್ಷವನ್ನು ಬೀರಲಿಲ್ಲ. ಇವನಿಗೆ ಸಾತ್ವಿಕವಾದ ಸಿಟ್ಟು ಬಂತು, ಅವಳನ್ನು ಬೇಗ ಒಲಿಸ್ಕೊಳ್ಬೇಕು ಅಂತ ಅಂದರೆ ಬೇರೆ ರೀತಿಯ ಪ್ರಯೋಗವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾನೆ ಚಂದ್ರಹಾಸ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 31ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಬಿಸಿ ವಿಶಾಖ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಂಎಸ್ ವಿನಾಯಕ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಖನಿಜ ತಿದ್ದುಪಡಿ ಮಸೂದೆ 2026 ಹಿಂಪಡೆಯಲು ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆರೋಪ, ಇಡಿಯಿಂದ 21 ಸ್ಥಳಗಳಲ್ಲಿ ಶೋಧ ಕಾರ್ಯ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು ಇನ್ನೊಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಡಾ ಉಮಾಶ್ರೀ ಅವಿರೋಧ ಆಯ್ಕೆ. ಮಂಕಾಳ ವೈದ್ಯ ವಿಧಾನಸಭೆ ಉಪಾಧ್ಯಕ್ಷರಾಗಿ ನೇಮಕ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ ಸಿಬಿಐ ತನಿಖೆ ನಡೆಸುವಂತೆ ತಮಿಳುನಾಡು ವಿಧಾನಸಭೆಯಲ್ಲಿ ಪಕ್ಷಾತೀತ ಆಗ್ರಹ. ಗಣಿಗಾರಿಕೆ ಮತ್ತು ಖನಿಜಗಳ ತಿದ್ದುಪಡಿ ಮಸೂದೆ 2026 ತಕ್ಷಣವೇ ಹಿಂಪಡೆಯುವಂತೆ ಆಗ್ರಹಿಸಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಕಲ್ಲಿದ್ದಲು ಮತ್ತು ಗಣಿ ಸಚಿವ ಜಿ ಕಿಶನ್ ರೆಡ್ಡಿ ಅವರಿಗೆ ಪತ್ರ ಬರೆದಿದ್ದಾರೆ. ಖನಿಜ ಹಕ್ಕುಗಳು ಮತ್ತು ಖನಿಜ ಯುಕ್ತ ಭೂಮಿಯ ಮೇಲೆ ತೆರಿಗೆ ವಿಧಿಸುವ ರಾಜ್ಯಗಳ ಸಾಂವಿಧಾನಿಕ ಅಧಿಕಾರವನ್ನು ನಿರ್ಬಂಧಿಸುವ ಈ ಮಸೂದೆಯ ಅಂಶಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸಂವಿಧಾನದ ರಾಜ್ಯಪಟ್ಟಿಗೆ 49 ಮತ್ತು 50 ನಮೂದುಗಳ ಅಡಿಯಲ್ಲಿ ಖನಿಜಗಳ ಮೇಲೆ ಶಾಸನಾತ್ಮಕ ಹಾಗೂ ಆರ್ಥಿಕ ಅಧಿಕಾರ ಸಂಪೂರ್ಣವಾಗಿ ರಾಜ್ಯಗಳಿಗೆ ಸೇರಿದ್ದು ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ಈ ಏಕಪಕ್ಷೀಯ ನಡೆ ದೇಶದ ಒಕ್ಕೂಟ ವ್ಯವಸ್ಥೆಯ ಆಶಯಕ್ಕೆ ಸಂಪೂರ್ಣ ವಿರೋಧವಾಗಿದೆ. ಇದು ರಾಜ್ಯಗಳ ಆರ್ಥಿಕ ಸ್ವಾಯತ್ತತೆಗೆ ಧಕ್ಕೆ ತರಲಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಈ ಮಸೂದೆಯನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಪರೀಕ್ಷೆಯ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಕರ್ನಾಟಕ ಹಾಗೂ ಅಹಮದಾಬಾದ್ನ ಒಟ್ಟು 21 ಸ್ಥಳಗಳಲ್ಲಿ ಏಕಕಾಲಕ್ಕೆ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆ ಪಿಎಂಎಲ್ಎ ಅಡಿಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ಕೆಪಿಎಸ್ಸಿ ಮುಖ್ಯ ಕಚೇರಿ ಅಮಾನತುಗೊಂಡಿರುವ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಹಾಗೂ ಸದಸ್ಯೆ ಶಾಂತಾ ಹೊಸಮನಿ ಅವರ ನಿವಾಸಗಳು, ಮಧ್ಯವರ್ತಿಗಳ ಕಚೇರಿಗಳು, ಎಜುಟೆಸ್ಟ್ ಸಲ್ಯೂಷನ್ಸ್ ಕಂಪನಿಯ ಆವರಣಗಳು ಮತ್ತು ಆಯ್ಕೆಯಾದ ಕೆಲವು ಅಭ್ಯರ್ಥಿಗಳ ಮನೆಗಳು ಸೇರಿವೆ. ಪಶು ವೈದ್ಯಾಧಿಕಾರಿಗಳ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ತೀವ್ರ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ದಾಖಲಾಗಿರುವ ಹಲವು ಎಫ್ಐಆರ್ಗಳ ಆಧಾರದ ಮೇಲೆ ಈ ತನಿಖೆ ನಡೆಯುತ್ತಿದೆ. ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಸೋರಿಕೆ, ಒಎಂಆರ್ ಉತ್ತರ ಪತ್ರಿಕೆ ತಿದ್ದುಪಡಿ ಹಾಗೂ ಕೆಪಿಎಸ್ಸಿ ಉನ್ನತಾಧಿಕಾರಿಗಳ ಸಂಬಂಧಿಕರಿಗೆ ನಿಯಮಬಾಹಿರವಾಗಿ ಹುದ್ದೆಗಳನ್ನು ಒದಗಿಸಿದ ಆರೋಪಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಇಡಿ ತನಿಖೆ ತೀವ್ರಗೊಳಿಸಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು ಇನ್ನೊಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡಿನ ಪನ್ನೀರ್ ಸೆಲ್ವಂ ಆಗಲಿ ಅಥವಾ ಯಾರೇ ಆಗಲಿ, ಕೆಲವರಿಗೆ ಕನಿಷ್ಠ ಸಂಸ್ಕೃತಿ ಇರಬೇಕು ಎಂದು ಹೇಳಿದ್ದಾರೆ. ತಮಿಳುನಾಡಿನ ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಯಲ್ಲಿ ತಾವು ಯಾವುದೇ ರೀತಿಯಲ್ಲಿ ಮಧ್ಯಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ರಾಜ್ಯವನ್ನು ಹೇಗೆ ರಕ್ಷಿಸಬೇಕು ಎಂದು ನಮಗೆ ತಿಳಿದಿದೆ ಎಂದು ಹೇಳಿದ್ದಾರೆ. ವಿಧಾನ ಪರಿಷತ್ತಿನ ನೂತನ ಉಪಸಭಾಪತಿಯಾಗಿ ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಡಾ ಉಮಾಶ್ರೀ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಅವರು ಉಪಸಭಾಪತಿ ಚುನಾವಣೆ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಬಳಿಕ ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಉಮಾಶ್ರೀ ಅವರನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಎಫ್ಎಚ್ ಜಕ್ಕಪ್ಪನವರ್ ಈ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ಸದಸ್ಯರಾದ ಪಿವಿ ಮೋಹನ್, ಎವಿ ಗಾಯತ್ರಿ, ಶಾಂತೇಗೌಡ, ರಾಮೋಜಿಗೌಡ, ಎಚ್ಪಿ ಸುಧಾಮ್ ದಾಸ್ ಉಮಾಶ್ರೀ ಅವರನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಬಳಿಕ ಸದಸ್ಯರಾದ ಬಸವನಗೌಡ ಬಾದರ್ಲಿ, ಜಗದೇವ್ ಗುತ್ತೇದಾರ್, ರಾಜೇಂದ್ರ ರಾಜಣ್ಣ, ಡಾ ಆರತಿ ಕೃಷ್ಣ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ತದನಂತರ ಪೀಠದಲ್ಲಿದ್ದ ಸಭಾಪತಿ ಸಲೀಂ ಅಹಮದ್ ಅವರು ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಉಮಾಶ್ರೀ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಪ್ರಕಟಿಸಿದರು. ಉಮಾಶ್ರೀ ಕುರಿತು ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ, ಉಮಾಶ್ರೀ ಅವರು ಕನ್ನಡ ರಂಗಭೂಮಿ, ಚಿತ್ರರಂಗ ಮತ್ತು ಸಮಾಜಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ ಎಂದರು. 400 ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವ ಇವರು ಗುಲಾಬಿ ಟಾಕೀಸ್ ಚಿತ್ರದ ಅಭಿನಯಕ್ಕಾಗಿ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪಡೆದಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಎಂದು ಶ್ಲಾಘಿಸಿದರು. ವಿಪಕ್ಷ ನಾಯಕ ಛಲವಾದ ನಾರಾಯಣಸ್ವಾಮಿ ಮಾತನಾಡಿ, ಉಮಾಶ್ರೀ ಅವರು ಎಲ್ಲಾ ಕನ್ನಡಿಗರಿಗೂ ಚಿರಪರಿಚಿತರು. ನಟನೆಯಿಂದಲೇ ರಾಷ್ಟ್ರವ್ಯಾಪಿ ಹೆಸರು ಮಾಡಿರುವುದಲ್ಲದೆ ವಿಶೇಷ ಸಾಧನೆ ಅವರದು ಎಂದರು. ಸಚಿವ ಯುಟಿ ಖಾದರ್ ಮಾತನಾಡಿ, ಮಂತ್ರಿ ಎಂಬ ಹುದ್ದೆ ಯಾವಾಗ ಬೇಕಾದರೂ ಅಲಂಕರಿಸಬಹುದು. ಆದರೆ ಸ್ಪೀಕರ್ ಸಭಾಪತಿ ಉಪಸಭಾಪತಿ ಆಗುವುದು ಹೆಮ್ಮೆಯ ವಿಚಾರ, ಇದೊಂದು ವಿಶಿಷ್ಟ ಗೌರವ ಎಂದು ಬಣ್ಣಿಸಿದರು. ಭಟ್ಕಳ ಶಾಸಕ ಮಂಕಾಳ ವೈದ್ಯ ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದು ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯನ್ನು ಕೈಗೆತ್ತಿಕೊಂಡರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂಕಾಳ ವೈದ್ಯ ಅವರ ಹೆಸರನ್ನು ಪ್ರಸ್ತಾಪಿಸಿದರೆ ಸಚಿವ ಲಕ್ಷ್ಮಣ ಸವದಿ ಅನುಮೋದಿಸಿದರು. ಬಳಿಕ ಸಭಾಧ್ಯಕ್ಷರು ಧ್ವನಿಮತದ ಮೂಲಕ ಪ್ರಸ್ತಾವ ಅಂಗೀಕಾರಗೊಂಡಿದ್ದು ಮಂಕಾಳ ವೈದ್ಯ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಿಸಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರು ನೂತನ ಉಪಸಭಾಧ್ಯಕ್ಷರನ್ನು ಪೀಠಕ್ಕೆ ಕರೆದೊಯ್ದು ಆಸೀನಗೊಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣವನ್ನು ಖಂಡಿಸಿ ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ಪಕ್ಷಾತೀತವಾಗಿ ಸಿಬಿಐ ತನಿಖೆಗೆ ಒತ್ತಾಯಿಸಲಾಗಿದೆ. ವಿಷಯ ಪ್ರಸ್ತಾಪಿಸಿದ ಎಐಎಡಿಎಂಕೆ ಶಾಸಕ ಮಾಜಿ ಮುಖ್ಯಮಂತ್ರಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಕರ್ನಾಟಕದ ಅರಣ್ಯ ಇಲಾಖೆಯ ಸಿಬ್ಬಂದಿ ಮೂವರು ತಮಿಳರ ಮೇಲೆ ಗುಂಡು ಹಾರಿಸಿ ಹತ್ಯೆಗೈದಿದ್ದಾರೆ. ಇದು ತಮಿಳುನಾಡು ಕರ್ನಾಟಕ ಗಡಿ ಬಳಿ ನಡೆದಿರುವುದರಿಂದ ಸಿಬಿಐ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದ್ದಾರೆ. ಆರೋಪಿಗಳು ದನಗಳನ್ನು ಹುಡುಕಲು ಪ್ರವೇಶಿಸಿದ್ದಾರೆ ಎಂದು ಸಮರ್ಥಿಸಿಕೊಂಡ ಅವರು 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಕರ್ನಾಟಕ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಸಚಿವ ಬಿ ನಾಗೇಂದ್ರ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂತೆ ಬಿಜೆಪಿ ಮತ್ತು ಜೆಡಿಎಸ್ ಆಗ್ರಹಿಸಿದೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ ವಿಧಾನಸಭಾ ಅಧಿವೇಶನದಲ್ಲಿ ಒಗ್ಗಟ್ಟಿನ ಹೋರಾಟ ನಡೆಸಲಾಗುವುದು ಎಂದು ಘೋಷಿಸಿದ್ದಾರೆ. ಸಚಿವ ನಾಗೇಂದ್ರ ಅವರನ್ನು ವಜಾಗೊಳಿಸಿ 184 ಕೋಟಿ ರೂಪಾಯಿಗಳನ್ನು ರಾಜ್ಯ ಖಜಾನೆಗೆ ಮರಳಿ ತರುವವರೆಗೆ ಆಂದೋಲನ ಮುಂದುವರಿಯಲಿದೆ ಎಂದು ಹೇಳಿದ್ದಾರೆ. ನಾಗೇಂದ್ರ ಅವರನ್ನು ಸಂಪುಟಕ್ಕೆ ಸೇರಿಸಿಕೊಳ್ಳುವ ರಾಜ್ಯ ಸರ್ಕಾರದ ನಿರ್ಧಾರವನ್ನು ಅವರು ಪ್ರಶ್ನಿಸಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಸಿಡಬ್ಲ್ಯೂಎಂಎ

0: ಆದೇಶ ಪಾಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ಸೂಚನೆಯು ರಾಜ್ಯಕ್ಕೆ ನುಂಗಲಾರದ ತುತ್ತಾಗಿದೆ. ಕೃಷ್ಣರಾಜ ಸಾಗರ ಅಣೆಕಟ್ಟೆಯಲ್ಲಿ 109 ಅಡಿ ಅಂದರೆ ಕೇವಲ 31 ಟಿಎಂಸಿ ನೀರಿದ್ದು ನೀರಿನ ಮಟ್ಟ ದಿನೇ ದಿನೇ ಕ್ಷೀಣಿಸುತ್ತಿದೆ. ಈ ಪೈಕಿ ಆದೇಶದಂತೆ ನೀರು ಬಿಟ್ಟರೆ 8 ಟಿಎಂಸಿ ನೀರು ತಮಿಳುನಾಡಿನ ಪಾಲಾಗಲಿದ್ದು 6 ಟಿಎಂಸಿ ಡೆಡ್ ಸ್ಟೋರೇಜ್ ನೀರಾಗಿದೆ. ಉಳಿದ 17 ಟಿಎಂಸಿ ನೀರನ್ನು ಕುಡಿಯಲು ಬಳಕೆ ಮಾಡಿದರೂ ಕಾವೇರಿ ನೀರನ್ನೇ ನಂಬಿರುವ ಮಂಡ್ಯ, ಬೆಂಗಳೂರು, ಮೈಸೂರು ನಗರಕ್ಕೆ ಕುಡಿಯುವ ನೀರಿಗೂ ಸಂಚಕಾರ ಎದುರಾಗಲಿದೆ. ಈ ನಡುವೆ ಕೆಆರ್ಎಸ್ನಲ್ಲಿ ಹೊರ ಹರಿವಿನ ಪ್ರಮಾಣ ದಿಢೀರ್ ಏರಿಕೆ ಕಂಡಿದ್ದು 4917 ಕ್ಯೂಸೆಕ್ ನೀರು ನದಿಗೆ ಹರಿಯುತ್ತಿದೆ. ಮಳವಳ್ಳಿ ತಾಲೂಕಿನ ಗಗನಚುಕ್ಕಿ ಮತ್ತು ಮುತ್ತತ್ತಿ ಬಳಿ ತಮಿಳುನಾಡಿನತ್ತ ಹೋಗುತ್ತಿರುವ ನೀರಿನ ಪ್ರಮಾಣ ಹೆಚ್ಚಿದೆ. ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸುತ್ತಿದೆ ಎಂದು ರೈತ ಮುಖಂಡರು ಆರೋಪಿಸಿದ್ದಾರೆ. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ತರಬೇತಿ ಮತ್ತು ನಿಯೋಜನೆ ಕೇಂದ್ರದ ಸಹಯೋಗದಲ್ಲಿ ಸಮರ್ಥನಂ ಟ್ರಸ್ಟ್ನ ವತಿಯಿಂದ ವಿಶೇಷಚೇತನರು ಸೇರಿದಂತೆ ಆಸಕ್ತ ಯುವಜನರಿಗಾಗಿ ಉದ್ಯೋಗ ಮೇಳ ಏರ್ಪಡಿಸಲಾಗಿತ್ತು. ಸೆಂಟ್ರಲ್ ಕಾಲೇಜಿನ ನೂತನ ಶೈಕ್ಷಣಿಕ ವಿಭಾಗದ ಕಟ್ಟಡದಲ್ಲಿ ಆಯೋಜಿಸಲಾಗಿದ್ದ ಉದ್ಯೋಗ ಮೇಳವನ್ನು ವಿಶ್ವವಿದ್ಯಾನಿಲಯದ ತರಬೇತಿ ಮತ್ತು ನಿಯೋಜನೆ ಕೇಂದ್ರದ ನಿರ್ದೇಶಕಿ ಪ್ರೊಫೆಸರ್ ರೀತಿಕಾ ಸಿನ್ಹಾ ಉದ್ಘಾಟಿಸಿದರು. ವಿಶೇಷಚೇತನರು ಸಕಾರಾತ್ಮಕ ಮನೋಭಾವ ಮತ್ತು ಆತ್ಮವಿಶ್ವಾಸದಿಂದ ಉತ್ತಮ ಬದುಕನ್ನು ರೂಪಿಸಿಕೊಳ್ಳಲು ಮುಂದಾಗಬೇಕೆಂದು ತಿಳಿಸಿದ ಅವರು, ಅಗತ್ಯ ಸಂವಹನ ಕೌಶಲ್ಯವನ್ನು ರೂಪಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖನಿಜ ತಿದ್ದುಪಡಿ ಮಸೂದೆ 2026 ಹಿಂಪಡೆಯಲು ಪ್ರಧಾನಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಆರೋಪ, ಇಡಿಯಿಂದ 21 ಸ್ಥಳಗಳಲ್ಲಿ ಶೋಧ ಕಾರ್ಯ. ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವುದೇ ರಾಜ್ಯವು ಇನ್ನೊಂದು ರಾಜ್ಯದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಡಾ ಉಮಾಶ್ರೀ ಅವಿರೋಧ ಆಯ್ಕೆ. ಮಂಕಾಳ ವೈದ್ಯ ವಿಧಾನಸಭೆ ಉಪಾಧ್ಯಕ್ಷರಾಗಿ ನೇಮಕ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ ಸಿಬಿಐ ತನಿಖೆ ನಡೆಸುವಂತೆ ತಮಿಳುನಾಡು ವಿಧಾನಸಭೆಯಲ್ಲಿ ಪಕ್ಷಾತೀತ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಿಂದಿ ಪಾಠ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಚ್ಎನ್ ಯಾದವಾಡ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಪ್ರತಿಮಾ. ನಮಸ್ತೆ ಕಾವ್ಯ. ಆಓ ಬೈಠೊ. ಪ್ರತಿಮಾ ಮುಜೆ ಯಹ ಬತಾವೋ ಕಿ ಆಜ್ ಹಮೆ ಕೌನ್ ಸಾ ಪಾಠ ಪಡೆಂಗೆ.
3: ಆಜ್ ಹಮೆ ಆಪ್ ಏಕ್ ಸುಂದರ್ ಕವಿತಾ ಪಢಾಯಿಯೇ ಗುರುಜಿ.
1: ಹೌದು ಗುರುಜಿ, ನಮಗೆ ಒಂದು ಸರಳ ಹಾಗೂ ಸುಂದರ ಕವಿತೆಯನ್ನು ಹೇಳಿಕೊಡಿ.
2: ತುಮ್ ದೋನೋ ಸೇ ಮೈ ಸಹಮತ್ ಹೂಂ. ಆಜ್ ಮೈ ತುಮ್ ಲೋಗೋಂ ಕೋ ಸುಭದ್ರಾ ಕುಮಾರಿ ಚೌಹಾನ್ ದ್ವಾರಾ ರಚಿತ್ ಮೇರಾ ಜೀವನ್ ನಾಮಕ್ ಕವಿತಾ ಪಢಾಉಂಗಾ.
1: ಮೇರಾ ಜೀವನ್ ಅಂದ್ರೆ ನನ್ನ ಜೀವನ ಅಲ್ವಾ ಗುರುಜಿ?
2: ಹೌದಮ್ಮ, ಮೇರಾ ಜೀವನ್ ಅಂದ್ರೆ ನನ್ನ ಜೀವನ ಅಂತ. ಕವಿಯತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಅಪನೆ ಜೀವನ್ ದರ್ಶನ್ ಪರ್ ವಿಚಾರ ವ್ಯಕ್ತ ಕರ್ತೆ ಹುಯೇ ಇಸ್ ಕವಿತಾ ಕಿ ರಚನಾ ಕಿ ಹೈ. ಕ್ಯಾ ತುಮ್ ಬತಾ ಸಕ್ತಿ ಹೋ ಇಸ್ ಕವಿತಾ ಮೇ ಕವಿಯತ್ರಿ ನೇ ಕ್ಯಾ ಕಹಾ ಹೈ?
1: ನಹಿ ಗುರುಜಿ, ಮೈ ನಹಿ ಜಾನ್ತಿ.
3: ಮೈ ಬತಾತಿ ಹೂ ಗುರುಜಿ. ಕವಯಿತ್ರಿ ಕಹತಿ ಹೈ ಕಿ ಮೈನೆ ಜೀವನ್ ಮೇ ಹಸನಾ ಹಿ ಸೀಖಾ ಹೈ, ಮೈ ರೋನಾ ನಹಿ ಜಾನ್ತಿ. ಮೇರಾ ಜೀವನ್ ಪ್ರತಿಪಲ್ ಸೋನಾ ಬರಸ್ತಾ ಹೈ, ಮೈ ಅಬ ತಕ್ ಯಹ ನಹಿ ಜಾನ್ ಪಾಯಿ ಕಿ ಆಖಿರ್ ದುಃಖ ಹೋತಾ ಕ್ಯಾ ಹೈ, ಪೀಡಾ ಕ್ಯಾ ಹೈ, ಚಿಂತಾಯೆ ಜೀವನ್ ಮೇ ಕಿಸ್ ಪ್ರಕಾರ ಖೇಲ್ ಖೇಲ್ತಿ ಹೈ.
2: ಬಹುತ್ ಅಚ್ಛಾ. ಚಲೋ ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋಂ ಕಾ ಸಾರ್ ಹಮೆ ಕನ್ನಡ ಮೇ ಬತಾವೋ ದೇಖೆಂಗೆ.
1: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಇಲ್ಲಿ ಹೇಳ್ತಾರೆ, ನಾನು ಜೀವನದಲ್ಲಿ ನಗುವುದನ್ನು ಮಾತ್ರ ಕಲಿತಿರುವೆ, ಅಳು ಏನೆಂಬುದನ್ನೇ

0: ನಾನು ಅರಿತಿಲ್ಲ. ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯುತ್ತಿದೆ. ಈ ದುಃಖ, ದುಮ್ಮಾನ ಹಾಗೂ ಚಿಂತೆ ಏನೆಂಬುದೇ ನನಗೆ ಗೊತ್ತಿಲ್ಲ ಎಂದು ಮಾರ್ಮಿಕವಾಗಿ ಹೇಳುತ್ತಾರೆ.
1: ಪ್ರತಿಮಾ ಕವಯಿತ್ರಿ ಅವರು ಕ್ಯಾ ಕಹತಿ ಹೇ?
2: ಕವಯಿತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಕಹತಿ ಹೇ ಕಿ ಲೋಗ್ ಕಹತೆ ಹೇ ಕಿ ಸಂಸಾರ ನಿಸ್ಸಾರ ಹೇ ಔರ್ ಮಾತ್ರ ಏಕ್ ಧೋಖಾ ಹೇ ಪರಂತು ಮುಜೆ ಇಸ್ಮೇ ವಿಶ್ವಾಸ್ ನಹೀ ಹೇ ಮೇರೆ ಮತ್ ಮೇ ಸಂಸಾರ ಆನಂದ ಕಾ ಸಾಗರ್ ಹೇ.
1: ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ್ ಹಮೇ ಕನ್ನಡ ಮೇ ಬತಾವೋ ದೇಖೆಂಗೆ?
0: ಸರಿ ಗುರುಜಿ, ಹೇಳ್ತೀನಿ. ಕವಯಿತ್ರಿ ಹೇಳ್ತಾರೆ, ಜಗದ ಜನರೆಲ್ಲ ಪ್ರಪಂಚ ನಿಸ್ಸಾರವಾಗಿದೆ, ಜಗದ ತುಂಬೆಲ್ಲ ಮೋಸ ವಂಚನೆ ತುಂಬಿದೆ ಎಂದೆಲ್ಲ ಹೇಳ್ತಾರೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಜಗವೆಲ್ಲ ಆನಂದದ ಸಾಗರ, ಎಲ್ಲಿ ನೋಡಿದರಲ್ಲಿ ಸಂತೋಷ ತುಂಬಿ ತುಳುಕುತ್ತಿದೆ ಎಂದು ಮಾರ್ಮಿಕವಾಗಿ ಹೇಳುತ್ತಾರೆ.
1: ಬಹುತ್ ಅಚ್ಚಾ, ಕವಿತಾ ಕಾ ಸಾರ್ ಜಾನ್ನೆ ಕೆ ಬಾದ್ ಮೇ ಹಮ್ ಇಸ್ ಕವಿತಾ ಭಾಗ ಕೋ ದೇಖೆಂಗೆ. ಚಾರ್ ಪಂಕ್ತಿಯಾ ಮೈ ಪಡ್ಕರ್ ಸುನಾತಾ ಹೂ, ತುಮ್ ಲೋಗ್ ಗೌರ್ ಸೆ ಸುನ್ತೆ ಜಾನಾ. ಮೈನೆ ಹಸನಾ ಸೀಖಾ ಹೈ ಮೈ ನಹಿ ಜಾನತಿ ರೋನಾ, ಮೈನೆ ಹಸನಾ ಸೀಖಾ ಹೈ ಮೈ ನಹಿ ಜಾನತಿ ರೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ. ವಿನ್ ಪಂಕ್ತಿಯೋ ಕೋ ತುಮ್ ಭೀ ಏಕ್ ಬಾರ್ ಪಡ್ಕರ್ ಸುನಾವೋ ಪ್ರತಿಮಾ ದೇಖೆಂಗೆ?
2: ಠೀಕ್ ಹೈ ಗುರುಜಿ, ಸುನಾತಿ ಹೂಂ. ಮೈನೆ ಹಸನಾ ಸೀಖಾ ಹೈ ಮೈನೆ ಹಸನಾ ಸೀಖಾ ಹೈ ಮೈ ನಹಿ ಜಾನತಿ ರೋನಾ, ಮೈನೆ ಹಸನಾ ಸೀಖಾ ಹೈ ಮೈ ನಹಿ ಜಾನತಿ ರೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ.
1: ಇನ್ ಪಂಕ್ತಿಯೋ ಕಾ ಸಾರಾಂಶ ಜಾನ್ನೆ ಸೆ ಪಹಲೆ ಇನ್ ಪಂಕ್ತಿಯೋ ಮೇ ಆನೆ ವಾಲೆ ಕಠಿಣ ಶಬ್ದೋ ಕೋ ಥೋಡಾ ದೇಖ್ ಲೇಂಗೆ. ಹಸನಾ ಅಂದ್ರೆ ನಗುವುದು ಅಂತ ಹೇಳ್ತೀವಿ ಕನ್ನಡದಲ್ಲಿ, ರೋನಾ ಅಂದ್ರೆ ಅಳುವುದು, ಬರಸನ ಅಂದ್ರೆ ಮಳೆ ಬರುವುದು ಅಂತ, ಇನ್ನು ಪಲ್ ಅಂದ್ರೆ ಕ್ಷಣ, ಸೋನಾ ಅಂದ್ರೆ ಬಂಗಾರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕಠಿಣ ಶಬ್ದೋಂಕೆ ಅರ್ಥ ಜಾನ್ನೆ ಕೆ ಬಾದ್ ಮೇ ಪ್ರತಿಮಾ ಕ್ಯಾ ತುಮ್ ಇನ್ ಪಂಕ್ತಿಯೋ ಕಾ ಸಾರಾಂಶ ಬತಾ ಸಕ್ತಿ ಹೋ ಹಮ್ ಲೋಗೋ ಕೋ?
2: ಬತಾತಿ ಹೂ ಗುರುಜಿ. ಕವಯಿತ್ರಿ ಕಹತಿ ಹೈ ಕಿ ಮೈ ಸದಾ ಹಸನಾ ಜಾನ್ತಿ ಹೂ, ರೋನಾ ಮೈ ಜಾನ್ತಿ ಹಿ ನಹಿ ಹೂ, ಜಿಂದಗಿ ಕೆ ಹರ್ ಪಲ್ ಆನಂದ ಹಿ ಆನಂದ ಹೈ, ಮೇರೆ ಜೀವನ್ ಮೇ ಸೋನಾ ಬರಸ್ತಾ ಹೈ.
1: ಬಹುತ್ ಅಚ್ಚಾ. ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ್ ಕನ್ನಡ ಮೇ ಬತಾವೋ ಹಮೇ ದೇಖೆಂಗೆ?
0: ಸರಿ ಗುರುಜಿ. ಕವಯಿತ್ರಿ ಹೇಳ್ತಾರೆ, ನನಗೆ ನಗುವುದು ಮಾತ್ರ ಗೊತ್ತು, ಅಳುವುದು ನನಗೆ ಗೊತ್ತೇ ಇಲ್ಲ. ನನ್ನ ಪ್ರಕಾರ ಜೀವನದಲ್ಲಿ ಪ್ರತಿ ಕ್ಷಣ ಆನಂದದಿಂದ ತುಂಬಿದೆ. ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯುತ್ತಿದೆ.
1: ಬಹುತ್ ಅಚ್ಚಾ. ಹಮ್ ಅಪನಿ ಕವಿತಾ ಕೋ ದೇಖನೆ ಸೆ ಪಹಲೆ ಏಕ್ ದೋ ವ್ಯಾಕರಣ ಕಿ ಬಾತೋ ಕೋ ಭೀ ದೇಖೆಂಗೆ. ಮೈ ಕುಛ ಶಬ್ದ ದೇತಾ ಹೂ, ಉನ್ ಶಬ್ದೋ ಕೆ ಲಿಯೆ ತುಮ್ ಲೋಗ್ ಲಿಂಗ ಬದಲ್ ಕರ್ ಬತಾ ದೇನಾ. ಏಕ್ ಬಾತ್ ಯಾದ ರಖಿಯೇಗಾ, ಹಿಂದಿ ಮೇ ಮಾತ್ರ ದೋ ಲಿಂಗ ಹೈ, ಸ್ತ್ರೀಲಿಂಗ್ ಔರ್ ಪುಲ್ಲಿಂಗ. ಕನ್ನಡದಲ್ಲಿ ಮೂರು ಲಿಂಗಗಳಿವೆ, ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ನಪುಂಸಕ ಲಿಂಗ ಅಂತ. ನಿರ್ಜೀವ ವಸ್ತುಗಳನ್ನು ಕನ್ನಡದಲ್ಲಿ ನಪುಂಸಕ ಲಿಂಗದ ಶ್ರೇಣಿಗೆ ಸೇರಿಸಲಾಗುತ್ತೆ. ಉದಾಹರಣೆಗೆ ಮನೆ, ಹೊಲ, ಗಿಡ, ಮರ, ಕಲ್ಲು, ಮಣ್ಣು, ಹಣ್ಣು, ಕಾಯಿಗಳನ್ನು ನಾವು ನಪುಂಸಕ ಲಿಂಗದಲ್ಲಿ ತೆಗೆದುಕೊಳ್ಳುತ್ತೇವೆ. ಉದಾಹರಣೆಗೆ ಮನೆ ಚೆನ್ನಾಗಿದೆ ಅಂತ ಹೇಳ್ತೀವಿ, ಮನೆ ಚೆನ್ನಾಗಿದ್ದಾನೆ ಅಥವಾ ಮನೆ ಚೆನ್ನಾಗಿದ್ದಾಳೆ ಅಂತ ಹೇಳೋಕ್ಕಾಗಲ್ಲ ನೋಡಿ. ಅದೇ ಹಿಂದಿಯಲ್ಲಿ ಹಾಗಲ್ಲ, ಕೇವಲ ಎರಡೇ ಲಿಂಗಗಳಿರೋದ್ರಿಂದ ಮನೆ ಅಂದರೆ ಘರ್ ಶಬ್ದ ಪುಲ್ಲಿಂಗ ಆಗಿರೋದ್ರಿಂದ ತುಮಹಾರಾ ಘರ್ ಅಚ್ಚಾ ಹೈ ಅಂತ ಹೇಳ್ತೀವಿ. ಘರ್ ಅಚ್ಚಿ ಹೇ ಅಂತ ಹೇಳೋದಿಲ್ಲ, ಯಾಕೆಂದರೆ ಇಲ್ಲಿ ಕೇವಲ ಎರಡು ಲಿಂಗ ಆಗೋದ್ರಿಂದ ಘರ್ ಅಚ್ಚಾ ಹೇ ಅಂತ ಹೇಳ್ತೀವಿ. ಅರ್ಥವಾಯ್ತಾ ಕಾವ್ಯ ನಿನಗೆ?
0: ಅರ್ಥವಾಯ್ತು ಗುರುಜಿ.
1: ತಬ್ ಚಲೋ ಮೈ ತುಮೇ ಕುಛ ಶಬ್ದ ದೇತಾ ಹೂ, ಉನ್ ಶಬ್ದೋ ಕೋ ಲಿಂಗ ಬದಲ್ ಕರ್ ಬತಾ ದೇನಾ. ಉದಾಹರಣೆ ಚಾಚಾ ಕಾ ಹೋತಾ ಹೈ ಚಾಚಿ, ತುಮಾರ ಲಿಯೇ ಪಹಲಾ ಶಬ್ದ ಹೈ ಭಾಯಿ
0: ಬಹನ್,
1: ಮಾತಾ
0: ಪಿತಾ,
1: ಬಾಲಕ
0: ಬಾಲಿಕಾ,
1: ಕವಿ
0: ಕವಿಯತ್ರಿ,
1: ಗಾಯಕ
0: ಗಾಯಿಕಾ,
1: ಸೇವಕ
0: ಸೇವಿಕಾ,
1: ಆದಮಿ
0: ಔರತ್,
1: ನರ್
0: ನಾರಿ,
1: ಲೇಖಕ
0: ಲೇಖಿಕಾ,
1: ಬಕರ
0: ಬಕ್ರಿ,
1: ಮಾಮ
0: ಮಾಮಿ,
1: ಲಡಕ
0: ಲಡ್ಕಿ,
1: ಕಾಮವಾಲ
0: ಕಾಮವಾಲಿ,
1: ಶಿಕ್ಷಕ
0: ಶಿಕ್ಷಿಕಾ.
1: ಚಲೋ ಅಬ್ ಹಮ್ ಕವಿತಾ ಕಿ ಅಗಲಿ ಪಂಕ್ತಿಯೋ ಕೋ ದೇಖೆಂಗೆ. ಮೈ ಅಬ ತಕ್ ಜಾನ್ ನ ಪಾಯಿ ಕೈಸಿ ಹೋತಿ ಹೈ ಪೀಡಾ, ಮೈ ಅಬ ತಕ್ ಜಾನ್.

0: सी होती है पीड़ा, हंस हंस जीवन में कैसी करती चिंता क्रीड़ा, हंस हंस जीवन में कैसे करती है चिंता क्रीड़ा। चलो अब हम लोग कठिन शब्दों को देखेंगे। ಪೀಡಾ ಅಂದರೆ ವೇದನೆ ಅಥವಾ ನೋವು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕ್ರೀಡಾ ಅಂದರೆ ಕ್ರೀಡೆ ಅಥವಾ ಆಟ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅಬ್ ತುಮ್ ಭಾವಾರ್ಥ ಬತಾವೋ ಪ್ರತಿಮಾ ಇನ್ ಪಂಕ್ತಿಯೋ ಕಾ ದೇಖೆಂಗೆ.
1: ಠೀಕ್ ಹೈ ಗುರುಜಿ, ಬತಾತಿ ಹೂಂ. ಕವಯಿತ್ರಿ ಆಗೆ ಚಲ್ಕರ್ ಕಹತಿ ಹೈ ಕಿ ಮೈ ಅಭಿ ತಕ್ ನಹಿ ಜಾನ್ತಿ ಕಿ ಪೀಡಾ ಕ್ಯಾ ಹೈ, ದರ್ದ್ ಔರ್ ದುಃಖ ಕ್ಯಾ ಹೈ, ಚಿಂತಾ ಕೆ ಸಾಥ್ ಮೈ ಹಸ್ ಹಸ್ ಕರ್ ಖೇಲ್ತಿ ಹೂಂ.
0: ಪ್ರತಿಮಾ ಹೇಳಿದ ಮಾತುಗಳನ್ನ ಕನ್ನಡದಲ್ಲಿ ಹೇಳಮ್ಮ ಕಾವ್ಯ.
2: ಸರಿ ಗುರುಜಿ, ಹೇಳ್ತೀನಿ. ಪದ್ಯದ ಈ ಭಾಗದಲ್ಲಿ ಕವಯಿತ್ರಿ ಹೇಳ್ತಾರೆ, ನನಗೆ ನೋವು ಸಂಕಟ ಹಾಗೂ ವೇದನೆ ಅಂದ್ರೆ ಏನಂತಾನೂ ಗೊತ್ತಿಲ್ಲ, ಚಿಂತೆಗಳೊಂದಿಗೆ ನಾನು ಆಟವಾಡುತ್ತೇನೆ.
0: ಚಲೋ ಪ್ರತಿಮಾ, ಮೈ ತುಮೇ ಕುಚ್ ಶಬ್ದ ದೇತಾ ಹೂ, ಉನ್ ಶಬ್ದೋ ಕೋ ಲೇಕರ್ ತುಮ್ ಹಿಂದಿ ಮೇ ವಾಕ್ಯ ಬನಾಓ. ತುಮಾರೆ ಲಿಯೆ ಪಹಲಾ ಶಬ್ದ ಹೈ ಖೇಲ್,
1: ಕ್ರಿಕೆಟ್ ಕಾ ಖೇಲ್ ಮುಜೆ ಪಸಂದ್ ಹೈ.
0: ಕಾವ್ಯ, ಈ ವಾಕ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಮ್ಮ.
2: ಕ್ರಿಕೆಟ್ ಆಟವೆಂದರೆ ನನಗೆ ತುಂಬಾ ಇಷ್ಟ.
0: ದೂಸರ ಶಬ್ದ ಹೈ ತುಮಾರಲಿಯೆ ಸಚ್ಚಾಯಿ,
1: ಹಮೇ ಸಚ್ಚಾಯಿ ಕೀ ರಾಹ ಪರ್ ಚಲನಾ ಚಾಹಿಯೆ.
0: ಈ ವಾಕ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಮ್ಮ ಕಾವ್ಯ.
2: ನಾವು ಸತ್ಯ ಮಾರ್ಗದಲ್ಲಿ ನಡೆಯಬೇಕು.
0: ಚಲೋ ಅಬ್ ಹಮ್ ಕವಿತಾ ಕಿ ಅಗ್ಲಿ ಪಂಕ್ತಿಯೋ ಕೋ ದೇಖೆಂಗೆ. ಅಗ್ಲಿ ಪಂಕ್ತಿಯೋ ಕೋ ಪಡ್ಕರ್ ಸುನಾವ್ ಪ್ರತಿಮಾ.
1: ಠೀಕ್ ಹೈ ಗುರುಜಿ, ಸುನಾತಿ ಹೂ. ಜಗ್ ಹೈ ಅಸಾರ ಸುನತಿ ಹೂ, ಜಗ್ ಹೈ ಅಸಾರ ಸುನತಿ ಹೂ, ಮುಜ್ಕೋ ಸುಖ ಸಾರ ದಿಖಾತಾ, ಜಗ್ ಹೈ ಅಸಾರ ಸುನತಿ ಹೂ, ಮುಜ್ಕೋ ಸುಖ ಸಾರ ದಿಖಾತಾ, ಮೇರೆ ಆಂಖೋ ಕೆ ಆಗೆ ಸುಖ ಕಾ ಸಾಗರ ಲಹರಾತಾ, ಮೇರೆ ಆಂಖೋ ಕೆ ಆಗೆ ಸುಖ ಕಾ ಸಾಗರ ಲಹರಾತಾ.
0: ಬಹುತ್ ಅಚ್ಚಿ ಕವಿತಾ ಹೈ ಯೇ, ಔರ್ ಮೈ ಭಿ ಏಕ್ ಬಾರ್ ಪಡ್ಕರ್ ಸುನಾತಾ ಹೂ. ಸುನೋ, ಜಗ್ ಹೈ ಅಸಾರ ಸುನಾತಿ ಹೂ, ಜಗ್ ಹೈ ಅಸಾರ ಸುನತಿ ಹೂ, ಮುಜ್ಕೋ ಸುಖ ಸಾರ ದಿಖತಾ ಹೈ, ಮುಜ್ಕೋ ಸುಖ ಸಾರ ದಿಖತಾ, ಮೇರೆ ಆಂಖೋ ಕೆ ಆಗೆ ಸುಖ ಕಾ ಸಾಗರ ಲಹರಾತಾ ಹೈ, ಮೇರೆ ಆಂಖೋ ಕೆ ಆಗೆ ಸುಖ ಕಾ ಸಾಗರ ಲಹರಾತಾ. ಇನ್ ಸುಂದರ್ ಪಂಕ್ತಿಯೋ ಮೇ ಆನೆ ವಾಲೆ ಕಠಿಣ ಶಬ್ದೋ ಕೋ ಥೋಡಾ ದೇಖ್ ಲೋ. ಜಗ್ ಅಂದ್ರೆ ಜಗತ್ತು ಅಥವಾ ಪ್ರಪಂಚ ಅಂತಾನು ಹೇಳ್ತೀವಿ ಕನ್ನಡದಲ್ಲಿ. ಅಸಾರ್ ಅಂದ್ರೆ ಸಾರಹೀನ ಅಥವಾ ನಿಸ್ಸಾರವಾದ್ದು, ಅದರಲ್ಲಿ ಏನೂ ಇಲ್ಲ ಅಂತ ಹೇಳ್ತೀವಲ್ಲ ಆ ಸಂದರ್ಭದಲ್ಲಿ. ಒಂದೊಂದ್ಸಾರಿ ಕೆಲಸಕ್ಕೆ ಬಾರದ ವಸ್ತು ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ. ಸಾಗರ್ ಅಂದ್ರೆ ಸಮುದ್ರ ಅಥವಾ ಕಡಲು ಅಂತಾನು ಹೇಳ್ತೀವಿ ಕನ್ನಡದಲ್ಲಿ. ಈಗ ಈ ಸಾಲುಗಳ ಭಾವಾರ್ಥವನ್ನ ಕನ್ನಡದಲ್ಲಿ ಹೇಳಮ್ಮ ಕಾವ್ಯ ನೋಡೋಣ.
2: ಸರಿ ಗುರುಜಿ, ಹೇಳ್ತೀನಿ. ಕವಯಿತ್ರಿ ಇಲ್ಲಿ ಹೇಳ್ತಾರೆ, ಸಾಮಾನ್ಯವಾಗಿ ಜನ ಜಗತ್ತು ನಶ್ವರ ನಿಸ್ಸಾರ ಎಂದೆಲ್ಲ ಹೇಳ್ತಾರೆ, ಆದರೆ ನನ್ನ ದೃಷ್ಟಿಯಲ್ಲಿ ಈ ಪ್ರಪಂಚ ಸುಖದ ಸಾಗರ ಎಂದು ಹೇಳಬಹುದು.
0: ಈಗ ಮುಂದಿನ ಸಾಲುಗಳನ್ನ ಹೇಳ್ತೀನಿ ಕೇಳಿ. ಕಹತೆ ಹೇ ಹೋತಿ ಜಾತಿ, ಕಹತೆ ಹೇ ಹೋತಿ ಜಾತಿ, ಖಾಲಿ ಜೀವನ್ ಕಿ ಪ್ಯಾಲಿ, ಕಹತೆ ಹೇ ಹೋತಿ ಜಾತಿ, ಖಾಲಿ ಜೀವನ್ ಕಿ ಪ್ಯಾಲಿ, ಪರ ಮೈ ಉಸ್ಮೇ ಪಾತಿ ಹೂ, ಪರ ಮೈ ಉಸ್ಮೇ ಪಾತಿ ಹೂ, ಪ್ರತಿಪಲ್ ಮದಿರ ಮತವಾಲಿ, ಪ್ರತಿಪಲ್ ಮದಿರ ಮತವಾಲಿ. ವೈಸೆ ಇನ್ ಪಂಕ್ತಿಯೋ ಮೇ ಖಾಸ್ ಕೋಯಿ ಕಠಿಣ ಶಬ್ದ ನಹಿ ಹೈ, ಫಿರ್ ಭಿ ಪ್ಯಾಲಿ ಅಂದರೆ ಬಟ್ಟಲು, ಮದಿರ ಅಂದರೆ ಶರಾಬು ಅಂತ. ಅಬ್ ಸಾರಾಂಶ ಬತಾವು.
1: ಕವಯಿತ್ರಿ ಯಹಾಂ ಪರ್ ಕಹತಿ ಹೈ ಕಿ ಜ್ಯೋ ಜ್ಯೋ ಜೀವನ್ ಆಗೆ ಬಢತಾ ಜಾತಾ ಹೈ, ತ್ಯೋ ತ್ಯೋ ಜೀವನ್ ಕಿ ಪ್ಯಾಲಿ ಖಾಲಿ ಹೋತಿ ರಹತಿ ಹೈ, ಆನಂದ ಕಮ್ ಹೋತಾ ಜಾತಾ ಹೈ, ಪರ್ ಮೇರೆ ಲಿಯೆ ಐಸಾ ನಹಿ ಹೈ, ಮೈ ತೋ ಸದಾ ಹೀ ಮದಿನಾ ರೂಪಿ ಆನಂದ ಮೇ ಡೂಬಿ ರಹತಿ ಹೂ.
0: ಇನ್ ಪಂಕ್ತಿಯೋ ಕಾ ಸಾರಾಂಶ ತುಮ್ ಕನ್ನಡ ಮೇ ಬತಾವೋ ಕಾವ್ಯ, ಹಮೇ ದೇಖೆಂಗೆ.
2: ಸರಿ ಗುರುಜಿ, ಹೇಳ್ತೀನಿ. ಜನ ಹೇಳ್ತಾರೆ, ಜೀವನದಲ್ಲಿ ಸಮಯ ಕಳೆದಂತೆ ಆನಂದ ಕಡಿಮೆಯಾಗುತ್ತೆ, ದುಃಖ ನಮ್ಮನ್ನು ಆವರಿಸುತ್ತದೆ. ಆದರೆ ಕವಯಿತ್ರಿ ಹೇಳ್ತಾರೆ, ಸದಾ ಆನಂದವೆಂಬ ನಶೆಯಲ್ಲಿ ತೇಲುತ್ತಾ ಇರುತ್ತೇವೆ ಎಂದು.
0: ಅಗ್ಲಿ ಪಂಕ್ತಿಯೋ ದೇಖೋ ಮೈ ಪಡ್ಕರ್ ಸುನಾತಾ ಹೂ. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ, ರಹತೆ ಮೇರೆ ಜೀವನ್ ಮೇ, ಉತ್ಸಾಹ ಉಮಂಗ ನಿರಂತರ, ರಹತೆ ಮೇರೆ ಜೀವನ್ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ, ಉಲ್ಲಾಸ ವಿಜಯ ಕಾ ಹಸ್ತಾ, ಮೇರೆ ಮತವಾಲೆ ಮನ್ ಮೇ, ಮೇರೆ ಮತವಾಲೆ ಮನ್ ಮೇ. ಶಬ್ದೋ ಕೋ ದೇಖೋ. ಉಮಂಗ್ ಅಂದ್ರೆ ಉಲ್ಲಾಸ ಉತ್ಸಾಹ ಅಂತ ಹೇಳ್ತೀವಿ ಕನ್ನಡದಲ್ಲಿ. ನಿರಂತರ ಅಂದ್ರೆ ಯಾವಾಗಲೂ ಅಂತ, ನಿರಂತರ ಅಂತ ಕನ್ನಡದಲ್ಲಿನೂ ಹೇಳ್ತೀವಿ. ಹಾಗೆ ನೋಡಿದ್ರೆ ಇನ್ ಪಂಕ್ತಿಯೋಕೋ ತುಂಬಿ ಏಕ್ ಬಾರ್ ಪಡ್ಕರ್ ಸುನಾವ್ ಪ್ರತಿಮಾ ದೇಖೆಂಗೆ.
1: ಠೀಕ್ ಹೈ ಗುರುಜಿ. ಉತ್ಸಾಹ ಉಮಂಗ ನಿರಂತರ.

0: Akashvani FM Rainbow 101.3 MHz musically yours.
1: ಇದೀಗ ಕೇಳಿ ಕಾರ್ಯಕ್ರಮ ನ್ಯಾಯವಾಣಿ
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯಸಂಸ್ಥೆ.
3: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಕೃಷ್ಣ ಪ್ರಸಾದ್ ನಡಸಾರ್ ಅವರು. ಸರ್ ನಮಸ್ಕಾರ.
4: ನಮಸ್ಕಾರ ಸರ್.
3: ಸರ್ ಈಗ ಒಂದು ಒಂದು ಪ್ರಕರಣ ಒಂದು ಯಾವುದೋ ಒಂದು ಕೋರ್ಟ್ ಅಲ್ಲಿ ಇದೆ ಅನ್ಕೋಣ. ಆ ಯಾವ ಕೋರ್ಟ್ ಅಲ್ಲಿ ಅದು ಇರುತ್ತೆ, ಆ ನನ್ನ ದಾಖಲೆ ಎಲ್ಲಿ ಸಿಗುತ್ತೆ ಅಂತ ಅನ್ನೋದು ತುಂಬಾ ಗೊಂದಲ ಇರ್ತದೆ. ಅದ್ರ ವ್ಯಾಪ್ತಿ ಅದು ಹೇಗೆ ನಿರ್ಧಾರ ಆಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್.
4: ನೋಡಿ, ಭಾರತದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ ಅಂದ್ರೆ, ಎಲ್ರಿಗೂ ಗೊತ್ತಿರುವ ಹಾಗೆ ಎಲ್ಲ ನ್ಯಾಯಾಲಯಗಳಿಗೆ ಅತ್ಯುನ್ನತವಾದಂಥದ್ದು ಭಾರತದ ಸರ್ವೋಚ್ಚ ನ್ಯಾಯಾಲಯ, ಮತ್ತೆ ಅದರ ಅಡಿಯಲ್ಲಿ ರಾಜ್ಯದ ಉಚ್ಚ ನ್ಯಾಯಾಲಯ ಬರುತ್ತದೆ. ಇನ್ನು ನಾವು ವ್ಯಾಜ್ಯಗಳನ್ನು ಇಲ್ಲಿ ನೇರವಾಗಿ ದಾಖಲಿಸಲಿಕ್ಕೆ ಬರುವುದಿಲ್ಲ. ಯಾವುದೇ ವ್ಯಾಜ್ಯವನ್ನು ದಾಖಲಿಸಬೇಕಾದ್ರೆ ಅದರಲ್ಲಿ ಕೆಲವು ವ್ಯಾಪ್ತಿಗಳಿವೆ. ಒಂದು ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತೇವೆ, ಅಂದರೆ ಪ್ರಾದೇಶಿಕ ವ್ಯಾಪ್ತಿ. ಯಾವುದೇ ಸಿವಿಲ್ ಪ್ರಕರಣ ಅಥವಾ ಕ್ರಿಮಿನಲ್ ಪ್ರಕರಣಗಳಿರಲಿ ಅಥವಾ ಯಾವುದೇ ವಿಶೇಷ ಪ್ರಕರಣಗಳಿರಲಿ, ಘಟನೆ ನಡೆದ ಸ್ಥಳ ಅಥವಾ ಆಸ್ತಿ ಇರುವಂತಹ ನಿರ್ದಿಷ್ಟ ಸ್ಥಳಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾದೇಶಿಕ ವ್ಯಾಪ್ತಿ, ಅದು ತಾಲೂಕು, ಜಿಲ್ಲೆ ಅಥವಾ ರಾಜ್ಯದ ಮಿತಿಗಳನ್ನು ಹೊಂದಿದೆ. ಆಮೇಲೆ ಇನ್ನೆರಡನೇದು ಆರ್ಥಿಕ ವ್ಯಾಪ್ತಿ. ಒಂದು ನ್ಯಾಯಾಲಯವನ್ನು ನಿರ್ಧರಿಸುವಂಥದ್ರಲ್ಲಿ ಆರ್ಥಿಕ ವ್ಯಾಪ್ತಿ, ಸಿವಿಲ್ ಪ್ರಕರಣಗಳಲ್ಲಿ ಹಣದ ಮೊತ್ತ ಅಥವಾ ಆಸ್ತಿಯ ಮೌಲ್ಯವನ್ನು ಗಮನಿಸಿಕೊಂಡು ವ್ಯಾಪ್ತಿಯನ್ನು ನಾವು ಹೇಳ್ತೇವೆ. ಮೌಲ್ಯದ ಆಧಾರ ಮೇಲೆ ಪ್ರಕರಣವನ್ನು ದಾಖಲು ಮಾಡಬೇಕಾಗುತ್ತೆ. ಮತ್ತೆ ವಿಷಯ

0: ವಿಚಾರ ವ್ಯಾಪ್ತಿ ಅಂತ ಹೇಳ್ತೇವೆ. ಅಂದರೆ ನಾವು ಸಬ್ಜೆಕ್ಟ್ ಮ್ಯಾಟರ್ ಜ್ಯೂರಿಸ್ಡಿಕ್ಷನ್ ಅಂತ ಹೇಳ್ತೇವೆ. ಅಂದರೆ ಸಿವಿಲ್ ಆಸ್ತಿ ಅಥವಾ ಒಪ್ಪಂದಕ್ಕೆ, ಕ್ರಿಮಿನಲ್ ನ್ಯಾಯಾಧಿಕರಣಗಳು, ಇನ್ನು ವಿಶೇಷವಾಗಿ ಕೌಟುಂಬಿಕ ಅಥವಾ ಕಾರ್ಮಿಕ ವಿಶೇಷ ನ್ಯಾಯಾಲಯಗಳಿದೆ, ಆ ರೀತಿಯ ನ್ಯಾಯಾಲಯಗಳಲ್ಲಿ ದಾಖಲಿಸಬೇಕಾಗ್ತದೆ. ಒಂದು ವೇಳೆ ಗ್ರಾಹಕ ಸಂಬಂಧಪಟ್ಟ, ಗ್ರಾಹಕ ವ್ಯಾಜ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಗ್ರಾಹಕ ವ್ಯಾಜ್ಯ ಪರಿಹಾರ ಆಯೋಗದ ಮುಂದಕ್ಕೆ ಇಡಬೇಕಾಗ್ತದೆ. ಇನ್ನು ಸ್ಥಳೀಯ ಆಧಾರದ, ಸ್ಥಳದ ಆಧಾರ ಅಂತ ಹೇಳಿದೆ, ಟೆರಿಟೋರಿಯಲ್ ಜ್ಯೂರಿಸ್ಡಿಕ್ಷನ್. ಅದು ಹೇಗೆಂದ್ರೆ, ಅಪರಾಧ ನಡೆದ್ರೆ, ಈಗ ಉದಾಹರಣೆಗೆ ಬೆಂಗಳೂರಿನಲ್ಲಿ ಅಪರಾಧ ನಡೆದ್ರೆ, ಬೆಂಗಳೂರಿನ ಆ ಪ್ರದೇಶಕ್ಕೆ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಮಾತ್ರ ಪ್ರಕರಣವನ್ನು ದಾಖಲಿಸಬಹುದು. ಅದನ್ನು ಮೈಸೂರಿನಲ್ಲಿಯೋ ಬಳ್ಳಾರಿಯಲ್ಲೋ ದಾಖಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ.
1: ಕೆಲವು ಸಲ ಈ ವಿಶೇಷ ಕೋರ್ಟ್ಗಳು ಅಂತ ಹೇಳ್ತಾರಲ್ಲ ಸರ್, ಅದು ಯಾಕೆ?
0: ನೋಡಿ, ವಿಶೇಷ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಯಾವುದು ಮದುವೆ ಅಥವಾ ಇದಕ್ಕೆ ಕೌಟುಂಬಿಕ ಕಲಹಗಳಿಗೆ ಸಂಬಂಧಪಟ್ಟಂಥದ್ದು, ಕೌಟುಂಬಿಕ ವಿಷಯಗಳಿಗೆ ಅದನ್ನು ನಾವು ಫ್ಯಾಮಿಲಿ ಕೋರ್ಟ್ ಅಂತ ಹೇಳ್ತೇವೆ. ಇನ್ನು ಗ್ರಾಹಕರ ದೂರುಗಳನ್ನು ಗ್ರಾಹಕರ ಕೋರ್ಟ್ಗಳಲ್ಲಿ, ಕನ್ಸ್ಯೂಮರ್ ಕೋರ್ಟ್ಗಳಲ್ಲಿ ಇಡಬಹುದಾದಂಥದ್ದು. ಅದೇ ರೀತಿ ಕಾರ್ಮಿಕರ ತಕರಾರು, ಸಂಬಳ ಅಥವಾ ಬೇರೆ ಯಾವುದೇ ವಿಚಾರಗಳಿಗೆ ಸಂಬಂಧಪಟ್ಟ ತಕರಾರುಗಳನ್ನು ಕಾರ್ಮಿಕ ನ್ಯಾಯಾಲಯದಲ್ಲಿ, ಮತ್ತು ವಿಶೇಷ ಮಕ್ಕಳ ಪ್ರಕರಣಗಳು, ಮಕ್ಕಳ ಕಳ್ಳಸಾಗಾಣಿಕೆ ಅಂತ ಪ್ರಕರಣಗಳನ್ನು, ಅಥವಾ ಲೈಂಗಿಕವಾಗಿ ದೌರ್ಜನ್ಯಕ್ಕೆ ಮಕ್ಕಳು ಒಳಗಾದರೆ, ಈಗ ಪೋಕ್ಸೋ ಅಂತ ಕಾಯ್ದೆಗಳಲ್ಲಿ ಅದಕ್ಕೆ ಸೆಷನ್ಸ್ ನ್ಯಾಯಾಲಯಗಳಲ್ಲಿ ಮಕ್ಕಳ ಪ್ರಕರಣಗಳನ್ನು ದಾಖಲು ಮಾಡಬೇಕಾಗ್ತದೆ. ಇನ್ನು ವರದಕ್ಷಿಣೆ ಪ್ರಕರಣಗಳನ್ನು ಹೆಚ್ಚಾಗಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಥವಾ ಕೌಟುಂಬಿಕ ನ್ಯಾಯಾಲಯದಲ್ಲಿ ದಾಖಲು ಮಾಡಿಕೊಳ್ತೇವೆ.
1: ಮತ್ತೆ ಈಗ ಯಾವ ಕೋರ್ಟಿಗೆ ಹೋಗಬೇಕು ಏನಂತ ಈ ತಾವು ತಿಳಿಸಿದ ಆಧಾರದ ಮೇಲೆ ಇದೆ.
0: ಹೌದು, ನಾನು ಸರಳವಾಗಿ ಹೇಳಬೇಕಾದ್ರೆ, ನೀವು ಯಾವ ಕೋರ್ಟಿಗೆ ಯಾವುದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋಗಬೇಕು ಅಂದ್ರೆ ಮೂರು ಪ್ರಶ್ನೆಗಳಿವೆ. ಒಂದು, ಅಪರಾಧ ಅಥವಾ ತಕರಾರು ಯಾವ ಪ್ರದೇಶದಲ್ಲಿ ನಡೆಯಿತು, ಪ್ರಕರಣ ಯಾವ ಸಂಬಂಧಕ್ಕೆ ಅಥವಾ ಯಾವ ವಿಷಯಕ್ಕೆ ಸಂಬಂಧಿಸಿರುವಂಥದ್ದು, ಮತ್ತೆ ಅಲ್ಲಿ ಪರಿಹಾರ ಕೇಳುವಂತ ಮೊತ್ತ ಅಥವಾ ಪ್ರಕರಣಕ್ಕೆ ಸಂಬಂಧಪಟ್ಟ ಆಸ್ತಿಯ ಮೊತ್ತ, ಇವುಗಳನ್ನು ನೆನಪಿಟ್ಟುಕೊಳ್ಬೇಕಾಗ್ತದೆ. ಮತ್ತೆ ಸೂಕ್ತ ವಕೀಲರನ್ನು ಭೇಟಿಯಾಗಿ ವಕೀಲರ ಮುಖಾಂತರ ಹೋಗುವಂಥದ್ದು ನಿಮ್ಮ ಜ್ಞಾನಕ್ಕೆ ಮತ್ತು ಸಲಹೆಗೆ ಅನುಕೂಲ.
1: ತುಂಬ ಧನ್ಯವಾದಗಳು ವಕೀಲರಾದ ಕೃಷ್ಣ ಪ್ರಸಾದ್ ನಡಸಾರ್ ಅವರೇ. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನ್ಯಾಯವಾಣಿ ಕಾರ್ಯಕ್ರಮವಾಗಿತ್ತು. ಸಮಯ ಸರಿಯಾಗಿ 3:38 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಹೊಂಬಿಸಿಲು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆನ ಕೇಳ್ತಾ ಇದ್ದೀನಿ. ಸರಿಯಾಗಿ ಈ ಪ್ರಶ್ನೆಯನ್ನ ಕೇಳಿಸ್ಕೊಳ್ಳಿ. ರಕ್ತ ಪರಿಚಲನೆಯ ಅಧ್ಯಯನ, ಇದಕ್ಕೆ ಏನಂತ ಕರೀತಾರೆ, ಅಂದ್ರೆ ಸ್ಟಡಿ ಆಫ್ ಏನು ಅಂತ ಕರೀತಾರೆ, ರಕ್ತ ಪರಿಚಲನೆಯ ಅಧ್ಯಯನವನ್ನ ಏನಂತ ಕರೀತಾರೆ ಅಂತ ನೀವು ನನಗೆ ಉತ್ತರನ ತಲುಪಿಸಬೇಕು 9480909013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಒದಗಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.

3:46 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ರಕ್ತ ಪರಿಚಲನೆಯ ಅಧ್ಯಯನ ಅಂತ ಯಾವುದನ್ನ ಕರೀತಾರೆ ಅಂತ ಪ್ರಶ್ನೆ ಕೇಳಿದ್ದೆ. ಎನ್ ಆರ್ ಪ್ರಸಾದ್ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ಜೊತೆಗೆ ಸಾಕಷ್ಟು ಜನರ ಉತ್ತರ ಸರಿಯಾಗಿದೆ. ಸುಬ್ರಹ್ಮಣ್ಯ ಜಯಂತ್ ಮತ್ತೆ ದಿಲೀಪ್ ಕಲ್ಯಾಣ್ಕರ್, ಚಂದ್ರಶೇಖರ್ ತಾವರೆಕೆರೆಯಿಂದ, ಬಿಂದು ಪ್ರಕಾಶ್ ಅವರು ಬಾಬಾ ಕಲ್ಯಾಣ್ ಬೆಂಗಳೂರಿಂದ, ನೇತ್ರಾ ಕೆಂಗೇರಿಯಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿಂದ, ಕಬಾಡಿ ವೆಂಕಟೇಶ್ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ ಬಿನಿಪೇಟೆಯಿಂದ, ಸುಭಾನ್ ಖುರಿ ಹಂಪಸಾಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿ, ಮಂಜುಳಾ ಕುಮಾರ್ ಮತ್ತೆ ಸೋಮಶೇಖರ್ ಶಾಮನೂರು ಬಿಳೆ ಬಾವಿಯಿಂದ, ಮಂಜುನಾಥ್ ಅವರ ಉತ್ತರ ಕೂಡ ಸರಿಯಾಗಿದೆ ಹರೀಶ್ ಮಲ್ಲೇಶ್ವರಂಯಿಂದ, ಮತ್ತೆ ಸದಾಶಿವ ಹುಲಗೂರ್ ಬನಶಂಕರಿಯಿಂದ, ಸುಮಿತ್ರಾ ಸಂಡೂರಿಂದ, ಎನ್ಜಿ ಬಸವರಾಜ್ ಚಿತ್ರದುರ್ಗದಿಂದ, ಚಂದ್ರಪ್ಪ ಉತ್ತರಳ್ಳಿಯಿಂದ, ಅನಿಲ ವಿಷ್ಣವರ್ ಉತ್ತರ ಸರಿಯಾಗಿದೆ, ಗೀತಾ ಜೋಶಿ ಕಲಬುರಗಿಯಿಂದ, ಮತ್ತೆ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡವರು ಕೂಡ ಇದ್ದಾರೆ. ಗಜಾನನ ಭಟ್ ಬೋಳನಮಕ್ಕಿಯಿಂದ ಸಿದ್ಲಿಂಗಮೂರ್ತಿ ಅವರು ಕೂಡ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಮತ್ತು ಶ್ವೇತಾ ಚಟ್ಟಿಮಾನಿ ಭಾಗಮಂಡಲದಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ. ತೀರ್ಥಪ್ರಸಾದ್ ದೊಡ್ಡಮೆಟ್ಟಿಯಿಂದ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ರಕ್ತ ಪರಿಶೋಧನೆ ಅಂದರೆ ಇಂಗ್ಲಿಷ್ನಲ್ಲಿ ಬ್ಲಡ್ ಟೆಸ್ಟ್ ಅಥವಾ ಬ್ಲಡ್ ಇನ್ವೆಸ್ಟಿಗೇಷನ್ ಅಂತ ಕರೀತಾರೆ ಅಂತ ಹರಿಹರನ್ ವಿಜ್ಞಾನ ನಗರದಿಂದ ಅದರ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಆದರೆ ಅದಕ್ಕೆ ಒಂದು ಇಂಥದ್ದೇನು ಒಂದು ಪದ ಇದೆ, ಅದು ಏನು ಅಂತ ಕೇಳಿದ್ದೆ ನಾನು. ಜೊತೆಗೆ ಸರಿಯಾದ ಉತ್ತರನ ಕೊಟ್ಟವರು ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ, ಮತ್ತೆ ಕನಕರಾಯ ರತ್ನಪುರ ಅವರ ಉತ್ತರ ಸರಿಯಾಗಿದೆ. ವೇದಶೆಟ್ಟಿ ಕಾಳವಾರ ಅವರ ಜೊತೆಗೆ ಪ್ರಜ್ಞಾ ಗ್ರಾಮದಿಂದ, ರಾಯಚೂರಿಂದ ಯಲ್ಲಪ್ಪ ಯಾದವ್ ಅವರ ಉತ್ತರ ಕೂಡ ಸರಿಯಾಗಿದೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸರಿಯಾದ ಉತ್ತರ ತಲುಪಿಸಿದ್ದಕ್ಕೆ ಅಂತ ಹೇಳ್ತಾ, ರಕ್ತ ಪರಿಚಲನೆಯ ಅಧ್ಯಯನವನ್ನ ಆಂಜಿಯೋಲಜಿ ಅಂತ ಕರೀತಾರೆ. ಸೊ ಇದು ಸರಿಯಾದ ಉತ್ತರ ಆಗಿತ್ತು, ಆಂಜಿಯೋಲಜಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಉತ್ತರ ತಲುಪಿಸಿದ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ನಮಸ್ಕಾರ. ಸೊ ಇನ್ನು ಮತ್ತೆ ಇನ್ನೊಂದು ಪ್ರಶ್ನೆಗೆ ಹೋಗುವಂತಹ ಸಮಯ. ಈ ಆಡಿಯೋ ಬಿಟ್ಟನ್ನ ಕೇಳಿಸ್ಕೊಳ್ಳಿ, ಇದಾದ ನಂತರ ಪ್ರಶ್ನೆಯನ್ನ ಕೇಳ್ತೀನಿ.

ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಭಾವಗೀತೆಯ ರಚನೆಕಾರರು ಯಾರು ಅನ್ನೋದು ಪ್ರಶ್ನೆ. ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಈ ಭಾವಗೀತೆಯ ರಚನೆಕಾರರು ಯಾರು, ಯಾರು ಬರೆದಿದ್ರು ಈ ಹಾಡನ್ನ ಅಂತ ನೀವು ನನಗೆ ಉತ್ತರನ ತಲುಪಿಸಬೇಕಾಗಿರೋದು 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಒಂದು ಆಡಿಯೋ ಬಿಟ್ಟನ್ನ ಕೇಳಿಸಿ ಈ ಹಾಡಿನ ರಚನೆಕಾರರು ಯಾರು ಅಂತ ಕೇಳಿದ್ದೆ. ಸುಮಾರು ಜನ ಸರಿ ಉತ್ತರ ಕಳಿಸಿಲ್ಲ, ಆದರೆ ಬೇರೆ ಬೇರೆ ಥರ ಅವರ ಮಾತುಗಳನ್ನು ಕಳಿಸಿದ್ದಾರೆ. ಯಾವುದ್ರಿ ಇದು ಹಾಡು, ಕೇಳೇ ಇರಲಿಲ್ಲ, ಎಲ್ಲಿಂದ ಹುಡುಕಿದ್ರಿ ಅಂತ ಒಂದಷ್ಟು ಜನ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಕೊಟ್ಟವರು ಯಾರು ಒಂದಿಬ್ರು ಇದ್ದಾರೆ ಅಂತ ಹೇಳಿಬಿಡ್ತೀನಿ. ಅನಿಲ ಬಿಷ್ಟಣ್ಣನವರ ಇವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ, ಮತ್ತೆ ಅವರ ಜೊತೆಗೆ ಸರಿಯಾದ ಉತ್ತರ ಕೊಟ್ಟವ್ರನ್ನ ನಾನಂತೂ ಹುಡುಕ್ತಾ ಇದ್ದೀನಿ. ನೇತ್ರಾ ಕೆಂಗೇರಿಯಿಂದ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ, ಯಾರನ್ನ ಕೇಳೇ ಇಲ್ಲ, ನನಗಂತೂ ಗೊತ್ತಿಲ್ಲ ಅಂತ ಹರೀಶ್ ಮಲ್ಲೇಶ್ವರಂಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ. ಬಿಂದು ಪ್ರಕಾಶ್ ಉತ್ತರ ಸರಿಯಾಗಿದೆ, ಮತ್ತೆ ಅವರ ಜೊತೆಗೆ ಸರಿಯಾದ ಉತ್ತರ ಕಳಿಸಿದವರು ತುಂಬಾ ಜನ ಇದ್ದಾರೆ, ಆದರೆ ಸರಿಯಾದ ಉತ್ತರ ಕಳಿಸಿದವರು ತುಂಬಾ ಕಡಿಮೆ ಜನ ಇದ್ದಾರೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರನ ಕಳಿಸಿದ್ದಾರೆ, ಸಮನ್ವಿತ ಸಿರಿಗೆರೆಯಿಂದ, ಜೊತೆಗೆ ಸರಿಯಾದ ಉತ್ತರ ಕೊಟ್ಟವರು ಇಷ್ಟೇ ಜನ. ಇಷ್ಟು ಜನಕ್ಕೆ ಅಭಿನಂದನೆಗಳು, ಧನ್ಯವಾದಗಳು ಅಂತ ಹೇಳ್ತಾ ಸರಿಯಾದ ಉತ್ತರ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಸಮಯ 3:54. ಹಾಗಿದ್ರೆ ಯಾವುದು ಆ ಹಾಡು, ಯಾರು ಬರೆದಿದ್ದು ಅಂತ ಹೇಳ್ಬಿಡ್ತೀನಿ. ಈ ಆಡಿಯೋ ಬಿಟ್ಟನ್ನ ನಾನು ನಿಮಗೆ ಕೇಳಿಸಿದ್ದೆ.

ಈ ಹಾಡನ್ನ ಬರೆದವರು ದರಾ ಬೇಂದ್ರೆಯವರ ರಚನೆಯ ಈ ಗೀತೆಯಾಗಿತ್ತು. ಸಂಗೀತ ಕಟ್ಟಿಯವರ ದನಿಯಲ್ಲಿ ಸಂಗೀತ ಕಟ್ಟಿ ಅವರು ಸಾಕಷ್ಟು ದರಾ ಬೇಂದ್ರೆಯವರ ಹಾಡುಗಳನ್ನ ಹಾಡಿದ್ದಾರೆ. ತುಂಬಾ ಅವರ ಹಿಟ್ ಗೀತೆಗಳು ಅಂತ ಮುಗಿಲ ಮಾರಿಗೆ ರಾಗರತ್ಯ ಹಾಡಂತೂ ಅದ್ಭುತವಾದ ರಚನೆ, ಜೊತೆಗೆ ಅದ್ಭುತವಾದ ಹಾಡುಗಾರಿಕೆಯಲ್ಲಿ ಮೂಡಿ ಬಂದದ್ದು. ಸಂಗೀತ ಕಟ್ಟೆ ಮತ್ತೆ ದರಾ ಬೇಂದ್ರೆ ಇಬ್ರು ಧಾರವಾಡದವರು ಅನ್ನೋದು ಕೂಡ ಒಂದು ಹೆಮ್ಮೆಯ ವಿಷಯ. ಇದು ದರಾ ಬೇಂದ್ರೆಯವರ ರಚನೆಯ ಒಂದು ಹಾಡಾಗಿತ್ತು. ಸಮಯ 3:55. ನೀವು ಕೇಳ್ತಾ ಇರೋದು ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ತಂದೆ ನಾನು ಕೇಳಿದ ಪ್ರಶ್ನೆಗೆ, ದರಾ ಬೇಂದ್ರೆಯವರ ಪ್ರಶ್ನೆಗೆ ಉತ್ತರ ಕೊಟ್ಟವರಲ್ಲಿ ದಿಲೀಪ್ ಕಲ್ಯಾಣ್ಕರ್ ಅವರು ಕೂಡ ಸರಿಯಾದ ಉತ್ತರ ಕೊಟ್ಟಿದ್ರು, ಅವರ ಹೆಸರು ಮಿಸ್ ಆಗ್ಬಿಟ್ಟಿತ್ತು. ಕ್ಷಮೆ ಇರಲಿ ಅಂತ ಹೇಳ್ತಾ ಕೊನೆಯ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಜೀವನ ಚೈತ್ರ ಚಿತ್ರದಲ್ಲಿ ಉತ್ತರ ಭಾರತದಲ್ಲಿ ರಾಜ್ಕುಮಾರ್ ಅವರನ್ನ ಗುರುತಿಸಿ ಅವರು ಯಾರು ಅನ್ನೋದನ್ನ ಸ್ಮರಣೆಗೆ ಅಂದ್ರೆ ನೆನಪಿಗೆ ತರೋ ನಟ ಯಾರು, ಅವರ ನಿಜವಾದ ಹೆಸರು ಏನು, ಅವರು ಸಿನಿಮಾದಲ್ಲಿ ಅವರ ಹೆಸರೇನು ಅಂತ ಕೇಳ್ತಿಲ್ಲ, ಯಾರವರು ಆ ನಟ ಯಾರು ಅಂತ ಕೇಳ್ತಾ ಇದ್ದೀನಿ. ಪ್ರಶ್ನೆ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ. ಜೀವನ ಚೈತ್ರ ಚಿತ್ರದಲ್ಲಿ ಉತ್ತರ ಭಾರತದಲ್ಲಿ ರಾಜ್ಕುಮಾರ್ ಅವರನ್ನ ಗುರುತಿಸಿ ಅವರು ಯಾರು ಅನ್ನೋದನ್ನ ನೆನಪಿಗೆ ತಂದಂತಹ ನಟ ಅವರ ಹೆಸರೇನು, ನೀವು ಉತ್ತರನ ತಲುಪಿಸಬೇಕಾಗಿರೋದು 9480909013 ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸಮಯ ಸರಿಯಾಗಿ 3:59 ಆಗ್ತಾ ಇದೆ. ಸರಿಯಾದ ಉತ್ತರ ಕೊಟ್ಟವರು ಯಾರ್ಯಾರು ಅಂತ ಹೇಳ್ಬಿಡ್ತೀನಿ. ಲಿಸ್ಟ್ ತುಂಬಾ ದೊಡ್ಡದಾಗೆ ಇದೆ. ಬಿಂದು ಪ್ರಕಾಶ್ ಅವರು ಮತ್ತೆ ಜಯಪುಟ್ಟಸ್ವಾಮಿ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಮಂಜುಳಾ ಮುನಿಯಪ್ಪ ಹರೀಶ್ ಮಲ್ಲೇಶ್ವರಂಯಿಂದ, ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಕೂಡ ಸರಿಯಾಗಿದೆ. ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಗಜಾನನ ಭಟ್ ಬೋಳನಮಕ್ಕಿಯಿಂದ, ರೇಣುಕಾ ಅವರು ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ರವಿ ಬೆಟ್ಟಲ್ಲಿಯಿಂದ ಮತ್ತೆ ತಾವರೆಕೆರೆಯಿಂದ ಚಂದ್ರಶೇಖರ್ ಅವರ ಉತ್ತರ ಕೂಡ ಸರಿಯಾಗಿದೆ. ಜಯರಾಮ್ ಟೈಲರ್ ಸಾಗರದಿಂದ, ಮಂಜುಳಾ ಕುಮಾರ್ ವಸಂತಪುರದಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಉಮಾಶಂಕರ್ ಸಾಂಬಾ, ನಾಗೇಂದ್ರ ಈಚಲಬೀಡು ಮತ್ತೆ ಪದ್ಮಶ್ರೀ ಅವರ ಕುಟುಂಬದವರ ಉತ್ತರ ಸರಿಯಾಗಿದೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಗೀತಾ ಜೋಶಿ ಕಲಬುರಗಿಯಿಂದ ಸರಿಯಾದ ಉತ್ತರನ ಕೊಟ್ಟಿದ್ದಾರೆ. ಮತ್ತೆ ನಂಬರ್ ಎಂಡಿಂಗ್ ವಿತ್ 44860 ದಯವಿಟ್ಟು ನಿಮ್ಮ ಹೆಸರಿನ ಜೊತೆಲಿ ನಿಮ್ಮ ಸಂದೇಶ ನಮಗೆ ತಲುಪಿದ್ರೆ ನಿಮ್ಮ ಹೆಸರನ್ನು ಓದೋಕೆ ನಮಗೂ ಖುಷಿಯಾಗುತ್ತೆ. ಅನಿತಾ ಬಚ್ಚನ್ ಅವರ ಉತ್ತರ ಸರಿಯಾಗಿದೆ. ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಜೊತೆಗೆ ಓಕೆ ಹರಿಹರನ್ ವಿಜ್ಞಾನ ನಗರದಿಂದ ಜಾಫರ್ ಅವರು ಉತ್ತರ ಸರಿಯಾಗಿ ಕಳಿಸಿದ್ದಾರೆ. ಬಿ ಎಂ ವಿಶ್ವನಾಥ್ ಅವರು, ಸುಬ್ರಹ್ಮಣ್ಯ ಜಯಂತ್, ನವ್ಯಶ್ರೀ, ಮಹೇಶ್ ಜಯಮ್ಮ, ವಿಜಯ ಸತೀಶ್ ಅವರು ಮತ್ತು ಆಶಾ ಶ್ರೀನಿವಾಸ್ ಬಿನಿಪೇಟೆಯಿಂದ ಸರಿಯಾದ ಉತ್ತರನ ಕಳಿಸಿದ್ದಾರೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಸಮಯ ಸರಿಯಾಗಿ 4 ಆಗ್ತಾ ಇದೆ. ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3. ಉತ್ತರ ಹೇಳ್ರಿ ಸರಿಯಾದ ಉತ್ತರ ಅಂತ ಕೇಳ್ತಾ ಇದ್ದಾರೆ. ಹಂಗೆ ಖಂಡಿತ ಹೊರಡಲ್ಲ. ಜೀವನ ಚೈತ್ರ ಚಿತ್ರದಲ್ಲಿ ಉತ್ತರ ಭಾರತದಲ್ಲಿ ರಾಜ್ಕುಮಾರ್ ಅವರನ್ನು ಗುರುತಿಸಿ ಅವರು ಯಾರು ಅನ್ನೋದನ್ನ ನೆನಪಿಗೆ ತಂದ ನಟ ಯಾರು ಅಂತ ಕೇಳಿದ್ದೆ. ಸರಿಯಾದ ಉತ್ತರ ಆಗಿತ್ತು ಟೆನಿಸ್ ಕೃಷ್ಣ ಅವರು. ಯಾರು ಜೀವನ ಚೈತ್ರ ಚಿತ್ರದಲ್ಲಿ ರಾಜ್ಕುಮಾರ್ ಅವ್ರನ್ನ ಗುರುತಿಸಿ ಅವ್ರು ಯಾರು ಅನ್ನೋದನ್ನ ವಾಪಸ್ ನೆನಪಿಸ್ತಾರೆ. ಟೆನಿಸ್ ಕೃಷ್ಣ ಅವರ ಹೆಸರು ಪುಟ್ಟ ಜೋಯಸ್ ಅಂತ ಆಗಿತ್ತು ಈ ಚಿತ್ರದಲ್ಲಿ. ಇದು ಈ ಸಿನಿಮಾದ ವಿಷಯ ಆಗಿತ್ತು. ಸಮಯ 4 ಆಗ್ತಾ ಇದೆ. ಇದು FM ರೈನ್ಬೋ ಕನ್ನಡ ಕಾಮನವಿಲ್ಲು 101.3.

0: Akashvani FM Rainbow 101.3 MHz musically yours.
1: ನಿಮ್ಮ ಮನದಂಗಳದಲ್ಲಿನ ಆಕಾಶವಾಣಿ 90+ ನಾಟ್ ಔಟ್.

0: 90 ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ಸಮಯ 4:04 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3. ಬೆಂಗಳೂರು ಬಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಿಮ್ ಜೊತೆ ಆಗ್ತಾ ಇರೋದು ನಾನು ಮಾಧು ಚೈತ್ರಾ.

0: ಬಸ್ಸಲ್ಲಿ ನಾವಿದ್ದೀವಿ, ಬಿಸ್ನೆಸ್ ಬಗ್ಗೆ ಮಾತಾಡುವಾಗ ಯಾವ್ಯಾವ ಬಿಸ್ನೆಸ್ ಎಲ್ಲ ಮಾಡಬಹುದು, ಆ ಬಿಸ್ನೆಸ್ ಮಾಡಬಹುದು, ಈ ಬಿಸ್ನೆಸ್ ಮಾಡಬಹುದು, ಇದಕ್ಕೆ ಇನ್ವೆಸ್ಟ್ ಎಷ್ಟು ಮಾಡಬೇಕು, ಏನೇನೆಲ್ಲ ಚಾಲೆಂಜಸ್ ಇರುತ್ತೆ, ಈ ವಿಷಯಗಳನ್ನೆಲ್ಲ ಸಾಕಷ್ಟು ಸಲ ಈಗಾಗಲೇ ಮಾತಾಡಾಗಿದೆ. ಆದರೆ ಬಿಸ್ನೆಸ್ಸಲ್ಲಿ ಲಾಸ್ ಆಗೋದು ಅಥವಾ ನಮಗೆ ಲಾಭ ಬರೋದು ಇದೆಲ್ಲನೂ ತುಂಬ ಸಾಮಾನ್ಯವಾಗೇ ಇರುತ್ತೆ. ಲಾಭ ಬಂದರೆ ಏನೋ ತುಂಬ ಖುಷಿ, ಸಂತೋಷವಾಗಿ ಅದನ್ನು ಎಕ್ಸೆಪ್ಟ್ ಮಾಡ್ತೀವಿ, ಆರಾಮಾಗಿರ್ತೀವಿ, ಏನು ಅಲ್ಲಿ ಅದರಿಂದ ಯಾವ ತೊಂದರೆಗಳು ಆಗಲ್ಲ. ಲಾಭ ಬಂದಾಗ ತುಂಬ ನಮಗೆ ಏನೇನು ಬೇಕೋ ಅದೆಲ್ಲವೂ ಸಿಗುತ್ತೆ. ಅದೇ ಲಾಸ್ ಆದಾಗ ನಿಜವಾಗ್ಲೂ ನಮಗೆ ಸಮಸ್ಯೆಗಳು ಎದುರಾಗುತ್ತೆ. ಎಷ್ಟೋ ಸಮಸ್ಯೆಗಳು, ನಮ್ಮ ಮೇಲೆ ಡಿಪೆಂಡ್ ಆಗಿರೋರು ಅಥವಾ ನಾವು ಯಾರಿಗೋ ಸಂಬಳ ಕೊಡಬೇಕಾಗಿರೋರು ಅವರು ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವರ ಮನೆಯವರು ಅವರ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೀಗೆ ಹೇಗೆ ಹೆಂಗೆ ಇದನ್ನು ನಿಭಾಯಿಸಬೇಕು, ಹೇಗೆ ನಿಭಾಯಿಸ್ಬಹುದು, ಇದಕ್ಕೆಲ್ಲ ಪರಿಹಾರ ಏನು? ಹಾಗಿದ್ರೆ ಲಾಸೇ ಆಗಲ್ವಾ? ಖಂಡಿತ ಲಾಸ್ ಅನ್ನೋದಾಗತ್ತೆ. ಹಾಗಾದ್ರೆ ಇದನ್ನ ಹೇಗೆ ಸಂಭಾಳಿಸಬಹುದು ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ಉತ್ತರ ಇದ್ರೆ ಖಂಡಿತ ನನಗೆ ತಲುಪಿಸಿ. 9480901013 ನಮ್ಮ ವಾಟ್ಸಪ್ ಸಂಖ್ಯೆಯೇ. ಇದಕ್ಕೆ ಪರಿಹಾರ ಏನು ಅಂತ ನಾನು ಒಂದು ಪುಟ್ಟ ಪರಿಹಾರನ ಕೊಡ್ತೀನಿ, ನೀವು ನಿಮ್ಮ ಪರಿಹಾರ ಏನು ಅನ್ನೋದನ್ನ ತಿಳಿಸಿ 9480901013 ನಮ್ಮ ವಾಟ್ಸಪ್ ಸಂಖ್ಯೆಗೆ. ಲಾಸ್ ಆದಾಗ, ಜೀವನದಲ್ಲಿ ತೊಂದರೆ ಆದಾಗ ಅಥವಾ ಬಿಸ್ನೆಸ್ ಅಲ್ಲಿ ತೊಂದರೆ ಆದಾಗ ಅದಕ್ಕೆ ಪರಿಹಾರ ಏನು ಮಾಡ್ಕೊಳ್ಬಹುದು, ಮುಂಚೆನೆ ಏನೆಲ್ಲ ಮಾಡ್ಕೊಂಡಿರಬಹುದು ಅನ್ನೋಂಥ ವಿಷಯಕ್ಕೆ ನಿಮ್ಮ ಪರಿಹಾರಗಳು, ಅನುಭವಗಳು, ಅಭಿಪ್ರಾಯಗಳನ್ನು ನಾನು ನಿರೀಕ್ಷಿಸ್ತಾ ಇರ್ತೀನಿ. ನೀವು ಕೇಳ್ತಾ ಇರಿ ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ರೀ ಮಾಲತಿ, ಏನ್ರಿ ನಮ್ಮ ಯಜಮಾನ್ರ ಜೊತೆ ಶಾಪಿಂಗ್ ಹೋಗಿದ್ದೆ, ಕಾಣ್ತಾ ಇದೆಯಲ್ರಿ ಫ್ರಿಡ್ಜ್ 18,000,
2: ಅಯ್ಯೋ ನಿನ್ನ
1: ಟಿವಿ 14,000,
2: ಎಲ್ಲ ಇವಳ
1: ಈ ವಾಷಿಂಗ್ ಮಿಷಿನ್ 8,000,
2: ಶಿವನೇ ಗತಿ
1: ಗ್ಯಾಸ್ ಸಿಲಿಂಡರ್ 10,000,
2: ರಾಮ ರಾಮ
3: ಅಮ್ಮಮ್ಮ ಇದೆಲ್ಲ ನಿಮ್ ಯಜಮಾನ್ರು ಕೊಡಿಸಿದ್ರು ಅಂದ್ರೆ ನಂಗೆ ನಂಬೋಕೆ ಆಗ್ತಾ ಇಲ್ವಲ್ರಿ.
2: ರೀ ವತ್ಸಲ ಅವ್ರೆ, ದಯವಿಟ್ಟು ಸ್ವಲ್ಪ ಒಳಗಡೆ ಬರ್ತೀರಾ?

ಮೊಬೈಲ್ ಚೆನ್ನಾಗಿದೆ ರೀ, ಥ್ಯಾಂಕ್ ಯು ಅಂತ ಮಂಜುಳಾ ಮುನಿಯಪ್ಪ ಅವರು ಪಂತ್ರಪಾಳ್ಯದಿಂದ ಸಂದೇಶನ ಕಳಿಸಿದ್ದಾರೆ. ಮತ್ತೆ ಅವ್ರ ಜೊತೆಗೆ ಲಾಸ್ ಆದಾಗ ಮೊದಲು ಶಾಂತವಾಗಿ ಕೂತು ಯೋಚನೆ ಮಾಡಬೇಕು, ಯಾಕೆ ಹೀಗಾಯ್ತು, ಎಲ್ಲಿ ತಪ್ಪಾಯ್ತು ಅಂತ ತಿಳ್ಕೊಂಡು ಸರಿಪಡಿಸ್ಕೊಳ್ಬೇಕು. ಅದ್ರ ಬದಲು ದೇವಸ್ಥಾನ ವಾಸ್ತು ಅಂತ ಸುತ್ತಿದ್ರೆ ತಪ್ಪು ಕಣ್ರಿ, ಆತ್ಮಹತ್ಯೆ ಅಂತೂ ಮಾಡ್ಕೊಳ್ಳೇಬಾರ್ದು. ಖಂಡಿತ ಹೌದು, ಇವತ್ತು ಲಾಸ್ ಆದ್ರೂ ನಾಳೆ ಲಾಭ ಆಗಬಹುದು. ದುಡ್ಡು ಮುಖ್ಯ ಅಲ್ಲ, ಜೀವನ ಮುಖ್ಯ ಅಂತ ಮಮತಾ ನಾಗರಾಜ್ ದಾವಣಗೆರೆಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ, ಖಂಡಿತ ಹೌದು, ದುಡ್ಡು ಮುಖ್ಯ ಅಲ್ಲ, ಜೀವನ ಮುಖ್ಯ. ಅಂತಹ ಯೋಚನೆಗಳು ನಮ್ಮ ಹತ್ರಕ್ಕೂ ಕೂಡ ಸುಳಿಲೇಬಾರ್ದು. ಇನ್ನು ನಾನು ಹೇಳ್ತಾ ಇದ್ದೆ, ಏನ್ ಮಾಡಬಹುದು, ಬಿಸ್ನೆಸ್ ಮಾಡ್ತಿದ್ದೀವಿ ಅಂತಂದಾಗ ಲಾಭ ನಷ್ಟಗಳು ಇದ್ದೇ ಇರುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ. ಗೊತ್ತಾದಾಗ ಒಂದಿಷ್ಟು ಪ್ಲಾನ್ ಮಾಡ್ಕೊಳ್ಬೇಕು. ಪ್ಲಾನ್ ಮಾಡ್ಕೊಳ್ಳೋದು ಹೇಗೆ ಅಂದ್ರೆ, ಮೊದಲು ನಾವು ಮೀಸಲು ನಿಧಿ ಅಂತ ಒಂದಿಷ್ಟು ಇರಬೇಕು, ರಿಸರ್ವ್ ಫಂಡ್. ಭವಿಷ್ಯದ ಎಷ್ಟೋ ಖರ್ಚುಗಳಿರುತ್ತೆ, ಅನಿರೀಕ್ಷಿತವಾದ ಖರ್ಚುಗಳಿರುತ್ತೆ, ಎಂತೆಂಥದ್ದು ತುರ್ತು ಪರಿಸ್ಥಿತಿಗಳಿರುತ್ತೆ, ಅಥವಾ ಆ ನಷ್ಟನ ಅನುಭವಿಸಿ ಎದುರಿಸಿ ಹೇಗೆ ಅದನ್ನ ಸಾಲ್ವ್ ಮಾಡ್ಕೊಳ್ಬೇಕು ಅಂತ ಗೊತ್ತಾಗೋಕೆ ಒಂದಿಷ್ಟು ಸಮಯ ಬೇಕಿರುತ್ತೆ. ಆ ಸಮಯದಲ್ಲಿ ನಾವು ನಮ್ಮನ್ನ ನಂಬಿದವರು ಕೂಡ ಜೀವನ ಮಾಡಬೇಕಾಗಿರುತ್ತೆ. ಅಂತಹ ಪರಿಸ್ಥಿತಿಗೆ ಒಂದಿಷ್ಟು ಹಣ ಬೇಕಿರುತ್ತೆ. ಅದಕ್ಕೆ ಈ ಮೀಸಲು ನಿಧಿ, ರಿಸರ್ವೇಷನ್ ಫಂಡ್ ಅಂತ ಏನಿಟ್ಕೊಳ್ತೀವಿ, ಅದು ತುಂಬಾ ಮುಖ್ಯ ಆಗುತ್ತೆ. ಈ ರಿಸರ್ವೇಷನ್ ಫಂಡ್ ಬಗ್ಗೆ ನಿಮ್ಗೇನ್ ಗೊತ್ತು, ನೀವು ನಮಗೆ ಸಂದೇಶನ ತಲುಪಿಸಿ 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಕೇಳ್ತಾರೆ, ಇದು ಕನ್ನಡ ಕಾಮನಬಿಲ್ಲು 101.3.

0: ಆಕಾಶವಾಣಿಯ 90 ವರ್ಷದ ಪಯಣ
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
3: ವಿಧ ವಿಧದ ನಾದ ಅವಳು ನುಡಿಸುತ್ತಿದ್ದಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
2: ಜೊತೆಯಲ್ಲಿ ನೀವಾರು ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಸಮಯ 4:43 ನೀವು ಕೇಳ್ತಾ ಇರೋದು ಆಕಾಶವಾಣಿ ಎಫ್ಎಂ ರೈನ್ಬೋ, ಕನ್ನಡ ಕಾಮನ ಬಿಲ್ಲು 101.3. ಮೀಸಲು ಹಣ ಅನ್ನೋದು ಜೀವನದಲ್ಲಿ ಎಷ್ಟು ಮುಖ್ಯ ಅಂತ ಕೇಳಿದ್ದೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿಎಂ ವಿಶ್ವನಾಥ್ ಅವರು ಸಂದೇಶನ ಕಳಿಸಿದ್ದಾರೆ. ವ್ಯವಹಾರದಲ್ಲಿ ನಷ್ಟ ಆದಾಗ ಗಾಬರಿ

0: ಆಗದೆ ಯಾವುದೇ ತರಹದ ಖರ್ಚು ವೆಚ್ಚಗಳನ್ನ ತಕ್ಷಣನೇ ನೋಡ್ಕೊಳ್ಬೇಕು. ಯಾವುದರಿಂದ ನಷ್ಟ ಆಗಿದೆ ಅದನ್ನ ಸರಿಪಡಿಸ್ಕೊಂಡು ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ಅತಿಯಾದ ನೀನು ಅರ್ಜೆನ್ಸಿ ಮಾಡಬಾರ್ದು ಅಥವಾ ಉದ್ರೇಕ ಆಗ್ಬಾರದು. ಸರಿಯಾಗಿ ವ್ಯವಹಾರದಲ್ಲಿ ಯಾವುದೇ ರೀತಿಯಿಂದ ಮೋಸ ಹೋಗದೆ ಜಾಗರೂಕತೆಯಿಂದ ವ್ಯಾಪಾರ ಮಾಡಬೇಕು. ನಮ್ಮ ಖರ್ಚು ವೆಚ್ಚಗಳು ಕಡಿಮೆ ಮಾಡ್ಕೊಳ್ಬೇಕು, ಇದರಿಂದ ವ್ಯವಹಾರದಲ್ಲಿ ನಷ್ಟ ಆಗೋದನ್ನ ಮುಂದೂಡಬಹುದು ಅಂತ ಸಂದೇಶನ ಕಳಿಸಿದ್ದಾರೆ. ಅನಿಲ ಬಿಷ್ಟನ್ನವರ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ, ರಿಸರ್ವೇಷನ್ ಫಂಡ್ ಅಂದ್ರೆ ಭವಿಷ್ಯದ ತುರ್ತು ಅಗತ್ಯಗಳು, ಯೋಜಿತ ವೆಚ್ಚಗಳು ಅಥವಾ ಕಾನೂನುಬದ್ಧ ಬಾಧ್ಯತೆಗಳನ್ನ ಸರಿದೂಗಿಸೋಕೆ ಒಂದು ಸಂಸ್ಥೆ ಅಥವಾ ಸೊಸೈಟಿ ಅಥವಾ ಕಂಪನಿ ತನ್ನ ಲಾಭದಲ್ಲಿ ಪ್ರತ್ಯೇಕವಾಗಿ ಎತ್ತಿಡುವಂತಹ ಒಂದಿಷ್ಟು ಹಣ ಅಥವಾ ತುರ್ತು ನಿಧಿ ಅಂತ ಹೇಳ್ತಾರೆ. ಖಂಡಿತ ಹೌದು. ಶಿವಣ್ಣ ಪಿಒ ಬನಹಳ್ಳಿಯಿಂದ ಚಳ್ಳಕೆರೆ ತಾಲೂಕಿನಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ದಾರೆ, ಹಾಡುಗಳು ಚೆನ್ನಾಗಿದೆ, ಧನ್ಯವಾದಗಳು. ಪಕ್ಕದಲ್ಲಿ ಸ್ವಲ್ಪ ಕಾಸಿದ್ರೆ ಕೈ ಹಿಡಿಯುತ್ತೆ ಮೇಡಮ್, ಕಷ್ಟಕಾಲಕ್ಕೆ ಹಣ ಬೇಕೇ ಬೇಕು ಅಂತ ಹೇಳ್ತಾರೆ. ಖಂಡಿತ ಹೌದು, ಕಾರ್ಯಕ್ರಮ ಕೇಳ್ತಾ ಇದೀವಿ, ಎಲ್ಲ ಹಾಡುಗಳು ಚೆನ್ನಾಗಿದೆ, ಧನ್ಯವಾದ ಅಂತ ಈರಣ್ಣ ಜೇವೂರ ರಾಮಚಂದ್ರ ಅವರು ಸಂದೇಶನ ಕಳಿಸಿದ್ದಾರೆ. ಈ ಸಂದೇಶನ ಡೇವಿಡ್ ನೋ ಅವರು ಸಂದೇಶನ ಕಳಿಸಿದ್ದಾರೆ ಮುನಿರಾಬಾದಿಂದ, ಯಾವತ್ತಿಗೂ ನಾವು ನಮ್ಮ ಶಕ್ತಿ ಮೀರಿದ ಕಮಿಟ್ಮೆಂಟ್ಸ್ ನ ಮಾಡ್ಕೊಳಕ್ ಹೋಗ್ಬಾರ್ದು. ಯಾವುದೇ ಬಿಸ್ನೆಸ್ ಆಗಿರಬಹುದು, ಮೊದಲನೇ ಎಕ್ಸ್ಪೀರಿಯನ್ಸ್ ಇರಬಹುದು, ಜಾಸ್ತಿ ಕಮಿಟ್ಮೆಂಟ್ಸ್ ನ ಮಾಡ್ಕೊಂಡ್ರೆ ಸಮಸ್ಯೆ ಖಂಡಿತ ನಮ್ಗೆ ಆಗತ್ತೆ ಅಂತ ಹೇಳ್ತಾ ಇದಾರೆ. ಖಂಡಿತ ಹೌದು. ಜೊತೆಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಧನ್ಯವಾದಗಳು, ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಯಾರು ನಿಂಗಪ್ಪ ಸರಳೆ ಹಿರೇಹಡಗಲಿಯಿಂದ ಹಾಡುಗಳು ಖುಷಿ ಕೊಡ್ತಾ ಇದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಉಮಾಶಂಕರ್ ಸಾಂಬಾ ಕಾರ್ಯಕ್ರಮ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಮೀಸಲು ಹಣ ಅಥವಾ ರಿಸರ್ವೇಷನ್ ಫಂಡ್ ಅಂತ ಏನಿದೆ, ಇದು ತುರ್ತು ಪರಿಸ್ಥಿತಿಯಲ್ಲಿ ಅನಿರೀಕ್ಷಿತವಾಗಿ ಬರುವ ಖರ್ಚುಗಳ ವೆಚ್ಚಗಳನ್ನ ತೂಗಿಸುವಂತದ್ದು ಆಗಿದೆ. ಯಾವಾಗಾದ್ರೂ ನಮ್ಗೆ ತುರ್ತಾಗಿರೋ ಒಂದು ಸಮಯ ಬಂದ್ರೆ, ಅದು ಮೇ ಬಿ ಕೆಲಸ ಕಳ್ಕೊಂಡಾಗಿರ್ಬಹುದು ಅಥವಾ ಆರೋಗ್ಯದ ಸಮಸ್ಯೆಯಿಂದ ಒಂದಷ್ಟು ಕಷ್ಟದಲ್ಲಿ ಸಿಕ್ಕಾಕೊಳ್ಳುವಂತಹ ಸಮಯ ಇರಬಹುದು, ಆ ಟೈಮಲ್ಲಿ ಖಂಡಿತವಾಗ್ಲೂ ಕೆಲಸ ಮಾಡೋರಿಗೆ ನೆರವಿಗೆ ಬರುತ್ತೆ. ಇನ್ನು ವ್ಯಾಪಾರದ ಭದ್ರತೆಯಲ್ಲಿ ಕಂಪನಿಗಳಿಗೆ ಏನಾದರೂ ಅಕಸ್ಮಾತ್ ಆಗಿ ನಷ್ಟ ಆದ್ರೆ ಮುಂಬರುವ ಯೋಜನೆಗಳಿಗೆ ಬಂಡವಾಳ ಕೊಡಕ್ಕೊಂದಿಷ್ಟು ಆಡಬೇಕು, ಜೊತೆಗೆ ಕೆಲಸ ಮಾಡ್ತಿರೋರಿಗೆ ಸಂಬಳ ಕೊಡಕ್ಕೆ ಆ ಅರ್ಜೆಂಟಿನ ಪರಿಸ್ಥಿತಿಲಿ ಒಂದಿಷ್ಟು ಹಣ ಬೇಕು, ಇದೆಲ್ಲದಕ್ಕೂ ಕೂಡ ಸಾಕಷ್ಟು ನೆರವಾಗುತ್ತೆ. ಸಮಯ 4:47, ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.
1: ಏನಾಯ್ತು ಏನಾಯ್ತು ಅಂತ ಹೇಳ್ಬಾರ್ದಾ?

ಸಮಯ ಸರಿಯಾಗಿ 4:56 ಇನ್ನೇನು ನಾನು ಹೊರಡುವಂತ ಹೊತ್ತು. ಬೆಂಗಳೂರು ಬಸ್ ಅಲ್ಲಿ ಬಿಸ್ನೆಸ್ ಮಾಡುವಾಗ ವ್ಯಾಪಾರ ಮಾಡುವಾಗ ಯಾವ್ದು ಮುಖ್ಯ ಅಂತ ಮಾತಾಡ್ತಾ ಮೀಸಲು ಹಣ, ಮೀಸಲು ನಿಧಿ, ರಿಸರ್ವೇಶನ್ ಫಂಡ್ ಅನ್ನೋದು ಎಷ್ಟು ಮುಖ್ಯ, ಒಂದಿಷ್ಟು ಹಣವನ್ನ ಮೀಸಲಾಗಿ ಇಡೋದು ಎಷ್ಟು ಮುಖ್ಯ ಅಂತ ಹೇಳ್ತಾ ಇದ್ದೆ. ನಾವು ದುಡ್ದಿರೋ ಉಳಿದ ಹಣನ ಖರ್ಚು ಮಾಡ್ಬೇಕೇ ಹೊರತು ಮುಂದೆ ಬರೋ ಹಣದ ಮೇಲೆ ಸಾಲ ಮಾಡಿ EMI ಕಟ್ಟೋದು ಬೇಡ, ಸೇವ್ ಅಂಡ್ ಸ್ಪೆಂಡ್ ಅಂತ ಚಂದ್ರಶೇಖರ್ ಅವರು ಕುಮಾರ ಪಾರ್ಕ್ ಇಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ. ಜೊತೆಗೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬೆಳಗೂರಿಂದ ಬಸವರಾಜ್ ಅವರು, ರೈತರಾಗಿರೋ ಕಾರಣದಿಂದ ನಾವು ಉಳಿತಾಯ ಮಾಡೋದು ತುಂಬಾ ಕಷ್ಟ, ಸಾಲ ಮಾಡೋದು ಮತ್ತೆ ಬೆಳೆಗೆ ಹಾಕೋದು, ಬೆಳೆ ಬಂದ ನಂತರ ಮತ್ತೆ ಬಡ್ಡಿ ಕಟ್ಟಿ ಮತ್ತೆ ಅದೇ ಸಾಲನ ರಿನ್ಯೂ ಮಾಡಿಸ್ಕೊಳ್ಳೋದು, ಇದೇ ನಮ್ಗೆ ಒಂಥರ ಉಳಿತಾಯ ಅಂದ್ರೆ ಅಷ್ಟೇ. ಕಷ್ಟದ ಕಾಲದಲ್ಲಿ ಕೊಡ್ತಾರೆ, ಅವರೇ ದೊಡ್ಡ ಹೊರೆ ಆಗ್ಬಿಡ್ತಾರೆ ನಮ್ಗೆ, ಜೊತೆಗೆ ಅವರೇ ದೇವರಾಗಿ ಕೂಡ ಬಿಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ವ್ಯವಹಾರದಲ್ಲಿ ಯಶಸ್ಸು ಸಾಧಿಸಬೇಕು ಅಂದ್ರೆ ಪ್ರಾಮಾಣಿಕತೆ, ನಿರಂತರ ಪರಿಶ್ರಮ ತುಂಬಾ ಮುಖ್ಯ. ಗ್ರಾಹಕರ ತೃಪ್ತಿಯೇ ಯಾವುದೇ ಯಶಸ್ವಿ ವ್ಯಾಪಾರದ ನಿಜವಾದ ಬುನಾದಿ. ಸಮಯದ ಸರಿಯಾದ ಪಾಲನೆ ಮತ್ತೆ ಬದಲಾಗೋ ಮಾರುಕಟ್ಟೆಗೆ ತಕ್ಕಂತೆ ಹೊಂದ್ಕೊಳ್ಳೋದು ಉದ್ಯಮಿಯ ಪ್ರಮುಖ ಗುಣಗಳು. ಕಷ್ಟಗಳನ್ನ ಎದುರಿಸಿ ಮುನ್ನಡೆದಾಗ ಮಾತ್ರ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಸಾಧನೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಅಂತಿಮವಾಗಿ ಕೆಲಸದ ಮೇಲಿನ ಶ್ರದ್ಧೆ ನಮ್ಗೆ ಏನಿರುತ್ತಲ್ಲ, ನಮ್ಮ ವ್ಯವಹಾರದ ಅತಿ ದೊಡ್ಡ ಲಾಭ ಅಂದ್ರೆ ಅದೇ. ಅಂದ್ರೆ ನಾವು ಏನ್ ಕೆಲಸ ಮಾಡ್ತೀವಿ ಅದು ನಮ್ಮ ಲಾಭ ಆಗಿರುತ್ತೆ, ಯಾಕಂದ್ರೆ ಅಲ್ಲಿಂದ ಪಡೆದಂತ ಹಣ ನಮ್ಮ ಲಾಭ. ಏನ್ ಮಾಡ್ತೀವಿ ನಾವು, ಏನ್ ಮಾಡಬಲ್ಲೆವು ಅಂತ ನಮ್ಗೆ ನಾವೇ ಒಂದ್ ಮಿತಿ ಹಾಕೊಳ್ದೇ ಇದ್ರೆ ಈ ಜಗತ್ತಲ್ಲಿ ಸಾಧಿಸಕ್ ಆಗದೆ ಇರೋದು ಯಾವುದೂ ಇಲ್ಲ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಅಂತ ಮುತ್ತುರಾಜ ಅಂಗಡಿ ರಾಜಕೂರು ಕೊಪ್ಪಳ ಜಿಲ್ಲೆಯಿಂದ ಸಂದೇಶನ ಕಳಿಸಿ ಹೇಳ್ತಾ ಇದ್ರೆ. ಸಂದೇಶ ತಲುಪಿಸಿದ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ. ಸೊ ಬಿಸ್ನೆಸ್ ಮಾಡೋರು, ವ್ಯಾಪಾರ ಮಾಡೋರು ಮೀಸಲು ಹಣ, ಮೀಸಲು ನಿಧಿ ಅಂತ ಇಟ್ಕೊಳ್ಳೋದು ತುಂಬಾ ಮುಖ್ಯ ಅಲ್ವಾ. ಇದು ಇವತ್ತಿನ ಬೆಂಗಳೂರು ಬಸ್, ನಿಮ್ ಜೊತೆಯಾಗಿದ್ದು ನಾನು ಮಧು ಚೈತ್ರ, ಕೇಳ್ತಾರೆ ಇದು FM ರೈನ್ಬೋ ಕನ್ನಡ ಕಾಮನಬಿಲ್ಲು 101.3.

ಇದುವರೆಗೆ FM 101.3 ಮೆಗಾಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಜೈ ಶ್ರೀ ಹಂಡೆ ತಿಳಿಸುವ ಶುಭ ಸಂಜೆಯ ನಮಸ್ಕಾರಗಳು. ಈಗ ಸಮಯ 5 ಗಂಟೆ. ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಪೋಖ್ರಿ ರಾಜಾ ಚಿತ್ರದ ಗೀತೆಯನ್ನು. ಗಾಯಕರು ಸಂತೋಷ್ ವೆಂಕಿ ಹಾಗೂ ಸುಪ್ರಿಯಾ ಲೋಹಿತ್. ಈ ಗೀತೆಗೆ ಸಂಗೀತ ನೀಡಿದ್ದಾರೆ KM ಇಂದಿರಾ. ಸಾಹಿತ್ಯ ವಿಜಯ್ ಭಾ ಬ್ರಹ್ಮಸಾಗರ.

0: ತೆರಡಿನ ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಈಗ ಕೇಳಿ ಕೈಲಾಶ್ ಖೇರಿಯವರ ಧ್ವನಿಯಲ್ಲಿ ಜಾಕಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ವಿ ಹರಿಕೃಷ್ಣ, ಸಾಹಿತ್ಯ ಯೋಗರಾಜ್ ಭಟ್.

0: ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಈಗ ಕೇಳಿ ವಿಜಯ್ ಪ್ರಕಾಶ್ ಇವರ ಧ್ವನಿಯಲ್ಲಿ ಐ ಆಮ್ ಇನ್ ಲವ್ ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಂಗೀತ ನೀಡಿದರೆ ಸಾಹಿ ಕಾರ್ತಿಕ್, ಸಾಹಿತ್ಯ ಗೌಸ್ ಪೀರ್.
3: Yeah.

0: ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಈಗ ಕೇಳಿ ಜೆ ಸಿ ಗಿಫ್ಟ್ ಇವರ ಧ್ವನಿಯಲ್ಲಿ ಲಕ್ಷ ಚಿತ್ರದ ಗೀತೆಯನ್ನು.

0: ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಈಗ ಕೇಳಿ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಇವರ ಧ್ವನಿಯಲ್ಲಿ ಪಾರಿಜಾತ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಮನೋಮೂರ್ತಿ, ಸಾಹಿತ್ಯ ಕವಿರಾಜ್.

0: business grow ಮಾಡೋಕೆ ರೆಡಿನ ನಿಮ್ಮ business ನ greater heights ಗೆ ತಗೊಂಡು ಹೋಗಿ
1: up to 85% LTV ಯೊಂದಿಗೆ ಮನಪುರಂ IGL gold loan ನಲ್ಲಿ funds ಪಡೆಯೋದು ಈಗ ತುಂಬಾ ಸುಲಭ
0: ನಿಮ್ಮ business ಗಾಗಿ up to 5 crore rupees loan
1: confidence ಇಂದ grow ಆಗಿ ನಿಮ್ಮ goals reach ಮಾಡಿ ಮನಪುರಂ ನಿಮ್ಮ business grow ಮಾಡಲು ಜೊತೆಗಿರುತ್ತೆ ಮನಪುರಂ finance limited make life easy
0: toll free 1800 420 2233
2: ಈಗ ಕೇಳಿ ರಾಜೇಶ್ ಹಾಗೂ ಚಿತ್ರ ಇವರ ಧ್ವನಿಯಲ್ಲಿ ಪಲ್ಲಕ್ಕಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಗುರು ಕಿರಣ್ ಸಾಹಿತ್ಯ ಹೃದಯ ಶಿವ.

0: ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದ್ರಿ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ, ಈಗ ಸಮಯ 5:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಯುವ ಚಿಂತನ ಚಿಂತನ ಚಿಂತನ ಚಿಂತನ
1: ಯುವ ಯೋಜನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ ಕಾರ್ಯಕ್ರಮ.
0: ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ.
1: ಕೇಳಿ ನೇರ ಫೋನಿನ ಕಾರ್ಯಕ್ರಮ
0: ಯುವ ಚಿಂತನ ಚಿಂತನ ಚಿಂತನ ಚಿಂತನ.

0: ಯುವ ಚಿಂತನ ನೇರ ಫೋನಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೇ, ನೀವು ನಮ್ಮ ಯುವವಾಣಿ ಕಾರ್ಯಕ್ರಮಕ್ಕೆ ಕೇಳುವಂತಹ ಎಲ್ಲ ಸ್ನೇಹಿತರು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ ಹೀಗಿದೆ: 0853229958. ಮತ್ತೊಂದು ಸಂಖ್ಯೆ 0853220032. ಈ ಸಂಖ್ಯೆಗೆ ಬಳಸಿ ಮಾತು ಹೇಗಿರಬೇಕು ಎಂಬ ವಾಕ್ಯದೊಂದಿಗೆ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಬಹುದು. ಬನ್ನಿ, ಮಾತು ಹೇಗಿರಬೇಕಂತ ಒಂದು ಸರ್ವಜ್ಞನ ವಚನ ತ್ರಿಪದಿಯೊಂದಿಗೆ ಚಾಲು ಮಾಡೋಣಂತ. ಮಾತಿನಿಂ ನಗೆ ನುಡಿಯು, ಮಾತಿನಿಂ ಹಗೆ ಕೊಲೆಯು, ಮಾತಿನಿಂ ಸರ್ವ ಸಂಪದವು ಲೋಕಕ್ಕೆ, ಮಾತೇ ಮಾಣಿಕ್ಯವು ಸರ್ವಜ್ಞ. ಈ ಸರ್ವಜ್ಞನ ಮಾತಿನಲ್ಲಿ ಹೀಗಿದೆ. ಈ ತ್ರಿಪದಿಯಲ್ಲಿ ಸರ್ವಜ್ಞನು ಮಾತಿನ ಮಹತ್ವವನ್ನು ತಿಳಿಸುತ್ತಾನೆ. ಒಳ್ಳೆಯ ಮಾತಿನಿಂದ ನಗು, ಸ್ನೇಹ ಮತ್ತು ಸಂತೋಷ ಉಂಟಾಗುತ್ತದೆ. ಅದೇ ರೀತಿ ಕೆಟ್ಟ ಮಾತಿನಿಂದ ದ್ವೇಷ ಮತ್ತು ಜಗಳ ಕೂಡ ಉಂಟಾಗಬಹುದು. ಮಾತಿನಿಂದ ಸಂಪತ್ತು, ಸ್ನೇಹ ಹಾಗೂ ಗೌರವವನ್ನು ಗಳಿಸಬಹುದು. ಆದ್ದರಿಂದ ನಮ್ಮ ಮಾತು ಅಮೂಲ್ಯವಾದ ಮಾಣಿಕ್ಯದಂತೆ ಇರಬೇಕು ಎಂದು ಹೇಳುತ್ತಾನೆ. ಬನ್ನಿ, ಮೊದಲನೇ ಕರೆ ಸಿದ್ಧವಾಗಿದೆ, ಎಲ್ಲಿ ಮತ್ತು ಯಾರು ಅಂತ ನೋಡೋಣ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-0-420-2233.
0: ಹಲೋ, ನಮಸ್ತೆ.
3: ಹಲೋ,
0: ನಮಸ್ತೆ.
3: ನಮಸ್ಕಾರ ಮೇಡಮ್.
0: ಹೇಳಿ, ನಾಗೇಂದ್ರಪ್ಪ ಗೌಡ್ರಲ್ಲ? ನಾಗೇಂದ್ರಪ್ಪ ಗೌಡ್ರ, ಹೇಳ್ರಿ, ಹೇಗಿದ್ದೀರಿ? ಆರಾಮಿದ್ದೀವಿ ನೋಡ್ರಿ. ಇವತ್ತಿನ ವಿಷಯ ಮಾತು ಹೇಗಿರಬೇಕು, ಈ ಕುರಿತು ನೀವು ಅನಿಸಿಕೆಯನ್ನ ನಮ್ ಸಂಗಡ ಹಂಚಿಕೊಳ್ಳಬಹುದು. ಮಾತು ಹೇಗ್ ಮಾತಾಡ್ಬೇಕು,
3: ಹೌದೌದು
0: ಮಾತು
3: ಕೊಡ್ಬೇಕು.
0: ಹೌದು, ಮಾತು ಶಕ್ತಿಯುತವಾದ ಮಾತಾಗಿರ್ಬೇಕು ಅದು. ಅದೇ ಹೇಳ, ಇದರಲ್ಲಿನೇ ಎಷ್ಟು ವ್ಯತ್ಯಾಸ ಇದೆ ಅಲ್ಲ ನಾಗೇಂದ್ರಪ್ಪ ಅವರೇ. ಅದೇ ಮಾತು
3: ಅಣ್ಣಂದ್ರೇನು ಬಾರ್ಲೆ ಅಂತಂದ್ರೆ ಅದೇ ಎಷ್ಟ ನೋಡಮ್ಮ ಬಾರ್ಲೆ ಅಂತ ಬಾರ್ ಓದಮ್ಮ ಅಂತಂದ್ರೆ ಸಣ್ಣ ಹುಡುಗರು ಇದ್ರನ್ನ ಇಲ್ಲಿ ಬಾರ್ಲೆ ಅನ್ಬಾರ್ದು ಮೇಡಮ್. ಇಲ್ಲಿ ಬಾತಮ್ಮ ಇಲ್ಲ ಅಂತಂದ್ರೆ ಎಷ್ಟು ಸೂಕ್ಷ್ಮ
0: ಅದು
3: ಕಲಿರಿಗತ್ತೆ ಮೇಡಮ್. ಅದು ಮಾತು
0: ಹೌದು,
3: ಮಾತು ಮಾತು ನೋಡಾಡ್ಬೇಕು ಮೇಡಮ್. ಯಾರ್ಯಾರಲ್ಲಿ
0: ಹೌದು
3: ಮಾತು ಮಾತು ಮನೆಯಾಳ ಅಂತ ತುಂಬಾ ಬಿಟ್ಟು ಹೊಲಾಡಂತ ಮಾತು ಜಲ್ದಿನ ಅತಿಯಾಗಿ ಮಾತಾಡಕ್ ಹೋದಕ್ಕಂತ ಮನೆ ಆಳಂತ ಮೇಡಮ್.
0: ಮಾತು
3: ಮಾತಾಡಕ್ಕೆ
0: ಹೌದೌದು, ಮಾತು ಹೇಗಿರ್ಬೇಕಂದ್ರೆ ನಾವು ಆಡಿದ ಮಾತು ಅವರಿಗೆ ಕೇಳಬೇಕು. ಎಷ್ಟು ಚಲೋ ಮಾತಾಡ್ತಾ ಇದ್ದಾರೆ ಇವರು.
3: ಸರ್ವಜ್ಞ ಮೇಡಮ್, ಆಚಾರ ವಿಸೋಕ್ತ ಅನಾಚಾರ ವಿನರ್ಕ ಅಂತ. ಅದಂಗ ಮಾತು ಒಂದು ಮಿತಿನಾಗಿರ್ಬೇಕು ಮೇಡಮ್ ಮಾತಾಡ್ಬೇಕಂದ್ರೆ.
0: ಇನ್ನೊಬ್ಬರ ಮನಸ್ಸಿಗೆ ನೋವು ಉಂಟು ಮಾಡಬಾರ್ದು ನಾವು ಆಡುವ ಮಾತು. ಕರೆ ಕಟ್ಟಾಗಿದೆ, ಮುಂದಿನ ಕರೆ ತಿಳ್ಕೊಳ್ಳೋಣ. ಹಲೋ, ಹಲೋ, ನಮಸ್ತೆ.
4: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ತಮ್ಮ ಹೆಸರು ಹೇಳಿ ಸರ್.
4: ಮೇಡಮ್, ನಾವು ಮಾರೇ ತಾಲೂಕು ಜೋಕೂರ್ ಗ್ರಾಮದಿಂದ ಭೀಮನಗೌಡ ಪಾಟೀಲ್ ಮೇಡಮ್.
0: ಭೀಮನಗೌಡ ಪಾಟೀಲ್ ಅವರೇ, ಹೇಳಿ, ಆರಾಮಿದ್ದೀರಾ?
4: ಜಯಶ್ರೀ ಮೇಡಮ್ ಅವರಿಗೆ ಶುಭ ಸಂಜೆ ನಮಸ್ಕಾರಗಳು, ಹಾಗೇನೆ ಎಲ್ಲ ನಿಮ್ಮ ನಿಲಯ ನಿರ್ದೇಶಕರು ಕೂಡ.
0: ನಿಮಗೂ ಕೂಡ ಶುಭ ಸಂಜೆ ನಮಸ್ಕಾರಗಳು. ಇವತ್ತಿನ ವಿಷಯ ಮಾತು ಹೇಗಿರಬೇಕು ಅಂತ ಹೇಳಿ ನಮ್ಮ ಒಂದು ಇವತ್ತಿನ
4: ವಿಷಯ. ವಿಷಯ ನೋಡ್ರಿ, ಮಾತಂದ್ರೆ ಒಂದು ಒಳ್ಳೆಯ ವಿಷಯ ಇದು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಎಂತೊಲಿವನಯ್ಯ.
0: ಕರೆಕ್ಟ್.
4: ಈಗ ನೋಡ್ರಿ, ನಾವು ಮಾತಾಡ್ಬೇಕಂದ್ರೆ ಒಬ್ಬರ ಜೊತೆ ನಾವು ಮಾತಾಡ್ಬೇಕಂದ್ರೆ ಹೌದು, ನಾವು ಹೇಗೆ ಅವ್ರು ಹೇಗೆ ಮಾತಾಡ್ತಾರೆ ಹಾಗೇನೆ ಮಾತಾಡ್ಬೇಕು ಮೇಡಮ್. ನಾವು ಹೆಚ್ಚು ಮಾತಾಡಕ್ ಹೋದ್ನಪ್ಪ ಅಂದ್ರೆ ನಮಗೆ ಒಂದು ಬೈದಂಗ ಆಗ್ಬಿಡ್ತು.
0: ಹೌದೌದು
4: ಮೇಡಮ್. ಹಂಗಾಗಿ ನಾವು ಮಾತು ಕಡಿಮೆ ಇರಬೇಕು. ಏನ್ರಿ ಮಾತು ನುಡಿದರೆ ಹೋಯ್ತು ಏನು ಅಂತ ಒಂದು ಗಾದೆ ಇದೆ ರೀ ಮೇಡಮ್,
0: ಮಾತಾಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು,
4: ಒಡೆದರೆ ಹೋಯ್ತು ಅಂತ ಹೇಳಿ ಗಾದೆ ಮಾತು. ಆ ಗಾದೆ ಮಾತು ತರ ನಾವು ಮಾತಾಡ್ಬೇಕು. ಯಾವುದೇ ಒಂದು ನಾವು ಯಾವುದೇ ಒಂದು ಮಾತಾಡ್ಬೋದು. ಈಗ ನೋಡ್ರಿ ನಾವು ಸ್ನೇಹಿತರಾಗಿರ್ಬೋದು, ಬಂಧು ಬಳಗದಲ್ಲಿ ಆಗಿರ್ಬೋದು, ಮಾತುಗಳು ಚರ್ಚೆಗಳು ಮಾತಾಡ್ತಿರ್ತೀವಿ. ಅದು ಒಂದು ಒಳ್ಳೆಯ ಮಾತುಗಳನ್ನ ಆಡ್ತಾ ಹೋಗ್ಬೇಕು, ಅಂದಾಗ ನಮಗೆ ಒಳ್ಳೆ ಮಾತುಗಳು ನಮಗೆ ಬರ್ತವೆ ಪತಿಯಾಗಿ. ಆಮೇಲೆ ನಾವು ಕೆಟ್ಟ ಮಾತುಗಳನ್ನಾದ್ರೆ ನಮ್ಗೆ ಕೆಟ್ಟ ಮಾತುಗಳನ್ನು ಬರ್ತವೆ.
0: ನಾವ್ ಹೆಂಗ ಮಾತಾಡ್ತೀವಿ ಹಂಗ ಪ್ರತಿಫಲ ಸಿಗ್ತದ ನಮ್ಗ.
4: ಹೌದ್ರಿ,
0: ನಾವ್ ಯಾರಿಗ ಜೊತೆಗೆ
4: ಹಂಗಾಗಿ ನಾವು ಒಳ್ಳೆ ಮಾತುಗಳನ್ನ ಆಡ್ಬೇಕು. ಯಾರೇ ಬರ್ಲಿ, ಯಾರೇ ಕೆಟ್ಟ ಜನರ ದುಷ್ಟ ಜನರಿರ್ಲಿ, ಯಾರೇ ಇರ್ಲಿ, ಅವ್ರಿಗೆ ಒಂದು ಒಳ್ಳೆ ಮಾತುಗಳನ್ನ ಹೇಳ್ಬೇಕು. ಅದು ಬುದ್ಧಿವಾದ ಮಾತುಗಳನ್ನ ಹೇಳ್ಬೇಕ್ರಿ, ಹೇಳಷ್ಟು ಹೇಳ್ಬೇಕು. ಅಂದಾಗ ಮಾತ್ರ ಒಂದು ಆ ಮಾತಿಗೆ ಒಂದು ಬೆಲೆ ಸಿಗ್ತಾರೆ ಮೇಡಮ್.
0: ಹೌದೌದು, ನಾವು ಒಳ್ಳೆ ಮಾತನ್ನಾಡಿದ್ರೆ ಮನಸ್ಸು ಕೂಡ ಗೆಲ್ತೀವಿ. ಅದನ್ನೇ ಯಾವುದೇ ಮಾತಾಡ್ಬೇಕಾದ್ರೆ ನಾವು ಮಾತು ಹೆಂಗಿರ್ಬೇಕಂದ್ರೆ ಸಿಹಿ ಮಾತಾಗಿರ್ಬೇಕು. ಒಳ್ಳೆ ಸಂಬಂಧವನ್ನ ಹೆಚ್ಚಿಸುತ್ತವ ಮಾತುಗಳು. ಯಾರಿಗಾದ್ರಲ್ಲಿ ಕಟು ಮಾತಾಡಿದ್ರೆ ಮನಸ್ಸಿಗೆ ನೋವು ಉಂಟಾಗ್ತದ, ಅವರಿಗೆ
4: ಅವರಿಗೆ ನೋವು ಉಂಟಾಗಬಾರ್ದು, ಆ ತರ ಮಾತಾಡಬಾರ್ದು. ಅವರು ಒಂದು ಅವರಿಗೆ ಸಂತೋಷ ಕೊಡುವಂತ ಮಾತುಗಳನ್ನ ಆಡ್ಬೇಕು ಮೇಡಮ್.
0: ಹೌದು,
4: ಅಂದಾಗ ಮಾತ್ರ ನಮಗೆ ಕೂಡ ಒಂದು ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಅವರಿಗೆ ಒಂದು ಈಗ ಒಂದು ಯಾವುದೇ ಒಂದು ಕೆಟ್ಟ ಕೆಲಸ ಆಗಿರ್ಬೋದು, ಕೆಟ್ಟ ಒಂದು ಯೋಚನೆ ಆಗಿರ್ಬೋದು ಅವರಲ್ಲಿ ಇರ್ತದೆ. ಅದನ್ನ ನಾವು ಒಳ್ಳೆ ಮಾತುಗಳನ್ನು ಹೇಳಿದಾಗ ಅವರಿಗೆ ಒಂದು ಮನಸ್ಸಿಗೆ ಒಂದು ಸಂತೋಷ, ಒಂದು ಉಲ್ಲಾಸ ಬರಬಹುದು.
0: ಮಾತು ಎಂದ್ರೆ ಮನುಷ್ಯನ ತನ್ನ ಭಾವನೆ ಮತ್ತು ಆಲೋಚನೆ ಮತ್ತು ಅಭಿಪ್ರಾಯಗಳನ್ನ ಇತರರಿಗೆ ತಿಳಿಸಲು ಬಳಸುವ ಭಾಷೆಯಾಗಿದೆ. ನಾವೇನ್ ಮಾತಾಡ್ತೀವಲ್ಲ ಅವರಿಗೆ, ಇನ್ನೊಬ್ಬರಿಗೆ ಒಳ್ಳೆ ಮಾತಾಡಿದ್ರೆ ಅವರಿಗೆ ನಮ್ಮಿಂದ ಸಂತೋಷ ಉಂಟಾಗ್ತದ. ಆಮೇಲೆ ನಮ್ಮಲ್ಲಿರ್ತಕ್ಕಂತ ಒಳ್ಳೆ ವಿಚಾರಗಳನ್ನ ಹಂಚಿಕೊಂಡ್ರೆ ಅವ್ರಿಗೂ ಕೂಡ ಜ್ಞಾನ, ಮತ್ತು ನಾವು ನಮ್ಮ ಸಂಗಡ ಯಾರು ಇರ್ತಾರಲ್ಲ ಅವರಿಗೂ ಕೂಡ ಒಳ್ಳೆ ವಿಚಾರಗಳನ್ನ ಸಿಗ್ತವ.
4: ಹೌದೌದ್ರಿ, ಈಗ ನಾವು ನೀವು ಒಂದು ಮಾತಾಡ್ತಾ ಇದೀವಿ ಫೋನ್ ನಲ್ಲಿ, ನಾವು ಒಂದು ಒಳ್ಳೆ ಒಳ್ಳೆ ಒಂದು ರೀತಿಯಿಂದ ಮಾತಾಡ್ತಾ ಇದೀವಿ. ಒಂದು ಪ್ರೀತಿ ವಿಶ್ವಾಸ, ನಮ್ಮ ಆಕಾಶವಾಣಿ ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಕರೆ ಮಾಡಿದೀವಿ. ನೀವು ನಮ್ಮನ್ನ ಮಾತಾಡ್ತೀರಾ ವಾರಕ್ಕೊಮ್ಮೆ, ಹಂಗಾಗಿ ನಮ್ಮ ಒಂದು ಸ್ನೇಹ ಬೆಳೀತದೆ, ಪ್ರೀತಿ
0: ಬೆಳೀತದೆ. ನಮ್ಮ ಆಕಾಶವಾಣಿ ಮಾತು ಹೇಗಾಡ್ಬೇಕಂತ ಕಲಿಸ್ಕೊಡ್ತದ. ಆಮೇಲೆ ಯಾರು ಯಾವ ಜನ ಜೊತೆಗೆ ಹೇಗಿರ್ಬೇಕು ಭಾಷಾ ಜ್ಞಾನ ಕೂಡ ತಿಳಿಸುತ್ತದ.
4: ಹೌದೌದ್ರಿ ಮೇಡಮ್, ಈಗ ನೋಡ್ರಿ ನಾವು ಆಕಾಶವಾಣಿ ಕೇಳ್ತಾ ಕೇಳ್ತಾ ಸ್ವಲ್ಪ ಮಾತಾಡೋದನ್ನು ಕೂಡ ಕಲ್ತಿದ್ದೀವಿ ಮೇಡಮ್. ಯಾಕೆಂದ್ರೆ ನಿಮ್ಮ ಆಕಾಶವಾಣಿ ಎಲ್ಲ ಆಕಾಶವಾಣಿ ಪ್ರಭಾವದಿಂದ ನಮ್ಗೆ ಮಾತಾಡಕ್ಕೆ ಬರ್ತದಿಲ್ಲ ಮೊದಲಿಗೆ.
0: ನೋಡ್ರಿ
4: ನಾವು ಭಯ ಪಡ್ತಿದ್ದೀವಿ ಆಕಾಶವಾಣಿಗೆ ಮಾತಾಡ್ಬೇಕಂದ್ರೆ, ಭಯ ಪಡ್ತಿದ್ವಿ ನಾವು. ಈಗ ಭಯ ಇಲ್ಲ ಏನಿಲ್ಲ, ಎಲ್ಲರೂ ಪರಿಚಯ ಆಗಿದ್ದಾರೆ, ಎಲ್ಲರೂ ನಮ್ಗೆ ಮಾತಾಡ್ತಾರೆ ಪ್ರೀತಿಯಿಂದ, ನಾವು ಕೂಡ ಪ್ರೀತಿಯಿಂದ ಮಾತಾಡ್ತಿದ್ವಿ.

0: ಕಲಿತೀವಿ.
1: ಹಾ ಮೇಡಮ್, ನಿಮ್ಮಿಂದ ನಾವು ಕಲ್ತೀವಿ, ನಮ್ಮಿಂದ ನೀವು
0: ಕಲ್ತೀವಿ. ಹೌದಿಲ್ಲ?
1: ಹೌದ್ರಿ.
0: ನೋಡ್ರಿ ಎಷ್ಟು ನಮ್ಗೆ ಒಳ್ಳೆ ಉಪಯೋಗವಾದಂತಹ ಇವತ್ತಿನ ವಿಷಯ ಆಗಿದೆ. ಮಾತು ಯಾವಾಗಲೂ ಸತ್ಯವಾಗಿರ್ಬೇಕು. ನಾವು ಆಡುವ ಮಾತು ಹೇಗಿರ್ಬೇಕಂದ್ರೆ ಸತ್ಯದಿಂದ ಮಾತಾಡ್ಬೇಕು, ಇನ್ನೊಬ್ಬರಿಗೆ
1: ಮಾತಾಡ್ಬೇಕು, ಮೇಲೆ ಸುಳ್ಳು ಮಾತಾಡಬಾರ್ದು.
0: ಹೌದು.
1: ಮತ್ತೆ ಈಗ ನೋಡ್ರಿ, ಈಗ ಅಂತೂ ಫೋನ್ ಬಂದಲ್ಲಂತೂ ಪೂರ್ತಿ ಸುಳ್ಳು ಹೇಳೋದು ತುಂಬಾನೇ ಹೆಚ್ಚಾಗ್ಬಿಟ್ಟದ ಮೇಡಮ್.
0: ಹೌದೌದು. ಎಲ್ಲೋ
1: ಈಗ ನೋಡ್ರಿ, ಯಾರೋ ಒಬ್ಬರು ಸಾಲಗಾರ ಕೊಟ್ಟಿರ್ತಾನೆ, ಸಾಲ ಕೊಟ್ಟಿರ್ತಾನೆ, ಅವನ ದುಡ್ಡು ಕೇಳುವಾಗ ಬಂದಾಗ ಫೋನ್ ಮಾಡಿದಾಗ, ನಾನು ಊರಲ್ಲಿಲ್ಲಪ್ಪ, ನಾನು ಅಲ್ಲೇ ಇದ್ದೀನಿ, ಇಲ್ಲೇ ಇದ್ದೀನಿ, ನಾನು ಇನ್ನ ಮುಂದೆ 3 ದಿನ ಊರಿಗೆ ಬರಂಗಿಲ್ಲ, ಅಲ್ಲೇ ಊರಾಗೆ ಇರ್ತಾನ್ರವ.
0: ಹೌದು.
1: ಆದ್ರೆ ಮಾತಾಡ್ತಿರ್ತಾರೆ.
0: ಮಾತಿನಲ್ಲಿ ಗೌರವವಿರಬೇಕು. ನಾವು ಆಡುವ ಮಾತು
1: ಗೌರವ ಇರಬೇಕು.
0: ಈಗ
1: ಪ್ರೀತಿ ಇರಬೇಕು.
0: ಈಗಿನ ಮಕ್ಕಳಲ್ಲಿ ಮಾತು ಹೇಗಾಡ್ಬೇಕಂತನೂ ಗೊತ್ತಿಲ್ಲ. ಮತ್ತೆ ಕಿರಿಯರೊಂದಿಗೆ ಹಿರಿಯರೊಂದಿಗೆ ಹೇಗೆ ನಾವು ವರ್ತಿಸಬೇಕೆಂಬುದು ಸಹಿತ ಈಗಿನ ಜಮಾನದಲ್ಲಿ ಗೊತ್ತಾಗ್ತಾ ಇಲ್ಲ ಅಂತ ನನಗೂ ಅನ್ನಿಸ್ತಾ ಇದೆ ಮಕ್ಕಳಲ್ಲಿ. ಈಗ ಮೊದಲೇ ಈಗಿನ ಅವರು ಏನ್ ಮಾಡ್ತಾರ, ಹಿರಿಯರು ಬಂದ್ರೆ ಹೇಳೋದಾಗ್ಲಿ ಅಥವಾ ಅವ್ರಿಗೆ ಗೌರವ ಕೊಡೋದಾಗ್ಲಿ ಇರುವುದಿಲ್ಲ. ಆಗೆಲ್ಲ ಬಂದ ತಕ್ಷಣ ಎಲ್ಲರೂ ಗುರುಗಳು ಬಂದ್ರೆ ಸಾಕು, ಮೊದಲು ಎದ್ದು ನಿಂತು ಅವರಿಗೆ ನಮಸ್ಕಾರ ಮಾಡುವುದಾಗ್ಲಿ ಇವನ್ನೆಲ್ಲ ಮಾಡ್ತಾ ಇದ್ರು. ಈಗಿನ ಮಕ್ಕಳು ಅವ್ ಯಾವೂ ಇಲ್ಲ.
1: ಇಲ್ಲ ಇಲ್ಲ ಮೇಡಮ್, ಬರೀ ಮೊಬೈಲ್ ಫೋನ್ ಅಷ್ಟೇ ಇದೆ ಮೇಡಮ್. ಓಕೆ ಮೇಡಮ್, ಮುಂದಿನ ಕರೆಯನ್ನು ತೆಗೆದುಕೊಳ್ಳಿ, ನಾವೇ ಮಾತಾಡಬಾರ್ದು, ಮುಂದಿನ ಕೇಳೋದ್ರು ಏನ್ ಹೇಳ್ತಾರ ಕೇಳಮ್.
0: ಧನ್ಯವಾದ. ಧನ್ಯವಾದ. ಸರಿ
1: ಓಕೆ ಮೇಡಮ್, ಧನ್ಯವಾದಗಳು, ಶುಭ ಸಂಜೆ ಎಲ್ಲರಿಗೂ.
0: ಹಲೋ ಹಲೋ, ನಮಸ್ತೆ.
2: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
0: ಹಲೋ ನಮಸ್ತೆ.
4: ಹಲೋ
0: ನಮಸ್ತೆ
4: ಮೇಡಮ್. ನಮಸ್ತೆ.
0: ನಮಸ್ತೆ. ತಮ್ಮ ಹೆಸರು ಹೇಳಿ ಮೇಡಮ್.
4: ನಾನು ಅಮ್ಮಣ್ಣಿ, ಕಾರ್ಕಳದಿಂದ.
0: ಹೆಸರು ಸರಿ ಕೇಳಿಸ್ತಾ ಇಲ್ಲ ನನಗೆ.
4: ನನ್ನ ಹೆಸರು ಅಮ್ಮಣ್ಣಿ ಅಂತ, ಕಾರ್ಕಳದಿಂದ.
0: ಅಮ್ಮಣ್ಣಿ ಅವರೇ. ಅಮ್ಮಣ್ಣಿ ಅವರೇ, ಹೇಗಿದ್ದೀರಿ?
4: ಚೆನ್ನಾಗಿದ್ದೇನೆ ಮೇಡಮ್, ನೀವು ಹೇಗಿದ್ದೀರಿ?
0: ಚೆನ್ನಾಗಿದ್ದೀವಿ ನಾವು. ಮೇಡಮ್, ಇವತ್ತಿನ ವಿಷಯ ಮಾತು ಹೇಗಿರಬೇಕು, ಈ ಕುರಿತು ನಿಮ್ಮ ಅನಿಸಿಕೆಯನ್ನ ತಿಳಿಸ್ಬೋದು.
4: ನನ್ನ ಅನಿಸಿಕೆ ಅಂದ್ರೆ ಮೇಡಮ್, ಮಾತು ಅಂದ್ರೆ ಒಂದು ಮನುಷ್ಯನ ಜೀವನದಲ್ಲಿ ಮಾತು ಅತ್ಯಂತ ಪ್ರಮುಖವಾಗಿದೆ.
0: ಹೌದು.
4: ಯಾಕಂದ್ರೆ ನಾವು ಒಬ್ಬರಿಗೆ ನೋವಿಸುವಷ್ಟು ಮಾತುಗಳನ್ನ ಆಡ್ಬಾರ್ದು. ನಮ್ಮ ಮಾತಿನಲ್ಲಿ ಮೃದುತ್ವ ಇರ್ಬೇಕು. ಮತ್ತೆ ನಮ್ಮ ಮುಂದೆ ಯಾರು ಈಗ ಮೇಡಮ್ ನನ್ನ ಹತ್ರ ಮಾತನಾಡ್ತಿದ್ದಾರೆ, ನಾನು ಬಹಳ ವೇಗವಾಗಿ ಅಥವಾ ಅರ್ಥ ಆಗದ ರೀತಿ ನಾನು ಮಾತನಾಡಬಾರ್ದು.
0: ಹೌದು.
4: ನನ್ನ ಮಾತಿನಲ್ಲಿ ಒಂದು ಸ್ಪಷ್ಟತೆ ಇರಬೇಕು. ಮತ್ತೆ ಜಾಸ್ತಿ ಮಾತಾಡಲೂಬಾರ್ದು. ಮಾತಿಗೆ ಒಂದು ತೂಕ ಇರಬೇಕು.
0: ಹೌದು.
4: ಮತ್ತೆ ಗೊತ್ತಲ್ವಾ ಮ್ಯಾಮ್, ಈಗ ಇದು ಮಾತು ಬಲ್ಲವನಿಗೆ
0: ಜಗಳವಿಲ್ಲ,
4: ಜಗಳವಿಲ್ಲ
0: ಊಟ ಬಲ್ಲವನಿಗೆ ರೋಗವಿಲ್ಲ.
4: ಹೌದು. ಮತ್ತೆ ಮಾತುಗಳನ್ನು ಆಡ್ಬೇಕಾದ್ರು ಇವಾಗ ಒಂದು ಭಾಷಣಕ್ಕೆ ಮಾತನಾಡ್ಲಿಕ್ಕೆ ಅಂತ ಹೋಗ್ತಾರೆ, ಇದ್ದದ್ದು ಎಲ್ಲ ಗಂಟೆ ಕಟ್ಲೆ ನಮ್ಮನ್ನು ಇದು ಸ್ಟೂಡೆಂಟ್ ಆಗಿ ಇರ್ತಾರೆ. ನಾವು ತುಂಬಾ ಮಾತು ಕೇಳಿ ಕೇಳಿ ಇವರದ್ದು ಯಾವಾಗ ಮುಗಿತದೆ ಅಂತ
0: ಆಗ್ತದೆ.
4: ನಮ್ಗೆ ಅಸಹ್ಯ ಆಗ್ಬಾರ್ದು ಮಾತು ಅಂತ ಹೇಳುವಾಗ, ಅದು ಯಾವ್ದೇ ಇರ್ಬೋದು. ನಿಮ್ಮ
0: ಅದರಲ್ಲಿ ಒಂದು ವಿಷಯ ಅಡಗಿರ್ಬೇಕು. ನಾವು ಆಡುವ ಮಾತು ನಮ್ಮ ಮನಸ್ಸಿಗೆ ಆನಂದವನ್ನ ಕೊಡ್ಬೇಕು, ಒಂಥರ ತೃಪ್ತಿ ಇರ್ಬೇಕು ನಾವು ಆಡುವ ಮಾತು.
4: ಮಾತು ಇದೆಲ್ಲ ಇದು ನಮ್ಮ ಇದು ವ್ಯಕ್ತಿತ್ವಕ್ಕೂ ಇದೊಂದು ಬಾಂಧವ್ಯ ಮಾತು ಅಂದ್ರೆ.
0: ಹೌದು ಹೌದು
4: ಹೌದು ಮೇಡಮ್, ಹೇಳಿಕ್ಕೆ ಇಷ್ಟಪಡ್ತೇನೆ ಮೇಡಮ್.
0: ಧನ್ಯವಾದ, ಇದೇ ರೀತಿ ಕರೆ ಮಾಡ್ತಾ ಇರಿ. ನಮಸ್ತೆ. ನಮಸ್ತೆ.
4: ಧನ್ಯವಾದಗಳು. ನಮಸ್ತೆ.
0: ಹಲೋ
2: ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ.

0: Finance Limited. Make life easy.
1: Toll free 1-800-420-2233.
2: ಹಲೋ ನಮಸ್ತೆ. ನಮಸ್ತೆ, ತಮ್ಮ ಹೆಸರು ಹೇಳಿ. ಮಚ್ಚಟಾಳಿಂದ ಹೆಸರು ಈರಣ್ಣ. ಈರಣ್ಣ ಅವರ ಇವತ್ತಿನ ವಿಷಯ ಗೊತ್ತಾ ನಿಮ್ಗೆ? ಈರಣ್ಣ ಅವರ ಇವತ್ತಿನ ವಿಷಯ ಮಾತು ಹೇಗಿರಬೇಕು, ಈ ಕುರಿತು ನೀವು ನಿಮ್ಮ ಅನಿಸಿಕೆಯನ್ನು ತಿಳಿಸ್ಬೋದು. ಮಾತು ಹೆಂಗಾಡ್ಬೇಕು, ಏನ್ ಕತಿ, ಯಾವ ರೀತಿ ಮಾತಾಡ್ಬೇಕು ನಾವು?
3: ಯಾರು ಮಾತಾಡಿದ್ರು ಹೋಯ್ತು, ಮುಚ್ಚು ಹೊಡೆದ್ರು ಹೋಯ್ತು ಅನ್ಸ್ತಾರೆ.
2: ಹೌದೌದೌದು.
3: ಇನ್ನ ಮಾತಿನಲ್ಲಿ ನೋಡಿ ಸರ್, ಮಾತಿನಲ್ಲಿ ಯಾವ್ದಾದ್ರು ಮಾತಿನಲ್ಲಿ ಜಗ ಗೆಲ್ಬೋದು. ಮಾತಾಡ್ಬೇಕಾದ್ರೆ ಮಾತಾಡ್ಬೇಕು ಸರ್.
2: ಹೌದು, ನಾವು ಮಾತಿಂದನೇ ಜಗತ್ತನ್ನ ಗೆಲ್ಲಬಹುದು.
3: ಹೌದು ಸರ್.
2: ಮಾತು ಹೆಂಗ್, ಯಾರ ಯಾವ ರೀತಿ, ಯಾವ ಜೊತೆ ಹೆಂಗ್ ಆಡ್ಬೇಕು ಅಂತಾನು ಮಾತು ನಮ್ಗೆ ಕಲಿಸಿಕೊಡ್ತದ.
3: ಸರ್ ಗುರು ಹಿರಿಯರಿಗೆ ಯಾರಿಗೇ ಆಗ್ಲಿ ಸರ್ ಒಳ್ಳೆಯ ಬಹುವಚನ ಮಾತಾಡ್ಬೇಕು.
2: ಹೌದು, ಅಂದ್ರೆ ಗೌರವ ಕೊಡ್ಬೇಕು.
3: ಬಹುವಚನ ಕೊಟ್ಟು ಮಾತಾಡ್ತಾರೆ.
2: ನಾವು ಯಾವ
3: ಮಾತಿನ ಲೇಷ, ಒಳ್ಳೆ ಮಾತಿನ ಲೇಷ, ಒಳ್ಳೆ ನಡವಳಿಕೆ ಲೇಷ ಏನಾದ್ರೂ ಸಾಧಿಸಬಹುದು.
2: ಕೋಪದಲ್ಲಿ ನಾವು ಮಾತಾಡಬಾರದು ಇನ್ನೊಬ್ಬರಿಗೆ ಮನಸ್ಸು.
3: ಕೋಪದಲ್ಲಿ ಕೊಯ್ದಷ್ಟು ಮತ್ತೆ ಬರಂಗಿಲ್ಲ ಸರ್.
2: ಹೌದೌದು.
3: ಆಮೇಲೆ ಮಾತು ಮಾತ್ರ ಬಹಳ ನಿಧಾನವಾಗಿ ಏನ್
2: ಯೋಚನೆ ಮಾಡಿ ಮಾತಾಡಬೇಕು. ಅದೇ ಹೇಳ್ತಾರ, ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಮತ್ತೆ ಮುತ್ತು ಜೋಡಿಸ್ಲಿಕ್ಕೆ ಬರಂಗೇ ಇಲ್ಲ ಮುತ್ತನ್ನ. ಮಾತು ಬಂಗಾರ,
3: ಮತ್ತೆ ನುಡಿದರೆ ಮುತ್ತಿನ ಹಾರದಂತಿರಬೇಕಂತ
2: ಬಸವಣ್ಣ.
3: ಆತರ ಮಾತು ಏನಾದ್ರೂ
2: ಯಾವಾಗ್ಲಿ ಮಾತಾಡ್ಬೇಕಾದ್ರೆ ಅಹಂಕಾರ ಇರಬಾರ್ದು. ನಾವು ಮಾತಾಡ್ಬೇಕಾದ್ರೆ
3: ಅಹಂಕಾರ ಏನು ಬರಂಗಿಲ್ಲ ಮೇಡಮ್. ಅಹಂಕಾರ ಅಹಂಕಾರ ಇದ್ದವರು ಯಾವ್ದು ಸಾಹಸದ ಹಂಗಿಲ್ಲ ಮೇಡಮ್.
2: ಆಮೇಲೆ ತಾಳ್ಮೆಯಿಂದ ನಾವು ಮಾತಾಡ್ಬೇಕು, ಯಾವ್ದೇ ಮಾತಾಡ್ಬೇಕಾದ್ರೆ. ಇತರರ ಮಾತನ್ನ ತಾಳ್ಮೆಯಿಂದ ಕೇಳ್ಬೇಕು. ಹೇಳ್ತಿರ್ತಾರ ಗುರು ಹಿರಿಯರು ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರ ಬಗ್ಗೆ ನಾವು ತಾಳ್ಮೆಯಿಂದ ಕೇಳ್ಬೇಕು.
3: ಕೇಳ್ಬೇಕು ಮೇಡಮ್. ಇನ್ನೊಬ್ಬರಿಗೆ ನೋವು ಆಗ್ಲಾರ್ದಂತ ಮಾತಾಡಬಾರ್ದು ಮೇಡಮ್.
2: ಹೌದೌದು.
3: ಅವರು ನಮ್ಗೆ ಏನನ್ನ ನೋವು ಆಗಿ ಮಾತಾಡಿದ್ರು ನಾವು ಅವ್ರಿಗೆ
2: ಹೌದು ಮೌನವಾಗಿರ್ಬೇಕು ಯಾರೇ ಒಂದ್ ಸ್ವಲ್ಪ ಮಾತಾಡಿದ್ರೆ. ಧನ್ಯವಾದ ಈರಣ್ಣ ಅವರೇ, ಇದೇ ರೀತಿ ಕರೆ ಮಾಡ್ತಾ ಇರಿ. ನಮಸ್ಕಾರ.
3: ಶುಭ ಸಂಜೆ. ನಮಸ್ಕಾರ ಮೇಡಮ್.
2: ನಮಸ್ತೆ ನಮಸ್ತೆ ನಮಸ್ತೆ
3: ನಮಸ್ಕಾರ.
2: ಹಲೋ ನಮಸ್ತೆ.
4: ನಮಸ್ತೆ
2: ನಮಸ್ತೆ
4: ನಮಸ್ತೆ
2: ನಮಸ್ತೆ. ಹೇಳಿ ಸರ್, ವೈಬಿ ಚಳ್ಳಮರದಲ್ಲ?
4: ಲಿಂಗಸ್ಕೂರ್ ತಾಲೂಕು ನವಲಿಯಿಂದ ವೈಬಿ ಚಳ್ಳಮರದ
2: ಮಾತಾಡ್ತಿರೋದು. ಹೇಳಿ ಸರ್, ಆರಾಮಿದ್ದೀರಾ?
4: ಏನ ಆರಾಮ್ರಿ. ಮೊನ್ನೆ ಒಂದು ಇದು ಆಗಸ್ಟ್ 15 ದಿವಸ ನಂದು ಸ್ಯಾಮ್ಸಂಗ್ ಫೋನ್ ಅನ್ನ ಬಸ್ ಹತ್ತುವತ್ತಿನಾಗ ಕಳು ಮಾಡಿಬಿಟ್ರಿ. ಇವತ್ತು ತಗೊಂಡಿನಿ ಮತ್ತೆ ಹೊಸ ಮೊಬೈಲು ಸಿಮ್ ರೀ. ಇದ ಫಸ್ಟ್ ನೋಡ್ರಿ ಮಾಡ್ತಾರ ಇಂತ ಕಳ್ಳದಾರ್ರಿ, ಏನ್ ಮಾಡ್ತೀರಿ
2: ಸರ್? ಇವತ್ತಿನ ವಿಷಯ ಮಾತು ಹೇಗಿರ್ಬೇಕು, ನಾವು ಆಡುವ ಮಾತು ಹೇಗಿರ್ಬೇಕು ಅಂತ.
4: ಮಾತು ಬಲ್ಲವನಿಗೆ
2: ಜಗಳವಿಲ್ಲ,
4: ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ.
2: ಹೌದು,
4: ಬಸವಣ್ಣ ಅವರು ಅವತ್ತ 12ನೇ ಶತಮಾನದ ಹೇಳಿಬಿಟ್ಟಿದ್ದಾರೆ. ಮಾತಂದ್ರೆ ಹೇಗಿರ್ಬೇಕು ಅಂತ. ಇವತ್ತು ಎಲ್ಲರ ಏನಾರ ನಡೆದತ್ತಂದ್ರ ಮಾತು ಸರಿಯಾಗಿ ಆಡ್ಲಾರದಕ್ಕೆ ಅದಕ್ಕೆಲ್ಲ ಕಾರಣ, ಅವಾಂತರ ಕಾರಣ ಆಗಿಬಿಟ್ಟಿದೆ.
2: ಹೌದೌದು.
4: ಎಲ್ಲರ ಜಗತ್ತಿನಾಗ ಏನು ಜಗಳ ನಡೆದಿದ್ದಾಗಲಿ ಮತ್ತೊಂದಾಗಲಿ, ಇನ್ನೊಬ್ಬರ ಮಾತು ಕೇಳಿ ಕೆಟ್ಟ, ಇನ್ನೊಬ್ಬರ ಮಾತು ಕೇಳಿ ಉದ್ಧಾರ ಆದ, ಇನ್ನೊಬ್ಬರ ಮಾತು ಕೇಳಿ ಆತ್ಮಹತ್ಯೆ ಮಾಡ್ಕೊಂಡ, ಇನ್ನೊಬ್ಬರ ಮಾತು ಕೇಳಿ ಇವತ್ತು ಉನ್ನತ ಸ್ಥಾನಕ್ಕೆ ಹೋದ, ಇವೆಲ್ಲ ಮಾತುಗಳಿಂದಲೇ ಇವತ್ತ ಪ್ರಜೆಗಳು ಕೆಳಮಟ್ಟಕ್ಕೆ ಹೋಗೋದು, ಮೇಲ್ಮಟ್ಟಕ್ಕೆ
2: ಹೋಗೋದು. ಮಾತು ಎಷ್ಟು ಇಂಪಾರ್ಟೆಂಟ್ ಅಂತ.
4: ಹೌದೌದು. ಆದ್ರೆ ನಮ್ಮ ಮಾತುಗಳು ಒಬ್ಬರು ಸಾಯಿಸುವಂತ, ಒಬ್ರು ಹಾಳು ಮಾಡುವಂತ ಪರಿಸ್ಥಿತಿಗೆ
2: ಹೋಗ್ಬಾರ್ದು.
4: ಭಗವಂತ ನಮ್ಗೆಲ್ಲ ಕೊಟ್ಟಿದ್ದಾನೆ, ನಾಲಿಗೆ ಕೊಟ್ಟಿದ್ದಾನೆ. ಭಗವಂತ ಕೈ ಕೊಟ್ಟ ಯಾಕೆ, ಕಾಲ್ ಕೊಟ್ಟ ಯಾಕೆ, ನಾಲಿಗೆ ಕೊಟ್ಟ ಯಾಕೆ, ಆಚಾರವಿಲ್ಲದ ನಿನ್ನ
2: ನಾಲಿಗೆ ನೀಚ ಬುದ್ಧಿ ಬಿಡಿಸು.
4: ದಾಸರ ಅವತ್ತು
2: ಹೇಳಿಬಿಟ್ಟಿದ್ದಾರೆ. ಎಲ್ಲ ದಾರ್ಶನಿಕರು ಮಾತಿನ ಬಗ್ಗೆ ಬಹಳಷ್ಟು ವರ್ಣನೆ
4: ಹೇಳಿಬಿಟ್ಟಿದ್ದಾರೆ. ಮತ್ತ ಮಾತು ಹಾಡ್ತೀವಿ ಅಂದ್ರೆ ಕೂಡ ಶೈಲಿ ಇರುತ್ತೆ, ಶೈಲಿ ಹಾಡುವ ಶೈಲಿ.
2: ಹೌದು, ರ್ಯಾಶ್ ಆಗಿ ಮಾತಾಡುವುದಾಗ್ಲಿ ಇನ್ನೊಬ್ಬರ ಜೊತೆ.
4: ನಮಗೆ ಭಗವಂತ ಬಾಯಿ ಕೊಟ್ಟು ನೀವು ನೋಡ್ರಿ, ಯಾರ ನಮ್ಮ ಮನೆಗೆ ಬಂದ್ರೆ ಬನ್ನಿ ಸರ್,

0: ಕೂತ್ಕೊಳ್ಳಿ ಸರ್, ನೀರು ಕುಡಿತೀರಿ ಸರ್ ಅಂದ್ಬಿಟ್ರೆ ಅವ್ರು ಅಲ್ಲಿಂದ ಬಂದು ಕಾಯಾಸ ಎಲ್ಲ ದೂರ ಆಗಿ ಆ ಸೌಮ್ಯ ಮಾತುಗಳು ಅವ್ರಿಗೆ ಆನಂದವನ್ನ ಕೊಡುತ್ತಾರೆ.
1: ಹೌದೌದು
0: ಬನ್ನಿ ಸರ್ ಅಂತ ಜೋರಾಗಿ ಹೇಳಿದ್ರೆ ಅವ್ರಿಗೆ ಏನಪ್ಪ ಇದು ಹಿಂಗ್ ಮಾತಾಡ್ತಾರಲ್ಲ ಅಂತ ಹೇಳಿ ಅಲ್ಲಿಂದ ಬಂದಿದ್ದೊಂದು ಈತ ಹಿಂಗ್ ಮಾತಾಡ ಅದೇನ ಬೇಯಕತ್ತಿಲ್ಲ,
1: ಅದೇ
0: ಮಾತಾಡೋ ಶೈಲಿ ಗೊತ್ತಿಲ್ಲ,
1: ಅದೇ ಅದೇ ಅದೇ
0: ಯಾವ ಮಾತುಗಳು ಎಷ್ಟೊಂದು ಮನಸ್ಸಿನಿಗೆ ನೋವು ಕೊಡ್ತಾವ ಅಂತ ಹೇಳಿ ಗೊತ್ತಿರ್ಬೇಕು. ನಾವು ಆ ಒಂದು ಮಾತು ಭಗವಂತ ಎಲ್ಲ ನಮಗೆ ಒಳ್ಳೇದನ್ನ ಮಾಡಿ ಇವತ್ ನಾಳಿಗೆ ಒಳ್ಳೇದಾರೆ ನಾಡೆಲ್ಲ ಒಳ್ಳೇದು ಅಂತ ಹೇಳಿ.
1: ಹೌದು ಎಷ್ಟು ನಾನು ನೋಡಿ
0: ಒಳ್ಳೇದಾರೆ ನಾಡೆಲ್ಲ ಒಳ್ಳೇದಂದ್ರೆ ನಾಳಿಗೆ ಒಂದ್ ಏನ್ ನಿಂಬೆಣ್ಣು ತಂದು ಉಜ್ಕೊಳ್ಳೋದಲ್ರಿ
1: ನಾವು ಆಡುವ ಮಾತೆ.
0: ಹಾ ಅದೇ ನೋಡ್ರಿ ಬುದ್ಧಿ ಮಾತು ಕೇಳಿ ಓ ಮುದ್ದ ಮಕ್ಕಳೇ ಅಂತ ಎಲ್ಲಿ ಅಂತಿಂತ ಇವತ್ತ ಯಾಕೆ ನೋಡ್ರಿ ನಮ್ಗೆ ನಮ್ ಜೀವನದಲ್ಲಿ ಎಷ್ಟೋ ಶಿಕ್ಷಕರು ಬಂದು ಹೋಗಿದ್ದಾರೆ.
1: ಹೌದು
0: ಎಲ್ಲಾ ಶಿಕ್ಷಕರು ನಮ್ ಮೇಲೆ ಪರಿಣಾಮ ಬೀರಲ್ಲ, ಒಬ್ರು ಮಾತ್ರ ಒಬ್ಬಿಬ್ರು ಮಾತ್ರ. ಯಾಕಂದ್ರೆ ಅವ್ರು ಹೇಳಿದ ಮಾತುಗಳು ಇವತ್ತು ನಮ್ಗೆ ನೆನಪಾಗತ್ತೆವಲ್ಲ, ಅವ್ರು ಹೇಳುವ ಶೈಲಿ ಆತು, ಅವ್ರು ಹೇಳಿದ ಒಂದು
1: ಮಾರ್ಗದರ್ಶನ ಮಾರ್ಗದರ್ಶನ
0: ದಾರಿಗೆ ದೀಪವಾಗಿ ಇವತ್ತ ಕಂಗಳಿಸ್ತಾ
1: ಇದ್ದಾರೆ.
0: ಅದಕ್ಕೆ ಈ ಭೂಮಿ ಮೇಲೆ ಎಷ್ಟು ದಿನ ಅದೀನ ಮುಖ್ಯ ಅಲ್ಲ, ನಾನು ಏನು ಮಾಡಿದೆ ಜನಸೇವೆ ಅನ್ನೋದು ಬಹಳ ಮುಖ್ಯ,
1: ಬಹಳ ಮುಖ್ಯ, ಅದು ಇಂಪಾರ್ಟೆಂಟ್.
0: ಎಲ್ಲರೂ ಒಂದ್ ದಿವಸ ತಗೋದೆ ಆದ್ರೆ ಸಾಯುವ ಮುಂಚೆ ಯೋಚನೆ ಮಾಡ್ಬೇಕು. ಹೌದ್ರೆ ಹಾದಿ ತಪ್ಪಿದವನಿಗೆ ಹಾದಿ ಹಿಡಿಸುವ ಮಾತುಗಳು ಇರಬೇಕೇ ವಿನಃ ಹಾದಿ ತಪ್ಪಿಸುವಂತ ಮಾತುಗಳು.
1: ನೋಡ್ರಿ
0: ಇಬ್ರು ಅಣ್ಣತಮ್ಮರು ಇದ್ರೆ ಅವ್ರು ಜಗಳಾಡಲ್ಲ, ಇನ್ನೊಬ್ರು ಮಾತು ಕೇಳಿ ಕೇಳಿಸಿ ಅವರು ಜಗಳಾಡ್ತಾರ. ನಾವು ಪ್ರತ್ಯಕ್ಷ ಕಂಡರು
1: ಪ್ರಮಾಣಿಸಿ ನೋಡ್ಬೇಕು.
0: ಈಗ ಗಂಡ ಹೆಂಡತಿ ಚೆನ್ನಾಗಿರ್ತಾರ, ಇವ್ರು ಚೆನ್ನಾಗಿದಾರ ಮಗ್ಳವ್ರು ಒಟ್ಟೆ ಅವ್ರಿ ನಿನ್ ಗಂಡ ಅಲ್ಲಿ ನೋಡಿ ಯಾರು ನೋಡ್ ನಗ್ತಾನ ಎದಕ್ ನಗಕತ್ತಿರ್ತಾನ ಅನ್ನೋದು ಗೊತ್ತಿಲ್ಲ. ಈಕಿ ಮನೆಗ್ ಹೋಗಿ ಏನ್ ಮತ್ತ ಮಜ್ಜಿಗೆ ಬಂದಿರ್ತಾಳ, ಆ ಮಜ್ಜಿಗೆ ಹಂಗ ಕೊಡಂಗಿಲ್ಲ ಆಕಿ. ಈಕಿ ಆಕಿನ ಬಗ್ಗೆ ಹೋಗ ನೀ ನೋಡ್ರಿ ಅವ್ವ ಬಾಳ ಚಂದವ ಬಾಳ ಎಷ್ಟು ದುಡಿತಿದ ನಿನ್ ಗಂಡ ಏನವ ನಿನ್ ಗಂಡ ಏನ್ ಮನೆ ನನ್ ಗಂಡ ಅಲ್ಲಿ ಹೇಳ್ಬಾಳ ಬಿಡು ಅವೆಲ್ಲ ಅಂತವು ಅಂತವು ಯಾವಾಗ ಒಂದ್ ತನಗ್ ಮಜ್ಜಿಗೆ ಬೇಕಾಗಿರ್ತ ಆಕಿನ ಹೊಗಳ್ತಾಳ.
1: ಹೌದೌದು ಚಾಡ ಹೇಳದು
0: ಆಕಿನ ಹೊಗಳಿ ಗಂಡನ ಮೇಲೆ ಅವಾಗ ಈಕಿ ಹೇಳದಕ್ಕ ಗಂಡ ಯಾರ್ಕೊಂಡ್ ನಗದಕ್ಕ ಅದೇ ತಪ್ಪು ಕಲ್ಪನೆ ಮಾಡ್ಕೊಂಡು ದುರಂತಕ್ಕೆ ಕಾರಣ.
1: ಹೌದು ಚಾಡದ ಮಾತುಗಳನ್ನ ಕೇಳ್ಬಾರ್ದು.
0: ಹೌದ್ರಿ ಯಾಕಂದ್ರೆ ಅವು ನೋಡ್ರಿ ನಾವು ಇನ್ನೊಬ್ರಿಗೆ ನಾವು ಮೋಸ ಮಾಡಿದ್ರೆ ದೇವ್ರು ನಮಗ್ ಮೋಸ ಮಾಡಿ ಇದು ಜಗದ
1: ನಿಯಮ.
0: ಏನಪ್ಪ ಒಬ್ಬೊಬ್ರು ಎಷ್ಟ್ ಚಂದ ಪಾಠ ಹೇಳ್ತಾರೆ ಶಾಲೆ ಒಳಗೆ ಅವ್ರ ಮಾತ್ ಕೇಳ ಈ ನೋಡ್ರಿ ಕೊಪ್ಪಳ ಗವಿ ಸಿದ್ದೇಶ್ವರ ಇದಾರೆ
1: ಅವ್ರು
0: ಸಾವಿರದಂತ ಮಂದಿ ಕುಂತಿರ್ತದ
1: ಎಷ್ಟು ನಯ ವಿನಯ ಮಾತಿನಲ್ಲಿ ಎಷ್ಟು ನಯ ಇದೆ.
0: ಒಂದೊಂದು ಮಾತುಗಳು ಹೊರ ಬಂದಾಗ ಕರುಣಾನಂದ ಆಗ್ಬೇಕು.
1: ಅದೇ ಮುತ್ತು
0: ಇವು ಪಂಚೇಂದ್ರಿಗಳು ಇದಾವಲ್ರಿ.
1: ಹೌದು ಹೌದು
0: ಎಲ್ಲ ಪಂಚೇಂದ್ರಿಗಳು ಚೆನ್ನಾಗಿದ್ರೇನೆ ಪಂಚೇಂದ್ರಿಗಳಿವು.
1: ಹೌದು
0: ರಸಿಕನಾಡುವ ಮಾತು ಶಶಿ ಉದಯಿಸಿ ಬಂದಂತೆ, ರಸಿಕನಲ್ಲದ ಮಾತುಗಳು ಕಿವಿಯೊಳಗೆ ಕೂರ್ದಶಿ ಬಡದಂತೆ ಸರ್ವಜ್ಞ ಅಂತ
1: ಸರ್ವಜ್ಞ ಅನ್ನೋರು ಭಾರಿ ವಚನ.
0: ಕೂರ್ದಶಿ ಅಂದ್ರೆ ಚೂಪಾದ ಗೂಟ.
1: ಹೌದು
0: ಯಾರಿಗೆ ಆನಂದ ಆಗತ್ತೆ ಅಂತ ಅಲ್ಲ ಒಬ್ಬೊಬ್ರು ಮಾತು ಕೇಳ್ತಾ ಇದ್ರೆ ಕೇಳ್ತಾರೆ ಇನ್ನು
1: ಕೇಳ್ಬೇಕನ್ನಿಸ್ತದ ಇನ್ನೊಬ್ರು ಯಾಪ ಇವ್ರು
0: ಹೋಗಿದ್ದೇ ಗೊತ್ತಾಗಲ್ಲ. ಯಾವಾಗ ಒಬ್ರು ಎಲ್ಲ ಪುರಾಣ ಹೇಳಕತ್ತಿದ್ರಂತ ಎಲ್ಲಾರು ಎದ್ದು ಹೋದ್ರಂತ ಒಬ್ಬನ ಕೂತ್ಕೊಂಡಂತೆ ನೀನಾರ ಕೂತ್ಕೊಂಡೆ ಎಲ್ಲ ಸಾಕು ನೋಡ ಇಲ್ರಿ ನಾನು ಅಗಲ ಓದ್ತಿದ್ದೆ ಕೆಳಗ ಆಸಿನ ಜಮ್ಕನ್ ಅಂದೈತೆ ಕೇಳ್ರಂತ. ಹೌದು ನಾನು ಅಗಲ ಓದ್ತಿದ್ದೆ ಜಮ್ಕನ್ ಹೋಗಿ ಯಾರ ಯಾರ್ರಿ ಏನ್ ಮಾತಾಡ್ತೀರಿ ನೀವ್ ಎಲ್ಲಾರು ಎದ್ದಿಗೆ ತಿರುಗಿ ಅಯ್ಯೋ ಹಿಂಗೈತಿನ ನಾನು ನೀನ್ ಒಬ್ಬನಾದ್ರೆ ಕೇಳಕತ್ತಿ ಅಂತ ಹೇಳಕತ್ತೀನಿ ಅಲ್ಲಿ ಸಂಬಂಧ.
1: ಹೌದೌದು
0: ಒಬ್ಬೊಬ್ರು ಪಾಠ ನೋಡಿ 45 ನಿಮಿಷ ಹೋಗಿತ್ತಾಗ ಒಬ್ಬೊಬ್ರು ಗಂಟೆ ಯಾವಾಗ ಹೊಡೆದಿತ್ತು ಗಂಟೆ ಯಾವಾಗ ಹೊಡೆದ ನೋಡ್ಕೊಂತಿರ್ತಾರ.
1: ಅಂದ್ರೆ ಸ್ವಾರಸ್ಯಕರವಾದ ಮಾತಾಡ್ತಾರ.
0: ಹೌದು ಇವತ್ತು ಅದಕ್ಕೆ ಭಗವಂತ ಬಾಯಿ ಕೊಟ್ಟಿದ್ದಾನೆ ನಾಲಿಗೆ ಕೊಟ್ಟಿದ್ದಾನೆ ಒಳ್ಳೆ ಹಿತವಾದ ಮಾತನ್ನ ಹೇಳಿ ಸಜ್ಜನರನ್ನಾಗಿ ಮಾಡಿ ಅಂದಾಗ ಮಾನ ಜೀವನ ಹುಟ್ಟಿದಕ್ಕೂ ಸಾರ್ಥ ಆಗುತ್ತೆ. ಇಂದು ಯಾರು ಮಾತಾಡೋರು ಬಹಳಷ್ಟು
1: ತಪ್ಪಾದ್ರೂ ಕ್ಷಮಿಸಿ ಕ್ಷಮೆ ಗುಣ ಇರ್ಬೇಕು, ಕ್ಷಮ ಕೇಳುವ ಗುಣ ಇರ್ಬೇಕು ಮಕ್ಕಳಲ್ಲಿ.
0: ತಪ್ಪು ಮಾಡೋದು ಸಹಜ ಆದ್ರೆ ಮತ್ತೆ ಅದರಂತ ನಡೆದುಕೊಳ್ಳೋದು ಮನುಷ್ಯನ ಧರ್ಮ ಅಲ್ಲ.
1: ಆಮೇಲೆ
0: ಯಾರು ಮಾಡ್ತಾರೆ ಈಗ ಮಗುಗೆ ಮಗು ಕ್ಷಣ ಎದ್ದೇನಲ್ಲ ಬಿದ್ದು ಬಿದ್ದು ಎದ್ದ.
1: ಹೌದೌದು
0: ಹಂಗೆ ತಪ್ಪು ಅದು ತಪ್ಪಲ್ಲ ಅಂತ ಗೊತ್ತಾದ್ಮೇಲೆ ಅವ್ರು ಒಪ್ಪಿ ಮತ್ತೆ ಉನ್ನತ ದಾರಿಯಲ್ಲಿ ಸಾಕ್ಬೇಕು.
1: ಆಮೇಲೆ ಯಾರನ್ನ ಅವಮಾನದಿಂದ ನೋಡಬಾರದು, ಅವಮಾನಿಸಬಾರದು, ಒಳ್ಳೆಯ ಮಾತು ಸ್ನೇಹನ್ನ ಬೆಳೆಸ್ತದೆ.
0: ಹೌದ್ರಿ ಮೇಡಮ್ ಏನಾಗ್ತದೆ ಅಂತಂದ್ರೆ ಇವತ್ತ ನಮ್ ನಂಬಿಕೊಂಡು

0: ಇವತ್ ಯಾಕೆ ಕೆಟ್ಟವರಾಗಿದ್ದಾರೆ ಜಗತ್ತಿನ ಸಮಾಜವೇ ಯಾಕೆ ಕಂಟಕ ವ್ಯಕ್ತಿಗಳಾಗಿದ್ದಾರೆ ಅಂದ್ರೆ, ಅವರು ಸರಿಯಾದ ಮಾರ್ಗದರ್ಶಿ ಸಿಕ್ಕಿಲ್ಲ. ಮಗುವಿನ ಮನಸ್ಸಲ್ಲಿ ಒಂದು ಖಾಲಿ ಕ್ಯಾಸೆಟ್ ವೈಟ್ ಪೇಪರ್.
1: ಅದೇ ಹೇಳ್ತಾರಲ್ರಿ, ಬೆಳೆವ ಸಿರಿ ಮೊಳಕೆಯಲ್ಲಿ ಅಂತ.
0: ಮೊಳಕೆಯಲ್ಲಿ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತಿ, ಅವ್ರ ಮಾತು ಕೇಳಿ ಎಲ್ಲ ಹಾಳಾಗಿ ಒಂದು ಅಂತ ಹೇಳಿ. ಈಗ ಬೆಟ್ಟಕ್ಕೆ ಗುಡ್ಡ ತಕ್ಕ ಹೋಗಿ, ಬೆಟ್ಟ ತಕ್ಕ ಹೋಗಿ ಯಾಕ್ರಿ ಅಂದ್ರಿ, ಯಾಕ್ರಿ ಯಾಕ್ರಿ ಯಾಕ್ರಿ
1: ಪ್ರತಿಧ್ವನಿ ಪ್ರತಿಧ್ವನಿ ತೋ
0: ನಮ್ಮ ಒಳ್ಳೆ ಮಾತಾಡಬೇಕು. ಅದು ಒಂದ್ಸಲ ನಾವು ಮಾತಾಡ್ತೀವಿ, ಅದು ಐದಾರು ಸಲ ನಮ್ಗೆ ಏಳು ಸಲ ನಮ್ಗೆ
1: ಹೌದು.
0: ಯಾಕ್ಲೆ ಅಂದ್ರೆ ಯಾಕ್ಲೆ ಯಾಕ್ಲೆ ಯಾಕ್ಲೆ ಯಾಕ್ಲೆ ಅಂತ,
1: ಯಾಕಂದ್ರೆ ನಾವು ಪ್ರತಿಧ್ವನಿ ಮಕ್ಕಳು ಹಸಿ ಗೋಡಿ ಇದ್ದಂಗ.
0: ಅಲ್ರಿ ಸರ್, ಅವ್ರು ಆಕರ್ಷಣೆ ಆಕರ್ಷಣೆ ಹೆಂಗ್ ಕೆಬ್ಬಣ ಆಯ್ಸ್ಕಂತ ಹಿಡ್ಕೊಂತದ ಹಂಗ. ನಮ್ಮ ನಮ್ ಎಲ್ಲರೂ ಕಂಡ್ಬಿಟ್ರೆ ಓಡಿ ಬಂದು ಅವ್ರ ಮಾತ್ಕೊಂಡ್ ಬರಿ ಬರಿ ಬರಿ ಬಂದ್ ಇನ್ನು ನಯ್ಯಂದ್ರಿ ಪುರಾಣ ಪ್ರವಣ ಪ್ರವಚನ ಹಚ್ಚಿರ್ತಾರಲ್ರಿ ಆ ದೊಡ್ಡ ಸ್ವಾಮಿಗಳು, ಅವ್ರ ಮಾತ್ ಕೇಳಕ್ ಸಮಯ ಓಡ್ತಿರ್ತಾರ್ರಿ.
1: ಹೌದೌದು,
0: ಸಿದ್ದೇಶ್ವರ ಸ್ವಾಮೀಜಿ ಅವರೆಲ್ಲ ಅವ್ರು ಹಂಗ ಇದ್ರಿ.
1: ಆಮೇಲೆ
0: ನಾಗೇಂದ್ರ ಕೊಪ್ಪಳ ಗವಿಸಿದ್ದೇಶ್ವರ ಎಷ್ಟು ಸಾವಿರ ಸೂಜಿ ಬಿದ್ದು ತಪ್ಪಳ ಬೇಕ್ರಿ, ಅಷ್ಟು ಸೈಲೆಂಟ್ ಕೂತ್ಕೊಂಡಿರ್ತಾರೆ. ಅವ್ರು ಕೇಳಿದ ಮೇಲೆ ಮತ್ತೆ ನಾಯಿ ಬಾಲ್ತಾರ.
1: ಯಾಕಂದ್ರೆ ಅವ್ರು ಆಡುವ ಮಾತು ಅಷ್ಟು ಒಳ್ಳೆ
0: ಮಾತಾಡಿದ್ರಿ, ಮಾತಿಗೆ ಮರೆ ಮಾತಾಡಲ್ಲ, ಅದಕ್ಕೊಂದು ಮೌಲ್ಯ ಅದ.
1: ಅದೇ ವ್ಯಕ್ತಿತ್ವವಾದ ಮಾತನ್ನಾಡ್ತಾರ ಅವರು.
0: ಒಬ್ಬೊಬ್ರು ಮಾತು ಅಲ್ರಿ ಮನಸ್ಸಿಗೆ ಬೆಳಕ ನಿದ್ದೆ ಬರ ನಿದ್ದೆ ಬರಂಗಿಲ್ಲ.
1: ಹೌದು,
0: ಮಾತಾಡ್ತಾರ್ರಿ
1: ಕೆಟ್ಟದಾಡಿ.
0: ನಾನಾಡುವ ಮಾತು ಅವ್ರಿಗೆ ಎಷ್ಟು ಮನಸ್ಸು ನೋಯಿಸ್ ಅನ್ನೋದು ವಿವೇಕಿಲ್ಲ.
1: ಹೌದೌದು,
0: ನಗು ಅಪಾಶದ ನಗು, ಏನೇನೋ ಮಾತಾಡಿದ ಅಪಾಶದ ನಗು. ನಗಬೇಡ ನಗಬೇಡ, ನೀನು ನಕ್ಕರೆ ಪ್ರಿಯ ನಗುದು ನೀನು ಬಿದ್ದಾಗ.
1: ಹೌದು ಹೌದು,
0: ಮಂದಿ ನೋಡಿ ಹೆಂಗ್ ಮಾಡ್ತೈತಿ ತನಗೆ ಹಂಗ ಐತ್ ನೋಡಂತಾರ. ಹೌದ್ರೆ, ಅದು ಮೈಕಿನ ಮುಂದೆ ನಿಂತ ಸಾಹಿತಿ, ಕನ್ನಡಿ ಮುಂದೆ ನಿಂತ ಯುವತಿ, ಇವರಿಗಿಲ್ಲ ಕಾಲದ ಇತಿಮಿತಿ ಅನ್ನೋ ಹಂಗ ಹಂಗ ಮಾತು ಮಾತಂಗ ಬೆಳ್ಕೊಂತ ಹೋಗ್ತಾವ. ಇನ್ನು ಮಾತಾಡೋರು ಯಾರು ಅವ್ರಿಗೆ ಅವಕಾಶ ಕೊಡೋಣ. ಜಯಶ್ರೀ ಅವರೇ
1: ಧನ್ಯವಾದ. ಮಾತು ಅದಕ್ಕೆ ನಾವ್ ಏನ್ ಮಾಡ್ಬೇಕಂತ, ಮಾತು ಬೆಳ್ಳಿ ಮೌನ ಬಂಗಾರ ಎಂಬಂತೆ ನಾವು ಮಾತಾಡ್ಬೇಕಂತೆ.
0: ಜಾಸ್ತಿ ಮಾತಾಡಿದ್ರು ಕೂಡ ಏನ್ ಮಾತಾಡ್ತಾನೋ ಅಂತಾರ್ರಿ.
1: ಇಲ್ಲ ಇಲ್ಲ, ನಿಮ್ಮ
0: ಮಾತಾಡಲಿಲ್ಲ ಅಂದ್ರೆ ಮಾತಾಡಲಿಲ್ಲ ಅಂದ್ರೆ ಏನ್ ಮಾಡ್ತಾರ, ಒಂದು ಮಾತು ಮಾತಾಡಲ್ಲ.
1: ಅದಕ್ಕೆ ಹೇಳ್ತಾರಲ್ಲ ಮಾಸ್ಟರು, ಒಂದು ಈ ಗುರುಗಳಿದ್ರೆ ಎಷ್ಟು ಮಕ್ಕಳ 100 ಮಕ್ಕಳು ಉದ್ಧಾರ ಆಗ್ತಾರ.
0: ಮನುಷ್ಯ ನೋಡ್ರಿ, ನಮ್ಗೆ ಜೇನನ್ನು ನೋಣ ಹೆಂಗ್ ಆ ತರ ಇದ್ದಂಗಿರ್ಬೇಕು. ಮನುಷ್ಯ ಮಾತು ಕೇಳಿ ಅವ್ರ ಹತ್ರ ಹೋಗ್ಬೇಕಪ್ಪ ಅನ್ನಂಗಿರ್ಬೇಕು ಎಲ್ಲ ಕೆಲಸ ಬಿಟ್ಟು.
1: ಅದೇ ಹೇಳ್ತಾರಲ್ಲ ಮಾತು ಕಲಿಸಿದ ತಂದೆ ಬುದ್ಧಿ
0: ಹೇಳಿರ್ಬೇಕ್ರಿ ಮೇಡಮ್. ಧನ್ಯವಾದ
1: ಧನ್ಯವಾದ
0: ಧನ್ಯವಾದ ನಮಸ್ತೆ.
2: ಬಿಸ್ನೆಸ್ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ರೀಚ್ ಮಾಡಿ ಮಣಪುರಂ, ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-4-00.
1: ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ.

0: ಹಲೋ,
1: ನಮಸ್ತೆ ರೀ.
0: ನಮಸ್ತೆ, ಹೇಳಿ ಮೇಡಮ್, ನಿಮ್ಮ ತಮ್ಮ ಹೆಸರು ಹೇಳಿ.
1: ರಾಜೂರು ಅಕ್ಕಮಹಾದೇವಿ ಮೇಡಮ್.
0: ಅಕ್ಕಮಹಾದೇವಿ ಅವರೇ, ಇವತ್ತಿನ ವಿಷಯ ಗೊತ್ತಾ?
1: ಹಾ ರೀ, ಗೊತ್ತಾಯ್ತು. ಮಾತಿನ ಬಗ್ಗೆ ಎಲ್ಲ,
0: ಮಾತಿನ ಬಗ್ಗೆ ಬಹಳ ಸಮಯದ ಅಭಾವ ಇದೆ, ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾತಾಡ್ಬಿಡಿ.
1: ಮಾತು ಚೆನ್ನಾಗಿರ್ಬೇಕು ಮೇಡಮ್. ನಾವು ನೀವು ಖುಷಿ ಖುಷಿಯಿಂದ ಇರ್ಬೇಕಂದ್ರ ಏನೋ ಕೆಟ್ಟ ಅಭಿಪ್ರಾಯದಿಂದ ಯಾರು ಗಂಡ್ಮಕ್ಕಳಲ್ಲಿ ಹೆಣ್ಮಕ್ಕಳಲ್ಲಿ ಯಾರೇ ಹುಡುಗರಲ್ಲಿ ಮಕ್ಕಳಲ್ಲಿ ಮಕ್ಕಳಿಗೆ ಆಗಲಿ ಯಾರಿಗಲಿ ಚೆನ್ನಾಗಿ ಮಾತಾಡೋ ಕಲಿಸ್ಬೇಕು ಮೇಡಮ್. ಯಾಕಂದ್ರೆ ಒಂದು ಮಾತಾಡಿದ್ದು ಆಮೇಲೆ ಕೆಟ್ಟ ರೀತಿಯಿಂದ ಕೆಟ್ಟ ಪರಿಣಾಮ ಬೀರ್ತದೆ ಮೇಡಮ್. ಮಕ್ಕಳಿಗೆ ನಾವೇನ್ ಕಲಿಸ್ತೇವೆ ಅದೇ ಮಾತಿನಲ್ಲಿ ಬೆಳೀತಾರೇ ನನ್ನ ಅನಿಸಿಕೆ ಮೊದಲು.
0: ಧನ್ಯವಾದ ಧನ್ಯವಾದ, ಸಮಯದ ಅಭಾವ ಇದೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.
1: ಮಾತಾಡಿದ್ರ
0: ಒಳ್ಳೆ ಅಭಿಪ್ರಾಯನ ಹಂಚಿಕೊಂಡ್ರೆ ಅಕ್ಕಮಹಾದೇವಿ ಅವರೇ, ಇದೇ ರೀತಿ ಕರೆ ಮಾಡ್ತಾ ಇರಿ. ನಮಸ್ತೆ ನಮಸ್ತೆ, ಶುಭ ಸಂಜೆ. ಇದುವರೆಗೆ ಕರೆ ಮಾಡಿದ

0: ಅಂತಹ ಹಾಗೂ ಕರೆಗೆ ಪ್ರಯತ್ನಿಸಿದಂತಹ ಎಲ್ಲ ಸ್ನೇಹಿತರಿಗೆ ಧನ್ಯವಾದ ತಿಳಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ತೆ.
1: ಇದುವರೆಗೂ ಯುವ ಚಿಂತನ ಚಿಂತನ ಚಿಂತನ ಚಿಂತನ
2: ಯುವ ಯೋಚನಾ ಲಹರಿಗಳ ಅಭಿವ್ಯಕ್ತಿಯ ಕುರಿತಾದ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ.
1: ನಿರ್ಮಾಣ ವೆಂಕಟೇಶ್ ಬೇವಿನ ಬೆಂಚಿ.
0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಏಕ ಸಮಯ 6 ಗಂಟೆ ಕಾರ್ಯಕ್ರಮಗಳ ವಿವರಣೆ. ಈ ದಿನ ಪ್ರಸಾರವಾಗುವ ಕಾರ್ಯಕ್ರಮಗಳು ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. 6:10 ಪ್ರಕಟಣೆಗಳನ್ನು ಕೇಳುವಿರಿ. 6:15 ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಸಮಸ್ಯೆಗಳಿಗೆ ಫಿಜಿಯೋಥೆರಪಿ ಮಹತ್ವ ಮತ್ತು ಚಿಕಿತ್ಸೆ ಕುರಿತು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಮಕ್ಕಳ ಫಿಜಿಯೋಥೆರಪಿಸ್ಟ್ ಡಾಕ್ಟರ್ ಡಿ ವೈಷ್ಣವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಬ್ರೋಕ್ಲಿ ಅಥವಾ ಹೂಕೋಸು ಬೆಳೆಯ ಬೇಸಾಯದ ಕ್ರಮಗಳ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 7:20 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಿಂಧನೂರು ತಾಲೂಕಿನ ಬಳಗನೂರು ಗ್ರಾಮದ ಅಂಬ್ರಮ್ಮ ಧುಮಕಂಡಿ ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳುವಿರಿ. 7:45 ವಿಧಾನಮಂಡಲದಲ್ಲಿ ಇಂದು 8:00 ದೇಹಾಂಗ ದಾನ ಕುರಿತು ಜಾಗೃತಿ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 8:30 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಲಿಂಗನಹಳ್ಳಿಯ ಚಂದ್ರಶೇಖರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಆಲಿಸುವಿರಿ. ಈ ರಾತ್ರಿ 9:15 ಭಾವಗೀತೆಗಳು, 9:30 ನಾಟಕ ಹಿನ್ನೀರು. ರಚನೆ ಡಾಕ್ಟರ್ ಎಚ್ಎಂ ಕೃಷ್ಣಮೂರ್ತಿ, ನಿರ್ಮಾಣ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಈ ರಾತ್ರಿ 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಾನ್ ಬಿ ಹೆಗ್ಗಿನ್ಸ್ ಅವರ ಹಾಡುಗಾರಿಕೆಯನ್ನು ಕೇಳಿರಿ. 10:30 ಚಿತ್ರಗೀತೆಗಳು ಪ್ರಸಾರವಾಗುವು. ಇವು ಈ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೇಗಿವೆ? 6:00 ಕಾರ್ಯಕ್ರಮಗಳ ವಿವರಣೆ. 6:10 ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ರಾಧಾ ಪ್ರಕಾಶ್ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ದೇಶಭಕ್ತಿ ಗೀತೆ ಕೇಳಿವರಿ. 6:35 ವಸಂತ್ ಕುಮಾರ್ ಪೆರ್ಲಾ ಅವರ ರಚನೆ ವೃಂದಗಾನದಲ್ಲಿ. ಇನ್ನು ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಸ್ಕಿ ತಾಲೂಕಿನ ಹಸಂಕಲ್ ಗ್ರಾಮದ ಜಂಪಣ್ಣ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಆಲಿಸುವರಿ. 6:40 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 7:45 ಹಾಗೂ 9:30 ಚಿತ್ರಗೀತೆಗಳು. 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:35 ಭಾವಗೀತೆಗಳು, 9:00 ಪ್ರಕಟಣೆಗಳು, 9:05 ವಚನ ಗಾಯನ ಕಾರ್ಯಕ್ರಮ. ಇನ್ನು 10:02 11:59 ವಿವಿಧ ಭಾರತಿ ಬೆಂಗಳೂರು ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ. ಇನ್ನು 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ ಈ ಕುರಿತು ಭಾಷಣ ಜ್ಯೋತಿ ರವಿರಾಜ್ ಅವರಿಂದ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಚರ್ಮದಾನ ಕುರಿತು ಡಾಕ್ಟರ್ ರಮ್ಯಾ ಬೀಡು ಬೈಲು ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ಒಂದು ಗಂಟೆಗೆ ಪ್ರಗತಿ ಪಥ ಕಾರ್ಯಕ್ರಮ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜಮಿನಿ, ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ. 3:00 ಎಫ್ಎಂ 101.3 ಮೆಗಾಹರ್ಟ್ಸ್ಗಳ ಕಾರ್ಯಕ್ರಮ. ಇನ್ನು ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳನ್ನು ಕೇಳುವರಿ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ತುತ್ತಿಗೊಂದು ಮಾರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಟೈಲರ್ ವೃತ್ತಿ ನಿರಂತ ಹನುಮೇಶ್ ಗಂಜಳ್ಳಿ. ಸಂದರ್ಶಕರು ತಿಮ್ಮಪ್ಪ ಗಂಜಳ್ಳಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:10 ಪ್ರಕಟಣೆಗಳು. 6:15 ಗ್ರಾಮದರ್ಶಿ ಕಾರ್ಯಕ್ರಮ. ಪ್ರಸ್ತುತಿ ವೀರೇಶ್. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿರಂಗದಲ್ಲಿ ಕೀಟನಾಶಕಗಳ ಆಯ್ಕೆ ಬಳಕೆ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಡಾಕ್ಟರ್ ಹಂಚಿನಾಳ್ ಅವರೊಡನೆ ಸಂದರ್ಶನ. ನಂತರ ಪೇಟೆ ಧಾರಣೆ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಜಾನಪದ ಸಂಗೀತ ಕಾರ್ಯಕ್ರಮ. 7:45 ವಿಧಾನಮಂಡಲದಲ್ಲಿ ಇಂದು. 8:00 ಚಿತ್ರಗೀತೆಗಳನ್ನು ಕೇಳಿರಿ. 8:30 ಜಾನಪದ ಸಂಗೀತ ಕಾರ್ಯಕ್ರಮ. ಈ ನಾಳೆ ರಾತ್ರಿ 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ, ವಾರದ ಆಟೋಟಗಳ ಸಮೀಕ್ಷೆ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ

0: ಒಬ್ರೆ, ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
1: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
2: ಸರ್, ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
1: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
3: ಸರ್, 2 ಲಕ್ಷ
4: ಏನಾಯ್ತಪ್ಪ?
2: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
0: ಅರೆ,
2: ಕಟ್ ಮಾಡಿದ್ರು.
3: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
2: ಫ್ರಾಡ್?
3: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
1: ಹಣ ಕಳ್ಕೊಳ್ತೀರಾ.
5: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
8: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
7: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
8: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
7: ಟೋಲ್ ಫ್ರೀ 1-800-420-2233.
9: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ನಿತ್ಯವೂ ನಮಗೆಲ್ಲ ಬೇಕು ನೀರು.
1: ಕೊರತೆಯಿಂದ ಕಾಣದಿರಲಿ ಕಣ್ಣೀರು,
2: ಪ್ರತಿ ಕೆಲಸದಲ್ಲಿ ಆಗಲಿ ನೀರಿನ ಉಳಿತಾಯ,
3: ಮಿತ ನೀರಿನ ಬಳಕೆಯಲ್ಲಿ ಇರಲಿ ಉಪಾಯ.
4: ಜಲವೇ ಜೀವ, ಪಾರದಿರಲಿ ಅಭಾವ.
0: ಹಲವಾರು ಕಾರ್ಯಗಳಿಗೆ ಅಲ್ಪ ನೀರು ಸಾಕು.
2: ಬಳಸಿದ ನೀರು ಮರುಬಳಕೆಯಾಗಬೇಕು.
1: ವಾಹನದ ಮೇಲಿನ ಧೂಳನ್ನ ಬಟ್ಟೆಯಿಂದ ಕೊಡವಿಡಿ.
5: ಬಟ್ಟೆ ಪಾತ್ರೆ ತೊಳೆದ ನೀರನ್ನ ಗಿಡಗಳಿಗೆ ಉಣಿಸಿ.
6: ಮಾಡಿ ಸಂಕಲ್ಪವ, ಸಂರಕ್ಷಣೆಗೆ ಮಾನವ.
2: ನಿತ್ಯವೂ ನೀರು ಪೋಲಾಗದಂತೆ ಗಮನಿಸಿ.

0: ನಿಮ್ಮ ವ್ಯಾಪಾರವನ್ನು ಬೆಳೆಸಲು ಆಕಾಶವಾಣಿಯ ಬೆಂಬಲ ಪಡೆಯಿರಿ ಹಾಗೂ ಆಕಾಶದೆತ್ತರಕ್ಕೆ ವಿಸ್ತರಿಸಿ.
1: ನಿಮ್ಮ ವ್ಯಾಪಾರ ಸ್ಥಳೀಯ, ರಾಜ್ಯ ಅಥವಾ ರಾಷ್ಟ್ರೀಯ ವ್ಯಾಪ್ತಿ ಯಾವುದೇ ಆಗಿರಲಿ, ಆಕಾಶವಾಣಿ ನೀಡುತ್ತದೆ ನಿಮಗೆ ಗ್ರಾಹಕರ ಸುರಿಮಳೆ.
0: ಈಗ ನೀವಿರುವ ಸ್ಥಳದಿಂದಲೇ ದೇಶದ ಯಾವುದೇ ಆಕಾಶವಾಣಿ ಕೇಂದ್ರಕ್ಕೆ ಜಾಹೀರಾತುಗಳನ್ನು ನೀಡಬಹುದು.
1: ಆಕಾಶವಾಣಿಯ ಯಾವುದೇ ವಾಹಿನಿಗಳಿಗೆ ಜಾಹೀರಾತು ನೀಡುವುದು ಸರಳ ಸುಲಭ.
0: ಕಡಿಮೆ ವೆಚ್ಚದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 8700041242
1: 8700014242.
2: ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಗಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ.
3: ಇದುವರೆಗೆ ಪ್ರಕಟಣೆಗಳನ್ನು ಕೇಳಿದ್ರಿ.

0: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು ಕಾರ್ಯಕ್ರಮ ಆರೋಗ್ಯ ಭಾಗ್ಯ.

0: ನಿಮ್ಮ ಬಿಸ್ನೆಸ್ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಕೇಳಿ, ಮಕ್ಕಳಲ್ಲಿ ಕಂಡುಬರುವ ಸಮಸ್ಯೆಗಳಿಗೆ ಫಿಜಿಯೋಥೆರಪಿ ಮಹತ್ವ ಮತ್ತು ಚಿಕಿತ್ಸೆ ಕುರಿತು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಮಕ್ಕಳ ಫಿಜಿಯೋಥೆರಪಿ ಥೆರಪಿಸ್ಟ್ ಡಾಕ್ಟರ್ ಡಿ ವೈಷ್ಣವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ.
3: ನಮಸ್ಕಾರ. ಇವತ್ತು ನಮ್ಮ ಆಕಾಶವಾಣಿಗೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯ ಮಕ್ಕಳ ಫಿಜಿಯೋಥೆರಪಿಸ್ಟ್ ಆಗಿರತಕ್ಕಂಥ ಡಾಕ್ಟರ್ ಟಿ ವೈಷ್ಣವಿ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಮಕ್ಕಳಿಗೆ ಈ ಫಿಜಿಯೋಥೆರಪಿಯ ಮಹತ್ವ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಫಿಜಿಯೋಥೆರಪಿ ಅಂತ ತಕ್ಷಣವೇ ಸಾಮಾನ್ಯವಾಗಿ ವಯಸ್ಸಾದವರಿಗೆ ಅಥವಾ ಮಧ್ಯ ವಯಸ್ಕರಿಗೆ ಬರ್ತಕ್ಕಂಥ ಸಮಸ್ಯೆಗಳಿಗೆ ಫಿಜಿಯೋಥೆರಪಿ ಮಾಡಿಸ್ಕೊಳ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಸಾಕಷ್ಟು ರೀತಿಯ ಸಮಸ್ಯೆಗಳು ಕಂಡು ಬರ್ತಿರ್ತದೆ. ಬೆನ್ನು ನೋವು, ಕತ್ತು ನೋವು ಅಥವಾ ಮೂಳೆ ನೋವು, ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಂಡು ಬರ್ತದೆ. ವಯಸ್ಕರಲ್ಲಿ ಕೂಡ ಸಾಕಷ್ಟು ರೀತಿಯ ಸಮಸ್ಯೆಗಳು ಕಂಡು ಬಂದಾಗ ಅದಕ್ಕೆ ಪರಿಹಾರ ಅಂದರೆ ಫಿಜಿಯೋಥೆರಪಿ ಮಾಡಿಸ್ಕೊಳ್ತಾರೆ. ಫಿಜಿಯೋಥೆರಪಿ ಮಾಡೋದ್ರಿಂದ ಆ ನೋವು ಶಮನ ಆಗ್ತದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೆ ಮಕ್ಕಳಿಗೆ ಫಿಜಿಯೋಥೆರಪಿ ಮಾಡಿಸ್ಕೊಳ್ತಕ್ಕಂಥದ್ದು ಏನು, ಇದು ಮಕ್ಕಳಿಗೆ ಯಾಕೆ ಮಾಡ್ತಾರೆ, ಇದಕ್ಕೇನು ಕಾರಣ, ಮಕ್ಕಳಿಗೆ ಫಿಜಿಯೋಥೆರಪಿ ಮಾಡಿಸೋದ್ರಿಂದ ಯಾವ ಕಾಯಿಲೆ ಬಂದಿರತಕ್ಕಂಥ ಮಕ್ಕಳಿಗೆ ಫಿಜಿಯೋಥೆರಪಿ ಮಾಡಿಸ್ಬೇಕು, ಅದರ ಉದ್ದೇಶ ಏನು ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡ್ತಾರೆ ಇವತ್ತು ವೈದ್ಯರು. ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ.
4: ನಮಸ್ತೆ
3: ಮೇಡಮ್. ಈಗ ಮಕ್ಕಳಿಗೆ ಫಿಜಿಯೋಥೆರಪಿ ಮಾಡಿಸೋದಂದ್ರೆ ಇದು ವಿಶೇಷ. ಈಗ ಯಾವ ಕಾಯಿಲೆ ಬಂದಾಗ ಮಕ್ಕಳಿಗೆ ಫಿಜಿಯೋಥೆರಪಿ ಮಾಡಿಸ್ಬೇಕು ಅನ್ನೋದು?
4: ಇವಾಗ ನಾವು ಮಕ್ಕಳ ಅಂತಂದ್ರೆ ನಾವು ಹುಟ್ಟಿದ ತಕ್ಷಣ ಮಕ್ಕಳಿಂದ ಹಿಡ್ಕೊಂಡು 18 ವರ್ಷ ಇರೋ ಮಕ್ಕಳ ತನಕ ನಾವು ಫಿಜಿಯೋಥೆರಪಿ ಮಾಡ್ತೀವಿ. ಪೀಡಿಯಾಟ್ರಿಕ್ ಅಂತ ಮಕ್ಕಳು ಅಂತ ಪೀಡಿಯಾಟ್ರಿಕ್ ಗ್ರೂಪ್ ಅಂತಂದ್ರೆ ಇಷ್ಟು ರೇಂಜ್ ಆಗಲಿ ಬರುತ್ತೆ.
3: 18 ವರ್ಷದ ಒಳಗಿನ ಮಕ್ಕಳು,
4: 18 ವರ್ಷದಿಂದ ಕೆಳಗಿದ ಮಕ್ಕಳು ಎಲ್ಲರೂ ಬರ್ತಾರೆ. ನಾವು ಫಿಜಿಯೋಥೆರಪಿ ಅಂತ ಹೇಳಿ ನಾವು ಹುಟ್ಟಿದ ತಕ್ಷಣ ಆಗಿದೋ ಮಕ್ಕಳಿಗೆ ಏನು ಸಮಸ್ಯೆ ಆಗಿರುತ್ತೆ ಅವಾಗಿಂದ ಹಿಡ್ಕೊಂಡು ಬೆಳವ ಮಕ್ಕಳದಲ್ಲೂ ಮಾಡ್ತೀವಿ. ಮುಂಚೆ ಎಲ್ಲರಿಗೂ ಗೊತ್ತಿದ್ದ ಥರ ಇರೋದು, ನಾವು ಜಾಸ್ತಿ ಬೆಳವರಿಕೆ ಆಗಿದ್ದು ಮಕ್ಕಳು ಇರ್ತಾರೆ. ಯಾರಿಗೆ ನಡಕ್ಕೆ ಕಷ್ಟ ಆಗಿರ್ಬೋದು, ಬೆಳವರಿಕೆ ಮಾಡೋದ್ರಲ್ಲಿ ಕಷ್ಟ ಆಗಿರ್ಬೋದು, ಕತ್ತಿ ಹಿಡ್ಕೊಳ್ಳೋದು, ತಿರುಗೋದು, ಅಂಬೆಗಾಲಲ್ಲಿ ಹೋಗೋದು, ನಿಂತ್ಕೊಳ್ಳೋದು, ಸ್ವಂತ ಕೆಲಸ ಮಾಡೋದು ಎಲ್ಲ ಕಷ್ಟ ಆಗಿರುತ್ತೆ, ಅವರಿಗೆ ನಾವು ಫಿಜಿಯೋಥೆರಪಿ ಮಾಡ್ತೀವಿ ಅಂತ ಸ್ವಲ್ಪ ಮುಂಚೆ ಗೊತ್ತಿದ್ದಂಗೆ ಇದೆ. ಆದರೆ ಇವಾಗ ಸ್ವಲ್ಪ ಮುಂಚೆ ಒಂದು ಸ್ವಲ್ಪ ವರ್ಷಗಳಿಂದ ಇನ್ನು ಏನು ಬರ್ತಿದೆ ಅಂತಂದರೆ ICUಯಲ್ಲಿ ಯಾವ ಸಣ್ಣ ಮಕ್ಕಳು 1 ತಿಂಗಳಕ್ಕಿಂತ ಮುಂಚೆ ಇದ್ದಿದ್ದು ಮಕ್ಕಳದ್ದು ಇರ್ತವೆ ಅವರಿಗೆ ICUಯಲ್ಲೂ ನಾವು ಫಿಜಿಯೋಥೆರಪಿ ಮಾಡ್ತೀವಿ. ICUಯಲ್ಲಿ ಸಣ್ಣ ಮಕ್ಕಳು ಆಗಿರ್ತವೆ ಅಡ್ಮಿಟ್. ಯಾಕೆ ಆಗಿರ್ತವೆ ಅಂತಂದರೆ ಉಸಿರಾಡಕ್ಕೆ ಕಷ್ಟ ಆಗಿರ್ಬೋದು, ಹುಟ್ಟಿದ ತಕ್ಷಣ ಹತ್ತಿರಲ್ಲ, ಹುಟ್ಟಿದ ತಕ್ಷಣ ಹತ್ತಿಲ್ಲ ಅಂತಂದರೆ
3: ಏನೋ ಸಮಸ್ಯೆ ಇದೆ,
4: ಸಮಸ್ಯೆ ಇದೆ ಅಂತ ಅರ್ಥ. ಅಂದರೆ ಮಗುಂದು ಲಂಗ್ಸ್ ಅಲ್ಲಿ ಸ್ವಲ್ಪ ತೊಂದರೆ ಆಗಿದೆ, ಚೆನ್ನಾಗಿ ಉಸಿರಾಡ್ತಿಲ್ಲ, ಕಸ ಕುಡ್ದಿದೆ ಅಂತ ಹೇಳಿ ತುಂಬಾ ರೀಸನ್ಸ್ ಆಗಿ ಇರುತ್ತೆ. ಅದರಿಂದ ನಾವು ಒಳಗಡೆ ಕಸ ತುಂಬಿದೆ, ಏನಾದ್ರೂ ಕಷ್ಟ ಆಗಿದೆ ಅಂತ ಮಗುಗೆ ಮಷಿನ್ ಮೇಲೆ ಹಾಕ್ಬೇಕಾಗುತ್ತೆ ಆಗಿರುತ್ತೆ ಅವಾಗ. ಸೊ ನಮ್ದು ಕೆಲಸ ಏನ್ ಬರುತ್ತೆ ಅಂದ್ರೆ ಡಾಕ್ಟರು ಅವ್ರ ಕೆಲಸ ಮಾಡ್ಕೊಂತ ನಮ್ಗೆ ಏನು ಹೇಳ್ತಾರೆ ಅಂತಂದ್ರೆ ಮಕ್ಕಳದಲ್ಲಿ ಕಫ ಇದೆ ಅಂತ ಹೇಳಿ, ಉಸಿರಾಡಕ್ಕೆ ಕಷ್ಟ ಆಗ್ತದೆ, ಉಸಿರಾಡಕ್ ಆಗ್ತಿಲ್ಲ, ಕೈಕಾಲು ಸರಿಯಾಗಿ ಅಳ್ಳಾಡಿಸ್ತಿಲ್ಲ, ಯಾಕಂದ್ರೆ ಬ್ರೈನಿಗೆ ಚೆನ್ನಾಗಿ ಆಕ್ಸಿಜನ್ ಹೋಗ್ತಿಲ್ಲ ಅಂತ ಹೇಳಿ ನಮ್ದು ಅಲ್ಲಿ ಕೆಲಸ ಬರೋದು. ನಾವು ಏನ್ ಮಾಡ್ತೀವಿ ಅಂದ್ರೆ ಫಿಜಿಯೋಥೆರಪಿ, ಚೆಸ್ಟ್ ಫಿಜಿಯೋಥೆರಪಿ ಅಂತ ಮಾಡ್ತೀವಿ, ರೆಸ್ಪಿರೇಟರಿ ಫಿಜಿಯೋಥೆರಪಿ ಅಂತ ಮಾಡ್ತೀವಿ ICUಯಲ್ಲಿ ಸಣ್ಣ ಮಕ್ಕಳು. ಇದೆಲ್ಲ 5 ದಿನ ಮಕ್ಕಳು, 10 ದಿನ ಮಕ್ಕಳು, ಅದರಲ್ಲಿಂದನೇ ನಾವು ಸ್ಟಾರ್ಟ್ ಮಾಡೋದು. ಚೆಸ್ಟ್ ಫಿಜಿಯೋಥೆರಪಿಯಲ್ಲಿ ನಾವು ಬೇರೆ ಬೇರೆ ಟೆಕ್ನಿಕ್ಸ್ ಎಲ್ಲ ಇರುತ್ತೆ ನಮ್ದು, ಅದೆಲ್ಲ ರಿಸರ್ಚ್ ಬ್ಯಾಕ್ಡ್ ಟೆಕ್ನಿಕ್ಸ್ ನಮ್ದು. ಅದೆಲ್ಲ ಮಾಡಿಕೊಂಡು ಮಕ್ಕಳಿಗೆ ಉಸಿರಾಡಕ್ಕೆ ನಾವು ಸ್ವಲ್ಪ ಕಷ್ಟ ಏನಾಗಿರುತ್ತೆ ಅದು ಸುಲಭ ಮಾಡಿ ಕೊಡ್ತೀವಿ. ಅದರಿಂದ ನಾವು ಸೆಕ್ರೀಷನ್ಸ್ ಏನಿರುತ್ತೆ ಅಂದ್ರೆ ಕಫ ಏನಿರುತ್ತೆ ಅದು ತೆಗೆಯಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ಕೈಕಾಲು ಅಳ್ಳಾಡ್ಸಕ್ಕೆ ಸ್ವಲ್ಪ ಕಷ್ಟ ಆಗಿರೋದು ಸ್ವಲ್ಪ ನಾವು ಸ್ಟಿಮ್ಯುಲೇಷನ್ ಅಂತ ಹೇಳ್ತೀವಿ. ಸ್ಟಿಮ್ಯುಲೇಷನ್ ಅಂತಂದ್ರೆ ಕೈ ಮೂವ್ಮೆಂಟ್ ಬೇಕು ಮಗುಗೆ ಅಂತ, ಅದು ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ನಮಗೆ ಗೊತ್ತಿದೆ ಮಗುಗೆ ಕಷ್ಟ ಆಗ್ತಿದೆ ಇವಾಗಿಂದಾನೆ ಅಂತಂತ ಹೇಳಿ ಮುಂದೆ ನೆಕ್ಸ್ಟ್ ಸ್ಟೆಪ್ಗೆ ಮಾಡ್ತೀವಿ, ಅರ್ಲಿ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ. ಮಗುಗೆ ಫಸ್ಟ್ ಉಸಿರಾಡಕ್ಕೆ ಏನು ಡೇಂಜರ್ ಏನಿದೆ ಅದು ಹೊರಗೆ ಬರಬೇಕು. ಹೊರಗೆ ಬಂದಾದ್ಮೇಲೆ ಮಗು ಹಿಂಗೆ ಡಿಸ್ಚಾರ್ಜ್ ಆಗಬೇಕು ಅಂತಿದ್ದಾಗ ಆ ಟೈಮಲ್ಲಿ ನಾವು ಹೇಳ್ತೀವಿ ಹಿಂಗೆ ಮಗುಗೆ ತಲೆಯಲ್ಲಿ ಆಕ್ಸಿಜನ್ ಸರಿಯಾಗಿ ಹೋಗಿರ್ಲಿಲ್ಲ, ಆ ಥರ ಏನಾದರೂ ಕಷ್ಟ ಆದರೆ ಮುಂದೆ ಪ್ರಾಬ್ಲಮ್ ಆಗ್ಬೋದು ಬೆಳೆ ವರ್ಕೆನಲ್ಲಿ ಅಂತ. ಆವಾಗ ನಾವು ಮತ್ತೆ ನಮ್ಮ ಫಿಸಿಯೋಥೆರಪಿ ಸ್ಟಾರ್ಟ್, ನ್ಯೂರೋ ಫಿಸಿಯೋಥೆರಪಿ ಅಂತ ಅದು ನಾವು ಸ್ಟಾರ್ಟ್ ಮಾಡ್ತೀವಿ. ಅವಾಗ ಇಷ್ಟು ಜಲ್ದಿಂದ ಸ್ಟಾರ್ಟ್ ಆಗಿ 18 ವರ್ಷ

0: ಈ ಥರ ಕಂಟಿನ್ಯೂ ಆಗಿರುತ್ತೆ.
1: ಈಗ ಮೇಡಮ್, ಚೆಸ್ಟ್ ಫಿಸಿಯೋಥೆರಪಿ ಅಂತ ಹೇಳಿದ್ರೆ ಏನು ಚೆಸ್ಟ್, ಅದು ಏನು ಮಷಿನ್ ತರ ಮಾಡ್ತೀರಾ ಅಥವಾ ಬೇರೆ ಏನೋ ಟೆಕ್ನಿಕ್ನಿಂದ ಮಾಡ್ತೀರಾ? ಯಾವ ಥರ
0: ಚೆಸ್ಟ್ ಫಿಸಿಯೋಥೆರಪಿ? ಇದು ನಾವು ಸಣ್ಣ ಮಕ್ಕಳಲ್ಲಿ ಮಾಡ್ತಿದ್ವಿ. ಯಾರಿಗೆ ಉಸಿರಾಡಕ್ಕೆ ಕಷ್ಟ ಆಗಿರ್ಬೋದು, ಮತ್ತೆ ಬೇರೆ ಕಾಯಿಲೆಯಿಂದ ಉಸಿರಾಡಕ್ಕೆ ಕಷ್ಟ ಆಗಿರ್ಬೋದು, ನ್ಯೂಮೋನಿಯಾ ಆಗಿರ್ಬೋದು, ಮತ್ತೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ, ಅದು ಸಣ್ಣ ಮಕ್ಕಳಲ್ಲಿ ಹುಟ್ಟ ತಕ್ಷಣ ಆಗಿರ್ತವೆ. ಅವಕ್ಕೆ ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಿಂಡ್ರೋಮ್ ಅಂತ ಅಂದ್ರೆ ಮಕ್ಕಳಿಗೆ ಉಸಿರಾಡಕ್ಕೆ ಕಷ್ಟ ಆಗ್ತಿದೆ ಅಂತ ಅರ್ಥ. ಇನ್ ಚೆಸ್ಟ್ ಫಿಸಿಯೋಥೆರಪಿ ಅಡಲ್ಟ್ಸ್ ಅಲ್ಲೂ ಮಾಡ್ತೀವಿ, ಅಂದ್ರೆ ದೊಡ್ಡ ಮಕ್ಕಳು, ದೊಡ್ಡ ಬೆಳವಣಿಗೆ ಆದ್ಮೇಲೂ, ಮತ್ತೆ ನಮ್ಮಂತವರು ಯಾರು ಇರ್ತಾರೆ ಅವ್ರ ಐ ಸಿ ಯು ಅಲ್ಲಿ ಚೆಸ್ಟ್ ಫಿಸಿಯೋಥೆರಪಿನೂ ಮಾಡ್ತಾರೆ. ದೊಡ್ಡವರು ಯಾರು ಐ ಸಿ ಯು ಅಲ್ಲಿ ಅಡ್ಮಿಟ್ ಆಗಿರ್ತಾರೆ ಸರ್ಜರಿ ಆದ್ಮೇಲೆ, ಇಲ್ಲ ಉಸಿರಾಡಕ್ಕಾಗಿರೋ ಅದು. ಇದು ಸಣ್ಣ ಮಕ್ಕಳಲ್ಲಿ ಚೆಸ್ಟ್ ಫಿಸಿಯೋಥೆರಪಿ ಅಂತಂದ್ರೆ ನಾವು ಬೇರೆ ಬೇರೆ ಇರುತ್ತೆ, ಅಂದ್ರೆ ನಾವು ಮಷೀನ್ ಎಲ್ಲ ನಮ್ಮ ಕೈ ಯೂಸ್ ಮಾಡ್ತೀವಿ. ಒಂದು ಏನು ಮಾಡ್ತೀವಿ ಅಂತಂದ್ರೆ ಪರ್ಕಷನ್ ವೈಬ್ರೇಷನ್ ಅಂತ ಅದು ಹೇಳ್ತೀವಿ ನಾವು, ಅಂದ್ರೆ ನಾವು ಕೈಯಿಂದ ಸ್ವಲ್ಪ ಹಿಂಗೆ ತಟ್ಟದಂಗೆ ಎಲ್ಲ ಕಡೆ ತಟ್ಟಿ ತಟ್ಟಿ ಪೂರ್ತಿ ಅದರದ್ದು ಏನು ಕಫ ಇದೆ ಒಂದ್ ಕಡೆ ನಮ್ದು ಲಂಗ್ಸ್ ಇಂದ ಸ್ವಲ್ಪ ಮಧ್ಯ ನಮ್ದು ವಿಂಡ್ ಪೈಪ್ ಇರುತ್ತೆ ನೋಡಿ, ಅಲ್ಲಿ ತಗೊಂಬರಕ್ ಪ್ರಯತ್ನ ಮಾಡ್ತೀವಿ. ಅದರಿಂದ ನಾವು ಸಕ್ಷನ್ ಮಾಡಬಹುದು, ಅಂದ್ರೆ ಒಂದು ಟ್ಯೂಬ್ ಹಾಕೊಂಡು ತೆಗಿಬಹುದು ಅದನ್ನ. ಅದರಿಂದ ಲಂಗ್ ಪೂರ ಕ್ಲಿಯರ್ ಆಗುತ್ತೆ ನಮ್ದು. ಅದು ಮಾಡಿಬಿಟ್ಟು ನೆಕ್ಸ್ಟ್ ಅಂದ್ರೆ ಸಣ್ಣ ಮಕ್ಕಳಿಗೆ ಚೆನ್ನಾಗಿ ನಮ್ದು ಎದೆ ಚೆನ್ನಾಗಿ ಓಪನ್ ಆಗಿ ಕ್ಲೋಸ್ ಆಗ್ಬೇಕು ಉಸಿರಾಡ್ಬೇಕು ಅಂತಂದ್ರೆ, ಅದು ಸಣ್ಣ ಮಕ್ಕಳಲ್ಲಿ ಇದು ಎಲ್ಲ ತೊಂದರೆ ಆಗಿದಾಗಿಂದ, ಸಣ್ಣ ಮಕ್ಕಳು ಇದ್ದಿದಾಗಿಂದ ಅವ್ರದ್ದು ಮೆಚೂರ್ ಆಗಿರಂಗಿಲ್ಲ, ಸರಿ ಬೆಳೆದಿರಂಗಿಲ್ಲ. ಅದರಿಂದ ಅದ್ರ ಸಲುವಾಗಿ ನಾವು ಪ್ರೆಷರ್ ಗ್ರೇಡಿಯಂಟ್ ಟೆಕ್ನಿಕ್ಸ್ ಅಂತ ಯೂಸ್ ಮಾಡ್ತೀವಿ. ಅಂತಂದ್ರೆ ಉಸಿರಾಡಿದಾಗ ಹೆಂಗೆ ನಮ್ದು ಹೊಟ್ಟೆ ದೊಡ್ಡದಾಗುತ್ತೆ, ಉಸಿರು ಬಿಟ್ಟಾಗ ನಮ್ದು ಹೆಂಗೆ ಹೊಟ್ಟೆ ಸಣ್ಣದಾಗುತ್ತೆ, ಆ ಥರ ಟೆಕ್ನಿಕ್ಸ್ ನಾವು ಆ ಥರ ಯೂಸ್ ಮಾಡಿಬಿಟ್ಟು ಸಣ್ಣ ಪಾಪುಗಳಲ್ಲಿ ನಾವು ನಮ್ಮ ಕೈಯಿಂದ ಆ ಗ್ರೇಡಿಯಂಟ್ಸ್ ಯೂಸ್ ಮಾಡಿ, ಟೆಕ್ನಿಕ್ ಯೂಸ್ ಮಾಡಿ ಮಕ್ಕಳಿಗೆ ಮತ್ತೆ ಸ್ವಂತಾಗಿ ಉಸಿರಾಡಕ್ಕೆ ಹೆಲ್ಪ್ ಮಾಡ್ತೀವಿ.
1: ಈಗ ಯಾವ್ಯಾವ ಥರ ರೀತಿಯ ಫಿಸಿಯೋಥೆರಪಿಗಳಿದಾವೆ ಈ ಮಕ್ಕಳಿಗೆ?
0: ಮಕ್ಕಳಿಗೆ ಅದೇ ಒಂದು ಐ ಸಿ ಯು ಅಲ್ಲಿ ಮಾಡ್ತೀವಿ ನಾವು ಚೆಸ್ಟ್ ಫಿಸಿಯೋಥೆರಪಿ ಅಂತ ಹೇಳಿ, ಐ ಸಿ ಯು ಅಲ್ಲಿ ಚೆಸ್ಟ್ ಫಿಸಿಯೋಥೆರಪಿ, ನ್ಯೂರೋಮಸ್ಕ್ಯುಲರ್ ಫಿಸಿಯೋಥೆರಪಿ ಅಂತ ಹೇಳ್ತೀವಿ. ಅಂತಂದ್ರೆ ಕೈ ಎಲ್ಲ ಅಳ್ಳಾಡ್ಸೋದು, ನಾವು ರೇಂಜ್ ಆಫ್ ಮೋಷನ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಮಕ್ಕಳು ಸ್ವಂತ ಕೈ ಮಾಡಲ್ಲ, ನಾವು ಹೇಳ್ದಂಗಂತೂ ಮಾಡೋಕ್ಕಾಗಲ್ಲ, ಸೊ ನಾವೇ ಮಾಡ್ತೀವಿ. ಅದಕ್ಕೆ ಪ್ಯಾಸಿವ್ ರೇಂಜ್ ಆಫ್ ಮೋಷನ್ ಅಂತ ಹೇಳ್ತೀವಿ. ಅಂದ್ರೆ ನಾರ್ಮಲ್ ಆಗಿ ಮಕ್ಕಳು ಸ್ವಲ್ಪ ಡಲ್ ಆಗಿದೆ, ಆಕ್ಸಿಜನ್ ಚೆನ್ನಾಗಿಲ್ಲ, ಮಕ್ಕಳು ಹೆಂಗೆ ನಾರ್ಮಲ್ ಆಗಿ ಕೈ ಕಾಲೆಲ್ಲ ಅಲ್ಲಾಡಿಸ್ತಾರೆ ನೋಡಿ, ಆ ಥರ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಕೈಯೆಲ್ಲ ಅಂದ್ರೆ ಸ್ಟಿಮ್ಯುಲೇಷನ್ ಕೊಡ್ತಿದ್ದೀವಿ. ನಾವು ಕೈಯಿಂದ ಎಲ್ಲ ಅಳ್ಳಾಡ್ಸಿದ್ರೆ ಬ್ರೈನಿಗೆ ಹೋಗ್ತಾ ಇದೆ, ಮೆಸೇಜ್ ಹೋಗ್ತಿದೆ ನಾವು ಹಿಂಗೆ ಅಳ್ಳಾಡಿಸ್ಬೇಕು ಅಂತ ಹೇಳಿ. ಅದು ಜಾಯಿಂಟ್ ಕಂಪ್ರೆಷನ್ ಅಂತ ಒಂದು ಹೇಳ್ತೀವಿ. ಅಂತಂದ್ರೆ ನಮ್ಮ ಜಾಯಿಂಟ್ ಮಧ್ಯೆ ಸ್ವಲ್ಪ ಹಿಂಗೆ ಪ್ರೆಷರ್ ಹಾಕ್ದಂಗೆ, ಸೊ ನಮ್ಮ ಜಾಯಿಂಟ್ ಮೇಲೆ ಪ್ರೆಷರ್ ಬಿದ್ದಾಗ ಮತ್ತೆ ಸ್ಟಿಮ್ಯುಲೇಷನ್ ಆಗುತ್ತೆ. ಅದು ಮತ್ತೆ ಸ್ವಲ್ಪ ಮಕ್ಕಳಲ್ಲಿ ಏನಾಗುತ್ತೆ, ನಮ್ದು ಮಸಲ್ಸ್ ಏನಿರುತ್ತೆ ಅಲ್ಲ ಅವು ಸ್ವಲ್ಪ ಟೈಟ್ ಆಗಿರುತ್ತೆ, ಟೈಟ್ ಆಗಿರುತ್ತೆ ಅಂದ್ರೆ ಪೂರ್ತಿ ಕಾಲು ಮಡ್ಚಕ್ಕೆ ಸೀದಾ ಮಾಡಕ್ಕೆ ಆಗ್ತಿಲ್ಲ ರಿಸ್ಟ್ರಿಕ್ಷನ್, ಸೊ ನಾವು ಸ್ಟ್ರೆಚಿಂಗ್ ಅಂತ ಮಾಡ್ತೀವಿ ಅದು ಮಕ್ಕಳಿಗೆ. ಬಟ್ ಇಂಟೆನ್ಸಿಟಿ ತುಂಬಾ ಕಮ್ಮಿ ಇರುತ್ತೆ, 10 ಸೆಕೆಂಡ್ ಬಿಟ್ಟು 2 ಸತೆ 3 ಸತೆ ಅಷ್ಟೇ ಮಾಡ್ತೀವಿ. ಇನ್ನ ಒಂದು ತುಂಬಾ ಇಂಪಾರ್ಟೆಂಟ್ ಏನು ಅಂತಂದ್ರೆ ಪೊಸಿಷನಿಂಗ್ ಅಂತ ಹೇಳ್ತೀವಿ. ಪೊಸಿಷನಿಂಗ್ ಅಂತಂದ್ರೆ ಮಕ್ಕಳಿಗೆ ತಿರ್ಗಕ್ಕೆ ಎಲ್ಲ ಆಗಕ್ಕಾಗಲ್ಲ, ಸೊ ನಾವು ಸ್ವಲ್ಪ ಪೊಸಿಷನಿಂಗ್ ಎಲ್ಲ ಮಾಡಿದ್ರೆ ಅಂದ್ರೆ ಮಗುವಿಗೆ ಸೀದಾ ಮಲ್ಕೊಂಡಿದೆ ಅದಕ್ಕೆ ನಾವು ಹಿಂಗೆ ಲೆಫ್ಟ್ ಸೈಡ್ ಮಲ್ಸೋದು ಅಂತಂದ್ರೆ ಅಡ್ಡ ಮಲ್ಸೋದು, ಇಲ್ಲ ಪೂರ್ತಿ ಹೊಟ್ಟೆ ಮೇಲೆ ಮಲ್ಸೋದು, ಆ ತರ ಏನಾಗುತ್ತೆ ಉಸಿರಾಡಕ್ಕೆ ಮಗುಗೆ ಸ್ವಲ್ಪ ಈಸಿ ಆಗುತ್ತೆ, ಮತ್ತೆ ನಮ್ದೇನ್ ಕಫ ಇರುತ್ತಲ್ಲ ಅದು ಡ್ರೈನ್ ಆಗಕ್ಕೆ ಸ್ವಲ್ಪ ಈಸಿ ಆಗುತ್ತೆ, ಗ್ರಾವಿಟಿಯಿಂದ ಹೆಲ್ಪ್ ತಗೊಂಡು ಸ್ವಲ್ಪ ಈಸಿ ಆಗುತ್ತೆ ಪೊಸಿಷನಿಂಗ್. ಮತ್ತೆ ಇವು ಮಕ್ಕಳು ಬಹಳ ದಿವಸ ನಂಗೆ ಬೆಡ್ ಮೇಲೆ ಇರುತ್ತೆ, ನಾವು ಮತ್ತೆ ಮತ್ತೆ ಎತ್ತಕ್ಕಾಗಲ್ಲ ಅಲ್ವಾ, ಅದರಿಂದ ಪೊಸಿಷನಿಂಗ್ ನಾವು ಮಾಡ್ತಿದ್ರೆ ಮಕ್ಕಳ ಮೇಲೆ ಪ್ರೆಷರ್ ಸೋರ್ಸ್ ಅಂತ ಹೇಳ್ತೀವಿ. ಅಂತಂದ್ರೆ ಒಂದೇ ಸತೆ ಒಂದೇ ಕಡೆ ಮಗು ಹಂಗೆ ನಮ್ದು ಪೂರ ಪ್ರೆಷರ್ ಬಿದ್ದಾಗ ಹುಣ್ಣಾದಂಗೆ, ಆ ಹುಣ್ಣು ಆಗ್ಬಾರ್ದು ಅಂತ ಈ ಪೊಸಿಷನಿಂಗ್ ಮಾಡ್ತೀವಿ ನಾವು.
1: ಮತ್ತೆ ಈಗ ನವಜಾತ ಶಿಶು ಮಕ್ಕಳಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಂಡು ಬರ್ತದೆ, ಆ ಸಮಸ್ಯೆಗಳನ್ನು ಕಂಡುಹಿಡಲಿಕ್ಕೆ ಮುಖ್ಯವಾಗಿ ಮಕ್ಕಳ ತಜ್ಞರು ಹೇಳ್ತಾರೆ ಈ ತರ ಸಮಸ್ಯೆ ಇದೆ ಮಗುವಿಗೆ ಅಂತೇಳಿ, ಆ ಸಮಸ್ಯೆಯನ್ನು ಕಂಡುಕೊಂಡು ಈ ಫಿಸಿಯೋಥೆರಪಿ ಮಾಡ್ಲಿಕ್ಕೆ ನೀವು ಮುಂದಾಗ್ತೀರಿ ಫಿಸಿಯೋಥೆರಪಿಸ್ಟ್ ಅಂತೇಳಿ. ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಕ್ಕಳಿಗೆ ಈಗ 9 ತಿಂಗಳ 10 ತಕ್ಷಣ ನಡಿಬೇಕು ಅಂತ ನಾವು ಇಂದಿನ ಎಲ್ಲ ಕಾಲದ ಜನರು ಮಾತಾಡ್ತಿರ್ತಾರೆ, 9 ತಿಂಗಳ 10 ತಿಂಗಳ ಆಯ್ತು ಅವ್ನು ನಡೀತೇ ಇಲ್ಲ ಅಂತಂದಾಗ ಅವ್ ವೈದ್ಯರ ಹತ್ರ ಕರ್ಕೊಂಡು ಹೋಗ್ತಾರೆ, ಅವರು ರೆಫರ್ ಮಾಡ್ತಾರೆ.
0: ಹೌದು,
1: ಯಾಕೆ ನಡೆಯಂಗಿಲ್ಲ, ಅವ್ರಿಗೇನು ಸಮಸ್ಯೆ ಇರ್ತದೆ, ಅವಾಗ ಯಾವ ಥರ ಫಿಸಿಯೋಥೆರಪಿ ಮಾಡ್ತೀರಿ
0: ಮಕ್ಕಳಲ್ಲಿ? ಫಸ್ಟ್ ನಮ್ದು ನಾರ್ಮಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಹಾಗೆ ಬೆಳವರಿಕೆ ಅಂತ ಹೇಳ್ತೀವಿ. ಈ ತಿಂಗಳಲ್ಲಿ ಈ ಥರ ನಮಗೆ ಅದು ಬರಬೇಕು ಮಕ್ಕಳದಲ್ಲಿ, ಅವಾಗೆ ನಾವು ಮುಂದೆ ನಡಿಬೋದು. ಯಾಕೆ ಹಿಂಗೆ ಅಂತಂದ್ರೆ ನಮ್ದು ದೇಹ ಹಂಗೆ ಬೆಳೆದಿದೆ, ಈ ಸಮಸ್ಯೆ ಆಗಿದೆ. ಯಾವ್ದಾನ ಒಂದು ಮಗು ಬರುತ್ತೆ ನಮಗೆ 9 ತಿಂಗಳ ಆಗಿದೆ, ಇನ್ನೂ ಅದಕ್ಕೆ ತಿರ್ಗಕ್ ಬರ್ತಿಲ್ಲ, ಇಲ್ಲ ಅಂಬೆಗಾಲಿನ ಹೋಗಿಲ್ಲ ಅಂತ ಹೇಳಿ ಬರ್ತವೆ. ಯಾಕೆ ಬರ್ತಿದೆ ಅಂತಂದ್ರೆ ನಾವು ಡೀಟೇಲ್ ಆಗಿ ನಾವು ಏನಾಗಿದೆ ಅಂತ ಗೊತ್ತಾಗಬೇಕು ನಮಗೆ. ಫಸ್ಟ್ ಆಗಿ ಹಿಸ್ಟ್ರಿ ಟೇಕಿಂಗ್ ಅಂತ ಹೇಳ್ತೀವಿ ನಾರ್ಮಲಿ ನಾವು.

0: ಸರ್ಕಲಲ್ಲಿ ಡೀಪ್ ಹಿಸ್ಟ್ರಿ ಟೇಕಿಂಗ್ ಅಂತ ಹೇಳ್ತೀವಿ. ಅಂತಂದ್ರೆ ಹುಟ್ಟಕ್ಕಿಂತ ಮುಂಚೆಯಿಂದ ಹಿಡ್ಕೊಂಡು ಹುಟ್ಟ ಆದ್ಮೇಲೆ ಯಾವಾಗ ತನಕ ನಮ್ಗೆ ಬಂದಿದೆ ಅವಾಗ ತನಕ ನಾವು ಏನಾಗಿದೆ ಅಂತ ಗೊತ್ತಾಗ್ಬೇಕು ನಮ್ಗೆ. ಇವಾಗ ಮಗು, ಆ ಮಗು ನಮ್ಗೆ ಇವಾಗ ಬಂದಿದೆ 9 ತಿಂಗಳ ಮಗು, ಅದಕ್ಕೆ ಹಿಸ್ಟ್ರಿ ಅಂದ್ರೆ ಅದು ಮುಂಚೆ ICU ಅಲ್ಲಿ ಇತ್ತ, ಎಷ್ಟು ದಿವಸ ಇತ್ತು, ಹೊಟ್ಟಿನಲ್ಲಿ ಇದ್ದಾಗ ಏನಾದ್ರೂ ಕಷ್ಟ ಆಗಿತ್ತ, ಅಮ್ಮಗೆ ಏನಾದ್ರೂ ತೊಂದರೆ ಆಗಿತ್ತ, ಮತ್ತೆ ಜೆನೆಟಿಕ್ ಇಶ್ಯೂಸ್ ಇರಬಹುದು, ಅಮ್ಮಗೆ ಬೇರೆ ಏನಾದ್ರೂ ಕಾಯಿಲೆ ಆಗಿರಬಹುದ, ಹುಟ್ಟಾಗ ಮಗು ಅತ್ತಿದೆ ಅತ್ಮೇಲೆ ಎಷ್ಟು ಚೆನ್ನಾಗಿ ಅತ್ತಿದೆ, ಮತ್ತೆ ಬೇರೆ ಬೇರೆ ನಮ್ದು ಅಸೆಸ್ಮೆಂಟ್ ಇರುತ್ತೆ. ಯಾವುದು ಪಿಡಿಯಾಟ್ರಿಷಿಯನ್ ನಮ್ ಡಾಕ್ಟರ್ಸ್ ಇರ್ತಾರೆ, ಮತ್ತೆ ಗೈನಕಾಲಜಿಸ್ಟ್ ಇರ್ತಾರೆ, ಅವರೆಲ್ಲ ಚೆನ್ನಾಗಿ ಚೆಕ್ ಮಾಡಿಕೊಂಡು ನೋಡ್ತಾರೆ ಮಗುಗೆ ಅಡ್ಮಿಟ್ ಮಾಡ್ಬೇಕಾ ಇಲ್ಲ ಮನೆಗೆ ಕಳಿಸ್ಬೇಕಾ. ಅತ್ತಿಲ್ಲ ಅಂತಂದ್ರೆ ಯೂಶ್ವಲಿ ನಾವು ICU ಅಲ್ಲಿ ಅಡ್ಮಿಟ್ ಮಾಡ್ತೀವಿ, ನಿಯೋನೆಟಲ್ ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿ ಅಡ್ಮಿಟ್ ಮಾಡ್ತೀವಿ. ಇವಾಗ ಆತರ ಏನಾದ್ರೂ ಹಿಸ್ಟ್ರಿ ಇದ್ರೆ, ಹಿಂಗೆ ಮಗು ಅತ್ತಿಲ್ಲ ಅದಕ್ಕೆ ಅದ್ರ ಸಲುವಾಗಿ ಅದರಿಂದ ಈ ತರ ನಮ್ಗೆ ಪ್ರಾಬ್ಲಮ್ ಆಗಿರ್ಬೋದು. ಮೇನ್ ರೀಸನ್ ಮಕ್ಕಳು ಯಾಕೆ ನಡೀತಿಲ್ಲ, ಸ್ವಲ್ಪ ಕೈಕಾಲೆಲ್ಲ ಗಟ್ಟಿ ಇದೆ, ತುಂಬಾ ಲೇಟ್ ಆಗಿದೆ ಅಂತಂದ್ರೆ ಬ್ರೈನ್ ಅಲ್ಲಿ ಇಶ್ಯೂ ಆಗಿರುತ್ತೆ. ನಮ್ದು ಸಣ್ಣ ಕೂಸಿಂದ ಹಿಡ್ಕೊಂಡು ನಮ್ದು ಮೆಚುರಿಟಿ ಆಗೋದು ಜಲ್ದಿ, ಬೇಬೀಸ್ ಏನಿದೆ ಮೆಚುರಿಟಿ ಜಲ್ದಿ ಆಗುತ್ತೆ ಅದನ್ನ. ಅದಕ್ಕೆ ನಮ್ ಬ್ರೈನ್ ತುಂಬಾ ಇಂಪಾರ್ಟೆಂಟ್ ಆರ್ಗನ್ ಇದೆ, ಹೌದಾ? ಅದಕ್ಕೆ ನಾವು ಒಂದ್ ಸೆಕೆಂಡೂನು ಆಕ್ಸಿಜನ್ ಹೋಗ್ಲಾರ್ದ ಇರಬಾರ್ದು, ಏನಿದ್ರು ಹೋಗ್ಬಾರ್ದು. ಇನ್ನ ಸಣ್ಣ ಕೂಸದಲ್ಲಿ ಆ ಆಕ್ಸಿಜನ್ ಹೋಗಿಲ್ಲ ಅಂತಂದ್ರೆ ಡ್ಯಾಮೇಜ್ ಆಗೋದು ತುಂಬಾ ದೊಡ್ಡ ಪ್ರಾಬ್ಲಮ್.
1: ಯಾವಾಗ ಅಂದ್ರೆ ಸರಿಯಾಗಿ ನಡಿಲಿಕ್ಕೆ ಬರದೇ ಇರ್ಲಿಕ್ಕೆ ಕಾರಣ ಬ್ರೇನ್, ಬ್ರೇನ್ ಅಲ್ಲಿ ಏನೋ ಸಮಸ್ಯೆ ಇದ್ದಾಗ ಮಾತ್ರ ಆತರ
0: ಆಗುತ್ತೆ. ಮೇನ್ ಅಂತಂದ್ರೆ ಇವಾಗ ಮುಂಚೆಯಿಂದ ಆತರ ನಡ್ಕೊಂಡ್ ಬಂದಿಲ್ಲ, ಆತರ ಏನಾದ್ರು ತೊಂದರೆ ಅಂದ್ರೆ ನಾವು ಬ್ರೇನ್ ಅಲ್ಲಿ ಸ್ವಲ್ಪ ತೊಂದರೆ ಇರ್ಬೋದು ಈ ತರ. ಆದ್ರೆ ನೆಕ್ಸ್ಟ್ 3 ತಿಂಗಳಾಯ್ತು 4 ತಿಂಗಳಾಯ್ತು ಕಂಪ್ಲೀಟ್ಲಿ ನಾರ್ಮಲ್ ಇದೆ ಮಗು, ಏನು ತೊಂದರೆ ಆಗಿಲ್ಲ, ಏನ್ ಚೆನ್ನಾಗಿ ಎಲ್ಲ ಕಡೆ ನೋಡ್ತಿದೆ ಅಂತ ಎಲ್ಲ ಇದೆ, NICU ಸ್ಟೇ ಇಲ್ಲ, ಏನು ತೊಂದರೆ ಇಲ್ಲ, ಆದ್ರೂ 1 ವರ್ಷ ಆದ್ರೂ ನಡೀತಿಲ್ಲ ಅಂತಂದ್ರೆ ಆ 3 ತಿಂಗಳ ಯಾವಾಗಿಂದ ಫೀವರ್ ಇಂದ ಬರ್ಬೋದು, ಇನ್ಫೆಕ್ಷನ್ ಇಂದ ಆಗಿರ್ಬಹುದು, ಇದೆಲ್ಲ ಕಂಡು ಹಿಡಬೇಕಾಗತ್ತೆ. ಮತ್ತೆ ಎಲ್ಲಕ್ಕಿಂತ ಕಾಮನ್ ಸ್ವಲ್ಪ ನಾವು ಮಕ್ಕಳಲ್ಲಿ ನೋಡೋದು ಅಂತಂದ್ರೆ ಫಿಟ್ಸ್ ಬಂದಂಗೆ, ಎಪಿಲೆಪ್ಸಿ ಅಂತ ಹೇಳ್ತೀವಿ, ಇಲ್ಲ ಸೀಜರ್ಸ್ ಅಂತ ಹೇಳ್ತೀವಿ, ಅಂತವೆಲ್ಲಾನು ಆಗಿರುತ್ತೆ. ಅವು ಹುಟ್ಟಿದಾಗಿಂದಾನೇ ಇರಬಹುದು, ಇಲ್ಲ ಅದನ್ನ ಕಾಯಿಲೆ ಬಂದ ಆದ್ಮೇಲಿಂದನು ಇರಬಹುದು, ಆ ತರನು ಆಗುತ್ತೆ. ಫಸ್ಟ್ ಏನ್ ಪ್ರಾಬ್ಲಮ್, ಹೆಂಗಾಗಿದೆ ಪ್ರಾಬ್ಲಮ್, ಏನೇನು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಗೆ ನಾವ್ ಇನ್ನ ಏನೇನ್ ಮಾಡಬಹುದು ಅಂತ
1: ಹೇಳಿ. ಕೆಲವು ಮಕ್ಕಳಿಗೆ ತುಂಬಾ ವರ್ಷಗಳಾಗಿರ್ತವೆ ಮತ್ತು 4 ವರ್ಷ ಆದ್ರೂ ಕೂಡ ಮಾತು ಬರಂಗಿಲ್ಲ, ಒಂದು ಶಬ್ದ ಆಡಕ್ಕೂ ಬರಂಗಿಲ್ಲ, ಅಂತ ಮಕ್ಕಳು ಕೂಡ ಫಿಸಿಯೋಥೆರಪಿ ಮಾಡಿಸ್ತಾರೆ. ಈ ಫಿಸಿಯೋಥೆರಪಿ ಅಂದ್ರೆ ಯಾವ ತರ ಮಾಡಿಸ್ತಾರೆ ಅವ್ರಿಗೆ?
0: ಅಂತ ಮಕ್ಕಳಲ್ಲಿ ಫಿಸಿಯೋಥೆರಪಿಕ್ಕಿಂತ ನಾವು ಸ್ಪೀಚ್ ಥೆರಪಿ ಅಂತ ಹೇಳ್ತೀವಿ. ನಮ್ ಆಕ್ಚುಲಿ ನಾವು ಮಕ್ಕಳಲ್ಲಿ ನಾವು ಕೆಲಸ ಮಾಡೋದು ನಾವು ಒಬ್ಬರೇ ಇರಲ್ಲ, ನಮ್ ಜೊತೆ ನಮ್ ಡಾಕ್ಟರ್ಸ್ ಪಿಡಿಯಾಟ್ರಿಷಿಯನ್ಸ್ ಇರ್ತಾರೆ, ಫಿಸಿಷಿಯನ್ಸ್ ಇದಾರೆ ಅವರು, ನಾವು ಫಿಸಿಯೋಥೆರಪಿಸ್ಟ್, ಅದಾದ್ಮೇಲೆ ಆಕ್ಯುಪೇಷನಲ್ ಥೆರಪಿಸ್ಟ್ ಅಂತಾನು ಬರ್ತಾರೆ. ಆಕ್ಯುಪೇಷನಲ್ ಥೆರಪಿಸ್ಟ್ ಫಂಕ್ಷನಲ್ ನೋಡ್ತಾರೆ, ಅಂತಂದ್ರೆ ಕೈಯಲ್ಲಿ ಕಪ್ ಹೆಂಗ್ ಹಿಡ್ಕೋಬಹುದು, ಯಾವ ತರ ಕೆಲಸ ಮಾಡಬಹುದು, ಅದು ಜಾಸ್ತಿ ಆಕ್ಯುಪೇಷನಲ್ ಥೆರಪಿಸ್ಟ್ ಅವ್ರು ಮಾಡ್ತಾರೆ. ಇನ್ನೊಂದು ನಮ್ ಸ್ಪೀಚ್ ಥೆರಪಿಸ್ಟ್, ಸ್ಪೀಚ್ ಥೆರಪಿಸ್ಟ್ ಅವರು ಮಾತು ಹೆಂಗ ಇದ್ ಮಾಡ್ಬೇಕು, ಕಿವಿಯಲ್ಲಿ ಕಷ್ಟ ಏನಾದ್ರೂ ಇದೆಯಾ, ಮಾತಲ್ಲಿ ಏನಾದ್ರು ಕಷ್ಟ ಇದೆ, ಮಾತಲ್ಲಿ ಅಂತಂದ್ರೆ ಬಾಯಿಂದಷ್ಟೇ ಕಷ್ಟನ ಮತ್ತೆ ಅದನ್ನು ಬ್ರೇನ್ ಇಂದನ, ಅದು ಅವ್ರು ಅಸೆಸ್ ಮಾಡ್ಕೊಂಡು ಸ್ಪೀಚ್ ಥೆರಪಿಸ್ಟ್ ಅವರು ಅದನ್ನ ನೋಡ್ಕೊಂಡಿದ್ದಾರೆ.
1: ಈಗ ಮಕ್ಕಳಿಗೆ ಸಹಜವಾಗಿ ಯಾವ್ಯಾವ ಕಾಯಿಲೆಗಳಿಗೆ ಫಿಸಿಯೋಥೆರಪಿ ಮಾಡಿಸಲಾಗ್ತದೆ?
0: ಎಲ್ಲಕ್ಕಿಂತ ಕಾಮನ್ ಇರೋದು ಸೆರೆಬೆಲ್ ಪಾಲ್ಸಿ ಅಂತ ಹೇಳಿ. ಸೆರೆಬೆಲ್ ಪಾಲ್ಸಿ ಅಂತಂತಂದ್ರೆ ಬ್ರೈನ್ ಅಲ್ಲಿ ಸ್ವಲ್ಪ ತೊಂದರೆ ಆಗಿದ್ದಾಗಿಂದ ಕೈ ಕಾಲು ಓಡಾಡ್ಸಕ್ಕೆ ಕಷ್ಟ ಆಗುತ್ತೆ, ಸ್ವಂತ ಕೆಲಸ ಮಾಡಕ್ಕೆ ಕಷ್ಟ ಆಗುತ್ತೆ. ಬೇಸಿಕ್ಲಿ ಏನು ಅಂತಂದ್ರೆ ಹುಟ್ಟಿದಾಗ ಒಂದ್ 2 ವರ್ಷದಲ್ಲಿ ಏನಾದ್ರೂ ಬ್ರೈನ್ ಅಲ್ಲಿ ತೊಂದರೆ ಆಗಿದ್ದಾಗಿಂದ, ಲೈಕ್ ಆಕ್ಸಿಜನ್ ಸರಿಯಾಗಿ ಆಗಿರಲ್ಲ, ಇಲ್ಲ ಅಂತಂದ್ರೆ ಸೀಜರ್ಸ್ ಬಂದಿದೆ, ಮತ್ತೆ ಇನ್ಫೆಕ್ಷನ್ ಆಗಿರ್ಬೋದು, ಏನಾದ್ರೂ ಇರ್ಬೋದು, ಬಹಳ ಕಾಸಸ್ ಇದೆ ಸೆರೆಬೆಲ್ ಪಾಲ್ಸಿ. ಇದು ಹುಟ್ಟಕ್ಕಿಂತ ಮುಂಚೆ ಹುಟ್ಟವಾಗ ಮತ್ತೆ ಹುಟ್ಟಾದ್ಮೇಲೆ ಆ ತರ ನಾವು ಹೇಳ್ತೀವಿ. ಅದೆಲ್ಲ ಕಾಸಸ್ ಎಲ್ಲ ಹಿಡ್ಕೊಂಡು ನೋಡಿದ್ಮೇಲೆ ಬ್ರೈನ್ ಅಲ್ಲಿ ಏನಾದ್ರೂ ತೊಂದರೆ ಆಗಿದೆ, ಅದು ಪರ್ಮನೆಂಟ್ ಡ್ಯಾಮೇಜ್, ಬಟ್ ಅದಕ್ಕಿಂತ ಜಾಸ್ತಿ ಆಗಲ್ಲ, ಅವಾಗ ಆಗಿದ್ಮೇಲೆ ಮತ್ತೆ ಆಮೇಲೆ ಏನು ಆಗಲ್ಲ, ನಾನ್ ಪ್ರೋಗ್ರೆಸಿವ್ ಅಂತ ಹೇಳ್ತೀವಿ. ಡ್ಯಾಮೇಜ್ ಆಗಿದ್ಮೇಲೆ ನಾವು ಫಂಕ್ಷನಲ್ ಲಿಮಿಟೇಷನ್ಸ್ ಆಗಿರುತ್ತೆ, ಅದಕ್ಕೆ ನಾವು ಸೆರೆಬೆಲ್ ಪಾಲ್ಸಿ ಅಂತ ಹೇಳ್ತೀವಿ. ಬಟ್ ಆದ್ರೆ ಸೆರೆಬೆಲ್ ಪಾಲ್ಸಿ ಮತ್ತೆ ಒಂದ್ ದೊಡ್ಡ ಹಿಂಗೆ ಛತ್ರಿದ ತರ, ಅಂದ್ರೆ ಒಂದು ದೊಡ್ಡ ಅಂಬ್ರೆಲಾ ಟರ್ಮ್ ಅಂತ ಹೇಳ್ದಂಗೆ, ತುಂಬಾ ಕಾಯಿಲೆಗಳು ಬರುತ್ತೆ ಅದರಲ್ಲಿ. ಸ್ವಲ್ಪ ಮಕ್ಕಳಲ್ಲಿ ಬರೇ ನಡೆಯಕ್ಕಷ್ಟೇ ಆಗಿಲ್ಲಾರ್ದು ಇರ್ಬೋದು, ಸ್ವಲ್ಪ ಮಕ್ಕಳಲ್ಲಿ ಕೈ ಯೂಸ್ ಮಾಡಕ್ಕಾಗಲ್ಲ, ಸ್ವಲ್ಪ ಮಕ್ಕಳಲ್ಲಿ ಕೈ ಕಾಲು ಮತ್ತೆ ಮಾತಾಡಕ್ಕೆ ಆಗಲ್ಲ, ಸ್ವಲ್ಪ ಮಕ್ಕಳಲ್ಲಿ ಇಂಟೆಲೆಕ್ಚುಲಿ ಅವರು ಇದ್ ಮಾಡಕ್ಕಲ್ಲ, ಅಂದ್ರೆ ಸರಿ ಕಮ್ಯುನಿಕೇಟ್ ಮಾಡಕ್ಕಾಗಲ್ಲ, ಸರಿ ಯೋಚನೆ

0: ಮಾಡಕ್ಕಾಗಲ್ಲ, ಸ್ವಲ್ಪ ಹಂಗಿರುತ್ತೆ, ಡಲ್ ಇರ್ತಾರೆ, ಸರಿಯಾಗಿ ರೆಸ್ಪಾಂಡ್ ಮಾಡಲ್ಲ, ತುಂಬಾ ವೇರಿಯೇಷನ್ಸ್ ಇರುತ್ತೆ. ಅದಕ್ಕೆ ಅದು ನಾವು ಒಂದು ಅಂಬ್ರೆಲಾ ಟರ್ಮ್ ಅಂತ ಹೇಳ್ತೀವಿ, ಸೆರೆಬ್ರಲ್ ಪಾಲ್ಸಿ ಅಂತ, ಎಲ್ಲಕ್ಕಿಂತ ಕಾಮನ್. ನೆಕ್ಸ್ಟ್ ನಾವು ಸೆರೆಬ್ರಲ್ ಪಾಲ್ಸಿ ಕ್ಲಾಸಿಫೈ ಮಾಡಿಲ್ಲ ಅಂತಂದ್ರೆ ಡೆವಲಪ್ಮೆಂಟಲ್ ಡಿಲೇ ಅಂತ ಹೇಳ್ತೀವಿ. ಅಂದ್ರೆ ಅದ್ರ ಕೆಳಗೆ ಯಾವ್ದನ ಇರ್ಬೋದು, ನಮ್ದು ಮೇನ್ ಡೆವಲಪ್ಮೆಂಟಲ್ ಏರಿಯಾಸ್ ಅಂತಂದ್ರೆ ಮೋಟಾರು ಅಂತಂದ್ರೆ ನಡೆಯೋದು, ನಿಂದ್ರೋದು, ನಡೆಯೋದು, ಮೋಟಾರ್ ಡೆವಲಪ್ಮೆಂಟ್. ಮತ್ ಕೈ ಎಲ್ಲ ಉಪಯೋಗಿಸೋದು ಫೈನ್ ಮೋಟಾರ್ ಅಂತ ಹೇಳ್ತೀವಿ. ಸ್ಪೀಚ್ ಅಂಡ್ ಲ್ಯಾಂಗ್ವೇಜ್ ಅಂತ ಒಂದು ಹೇಳ್ತೀವಿ. ಕಮ್ಯುನಿಕೇಶನ್ ಅಂಡ್ ಸೋಷಿಯಲೈಸೇಷನ್ ಅಂತ ಒಂದು ಹೇಳ್ತೀವಿ. ಅದ್ರದ್ದು ಇವೆಲ್ಲದರಲ್ಲೂ ಏನಾದರೂ ಒಂದು ತೊಂದರೆ ಆದರೆ ಡೆವಲಪ್ಮೆಂಟಲ್ ಡಿಲೇ ಅಂತಂದ್ರೆ ಅದು ಎಷ್ಟು ತಿಂಗಳಕ್ಕಾಗಬೇಕು, ಅದು ಬಿಟ್ಟು ಇನ್ನು ಸ್ವಲ್ಪ ಲೇಟ್ ಆಗಿದೆ, ಮೂರನೇ ತಿಂಗಳ ಕತ್ತ ಹಿಡ್ಕೋಬೇಕು ಆದ್ರೆ ಆರನೇ ತಿಂಗಳ ಹಿಡ್ಕೊತಾ ಇದೆ, ಅದಕ್ಕೆ ಡಿಲೇ ಅಂತ ಹೇಳ್ತೀವಿ ನಾವು. ಒಂದರಿಂದ ಮೂರು ಡಿಫ್ರೆಂಟ್ ಕಾಯಿಲೆಗಳಿಂದ ಆಗಿರ್ಬೋದು.
1: ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಂದೆ ತಾಯಿಗಳು ಒತ್ತಾಯಕ್ಕೆ ಓದು ಓದು ಓದು ಅಂತೇಳಿ ಮಾನಸಿಕ ಒತ್ತಡ ಮಾಡ್ತಿರ್ತಾರೆ, ಓದಬೇಕು ಚೆನ್ನಾಗಿ ಅಂತೇಳಿ. ಈ ಮಕ್ಕಳು ತಾಸುಗಟ್ಟಲೆ ಕೂತ್ಕೊಂಡು ಓದಿ ಓದಿ ಕತ್ತು ನೋವು, ಬೆನ್ನು ನೋವು, ಆ ನೋವು, ಈ ನೋವು. ಶಾಲೆಗಳಲ್ಲಿ ಸಾಕಷ್ಟು ಮಕ್ಕಳು ಶಾಲೆಗೆ ಹೋಗಿ ಬಂದ್ಮೇಲೆ ನನಗೆ ನೋವಾಗ್ತಿದೆ, ಬೆನ್ನು ನೋವಾಗ್ತಿದೆ, ಕತ್ತು ನೋವಾಗ್ತಿದೆ ಅಂತ ಸಾಕಷ್ಟು ಕಂಪ್ಲೇಂಟ್ ಮಾಡ್ತಿರ್ತಾರೆ ತಂದೆ ತಾಯಿಗಳಿಗೆ. ಈಗ ಆ ಥರ ಇರತಕ್ಕಂಥ ಸಮಯದಲ್ಲಿ ಈ ಫಿಸಿಯೋಥೆರಪಿಸ್ಟ್ ಆಗಿ ತಾವು ಅವರಿಗೆ ಯಾವ ಥರ ಒಂದು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯತೆ ಇದೆ?
0: ಒಂದು ಏನು ಅಂತಂದ್ರೆ, ಎಲ್ಲಕ್ಕಿಂತ ಇಂಪಾರ್ಟೆಂಟು ಮಕ್ಕಳಲ್ಲಿ ಅಂತಂದ್ರೆ ಆಟ ಆಡೋದು. ಆಟ ಆಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಎಷ್ಟು ನಾವು ಓದೋದಲ್ಲಿ ಫೋಕಸ್ ಮಾಡಂತ ಹೇಳ್ತೀವಿ ಅಷ್ಟೇ ಆಟದಲ್ಲೂ ಇರಬೇಕು. ಯಾಕಂದ್ರೆ ನಮ್ದು ಬ್ರೈನ್ ಚೇಂಜ್ ಆಗ್ತಾನೆ ಇರುತ್ತೆ, ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ ನಮ್ದು, ಎಸ್ಪೆಷಲಿ ಮಕ್ಕಳಲ್ಲಿ. ಈಗ ನಾವು ಎಷ್ಟು 1-18 ತನಕ ಮಕ್ಳು ಅನ್ಕೊಂಡ್ರೆ ಚೇಂಜ್ ಆಗ್ತಾನೆ ಇರುತ್ತೆ, ಪ್ಯೂಬರ್ಟಿ, ಅಡೋಲಸೆಂಟ್, ಹಂಗಿಂಗ್ ಅಂತ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ನೀವು ಬಿಹೇವಿಯರ್ ಅಡಾಪ್ಟೇಷನ್ಸ್ ಅಂದ್ರೆ ನೀವು ಏನು ಅದು ಅನ್ಕೊಂತಿದ್ದೀರಲ್ಲ ಅದು ಬೇಕಾಗುತ್ತೆ. ಈಗ ಮಕ್ಕಳಲ್ಲಿ ಸ್ಟ್ರೆಸ್ ತುಂಬಾ ಇರುತ್ತೆ, ಅಂದ್ರೆ ಓದೋದು ಸ್ಟ್ರೆಸ್ ಅಂತ ಹೇಳ್ತೀವಿ. ಅವ್ರಿಗೆ ಎಷ್ಟು ಆ ಸ್ಟ್ರೆಸ್ ರಿಲೀವ್ ಮಾಡ್ಬೇಕು ಅಂತಂದ್ರೆ ಆಟ ಆಡಿಸ್ಬೇಕು. ಆಟ ಹೆಂಗನ ಇರ್ಬೋದು, ಗ್ರೌಂಡ್ ಅಲ್ಲಿ ಹೋಗಿ ಆಟ ಆಡ್ಬೋದು, ಹಾ ಇಂಡೋರ್ ಮನೆಯಲ್ಲಿ ಆಟ ಆಡ್ಬೋದು, ಅದೆಲ್ಲ ಸ್ಟ್ರೆಸ್ ಫ್ರೀ ಆಗಿರುತ್ತೆ. ಸ್ಟ್ರೆಸ್ ಇಂದಾನೆ ತುಂಬಾ ನಮ್ದು ಮಸಲ್ಸ್ ಎಲ್ಲ ತುಂಬಾ ಸ್ಪ್ಯಾಸಮ್ ಅಲ್ಲಿ ಹೋಗಿರುತ್ತೆ. ಅಂತಂದ್ರೆ ಮಸಲ್ ಟೈಟ್ ಆಗ್ಬಿಡುತ್ತೆ, ನೋವಾಗುತ್ತೆ, ವೀಕ್ನೆಸ್ ಆಗುತ್ತೆ, ಎಲ್ಲ ಆಗುತ್ತೆ. ಎಷ್ಟು ನಾವು ಮಸಲ್ನ ಉಪಯೋಗಿಸ್ತೀವಿ ಅಷ್ಟು ಚಂದ. ಅದಕ್ಕೆ ಆಟ ಆಡ್ಬೇಕು ಅಂತ ಹೇಳೋದು ನಾವು. ಹೌದು, ಮಕ್ಕಳಿಗೆ ಏನ್ ಮಾಡ್ಬೇಕು, ನೀವು ಟೈಮಿಂಗ್ ಇಟ್ಕೊಂಡು ಮಾಡ್ಬೋದು ಅಂತ. ಅದಕ್ಕೆ ಸ್ಟ್ರೆಂತ್ ಬೇಕು. ಇವಾಗ ನಾವು ಜಾಸ್ತಿ ಯಾಕೆ ಆಗ್ತಿರ್ಬೋದು ಅಂತಂದ್ರೆ ವೀಕ್ನೆಸ್ ಇರ್ಬೋದು ಮಸಲ್ ಅಲ್ಲಿ. ನಮ್ ದೊಡ್ಡವರಲ್ಲೂ ಆ ತರನೇ ಪ್ರಾಬ್ಲಮ್, ಸಣ್ಣವರಲ್ಲೂ ಹಂಗಾಗುತ್ತೆ. ಸೊ ಗಟ್ಟಿ ಎಷ್ಟು ಸ್ಟ್ರೆಂತ್ ಇರುತ್ತೆ ಅಷ್ಟು
1: ಒಳ್ಳೆಯದು. ಅಂದ್ರೆ ಮಕ್ಕಳಲ್ಲಿ ಕೂಡ ವೀಕ್ನೆಸ್ ಅನ್ನೋದು ಇದ್ದೇ ಇರ್ತದೆ. ಒಳ್ಳೆಯ ಆಹಾರ, ಒಳ್ಳೆಯ ಒಂದು ವ್ಯಾಯಾಮ ಈ ತರ ನಿರಂತರವಾಗಿ ಮಕ್ಕಳಿಗೆ ಫಿಸಿಕಲ್ ಆಗಿ ಅವ್ರು ಕೂಡ ಆಟ ಆಡಬೇಕು.
0: ಹೌದು,
1: ದೈಹಿಕವಾಗಿ ಅವರು ಅಲ್ಲೆಲ್ಲೇ ಸುತ್ತಾಡಿ ಆಟ ಆಡಿದ್ರೆ ಅವ್ರು ಕೂಡ ಸ್ವಲ್ಪ ಚೆನ್ನಾಗಿರ್ತಾರೆ ಅನ್ನೋದು. ಕೊನೆಯದಾಗಿ ಈ ಮಕ್ಕಳಿಗೆ ವಿಷಯಕ್ಕೆ ಬಂದಾಗ ಸಾಕಷ್ಟು ರೀತಿಯ ಒಂದು ಫಿಸಿಯೋಥೆರಪಿ ಸಹಾಯ ಮಾಡ್ತದೆ ಮಕ್ಕಳಿಗೆ.
0: ಹೌದು ಹೌದು.
1: ಕೊನೆಯದಾಗಿ ಈ ಫಿಸಿಯೋಥೆರಪಿ ಬಗ್ಗೆ ಸಾರ್ವಜನಿಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಇವಾಗ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಗಮನ ಇಡಬೇಕು ಮಕ್ಕಳ ಮೇಲೆ. ನಮ್ಗೆ ತುಂಬಾ ಕೇಸಸ್ ಹೆಂಗ ಬರುತ್ತೆ ಅಂತಂದ್ರೆ 5 ವರ್ಷ ತನಕ ಅವರು ವೇಟ್ ಮಾಡ್ತಾರೆ, ಇವಾಗ ಸರಿ ಹೋಗುತ್ತೆ, ಇವಾಗ ಸರಿ ಹೋಗುತ್ತೆ, ಟೈಮ್ ನಾವು ವೇಟ್ ಮಾಡಿ ಟೈಮ್ ವೇಟ್ ಮಾಡೋಣ ಆಗುತ್ತೆ ಅಂತ ಹೇಳಿ. ಸ್ವಲ್ಪ ಕೇಸಸ್ ಅಲ್ಲಿ ಹೌದು, ಸ್ವಲ್ಪ ಮಕ್ಕಳು ಲೇಟ್ ಬ್ಲೂಮರ್ಸ್ ಅಂತ ಹೇಳ್ತೀವಿ, ಸ್ವಲ್ಪ ಮಕ್ಕಳು ಲೇಟ್ ಆಗಿ ನಡೆಯೋದು ಅವೆಲ್ಲ ಓಕೆ. ಬಟ್ ಗ್ಯಾಪ್ ತುಂಬಾ ಇದೆ, ಒಂದೊಂದು ವರ್ಷ ಆ ತರ ಗ್ಯಾಪ್ ಇದ್ರೆ ಅದು ಸ್ವಲ್ಪ ಕಷ್ಟ. ಅದಕ್ಕೆ ನಿಮ್ಗೆ ಯಾವಾಗನ ಸ್ವಲ್ಪ ಅನ್ಸಿದೆ ಈಗ ಮಗು ನಡೀತಿಲ್ಲ ಈ ಟೈಮಲ್ಲಿ ಈ ತರ ಏನಾದ್ರೂ ತೊಂದರೆ ಆಗ್ತಿದೆ, ಅವಾಗ ಬಂದು ಡಾಕ್ಟರ್ ಹತ್ರ ತೋರಿಸ್ಕೋಬೇಕು. ಡಾಕ್ಟರ್ ಅವಾಗ ಸಜೆಸ್ಟ್ ಮಾಡ್ತಾರೆ ಇದಕ್ಕೆ ಫಿಸಿಯೋಥೆರಪಿ ಬೇಕಾಗ್ಬೋದಾ ಇಲ್ಲ ವೇಟ್ ಮಾಡ್ಬೋದಾ ಅಂತ ಹೇಳಿ. ಮತ್ತೆ ಡಾಕ್ಟರ್ ನಮ್ಮ ಸಜೆಷನ್ ತಗೊಂಡು ನಾವು ನೋಡ್ತೀವಿ ಹೆಂಗೆ ಇವಾಗ ಮಗು ಚೆನ್ನಾಗಿ ಅದು ಸ್ವಂತ ಆಗಿ ಬೆಳಿಬೋದಾ ಇಲ್ಲ ನಮ್ದು ಇಂಟರ್ವೆನ್ಷನ್ ಬೇಕಾಗ್ಬೋದಾ ಅಂತ ಹೇಳಿ. ಎಲ್ಲಾ ಮಕ್ಕಳು ಯಾರು ಲೇಟ್ ಆಗಿ ಕತ್ತ ಹಿಡ್ಕೊಂತಿದೆ ಲೇಟ್ ಆಗಿ ಮಾಡ್ತಿದೆ ಎಲ್ಲರಿಗೂ ಬೇಕು ಅಂತ ಏನು ಕಂಪಲ್ಷನ್ ಇಲ್ಲ. ಆದ್ರೆ ನಾವು ಸ್ಕ್ರೀನಿಂಗ್ ಮಾಡ್ಬೇಕು, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಆತರ ಬೇಸಿಕ್ಲಿ ಹಂಗ್ ಮಾಡ್ಬೇಕು ನಾವು.
1: ಈಗ ಸಾಕಷ್ಟು ಜನ ಹೇಳ್ತಿರ್ತಾರೆ ಫಿಸಿಯೋಥೆರಪಿ ಒಳ್ಳೇದು ಅಂತ ಕೆಲವರು ಹೇಳ್ತಾರೆ, ಕೆಲವರು ಏನಂತಾರೆ ಫಿಸಿಯೋಥೆರಪಿ ಏನಿಲ್ಲಪ್ಪ ಮಿಷನ್ ಅಲ್ಲಿ ಮಾಡ್ತಾರೆ ಸ್ವಲ್ಪ ಅವತ್ತು ಮಾಡಿದಾಗ ಚೆನ್ನಾಗಿರ್ತದೆ ಕೆಲವು ಆಮೇಲೆ ಅದು ಮತ್ತೆ ಹೆಂಗೆ ಇರ್ತದ ನೋವು ಅಂತ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ.
0: ಹೌದು ಹೌದು ಹೌದು.
1: ಹಂಗಾಗಿ ಮಕ್ಕಳಲ್ಲಿ ಕೂಡ ಈ ತರ ಮಷಿನ್ ಅಲ್ಲಿ ಮಾಡ್ತಕ್ಕಂಥ ಫಿಸಿಯೋಥೆರಪಿಗಳು ಇದಾವ
0: ಮಕ್ಕಳಲ್ಲಿ? ಮಷಿನ್ ಬೇಸಿಕ್ಲಿ ನಾವು ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ ಸ್ಟಿಮ್ಯುಲೇಟರ್ ಅಂತ ಹೇಳ್ತೀವಿ ನಾವು, ಫ್ಯಾರೆಟಿಕ್, ಗ್ಯಾಲ್ವಿನಿಕ್ ಇಲ್ಲ ಮಸಲ್ ಸ್ಟಿಮ್ಯುಲೇಟರ್ ಅಂತ ಹೇಳಿ. ನಮ್ದು ಮಕ್ಕಳಲ್ಲಿ ನಮ್ಗೆ ಕಾಮನ್ ಆಗಿ ಬರೋದು ಇವು ವೀಕ್ನೆಸ್ ಇರೋದು. ವೀಕ್ನೆಸ್ ಯಾಕಿದೆ ಅಂತಂದ್ರೆ ಮತ್ತೆ ಅದೇ ಬ್ರೈನ್ ಡ್ಯಾಮೇಜ್ ಆಗಿದೆ ಅಂತ, ಬ್ರೈನ್ ಅಲ್ಲಿ ತೊಂದರೆ ಆಗಿದೆ ಅದಕ್ಕೆ ವೀಕ್ನೆಸ್ ಆಗಿದೆ. ಅದು ಹುಟ್ಟಿದಾಗಿಂದ ಮಗುಗೆ ಆ ತರ ವೀಕ್ನೆಸ್ ಇದ್ದಾಗಿಂದ ನಮ್ಗೆ ಮಷಿನ್ ಏನ್ ಯೂಸ್ ಮಾಡ್ತೀವಿ, ಮಸಲ್ ನ ಸ್ಟಿಮ್ಯುಲೇಟ್ ಮಾಡಕ್ಕೆ, ಮಷಿನ್ ಯೂಸ್ ಮಾಡಿ ಸ್ಟ್ರೆಂಥನ್ ಮಾಡಕ್ಕೆ ನಾವು ಮಷಿನ್ ಯೂಸ್ ಮಾಡ್ತೀವಿ.

0: ಯಾಕಂದ್ರೆ ನಮ್ದು ಎಕ್ಸಸೈಸ್ ಜೊತೆಗೆ ನಮ್ಗೆ ಸ್ವಲ್ಪ ಎಕ್ಸ್ಟರ್ನಲ್ ಹೆಲ್ಪ್ ಸಿಗ್ತಿದೆ ಅದರಿಂದ. ಮತ್ತೆ ನಮ್ಗಿನ್ನ ಈ ತರ ಕೇಸಸ್ಸು ಬರುತ್ತೆ, ಹುಟ್ಟಿದ ತಕ್ಷಣ ಒಂದು ಕೇಸ್ ಇದೆ OBPI, ಒಬ್ಸ್ಟ್ರಕ್ಟಿವ್ ಬ್ರೇಕಲ್ ಪ್ಲೆಕ್ಸಸ್ ಇಂಜುರಿ ಅಂತ. ಬೇಸಿಕ್ಲಿ ನಮ್ ಕೈಯಲ್ಲಿ ಏನು ನರ ಇರುತ್ತೆ ಅದರಿಂದ ನಾವು ಕೈ ಉಪಯೋಗಿಸ್ಬೋದು, ಆ ನರ ಸ್ವಲ್ಪ ಕಂಪ್ರೆಸ್ ಆಗಿರ್ಬೋದು, ಇಲ್ಲ ಕಟ್ ಆಗಿರ್ಬಹುದು, ಇಲ್ಲ ಏನಾದ್ರೂ ತೊಂದ್ರೆ, ಅದರಿಂದ ಒಂದು ಕೈ ಮೂವ್ ಮಾಡಕ್ ಆಗಲ್ಲ ಮಗು ಹುಟ್ಟಿದ ತಕ್ಷಣ. ಅದು ಹುಟ್ಟ ಮುಂದೆ ಆಗಿರುತ್ತೆ. ಬೇಬಿ ಒಂದೊಂದ್ಸತೆ ತುಂಬಾ ವೇಟ್ ಜಾಸ್ತಿ ಇದ್ದಾಗ, ಇಲ್ಲಾಂತಂದ್ರೆ ಕೈ ಒಂದ್ಸತೆ ಹೊರಗ್ ಬರ್ದಾಗ, ಕೈಯಿಂದ ಎಳ್ದಂಗ ಡಿಲಿವರಿ
1: ಮಾಡಿದಾಗ,
0: ಅವಾಗ ನರ್ವ್ ಏನಿರುತ್ತೆ ಅಲ್ಲ, ಆ ನರ ಸ್ವಲ್ಪ ಎಳ್ದ್ಕೊಂಡ್ ಬಂದಿರುತ್ತೆ. ಅವಾಗ ನರ್ವ್ ಪ್ರಾಬ್ಲಮ್ ಇದೆ, ಬ್ರೈನ್ ಪ್ರಾಬ್ಲಮ್ ಅಲ್ಲ. ಆ ಟೈಮಲ್ಲಿ ನಾವು ಈ ಸ್ಟಿಮ್ಯುಲೇಟರ್ ಯೂಸ್ ಮಾಡಿಕೊಂಡು ಮತ್ತೆ ಎಕ್ಸಸೈಸ್ ಜೊತೆಗೆ ಕಲ್ತು ಇದನ್ನ ಕಾಯಿಲೆನ ಸ್ವಲ್ಪ ಬೆಟರ್ ಮಾಡ್ತೀವಿ. ಅವಾಗ ಕೈ ಮೂವ್ಮೆಂಟ್ ಎಲ್ಲ ಆಗುತ್ತೆ. ಇದ್ರೆ
1: ಒಟ್ಟಾರೆಯಾಗಿ ಒಳ್ಳೆ ಒಂದು ಫಿಸಿಯೋಥೆರಪಿಸ್ಟ್ ಅಂತಂದ್ರೆ ಮನುಷ್ಯನ ಎಲ್ಲಾ ಭಾಗಗಳಲ್ಲಿ ತುಂಬಾ ಮಹತ್ವದ ಒಂದು ಸ್ಥಾನ ಪಡ್ಕೊಂಡಿದೆ. ಎಲ್ಲಿಯಾದ್ರೂ ಸಮಸ್ಯೆ ಆದ್ರೆ ಆ ಸಮಸ್ಯೆಗೆ ಪರಿಹಾರ ಏನು ಅಂತ ಕರೆಕ್ಟ್ ಆಗಿ ನೋಡ್ಕೊಂಡು ಅದನ್ನ ಟ್ರೀಟ್ಮೆಂಟ್ ಕೊಡ್ತಕ್ಕಂತ ಒಂದು ಒಳ್ಳೆ ಒಂದು ವ್ಯವಸ್ಥೆ. ಇವಾಗ ಮಕ್ಕಳಲ್ಲಿ ಫಿಸಿಯೋಥೆರಪಿ ಮಾಡ್ತಕ್ಕಂಥ ತುಂಬಾ ಚಾಲೆಂಜಿಂಗ್ ಕೆಲಸ. ದೊಡ್ಡವರಿಗೆ ಸಹಜವಾಗಿ ಅವ್ರು ಹೇಳ್ದಂಗೆ ಕೇಳ್ತಾರೆ, ಹಿಂಗ್ ಕೂತ್ಕೊಳ್ರಿ, ಹಿಂಗ್ ಮಾಡಿ, ಹಿಂಗ್ ಮಾಡಿ ಅಂತ ಸಲಹೆ ಕೊಟ್ರೆ ಅವ್ರು ಮಾಡ್ಕೊಳ್ತಾರೆ. ಆದ್ರೆ ಮಕ್ಕಳಿಗೆ ಫಿಸಿಯೋಥೆರಪಿ ಮಾಡೋದಂದ್ರೆ ತುಂಬಾ ಕಷ್ಟ. ಅಂತದ್ರಲ್ಲಿ ಮಕ್ಕಳಿಗೂ ಕೂಡ ಫಿಸಿಯೋಥೆರಪಿ ಮಾಡಿ ಅವರಿಗೆ ಬಂದಂತ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಕ್ಕಂತ ಒಂದು ಕೆಲಸ ಇದೆಲ್ಲ ತುಂಬಾ ಚಾಲೆಂಜಿಂಗ್ ಅಂತ ಅನ್ಸುತ್ತೆ. ಒಳ್ಳೇದು ಮೇಡಮ್, ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ಮಕ್ಕಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಫಿಸಿಯೋಥೆರಪಿಯ ಮಹತ್ವ ಏನು ಅನ್ನೋದನ್ನು ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಟ್ಟರೆ. ತಾವು ಬಂದು ಮಾಹಿತಿಯನ್ನು ಕೊಟ್ಟದಕ್ಕಾಗಿ ತಮಗೆ ಧನ್ಯವಾದ.
0: ಥ್ಯಾಂಕ್ ಯು ಸೋ ಮಚ್.
2: ಇದುವರೆಗೂ ಕಾರ್ಯಕ್ರಮ ಆರೋಗ್ಯ ಭಾಗ್ಯ ಕೇಳಿದ್ರಿ. ಪ್ರಸ್ತುತಿ ವೆಂಕಟೇಶ್ ಬೇವಿನ ಬಿಂಚಿ.

0: पीएम फसल बीमा योजना से करीब 2 लाख करोड़ रुपए क्लेम के रूप में किसानों को मिले हैं।
1: मुंगारू हंगामी ना बेले वीमे गागी ईगा नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
5: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜೆ. ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಪ್ರತಿಭಟನೆ. ಕರ್ನಾಟಕ ಹೊಸ ಸಂಶೋಧನೆ.

0: ಹದಿನೈದನೆಯ ತವರೂರು ವಿಶ್ವ ಯುವ ಕೌಶಲ್ಯ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ ಅಭಿಮತ. ಬಿಡದಿ ಟೌನ್ಶಿಪ್ ನೈಸ್ ರಸ್ತೆ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ ಶೇಕಡ 45% ಕಾಮಗಾರಿ ಬಾಕಿ, ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ, ಮೃತ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ವಿಧಾನಸಭೆಯಲ್ಲಿಂದು ಸಚಿವ ಬಿ ನಾಗೇಂದ್ರ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಪ್ರತಿಪಕ್ಷಗಳ ಸದಸ್ಯರು ಪ್ರತಿಭಟನೆ ನಡೆಸಿದರು. ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಸದನ ನಡೆಯಲು ಅವಕಾಶ ನೀಡುವಂತೆ ಪ್ರತಿಪಕ್ಷಗಳ ಸದಸ್ಯರಲ್ಲಿ ಪದೇ ಪದೇ ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕಲಾಪ ನಡೆಸಲು ಅಡ್ಡಿಪಡಿಸುವುದಿಲ್ಲ, ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಎಂಬುದು ತಮ್ಮ ಆಗ್ರಹ ಎಂದು ಸ್ಪಷ್ಟನೆ ನೀಡಿದರು. ಪ್ರತಿಪಕ್ಷಗಳ ಗದ್ದಲದ ನಡುವೆ ವಿಧಾನಸಭೆಯಲ್ಲಿಂದು 3 ವಿಧೇಯಕಗಳನ್ನು ಮಂಡನೆ ಮಾಡಲಾಯಿತು. ವಿಧಾನ ಪರಿಷತ್ನಲ್ಲಿಂದು ಭೋಜನ ವಿರಾಮದ ಬಳಿಕ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈಬಿಡಬೇಕು ಎಂದು ಆಗ್ರಹಿಸಿ ಬಿಜೆಪಿ ಸದಸ್ಯರು ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಸಭಾಪತಿ ಸಲೀಂ ಅಹಮದ್ ಚರ್ಚೆಗೆ ಅವಕಾಶ ನೀಡುವುದಾಗಿ ತಿಳಿಸಿದರು. ವಿಪಕ್ಷ ಸದಸ್ಯರು ಗದ್ದಲ ಹೆಚ್ಚಿಸಿದ ಹಿನ್ನೆಲೆಯಲ್ಲಿ ಸದನವನ್ನು ಸಭಾಪತಿ ನಾಳೆಗೆ ಮುಂದೂಡಿದರು. ರಾಜ್ಯದ ಯುವಕರು ಕೌಶಲ್ಯದಿಂದ ಕರ್ನಾಟಕ ವಿಶ್ವದಲ್ಲೇ ಹೊಸ ಸಂಶೋಧನೆಯ ತವರೂರಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ನಡೆದ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಕೌಶಲ್ಯವನ್ನು ಯಾರೂ ಕಸಿಯಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕ್ಯಾಲಿಫೋರ್ನಿಯಾದಲ್ಲಿ 13 ಲಕ್ಷ ಐಟಿ ಇಂಜಿನಿಯರ್ಗಳಿದ್ದಾರೆ, ಬೆಂಗಳೂರಿನಲ್ಲಿ 25 ಲಕ್ಷ ಐಟಿ ವೃತ್ತಿಪರರಿದ್ದಾರೆ ಎಂದು ತಿಳಿಸಿದ್ದಾರೆ. ಖಾಸಗಿ ವಲಯದಲ್ಲಿ ಉದ್ಯೋಗ ಮಾಹಿತಿ ನೀಡಲು ಯುವ ಸೇತು ಎಂಬ ಹೊಸ ಯೋಜನೆ ಜಾರಿಗೆ ತರಲು ಚಿಂತನೆ ನಡೆಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬಿಡದಿ ಟೌನ್ಶಿಪ್ ಹಾಗೂ ನೈಸ್ ರಸ್ತೆ ವಿವಾದಕ್ಕೆ ಸಂಬಂಧಿಸಿದಂತೆ ಬಹಿರಂಗ ಚರ್ಚೆಗೆ ಸಿದ್ಧ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ಸಮಾವೇಶದಲ್ಲಿ ಮಾತನಾಡಿದ ಅವರು, ಸರ್ಕಾರದ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕನಕಪುರದಲ್ಲಿ ಜಮೀನು ಮಾರಾಟ ಮಾಡಬೇಡಿ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಿಡದಿ ರೈತರ ಕೃಷಿ ಭೂಮಿ ಪಡೆಯಲು ಹೊರಟಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ, ನೈಸ್ ಹೆಸರಿನಲ್ಲಿ ಹಣ ಲೂಟಿಯಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ನೈಸ್ ವಿರುದ್ದ ಉಪವಾಸ ಸತ್ಯಾಗ್ರಹ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಏಕಗ್ರಾಮ ಕುಡಿಯುವ ನೀರಿನ ಯೋಜನೆಗಳಡಿ ಕೈಗೊಂಡ ಕಾಮಗಾರಿಗಳ ಪೈಕಿ ಶೇಕಡ 80% ಪೂರ್ಣಗೊಂಡಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ನೂತನವಾಗಿ ನೇಮಕಗೊಂಡಿರುವ 53 ಕಿರಿಯ ಮತ್ತು ಸಹಾಯಕ ಇಂಜಿನಿಯರ್ಗಳಿಗೆ ನೇಮಕಾತಿ ಪತ್ರ ವಿತರಿಸಿ ಮಾತನಾಡಿದ ಅವರು, ಬಹುಗ್ರಾಮ ಕುಡಿಯುವ ನೀರಿನ ಶೇಕಡ 40-45% ಕಾಮಗಾರಿ ಇನ್ನೂ ಪೂರ್ಣಗೊಳ್ಳಬೇಕಾಗಿದೆ. ಕಾಮಗಾರಿಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊಳವೆ ಬಾವಿಗಳು, ತೆರೆದ ಬಾವಿಗಳು, ಬತ್ತಿ ಹೋಗುತ್ತಿದ್ದ ಶಾಶ್ವತ ಜಲಮೂಲಗಳನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚಾಮರಾಜನಗರ ಮೀಸಲು ಅರಣ್ಯದಲ್ಲಿ ನಡೆದ ಗುಂಡಿನ ದಾಳಿ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ನೀಡುವಂತೆ ಬಿಜೆಪಿ ಆಗ್ರಹಿಸಿದೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಾವನ್ನಪ್ಪಿದವರ ಕುಟುಂಬಕ್ಕೆ ಉದ್ಯೋಗ ಹಾಗೂ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಘಟನೆಯ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತವಾಗಿದ್ದು ಸರ್ಕಾರ ಮ್ಯಾಜಿಸ್ಟ್ರಿಯಲ್ ತನಿಖೆಗೆ ಸೀಮಿತಗೊಳಿಸುವ ಬದಲು ನ್ಯಾಯಾಂಗ ತನಿಖೆ ನಡೆಸುವಂತೆ ಆಗ್ರಹಿಸಿದ್ದಾರೆ. ಅರಣ್ಯ ಅಧಿಕಾರಿಗಳ ಕರ್ತವ್ಯ ನಿರ್ವಹಣೆಯಲ್ಲಿ ಲೋಪವಾಗಿದೆಯೇ ಎಂಬುದರ ಬಗ್ಗೆ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ. ಹನೂರಿನಲ್ಲಿ ನಡೆದ ಶೂಟೌಟ್ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಕೊಳ್ಳೇಗಾಲ ಡಿವೈಎಸ್ಪಿ ಮೋಹನ್ ನೇತೃತ್ವದ ತಂಡ ಸ್ಥಳ ಮಹಜರು

0: ಸಂಬಂಧಿಸಿ ಮಾಹಿತಿ ಕಲೆ ಹಾಕಿದೆ. ಎಫ್ಎಸ್ಎಲ್ ತಜ್ಞರು ಹಾಗೂ ಬ್ಯಾಲಿಸ್ಟಿಕ್ ತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಶೂಟೌಟ್ ನಡೆದ ಸಂದರ್ಭದಲ್ಲಿ ಹಾರಿಸಲಾಗಿದ್ದ ಗುಂಡುಗಳು ಮತ್ತು ಪೆಲೆಟ್ಸ್ಗಳನ್ನು ಸಂಗ್ರಹಿಸಿದ್ದಾರೆ. ಸ್ಥಳದಲ್ಲಿದ್ದ ರಕ್ತದ ಕಲೆಗಳ ಮಾದರಿ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ನಾಡ ಬಂದೂಕುಗಳಿಂದ ಹಾರಿದೆ ಎನ್ನಲಾದ ಗುಂಡಿನ ಚೂರುಗಳು ಮತ್ತು ಅರಣ್ಯ ಸಿಬ್ಬಂದಿ ಹಾರಿಸಿದ ಗುಂಡಿನ ಚೂರುಗಳನ್ನು ಸಂಗ್ರಹಿಸಲಾಗಿದ್ದು ತಜ್ಞರು ತನಿಖೆಗೆ ಒಳಪಡಿಸಿದ್ದಾರೆ. ಈ ನಡುವೆ ಶೂಟೌಟ್ ನಡೆದ ದಿನ ಪರಾರಿಯಾಗಿ ಬದುಕುಳಿದ ಮರಿಯಮಂಗಲ ಗ್ರಾಮದ ಮಹಿಮಾ ದಾಸ್ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ. ಘಟನೆ ನಡೆದಾಗ ನನಗೆ ತುಂಬಾ ಭಯವಾಯಿತು, ಪೊಲೀಸರನ್ನು ಕಂಡರೆ ಸ್ವಲ್ಪ ಭಯ ಇದೆ ಎಂದು ಹೇಳಿದ್ದಾರೆ. ಘಟನೆಯ ಬಳಿಕ ಆಸ್ಪತ್ರೆಗೆ ತೆರಳಿದ್ದಾಗಿಯೂ ತಿಳಿಸಿದ್ದಾರೆ. ಮೃತರ ಕುಟುಂಬಕ್ಕೆ ತಮಿಳುನಾಡು ಸರ್ಕಾರ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ. ಭಾರತ ಸರ್ಕಾರದ ವಾರ್ತಾ ಶಾಖೆ, ಬೆಂಗಳೂರು ಹಾಗೂ ಉತ್ತರ ಕನ್ನಡ ಜಿಲ್ಲಾಡಳಿತ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಇಂದು ಕೇಂದ್ರ ಪುರಸ್ಕೃತ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ವಾರ್ತಾಲಾಪ ಕಾರ್ಯಾಗಾರ ಆಯೋಜಿಸಲಾಗಿತ್ತು. ಉತ್ತರ ಕನ್ನಡ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಕಾರ್ಯಕ್ರಮ ಉದ್ಘಾಟಿಸಿದರು. ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಮಾತನಾಡಿ, ಸರ್ಕಾರದ ಯೋಜನೆಗಳ ಸಂಪೂರ್ಣ ಮಾಹಿತಿ ಮಾಧ್ಯಮದವರಿಗೆ ತಲುಪಬೇಕು. ವಾರ್ತಾಲಾಪ ಕಾರ್ಯಾಗಾರ ಮಾಧ್ಯಮದವರಿಗೊಂದು ಉತ್ತಮ ಅವಕಾಶ ಎಂದು ಅಭಿಪ್ರಾಯಪಟ್ಟರು. ಪಿಐಬಿ ಹೆಚ್ಚುವರಿ ಮಹಾನಿರ್ದೇಶಕ ಎಸ್ಜಿ ರವೀಂದ್ರ ಮಾತನಾಡಿ, ಪಿಎಂ ಕಿಸಾನ್ ಸಮ್ಮಾನ್ ನಿಧಿ, ಫಸಲ್ ಬಿಮಾ ಯೋಜನೆ, ಧನಧಾನ್ಯ ಕೃಷಿ ಯೋಜನೆ, ನಮೋ ಡ್ರೋನ್ ದೀದಿ, ಇ ನ್ಯಾಮ್, ಮತ್ಸ್ಯ ಸಂಪದ ಯೋಜನೆ, ನವೋದ್ಯಮ, ಸ್ಟೆಮ್ ಮುಂತಾದ ಕೇಂದ್ರ ಪುರಸ್ಕೃತ ಯೋಜನೆಗಳು ಹಾಗೂ ಅವುಗಳ ಅನುಷ್ಠಾನದ ಅಂಕಿಅಂಶಗಳ ಕುರಿತು ಮಾಹಿತಿ ನೀಡಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಅನುಷ್ಠಾನಗೊಳ್ಳುವ ಹಲವು ಯೋಜನೆಗಳು ಎಲ್ಲ ವ್ಯಕ್ತಿಗಳಿಗೂ ತಲುಪಬೇಕು. ಈ ನಿಟ್ಟಿನಲ್ಲಿ ಮಾಧ್ಯಮದವರು ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಬಿಡದಿ ಟೌನ್ಶಿಪ್ ನಿರ್ಮಾಣಕ್ಕೆ ಬಾಕಿ ಉಳಿದಿರುವ 2 ಹಳ್ಳಿಗಳ ಭೂಸ್ವಾಧೀನ ಪ್ರಕ್ರಿಯೆ ಕೂಡಲೇ ಸರ್ಕಾರ ಅಂತಿಮ ಅಧಿಸೂಚನೆ ಹೊರಡಿಸಬೇಕೆಂದು ಆಗ್ರಹಿಸಿ ಕೆಲ ರೈತರು ರಾಮನಗರ ಜಿಬಿಡಿಎ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಟೌನ್ಶಿಪ್ ನಿರ್ಮಾಣದಿಂದ ರೈತರ ಭೂಮಿಗೆ ಉತ್ತಮ ಬೆಲೆ ಸಿಗುವುದರೊಂದಿಗೆ ರೈತರ ಆರ್ಥಿಕ ಸ್ಥಿತಿಯೂ ಸುಧಾರಣೆಯಾಗಲಿದೆ. ಸರ್ಕಾರ ಟೌನ್ಶಿಪ್ ನಿರ್ಮಾಣ ವಿಚಾರದಲ್ಲಿ ತ್ವರಿತಗತಿಯಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಎಂದು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡುವುದಾಗಿ ತಿಳಿಸಿದ್ದರು. ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಬಿಳಗಿಹಳ್ಳಿ ಗ್ರಾಮದಲ್ಲಿ ಶಾಲಾ ಆವರಣದಲ್ಲಿ ಆಟವಾಡುತ್ತಿದ್ದ ವಿದ್ಯಾರ್ಥಿಯ ಮೇಲೆ ಏಕಾಏಕಿ ಪಿಲ್ಲರ್ ಕುಸಿದು ಬಿದ್ದ ಪರಿಣಾಮ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಮೃತ ಧನುಷ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 4ನೇ ತರಗತಿಯಲ್ಲಿ ಓದುತ್ತಿದ್ದು, ಸ್ನೇಹಿತರೊಂದಿಗೆ ಶಾಲೆಯ ಆವರಣದಲ್ಲಿ ಆಟವಾಡುತ್ತಿದ್ದ ವೇಳೆ ಶಾಲೆಯ ಪಕ್ಕದಲ್ಲಿರುವ ಕಟ್ಟಡವೊಂದರ ಪಿಲ್ಲರ್ ಏಕಾಏಕಿ ಕುಸಿದು ಬಿದ್ದಿದೆ. ಸುದ್ದಿ ತಿಳಿಯುತ್ತಿದ್ದಂತೆ ಹಂದನಕೆರೆ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ 25 ವರ್ಷಗಳ ಅನುಭವ ಹೊಂದಿರುವ ಆಕಾಶವಾಣಿಯ ಉನ್ನತ ಶ್ರೇಣಿಯ ಕಲಾವಿದೆ ಹಾಗೂ ಹಿನ್ನೆಲೆ ಗಾಯಕಿ ಸಂಗೀತ ಬಾಲಚಂದ್ರ ಅವರು ಇದೇ 23ರಂದು 25 ಗಂಟೆಗಳ ಕಾಲ ನಿರಂತರವಾಗಿ ದಾಸರ ಪದಗಳನ್ನು ಹಾಡುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಗೀತ ಬಾಲಚಂದ್ರ, ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ದಾಖಲೆಯ ಉದ್ದೇಶದೊಂದಿಗೆ ಈ ವಿಶಿಷ್ಟ ಗಾಯನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಪಂಚವಿಶಂತಿ ಎಂಬ ಹೆಸರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮವು ಉಡುಪಿಯ ಶ್ರೀ ಕೃಷ್ಣ ಮಠದ ಸಮೀಪದ ಗೀತಾ ಮಂದಿರದ ಪುತ್ತಿಗೆ ನರಸಿಂಹ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಉಭಯ ಸದನಗಳಲ್ಲಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಪಕ್ಷಗಳಿಂದ ಪ್ರತಿಭಟನೆ. ಕರ್ನಾಟಕ ಹೊಸ ಸಂಶೋಧನೆಯ ತವರೂರು, ವಿಶ್ವ ಯುವ ಕೌಶಲ್ಯ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ ಅಭಿಮತ. ಬಿಡದಿ ಟೌನ್ಶಿಪ್ ನೈಸ್ ರಸ್ತೆ ಕುರಿತು ಬಹಿರಂಗ ಚರ್ಚೆಗೆ ಸಿದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಬಹುಗ್ರಾಮ ಕುಡಿಯುವ ನೀರು ಯೋಜನೆಯ 45% ಕಾಮಗಾರಿ ಬಾಕಿ, ಸಚಿವ ಈಶ್ವರ ಖಂಡ್ರೆ ಸ್ಪಷ್ಟನೆ. ಹಾಗೂ ಹನೂರು ಗುಂಡಿನ ದಾಳಿ ಪ್ರಕರಣ, ಮೃತ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवच। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
5: ಆತ್ಮೀಯ ರೈತ ಬಾಂಧವರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಸಾವಯವ ಇಂಗಾಲದ ಮಹತ್ವ ಈ ವಿಷಯ ಕುರಿತು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಸಂಧ್ಯಾ ಕೆ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸಂಧ್ಯಾ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
6: ನಮಸ್ತೆ.
5: ಇವತ್ತು ಸಾವಯವ ಇಂಗಾಲದ ಬಗ್ಗೆ ಮಾಹಿತಿ ಮಾಡಿಕೊಡ್ಬೇಕು. ಆಹಾರ ಭದ್ರತೆಯಲ್ಲಿ ಮತ್ತು ಹವಾಮಾನ ಬದಲಾವಣೆಯ ಸಂದರ್ಭದಲ್ಲಿ ಈ ಸಾವಯವ ಇಂಗಾಲ ಯಾವ ಥರ ನಮಗೆ ಸಹಾಯ ಮಾಡುತ್ತೆ ಹೇಳಿ.
6: ಹೌದು, ಇತ್ತೀಚಿನ ದಿನಗಳಲ್ಲಿ ಆಹಾರ ಭದ್ರತೆ ಅಥವಾ ಹವಾಮಾನ ಕ್ರಮಕ್ಕಾಗಿ ಸಾವಯವ ಇಂಗಾಲವನ್ನು ಹೆಚ್ಚಿಸುವ ತಂತ್ರಗಳ ಬಗ್ಗೆ ತಿಳ್ಕೊಳ್ಳುವಂಥದ್ದು ರೈತರಿಗೆ ತುಂಬ ಮುಖ್ಯವಾಗಿರುವಂಥದ್ದು. ಮೊದಲನೇದಾಗಿ, ಮಣ್ಣಿನ ಸಾವಯವ ಇಂಗಾಲ ಅಂದ್ರೆ ಏನು? ಮಣ್ಣಿನಲ್ಲಿರುವ ಸಾವಯವ ಪದಾರ್ಥಗಳಲ್ಲಿ ಇರುವ ಇಂಗಾಲವನ್ನು ಸಾವಯವ ಇಂಗಾಲ ಅಂತ ಕರಿತೇವೆ. ಇದು ಆರೋಗ್ಯಕರ ಮಣ್ಣಿನ ಒಂದು ಪ್ರಮುಖ ಅಂಶವಾಗಿದ್ದು ಮಣ್ಣಿನ ಫಲವತ್ತತೆ, ಬೆಳೆಗಳ ಬೆಳವಣಿಗೆ ಹಾಗೂ ಪರಿಸರದ ಸಮತೋಲವನ್ನು ಕಾಪಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತೆ. ಸಾವಯವ ಇಂಗಾಲ ಅಂದ್ರೇನು? ಇದು ಮುಖ್ಯವಾಗಿ ಸಸ್ಯಗಳ ಎಲೆಗಳು, ಬೇರುಗಳು, ಬೆಳೆ ಅವಶೇಷಗಳು ಅಥವಾ ಬೆಳೆ ಉಳಿಕೆಗಳು, ಪ್ರಾಣಿಗಳ ಸೆಗಣಿ, ಸತ್ತ ಜೀವಿಗಳ ವಿಭಜನೆಯಿಂದ ರೂಪುಗೊಳ್ಳುವಂಥದ್ದು. ಆದ್ದರಿಂದ ಇದು ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯ ಪ್ರಮುಖ ಸೂಚಕವಾಗಿದೆ. ಜೊತೆಗೆ ಈ ಒಂದು ಸಾವಯವ ಇಂಗಾಲನೇ ಮಣ್ಣಿನ ಜೀವಾಳ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ, ಮಣ್ಣನ್ನ ಜೀವಂತವಾಗಿ ಇರಿಸೋದೇ ಸಾವಯವ ಇಂಗಾಲ. ಸಾವಯವ ಇಂಗಾಲ ಹೆಚ್ಚಿ ಇದ್ದಷ್ಟು ಮಣ್ಣಿನಲ್ಲಿನ ಗುಣಧರ್ಮಗಳು ಚೆನ್ನಾಗಾಗ್ತವೆ, ನೀರು ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಚೆನ್ನಾಗಾಗಿರುತ್ತೆ, ಮಣ್ಣಿನಲ್ಲಿನ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತೆ, ಮತ್ತೆ ಮಣ್ಣಿನಲ್ಲಿನ ಒಂದು ಶಕ್ತಿ ಅಥವಾ ಒಂದು ಫಲವತ್ತತೆಯ ಶಕ್ತಿ ಹೆಚ್ಚಾಗುತ್ತೆ. ದೀರ್ಘಕಾಲದ ಕೃಷಿಗೆ ಅಥವಾ ಸುಸ್ಥಿರ ಭೂ ನಿರ್ವಹಣೆಗೆ ಈ ಒಂದು ಸಾವಯವ ಇಂಗಾಲದ ಕೊಡುಗೆ ತುಂಬಾ ಮುಖ್ಯವಾಗಿದೆ. ಈ ಒಂದು ಸಾವಯವ ಇಂಗಾಲ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕೃಷಿ ಭೂಮಿಯಲ್ಲಿ ಅನೇಕ ಕಾರಣಗಳಿಂದ ಕಡಿಮೆ ಆಗ್ತಾ ಬಂದಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ನಾವು ಬಳಸ್ತಿರುವಂತಹ ರಾಸಾಯನಿಕಗಳಿಂದ ಅತಿಯಾಗಿ ನಾವು ಕೃಷಿಯಲ್ಲಿ ಸಾವಯವ ಗೊಬ್ಬರಗಳ ಬಳಕೆ ಮಾಡೋದಕ್ಕಿಂತ ಹೊರತಾಗಿ ರಾಸಾಯನಿಕಗಳ ಬಳಕೆ ಜಾಸ್ತಿ ಮಾಡುತ್ತಿರೋದ್ರಿಂದ ಮಣ್ಣಿನಲ್ಲಿ ಸಾವಯವದ ಇಂಗಾಲ ಅಂಶ ಕಡಿಮೆ ಆಗಿದೆ. ಇದನ್ನ ನಿರ್ವಹಣೆ ಮಾಡುವಂಥದ್ದು ಈ ಒಂದು ಆಹಾರ ಭದ್ರತೆಯನ್ನು ಉಳಿಸಿಕೊಳ್ಳೋದಕ್ಕೆ ಅಥವಾ ಬರವನ್ನ ಎದುರಿಸೋದಕ್ಕೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂಥದ್ದು.
5: ಡಾಕ್ಟರ್ ಸಂಧ್ಯಾ ಅವರೇ, ಈಗ ಮಣ್ಣಿನಲ್ಲಿರುವ ಸಾವಯವ ಇಂಗಾಲವನ್ನ ನಾವು ಹೆಂಗೆ ಹೆಚ್ಚು ಮಾಡ್ಕೋಬಹುದು, ಅದರಲ್ಲಿ ಯಾವ್ಯಾವ ತಂತ್ರಜ್ಞಾನ ಬರ್ತವೆ ಅವುಗಳ ಬಗ್ಗೆ ಹೇಳಿ.
6: ರೈತರಿಗೆ ಇದು ಗೊತ್ತಿರುವಂತದ್ದೇ, ಗೊತ್ತಿಲ್ಲದೆ ಇರುವಂತಹ ತಂತ್ರಜ್ಞಾನಗಳು ಏನೂ ಅಲ್ಲ. ಆದ್ರೆ ಇತ್ತೀಚೆಗೆ ಅದನ್ನ ಒಂದು ಕೃಷಿ ಚಟುವಟಿಕೆಯಲ್ಲಿ ಅಳವಡಿಕೆ ಕಡಿಮೆಯಾಗಿದೆ. ಮುಖ್ಯವಾಗಿ ಸಾವಯವ ಇಂಗಾಲವನ್ನ ನಾವು ಹೆಚ್ಚು ಮಾಡೋದಕ್ಕೆ ಸಾವಯವ ಗೊಬ್ಬರಗಳ ಬಳಕೆಯನ್ನ ಮಾಡಬೇಕು. ಸಾವಯವ ಗೊಬ್ಬರ ಅಂತಂದ್ರೇನು? ಎಲ್ಲಾ ರೀತಿಯ ಸಸ್ಯಜನ್ಯ ಅಥವಾ ಕೊಳೆಯುವಂತಹ ಯಾವುದೇ ಗೊಬ್ಬರಗಳನ್ನ ನಾವು ಸಾವಯವ ಗೊಬ್ಬರ ಅಂತ ಹೇಳ್ತೀವಿ. ಕೊಟ್ಟಿಗೆ ಗೊಬ್ಬರ ಆಗ್ಲಿ, ವರ್ಮಿ ಕಾಂಪೋಸ್ಟ್ ಆಗ್ಲಿ, ಅಥವಾ ಯಾವುದೇ ಒಂದು ತ್ಯಾಜ್ಯದ ಕಾಂಪೋಸ್ಟ್ ಆಗ್ಲಿ, ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ನಾವು ಎಷ್ಟು ಒಂದು ಬೆಳೆಗೆ ಅಥವಾ ಜಮೀನಿಗೆ ಬೇಕೋ ಅದನ್ನ ಮಾಡಿದ್ರೆ ಖಂಡಿತವಾಗ್ಲೂ ಸಾವಯವ ಗೊಬ್ಬರನ ಅಥವಾ ಸಾವಯವ ಇಂಗಾಲನ ಜಾಸ್ತಿ ಮಾಡಬಹುದು. ಎರಡನೇದಾಗಿ, ಹಸಿರೆಲೆ ಗೊಬ್ಬರಗಳ ಬಳಕೆಯನ್ನ ಮಾಡುವಂಥದ್ದು. ಹಸಿರೆಲೆ ಅಂತಂದ್ರೆ, ಮೊದಲು ಹಿಂದಿನ ಕಾಲದಲ್ಲಿ ರೈತರು ಮಾಡ್ತಾ ಇದ್ರು ಇದನ್ನ, ಏನು ಹೊಂಗೆ ಗಿಡಗಳನ್ನ ಹಾಕುವಂಥದ್ದು, ಗೊಬ್ಬರದ ಗಿಡಗಳನ್ನ ನಾವು ಹೊರದ ಬದಿಗಳಿಂದ ತಂದು ಹಾಕುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಸನ್ಹೆಂಪು ಅಥವಾ ಸೆಣಬು ಅಂತ ಹೇಳ್ತೀವಿ, ಡಯಾಂಚ, ಹುರುಳಿ ಇಂಥವುಗಳೆಲ್ಲ ಬೆಳೆಸಿ ಹೂ ಬಿಡೋ ಟೈಮಲ್ಲಿ ನಾವು ಮಣ್ಣಿಗೆ ಸೇರಿಸಿದ್ದೆ ಆದಲ್ಲಿ ಖಂಡಿತವಾಗ್ಲೂ ಸಾವಯವ ಅಂಶನ ಜಾಸ್ತಿ ಮಾಡಬಹುದು.

0: ಸಾರಾಂಶ ಅಂತ ಏನು ಅಂತಂದ್ರೆ, ಬೆಳೆಯ ಯಾವುದೇ ಉಳಿಕೆಗಳಾಗ್ಲಿ ಅದನ್ನ ರೈತರು ಸುಟ್ಟು ಬಿಡ್ತಾ ಇದ್ದಾರೆ, ಅಥವಾ ಒಂದು ರಸ್ತೆಯ ಬದಿಯಲ್ಲಿ ಅಥವಾ ಜಮೀನಿನ ಬದಿಯಲ್ಲಿ ರಾಶಿ ಹಾಕ್ತಾ ಇದ್ದಾರೆ. ಹಾಗೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಬೆಳೆಯ ಅವಶೇಷಗಳು, ಬೆಳೆ ಕಟಾವ್ ಆದ್ಮೇಲೆ ಏನು ಉಳಿದಿರುತ್ತೆ ಅದನ್ನ ಮಣ್ಣಿಗೆ ಸೇರಿಸಿದ್ರೆ ಅದರಲ್ಲಿನೂ ಪೋಷಕಾಂಶ ಇರುತ್ತೆ, ಅದು ಕೊಳೆತು ಬಿಟ್ಟು ಸಾವಯವ ಇಂಗಾಲನ ಮಣ್ಣಿಗೆ ಒದಗಿಸುತ್ತೆ. ನಾಲ್ಕನೇ ವಿಷಯ ಅಂತಂದ್ರೆ ಬೆಳೆ ಪರಿವರ್ತನೆ ಮಾಡುವಂಥದ್ದು, ಕ್ರಾಪ್ ರೊಟೇಷನ್. ಖಂಡಿತವಾಗಲೂ ಒಂದು ಭೂಮಿಯಲ್ಲಿ ಒಂದೇ ರೀತಿಯ ಅಥವಾ ಒಂದೇ ಜಾತಿಯ ಬೆಳೆಯನ್ನ ನಾವು ಬೆಳೆಯಲೇಬಾರದು. ಒಂದು ಏಕಧಾನ್ಯ ಬೆಳೆಗಳಾದ್ಮೇಲೆ ದ್ವಿದಳ ಧಾನ್ಯಗಳನ್ನ ಬೆಳೆಯುವಂಥದ್ದು ಮಾಡಬೇಕು. ಇನ್ನೊಂದು, ಸಾವಯವ ಇಂಗಾಲವನ್ನ ನಾವು ಸಂರಕ್ಷಣೆ ಮಾಡಬೇಕು ಅಂತಂದ್ರೆ ಆದಷ್ಟು ನಾವು ಕನಿಷ್ಠ ಉಳುಮೆಯನ್ನ ಮಾಡಬೇಕು. ಉಳುಮೆ ಮಾಡದಷ್ಟು ಮಣ್ಣು ಸೂರ್ಯನಿಗೆ ಅಥವಾ ಸೂರ್ಯನ ಬಿಸಿಲಿಗೆ ಒಡ್ಡದಷ್ಟು ಮಣ್ಣಿನಲ್ಲಿರುವ ಇಂಗಾಲ ವಾತಾವರಣಕ್ಕೆ ಹೋಗಿ ಸೇರ್ಕೊಳ್ಳುತ್ತೆ. ನಾವು ಉಳುಮೆಯನ್ನ ಕಡಿಮೆ ಮಾಡಿದ್ರೆ ಸಾವಯವ ಇಂಗಾಲನ ಜಾಸ್ತಿ ಮಾಡಬಹುದು ಮಣ್ಣಿನಲ್ಲಿ.
1: ಕನಿಷ್ಠ ಉಳುಮೆ
0: ಒಣಗೋದಿಲ್ಲ, ಕನಿಷ್ಠ ಉಳುಮೆಯನ್ನ ಮಾಡುವಂಥದ್ದು. ಆಮೇಲೆ ಹೊದಿಕೆ ಮಲ್ಚಿಂಗ್ ಮಾಡುವಂಥದ್ದು. ಇತ್ತೀಚಿನ ಪದ್ಧತಿಯಲ್ಲಿ ಕೃಷಿ ಅರಣ್ಯ ಪದ್ಧತಿ ಅಂತ ಇದೆ. ಇವಾಗ ಈ ಬರದ ಸಮಯದಲ್ಲಿ ಈ ಕೃಷಿ ಅರಣ್ಯ ಪದ್ಧತಿ ತುಂಬಾ ಮುಖ್ಯವಾಗಿ ಅಳವಡಿಸ್ಕೊಳ್ಬೇಕಾಗಿರುವಂತಹ ಪದ್ಧತಿ ಆಗಿದೆ. ಹಿಂದಿನ ಕಾಲದಲ್ಲೆಲ್ಲ ಒಂದು ಹೊಲದ ಬದುಗಳಲ್ಲಿ ಒಂದಷ್ಟು ಮರಗಳಿರುವವು, ಇವಾಗ ಮರಗಳೇನು ಇಲ್ಲ, ಬರೀ ರೋಡುಗಳಿದಾವೆ, ದಾರಿಗಳಿದಾವೆ. ಈ ಒಂದು ಕೃಷಿ ಅರಣ್ಯ ಪದ್ಧತಿನ ನಾವು ಎಷ್ಟು ಅನ್ವರ್ಸ್ತೀವೋ ಅಷ್ಟು ನಾವು ಮಣ್ಣನ್ನ ಸಂರಕ್ಷಣೆ ಮಾಡ್ತೀವಿ.
1: ಎಷ್ಟೇ ಕಷ್ಟ ಆಗ್ಲಿ, ನೀವು ಕನಿಷ್ಠ ಪ್ರಮಾಣದ ಗಿಡಗಳನ್ನ ಮರಗಳನ್ನ ಬೆಳೆಸಲೇಬೇಕು.
0: ಈ ಒಂದು
1: ಹೇಗೆ ಕೃಷಿಯನ್ನ ನೀವು ಅವಲಂಬಿಸಿರ್ತೀರೋ ಅದೇ ತರ ಈ ಮರಗಳನ್ನು ಮಾಡ್ತಾ ಹೋದ್ರೆ ಮಹತ್ವ ಈಗ ಗೊತ್ತಾಗಲ್ಲ, ಅದ್ರ ಮಹತ್ವ ಇನ್ನೊಂದಿನ
0: ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಈ ಕೃಷಿ ಅರಣ್ಯ ಪದ್ಧತಿ ಏನಿದೆ ಅದರಲ್ಲಿ ಒಳ್ಳೆ ಮಹತ್ವ ಇದೆ. ಈ ಮಳೆ ಕಡಿಮೆ ಆಗಿರುವಂತದ್ದು ಅವೆಲ್ಲ ಒಂದಕ್ಕೊಂದು ಲಿಂಕ್ ಆಗಿರುವಂತದ್ದು, ಹಾಗಾಗಿ ಅದನ್ನ ಮಾಡುವಂಥದ್ದು. ಇನ್ನೊಂದು ಮುಖ್ಯವಾಗಿ ನಮ್ಮ ಮಣ್ಣಿನಲ್ಲಿ ಏನಾಗ್ತಿದೆ ಅಂತಂದ್ರೆ ಸಾವಯವ ಇಂಗಾಲ ಕಡಿಮೆ ಆಗ್ತಿರೋದಕ್ಕೆ ನಾವು ಆದಷ್ಟು ರಾಸಾಯನಿಕಗಳನ್ನೇ ಬಳಸ್ತಾ ಇದೀವಿ, ಸಾವಯವ ಅಂಶಗಳನ್ನ ಬಳಸ್ತಾ ಇಲ್ಲ. ಈಗ ಪೋಷಕಾಂಶ ವಿಷಯಕ್ಕೆ ಬಂದಾಗ ಬರೀ ಯೂರಿಯಾ, DAP, MOP ಅಷ್ಟೇ ಎನ್ ಪಿ ಕೆನ ಕೊಡೋದಿಲ್ಲ, ಸಾರಜನಕ ರಂಜಕನ ಕೊಡೋದಲ್ಲ, ಈ ಸಾವಯವ ಪದಾರ್ಥಗಳು ಏನಿರ್ತವೆ ಅವುಗಳನ್ನು ಕೊಡಬೇಕು. ಅವಾಗ ನಾವು ಮಣ್ಣನ್ನ ಉಳಿಸ್ಕೋಬೇಕು, ಜೈವಿಕ ಗೊಬ್ಬರಗಳ ಬಳಕೆಯನ್ನ ಮಾಡಬೇಕು. ಅನೇಕ ಪೋಷಕಾಂಶಗಳು ಏನಾಗ್ತಿದಾವಂದ್ರೆ ಮಣ್ಣಲ್ಲಿ ಗಟ್ಟಿ ಆಗ್ತಾ ಇದೆ. ಏನಕ್ಕೆ ಅಂದ್ರೆ ಅದಕ್ಕೆ ಬೇಕಾಗಿರುವಂತಹ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ಇಲ್ಲ, ಅದನ್ನ ಕರಗಿಸ್ಬಿಟ್ಟು ಬೆಳೆಗಳಿಗೆ ಕೊಡುವಂತಹ ಸೂಕ್ಷ್ಮಾಣುಜೀವಿಗಳು ಮಣ್ಣಿನಲ್ಲಿ ಸತ್ತೋಗ್ಬಿಟ್ಟಿದ್ದಾವೆ. ನಾವು ಜೈವಿಕ ಗೊಬ್ಬರಗಳನ್ನ ಬಳಸಿದ್ರೆ ಖಂಡಿತವಾಗ್ಲೂ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆನೂ ಜಾಸ್ತಿ ಆಗುತ್ತೆ, ಮಣ್ಣು ಅಭಿವೃದ್ಧಿ ಆಗುತ್ತೆ, ಮತ್ತೆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಇದ್ದಷ್ಟು ನೀರಿನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೀರಿನ ತೇವಾಂಶ ಕಾಪಾಡಿಕೊಂಡ್ರೆ ನಮಗೆ ಈ ಮಳೆ ಬರದಿರುವ ಸಮಯದಲ್ಲೂ ನಾವು ಆ ಮಣ್ಣಿನಲ್ಲಿ ಕೃಷಿಯನ್ನ ಮಾಡಬೇಕಾಗುತ್ತೆ. ಈ ರೀತಿ ಅನೇಕ ವಿಧಾನಗಳಿದಾವೆ ಸಾವಯವ ಇಂಗಾಲದ ಅಂಶವನ್ನ ಮಣ್ಣಿನಲ್ಲಿ ಕಾಪಾಡಿಕೊಳ್ಳುವಂಥದ್ದು ಅಥವಾ ಜಾಸ್ತಿ ಮಾಡುವಂಥದ್ದು, ಅದನ್ನೆಲ್ಲ ಎಲ್ಲಾ ರೈತರು ಮಾಡಬೇಕಾಗಿರೋದು ಅಗತ್ಯವಾಗಿದೆ ಇವಾಗ.
1: ಡಾಕ್ಟರ್ ಸಂಧ್ಯ ಅವರೇ, ಈಗ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಮಟ್ಟದ ಬಗ್ಗೆ ಕೆಲವು ಅಂಶಗಳು ಪ್ರಭಾವ ಬೀರ್ತವೆ ಅಂತ ನಾವು ಕೇಳಿದ್ದೇವೆ. ಅವು ಯಾವ್ಯಾವ ಅಂಶಗಳು ಇವು ಸಾವಯವ ಇಂಗಾಲದ ಮಟ್ಟದ ಮೇಲೆ ಪ್ರಭಾವ ಬೀರ್ತಾ ಇದಾವೆ, ಒಂದೊಂದಾಗಿ ಹೇಳಿ ಅವುಗಳ ಬಗ್ಗೆನು ಕೂಡ.
0: ಹೌದು, ಏನಾಗುತ್ತೆ ಅಂತಂದ್ರೆ ಈಗ ಸಾವಯವ ಇಂಗಾಲ ಎಲ್ಲಾ ಮಣ್ಣಿನಲ್ಲೂ ಒಂದೇ ಪ್ರಮಾಣದಲ್ಲಿ ಇರೋದಿಲ್ಲ. ಇದು ಖಂಡಿತವಾಗ್ಲಿನೂ ನೈಸರ್ಗಿಕ ಅಥವಾ ಕೃಷಿ ಸಂಬಂಧಿತ ಅಂಶಗಳಿಂದ ಪ್ರಭಾವಿತವಾಗಿರ್ತವೆ. ಕೃಷಿ ಸಂಬಂಧಿತ ಅಂಶಗಳು ಅಂತಂದ್ರೆ ನಾನು ಇವಾಗಲೇ ಹೇಳಿದೆ, ರಾಸಾಯನಿಕಗಳ ಬಳಕೆ ಜಾಸ್ತಿ ಮಾಡಿದ್ರೆ ಎಲ್ಲ ಕಡಿಮೆ ಇರುತ್ತೆ. ಅದೇ ರೀತಿ ನೈಸರ್ಗಿಕವಾಗಿ ಯಾವುದೇ ಅಂತಂದ್ರೆ ಹವಾಮಾನ, ಇವಾಗ ಅತಿ ಉಷ್ಣಾಂಶ ಮತ್ತೆ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಸಾವಯವ ಇಂಗಾಲ ಕಡಿಮೆ ಇರುತ್ತೆ. ಅದೇ ರೀತಿ ಕಡಿಮೆ ಉಷ್ಣಾಂಶ ಮತ್ತೆ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರುತ್ತೆ. ಹೀಗಾಗಿ ಎಲ್ಲಾ ಮಣ್ಣುಗಳಲ್ಲೂ ಸಾವಯವ ಇಂಗಾಲ ಒಂದೇ ತರನಾಗಿ ಇರೋದಿಲ್ಲ. ಇನ್ನ ಎರಡನೇದು, ಸಸ್ಯ ವರ್ಗ ಅಥವಾ ಭೂ ಬಳಕೆ ಯಾವ ತರ ಆಗ್ತಿದೆ ಆ ಮಣ್ಣಿನಲ್ಲಿ, ಅದ್ರ ಮೇಲೇನೂ ಸಾವಯವ ಇಂಗಾಲ ಅಂಶ ಹೋಗುತ್ತೆ. ಭೂಮಿಯ ಮೇಲಿರುವ ಸಸ್ಯ ವರ್ಗ ಅಥವಾ ಭೂ ಬಳಕೆ ವಿಧಾನಗಳು, ಅರಣ್ಯಗಳು, ಹುಲ್ಲುಗಾವಲು ಮತ್ತೆ ನೈಸರ್ಗಿಕ ಪರಿಸರ ವ್ಯವಸ್ಥೆಯಲ್ಲಿ ಹೆಚ್ಚಿನ ಸಾವಯವ ಅಂಶ ಇರುತ್ತೆ. ಯಾವಾಗ ಅರಣ್ಯಗಳು ಅಥವಾ ಮರಗಳು ಕಡಿಮೆ ಆಗ್ತವೋ ಕ್ರಮೇಣವಾಗಿ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೇನೆ ನಾವು ಕೃಷಿ ಅರಣ್ಯ ಪದ್ಧತಿ, ಹೊದಿಕೆ ಬೆಳೆಗಳ ಬೆಳವಣಿಗೆ, ಬೆಳೆ ಪರಿವರ್ತನೆ ಇಂಥವನ್ನೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಆ ಮಣ್ಣಿನಲ್ಲಿ ನಾವು ಮಣ್ಣಿನ ಒಂದು ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡಬಹುದು. ಇನ್ನು ಮೂರನೇದು ಮಣ್ಣಿನ ನಿರ್ವಹಣೆ, ಮಣ್ಣಿನ ಆರೋಗ್ಯ, ಮಣ್ಣಿನ ಫಲವತ್ತತೆ. ಇವಾಗ ದೇಶಾದ್ಯಂತ ನಡೀತಿರುವಂತ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾನೆ ಇದ್ದಾರೆ. ಮಣ್ಣನ್ನ ಯಾವ ತರ ನಾವು ನಿರ್ವಹಣೆ ಮಾಡ್ತೀವಿ ಅನ್ನೋದ್ರ ಮೇಲೇನೂ ಮುಖ್ಯವಾಗಿ ಈ ಒಂದು ಸಾವಯವ ಇಂಗಾಲದ ಅಂಶ ಅವಲಂಬಿತ ಆಗಿದೆ. ಇನ್ನ ಮಣ್ಣಿನ ರಚನೆ, ಮಣ್ಣು ಏನಾಗದು, ಕಲ್ಲು ಒಡೆದ್ಬಿಟ್ಟು ಶಿಥಿಲವಾಗಿನೇ ಮಣ್ಣಾಗುವಂಥದ್ದು. ಬೇರೆ ಬೇರೆ ರೀತಿಯ ಕಲ್ಲುಗಳು ಆ ಒಂದು ಜಾಗದಲ್ಲಿ ಬೇರೆ ಬೇರೆ ರೀತಿ ಇರುತ್ತವೆ. ಜೇಡಿ ಮಣ್ಣು ಅಂತ ಕಡೆಯಲ್ಲಿ ಸಾವಯವ ಇಂಗಾಲದ ಅಂಶ ಜಾಸ್ತಿ ಇರುತ್ತೆ, ಮರಳು ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ತುಂಬಾ ಕಡಿಮೆ ಇರುತ್ತೆ.

0: ಮತ್ತೆ ಆ ಜೇಡಿ ಮಣ್ಣಿಗೆ ಒಂದು ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಇರುತ್ತೆ, ಹಾಗಾಗಿ ಸಾವಯವ ಇಂಗಾಲದ ಅಂಶನೂ ಜಾಸ್ತಿ ಇರುತ್ತೆ. ಮಣ್ಣಿನ ಆಮ್ಲೀಯತೆ ಅಥವಾ pH ರಸಸಾರ ಅಂತ ನಾವು ಹೇಳ್ತೀವಿ, ಕ್ಷಾರೀಯತೆ, ಈ ಒಂದು ಆಮ್ಲೀಯ ಮಣ್ಣಿನಲ್ಲಿ ಸಾವಯವ ಇಂಗಾಲ ತುಂಬಾ ಕಡಿಮೆ ಇರುತ್ತೆ, ಕ್ಷಾರ ಮಣ್ಣಿನಲ್ಲಿ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಸಾವಯವ ಇಂಗಾಲ ಮುಖ್ಯವಾಗಿ ಮಣ್ಣಿನಲ್ಲಿ ಏನೇ ಚಟುವಟಿಕೆಗಳು ಅಥವಾ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಆಗಬೇಕು ಅಂತಂದ್ರೆ, ಫಲವತ್ತತೆ ಹೆಚ್ಚಾಗಬೇಕು ಅಂತಂದ್ರೆ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ತುಂಬಾ ಮುಖ್ಯವಾಗಿ ಮಾಡಬೇಕಾಗತ್ತೆ.
1: ಡಾಕ್ಟರ್ ಸಂಧ್ಯಾ ಅವರೇ, ಈಗ ಮಣ್ಣಿನ ಫಲವತ್ತತೆ ಮತ್ತೆ ಅದರ ಪೋಷಕಾಂಶಗಳ ಆವರ್ತನದಲ್ಲಿ ಸಾವಯವ ಪದಾರ್ಥಗಳು ಯಾವ ತರ ಪ್ರಭಾವ ಬೀರ್ತವೆ?
0: ಹೌದು, ಮಣ್ಣಿನ ಫಲವತ್ತತೆಯಲ್ಲಿ ಸಾವಯವ ಇಂಗಾಲ ಪದಾರ್ಥವೇ ಮೂಲಭೂತ ಅಂಶ ಆಗಿದೆ, ಬೇಸಿಕ್ ಅಂತ ಹೇಳ್ಬೋದು ಅದನ್ನ. ಇದು ಮಣ್ಣಿನ ಆರೋಗ್ಯವನ್ನು ಕಾಪಾಡೋ ಜೊತೆಗೆ ಸಸ್ಯಗಳಿಗೆ ಅಗತ್ಯವಾದ ಪೋಷಕಾಂಶಗಳನ್ನು ನಿರಂತರವಾಗಿ ಒದಗಿಸುತ್ತೆ. ಸೊ ಪೋಷಕಾಂಶಗಳ ಸಂಗ್ರಹಣೆ ಮತ್ತೆ ಬಿಡುಗಡೆ ಆಗೋದು ಸಾವಯವ ಅಂಶಗಳ ಒಂದು ಅಂಶ ಇದ್ದಲ್ಲಿ ಮಾತ್ರ. ಸಾವಯವ ಅಂಶ ಇದ್ರೆ ಸೂಕ್ಷ್ಮಾಣುಜೀವಿಗಳು ಕೆಲಸ ಮಾಡ್ತವೆ, ಸೂಕ್ಷ್ಮಾಣುಜೀವಿಗಳು ಪೋಷಕಾಂಶಗಳ ಬಿಡುಗಡೆ ಮಾಡಿಬಿಟ್ಟು ಸಸ್ಯಗಳಿಗೆ ದೊರಕ್ತವೆ. ಇನ್ನ ಮಣ್ಣಿನ ರಚನೆ ಮತ್ತೆ ನೀರು ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯನೂ ಸಾವಯವ ಅಂಶದ ಮೇಲೇನೆ ಅವಲಂಬಿತವಾಗಿರುವಂತದ್ದು. ಮುಖ್ಯವಾಗಿ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಅಥವಾ ಕಣ್ಣಿಗೆ ಕಾಣಿಸ್ಕೊಳ್ಳುವಂತದ್ದು, ಕಣ್ಣಿಗೆ ಕಾಣಿಸದೇ ಇರುವಂತದ್ದು, ಯಾವುದೇ ಒಂದು ಸೂಕ್ಷ್ಮಾಣುಜೀವಿ ಅಥವಾ ಎಲ್ಲ ಯಾವುದೇ ಜೀವಿ ಮಣ್ಣಲ್ಲಿ ಇರಬೇಕು ಅಂತಂದ್ರೆ ಅಲ್ಲಿ ಸಾವಯವ ಅಂಶ ಇದ್ದೇ ಇರಬೇಕು. ಹಾಗಾಗಿ ಇವೆಲ್ಲ ಕೆಲಸ ಮಾಡಬೇಕು ಅಂತಂದ್ರೆ ಮುಖ್ಯವಾಗಿ ಸಾವಯವ ಇಂಗಾಲದ ಅಂಶ ಮುಖ್ಯವಾಗಿರ್ಬೇಕು. ಮತ್ತೆ ಈ ಒಂದು ಸಾವಯವ ಇಂಗಾಲ ಏನು ಮಾಡುತ್ತಂದ್ರೆ ಮಣ್ಣಿನ ರಸಸಾರವನ್ನ ನಿರ್ವಹಣೆ ಮಾಡುತ್ತೆ. ಸಾಯಿಲ್ pH ಅನ್ನೋದು ಬೇಸಿಕ್ ಆಗಿ ಮೂಲಭೂತವಾಗಿರುವ ಒಂದು ಗುಣಧರ್ಮ ಆಗಿದೆ. ಆ ಒಂದು ಗುಣಧರ್ಮನ ನಿರ್ವಹಣೆ ಮಾಡುವಲ್ಲಿ ಈ ಒಂದು ಸಾವಯವ ಇಂಗಾಲ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗಾಗಿ ಪೋಷಕಾಂಶಗಳ ನಿರ್ವಹಣೆ, ಮಣ್ಣಿನ ಫಲವತ್ತತೆ, ಮಣ್ಣಿನ ಆರೋಗ್ಯದಲ್ಲಿ ಸಾವಯವ ಇಂಗಾಲವನ್ನು ನಾವು ಮುಖ್ಯವಾಗಿ ಗಮನ ಹರಿಸಬೇಕಾಗಿರುವಂತಹ ಒಂದು ಅಂಶವಾಗಿದೆ.
1: ಡಾಕ್ಟರ್ ಸಂಧ್ಯಾ ಅವರು, ಈಗ ಮಣ್ಣಿನ ಸಾವಯವ ಇಂಗಾಲ, ಇಂಗಾಲ ಸ್ಥಿರೀಕರಣ ಮತ್ತು ಹವಾಮಾನ ಬದಲಾವಣೆ ಈ ಅಂಶಗಳ ಬಗ್ಗೆ ಹೇಳಿ ಏನೀವು?
0: ಮಣ್ಣಿನ ಇಂಗಾಲ ಸ್ಥಿರೀಕರಣ ಅಂತಂದ್ರೆ ವಾತಾವರಣದಲ್ಲಿರುವ ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ನ ಹೀರ್ಕೊಂಡು ಮಣ್ಣಿನಲ್ಲಿ ಸಾವಯವ ಇಂಗಾಲದ ರೂಪದಲ್ಲಿ ದೀರ್ಘಕಾಲದಲ್ಲಿ ನಾವು ಅದನ್ನ ಪ್ರಕ್ರಿಯೆ ಮಾಡುವಂತದ್ದು ಅಥವಾ ಸಂಗ್ರಹಿಸುವ ಒಂದು ಕೆಲಸನ ಇಂಗಾಲದ ಸ್ಥಿರೀಕರಣ ಅಂತ ಹೇಳ್ತೀವಿ. ಅಂದ್ರೆ ವಾತಾವರಣದಲ್ಲಿರುವ, ಅಲ್ಲಿ ಏನಾಗುತ್ತೆ ಅಂತಂದ್ರೆ ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡ್ ನಾವು ಮಣ್ಣಿಗೆ ಸೇರಿಸಿದಲ್ಲಿ ಹವಾಮಾನ ಬದಲಾವಣೆ ಆಗುವಂತದ್ದನ್ನ ಅಥವಾ ಈ ತರ ಒಂದು ಬರ ಬರುವಂತಹ ಸನ್ನಿವೇಶಗಳನ್ನ ನಾವು ತಡೆಗಟ್ಟಬಹುದು. ಅನೇಕ ನೈಸರ್ಗಿಕ ಕ್ರಿಯೆಗಳಿಂದ ಆಗ್ತವೆ ಅದರಲ್ಲಿ. ಆದ್ರೆ ಇತ್ತೀಚೆಗೆ ನೀವು ಕೇಳ್ತಿರ್ಬೋದು ಕಾರ್ಬನ್ ಸಿಕ್ವೆಸ್ಟ್ರೇಷನ್, ಕಾರ್ಬನ್ ಟ್ರೇಡಿಂಗ್ ಅಂತ ಹೇಳ್ತಾರೆ, ಅಂದ್ರೆ ಇಂಗಾಲದ ವ್ಯಾಪಾರ ಮಾಡ್ತಾ ಇರುವಂತದ್ದು. ಇವೆಲ್ಲ ಒಂದು ಪ್ರಮಾಣ ಪತ್ರನ ಕೊಡ್ತಾ ಇದ್ದಾರೆ ಆ ಜಮೀನಿನಲ್ಲಿ ರೈತ ಎಷ್ಟು ಮಟ್ಟಿಗೆ ಸಾವಯವ ಇಂಗಾಲನ ಸ್ಥಿರೀಕರಣ ಮಾಡಿದ್ದಾರೆ, ಅದಕ್ಕೆ ಪ್ರಮಾಣ ಪತ್ರವನ್ನು ಒದಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸ್ಥಿರೀಕರಣ ಹೇಗಾಗುತ್ತೆ?
1: ಇಂತಿಷ್ಟು ಪ್ರಮಾಣದ ಇಂಗಾಲ ನಿಮ್ಮ ಹೊಲದಲ್ಲಿ
0: ಇರಬೇಕು ಇದ್ರೆ ಆ ಒಂದು ಪ್ರಮಾಣ ಪತ್ರ ಕೊಡ್ತಾ ಇದ್ದಾರೆ. ನೀವು ಆವಾಗ
1: ಇದೆ ಅಂದ್ರೆ ಇದೆ ಅಂತಾರೆ, ಇಲ್ಲ ಅಂದ್ರೆ ಇಲ್ಲ.
0: ನೀವಾಗ ಹವಾಮಾನ ಬದಲಾವಣೆಗೆ ನಿಮ್ಮ ಕೊಡುಗೆ ಎಷ್ಟು ಅನ್ನೋದು ಗೊತ್ತಾಗ್ತಿದೆ.
1: ನೀವು ಹೊಲ ನೀವು ಹೇಗೆ ಇಟ್ಕೊಂಡಿರಿ ಅನ್ನೋದು
0: ಗೊತ್ತಾಗುತ್ತೆ.
1: ಏನ್ ನೀವು ಬೆಳೆ ಬೆಳಿತೀರಿ, ಬೆಳೆ ತಗೋತೀರಿ, ಮತ್ತೆ ಅಷ್ಟೇ ಅಲ್ಲ, ನಿಮ್ದು ನಿಮ್ ಹೊಲದಕ್ಕೆ ನಿಮ್ ಸ್ವಂತ ಸರ್ಟಿಫಿಕೇಟ್ ಬೇಕು, ಒಂದ್ ಪ್ರಮಾಣ ಪತ್ರ ಬೇಕು. ನಿಮ್ ಹೊಲದ ಮಣ್ಣು ಹೆಂಗಿದೆ,
0: ಹೇಗಿದೆ ಅಂತ,
1: ಎಷ್ಟು ಆರೋಗ್ಯವಾಗಿ ಇಟ್ಕೊಂಡಿರಿ,
0: ನಿಮ್ಮ ಮಣ್ಣು
1: ಮುಂಬರುವ ಪೀಳಿಗೆಗೆ ನಿಮ್ ಹೊಲ ಹೆಂಗಿರುತ್ತೆ.
0: ಇವತ್ತು ಮಣ್ಣು ಆರೋಗ್ಯವಾಗಿದೆಯಾ, ಹವಾಮಾನನು ಅಷ್ಟೇ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತೆ, ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಇದಕ್ಕೆ ಈ ಇಂಗಾಲ ಮತ್ತೆ ಹವಾಮಾನ ಬದಲಾವಣೆ ಒಂದಕ್ಕೊಂದು ಚೈನ್ ಲಿಂಕ್ ತರನೇ ಹೇಳ್ಬೋದು, ಅದು ನಡುವೆ ಸಂಬಂಧ ಇದೆ ಅದಕ್ಕೆ. ಹಾಗಾಗಿ ಈ ಒಂದು ಇಂಗಾಲದ ಹವಾಮಾನದ ಬದಲಾವಣೆ ನಡುವಿನ ಸಂಬಂಧ ತುಂಬಾ ಮುಖ್ಯವಾಗಿರುವಂತದ್ದು.
1: ವಿವಿಧ ಮಣ್ಣುಗಳ ಬಗ್ಗೆ ಹೇಳಿ. ಈಗ ವಿವಿಧ ಮಣ್ಣು ಇರುತ್ತಲ್ಲ, ಇವು ಇಂಗಾಲ ಸಂಗ್ರಹ ಸಾಮರ್ಥ್ಯದ ಬಗ್ಗೆ ಯಾವ ತರ ಕೊಡುಗೆ ನೀಡುತ್ತವೆ?
0: ಹೌದು, ಮಣ್ಣಿನ ರಚನೆ ಅನ್ನೋದು ಸಾವಯವ ಇಂಗಾಲದ ಅಂಶವನ್ನು ಒಳಗೊಂಡಿದೆ. ಮಣ್ಣಿನ ರಚನೆ, ಇವಾಗ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಸಾವಯವ ಇಂಗಾಲ ತುಂಬಾ ಕಡಿಮೆ ಇರುತ್ತೆ, ಅದೇ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಸಾವಯವ ಇಂಗಾಲ ಜಾಸ್ತಿ ಇರುತ್ತೆ. ಯಾಕೆಂತಂದ್ರೆ ಅಲ್ಲಿ ವಿಭಜನೆ ಆಗಿರಲ್ಲ, ವಾತಾವರಣಕ್ಕೆ ಹೋಗೋದಿಲ್ಲ. ಹಾಗಾಗಿ ಮಣ್ಣಿನ ಪ್ರಕಾರಕ್ಕೆ ಅನುಗುಣವಾಗಿ ಇಂಗಾಲವನ್ನು ಸಂಗ್ರಹಿಸುವ ಸಾಮರ್ಥ್ಯ ಬದಲಾಗುತ್ತೆ. ಜೇಡಿ ಮಣ್ಣು ಮತ್ತು ಹೆಚ್ಚಿನ ಸಾವಯವ ಪದಾರ್ಥ ಹೊಂದಿರುವ ಮಣ್ಣುಗಳು ಹೆಚ್ಚಿನ ಪ್ರಮಾಣದ ಇಂಗಾಲವನ್ನ ಸಂಗ್ರಹಿಸಬಹುದು. ಅದೇ ನೀವು ಉಪ್ಪು ಮಣ್ಣು, ಜೌಗು ಪ್ರದೇಶ ಅಥವಾ ಅರಣ್ಯ ಪ್ರದೇಶಗಳು ಇಂಥವಲ್ಲಿ ಅಧಿಕ ಇಂಗಾಲ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಜೊತೆಗೆ ಕೆಲವೊಂದು ಉಪ್ಪು ಮಣ್ಣು ಅಥವಾ ಆಮ್ಲೀಯ ಮಣ್ಣು ಇರ್ತಾವಲ್ಲ, ಅಂತ ಮಣ್ಣುಗಳಲ್ಲಿ ಸಾವಯವ ಇಂಗಾಲವನ್ನು ಹಿಡಿದಿಟ್ಕೊಳ್ಳುವಂತಹ ಅಥವಾ ಸಂಗ್ರಹಣೆ ಮಾಡಿಟ್ಕೊಳ್ಳುವಂತಹ ಸಾಮರ್ಥ್ಯ ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ಮಣ್ಣಿನ ರಚನೆ, ಮಣ್ಣಿನ ವಿಧ ಸಾವಯವ ಇಂಗಾಲದ ಅಂಶದ

0: ತುಂಬಾ ಮುಖ್ಯವಾಗಿ ಪಾತ್ರ ವಹಿಸುತ್ತವೆ.
1: ಡಾಕ್ಟರ್ ಸಂಧ್ಯಾ ಅವರೇ, ಈಗ ಈ ಒಂದು ಸಾವಯವ ಇಂಗಾಲದ ವಿಚಾರ ಮಾಡಿದಾಗ ಭೂ ನಿರ್ವಹಣೆ ಕ್ರಮದ ಬಗ್ಗೆ ಇದು ಯಾವ ತರ ಪ್ರಭಾವ ಬೀರುತ್ತೆ?
0: ಅನೇಕ ನಿರ್ವಹಣೆ, ನಮ್ಮ ಮಣ್ಣನ್ನ ಯಾವ ತರ ನಿರ್ವಹಣೆ ಮಾಡ್ತೀವಿ ಅದು ಸಾವಯವ ಇಂಗಾಲದ ಮೇಲೆ, ಅಂಶದ ಮೇಲೆ, ಅಥವಾ ನಮ್ಮ ಮಣ್ಣಿನಲ್ಲಿ ಎಷ್ಟಿದೆ ಅನ್ನೋದ್ರ ಮೇಲೆ ಪ್ರಭಾವ ಬೀರುತ್ತೆ. ಮೊದಲಿಂದಾಗಿ ಸಂರಕ್ಷಣಾ ಉಳುಮೆ ಮಾಡಬೇಕು. ಸಂರಕ್ಷಣಾ ಉಳುಮೆ ಅಂದ್ರೆ ಆದಷ್ಟು ಉಳುಮೆ ಕಡಿಮೆ ಮಾಡಬೇಕು. ಉಳುಮೆ ರಹಿತ ಕೃಷಿಯನ್ನ ಇತ್ತೀಚೆಗೆ ಹೇಳ್ತಾ ಇದ್ದಾರೆ, ಅದು ಮಾಡಿದ್ರು ಅದು ಸಾವಯವ ಇಂಗಾಲನ ಮಾಡುತ್ತೆ. ಹೊದಿಕೆ ಬೆಳೆಗಳ ಬೆಳವಣಿಗೆ ಮಾಡುವಂತದ್ದು, ಕೃಷಿ ಅರಣ್ಯ ಪದ್ಧತಿ, ಸಾವಯವ ಗೊಬ್ಬರ ಅಥವಾ ಕಾಂಪೋಸ್ಟ್ ಬಳಕೆಯನ್ನ ಜಾಸ್ತಿ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಮಣ್ಣಲ್ಲಿ ಸಾವಯವ ಇಂಗಾಲದ ಅಂಶನ ಜಾಸ್ತಿಯನ್ನ ಮಾಡಬಹುದು. ಅದ್ರ ಜೊತೆಗೆ ಮಣ್ಣಿನಲ್ಲಿ ಸಾವಯವ ಇಂಗಾಲವನ್ನು ಹೆಚ್ಚಿಸುವ ವಿಧಾನಗಳು ಯಾವುದು ಅಂತಂದ್ರೆ, ಎಲ್ಲಾ ರೈತರು ಇದನ್ನ ಮಾಡ್ಲೇಬೇಕು ಅಥವಾ ಎಲ್ಲಾ ರೈತರ ಜವಾಬ್ದಾರಿ ಆಗಿದೆ, ಈಗ ಆದ್ಯ ಜವಾಬ್ದಾರಿ ಆಗಿದೆ. ಹವಾಮಾನ ಬದಲಾವಣೆಯನ್ನು ತಡೆಗಟ್ಟೋದಕ್ಕೆ ಜೊತೆಗೆ ಆಹಾರ ಭದ್ರತೆಯನ್ನ ಮಾಡಿದುಕೊಳ್ಳೋಕ್ಕೋಸ್ಕರ ಕೊಟ್ಟಿಗೆ ಗೊಬ್ಬರದ ಬಳಕೆ, ಕಾಂಪೋಸ್ಟ್, ವರ್ಮಿ ಕಾಂಪೋಸ್ಟ್ ನ ಬಳಸುವಂತದ್ದು, ಹಸಿರು ಗೊಬ್ಬರ, ಹೊದಿಕೆ ಬೆಳೆಗಳನ್ನು ಬೆಳೆಯುವಂತದ್ದು, ಆದಷ್ಟು ಉಳುಮೆ ಕಡಿಮೆ ಮಾಡಿ ಕೃಷಿಯನ್ನ ಮಾಡುವಂತದ್ದು, ಬೆಳ ಅವಶೇಷಗಳನ್ನ ಸುಡದೆ ಮಣ್ಣಿನಲ್ಲಿ ಸೇರಿಸುವಂತದ್ದು, ಸುಡುವಂತದ್ದು ತುಂಬಾ ಕೆಟ್ಟದಾಗಿ ಮಾಡ್ತಿರುವಂತ ಒಂದು ಕೆಲಸವಾಗಿದೆ. ಅರಣ್ಯ ನಾಶ ಅಥವಾ ಅತಿಯಾದ ಮೇಯಿಸುವಿಕೆಯನ್ನು ತಡೆಯುವಂತದ್ದು ಒಳ್ಳೆಯದು. ಕೃಷಿ ಅರಣ್ಯ ಪದ್ಧತಿಯನ್ನು ಅನುಸರಿಸೋದು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನ ಮಾಡುವಂತದ್ದು. ಹೀಗಾಗಿ ಅನೇಕ ರೀತಿಯ ಸಂರಕ್ಷಣಾ ಅಥವಾ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶವನ್ನು ಜಾಸ್ತಿ ಮಾಡುವಂತಹ ಅನೇಕ ಕಾರ್ಯಕ್ರಮಗಳು ಅಥವಾ ಕೃಷಿ ಪದ್ಧತಿಗಳನ್ನ ನಾವು ಅಳವಡಿಸಿಕೊಂಡ್ರೆ ಖಂಡಿತವಾಗ್ಲೂ ನಾವು ಒಂದು ಮಣ್ಣಿನಲ್ಲಿನ ಸಾವಯವ ಇಂಗಾಲದ ಅಂಶವನ್ನು ಜಾಸ್ತಿ ಮಾಡಿಕೊಂಡು ಈ ಒಂದು ಕೃಷಿಯನ್ನ ಸಮೃದ್ಧವನ್ನಾಗಿ ಮಾಡಬೇಕು. ಯಾಕೆ ಅಂತಂದ್ರೆ ಸುಸ್ಥಿರ ಕೃಷಿ ಅನ್ನೋದು ಇತ್ತೀಚೆಗೆ ಬರ್ತಿರುವಂತಹ ಒಂದು ಟಾಪಿಕ್ ಆಗಿದೆ. ಸುಸ್ಥಿರ ಕೃಷಿ ಅಂದ್ರೆ ಏನು? ಇವತ್ತು ಅಷ್ಟೇ ಅಲ್ಲ ಕೃಷಿ ಮಾಡುವಂತದ್ದು, ನಾಳೆನೂ ಕೃಷಿ ಮಾಡಬೇಕು ಆ ಜಮೀನಿನಲ್ಲಿ. ಮುಂದಿನ ಪೀಳಿಗೆಗೆ 10 ಎಕರೆ ಜಮೀನು ಇಡೋದು ಇಂಪಾರ್ಟೆಂಟ್ ಅಲ್ಲ, ಮುಖ್ಯ ಅಲ್ಲ. ಆ 10 ಎಕರೆ ಜಮೀನಿನಲ್ಲಿ ಎಷ್ಟು ಭೂಮಿಯಲ್ಲಿ ಕೃಷಿ ಮಾಡಬಹುದಾಗಿದೆ ಅನ್ನೋದು ತುಂಬಾ ಮುಖ್ಯವಾಗಿದೆ.
1: ನೀವು ಬೆಳೆ ಅಂತೂ ನಮ್ ಬೇಕೇ ಬೇಕು,
0: ಆಗೋದಿಲ್ಲ.
1: ಹಾಗಾಗಿ ಬೆಳೆ ಬೆಳೆಯಂಗ ನಮ್ ಭೂಮಿ ಇರ್ಲಿ, ಮುಂಬರುವ ಪೀಳಿಗೆಗೂ ಕೂಡ ಆರೋಗ್ಯಯುತವಾದ ಮಣ್ಣು, ಆರೋಗ್ಯಯುತವಾದ ಒಂದು ನೆಲ ಇದ್ರೆ ಮುಂದಿನ ಪೀಳಿಗೆಯವರು ನಾವು ಹೇಗೆ ಈಗ ಒಳ್ಳೆ ಬೆಳೆ ಬೆಳ್ಕೊಂಡು ನಾವು ಊಟ ಮಾಡ್ತೇವೋ ಮುಂದಿನವರು ಅದೇ ಬೆಳೀತಾರೆ. ಹಾಗಾಗಿ ಮಣ್ಣಿನ ಒಂದು ಸಂರಕ್ಷಣೆ, ಮಣ್ಣಿನ ಸುಧಾರಣೆ ಮಾಡಿಟ್ಟೇ ನಾವು ಹೋಗ್ಬೇಕಾಗತ್ತೆ, ಹೌದಲ್ಲ? ಈಗ ಮಣ್ಣಿನ ಈಗ ಸಾವಯವ ಇಂಗಾಲದಿಂದ ನಮಗೆ ಅನೇಕ ಸಾಮಾಜಿಕ ಮತ್ತು ಆರ್ಥಿಕ ಪ್ರಯೋಜನಗಳು ಕೂಡ ಇವೆ. ಯಾವ ಪ್ರಯೋಜನ ಇವೆ ಅವುಗಳ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟರ್ ಸೌಮ್ಯ ಅವರೇ.
0: ಒಂದು ಏನಂತಂದ್ರೆ, ಮೇನ್ ಆಗಿ ಮುಖ್ಯವಾಗಿ ರಾಸಾಯನಿಕಗಳ ಮೇಲೆ ಅವಲಂಬನೆ ಆಗೋದನ್ನ ನಾವು ಕಡಿಮೆ ಮಾಡಬಹುದಾಗಿದೆ. ರಾಸಾಯನಿಕ ಪದಾರ್ಥಗಳ ಮೇಲೆ ಅವಲಂಬನೆ ಆಗೋದನ್ನ ಕಡಿಮೆ ಮಾಡಬಹುದಾಗಿದೆ. ರೈತರ ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ. ಮತ್ತೆ ಪ್ರೊಡಕ್ಷನ್, ಇವತ್ತಿದು ಒಂದು ಬೆಳೆದಷ್ಟೇ ಅಲ್ಲ, ನಾಳೆ ತೆಗೆಯುವ ಬೆಳೆಯಲ್ಲೂ ನಾವು ಉತ್ಪಾದನೆಯನ್ನ ಮಾಡಬೇಕು. ರೈತರ ಆದಾಯನ ನಾವು ಕಾಪಾಡ್ಕೋಬಹುದಾಗಿದೆ. ಮತ್ತೆ ಕೃಷಿ ಉತ್ಪಾದಕತೆ ಅಥವಾ ಆಹಾರ ಭದ್ರತೆ, ನಮ್ಮ ಈ ಒಂದು ಬೆಳೆಯುತ್ತಿರುವ ಜನಸಂಖ್ಯೆಗೆ ಆಹಾರ ಪೂರೈಸುವುದಂತೂ ಕೃಷಿಯಿಂದಲೇ ಆಗಬೇಕಾಗಿರುವಂತ.
1: ಹಾಗಾಗಿ
0: ಹೌದು,
1: ನೀವು ಭೂಮಿಗೆ ಕೂಡ ನಾವು ಒತ್ತಡನೆ ಹಾಕಬೇಕಾಗುತ್ತೆ.
0: ಹೌದು,
1: ಏ ನಮ್ ಬೆಳೆ ಬೇಕು, ಯಾಕಂದ್ರೆ ನಾವು ಇಷ್ಟು ಜನ ಇದ್ದೇವೆ, ನಮ್ ಬೆಳೆ ಬೇಕಂತ ನಾವು ಒತ್ತಡ ಹಾಕ್ತೇವೆ. ಹಾಗಾಗಿ ಭೂಮಿನೂ ಕೂಡ ತಾಳ್ಕೊಳ್ಳಲ್ಲ.
0: ಹೌದು,
1: ಹಾಗಾಗಿ ನೀವು ಏನು ನಮ್ ಹಿರಿಯರು ಕಾಳಜಿ ವಹಿಸಿದಾರೋ ಅದ್ರ ಎರಡರಷ್ಟು ಬೆಳೆ ನಾವು ತೆಗಿತಾ ಇದ್ದೇವೆ. ಹಾಗಾಗಿ ಇನ್ನೂ ಎರಡರಷ್ಟು ಕಾಳಜಿ ನಾವು ಮಣ್ಣಿನ ಸಂರಕ್ಷಣೆಗೆ ನಾವು ಗಮನ ಕೊಡಬೇಕಾಗಿದೆ.
0: ಅದೇ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ, ಬೆಳೆ ಎರಡರಷ್ಟು ತಗೋತಾ ಇದೀವಿ, ಆದ್ರೆ ಕಾಳಜಿಯನ್ನ ಕಡಿಮೆ ಮಾಡಿದೀವಿ.
1: ಹೌದು,
0: ಆ ಕಾಳಜಿಯನ್ನ ಜಾಸ್ತಿ ಮಾಡ್ತಾ ಹೋದ್ರೆ ಖಂಡಿತವಾಗ್ಲೂ ನಾವು ಒಂದು ಈ ಒಂದು ಹವಾಮಾನ ಬದಲಾವಣೆಯನ್ನ ತಗ್ಗಿಸುವಲ್ಲೂ ನಾವು ಕೆಲಸ ಮಾಡುವುದಾಗಿದೆ. ಆಹಾರದ ಭದ್ರತೆಯನ್ನು ನಾವು ಕಂಡುಕೊಳ್ಳುವಂತದ್ದು, ಮುಖ್ಯವಾಗಿ ಮಣ್ಣಿನಲ್ಲಿ ಸಾವಯವ ಇಂಗಾಲನೆ ಕೆಲಸ ಮಾಡ್ತಾ ಇರುವಂತದ್ದು, ಇದನ್ನ ನಾವು ಜಾಸ್ತಿ ಮಾಡುವಂತದ್ದು ತುಂಬಾ ಎಲ್ಲಾ ರೈತರ ಜವಾಬ್ದಾರಿಯಾಗಿದೆ.
1: ಡಾಕ್ಟರ್ ಸಂಧ್ಯಾ ಅವರು, ಈಗ ನಾವು ಸಾವಯವ ಇಂಗಾಲದ ವಿಷಯ ತೆಗೆದುಕೊಂಡಾಗ ಭವಿಷ್ಯದಲ್ಲಿ ಯಾವ್ಯಾವ ಅವಕಾಶ ಮತ್ತೆ ಸವಾಲು ನಮ್ಮ ಎದುರಿಗೆ ಇರ್ತವೆ?
0: ಹೌದು, ಮಣ್ಣಿನ ವಿಜ್ಞಾನ ಮತ್ತೆ ಮಣ್ಣಿನ ನಿರ್ವಹಣೆಯಲ್ಲಿ ಅದರ ಭವಿಷ್ಯದಲ್ಲಿ ಹಲವಾರು ಹೊಸ ಅವಕಾಶಗಳು ಮತ್ತೆ ಸವಾಲುಗಳಿದಾವೆ. ಏನಂತಂತಂದ್ರೆ, ಮೇಯ್ನ್ ಆಗಿ ಸುಸ್ಥಿರ ಕೃಷಿ ಅಭಿವೃದ್ಧಿ ಮಾಡುವಂತದ್ದು, ಸುಸ್ಥಿರ ಕೃಷಿ ಪದ್ಧತಿಗಳು. ಇವಾಗ ಮಾಡ್ತಿರುವಂತ ಕೃಷಿ ಪದ್ಧತಿಗಳು ಇನ್ನ ಸಾಲ್ತಾ ಇಲ್ಲ, ಇನ್ನ ಸಸ್ಟೈನೇಬಲ್ ಆಗಿ ಮಾಡುವಂತದ್ನ ನಾವು ಅಭಿವೃದ್ಧಿ ಮಾಡಬೇಕಾಗಿರುತ್ತೆ. ನಿಖರ ಕೃಷಿ ತಂತ್ರಜ್ಞಾನಗಳ ಬಳಕೆ, ಪ್ರಿಸಿಷನ್ ಫಾರ್ಮಿಂಗ್ ಅಂತ ಇತ್ತೀಚೆಗೆ ಇಸ್ರೇಲ್ ಮಾದರಿ ಕೃಷಿ ಅಂತೆಲ್ಲ ಕೇಳ್ತಾ ಇರ್ಬೋದು. ಅದರಲ್ಲಿ ಮುಖ್ಯವಾಗಿ ರೈತರು ಇತ್ತೀಚೆಗೆ ಅಳವಡಿಸಿಕೊಂಡಿರುವುದು ಮೇನ್ ಆಗಿ ಹನಿ ನೀರಾವರಿ ಪದ್ಧತಿಯನ್ನು ಒಂದು ಅಳವಡಿಸಿಕೊಂಡಿದ್ದಾರೆ. ಆದ್ರೆ ಕೆಲವೊಂದು ನಿಖರ ಕೃಷಿ, ಮಣ್ಣು ಪರೀಕ್ಷೆ ಯಾರು ಮಾಡಿಸ್ತಾ ಇಲ್ಲ, ತುಂಬಾ ರೈತರು ಮಾಡಿಸ್ತಾ ಇಲ್ಲ. ನಿಖರ ಕೃಷಿಯಲ್ಲಿ ಇರುವಂತಹ ಒಂದು ಅದು ತಂತ್ರಜ್ಞಾನ ಯಾವುದು, ಮಣ್ಣು ಪರೀಕ್ಷೆ ಮಾಡಿಸಿ ಎಷ್ಟು ಬೇಕೋ ಅಷ್ಟನ್ನೇ ರಾಸಾಯನಿಕ ಗೊಬ್ಬರದ ಮೂಲಕ ಪೂರೈಕೆ ಮಾಡುವಂತದ್ದು. ಮತ್ತೆ ಹವಾಮಾನ

0: ನಾವು ಯಾವುದೇ ದಿಟ್ಟಿನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಆಗಿರ್ಬೋದು, ಕೀಟಗಳ ನಿರ್ವಹಣೆ ಆಗ್ಬೋದು, ರೋಗಗಳ ನಿರ್ವಹಣೆ ಆಗ್ಬೋದು, ಸಮಗ್ರ ನಿರ್ವಹಣೆಯನ್ನು ನಾವು ಕೈಗೊಳ್ಳೋದು, ಸಮಗ್ರ ಕೃಷಿ ಪದ್ಧತಿಯನ್ನು ಕೈಗೊಳ್ಳೋದೇ ಇದಕ್ಕೆ ಮುಖ್ಯ ಒಂದು ಉತ್ತರವಾಗಿರ್ಬೋದು, ಅಥವಾ ಅದರಲ್ಲಿ ಅಭಿವೃದ್ಧಿಯನ್ನು ನಾವು ಮಾಡುವಂಥದ್ದು ನಮ್ಮ ಮುಂದಿರುವ ಅವಕಾಶ ಮತ್ತು ಸವಾಲುಗಳು ಆಗಿದ್ದಾವೆ.
1: ಡಾಕ್ಟರ್ ಸಂಧ್ಯಾ ಅವರೇ, ಈಗ ತಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಈ ಸಾವಯವ ಇಂಗಾಲದ ವಿಷಯದ ಕುರಿತು ಯಾವ ತರ ಒಂದು ಸಂಶೋಧನೆ ಏನಾದರೂ ನಡೀತಿದೆಯಾ? ಹೆಂಗೆ
0: ಇವಾಗ ಇತ್ತೀಚಿನ ದಿನಗಳಲ್ಲಿ ಕೃಷಿ ಅವಶೇಷಗಳು ಅಂತ ಹೇಳಿದ್ರೆ ಬೆಳೆಗಳ ಉಳಿಕೆಗಳನ್ನ ಜಾಸ್ತಿ ಸುಡ್ತಾ ಇದ್ದಾರೆ, ಅದನ್ನ ನಾವು ಯಾವ ತರ ಕನ್ವರ್ಟ್ ಮಾಡಿ ಆರ್ಗ್ಯಾನಿಕ್ ಆಗಿ ಅಥವಾ ಸಾವಯವವಾಗಿ ಮಣ್ಣಿಗೆ ಕೊಡಬಹುದು ಅನ್ನೋದನ್ನ ಒಂದು ಇತ್ತೀಚೆಗೆ ಬರ್ತಿರುವಂತ ಬಯೋಚಾರ್ ಅನ್ನೋದು ಒಂದು ವಿಷಯ ಬರ್ತಾ ಇದೆ. ಬಯೋಚಾರ್ ಅಂತಂದ್ರೆ ಬೆಳೆ ಉಳಿಕೆಗಳನ್ನ ಸುಟ್ಬಿಟ್ಟು ಅದು ಬೂದಿ ಆಗೋದಕ್ಕಿಂತ ಮುಂಚೆ ಕಪ್ಪು ಇಂಗಾಲನ ಮಣ್ಣಿಗೆ ಸೇರಿಸುವಂತದ್ದು. ಸುಡೋದರ ಬದಲು ನಾವು ಇಂಗಾಲವನ್ನ ಮಾಡಿ ಡೈರೆಕ್ಟ್ ಆಗಿ ಮಣ್ಣಿಗೆ ಸೇರಿಸುವಂತದ್ದು. ಎರಡನೇದು ಹಸಿರೆಲೆ ಗೊಬ್ಬರಗಳು. ಮುಖ್ಯವಾಗಿ ನಮ್ಮ ವಿಶ್ವವಿದ್ಯಾಲಯದ ಕಡೆಯಿಂದ ಹಸಿರೆಲೆ ಗೊಬ್ಬರಗಳನ್ನ ಬೆಳೆಸೋದಕ್ಕೆ ತುಂಬಾ ಪ್ರಮುಖವಾಗಿ ಉತ್ತೇಜನ ನೀಡಲಾಗ್ತಿದೆ. ಇನ್ನೊಂದು ಮುಖ್ಯವಾಗಿ ಅಂತಂದ್ರೆ ಎರೆಹುಳು ಗೊಬ್ಬರಗಳ ಬಳಕೆಯನ್ನ ಮಾಡುವಂತದ್ದು. ಅನೇಕ ರೀತಿಯ ಸಾವಯವ ಮೂಲಗಳಾಗಿರುವಂತಹ ಪೋಷಕಾಂಶಗಳನ್ನ ಬಳಕೆ ಮಾಡಿ ನಮ್ಮ ಕೃಷಿಯಲ್ಲಿ ಯಾವ ತರ ಅಭಿವೃದ್ಧಿ ಮಾಡಬಹುದು, ಇಳುವರಿಯನ್ನ ಕಾಪಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಅನೇಕ ಸಂಶೋಧನೆಗಳು ಅಥವಾ ಕೆಲಸಗಳು ನಡೀತಾ ಇದ್ದಾವೆ. ಅದನ್ನ ಅದಷ್ಟು ಸಂಶೋಧನೆಗಳು ತಂತ್ರಜ್ಞಾನಗಳು ಆಲ್ರೆಡಿ ರೈತರಿಗೆ ತಲುಪಿದ್ದಾವೆ. ಅದನ್ನ ಎಲ್ಲಾ ರೈತರು ಅದನ್ನ ಅಳವಡಿಸಿಕೊಳ್ಬೇಕು ಅನ್ನೋದೇ ನಮ್ಮ ಮನವಿಯಾಗಿದೆ.
1: ಹೇಳ್ಬೇಕಂದ್ರೆ ಈಗ ಸಾವಯವ ಇಂಗಾಲ ಇದನ್ನ ನೀವು ಒಳ್ಳೆ ತರ ಉಪಯೋಗ ಮಾಡ್ಕೊಳ್ಳೋದ್ರಿಂದ ಈ ಬರ ಸಂದರ್ಭದಲ್ಲಿ ಅಥವಾ ಮಳೆ ಬರದ ಸಂದರ್ಭದಲ್ಲಿ ಈ ಒಂದು ಕ್ರಮಗಳು ನಮ್ಮ ರೈತರಿಗೆ ನೆರವಿಗೆ ಬರ್ತವೆ. ಯಾವುದೇ ಕಾರಣಕ್ಕೂ ರೈತರು ಬೆಳೆ ಬೆಳಿಬೇಕು ಅಂತ ಒತ್ತಡದಲ್ಲಿ ಇದ್ದಾಗ ಕಡಿಮೆ ನೀರು ಇದ್ರೂ ಸಾಕು, ಅವರು ಬೆಳೆ ಬೆಳ್ಕೋಬಹುದು. ಮತ್ತೆ ಉತ್ತಮ ಬೆಳೆ ಫಸಲು ಕೂಡ ತಮಗೆ ಸಿಗುತ್ತೆ. ಹೌದಲ್ಲ, ತುಂಬಾ ಸಂತೋಷ ಡಾಕ್ಟರ್ ಸಂಧ್ಯಾ ಕೆ ಅವರೇ. ಪ್ರಸ್ತುತ ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಯಾಗಿ ನಮ್ಮ ರೈತ ಬಾಂಧವರಿಗೆ ಸಾವಯವ ಇಂಗಾಲ ಇದರ ಮಹತ್ವ ಮತ್ತೆ ಇದರ ಮಾಡೋದ್ರಿಂದ ತಮಗೆ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅನ್ನೋ ವಿಷಯ ಕುರಿತು ಸಂಕ್ಷಿಪ್ತ ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಬಯಸ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳಿ.
0: ನನ್ನ ದೂರವಾಣಿ ಸಂಖ್ಯೆ 9686851307. ಇಂಗ್ಲಿಷ್ ನಲ್ಲಿ ಹೇಳಿದ್ರೆ 9686851307.
1: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.

ರೈತ ಬಂಧುವರೆ, ಕೃಷಿ ರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಚನ್ನಪಟ್ಟಣ ತಾಲೂಕು ಬೇವೂರಿನ ಗೌರಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳನ್ನು ಕೇಳೋಣ.

ಈಗ ಸಮಯ 7:20. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಸಿದ್ದನೂರು ತಾಲೂಕಿನ ಬಳಗನೂರು ಗ್ರಾಮದ ಅಮ್ರಮ್ಮ, ದುಮಖಂಡಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಮೊದಲಿಗೊಂದು ಪ್ರಾಕಟಣೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಹೆಣ್ಣು ಮಕ್ಕಳ ಆರೋಗ್ಯವೇ ಮನೆಯ ಸಂಭ್ರಮ. ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯ ಕಾಪಾಡುವುದು ನಾಚಿಕೆಯ ವಿಷಯವಲ್ಲ, ಅದು ಪ್ರತಿ ಹೆಣ್ಣಿನ ಹಕ್ಕು. ಈ ಹಕ್ಕು

0: ಗೌರವಿಸಲು ನಮ್ಮ ಸರ್ಕಾರ ಶುಚಿ ಮತ್ತು ಮೈತ್ರಿ ಯೋಜನೆಯನ್ನು ಜಾರಿಗೆ ತಂದಿದೆ. ಋತುಚಕ್ರದ ಅವಧಿಯಲ್ಲಿ ಸರಿಯಾದ ನೈರ್ಮಲ್ಯದ ಸೌಲಭ್ಯವಿಲ್ಲದೆ ಯಾವೊಬ್ಬ ವಿದ್ಯಾರ್ಥಿನಿಯೂ ತನ್ನ ಓದಿನಿಂದ ಅಥವಾ ಕನಸುಗಳಿಂದ ವಂಚಿತರಾಗಬಾರದು. ಇದಕ್ಕಾಗಿ ಶುಚಿ ಯೋಜನೆಯಡಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಹಾಗೂ ಮೈತ್ರಿ ಮುಟ್ಟಿನ ಕಪ್ಗಳನ್ನು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಉಚಿತವಾಗಿ ವಿತರಿಸಲಾಗುತ್ತಿದೆ. ಈ ಯೋಜನೆ ಅಡಿ 19 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು, 10 ಲಕ್ಷ ಮುಟ್ಟಿನ ಕಪ್ಗಳನ್ನು ಕೂಡ ಮೈತ್ರಿ ಯೋಜನೆ ಅಡಿ ವಿತರಿಸಲಾಗುತ್ತಿದೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ವಿದೇಶದಲ್ಲಿರುವ ನಿಮ್ಮವರ ಆರೋಗ್ಯದ ಕಾಳಜಿಗೆ ಅಂಚೆ ಇಲಾಖೆಯ ವಿಶ್ವಾಸಾರ್ಹ ಬೆಂಬಲ. ಆಯುರ್ವೇದ, ಹೋಮಿಯೋಪತಿ ಸೇರಿದಂತೆ ವಿವಿಧ ಔಷಧಿಗಳನ್ನು 150 ಕ್ಕೂ ಹೆಚ್ಚು ದೇಶಗಳಿಗೆ ಸುಲಭವಾಗಿ ಹಾಗೂ ಕೈಗೆಟಕುವ ದರದಲ್ಲಿ ಕಳುಹಿಸಬಹುದು. ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಮತ್ತು ಔಷಧಿ ಬಿಲ್ ನೀಡಿದರೆ ಸಾಕು.
1: ಹೆಡ್ ಪೋಸ್ಟ್ ಆಫೀಸ್ಗೆ ಹೋಗುವ ಅಗತ್ಯವಿಲ್ಲ. ನಿಮ್ಮ ಸಮೀಪದ ಅಂಚೆ ಕಚೇರಿಯಲ್ಲೇ ಬುಕಿಂಗ್ ಸೌಲಭ್ಯ ಲಭ್ಯ. ದರಗಳ ವಿವರಕ್ಕಾಗಿ ಡಾಕ್ ಸೇವಾ ಆಪ್ ಪರಿಶೀಲಿಸಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.

ಮಾಡಿದ, ಅಭಿಮಾನ ಮುಚ್ಚದಕ ಕದಿರು ಮಾಡಿದ, ಪಾಪ ಪುಣ್ಯ ತೂಗ ತ್ರಾಸು ಮಾಡಿದ. ಹಿಂಗ ಬೇಕಾದ ಯುದ್ಧ ಮಾಡಿ ಸೃಷ್ಟಿ ಸಾಗಿ

ಪುಷ್ಪಗಳಿಂದ ಮೂರ್ಜಗನ್ಮಾತೆಯೇ, ಅಮರಾದೀಶುರರಿಂದ ಅಭಿವಂದಿತೆ ನಿನ್ನ ಚರಣಾಂಬುಜವ ತೊರೆ, ಪಾವನ ಮಾಡೆನ್ನ ಪೂಜಿಪೆನೆ ನಿನ್ನ ಅಂಬುಜಾಕ್ಷಿಯ, ನಿನಗೆ ಚಿನ್ನದ ಕುಂಭದಿಂದ ಅಭಿಷೇಕ.

ಪೀತಾಂಬರವನುಟ್ಟು ಸರ್ವಾಭರಣವಿಟ್ಟು ವರಮಣಿ ಮಂಟಪಕ್ಕೆ ಬಾರೇ ನಾರಾಯಣೆ ಪೂಜಿಪೆನೆ ನಿನ್ನ ಅಗ್ರಪಾದ ಚಮನ ಮದಪರ್ಗದಿಂದಲಿ ಅಗ್ರ ಪೂಜೆಯ ಗೈವೇ ಸಮುದ್ರ ಸುತಳೆ ಶ್ರದ್ಧಾದ ಮನಸ್ಸಿನಲ್ಲಿ ಶುಭ್ರ ವಸ್ತವ ನಿನಗೆ ಅರ್ಪಿಸುವೆ ನಮ್ಮ ಪೂಜಿಪೆನೆ ನಿನ್ನ ಅರಶಿಣ ಕುಂಕುಮ ಕರದಲ್ಲಿ ಪಿಡಿದೆತ್ತಿ ಹರುಷದಿಂದೆರಗಿಸುವೆ ವರಮಹಾಲಕ್ಷ್ಮಿಯೇ ವರಗಳ ನೀಡೆಂದು ಸಿರಬಾಗಿ ನಮಿಸುವೆ ಕರವೀರ ನಿಲಯಳೆ ಪೂಜಿಪೆನೆ ನಿನ್ನ ಮಲ್ಲಿಗೆ ಕೇದಿಗೆ ಕೊಲ್ಲಾರ ಪುಷ್ಪಗಳ ಎಲ್ಲ ಸಮರ್ಪಿಸುವೆ ಬಲ್ಲಿದ ಭಕ್ತರ ಭಿಕ್ಷೆಯ ಸಲ್ಲಿಸಲು ಒಲ್ಲೆಂದು ವೈಕುಂಠ ಕೊಲ್ಲಾಪುರದಲ್ಲಿ ಇರುವೆ.

ಇದುವರೆಗೆ ಸಿಂಧನೂರ್ ತಾಲೂಕಿನ ಬಳಗನೂರು ಗ್ರಾಮದ ಅಂಬ್ರಮ್ಮ ಧುಮಕುಂಡಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಆಲಿಸಿದರೆ ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು.

ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಈಗ ಸಮಯವಾಗುತ್ತಲಿದೆ. 7:34 ಮೊದಲಿಗೆ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಸುದ್ದಿವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ. ಜನಕೇಂದ್ರಿತ ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ. ದೆಹಲಿ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಆರೋಪ. ಉನ್ನತ ಮಟ್ಟದ ಸಮಿತಿ ರಚಿಸಿದ ಸುಪ್ರೀಂಕೋರ್ಟ್. ಷರತ್ತುಗಳನ್ನು ಅಮೆರಿಕ ಈಡೇರಿಸುವವರೆಗೂ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರ ನಿರ್ಬಂಧ, ಇರಾನ್ ಸ್ಪಷ್ಟನೆ. 2025ರ ರಾಷ್ಟೀಯ ಕ್ರೀಡಾ ಪ್ರಶಸ್ತಿ ಪ್ರಕಟ. ಗಾಯತ್ರಿ ಗೋಪಿಚಂದ್ ಸೇರಿ 17 ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ಘೋಷಣೆ. ವಾರ್ತೆಗಳ ವಿವರ. ಜನಕೇಂದ್ರಿತ ಮತ್ತು ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ ನೀಡಿದೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ಇಂದು ನಡೆದ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯಲ್ಲಿ ಸದಸ್ಯ ರಾಷ್ಟಗಳ ಸಚಿವರು, ಹಿರಿಯ ಅಧಿಕಾರಿಗಳು, ನೀತಿ ನಿರೂಪಕರು ಮತ್ತು ತಜ್ಞರು ಚರ್ಚೆಯಲ್ಲಿ ಭಾಗವಹಿಸಿದ್ದರು. ಕೇಂದ್ರ ಪರಿಸರ ಅರಣ್ಯ

0: ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಮಾತನಾಡಿದ ಅವರು, ಮಾನವೀಯತೆ ಮೊದಲು ಎಂಬ ವಿಧಾನವನ್ನು ಅನುಸರಿಸಿ ಸುಸ್ಥಿರ ಭೂಮಿಯನ್ನು ನಿರ್ಮಿಸುವ ಕಡೆಗೆ ನೀತಿ, ತಂತ್ರಜ್ಞಾನ ಮತ್ತು ಸಾರ್ವಜನಿಕ ಭಾಗವಹಿಸುವಿಕೆ ಅಗತ್ಯವಾಗಿದೆ ಎಂದು ಪ್ರತಿಪಾದಿಸಿದರು. 2005 ಮತ್ತು 2022 ನಡುವೆ ಭಾರತ ಮಾಲಿನ್ಯ ಹೊರಸೂಸುವಿಕೆಯ ತೀವ್ರತೆಯನ್ನು ಶೇಕಡ 37% ತಗ್ಗಿಸಿದೆ. ಭಾರತದ ಒಟ್ಟು ವಿದ್ಯುತ್ ಸಾಮರ್ಥ್ಯದ ಅರ್ಧಕ್ಕಿಂತ ಹೆಚ್ಚು ಈಗ ಶುದ್ಧ ಇಂಧನ ಮೂಲಗಳಿಂದಾಗಿದೆ ಎಂದು ಅವರು ತಿಳಿಸಿದರು. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯಲ್ಲಿ ಮುಕ್ತ, ರಚನಾತ್ಮಕ ಮತ್ತು ಒಮ್ಮತ ಆಧಾರಿತ ಸಂವಾದ ನಡೆಸಲು ದೇಶ ಬದ್ಧವಾಗಿದೆ. ಎಲ್ಲಾ ಸದಸ್ಯ ರಾಷ್ಟ್ರಗಳ ದೃಷ್ಟಿಕೋನಗಳು ಮತ್ತು ಕೊಡುಗೆಗಳನ್ನು ಭಾರತ ಗೌರವಿಸುತ್ತಿದೆ ಎಂದು ಸಚಿವ ಭೂಪೇಂದ್ರ ಯಾದವ್ ಹೇಳಿದರು. ಇತ್ತೀಚೆಗೆ ದೆಹಲಿಯಲ್ಲಿ ಪ್ರತಿಭಟನಾಕಾರರ ಮೇಲಿನ ಪೊಲೀಸ್ ಬಲಪ್ರಯೋಗದ ಆರೋಪಗಳನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಮತ್ತು ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು, ನಿವೃತ್ತ ಡಿಜಿಪಿ ಮತ್ತು ಸಿಬಿಐನ ಮಾಜಿ ನಿರ್ದೇಶಕರನ್ನು ಒಳಗೊಂಡ ಉನ್ನತ ಸಮಿತಿ ರಚಿಸುವುದಾಗಿ ಸುಪ್ರೀಂಕೋರ್ಟ್ ಇಂದು ತಿಳಿಸಿದೆ. ಸಮಿತಿಯಲ್ಲಿ ಇರಬೇಕಾದ ಇತರ ಸದಸ್ಯರ ಕುರಿತು ವಿವಿಧ ಪಕ್ಷಗಳಿಂದ ಸಲಹೆಗಳನ್ನು ಸ್ವೀಕರಿಸಿದ ನಂತರ ಸಮಿತಿ ರಚಿಸುವ ಆದೇಶವನ್ನು ನಾಳೆ ನೀಡಲಾಗುವುದು ಎಂದು ನ್ಯಾಯಪೀಠ ತಿಳಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜೆ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠ ಜುಲೈ 21 ದೆಹಲಿಯಲ್ಲಿ ನಡೆದ ಸಂಸತ್ ಚಲೋ ಪ್ರತಿಭಟನೆಯ ಸಂದರ್ಭದಲ್ಲಿ ನಡೆದಿದೆ ಎನ್ನಲಾದ ಹಿಂಸಾಚಾರದ ಕುರಿತು ಸಿಸಿಟಿವಿ ಮತ್ತು ವಿಡಿಯೋ ದೃಶ್ಯಾವಳಿಗಳನ್ನು ಪರಿಶೀಲನೆಗಾಗಿ ಸಮಿತಿಗೆ ಹಸ್ತಾಂತರಿಸುವಂತೆ ನಿರ್ದೇಶಿಸಿದೆ. ದೇಶದಲ್ಲಿ 3 ಕೋಟಿ ಲಖ್ಪತಿ ದೀದಿಗಳನ್ನು ಸೃಷ್ಟಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನ ಈಡೇರಿದೆ. ಅಲ್ಲದೆ ಈಗ ಸರ್ಕಾರ ಹೆಚ್ಚುವರಿಯಾಗಿ 3 ಕೋಟಿ ಲಖ್ಪತಿ ದೀದಿಗಳನ್ನು ಸೃಜಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಕೃಷಿ, ರೈತ ಕಲ್ಯಾಣ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ರಾಜಸ್ಥಾನದ ಬರಾನ್ನಲ್ಲಿ ಇಂದು 1,258 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿದ ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಸ್ವಯಂ ಉದ್ಯೋಗವನ್ನು ಬೆಂಬಲಿಸಲು ಮಹಿಳೆಯರಿಗೆ ಇದುವರೆಗೆ 13,461 ಕೋಟಿ ರೂಪಾಯಿಗಳನ್ನು ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಗ್ರಾಮೀಣ ಪ್ರದೇಶದ ಬಡ ಕುಟುಂಬಗಳು ತಮ್ಮದೇ ಸ್ವಂತ ಮನೆಯನ್ನು ಹೊಂದಲು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಹಲವಾರು ಬದಲಾವಣೆಗಳನ್ನು ಪರಿಚಯಿಸಲಾಗಿದೆ. ಪರಿಷ್ಕೃತ ನಿಬಂಧನೆಗಳ ಅಡಿಯಲ್ಲಿ ದ್ವಿಚಕ್ರ ವಾಹನ ಹೊಂದಿರುವ ಮಹಿಳೆಯರು ಮತ್ತು ಮಾಸಿಕ 15,000 ರೂಪಾಯಿ ಗಳಿಸುವವರು ಸಹ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಅಲ್ಲದೆ ನೀರಾವರಿ ಅಲ್ಲದ 5 ಎಕರೆ ಭೂಮಿ ಅಥವಾ 2.5 ಎಕರೆ ನೀರಾವರಿ ಭೂಮಿ ಹೊಂದಿರುವ ರೈತರು ಸಹ ಮನೆ ನಿರ್ಮಾಣಕ್ಕೆ ಆರ್ಥಿಕ ಸಹಾಯ ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ವಿವರಿಸಿದ್ದಾರೆ. ಯುದ್ಧದ ವಿಕಸನಗೊಳ್ಳುತ್ತಿರುವ ಸ್ವರೂಪವು ಸಶಸ್ತ್ರ ಪಡೆಗಳಿಗೆ ಉದಯೋನ್ಮುಖ ತಂತ್ರಜ್ಞಾನಗಳ ತ್ವರಿತ ಹೊಂದಾಣಿಕೆ ಮತ್ತು ಏಕೀಕರಣವನ್ನು ಕಡ್ಡಾಯಗೊಳಿಸಿದೆ ಎಂದು ಭಾರತೀಯ ಸೇನಾ ಉಪಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ರಾಹುಲ್ ಆರ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿಂದು ಭಾರತೀಯ ಸೇನೆ ಆಯೋಜಿಸಿದ್ದ ಕಣ್ಗಾವಲು ಮತ್ತು ಎಲೆಕ್ಟ್ರೋ ಆಪ್ಟಿಕ್ಸ್ ಕುರಿತ ಸಂವಾದ ಉದ್ದೇಶಿಸಿ ಮಾತನಾಡಿದ ಅವರು, ಯುದ್ಧವು ವಿಶೇಷವಾಗಿ 2020 ತ್ವರಿತ ಮತ್ತು ತೀವ್ರ ರೂಪಾಂತರಕ್ಕೆ ಒಳಗಾಗಿದೆ ಎಂದರು. ಉತ್ತರ ಪ್ರದೇಶ, ಪಂಜಾಬ್ ಮತ್ತು ಗುಜರಾತ್ಗೆ ನೂತನ ರಾಜ್ಯ ಉಸ್ತುವಾರಿಗಳನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ನೇಮಿಸಿದ್ದಾರೆ. ವಿನೋದ್ ತಾವಡೆ ಅವರನ್ನು ಉತ್ತರ ಪ್ರದೇಶದ ಉಸ್ತುವಾರಿಯಾಗಿ ಹಾಗೂ ಜಗದೀಶ್ ಈಶ್ವರ ಭಾಯಿ ಅವರನ್ನು ಸಹ ಪ್ರಭಾರಿಯಾಗಿ ನೇಮಿಸಲಾಗಿದೆ. ಡಾ ಸತೀಶ್ ಪೂನಿಯಾ ಅವರನ್ನು ಪಂಜಾಬ್ನ ಉಸ್ತುವಾರಿಯಾಗಿ ಹಾಗೂ ತರುಣ್ ಚುಗ್ ಅವರನ್ನು ಗುಜರಾತ್ನ ಉಸ್ತುವಾರಿಯಾಗಿ ನೇಮಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದೊಂದಿಗೆ ಸಹಿ ಮಾಡಲಾದ 14 ಅಂಶಗಳ ತಿಳುವಳಿಕೆ ಒಪ್ಪಂದದ ಎಲ್ಲಾ ಷರತ್ತುಗಳನ್ನು ಸಂಪೂರ್ಣವಾಗಿ ಈಡೇರಿಸುವವರೆಗೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರವನ್ನು ನಿರ್ಬಂಧಿಸಲಾಗುವುದು ಎಂದು ಇರಾನ್ ಸ್ಪಷ್ಟಪಡಿಸಿದೆ. ತನ್ನ ಮೇಲಿನ ವಿದೇಶಿ ನಿರ್ಬಂಧಗಳನ್ನು ಸಂಪೂರ್ಣವಾಗಿ ಹಿಂಪಡೆಯಬೇಕು ಹಾಗೂ ಮಿಲಿಟರಿ ಕಾರ್ಯಾಚರಣೆಗಳನ್ನು ತಕ್ಷಣವೇ ನಿಲ್ಲಿಸಬೇಕು ಎಂದು ಇರಾನ್ ಷರತ್ತು ವಿಧಿಸಿದೆ. ಈ ಷರತ್ತುಗಳು ಈಡೇರಿದರೆ ಮಾತ್ರ ಜಲಸಂಧಿಯನ್ನು ಮುಕ್ತಗೊಳಿಸುವುದಾಗಿ ಇರಾನ್

ಅಂತಿಳಿಸಿದೆ. ನವದೆಹಲಿಯ ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ರಾಷ್ಟೀಯ ಗೀತೆ ವಂದೇ ಮಾತರಂಗೆ ಅಗೌರವ ತೋರಿದ್ದಕ್ಕಾಗಿ ಬಿಜೆಪಿ ಇಂದು ಕಾಂಗ್ರೆಸ್ ಪಕ್ಷವನ್ನು ತರಾಟೆಗೆ ತೆಗೆದುಕೊಂಡಿದೆ. ನವದೆಹಲಿಯಲ್ಲಿಂದು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ವಕ್ತಾರ ರವಿಶಂಕರ್ ಪ್ರಸಾದ್, ರಾಷ್ಟೀಯ ಗೀತೆಯನ್ನು ಗೌರವಿಸಲು ಸಾಧ್ಯವಾಗದಿದ್ದಾಗ ಸ್ವಾತಂತ್ರ್ಯ ಚಳವಳಿಯ ರಕ್ಷಕರಾಗಿ ಏಕಸ್ವಾಮ್ಯವನ್ನು ಪ್ರತಿಪಾದಿಸುವುದನ್ನು ಕಾಂಗ್ರೆಸ್ ಪಕ್ಷ ನಿಲ್ಲಿಸಬೇಕು ಎಂದು ಹೇಳಿದ್ದಾರೆ. ಭಾರತೀಯ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರ ಯುಐಡಿಎಐ ದೇಶಾದ್ಯಂತ ಶಾಲಾ ಮಕ್ಕಳಿಗೆ 2 ಕೋಟಿಗೂ ಹೆಚ್ಚು ಬಯೋಮೆಟ್ರಿಕ್ ನವೀಕರಣಗಳನ್ನು ಪೂರ್ಣಗೊಳಿಸುವ ಮೂಲಕ ಕಡ್ಡಾಯ ಬಯೋಮೆಟ್ರಿಕ್ ನವೀಕರಣಗಳಿಗಾಗಿ ತನ್ನ ರಾಷ್ಟ್ರವ್ಯಾಪಿ ಅಭಿಯಾನದಲ್ಲಿ ಪ್ರಮುಖ ಮೈಲುಗಲ್ಲು ಸಾಧಿಸಿದೆ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಪ್ರಾರಂಭಿಸಲಾದ ವಿಶೇಷ ಅಭಿಯಾನ ಈಗ 156,000ಕ್ಕೂ ಹೆಚ್ಚು ಶಾಲೆಗಳನ್ನು ಒಳಗೊಂಡಿದೆ. ಶಾಲಾ ಮಕ್ಕಳು ತಮ್ಮ ಆಧಾರ್ ಬಯೋಮೆಟ್ರಿಕ್ ಅನ್ನು ಪೂರ್ಣಗೊಳಿಸಲು ಇದು ಅನುವು ಮಾಡಿಕೊಡುತ್ತದೆ. ಜೈಲಿನಲ್ಲಿರುವ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರನ್ನು ಮುಂದಿನ ಕೆಲವು ದಿನಗಳಲ್ಲಿ ಸಮಗ್ರ ವೈದ್ಯಕೀಯ ಪರೀಕ್ಷೆಗಾಗಿ ಇಸ್ಲಾಮಾಬಾದ್ನ ಶಿಫಾ ಅಂತಾರಾಷ್ಟೀಯ ಆಸ್ಪತ್ರೆಗೆ ವರ್ಗಾಯಿಸುವಂತೆ ಪಾಕಿಸ್ತಾನ ಸುಪ್ರೀಂಕೋರ್ಟ್ ಇಂದು ಅಧಿಕಾರಿಗಳಿಗೆ ಆದೇಶಿಸಿದೆ. ಕೇಂದ್ರ ಸರ್ಕಾರ 2025ರ ರಾಷ್ಟೀಯ ಕ್ರೀಡಾ ಪ್ರಶಸ್ತಿಗಳನ್ನು ಘೋಷಿಸಿದೆ. ಮಹಿಳಾ ಬ್ಯಾಡ್ಮಿಂಟನ್ ಡಬಲ್ಸ್ ಜೋಡಿ ತ್ರಿಷಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಸೇರಿದಂತೆ ವಿವಿಧ ವಿಭಾಗಗಳಲ್ಲಿ ಒಟ್ಟು 17 ಕ್ರೀಡಾಪಟುಗಳಿಗೆ ಅತ್ಯುತ್ತಮ ಪ್ರದರ್ಶನಕ್ಕಾಗಿ ಅರ್ಜುನ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಹಿರಿಯ ಫುಟ್ಬಾಲ್ ಆಟಗಾರ ಇಸಯ್ಯ ಅರುಮೈನಾ ಯಗಂ ಅವರಿಗೆ ಜೀವಮಾನದ ಸಾಧನೆಗಾಗಿ ಅರ್ಜುನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಅಥ್ಲೆಟಿಕ್ಸ್ ತರಬೇತುದಾರ ಪರ್ವೀನ್ ಸಿಂಗ್, ಬಾಕ್ಸಿಂಗ್ ತರಬೇತುದಾರ ಚೋಟೆಲಾಲ್ ಯಾದವ್ ಮತ್ತು ಶೂಟಿಂಗ್ ತರಬೇತುದಾರರಾದ ನೇಹಾ ನಂದಕುಮಾರ್ ಚೌಹಾಣ್ ಅವರು ದ್ರೋಣಾಚಾರ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದೇ ವೇಳೆ ಪುಣೆಯ ಆರ್ಮಿ ಪ್ಯಾರಾಲಿಂಪಿಕ್ ನೋಡ್ಗೆ ರಾಷ್ಟೀಯ ಖೇಲ್ ಪ್ರೋತ್ಸಾಹನ್ ಪುರಸ್ಕಾರ ನೀಡಿ ಗೌರವಿಸಲಾಗುವುದು ಎಂದು ಕೇಂದ್ರ ಯುವ ವ್ಯವಹಾರಗಳ ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಶ್ರೀಲಂಕಾ ಗಾಲೆ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಭಾರತದ ವಿರುದ್ದದ ಸರಣಿಯ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನದ ಆಟದ ಅಂತ್ಯಕ್ಕೆ ತನ್ನ 2ನೇ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 4 ವಿಕೆಟ್ ನಷ್ಟಕ್ಕೆ 84 ರನ್ ಗಳಿಸಿದೆ. ಈ ಮೂಲಕ 288 ರನ್ಗಳ ಹಿನ್ನಡೆಯಲ್ಲಿದೆ. ಅಂತಿಮ ದಿನದಾಟ ನಾಳೆ ಮುಂದುವರೆಯಲಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಶ್ರೀಲಂಕಾ 284 ರನ್ ಗಳಿಸಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 462 ಹಾಗೂ 2ನೇ ಇನ್ನಿಂಗ್ಸ್ನಲ್ಲಿ 193 ರನ್ ಗಳಿಸಿದೆ. ಶ್ರೀಲಂಕಾ ವಿರುದ್ದದ ಮೊದಲ ಟೆಸ್ಟ್ ಪಂದ್ಯದ 4ನೇ ದಿನದಂದು ವಿಕೆಟ್ ಕೀಪರ್ ಮತ್ತು ಬ್ಯಾಟರ್ ರಿಷಭ್ ಪಂತ್ ಟೆಸ್ಟ್ ಕ್ರಿಕೆಟ್ನಲ್ಲಿ 100 ಸಿಕ್ಸರ್ಗಳನ್ನು ಸಿಡಿಸಿದ ಮೊದಲ ಭಾರತೀಯ ಮತ್ತು ವಿಶ್ವದ 4ನೇ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ನವದೆಹಲಿಯ ಇಂದಿರಾಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಬಿಡಬ್ಲ್ಯೂಎಫ್ ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಉನ್ನತಿ ಹೂಡಾ ಅವರು ಮ್ಯಾನ್ಮಾರ್ನ ಥೇಟ್ ತುಜಾರ್ ಅವರನ್ನು ನೇರ ಸೆಟ್ಗಳಿಂದ ಸೋಲಿಸುವ ಮೂಲಕ ಮಹಿಳಾ ಸಿಂಗಲ್ಸ್ ವಿಭಾಗದ 2ನೇ ಸುತ್ತಿಗೆ ಮುನ್ನಡೆದಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆ, ಜನಕೇಂದ್ರಿತ ಅನುಷ್ಠಾನ ಆಧಾರಿತ ಪರಿಸರ ಸಂರಕ್ಷಣೆಗೆ ಭಾರತ ಕರೆ. ದೆಹಲಿ ಪ್ರತಿಭಟನೆ ವೇಳೆ ಪೊಲೀಸ್ ಬಲಪ್ರಯೋಗ ಆರೋಪ, ಉನ್ನತ ಮಟ್ಟದ ಸಮಿತಿ ರಚಿಸಿದ ಸುಪ್ರೀಂಕೋರ್ಟ್. ಷರತ್ತುಗಳನ್ನು ಅಮೆರಿಕ ಈಡೇರಿಸುವವರೆಗೂ ಹಾರ್ಮುಜ್ ಜಲಸಂಧಿಯಲ್ಲಿ ಸಂಚಾರ ನಿರ್ಬಂಧ, ಇರಾನ್ ಸ್ಪಷ್ಟನೆ. ಹಾಗೂ 2025ರ ರಾಷ್ಟೀಯ ಕ್ರೀಡಾ ಪ್ರಶಸ್ತಿ ಪ್ರಕಟ, ಗಾಯತ್ರಿ ಗೋಪಿಚಂದ್ ಸೇರಿ 17 ಕ್ರೀಡಾಪಟುಗಳಿಗೆ ಅರ್ಜುನ ಪ್ರಶಸ್ತಿ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಗಂಟೆಗೆ. ಇದೀಗ ವಿಧಾನಮಂಡಲದಲ್ಲಿ ಇಂದು ಮೂಡಿಬರಲಿದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ
1: ಆಕಾಶವಾಣಿ ವಿಧಾನಮಂಡಲದಲ್ಲಿ ಇಂದು ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪಗಳ ಸಮೀಕ್ಷೆ. ಓದುತ್ತಿರುವವರು ಶಾಂತಲಾ ಜೆ. ಮೊದಲಿಗೆ ವಿಧಾನಸಭೆ ಕಲಾಪದ ಸಮೀಕ್ಷೆ. ಬರೆದವರು ಪತ್ರಕರ್ತ ರವೀಂದ್ರ ವೈಎಸ್. ವಿಧಾನಸಭೆಯಲ್ಲಿ ಇಂದು ನೂತನ ಉಪಸಭಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾವುದೇ ರೀತಿಯ ಗದ್ದಲ, ಗಲಾಟೆ, ಆರೋಪ ಪ್ರತ್ಯಾರೋಪಕ್ಕೆ ಅವಕಾಶವಿರದೆ ಸುಗಮವಾಗಿ ಜರುಗಿದ್ದು ವಿಶೇಷವಾಗಿತ್ತು. ವಿಧಾನಸಭೆ ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಟ್ಕಳ ಕ್ಷೇತ್ರದ ಶಾಸಕ ಮಂಕಾಳ ವೈದ್ಯ ಅವರ ಹೆಸರನ್ನು

ಪ್ರಸ್ತಾಪಿಸಿದರೆ ಸಚಿವ ಲಕ್ಷ್ಮಣ ಸವದಿ ಅನುಮೋದಿಸಿದರು. ಬಳಿಕ ಧ್ವನಿಮತದ ಮೂಲಕ ಪ್ರಸ್ತಾವ ಅಂಗೀಕಾರಗೊಂಡಿದ್ದು ಮಂಕಾಳ ವೈದ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಸಭಾಧ್ಯಕ್ಷರು ಘೋಷಿಸಿದರು. ಬಳಿಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹಾಗೂ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಮಂಕಾಳ ವೈದ್ಯ ಅವರನ್ನು ಉಪಾಧ್ಯಕ್ಷರ ಪೀಠಕ್ಕೆ ಕರೆದೊಯ್ದು ಆಸೀನಗೊಳಿಸಿದರು. ಉಪಾಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮಂಕಾಳ ವೈದ್ಯ ಆಡಳಿತ ಮತ್ತು ಪ್ರತಿಪಕ್ಷದ ಮೊದಲ ಸಾಲಿನಲ್ಲಿ ಕುಳಿತಿದ್ದ ಸಚಿವರು ಹಾಗೂ ಪ್ರಮುಖ ನಾಯಕರಿಗೆ ಹಸ್ತಲಾಘವ ನೀಡಿ ಧನ್ಯವಾದ ಅರ್ಪಿಸಿದರು. ಮಂಕಾಳ ವೈದ್ಯ ಅವರನ್ನು ಅಭಿನಂದಿಸಿ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಂಸತ್ತಿನಲ್ಲಿ ಉಪಾಧ್ಯಕ್ಷ ಸ್ಥಾನವನ್ನು ವಿರೋಧ ಪಕ್ಷಗಳಿಗೆ ನೀಡುವ ಸಂಪ್ರದಾಯವಿದೆ. ರಾಜ್ಯದಲ್ಲಿಯೂ ಈ ಸಂಪ್ರದಾಯ ಮುಂದುವರೆದಿದೆ. ಆದರೆ ಹಲವು ಕಾರಣಗಳಿಂದ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದ ಮಂಕಾಳ ವೈದ್ಯ ಅವರನ್ನು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಸದನಕ್ಕೆ ತಿಳಿಸಿದರು. ಮಂಕಾಳ ವೈದ್ಯ ಅವರು ಮೀನುಗಾರ ಸಮುದಾಯದೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ನಾಯಕ. ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ರಾಜಕೀಯ ಪ್ರವೇಶಿಸಿದ ಅವರು 2005 ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಶಾಸಕ, ಪಕ್ಷೇತರ ಶಾಸಕ ಹಾಗೂ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. 2013 ಭಟ್ಕಳ ಹೊನ್ನಾವರ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದ ಮಂಕಾಳ ವೈದ್ಯ ನಂತರ ಚುನಾವಣೆಯಲ್ಲಿ ಹಿನ್ನಡೆ ಅನುಭವಿಸಿದ್ದರು. 2023 ಮತ್ತೆ ಗೆದ್ದು ವಿಧಾನಸಭೆ ಪ್ರವೇಶಿಸಿದ್ದಾರೆ. ಈ ಹಿಂದೆ ವಿಧಾನಸಭೆಯ ಉಪಾಧ್ಯಕ್ಷರಾಗಿದ್ದ ರುದ್ರಪ್ಪ ಲಮಾಣಿ ಅವರು ಇದೀಗ ಸಚಿವರಾಗಿದ್ದಾರೆ. ಹೀಗಾಗಿ ಉಪಾಧ್ಯಕ್ಷ ಸ್ಥಾನವನ್ನು ಹಿಂಬಡ್ತಿ ಎಂದು ಪರಿಗಣಿಸಬಾರದು ಎಂದು ಹೇಳಿದರು. ಮುಖ್ಯಮಂತ್ರಿಗಳ ಮಾತಿಗೆ ಮಧ್ಯಪ್ರವೇಶಿಸಿದ ಬಿಜೆಪಿ ಶಾಸಕ ಸುನೀಲ್ ಕುಮಾರ್, ಮುಖ್ಯಮಂತ್ರಿಗಳು ಯಾವ ರೀತಿಯಲ್ಲಿ ಆಸೆ ಹುಟ್ಟಿಸುತ್ತಿದ್ದಾರೆ ಎಂಬುದನ್ನು ಗಮನಿಸಬೇಕು ಎಂದು ವ್ಯಂಗ್ಯವಾಡಿದರು. ಮಂಕಾಳ ವೈದ್ಯ ಅವರನ್ನು ಮನವೊಲಿಸಿ ತಾವು ಸಾಕಷ್ಟು ಶ್ರಮಪಟ್ಟಿದ್ದಾಗಿ ಹೇಳಿದರು. ನಾಡಿನ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಶ್ರಮಿಸೋಣ ಎಂದು ವಿರೋಧ ಪಕ್ಷಗಳಿಗೆ ಕೈಮುಗಿದು ಪ್ರಾರ್ಥಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತಾವು ದ್ವೇಷದ ರಾಜಕಾರಣ ಮಾಡುವುದಿಲ್ಲ ಎಂದು ಹೇಳಿದರು. ಬೆಂಗಳೂರಿನ ಅಭಿವೃದ್ಧಿಗೆ 25 ದೂರದೃಷ್ಟಿ ಅಗತ್ಯವಿದೆ ಎಂದು ತಿಳಿಸಿದ ಮುಖ್ಯಮಂತ್ರಿ, ಬೆಂಗಳೂರಿನಲ್ಲಿ ಮೂಲಭೂತ ಸೌಕರ್ಯಗಳ ಸಮಸ್ಯೆ ತೀವ್ರವಾಗಿದೆ. ಬೆಂಗಳೂರಿಗೆ ಬಂದವರು ಇಲ್ಲಿಂದ ಹೊರಗೆ ಹೋಗುತ್ತಿಲ್ಲ. ಹೀಗಾಗಿ ಮುಂದಿನ 25 ದೂರದೃಷ್ಟಿಯೊಂದಿಗೆ ಬೆಂಗಳೂರನ್ನು ಅಭಿವೃದ್ಧಿಪಡಿಸುವ ಅಗತ್ಯವಿದೆ ಎಂದು ತಿಳಿಸಿದರು. ಬೆಂಗಳೂರಿನ ಅಭಿವೃದ್ಧಿ ವಿಚಾರದಲ್ಲಿ ಪರಸ್ಪರ ಸಹಕಾರ ಮುಖ್ಯ ಎಂದು ಇದೇ ವೇಳೆ ಪ್ರತಿಪಾದಿಸಿದರು. ಬಿಡದಿ ವಿಚಾರದಲ್ಲಿ ಚರ್ಚೆಗೆ ವಿರೋಧ ಪಕ್ಷದವರು ಸೂಚನೆ ನೀಡಿದ್ದಾರೆ. ಇದಕ್ಕೆ ವಿರೋಧವಿಲ್ಲ. ಆ ಯೋಜನೆಯನ್ನು ರೂಪಿಸಿದವರು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು. ಹೀಗಾಗಿ ಈ ವಿಚಾರದ ಬಗ್ಗೆ ಸದನದಲ್ಲಿ ಚರ್ಚೆ ನಡೆಸಲು ಸಿದ್ದ ಎಂದು ಮುಖ್ಯಮಂತ್ರಿ ಘೋಷಿಸಿದರು. ಇದೇ ವೇಳೆ ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಮಧ್ಯಪ್ರವೇಶಿಸಿ, ಅಭಿವೃದ್ಧಿ ಮಾಡಲು ಸ್ವಪಕ್ಷೀಯರೇ ನಮಗೆ ಬಿಡುವುದಿಲ್ಲ, ಸಚಿವ ಸಂಪುಟ ರಚನೆ ಮಾಡುವುದಕ್ಕೂ ಬಿಡಲಿಲ್ಲ ಎಂದು ವ್ಯಂಗ್ಯವಾಡಿದರು. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಮಾತನಾಡಿ, ಬಿಡದಿ ಉಪನಗರ ಯೋಜನೆ ರೂಪಿಸುವ ಮೊದಲು ಆಹಾರ ಉತ್ಪಾದನೆಯ ಬಗ್ಗೆಯೂ ಗಮನಹರಿಸಬೇಕು ಎಂದು ಸಲಹೆ ನೀಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್ ಅವರು, ಸುರೇಶ್ ಕುಮಾರ್ ಅವರು ಸಕಾಲ ಯೋಜನೆ ತಂದಿದ್ದರು, ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಪ್ರಜಾಸೇವೆ ಇಲಾಖೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ವಭಾವದಲ್ಲಿ ಆಗಿರುವ ಬದಲಾವಣೆ ಕುರಿತು ವಿಧಾನಸಭೆಯಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷದ ಸದಸ್ಯರ ನಡುವೆ ಸ್ವಾರಸ್ಯಕರ ಚರ್ಚೆ ನಡೆಯಿತು. ನಾನು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಯಾರಿಗೂ ತೊಂದರೆ ಕೊಡುವುದಿಲ್ಲ ಎಂದು ಡಿಕೆ ಶಿವಕುಮಾರ್ ಹೇಳುತ್ತಿದ್ದಂತೆ ಇದಕ್ಕೆ ಪ್ರತಿಕ್ರಿಯಿಸಿದ ಬಿಜೆಪಿ ಸದಸ್ಯರು, ನೀವು ಉದಾರಿಗಳು, ತೊಂದರೆ ಕೊಡುವುದಿಲ್ಲ, ಆದರೆ ನಿಮ್ಮ ಸಂಪುಟದಲ್ಲಿ ತೊಂದರೆ ಕೊಡಲು ಬಹಳಷ್ಟು ಜನರಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಬಿಜೆಪಿ ಶಾಸಕ ಸುನೀಲ್ ಕುಮಾರ್ ಮಧ್ಯಪ್ರವೇಶಿಸಿ, ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಟ್ಟು ವೇದಾಂತಿಯಾಗಿ ಬಿಡಿ ಎಂದು ಹಾಸ್ಯ ಚಟಾಕಿ ಹಾರಿಸಿದರು. ಇದಕ್ಕೆ ದನಿಗೂಡಿಸಿದ ಅರಗ ಜ್ಞಾನೇಂದ್ರ ಅವರು, ಮುಖ್ಯಮಂತ್ರಿಯಾಗುವ ಮೊದಲು ಮತ್ತು ನಂತರ ಡಿಕೆ ಶಿವಕುಮಾರ್ ಅವರಲ್ಲಿ ಬಹಳಷ್ಟು ಬದಲಾವಣೆಯಾಗಿದೆ, ಇದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು. ಬಿಜೆಪಿ ಸದಸ್ಯರ ಮಾತಿಗೆ ನಗುತ್ತಲೇ ಪ್ರತಿಕ್ರಿಯಿಸಿದ ಡಿಕೆ ಶಿವಕುಮಾರ್, ನೀವೆಲ್ಲ ಸೇರಿ ನನಗೆ ಏನೂ ಮಾಡ್ತೀರಾ ಎಂದು ಹಾಸ್ಯ ಚಟಾಕಿ ಹಾರಿಸಿದರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಬೆಂಗಳೂರಿನ ಮುಂದೆ ಅನೇಕ ಸವಾಲುಗಳಿವೆ, ಬೆಂಗಳೂರಿನ ರಸ್ತೆ ಗುಂಡಿಗಳು ಮಾತ್ರ ಹಾಗೆಯೇ ಇವೆ ಎಂದು ಟೀಕಿಸಿದರು. ಸಚಿವ ಕೃಷ್ಣ ಬೈರೇಗೌಡ ಅವರು, ಎಲ್ಲಾ ಕಾರುಗಳನ್ನು ತೆಗೆಸುತ್ತೇನೆ ಎಂದು ಹೇಳಿದರು, ಆದರೆ 4 ಕಾರುಗಳನ್ನು ಮಾತ್ರ ತೆಗೆಸಿದ್ದಾರೆ. ಕಸಮುಕ್ತ ಬೆಂಗಳೂರು ಮಾಡುತ್ತೇವೆ ಎಂದಿದ್ದಾರೆ, ಆದರೆ ಇಂದಿಗೂ ಕಸವಿಲ್ಲದೆ ರಸ್ತೆಯೇ ಇಲ್ಲ ಎಂದು ಅಶೋಕ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ನೂತನ ಉಪಾಧ್ಯಕ್ಷ ಮಂಕಾಳ ವೈದ್ಯ ಅವರನ್ನು ಅಭಿನಂದಿಸಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮಂಕಾಳ ವೈದ್ಯ ಅವರಿಗೆ ಶುಭವಾಗಲಿ, ಈ ಹಿಂದೆ ವಿಧಾನಸಭಾಧ್ಯಕ್ಷರಾಗಿದ್ದ ಯುಟಿ ಖಾದರ್ ಅವರು ಪೀಠಕ್ಕೆ ಬಂದರೆ ಅಲ್ಲೇ ಕುಳಿತುಕೊಳ್ಳುತ್ತಿದ್ದರು. ಹಿಂದಿನ

ಅಧ್ಯಕ್ಷ ರುದ್ರಪ್ಪ ಲಮಾಣಿ ಅವರಿಗೆ ಅವಕಾಶವೇ ನೀಡುತ್ತಿರಲಿಲ್ಲ. ನೀವು ಖಾದರ್ ಅವರ ರೀತಿಯಲ್ಲಿ ಮಾಡದೆ ಮಂಕಾಳ ವೈದ್ಯ ಅವರಿಗೂ ಅವಕಾಶ ನೀಡಿ, ಅವರಿಗೂ ಮುಂದೊಂದು ದಿನ ಸ್ಪೀಕರ್ ಆಗುವ ಯೋಗ ಬರಲಿ ಎಂದು ಹಾರೈಸಿದರು. ವಿಧಾನಸಭೆಯಲ್ಲಿ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಮಂಕಾಳ ವೈದ್ಯ ಅವರನ್ನು ಅಭಿನಂದಿಸಿ ಮಾತನಾಡಿದ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸಿಬಿ ಸುರೇಶ್ ಬಾಬು ಅವರು, ಸಚಿವ ಸಂಪುಟದಲ್ಲಿ ಹಲವು ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಮಹಿಳೆಯರಿಗೂ ಸೂಕ್ತ ಪ್ರಾತಿನಿಧ್ಯ ನೀಡಲಾಗಿಲ್ಲ, ಇದನ್ನು ಮುಂದಿನ ದಿನಗಳಲ್ಲಿ ಹೇಗೆ ಸರಿಪಡಿಸುತ್ತೀರಿ ಎಂಬುದನ್ನು ನೋಡೋಣ ಎಂದು ಹೇಳಿದರು. ಬಿಡದಿ ಟೌನ್ಶಿಪ್ ಯೋಜನೆ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸದನದಲ್ಲಿ ಪ್ರಸ್ತಾಪಿಸಿದ್ದಾರೆ. ಈ ಕುರಿತು ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶ ನೀಡಬೇಕು. ಯೋಜನೆಯಲ್ಲಿರುವ ಲೋಪದೋಷಗಳ ಬಗ್ಗೆ ಸದನದಲ್ಲಿ ಅಭಿಪ್ರಾಯ ತಿಳಿಸುವುದಾಗಿ ಸಭಾಧ್ಯಕ್ಷರಲ್ಲಿ ಮನವಿ ಮಾಡಿದರು. ಯೋಜನೆಯನ್ನು ಕೈಬಿಡುವ ಬಗ್ಗೆ ಸರ್ಕಾರ ಚಿಂತಿಸಬೇಕು, ನೈಸ್ ಯೋಜನೆ ವಿಚಾರದಲ್ಲಿ ಸರ್ಕಾರವು ಗಮನಹರಿಸಬೇಕು ಎಂದು ಮನವಿ ಮಾಡಿದರು. ಭೋಜನ ವಿರಾಮದ ಬಳಿಕ ಸದನ ಸೇರಿದಾಗ ಪ್ರತಿಪಕ್ಷಗಳ ಸದಸ್ಯರು ಮತ್ತೆ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಸಭಾಪತಿ ಜೆಎಸ್ ಪಾಟೀಲ್ ಅವರು ಸದನ ನಡೆಯಲು ಅವಕಾಶ ಮಾಡಿಕೊಳ್ಳಬೇಕೆಂದು ಪ್ರತಿಪಕ್ಷಗಳ ಸದಸ್ಯರಲ್ಲಿ ಪದೇ ಪದೇ ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಕಲಾಪ ನಡೆಸಲು ನಾವು ಅಡ್ಡಪಡಿಸುವುದಿಲ್ಲ, ಸಚಿವ ನಾಗೇಂದ್ರ ಮೊದಲು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಇದು ನಮ್ಮ ಸ್ಪಷ್ಟ ನಿಲುವು ಎಂದು ತಿಳಿಸಿದರು. ಈ ವೇಳೆ ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ, ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ, ಬರಗಾಲದ ಬಗ್ಗೆ ಅನೇಕ ಸದಸ್ಯರು ಚರ್ಚೆ ನಡೆಸಬೇಕು, ಸರ್ಕಾರ ಇದಕ್ಕೆ ಉತ್ತರ ಕೊಡಬೇಕು, ಪ್ರತಿಪಕ್ಷದ ಸದಸ್ಯರು ಮೊದಲು ಒಂದು ನೋಟಿಸ್ ನೀಡಲಿ, ನಂತರ ಅದಕ್ಕೆ ಸಮರ್ಪಕವಾದ ಉತ್ತರ ನೀಡಲಿದೆ ಎಂದು ಹೇಳಿದರು. ಸದನದಲ್ಲಿ ಪ್ರತಿಪಕ್ಷಗಳ ಸದಸ್ಯರ ಪ್ರತಿಭಟನೆಯ ನಡುವೆ ಕಾಗದ ಪತ್ರಗಳು, ಗಮನ ಸೆಳೆಯುವ ಸೂಚನೆಗಳು ಮಂಡಿಸಲಾಯಿತು. ಈ ವೇಳೆ ಹಲವಾರು ಸದಸ್ಯರು ಸಂಬಂಧಪಟ್ಟ ಸಚಿವರಿಗೆ ಕೆಲವು ಗಮನ ಸೆಳೆಯುವ ಪ್ರಶ್ನೆಗಳನ್ನು ಕೇಳಿ ಸಚಿವರಿಂದ ಉತ್ತರ ಪಡೆದುಕೊಂಡರು. ಪ್ರತಿಪಕ್ಷಗಳ ಸದಸ್ಯರ ಗದ್ದಲದ ನಡುವೆ ವಿಧಾನಸಭೆಯಲ್ಲಿ ಇಂದು 3 ವಿಧೇಯಕಗಳನ್ನು ಅಂಗೀಕರಿಸಲಾಯಿತು. ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಸಚಿವ ಡಾ ಜಿ ಪರಮೇಶ್ವರ್, 2026ನೇ ಸಾಲಿನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ತಿದ್ದುಪಡಿ ವಿಧೇಯಕ, 2026ನೇ ಸಾಲಿನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ ಹಾಗೂ 2026ನೇ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣ ಅಭಿವೃದ್ಧಿ ಪ್ರಾಧಿಕಾರದ ಮಂಡನೆ ಮಾಡಿದರು. ಗದ್ದಲದ ನಡುವೆ ಸಭಾಪತಿ ಜಿಎಸ್ ಪಾಟೀಲ್ ವಿಧೇಯಕಗಳನ್ನು ಅಂಗೀಕಾರವಾಗಿದೆ ಎಂದು ಘೋಷಣೆ ಮಾಡಿದರು. ಪ್ರತಿಪಕ್ಷಗಳ ಗದ್ದಲದ ಹಿನ್ನೆಲೆಯಲ್ಲಿ ಕಲಾಪವನ್ನು ನಾಳೆಗೆ ಮುಂದೂಡಲಾಯಿತು. ಈಗ ವಿಧಾನ ಪರಿಷತ್ ಕಲಾಪದ ಸಮೀಕ್ಷೆ. ಬರೆದವರು ಮೊಹಮ್ಮದ್ ಸಮೀರ್. ವಿಧಾನ ಪರಿಷತ್ತಿನ ಮುಂಗಾರು ಅಧಿವೇಶನದ 4ನೇ ದಿನವಾದ ಇಂದು ನೂತನ ಉಪಸಭಾಪತಿಯಾಗಿ ಉಮಾಶ್ರೀ ಅವರು ಅವಿರೋಧ ಆಯ್ಕೆ ಪ್ರಕ್ರಿಯೆ ಗಮನ ಸೆಳೆಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಸಲೀಂ ಅಹಮದ್ ಅವರು ಮೊದಲಿಗೆ ಉಪಸಭಾಪತಿಯವರ ಆಯ್ಕೆಯ ಪ್ರಕ್ರಿಯೆ ಕೈಗೆತ್ತಿಕೊಂಡರು. ಸಭಾನಾಯಕ ಡಾ ಯತೀಂದ್ರ ಸಿದ್ದರಾಮಯ್ಯ ಉಮಾಶ್ರೀ ಅವರನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಎಫ್ಎಚ್ ಜಕ್ಕಪ್ಪನವರ್ ಪ್ರಸ್ತಾಪನೆಯನ್ನು ಅನುಮೋದಿಸಿದರು. ಸದಸ್ಯರಾದ ಪಿವಿ ಮೋಹನ್, ಎವಿ ಗಾಯತ್ರಿ ಶಾಂತಿಗೌಡ, ರಾಮೋಜಿಗೌಡ, ಎಚ್ಪಿ ಸುಧಾಮದಾಸ್ ಉಮಾಶ್ರೀಯವರನ್ನು ವಿಧಾನ ಪರಿಷತ್ತಿನ ಉಪಸಭಾಪತಿಯವರನ್ನಾಗಿ ಚುನಾಯಿಸಬೇಕೆಂದು ಸೂಚಿಸಿದರು. ಬಳಿಕ ಬಸವನಗೌಡ ಬಾದರ್ಲಿ, ಜಗದೇವ್ ಗುತ್ತೇದಾರ್, ರಾಜೇಂದ್ರ ರಾಜಣ್ಣ, ಡಾ ಆರತಿ ಕೃಷ್ಣ ಪ್ರಸ್ತಾವನೆಯನ್ನು ಅನುಮೋದಿಸಿದರು. ಪೀಠದಲ್ಲಿದ್ದ ಸಭಾಪತಿ ಸಲೀಂ ಅಹಮದ್ ಅವರು ಹಿರಿಯ ನಟಿ ಕಾಂಗ್ರೆಸ್ ಸದಸ್ಯೆ ಡಾ ಉಮಾಶ್ರೀ ಅವರನ್ನು ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ ಎಂದು ಪ್ರಕಟಿಸಿದರು. ಉಮಾಶ್ರೀ ಕುರಿತು ಮಾತನಾಡಿದ ಡಾ ಯತೀಂದ್ರ ಸಿದ್ದರಾಮಯ್ಯ, ಹಿರಿಯ ನಟಿ ಹಾಗೂ ರಾಜಕಾರಣಿ ಉಮಾಶ್ರೀ ಅವರು ಕನ್ನಡ ರಂಗಭೂಮಿ, ಚಿತ್ರರಂಗ ಮತ್ತು ಸಮಾಜಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ. 470ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿರುವ ಇವರು ಗುಲಾಬಿ ಟಾಕೀಸ್ ಚಿತ್ರದ ಅಭಿನಯಕ್ಕಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದಿದ್ದಾರೆ. ರಾಜಕೀಯ ಕ್ಷೇತ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಎಂದರು. ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ, ಉಮಾಶ್ರೀ ಅವರು ಎಲ್ಲಾ ಕನ್ನಡಿಗರಿಗೂ ಚಿರಪರಿಚಿತರು. ಅವರು ನಟನೆಯಿಂದಲೇ ರಾಷ್ಟ್ರವ್ಯಾಪಿ ಹೆಸರು ಮಾಡಿರುವುದು ಅವರ ಸಾಧನೆಯೇ ವಿಶೇಷ ಎಂದರು. ಸಚಿವ ಯುಟಿ ಖಾದರ್ ಮಾತನಾಡಿ, ಮಂತ್ರಿ ಎಂಬ ಹುದ್ದೆ ಯಾವಾಗ ಬೇಕಾದರೂ ಅಲಂಕರಿಸಬಹುದು, ಆದರೆ ಸ್ಪೀಕರ್, ಸಭಾಪತಿ, ಉಪಸಭಾಪತಿಯಾಗುವುದು ಹೆಮ್ಮೆಯ ವಿಚಾರ, ಇದೊಂದು ವಿಶಿಷ್ಟ ಗೌರವ ಎಂದು ಬಣ್ಣಿಸಿದರು. ಹಿರಿಯ ಸದಸ್ಯ ಬಸವರಾಜ ಹೊರಟ್ಟಿ ಮಾತನಾಡಿ, ಉಮಾಶ್ರೀ ಎಂದರೆ ಕರ್ನಾಟಕದ ಹೆಮ್ಮೆ ಎಂದು ಹೇಳಬಹುದು, ಆದರೆ ಅವರು ಮಂತ್ರಿಯಾಗಿಲ್ಲ ಎನ್ನುವ ಕಾರಣಕ್ಕೆ ಇಲ್ಲಿ ತಂದು ಕೂರಿಸಿದ್ದಾರೆ ಎನ್ನುವ ಮನೋಭಾವ ಸರಿಯಲ್ಲ, ಈ ಸ್ಥಾನ ಮಂತ್ರಿಗಿರಿಗಿಂತಲೂ ದೊಡ್ಡದು ಎಂದು ನುಡಿದರು. ಬಳಿಕ ಸಭಾಪತಿ ಸಲೀಂ ಅಹಮದ್ ಮಾತನಾಡಿ, ಮುಂದಿನ ವರ್ಷ ಶಾಸಕರ ದಿನಾಚರಣೆ ಆಚರಿಸಲು ಚಿಂತಿಸಲಾಗಿದ್ದು ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಪ್ರಕಟಿಸಿದರು. ಇದೇ ಸಂದರ್ಭದಲ್ಲಿ ಸದಸ್ಯರಾದ ಐವಾನ್ ಡಿಸೋಜಾ, ಸಿಟಿ ರವಿ, ಬಲ್ಗಿಸ್ ಬಾನು, ರವಿಕುಮಾರ್, ಶಿವಕುಮಾರ್, ಆರತಿ ಕೃಷ್ಣ, ಧನಂಜಯ್ ಸರ್ಜಿ, ಕೇಶವ

ಪ್ರಸಾದ್ ಪೂಜಾರ್ ಸೇರಿದಂತೆ ಹಲವು ಸದಸ್ಯರು ಉಮಾಶ್ರೀಯವರ ಸಾಧನೆ ಬಣ್ಣಿಸಿ ಅಭಿನಂದನೆ ಸಲ್ಲಿಸಿದರು. ಆಡಳಿತ ಪ್ರತಿಪಕ್ಷ ಎನ್ನುವ ಭೇದ ಭಾವ ಇಲ್ಲದೆ ಎಲ್ಲಾ ಸದಸ್ಯರು ಉಮಾಶ್ರೀಯವರನ್ನು ಚಿತ್ರರಂಗ, ರಾಜಕೀಯ ಹಾಗೂ ಸಮಾಜ ಸೇವೆಯಲ್ಲಿ ಸಲ್ಲಿಸಿದ ಸೇವೆಯನ್ನು ಅಭಿನಂದಿಸಿ ಮಾತನಾಡಿದರು. ಅಭಿನಂದನೆ ಸಲ್ಲಿಕೆ ಬಳಿಕ ಮಾತನಾಡಿದ ಉಮಾಶ್ರೀ, ಹಿರಿಯ ನಟ ಹಾಗೂ ನಿರ್ದೇಶಕ ದಿವಂಗತ ಕಾಶಿನಾಥ್ ಅವರು ನೀಡಿದ ಅವಕಾಶದಿಂದ ಅನುಭವ ಚಿತ್ರದಲ್ಲಿನ ಶೃಂಗಾರ ಪಾತ್ರದಲ್ಲಿ ನಟಿಸಿ ಒಂದೇ ರಾತ್ರಿ ತಾರೆಯಾದೆ. ಅಲ್ಲಿಂದ ಹಿಂತಿರುಗಿ ನೋಡಲೇ ಇಲ್ಲ. ಈ ಮಧ್ಯೆ ಸಮಾಜ ಸೇವೆ ಮಾಡುವ ತುಡಿತದಿಂದಾಗಿ ರಾಜಕೀಯ ಪ್ರವೇಶಿಸಿದೆ. ಬಂಗಾರಪ್ಪ ಅವರಿಂದ ಹಿಡಿದು ಸಿದ್ದರಾಮಯ್ಯವರೆಗೂ ಸೇರಿದಂತೆ ಎಲ್ಲರೂ ರಾಜಕೀಯವಾಗಿ ನನ್ನನ್ನು ಬೆಳೆಸಿದರು. ಅವರಿಗೆಲ್ಲ ನನ್ನ ಧನ್ಯವಾದಗಳು ಎಂದರು. ಉಪಸಭಾಪತಿಯಾಗಿ ಅವಿರೋಧ ಆಯ್ಕೆ ಮಾಡಿದ್ದಕ್ಕೆ ಆಡಳಿತ ಪ್ರತಿಪಕ್ಷದ ಎಲ್ಲಾ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು. ನಿಮ್ಮೆಲ್ಲರ ಹೊಗಳಿಕೆ ಮಾತುಗಳಿಂದ ನನ್ನ ಮನಸ್ಸು ತುಂಬಿ ಬಂದಿದೆ. ಬದುಕಿನ ಭಾವನಾತ್ಮಕ ಕ್ಷಣ ಇದಾಗಿದೆ. ನನ್ನ ಸಾಧನೆ ಹಿಂದಿನ ಶಕ್ತಿ ನನ್ನ ಹೆಡೆದವ ನಿಂಗಮ್ಮ. ಸಾಕಿ ಸಲುಹಿದ ಬಳಿಕ ದತ್ತುಪುತ್ರಿಯಾಗಿ ಸ್ವೀಕರಿಸಿದ ಸ್ವಾತಂತ್ರ್ಯ ಹೋರಾಟಗಾರ ತಂದೆ ದಿವಂಗತ ಮುನಿ ನರಸಪ್ಪ ರೇವಮ್ಮ ದಂಪತಿಗೆ ನಾನು ಅಭಾರಿಯಾಗಿದ್ದೇನೆ ಎಂದು ಭಾವುಕವಾಗಿ ನುಡಿದರು. ಉತ್ತರ ಕರ್ನಾಟಕದ ಮಣ್ಣಿನಲ್ಲಿ ನನ್ನ ರಾಜಕೀಯ ಬದುಕು ಆರಂಭವಾಯಿತು. ಜಗದೀಶ್ ಶೆಟ್ಟರ್ ವಿರುದ್ಧ ಚುನಾವಣೆ ರಾಜಕೀಯ ಬದುಕನ್ನೇ ಬದಲಿಸಿತು. ಅವರು ಮುಖ್ಯಮಂತ್ರಿಯಾದರು. ನಾನು ಈಗ ಉಪಸಭಾಪತಿಯಾಗಿದ್ದೇನೆ ಎಂದು ಮೆಲುಕು ಹಾಕಿದರು. ಬಳಿಕ ಸಭಾಪತಿ ಸಲೀಂ ಅಹಮದ್ ಅವರು ಸದನವನ್ನು ಭೋಜನ ವಿರಾಮಕ್ಕೆ ಮುಂದೂಡಿದರು. ಭೋಜನ ವಿರಾಮದ ನಂತರ ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಳ್ಳಲು ಸಭಾಪತಿ ಮುಂದಾದರು. ಈ ವೇಳೆ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಮೊದಲು ಕಳಂಕಿತ ಸಚಿವ ಬಿ ನಾಗೇಂದ್ರ ಅವರನ್ನು ಸಂಪುಟದಿಂದ ಕೈಬಿಡಬೇಕೆಂದು ಆಗ್ರಹಿಸಿದರು. ಇತ್ತ ಆಡಳಿತಾರೂಢ ಸದಸ್ಯರು ಬಿ ನಾಗೇಂದ್ರ ವಿರುದ್ಧ ಯಾವುದೇ ಆರೋಪ ಸಾಬೀತಾಗಿಲ್ಲ, ಉದ್ದೇಶಪೂರ್ವಕವಾಗಿ ಗುರಿಯಾಗಿಸಲಾಗಿದೆ ಎಂದು ಗದ್ದಲ ಎಬ್ಬಿಸಿದರು. ಈ ವೇಳೆ ಬಿಜೆಪಿ ಸದಸ್ಯರು ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿದರು. ಈ ಮಧ್ಯೆ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಿದ ರಾಮೋಜಿಗೌಡ, ಶಿಕ್ಷಣದಿಂದ ಮಕ್ಕಳು ವಂಚಿತರಾಗಬಾರದೆಂಬ ದೃಷ್ಟಿಯಿಂದ ನಿರಂತರ ಆಪ್ ಮೂಲಕ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಹಾಜರಾತಿಯನ್ನು ಹೆಚ್ಚಿಸುವ ಕುರಿತು ಶಿಕ್ಷಣ ಸಚಿವರಿಗೆ ಮನವಿ ಮಾಡಿದರು. ಕೆ ಅಬ್ದುಲ್ ಜಬ್ಬಾರ್, ಬಲ್ಕಿಸ್ ಬಾನು ಅವರು ಶಿಕ್ಷಕರ ಹುದ್ದೆಗಳ ನೇಮಕಾತಿಯಲ್ಲಿ ಭಾಷಾ ಅಲ್ಪಸಂಖ್ಯಾತರ ಅಭ್ಯರ್ಥಿಗಳ ನಿರ್ಲಕ್ಷ್ಯದ ಕುರಿತು ಸದನದ ಗಮನ ಸೆಳೆದರು. ಈ ಹಂತದಲ್ಲಿ ವಿಪಕ್ಷ ಸದಸ್ಯರು ಗದ್ದಲ ಹೆಚ್ಚಿಸಿದ ಹಿನ್ನೆಲೆಯಲ್ಲಿ ಸಭಾಪತಿ ಸದನವನ್ನು 10 ನಿಮಿಷಗಳ ಕಾಲ ಮುಂದೂಡಿದರು. ಬಳಿಕ ಸದನ ಸೇರಿದಾಗ ಆಡಳಿತ ಹಾಗೂ ವಿಪಕ್ಷಗಳ ಪರಸ್ಪರ ಘೋಷಣೆ, ಟೀಕೆ, ವಾಗ್ದಾಳಿ ಮುಂದುವರೆದ ಹಿನ್ನೆಲೆಯಲ್ಲಿ ಸದನವನ್ನು ನಾಳೆ ಬೆಳಿಗ್ಗೆ 11 ಗಂಟೆಗೆ ಮುಂದೂಡಲಾಗಿದೆ. ರಾಜ್ಯ ವಿಧಾನಮಂಡಲದ ಉಭಯ ಸದನಗಳ ಇಂದಿನ ಕಾರ್ಯಕಲಾಪದ ಸಮೀಕ್ಷೆ ಕೇಳಿದಿರಿ. ಪ್ರಧಾನ ಸಂಪಾದಕರು, ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಮೂಡಿಬಂತು.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ವತಿಯಿಂದ ಜುಗ್ ಜುಗ್ ಜಿಯೋ ಅಭಿಯಾನ ಅಂಗಾಂಗ ದಾನ ಜೀವದಾನ ಕುರಿತ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಅರುಣ್ ಕುಮಾರ್ ಡಿಪಿ, ಉಪನಿರ್ದೇಶಕರು ರಾಜ್ಯ ಅಂಗಾಂಗ ದಾನ ಮತ್ತು ಅಂಗಾಂಶ ಕಸಿ ಸಂಸ್ಥೆ. ಚರ್ಚೆಯನ್ನು ನಡೆಸಿಕೊಡಲಿದ್ದಾರೆ ನಾರಾಯಣ ಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿ ಜುಗ್ ಜುಗ್ ಜಿಯೋ ಅಂಗಾಂಗ ದಾನ ಜಾಗೃತಿ ಅಭಿಯಾನ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮ

0: ಒಂದಿಗೆ ರಾಜ್ಯ ಅಂಗಾಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಸೋಟೋ ಉಪನಿರ್ದೇಶಕರು ಹಾಗೂ ಕಾರ್ಯಕ್ರಮ ಅಧಿಕಾರಿಗಳು ಆದ ಡಾಕ್ಟರ್ ಅರುಣ್ ಕುಮಾರ್ ಡಿಪಿ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
1: ನಮಸ್ಕಾರ
0: ಸರ್. ಈ ವೈದ್ಯಕೀಯ ಜಗತ್ತಿನಲ್ಲಿ ಅಂಗಾಂಗದಾನ ತುಂಬಾ ಮಹತ್ವದ್ದು ಅಂತ ಹೇಳಲಾಗುತ್ತೆ. ಇದು ಅಷ್ಟು ಮಹತ್ವ ಪಡೆದಿರೋದು ಏಕಾಗಿ, ಮತ್ತು ಈ ಅಂಗಾಂಗ ದಾನವನ್ನ ಯಾರು ಮಾಡಬಹುದು, ಹೇಗೆ ಮಾಡಬಹುದು, ಈ ಪ್ರಕ್ರಿಯೆ ಬಗ್ಗೆ ವಿವರ ಕೊಡಬಹುದಾ ಅಂತ ತಾವು?
1: ಖಂಡಿತವಾಗಿ. ಮೊದಲನೇದಾಗಿ ನಾನು ಕೇಳುಗರಿಗೆ ನಮಸ್ಕಾರ ಹೇಳ್ತಾ ಪ್ರಾರಂಭಿಸ್ತೇನೆ. ಈ ಅಂಗಾಂಗ ದಾನ ಅನ್ನೋದು ಒಂದು ಜೀವ ಉಳಿಸುವಂತಹ ಒಂದು ದಾನ. ಯಾಕೆಂತ ಅಂದರೆ ಕೆಲವರಿಗೆ ಅಂಗವೈಫಲ್ಯ ಉಂಟಾಗ್ತದೆ, ಅಂದರೆ ನಾವು ಕೇಳಿರ್ಬೋದು ಕಿಡ್ನಿ ಫೇಲ್ಯೂರ್, ಲಿವರ್ ಫೇಲ್ಯೂರ್ ಅಂತ ಕೇಳಿರ್ತೀವಿ. ಸೊ ಇದು ಒಂದು ಅಂತಿಮ ಹಂತದಲ್ಲಿ ಇರ್ತಾರೆ. ಇದಕ್ಕೆ ಯಾವುದೇ ಔಷಧಿಗಳಿಂದ ಚಿಕಿತ್ಸೆ ಕೊಡೋಕ್ಕಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಅಂಗನೇ ಬದಲಾಯಿಸಬೇಕಾಗ್ತದೆ, ಅದನ್ನು ನಾವು ಕಸಿ ಮಾಡಬೇಕಾಗ್ತದೆ. ಸೊ ಇದನ್ನು ನಾವು ಅಂಗದಾನ ಅಂತೀವಿ. ದಾನ ಮಾಡಿದವ್ರಿಗೆ ನಾವು ಅಂಗದಾನಿಗಳಂತ ನಾವು ಕರಿತೀವಿ. ಸೊ ಇದರೊಳಗಡೆ ಎರಡು ರೀತಿ ಇದೆ. ಒಂದು, ಜೀವಂತವಾಗಿರೋರು ಕೂಡ ದಾನ ಮಾಡ್ಬೋದು, ಹಾಗೇ ಮಿದುಳು ನಿಷ್ಕ್ರಿಯ ಅಂದರೆ ಮಿದುಳು ಮರಣ ಹೊಂದಿದವರು ಕೂಡ ಅಂಗಾಂಗ ದಾನ ಮಾಡ್ಬೋದು. ಈ ಜೀವಂತ ದಾನಿಗಳಂತಂದರೆ ಅವರಲ್ಲಿ, ಉದಾಹರಣೆಗೆ ಮನುಷ್ಯನಲ್ಲಿ ಎರಡು ಕಿಡ್ನಿ ಇರ್ತದೆ, ಒಂದು ಕಿಡ್ನಿ ದಾನ ಮಾಡಿದರೆ ಅವರು ಜೀವಂತವಾಗಿ ಉಳಿಬೋದು, ಇನ್ನೊಬ್ರಿಗೂ ಕೂಡ ದಾನ ಮಾಡ್ಬೋದು. ಎರಡನೇದು ಒಂದು ಲಿವರ್, ಯಕೃತ್ ಅಂತ ಏನು ಕರಿತೀವಿ, ಅದರದ್ದು ಒಂದು ಭಾಗನ ಕೂಡ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಇವೆರಡನ್ನ ಜೀವ ಇರುವವರು ದಾನ ಮಾಡ್ಬೋದು.
0: ಜೀವಂತ ಇರುವ ವ್ಯಕ್ತಿಗೆ ಯಾವುದೇ ಹಾನಿ ಆಗೋದಿಲ್ಲ?
1: ಹಾನಿ ಆಗೋದಿಲ್ಲ, ಅಂದ್ರೆ ಅವರು ಕಂಡೀಷನ್ಸ್ ಎಲ್ಲ ಚೆಕ್ ಮಾಡಿ ಅವರು ಉತ್ತಮ ಸ್ಥಿತಿಲಿದ್ದಾರೆ, ದಾನ ಮಾಡಬಹುದು ಅಂತ ವೈದ್ಯಕೀಯವಾಗಿ ದೃಢಪಟ್ಟ ನಂತರನೇ ಅವ್ರಿಗೆ ಅಂಗಾಂಗ ದಾನ ಮಾಡಿಸ್ತಾರೆ. ಸೊ ಇದು ಒಂದು. ಅದು ಇದನ್ನ ಮಾಡಬೇಕಾದ್ರೆ ಕಾನೂನಲ್ಲಿ ಕೆಲವು ನಿಯಮಗಳಿರ್ತದೆ. ಏನು ನಿಯಮ ಅಂತಂದ್ರೆ, ಈಗ ಜೀವಂತ ದಾನ ಮಾಡೋರು 18 ವರ್ಷದ ಮೇಲ್ಪಟ್ಟಿರಬೇಕು, ಅಂದ್ರೆ ಡಿಸಿಷನ್ ಮೇಕಿಂಗ್ ಅಂತ ಕರಿತೀವಿ, ಅವರು ಮೇಲ್ಪಟ್ಟಿರಬೇಕು. ಹತ್ತಿರದ ಸಂಬಂಧಿಗಳು ಇರಬೇಕು. ಹತ್ತಿರದ ಸಂಬಂಧಿಗಳು ಅಂದ್ರೆ ತಂದೆ ತಾಯಿ, ಸಹೋದರ ಸಹೋದರಿ, ಅಜ್ಜ ಅಜ್ಜಿ, ಕುಟುಂಬದ ಸದಸ್ಯರು ಅಂತಂದ್ರೆ ಹತ್ತಿರದ. ಅದು ಡೆಫಿನೇಷನ್ ಇದೆ ಕಾನೂನಲ್ಲಿ, ಇದಕ್ಕೆ ಒಂದು ವ್ಯಾಖ್ಯಾನ ಇದೆ. ನಂತರ ದೂರದ ಸಂಬಂಧಿಗಳಿರ್ಬೋದು ಅಥವಾ ಪ್ರೀತಿ ಬಾಂಧವ್ಯದಿಂದ ದಾನ ಮಾಡೋರು ಇರ್ತಾರೆ, ಸಂಬಂಧಿಗಳು ಅಲ್ದಿದ್ರು ಕೂಡ ಮಾಡೋರು ಇರ್ತಾರೆ. ಸೊ ಅಂತ ದಾನಿಗಳಿದ್ದಾಗ ಅದನ್ನ ಪರಿಶೀಲನೆ ಮಾಡೋದಕ್ಕೆ, ಇದು ಯಾವುದೇ ವ್ಯವಹಾರ ಅಥವಾ ಕಮರ್ಷಿಯಲ್ ಡೀಲಿಂಗ್ಸ್ ಇಲ್ಲ, ವಾಣಿಜ್ಯಾತ್ಮಕ ಅಲ್ಲ ಅಂತ ತೀರ್ಮಾನ ಮಾಡೋದಕ್ಕೆ ಒಂದು ಸ್ಟೇಟ್ ಆಥರೈಸೇಷನ್ ಕಮಿಟಿ ಅಂತ ಇರ್ತದೆ. ಆ ಕಮಿಟಿ ಮುಂದೆ ಪರಿಶೀಲನೆ ಮಾಡ್ತಾರೆ. ಆ ಕಮಿಟಿಯವರು ಒಪ್ಪಿದ ನಂತರ ಇದಕ್ಕೆ ಅವಕಾಶ ಉಂಟು. ಸೊ ಇದು ಜೀವಂತ ಅಂಗದಾನದ ಒಂದು ವ್ಯವಸ್ಥೆ. ಇನ್ನೊಂದು, ಮೆದುಳು ನಿಷ್ಕ್ರಿಯಗೊಂಡ ನಂತರ, ಅಂದ್ರೆ ನಾವು ನೋಡಿರ್ಬೋದು ICUನಲ್ಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿರ್ತದೆ ಅಥವಾ ಸ್ಟ್ರೋಕ್ ಆಗಿ ಇಂಟರ್ಕ್ರೇನಿಯಲ್ ಬ್ಲೀಡ್ ಆಗಿ ಬ್ರೈನ್ ಹೆಮರೇಜ್ ಅಂತ ಕರಿತೀವಿ. ಸೊ ಇಂಥ ಸ್ಥಿತಿನಲ್ಲಿ ಕೂಡ ಅದು ಮೆದುಳು ನಿಷ್ಕ್ರಿಯ ಆಗ್ತದೆ. ನಿಷ್ಕ್ರಿಯ ಅಂತ ಅಂದ್ರೆ ಪರ್ಮನೆಂಟ್ಲಿ ಆಲ್ ಫಂಕ್ಷನ್ಸ್ ಆಫ್ ಬ್ರೈನ್ ಆರ್ ಇರಿವರ್ಸಿಬಲ್, ಸ್ಥಗಿತ ಆಗ್ಬಿಟ್ಟಿರ್ತದೆ. ಸೊ ಇದು ಬರೀ ಯಂತ್ರದ ಮುಖಾಂತರ ಆ ಮನುಷ್ಯ ಉಸಿರಾಡ್ತಾ ಇರ್ತಾನೆ, ಔಷಧಿಗಳ ಮುಖಾಂತರ ಹಾರ್ಟ್ ಬೀಟ್ ರಕ್ತ ಚಲನೆ ಆಗ್ತಾ ಇರ್ತದೆ. ಆದರೆ ಔಷಧಿನ ತೆಗೆದ್ರೆ, ಯಂತ್ರಗಳನ್ನ ತೆಗೆದ್ರೆ ಮರಣ ಹೊಂದೋದು ನಿಶ್ಚಿತ.
0: ಸೊ ಸಾಮಾನ್ಯ ಸ್ಥಿತಿಗೆ ವಾಪಸ್ ಬರೋಕೆ
1: ಸಾಧ್ಯವೇ ಇಲ್ಲ. ಇಂತಹ ಸಂದರ್ಭದಲ್ಲಿ ದಾನ ಮಾಡಬಹುದು. ಇದಕ್ಕೂ ಕೂಡ ಕಾನೂನಲ್ಲಿ ಕೆಲವು ನಿಯಮಗಳಿದೆ. ಈ ಮಿದುಳು ನಿಷ್ಕ್ರಿಯ ಆಗಿದೆ ಅನ್ನೋದನ್ನ 4 ತಂಡದ ವೈದ್ಯರ ಮಂಡಳಿ ಇರುತ್ತದೆ. ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಕೂಡ ಒಂದು ವೈದ್ಯಕೀಯ ಮಂಡಳಿ ಇರ್ತದೆ, ಅದು ಸರ್ಕಾರನೇ ಅನುಮತಿ ಕೊಟ್ಟಿರ್ತದೆ. ಸೊ ಈ ವೈದ್ಯರುಗಳೇ ಮೆದುಳು ನಿಷ್ಕ್ರಿಯ ಆಗಿದೆಯೋ ಇಲ್ವೋ ಅಂತ ಪರಿಶೀಲನೆ ಮಾಡ್ತಾರೆ,
0: ದೃಢೀಕರಿಸಬೇಕು.
1: ಅದು ಒಮ್ಮೆ ಮಾಡಲ್ಲ, 2 ಬಾರಿ ಮಾಡ್ತಾರೆ. ಅಂದ್ರೆ 6 ಗಂಟೆಗಳ ಅಂತರದಲ್ಲಿ 2 ಬಾರಿ ಮಾಡಿ ಅದರ ನಂತರ ಅದನ್ನ ಡಿಕ್ಲೇರ್ ಮಾಡ್ತಾರೆ. ಇದು ಕಾನೂನಲ್ಲಿ ಇದನ್ನ ಸಾವು ಅಂತಾನೆ ಪರಿಗಣಿಸಲಾಗ್ತದೆ. ಅಂದ್ರೆ ಮೆದುಳು ನಿಷ್ಕ್ರಿಯ ಆಗಿದೆ ಅಂತ 2ನೇ ಬಾರಿ ಏನ್ ಡಿಕ್ಲೇರ್ ಮಾಡ್ತಾರೆ, ಕೆಲವು ಟೆಸ್ಟ್ಗಳು ಮಾಡ್ತಾರೆ, ಆ ಟೆಸ್ಟ್ಗಳ ಅವ್ರಿಗೆಲ್ಲ ನೆಗೆಟಿವ್ ರಿಸಲ್ಟ್ಸ್ ಬಂದಾಗ ಅದನ್ನ ಡೆತ್ ಅಂತ ಕರೀತಾರೆ. ಸೊ ಇಂಥ ಮಂಡಳಿಯವರು ದೃಢೀಕರಿಸಿದ ನಂತರ ಅಂಗಾಂಗದಾನದ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಅಂದ್ರೆ ಮೊದಲು ಅವರು ಬಂಧುಗಳಿಗೆ ಹೇಳ್ತಾರೆ, ರಿಲೇಟಿವ್ಸ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಮೆದುಳು ನಿಷ್ಕ್ರಿಯ ಆಗಿದೆ ಅಂತ. ಆ ನಂತರ ಅದೇ ಆಸ್ಪತ್ರೆಯಲ್ಲಿ ಈ ಗ್ರೀಫ್ ಕೌನ್ಸಿಲರ್ಸ್ ಅಂತ ಕರಿತೀವಿ ನಾವು, ದುಃಖದ ಸಮಯದಲ್ಲಿ ನಾವು ನೋಡಿದಾಗೆ ಎಷ್ಟೋ ಜನ ರಿಲೇಟಿವ್ಸ್, ತಂದೆ ತಾಯಿಗಳು ತಮ್ಮ ಮಗ ಮಗಳು ಅಥವಾ ಬಂಧು ತೀರೋಗಿದ್ರು ಕೂಡ ಅಂತ ಸಂದರ್ಭದಲ್ಲಿ, ಅಂತ ದುಃಖದ ಸಮಯದಲ್ಲೂ ಕೂಡ ದಾನ ಮಾಡುವಂತ ಶ್ರೇಷ್ಠ ದಾನಿಗಳಿದ್ದಾರೆ. ಆ ಸಮಯದಲ್ಲಿ ಅವ್ರಿಗೆ ಜ್ಞಾಪಿಸಬೇಕಾಗ್ತದೆ ಅಥವಾ ಒಂದು ಕೌನ್ಸಿಲಿಂಗ್ ಮಾಡಬೇಕಾಗ್ತದೆ. ಸೊ ಇದಕ್ಕೆ ಕೌನ್ಸಿಲಿಂಗ್ ಮಾಡ್ತಾರೆ, ಒಂದು ಬ್ರೈನ್ ಡೆತ್ ಡಿಕ್ಲರೇಷನ್ ಆಗ್ತದೆ, ರಿಲೇಟಿವ್ಸ್ಗೆ ಹೇಳ್ತಾರೆ, ಆ ನಂತರ ಕೌನ್ಸಿಲರ್ಸ್ ಅವ್ರಿಗೆ ಕೌನ್ಸಿಲಿಂಗ್ ಮಾಡ್ತಾರೆ. ಆ ನಂತರ ಅವರು ಒಪ್ಪಿಗೆ ಕೊಟ್ಟರೆ, ವಿಡಿಯೋ ಮುಖಾಂತರ ಒಪ್ಪಿಗೆ ತಗೋತಾರೆ, ಯಾಕಂತಂದ್ರೆ ನಾಳೆ ದಿವಸ ಕಾನೂನಲ್ಲಿ ಹೆಂಗೆ ತಗೊಂಡ್ರು ಅಂದಾಗ ಅದು ವಿಡಿಯೋ ಮುಖಾಂತರ ದಾಖಲೆ ತಗೋತಾರೆ. ಇನ್ನೊಂದು ಫಾರಂ ನಂಬರ್ 7, 8, 9, 10 ಅಂತ ಈ 4 ಥರದ ಒಂದು ಫಾರಮ್ಸ್ ಇರ್ತದೆ, ಈ ಫಾರಮ್ಸ್ಗೆ ಪಡೆದು ಸಹಿ ಹಾಕ್ತಾರೆ. ಕೆಲವೊಮ್ಮೆ ಪ್ರಕರಣಗಳೇನಾಗಿರ್ತದೆ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಂದ್ರೆ ಮೆಡಿಕಲ್ ಲೀಗಲ್ ಕೇಸ್ ಅಂತ ಕರಿತೀವಿ, ವೈದ್ಯರಿಗೂ ಪೊಲೀಸರಿಗೂ ಸಂಬಂಧ ಇರತಕ್ಕಂತಹ ಪ್ರಕರಣಗಳಿವು. ಸೊ ಇಂತಹ ಸಂದರ್ಭದಲ್ಲಿ ಏನಾಗ್ತದೆ, ಈ ಅಂಗಗಳನ್ನ ತೆಗೆದುಕೊಂಡ ಮೇಲೆ ಪೋಸ್ಟ್ ಮಾರ್ಟಮ್ನು ಅಲ್ಲೇ ಮಾಡೋದಕ್ಕೆ ಪೊಲೀಸ್ ಅವರು NOC ಕೊಡಬೇಕಾಗ್ತದೆ. ಸೊ ಇದು ಈ ವ್ಯವಸ್ಥೆನು ಕೂಡ ಸರ್ಕಾರದಿಂದ ಮಾಡಿದ್ದೀವಿ. ಒಂದು ಎಲ್ಲ ಪೊಲೀಸ್ಗೆ ನೋಡಲ್ ಅಧಿಕಾರಿಗಳನ್ನ ಮಾಡಿದೀವಿ ಒಂದೊಂದು ಜಿಲ್ಲೆಗೆ. ಸೊ ಅವರು ಇಂಥ ಸಂದರ್ಭ ಬಂದಾಗ ಪ್ರಾಮುಖ್ಯತೆಯಿಂದ ಆದ್ಯತೆ ಮೇರೆಗೆ, ಯಾಕಂತಂದ್ರೆ ಒಂದು ಅಂಗ ನಿಷ್ಕ್ರಿಯಗೊಂಡ ನಂತರ ಅದನ್ನ ಈ ಉಳಿದ ಅಂಗಗಳನ್ನೆಲ್ಲ ಉಳಿಸ್ಕೋಬೇಕು ಅಂತ ಕರ್ತವ್ಯ ನಮ್ದು. ಸೊ ಇದು ಟೈಮ್ ಜಾಸ್ತಿ ಇರೋದಿಲ್ಲ.
0: ಎಷ್ಟಿರುತ್ತೆ ಸರ್?
1: ಒಂದೊಂದು ಅಂಗಕ್ಕೆ ಒಂದೊಂದು ಟೈಮ್ ಇರ್ತದೆ. ಉದಾಹರಣೆಗೆ ಹಾರ್ಟು, ಲಂಗ್ಸ್ಗೆ 4 ಗಂಟೆ ಟೈಮ್ ಇರ್ತದೆ. ಅದನ್ನ ತೆಗೆದ ನಂತರ ಒಂದು ಕೋಲ್ಡ್ ಸೊಲ್ಯೂಷನ್ ಅಲ್ಲಿ ಇಟ್ಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ಕಿಡ್ನಿಗೆ 8-10 ಗಂಟೆ ಟೈಮ್ ಇರ್ತದೆ. ಲಿವರ್ಗೂ ಕೂಡ ಒಂದು 6-8 ಗಂಟೆ ಸಮಯ ಇರ್ತದೆ. ಸೊ ಈ ಸಮಯದೊಳಗಡೆ ಅದು ಪ್ರಕ್ರಿಯೆ ಮುಗಿಬೇಕು. ಆಮೇಲೆ ಪೊಲೀಸ್ನವರಿಂದ ಒಂದು NOC ತಗೊಂಡ ನಂತರ ಆರ್ಗನ್ಸ್ನ ಪ್ರೊಕ್ಯೂರ್ಮೆಂಟ್ ಮಾಡ್ತೀವಿ. ಈ ಆರ್ಗನ್ಸ್ನ ತೆಗೆದುಕೊಂಡ ನಂತರ ನಮ್ಮ ಜೀವಸಾರ್ಥಕತೆ ಸಂಸ್ಥೆ ಇಲ್ಲಿ ರೋಲ್ ಬರ್ತದೆ. ಒಂದು ಏನಂತಂದ್ರೆ, ಈ 6 ಸೀನಿಯರಿಟಿ ಕಾಯುವ ಪಟ್ಟಿ ಏನಿರ್ತದೆ ಸೀನಿಯರಿಟಿ ಮೇಲೆ, ಆ ಪಟ್ಟಿನ ನಾವು ಗುರುತಿಸಿರ್ತೀವಿ, ನಿರ್ವಹಣೆ ಕೂಡ ನಾವೇ ಮಾಡ್ತೀವಿ ಆ ಪಟ್ಟಿನ. ಸೊ ಈ ಪಟ್ಟಿನಲ್ಲಿ ಯಾವ ಆಸ್ಪತ್ರೆಗೆ ಯಾವ ಅಂಗ ಹೋಗ್ಬೇಕು ಅನ್ನೋದು ನಾವು ಮುಂಚಿತವಾಗಿಯೇ ಕ್ಯೂನಲ್ಲಿ ನಾವು ಪಟ್ಟಿ ಮಾಡ್ತೀವಿ. ಅಂತ ಆಸ್ಪತ್ರೆಗೆ ಈ ಅಂಗಗಳನ್ನ ಶಿಫ್ಟ್ ಮಾಡ್ತೀವಿ. ನೀವು ಕೇಳಿರ್ಬೋದು ಗ್ರೀನ್ ಕಾರಿಡಾರ್ ಅಂತ, ಒಂದು ಆಸ್ಪತ್ರೆಯಿಂದ ಇನ್ನೊಂದು ಆಸ್ಪತ್ರೆಗೆ ಈ ಅಂಗಗಳನ್ನ ತೆಗೆದುಕೊಂಡ ನಂತರ ಸಾಗಿಸೋದಕ್ಕೆ ಯಾವುದೇ ಟ್ರಾಫಿಕ್ ಇಲ್ಲದೆ 0 ಟ್ರಾಫಿಕ್ ಅಲ್ಲಿ ತೆಗೆದುಕೊಂಡು ಬಂದು, ಯಾಕಂದ್ರೆ ಟೈಮ್ ಇರೋದಿಲ್ಲ, ಇದು ಕಾಯೋಕ್ಕಾಗೋದಿಲ್ಲ. ಸೊ ಅಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ಅದಕ್ಕೆ ಫಾಲೋ ಅಪ್ ಇರ್ತದೆ. ಇಷ್ಟು ಒಂದು ಆಸ್ಪತ್ರೆಯಿಂದ ತೆಗೆದುಕೊಳ್ಳೋದಕ್ಕೆ ಕಾನೂನುಗಳು, ಅದನ್ನು ಕರೆಕ್ಟ್ ಆಗಿ ಮಾಡ್ತಾ ಇದಾರೆ ಅಂತಾನು ನಾವು ಪರಿಶೀಲನೆ ಮಾಡ್ತೀವಿ. ಸೊಟೋ ಜೀವನ ಸಾರ್ಥಕತೆ ಮುಖಾಂತರ ಜೊತೆಗೆ ಪೊಲೀಸ್ ಇಲಾಖೆ ಜೊತೆಗೆ ಕೋಆರ್ಡಿನೇಷನ್ನು, ಆಸ್ಪತ್ರೆಗಳ ಜೊತೆಗೆ ಸಂವಹನ ಏನು ಕೋಆರ್ಡಿನೇಷನ್ ಮಾಡ್ಕೋತೀವಿ, ತಲುಪಿಸ್ತೀವಿ. ಇಷ್ಟು ಕೂಡ ಈಗ ಸೊಟೋ ಜೀವ ಇರೋರು ಕೊಟ್ಟರೆ ಅದಕ್ಕೆ ಸಪ್ರೇಟ್ ಪ್ರೊಸೀಜರು. ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿಯಿಂದ ದಾನ ಪಡೆದ್ರೆ ಅದು ಈ ರೀತಿ ಪ್ರೋಸೆಸ್ ನಾವು ಮಾಡ್ತೀವಿ. ಇದು ನಮ್ಮ ಕರ್ತವ್ಯ
0: ಪ್ರಕ್ರಿಯೆ. ಮತ್ತೆ ಈ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಮೂಡಿಸುವುದಕ್ಕಾಗಿ 3 ತಾರೀಕಿಂದ ಜುಗ್ ಜುಗ್ ಜಿಯೋ ಅಭಿಯಾನ ಅಂತ ಕೇಂದ್ರ ಸರ್ಕಾರ ಇಡೀ ರಾಷ್ಟ್ರಾದ್ಯಂತ ಮಾಡ್ತಾ ಇದೆ. ಈ ಅಭಿಯಾನದ ಬಗ್ಗೆ ಮತ್ತೆ ರಾಜ್ಯದಲ್ಲಿ ಜಾಗೃತಿ ಹೇಗೆ ಮೂಡ್ತಾ ಇದೆ ಅನ್ನೋದ್ರ ಬಗ್ಗೆ ವಿವರ ಕೊಡಬಹುದು?
1: ಹೌದು, ಖಂಡಿತವಾಗಿ. ಈಗ 3 ತಾರೀಕು ಭಾರತೀಯ ಅಂಗಾಂಗ ದಾನ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಇದು ಏಕೆ ಅಂತ ಅಂದರೆ 1994 ದೆಹಲಿ ಏಮ್ಸ್ ಆಸ್ಪತ್ರೆಯಲ್ಲಿ ಪ್ರಪ್ರಥಮವಾಗಿ ಒಂದು ಮಿದುಳು ನಿಷ್ಕ್ರಿಯಗೊಂಡ ದಾನ ನಡೆದಿರ್ತದೆ. ಅದನ್ನು ನೆನಪಿಗಾಗಿ ಭಾರತದಲ್ಲಿ ಪ್ರಾರಂಭ ಆಗಿದ್ದರಿಂದ ಅದನ್ನು ನಾವು ಭಾರತೀಯ ಅಂಗಾಂಗ ದಿನ ಅಂತ ಆಚರಣೆ ಮಾಡ್ತೀವಿ. ಕರ್ನಾಟಕದಲ್ಲೂ ಮಾಡ್ತೀವಿ, ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದನ್ನು ಈ ಬಾರಿ 16ನೇ ವರ್ಷ ಆಚರಣೆ ಆಗಿದೆ ದೆಹಲಿನಲ್ಲಿ ಆಗಿದೆ. ನಾವು ಕೂಡ ಈ ಅಸೆಂಬ್ಲಿ ಸೆಷನ್ಸ್ ನಡೀತಾ ಇರೋದ್ರಿಂದ ಇದನ್ನು ಮುಂದೂಡಿದ್ದೀವಿ, ನಾವು ಕೂಡ ಮಾಡ್ತೀವಿ. ಈ ಜುಗ್ ಜುಗ್ ಕಾರ್ಯಕ್ರಮ ಅಂದರೆ ಏನಂತಂದರೆ, ಈ ಸಲ ಅಂದರೆ ನಮ್ಮ ಆದ್ಯತೆ ಏನಂತಂದರೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಈ ಅಂಗಾಂಗ ದಾನದ ಬಗ್ಗೆ ನಾವು ಮಾಹಿತಿ ನೀಡಬೇಕು. 60% ಜನಗಳಿಗೆ ಮಾಹಿತಿನೇ ಇಲ್ಲ, ಅಂಗಾಂಗ ದಾನ ಯಾರು ಮಾಡ್ಬೋದು, ಹೇಗೆ ಮಾಡ್ಬೋದು, ನಾವು ಮಾಡ್ಬೋದಾ, ನಾವು ಹೇಗೆ ನಾವು ಸಂಕಲ್ಪ ಮಾಡ್ಕೊಳ್ಳೋದು, ಈ ಬಗ್ಗೆ ಅರಿವೇ ಇರೋದಿಲ್ಲ. ಸೊ ಈ ಅರಿವನ್ನ ಮಾಡೋದಕ್ಕೋಸ್ಕರ ನಾವು ಕೂಡ ಕರ್ನಾಟಕದಲ್ಲೂ ಕೂಡ ಕಾರ್ಯಕ್ರಮ ತಗೋತೀವಿ. ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ನಮ್ಮಲ್ಲಿ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ಸ್ ಅಂತ ಇರ್ತಾರೆ ಜಿಲ್ಲೆ ಪ್ರತಿ ಡಿವಿಷನ್ಗೆ ಒಬ್ಬೊಬ್ಬರು ಇದ್ದಾರೆ. ಬೆಂಗಳೂರಿನಲ್ಲಿ 4 ಜನ ಇದ್ದಾರೆ. ಇವರು ಕಾಲೇಜು, ಶಾಲಾ ಕಾಲೇಜು ಅಥವಾ ಸ್ವಯಂ ಸೇವಕ ಕ್ಯಾಂಪ್ಸ್ಗಳೇನಾರಿದ್ದಾಗ ಅಂಥ ಸಂದರ್ಭದಲ್ಲಿ ಹೋಗಿ ಹೇಳ್ತೀವಿ. ಈಗ ನಿನ್ನೆ ಏನು ಗದಗ ಜಿಲ್ಲೆಯಲ್ಲಿ ಒಂದು ಅಂಗಾಂಗ ದಾನ ಪಡೆದ, ಹಾಗೆ ದಾನ ನೀಡಿದ ಲೈವ್ ಡೋನರ್ಸ್ ಯಾರಿರ್ತಾರೆ, ಅವರು ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮ ಇದ್ದು ಅವ್ರು ಏನು ಆಡಬಲ್ಲರು ಅದನ್ನು ಆಡಿಸಿ ಬಹುಮಾನ ನೀಡಿ ಅದಕ್ಕೊಂದು ಅವೇರ್ನೆಸ್ ನಿನ್ನೆ ತಾನೇ ಅದು ಆಗಿದೆ. ಸೊ ಈ ರೀತಿಯಾಗಿ ಕರ್ನಾಟಕದಾದ್ಯಂತ ನಾವು ಸರ್ಕಾರದ ವತಿಯಿಂದ ಕ್ರಮ ತಗೋತಾ ಇದ್ದೀವಿ.
0: ಮತ್ತೆ ಈಗ ರಾಷ್ಟ್ರ ಮಟ್ಟದಲ್ಲಿ ಏನು ರಾಷ್ಟ್ರೀಯ ಅಂಗಾಂಗ ಮತ್ತು ಅಂಗಾಂಶ ಕಸಿ ಸಂಸ್ಥೆ ನೋಟೋ ಇದೆ, ಅದರ ಜೊತೆಗೆ ನಮ್ಮ ರಾಜ್ಯ ಸೋಟೋ ಸಂಸ್ಥೆಯ ಸಮನ್ವಯದಿಂದ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳ್ಬೋದು?
1: ಹೌದು, ಈ ಕಾನೂನಲ್ಲಿ ಇದಕ್ಕೆ 3 ತರ ನಾವು ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಅಂದ್ರೆ ನಾವು ಮಾಡ್ಕೊಂಡಿದ್ವಿ. ಒಂದು ನೋಟೋ, ಇದು ರಾಷ್ಟ್ರೀಯ ಮಟ್ಟದ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತ ಕರಿತೀವಿ, ಅದಕ್ಕೆ ನೋಟೋ ಅಂತ ಶಾರ್ಟ್ ಫಾರ್ಮ್ ಆಗಿ ಹೇಳ್ತೀವಿ. ಇದರ ಕರ್ತವ್ಯ ಏನಪ್ಪಾ ಅಂತಂದ್ರೆ ಕಾಲಕಾಲಕ್ಕೆ ಮಾರ್ಗಸೂಚಿಗಳನ್ನ ಹೊರಡಿಸತಕ್ಕಂಥದ್ದು, ಹಾಗೇನೆ ಪ್ರೋಗ್ರಾಮ್ ನಿರ್ವಹಣೆಯಲ್ಲಿ ಅನುಷ್ಠಾನದಲ್ಲಿ ಸಹಾಯ ಧನ ಸಹಾಯ ಈ ರೀತಿಯಾಗಿ ನೋಡ್ಕೊಳ್ಳೋದು, ಉಸ್ತುವಾರಿ ಮಾಡ್ಕೊಳ್ಳೋದು. ಅದೇ ರೀತಿ ಒಂದೊಂದು ವಿಭಾಗವಾಗಿ ಭಾರತದಲ್ಲಿ ವಿಭಾಗೀಯ

0: ಉದಾಹರಣೆಗೆ ಒಂದು ಯಾವುದೋ ಒಂದು ದಾನ ಆಯಿತು ಅಂದ್ಕೊಳ್ಳೋಣ, ಮೆದುಳು ನಿಷ್ಕ್ರಿಯಗೊಂಡ ದಾನ ಇಲ್ಲೊಂದು ಆಯಿತು. ನಮ್ಮಲ್ಲಿ ಹಾರ್ಟ್ ದಾನ ಇರ್ತದೆ, ಆದರೆ ಹಾರ್ಟ್ ಉಪಯೋಗಿಸ್ಕೊಳ್ಳೋಕೆ ಯಾವುದೇ ರೋಗಿಗಳಿಲ್ಲ ಅಂದ್ಕೊಳ್ಳೋಣ, ಕರ್ನಾಟಕದಲ್ಲಿ ಯಾವುದೇ ರೆಸಿಪಿಯೆಂಟ್ಸ್ ಇಲ್ಲ. ಸೊ ಅವಾಗ ಈ ಹಾರ್ಟ್ ಏನು ಅಂಗಾಂಗ ಇರ್ತದೆ, ಇದನ್ನು ರೋಟೋಗೆ ಫಸ್ಟ್ ಹೋಗ್ತದೆ,
1: ಪ್ರಾದೇಶಿಕವಾಗಿ
0: ಹೋಗ್ತದೆ. ಪ್ರಾದೇಶಿಕವಾಗಿ ಅಲ್ಲೂ ಯಾರು ಇಲ್ಲ ಅಂತಂದರೆ ನ್ಯಾಷನಲ್ ಲೆವೆಲ್ಗೆ ಹೋಗ್ತದೆ. ಸೊ ಇದನ್ನೆಲ್ಲ ಕೋಆರ್ಡಿನೇಷನ್ ಏನು ಮಾಡ್ಕೋತೀವಲ್ಲ, ಇದಿಷ್ಟು ಎಲ್ಲ ಕಡಿಮೆ ಅವಧಿ. ನಾನು ಹೇಳಿದ್ನಲ್ಲ, ಅದು ಅಂಗ ನಾವು ಏನು ಲೈಫ್ ಇರ್ತದೆ, ಅಂಗಾಂಶಕ್ಕೂ ಜೀವ ಇರ್ತದೆ ಅಂಗಾಂಗಗಳಿಗೆ. ಆ ಸಮಯದೊಳಗಡೆ ನಾವು ಇವೆಲ್ಲ ಮಾಡ್ಕೋಬೇಕು, ಕೋಆರ್ಡಿನೇಷನ್ ಮಾಡ್ಕೋಬೇಕು. ಈ ರೀತಿಯಾಗಿ ಹಂಚಿಕೆ ಆಗ್ತದೆ. ಈವನ್ ನಮ್ಮಲ್ಲಿ ಯಾರೂ ಇಡೀ ಇಂಡಿಯಾದಲ್ಲಿ ಯಾರು ಇಲ್ಲ ಅಂತಂದ್ರೆ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಅಂತ ಕರಿತೀವಿ. ಅಂದ್ರೆ ಭಾರತದಲ್ಲಿ
1: ಮೂಲದ
0: ವ್ಯಕ್ತಿಗೆ ಕೊಡಬಹುದು,
1: ವಿದೇಶದಲ್ಲಿರೋ ವ್ಯಕ್ತಿಗೆ.
0: ಅಲ್ಲಿ ಇಲ್ಲಿ ರಿಜಿಸ್ಟರ್ ಆಗಿರ್ಬೇಕು, ಅವರು ರಿಜಿಸ್ಟರ್ ಆಗಿರ್ಬೇಕು. ನಮ್ಮವ್ರಿಗೆ ಫಸ್ಟ್ ಕೊಡ್ತೀವಿ, ನಮ್ಮ ಸ್ಟೇಟ್ ನವ್ರಿಗೆ. ನಮ್ಮ ಸ್ಟೇಟ್ ಇಲ್ಲ ಅಂತಂದ್ರೆ ನಮ್ಮ ಪ್ರಾದೇಶಿಕ, ಅದು ಇಲ್ಲ ಅಂತಂದ್ರೆ ಇಡೀ ದೇಶಕ್ಕೆ. ದೇಶದಲ್ಲೂ ಯಾರು ಇಲ್ಲ ಅಂತಂದ್ರೆ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್, ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲರೂ ರಿಜಿಸ್ಟರ್ ಆಗಿದ್ರೆ. ಆ ನಂತರ ಅವರು ಯಾರು ಇಲ್ಲ ಅಂತಂದ್ರೆ ವಿದೇಶಿಯರಿಗೆ, ಅದು ಎಂಬೆಸಿ ಮುಖಾಂತರ ಸರ್ಟಿಫೈಡ್ ಯಾರು ಇರ್ತಾರೆ ಅಂತವ್ರಿಗೆ ದಾನ. ಈ ಪ್ರಕ್ರಿಯೆಗಳೆಲ್ಲ ಈ ನೋಟೋ ರೋಟೋ ಸೋಟೋ
1: ಸಮನ್ವಯದಿಂದ
0: ನಡೀತದೆ.
1: ಮತ್ತೆ ಈಗ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯ ಡಿಜಿಟಲ್ ಪ್ಲೆಡ್ಜ್ ಪೋರ್ಟಲ್ ಅನ್ನುವ ಒಂದು ಪೋರ್ಟಲ್ ಅನ್ನ 2023 ಸ್ಥಾಪನೆ ಮಾಡಲಾಯಿತು. ಈಗ ಇಲ್ಲಿಯವರೆಗೆ 500,000 ಹೆಚ್ಚು, ಅಂದ್ರೆ ಇವತ್ತಿನ ಒಂದು ಸಂಖ್ಯೆ ಹೇಳೋದಾದ್ರೆ 568,334 ಮಂದಿ ಇದರಲ್ಲಿ ನೋಂದಣಿ ಆಗಿದ್ದಾರೆ. ಸೊ ಈ ಒಂದು ಪ್ರಕ್ರಿಯೆ, ಅಂದ್ರೆ ಈ ರೀತಿ ಪ್ಲೆಡ್ಜ್ ಅನ್ನ ಯಾವ ರೀತಿ ನಾವಲ್ಲಿ ಪೋರ್ಟಲ್ನಲ್ಲಿ ನೋಂದಾಯಿಸಬಹುದು ಅನ್ನೋದ್ರ ಬಗ್ಗೆ ಹೇಳ್ಬೋದು ಅಂತ ತಾವು, ಮತ್ತೆ ಕರ್ನಾಟಕದಲ್ಲಿ ಇದರ ಸಂಖ್ಯೆ ಎಷ್ಟಿದೆ ಅಂತ.
0: ಸೊ ಇದನ್ನ ನೀವು ನೋಟೋ ರೋಟೋ ಸೋಟೋ ವೆಬ್ಸೈಟ್ಗೆ ಹೋದ್ರೆ, ಈ ವೆಬ್ಸೈಟ್ಗೆ ಯಾರಿಗೆ ಡಿಜಿಟಲ್ ಲಿಟ್ರೆಸಿ ಇರ್ತದೆ ಅವರು ಹೋಗ್ಬೋದು. ಅಲ್ಲಿ ಅಲ್ಲಿ ಹೋದಾಗ ಪ್ಲೆಡ್ಜಿಂಗ್ ಅನ್ನೋದು ಒಂದು, ಅದನ್ನ ನಾವು ಆಯ್ಕೆ ಮಾಡ್ಕೊಂಡಾಗ ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಬರ್ತದೆ. ಈ ಕ್ಯೂ ಆರ್ ಕೋಡನ್ನ ನಮ್ಮ ಮೊಬೈಲ್ ಮುಖಾಂತರ ಸ್ಕ್ಯಾನ್ ಮಾಡಿದ ಕೂಡಲೇ ಅದು ಸೀದಾ ಅದು ವೆಬ್ಸೈಟ್ ಹೊರಟೋಗ್ತದೆ. ಅಲ್ಲಿ ನಮ್ಮ ಆಧಾರ್ ನಂಬರ್ ಕೇಳುತ್ತೆ. ಆಧಾರ್ ನಂಬರ್ ಎಂಟ್ರಿ ಮಾಡಿದ ಕೂಡಲೇ ನಾವು ಯಾವ ಫೋನ್ ನಂಬರ್ ದೂರವಾಣಿ ಸಂಖ್ಯೆ ಕೊಟ್ಟಿರ್ತೀವಿ ಆಧಾರ್ ರಿಜಿಸ್ಟ್ರೇಷನ್ ಅಲ್ಲಿ, ಆ ದೂರವಾಣಿಗೆ ಒಂದು OTP ಹೋಗ್ತದೆ. ಈ OTPನ ಎಂಟ್ರಿ ಮಾಡಿದ ತಕ್ಷಣ ಅಂದ್ರೆ ನಾವೇ ಅಂತ ಅದು ದೃಢೀಕರಣ ಹೊಂದ್ಕೊಳ್ಳುತ್ತದೆ. ಆ ನಂತರ ನಮ್ಮ ಹೊಸ ಫೋನ್ ನಂಬರ್ ಏನಾರಿದ್ರೆ ಅದನ್ನ ದೃಢೀಕರಿಸಿ OTP ತಗೊಂಡು ಯಾವ ಅಂಗ ನಾವು ಪ್ಲೆಡ್ಜ್ ಮಾಡ್ತೀವಿ ಅಂದ್ರೆ ನಾವು ಸಂಕಲ್ಪ ಅನ್ಕೋಬಹುದು. ನಾವು ಸಂಕಲ್ಪ ಮಾಡ್ಕೋಬೇಕು, ನಾನು ದಾನ ಮಾಡ್ತೀನಿ ಅಂತ ನಾವು ಸಂಕಲ್ಪ ಮಾಡ್ಕೊಂಡ್ರೆ ಅದನ್ನ ನಾವು ಆಯ್ಕೆ ಮಾಡ್ಕೋಬಹುದು. ಬರೀ ಕಣ್ಣನ್ನೇ ನಾವು ಆಯ್ಕೆ ಮಾಡ್ಕೋಬಹುದು ಅಥವಾ ಎಲ್ಲ ಅಂಗಾಂಗಗಳನ್ನ ಕೂಡ ನಾವು ಆಯ್ಕೆ ಮಾಡ್ಕೋಬಹುದು. ಸೊ ಆಯ್ಕೆ ಮಾಡಿಕೊಂಡು ನಾವು ಸಬ್ಮಿಟ್ ಅಂತ ಇರ್ತದೆ, ಒತ್ತಿ ಒಪ್ಪಿಕೊಳ್ಳಿ ಅಂತ. ಅದನ್ನು ಒತ್ತಿದ್ರೆ ನಿಮ್ಮದು ಕಂಪ್ಲೀಟ್ ಒಂದು ಡಿಜಿಟಲ್ ಸರ್ಟಿಫಿಕೇಟ್ ಬಂದ್ಬಿಡ್ತದೆ. ಸೊ ಡಿಜಿಟಲ್ ಸರ್ಟಿಫಿಕೇಟ್ ಅಲ್ಲಿ ಯಾರು ಬೇಕಾದರೂ ನೋಂದಾಯಿಸ್ಕೋ, ಮನೆಯಿಂದಲೇ ಬೇಕಾದ್ರೆ ನೋಂದಾಯಿಸ್ಕೊಳ್ಬಹುದು. ನೋಂದಾಯಿಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಸಂಬಂಧಿಕರಿಗೂ ನಾವು ತಿಳಿಸೋದು ಮೊದಲನೇ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾವು ಸಂಕಲ್ಪ ಮಾಡಿರ್ತೀವಿ, ನಮ್ಮ ಮನಸ್ಸಿನಲ್ಲಿ ಏನು ನಾವು ನಮಗೆ ಗೊತ್ತಿಲ್ಲ, ಯಾರ್ದು ಯಾವಾಗ ನಾವು ಏನಾಗ್ತೀವಿ ಅಂತ ನಮಗೆ ಗೊತ್ತಿರಲ್ಲ. ನಾವು ಬದುಕಿದ್ದಾಗಂತೂ ಯಾವ ಅಂಗಾಂಶಗಳು ತಗೊಳ್ಳಲ್ಲ. ಸೊ ಹಾಗ ಅಂತ ಸಂದರ್ಭದಲ್ಲಿ ಅಟ್ಲೀಸ್ಟ್ ಸತ್ತ ನಂತರ ಕಣ್ಣಾದ್ರೂ ತಗೋಬಹುದು, ನಾವು ಚರ್ಮನಾದ್ರೂ ತಗೋಬಹುದು, ಬೇರೆಯವ್ರಿಗೆ ಅನುಕೂಲ ಆಗ್ತದೆ. ಅದನ್ನ ನಾವು ನಮ್ಮವ್ರಿಗೆ ಬಂದು ಬಂದರೂ ತಿಳಿಸ್ಬೇಕು. ಆಮೇಲೆ ಇನ್ನೊಂದು, ಈ ನೋಟೋದಲ್ಲಿ ನಾವು ಪ್ಲೆಡ್ಜ್ ಮಾಡಿದಾಗ ನಾವು ಯಾರನ್ನ ಹೆಡ್ ಆಫ್ ದಿ ಫ್ಯಾಮಿಲಿ ಅಂತ ಕೊಟ್ಟಿರ್ತೀವಿ ಆಧಾರ್ನಲ್ಲಿ ಒಂದು ಫ್ಯಾಮಿಲಿ ಮಾಡಬೇಕಾದ್ರೆ ಅವರಿಗೆ ಮೆಸೇಜ್ ಹೋಗುತ್ತದೆ. ಉದಾಹರಣೆಗೆ ನನ್ನ ಮಗ, ನಾನು ಪ್ಲೆಡ್ಜ್ ಮಾಡಿದ ತಕ್ಷಣ ನನ್ನ ಮಗನಿಗೆ ಹೇಳಿದೆ, ನಾನು ಪ್ಲೆಡ್ಜ್ ಮಾಡಿದೆ, ಅವನು ಮಾಡ್ದ. ಮಾಡಿದ ತಕ್ಷಣ ನನಗೆ ಮೆಸೇಜ್ ಬಂತು, ಯುವರ್ ಸನ್ ಆಸ್ ಪ್ಲೆಡ್ಜ್ ಅಂತ ಮೆಸೇಜ್ ಬಂತು. ಸೊ ಅದೇ ರೀತಿ ಮೆಸೇಜ್ ಬಂದಿರ್ತದೆ, ಕೆಲವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಅಂದರೆ ಅವ್ರಿಗೆ ಹೇಳಿರಬೇಕು, ಅವಾಗ್ಲೇ ಅದರದ್ದು ಆಗೋದು. ನೋಡಿ ಇನ್ನೊಂದು ಹೇಳ್ತಾ ಇದ್ವಿ, ಒಬ್ಬಳು ತಾಯಿ ಇಬ್ಬರು ಅಥವಾ 3 ಜನ ಮಕ್ಕಳಿಗೆ ಜೀವ ಕೊಡ್ಬೋದು, ಹೌದಾ? ಒಬ್ಬ ಮೆದುಳು ನಿಷ್ಕ್ರಿಯಗೊಂಡ ವ್ಯಕ್ತಿ 8 ಜನಕ್ಕೆ ಜೀವ ಕೊಡ್ತಾನೆ.
1: ಅಂದ್ರೆ ಬೇರೆ ಬೇರೆ ಅವರ ಅಂಗಗಳನ್ನ,
0: ಅಂಗ ಹಾರ್ಟ್ ಒಬ್ಬರಿಗೆ, ಲಂಗ್ಸ್ ಒಬ್ಬರಿಗೆ, ಲಿವರ್
1: 2
0: ಕಿಡ್ನಿ ಇರ್ತದೆ, 8 ಜನಕ್ಕೆ ಜೀವ ಜೀವ ಕೊಡ್ಬೋದು. ನೀವು ನೋಡ್ಬೋದು, ನಾನು ಹೇಳ್ತಾ ಇದ್ದೆ ಗದ್ನಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಆಡ್ಬೇಕಾದ್ರೆ ಅವರು ಜೀವಕ್ಕಾಗಿ ಹೋರಾಟ ಮಾಡ್ತಾ ಇದ್ದವರು ಮೆಡಲ್ಗಾಗಿ ಹೋರಾಟ ಮಾಡ್ತಾ ಇದ್ರು. ಅಂದ್ರೆ ಅಷ್ಟು ದಷ್ಟಪುಷ್ಟವಾಗಿದ್ರು ಅವ್ರು. ಎಷ್ಟು ವೀಕ್ ಇರ್ತಾರೆ, ಬೆಡ್ ಜೀವನೇ ಹೋಗುತ್ತೆ, ಆಸಕ್ತಿನೇ ಕಳ್ಕೊಂಡಿರ್ತಾರೆ. ಅಂಥವ್ರಿಗೆ ಒಂದು ಜೀವ ಕೊಟ್ಟಾಗ ಮಣ್ಣಲ್ಲಿ ಮಣ್ಣಾಗೋ ಬದಲು, ಸುಟ್ಟು ಬೂದಿ ಆಗೋ ಬದಲು, ಬ್ಯಾಕ್ಟೀರಿಯಾಗಳು ತಿಂದು ಕೊಳ್ತು ಹೋಗೋ ಬದಲು ಒಬ್ಬರಿಗೆ ಜೀವ ಕೊಡ್ಬೋದು ಅಂತ ನಾನು ಹೇಳ್ತೀನಿ. ಪ್ಲಡ್ಜಿಂಗ್ ಈ ರೀತಿ ಮಾಡ್ಬೋದು.
1: ಮತ್ತೆ ತಾವು ಹೇಳಿದ್ರಿ ಪ್ರತ್ಯೇಕ ಅಂಗಗಳನ್ನು ಮಾಡಬಹುದು ಅಥವಾ ಯಾವುದಾದ್ರೂ ಒಂದು ಅಂಗದ

0: ಅನ್ನಾದರೂ ನಾವು ದಾನದ ಬಗ್ಗೆ ಅದರಲ್ಲಿ
1: ಪ್ರೆಡ್ಯೂಸ್ ಮಾಡಬಹುದು.
0: ಇಡೀ ದೇಹವನ್ನೇ ಆ ರೀತಿ ಈಗ ಕೆಲವರು ಪ್ರಯೋಗಾಲಯಕ್ಕೆ ಕೊಡ್ತಾರೆ, ಆ ರೀತಿ
1: ಖಂಡಿತ ಕೊಡಬಹುದು, ಖಂಡಿತ ಕೊಡಬಹುದು. ಮೆಡಿಕಲ್ ಕಾಲೇಜ್ಗೆ ಸಂಪೂರ್ಣ ದೇಹ ಕೊಟ್ಟಿರೋರು ಇದ್ದಾರೆ. ನಾವು ಒಂದು ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಕೂಡ ಇಬ್ರು ಸಂಪೂರ್ಣ ಅವರ ದೇಹವನ್ನು ವೈದ್ಯಕೀಯ ಕಾಲೇಜ್ಗೆ ದಾನ ಮಾಡಿದರು.
0: ಮತ್ತೆ ಇದು ಸೋಟೋ ಮತ್ತೆ ನೋಟೋ ಇದಕ್ಕೆ ಬೇರೆ ಬೇರೆ ಜಾಲತಾಣ ಬೇರೆ ಬೇರೆ ಪ್ಲೇಟ್ಸ್ ಇದೆಯಾ ಅಥವಾ ಒಂದೇ?
1: ಎಲ್ಲ ಒಂದೇ, ಎಲ್ಲ ಒಂದೇ. ಕಂಪ್ಲೀಟ್ ಭಾರತದಾದ್ಯಂತ ಇದೇ ಡಿಜಿಟಲ್ QR ಕೋಡ್. ಇವಾಗ ಏನಾಗ್ತದೆ ನೋಡಿ, ಮುಂಚೆ ಎಲ್ಲ ಒಂದೊಂದು ಆಸ್ಪತ್ರೆನಲ್ಲಿ ಹೋದಾಗ ಅಥವಾ ಯಾವುದೋ ಒಂದು ಕ್ಯಾಂಪ್ ಅಥವಾ ಮತ್ತೆ ಮಾಡಿದಾಗ ಅಲ್ಲಿ ಬರ್ಕೊಡೋರು ಅಲ್ಲೊಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ರು. ಈ ಸರ್ಟಿಫಿಕೇಟ್ ಯಾರಿಗೆ ಜ್ಞಾಪಕ ಇರ್ತದೆ?
0: ಹೌದು ಹೌದು.
1: ಈಗ ನಾನು ಕೊಟ್ಟಿದ್ದೀನಿ, ಒಂದು 20 ವರ್ಷದ ಹಿಂದೆ ನನ್ನ ಕಣ್ಣು ದಾನ ಮಾಡ್ತೀನಿ ಅಂತ ಬರ್ಕೊಟ್ಟಿದ್ದೀನಿ. ಅದು ಯಾವುದೋ ಒಂದು ಪೇಪರ್ ಅಲ್ಲಿ ಬರ್ಕೊಟ್ಟಿದ್ದು, ಅಲ್ಲಿ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ರು. ಅದು ನನ್ನ ಹತ್ರ ಇಲ್ಲ, ಈಗ ನಾನು ದಾನ ಮಾಡಿದೀನಿ ಅಂತಾನು ಯಾರಿಗೂ ಗೊತ್ತಿಲ್ಲ. ಸೊ ಹಾಗೆ ಅದು,
0: ಅದಕ್ಕಾಗಿ ಈ ಜಾಲತಾಣ ತುಂಬಾ, ಈ ಪೋರ್ಟಲ್ ತುಂಬಾ ಮುಖ್ಯ ಅಂತ ಹೇಳ್ತೀರಿ. ಮತ್ತೆ ಈಗ ನಾವು ಅಂಕಿಅಂಶದ ವಿಚಾರಕ್ಕೆ ಬರೋದಾದ್ರೆ, ಕಳೆದ ವರ್ಷ ದೇಶದಲ್ಲಿ 20,138 ಅಂಗಾಂಗ ಕಸಿ ಶಸ್ತ್ರಚಿಕಿತ್ಸೆ ನಡೆಸಲಾಗಿದೆ ಅನ್ನುವ ಒಂದು ವಿವರ ನಮಗೆ ಸಿಗುತ್ತೆ. ಇದು ಜಾಗತಿಕ ಮಟ್ಟದಲ್ಲಿ ಒಂದು ವರ್ಷದಲ್ಲಿ ದಾಖಲಾದ ಅತ್ಯಂತ ಗರಿಷ್ಠ ಶಸ್ತ್ರಚಿಕಿತ್ಸೆ ಇದು. ಇದಲ್ಲದಿರ ಭಾರತ ಈ ಜೀವಂತ ಅಂಗಾಂಗ ದಾನಿಗಳಲ್ಲಿ ಇಡೀ ಜಗತ್ತಿನಲ್ಲೇ ಮುಂಚೂಣಿನಲ್ಲಿದೆ. ಮತ್ತೆ ಒಟ್ಟಾರೆ ಅಂಗಾಂಗ ದಾನ ಮತ್ತೆ ಅಂಗಾಂಶ ಕಸಿನಲ್ಲಿ ಜಗತ್ತಿನಲ್ಲೇ ಮೂರನೇ ಸ್ಥಾನದಲ್ಲಿದೆ. ಇದು ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದಕ್ಕೆ ಕೂಡ ಇದು ಒಂದು ಕಾರಣ ಅಂತ ಹೇಳಬಹುದು. ಒಟ್ಟಾರೆ ಈಗ ಈ ಒಂದು ಅಂಕಿಅಂಶಗಳನ್ನು ಗಮನಿಸಿದ್ರೆ ದೇಶದಲ್ಲಿ ಈ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಹೆಚ್ಚಾಗ್ತಾ ಇದೆ ಅನ್ನೋದು ತಮ್ಮ ಅಭಿಪ್ರಾಯನ?
1: ಖಂಡಿತ, ಕ್ರಮೇಣವಾಗಿ ಸ್ವಲ್ಪ ಸ್ವಲ್ಪ ಹೆಚ್ಚಾಗ್ತಾ ಇದೆ. ಉದಾಹರಣೆಗೆ ಹೇಳ್ಬೇಕಂತಂದ್ರೆ, ನೀವು ಪ್ಲಡ್ಜಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ನೀವು ಅಂಕಿಅಂಶ ಕೇಳಿದ್ರೆ ನಾನು ಹೇಳೋದು ಮರ್ತೆ. 62,000 ಜನ ಕರ್ನಾಟಕದಲ್ಲಿ ಪ್ಲಡ್ಜಿಂಗ್ ಮಾಡಿದ್ದಾರೆ. ನಮ್ಮ ಜನಸಂಖ್ಯೆ ಎಷ್ಟು? 7 ಕೋಟಿ ಚಿಲ್ಲರೆ. 60,000 ಎಲ್ಲಿ, 7 ಕೋಟಿ ಎಲ್ಲಿ? ಅವೇರ್ನೆಸ್ ಇದೆ, ಅವೇರ್ನೆಸ್ ಬಂದಂಗೆ ಬಂದಂಗೆ ಮಾಡ್ತಾ ಇದ್ದಾರೆ. ಎರಡನೇದು, ನೀವು ಭಾರತದ ಒಟ್ಟು ಎಷ್ಟು ಡೊನೇಷನ್ಸ್ ಆಗಿದೆ ಅಂತ ಹೇಳ್ತಾರೆ, ಅದು ಪ್ಲಡ್ಜಿಂಗ್ ಆಗಿರೋದು. ಈಗ ನಮ್ಮಲ್ಲಿ ಲಾಸ್ಟ್ ಇಯರ್ 198 ಮಿದುಳು ನಿಷ್ಕ್ರಿಯಗೊಂಡಂಥವರು ದಾನ ಮಾಡಿದ್ದಾರೆ, ಅಂಗಾಂಗಗಳು ದಾನ ಮಾಡಿದ್ದಾರೆ. ಸುಮಾರು 564 ಅಂಗಾಂಗಗಳನ್ನು ನಾವು ತಗೊಂಡು ಅಷ್ಟು ಜನಕ್ಕೆ ಜೀವ ಉಳಿದಿದೆ. ಈಗ ಬೇಡಿಕೆ ಎಷ್ಟಿದೆ ಅಂತಂದರೆ, ಪ್ರತಿ ವರ್ಷ 800-1,000 ಜನ ಕಿಡ್ನಿ ಬೇಕು ಅಂತ ದಾಖಲೆ ಮಾಡ್ಕೋತಾ ಇದ್ದಾರೆ. ಈ ಕಿಡ್ನಿಗೆ ಶಸ್ತ್ರಚಿಕಿತ್ಸೆ ಕೆಲವರು ಜೀವಂತ ಇರೋರು, ತಾಯಿ ಮಗನಿಗೆ ಅಥವಾ ಗಂಡನಿಗೆ ಅಥವಾ ಗಂಡ ಹೆಂಡತಿಗೆ ಈ ಥರ ದಾನ ಮಾಡ್ತಾ ಇದ್ದಾರೆ. ಅದು ಪ್ಲಸ್ ಈಗ ಮೆದುಳು ನಿಷ್ಕ್ರಿಯಗೊಂಡವರು ದಾನ ಮಾಡಿರೋದು, ಎರಡೂ ಸೇರಿಸಿದರೆ ಕರ್ನಾಟಕದಲ್ಲಿ ಅರೌಂಡ್ ಒಂದು 600-650 ಜನ ಲೈವ್ ಟ್ರಾನ್ಸ್ಪ್ಲಾಂಟೇಷನ್ ಆಗಿದೆ. ಲೈವ್ ಕೆಲವು ಸ್ಟೇಟ್ಗಳಲ್ಲಿ 1,000 ತನಕ ಆಗ್ತದೆ. ಆದರೆ ಈ ಡಿಮ್ಯಾಂಡ್ಗೂ ಸಪ್ಲೈಗೂ ಅಂದರೆ ಪ್ರತಿ ವರ್ಷ 1,000 ರಿಸ್ಟ್ ಆಗ್ತಾ ಇದ್ದಾರೆ. ಅಂದರೆ ಇಲ್ಲಿವರೆಗೂ 5,000 ಜನ ಕಿಡ್ನಿಗಾಗಿ ಕಾಯ್ತಾ ಇದ್ದಾರೆ, ಆದರೆ ಅಂಗಾಂಗ ದಾನ ಆಗ್ತಾ ಇರೋದು ಇಷ್ಟು. ಸೊ ಇದು ವ್ಯತ್ಯಾಸ ಇದೆ. ಈ ವ್ಯತ್ಯಾಸಕ್ಕೆ ಭಾರತ ಜೊತೆಗೆ ಈ ನಾವು ಕರ್ನಾಟಕದಲ್ಲೂ ಕೂಡ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದೀವಿ ಇದನ್ನು ಮಾಡೋದಕ್ಕೆ. ಎರಡನೇದು, ಈ ಸ್ಟಾಟಿಸ್ಟಿಕ್ಸ್ನ ನೋಡಿದ್ರೆ ಹೆಣ್ಣು ಮಕ್ಕಳು ಲೈವ್ ಟ್ರಾನ್ಸ್ಪ್ಲಾಂಟೇಷನ್ 75% ಹೆಣ್ಣು ಮಕ್ಕಳೇ ಲೈವ್ ದಾನ ಮಾಡ್ತಾ ಇದ್ದಾರೆ,
0: ಜೀವಂತ ವ್ಯಕ್ತಿ
1: ದಾನ ಮಾಡ್ತಾ ಇದ್ದಾರೆ. 25% ಗಂಡಸರು, ಜೊತೆಗೆ ಮೆದುಳು ನಿಷ್ಕ್ರಿಯಗೊಂಡವ್ರು ನೋಡಿದಾಗ 75% ಗಂಡಸರು ಇದ್ದಾರೆ, 25% ಲೇಡೀಸ್ ಇದ್ದಾರೆ. ಇದೆಲ್ಲ ನಾವೇನು ಈ ಸ್ಟಾಟಿಸ್ಟಿಕ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಅವೇರ್ನೆಸ್ ಅನ್ನೋದು ಭಾಳ, ಈ ಅವೇರ್ನೆಸ್ ಮಾಡೋದಕ್ಕೆ ಈ ಎಲ್ಲ ಕಾರ್ಯಕ್ರಮಗಳ ಅಂಗಾಂಗ ದಿನಾಚರಣೆ ಇವೆಲ್ಲ ನಾವು ಮಾಡ್ತಾ ಇರೋದು.
0: ಮತ್ತೆ ತಾವು ಹೇಳಿದ್ರಿ ಈ ಗದಗ ಜಿಲ್ಲೆಯಲ್ಲಿ ಹೇಗೆ ಒಂದು ಕ್ರೀಡಾಕೂಟವನ್ನು ಕೂಡ ಮಾಡಿದ್ವಿ ಅಂತ, ಜಾಗೃತಿಯನ್ನ ಮತ್ತಷ್ಟು ವಿಸ್ತಾರ ಮಾಡೋದಕ್ಕೆ ಇನ್ನೂ ಯಾವ್ಯಾವ ಒಂದು ಗುರಿಗಳನ್ನು ಹಾಕಿಕೊಳ್ಳಲಾಗಿದೆ ಅಂತ?
1: ಒಂದು, ಪ್ರತಿಯೊಂದು ಏನು ಅಂಗಾಂಗ ನೋಂದಣಿ ಆಗಿರುತ್ತದೆ ಆಸ್ಪತ್ರೆಗಳು, ಪ್ರತಿಯೊಂದು ಆಸ್ಪತ್ರೆಗಳು ಅವರು ಅಲ್ಲಿರೋ ಜನಗಳಿಗೆ ತಿಳಿಸುವಂಥದ್ದು ಒಂದು ಕೆಲಸ ಮಾಡಬೇಕು. ಎಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇದ್ರ ಬಗ್ಗೆ ಮಾಹಿತಿನ ಕೊಡಬೇಕು. ಹಾಗೆಯೇ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೀವಿ ನಾವು, ಹಳ್ಳಿಗೂ ಪ್ರಾರಂಭ ಕೊಡಬೇಕು ಅಂತ. ನಾವು ಹಲವಾರು ತರಬೇತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇರ್ತೀವಿ. ನಾವು ಆಶಾ ಕಾರ್ಯಕರ್ತರು ಇರ್ಬೋದು ಅಥವಾ ನಮ್ಮ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳಿರ್ತೀವಿ, ಆರೋಗ್ಯ ಸುರಕ್ಷಾ ಅಧಿಕಾರಿಗಳಿರ್ತೀವಿ, ಹಾಗೆ CHOs ಅಂತ ಕರೀತೀವಿ. ಇವ್ರಿಗೆಲ್ಲ ನಾವು ಟ್ರೈನಿಂಗ್ ಕೊಡ್ತಾ ಹೋದರೆ ಅವರು ಅವರ ಗ್ರಾಮಗಳಲ್ಲಿ, ಅವರು ಯಾವ ಗ್ರಾಮದಲ್ಲಿ ಇರ್ತಾರೆ ಆ ಗ್ರಾಮದಲ್ಲಿ ಈ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ನಮ್ಮಲ್ಲಿ ಏನು ನಾವು ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ಸ್ ಅಂತ ಇದ್ದಾರೆ ಅಂತ ಹೇಳ್ತಾ ಇದ್ದೆ ನಾನು, ಹಾಗೂ NGO ಕೆಲವರು ಇರ್ತಾರೆ, ಸಹಾಯಕರು ಇರ್ತಾರೆ ನಮಗೆ, ಅವರು ಕೂಡ ನಮಗೆ ಇಂಥ ವಿಷಯಗಳಲ್ಲಿ ಉಚಿತವಾಗಿ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ಹೊರೆ ಬರದಂತೆ

0: ಅನ್ನಿಸುತ್ತೆ. ಅವರು ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಇವಿಷ್ಟು ಕೂಡ ಈ ಪ್ರಚಾರಗಳೆಲ್ಲದೂ ಕೂಡ ನಮಗೆ ಅನುಕೂಲ ಆಗ್ತಾ ಇದೆ. ಅವೇರ್ನೆಸ್ ಬರ್ತಾ ಬರ್ತಾ ಜಾಸ್ತಿ ಆಗ್ತಾ ಇದೆ, ಪ್ಲೆಡ್ಜಿಂಗ್ ಜಾಸ್ತಿ ಆಗ್ತದೆ. ನೀವು ಇಡೀ ಭಾರತದಲ್ಲಿ ನೀವು ಪ್ರತಿಜ್ಞೆ ಮಾಡಿರೋರು ಲೆಕ್ಕ ತಗೊಂಡ್ರೆ ಧಾರವಾಡ ಜಿಲ್ಲೆಯಲ್ಲೇ ನಂಬರ್ ಒನ್. ಒಂದು ಜಿಲ್ಲೆನಲ್ಲಿ 12,000 ಪ್ಲೆಡ್ಜಿಂಗ್ ಆಗಿದೆ ಇಡೀ ಭಾರತಕ್ಕೆ, ಒಂದು ಅತ್ಯಂತ ಜಿಲ್ಲೆ. ಅಂದ್ರೆ ಇಲ್ಲೂ ಕೂಡ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ, ತಲುಪ್ತಾ ಇದೀವಿ.
1: ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮನ್ ಕಿ ಬಾತ್ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಕೂಡ ಈ ಅಂಗಾಂಗ ದಾನದ ಬಗ್ಗೆ ಉಲ್ಲೇಖ ಮಾಡಿರೋದನ್ನ ನಾವು ಇಲ್ಲಿ ನೆನಪಿಸಿಕೊಳ್ಳಬಹುದು. ಮತ್ತೆ ಒಟ್ಟಾರೆ ಇಡೀ ರಾಷ್ಟ್ರದಲ್ಲಿ 5 ಲಕ್ಷಕ್ಕೂ ಹೆಚ್ಚು ಜನ ಈ ಪೋರ್ಟಲ್ನಲ್ಲಿ ಪ್ಲೆಡ್ಜ್ ಮಾಡಿದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ 60,000ಕ್ಕೂ ಹೆಚ್ಚಿದೆ. ಮತ್ತೆ ಧಾರವಾಡ ಜಿಲ್ಲೆ ಒಂದರಲ್ಲೇನೆ
0: 12,000
1: ಸಂಖ್ಯೆಯಲ್ಲಿದೆ ಅಂದ್ರೆ ಕರ್ನಾಟಕದ ಒಂದು ಸಾಧನೆಯನ್ನು
0: ಮೂರನೇ ಸ್ಥಾನದಲ್ಲಿದೆ ಕರ್ನಾಟಕ ಪ್ಲೆಡ್ಜಿಂಗ್ ಪ್ರತಿಜ್ಞೆ ಮಾಡಿದ್ರಲ್ಲಿ.
1: ಹೆಮ್ಮೆಯ ವಿಷಯ. ಮತ್ತೆ ತಾವು ಹೇಳದ ಹಾಗೆ ಈಗ ವಿದ್ಯಾರ್ಥಿಗಳನ್ನ ಈ ಒಂದು ಜಾಗೃತಿ ಕಾರ್ಯಕ್ರಮದಲ್ಲ ಭಾಗದ ಏನಾಗಿಸೋದಕ್ಕಾಗಿ ಈ ನೇತ್ರದಾನದ ಬಗ್ಗೆ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನ ಮಾಡಿರೋದನ್ನ ಎಲ್ಲ ನಾವು ಕೇಳಿದೀವಿ. ಆದ್ರೆ ಅಂಗಾಂಗ ದಾನದ ಬಗ್ಗೆ ಹೆಚ್ಚು ಈ ನೇತ್ರದಾನದಷ್ಟು ಪ್ರಚಾರ
0: ಇಲ್ಲ. ಇಲ್ಲ.
1: ಸೊ ಇದರ ಜೊತೆಗೆ ಇನ್ನು ಜಾಗೃತಿ ಕಾರ್ಯಕ್ರಮಗಳನ್ನ ಯಾವ ರೀತಿ ಮಾಡಬಹುದು ಅಂತ, ಯಾಕೆಂತಂದ್ರೆ ಈಗ ನಮ್ಮ ಕೆಲವು ಒಂದು ಮೌಢ್ಯ ಅಂತ ಅನ್ಬಹುದು ಅಥವಾ ಕೆಲವು ಮಿತ್ ಅನ್ಬಹುದು, ಈಗ ದೇಹದ ಭಾಗವನ್ನ ಕತ್ತರಿಸೋದು ಅಥವಾ ಅದನ್ನ ವಿಭಾಗ ಮಾಡಬಹುದು ಅಷ್ಟು ಸರಿಯಲ್ಲ ಅನ್ನುವ ಒಂದು ಭಾವನೆ ಕೆಲವರಲ್ಲಿ ಇರುತ್ತೆ. ಅದು ಸೊ ಈ ಒಂದು ಮನೋಭಾವವನ್ನ ಹೋಗಲಾಡಿಸೋದಕ್ಕೆ ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗ್ತಾ ಇದೆ ಅಂತ.
0: ಇದನ್ನೇ ಈ ಜಾಗೃತಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಈ ಜಾಗೃತಿ ಸಮಯದಲ್ಲೂ ಈ ನಂಬಿಕೆಗಳನ್ನ ಅದು ಸುಳ್ಳು ಅನ್ನೋದಕ್ಕೆ ನಾವು ಮಾತಾಡ್ತಿರ್ತೀವಿ. ಈಗ ನಮ್ಮ ಧರ್ಮನೇ ತಗೊಳ್ಳಿ, ಹಿಂದೂ ಧರ್ಮದಲ್ಲಿ ಈ ವಜ್ರಾಯುಧ ಅಂತ ಏನು ಇಂದ್ರ ವಜ್ರಾಯುಧ ಇದೆ, ಆ ವಜ್ರಾಯುಧ ಬಂದಿರೋದು ದಧೀಚಿ ಮಹರ್ಷಿಗಳ ಬೆನ್ನುಮೂಳೆಯಿಂದ. ಈ ಬೆನ್ನುಮೂಳೆನೇ ದಾನ ಮಾಡಿದರು ಅವರು, ಯಾಕೆಂತಂದರೆ ರಾಕ್ಷಸರ ವಿರುದ್ಧ ಹೋರಾಡೋದಕ್ಕೆ ಅಂದರೆ ನಮ್ಮ ಪುರಾಣಗಳಲ್ಲೇ ದಾನದ ಬಗ್ಗೆ ಇದೆ. ಸೊ ಅಂಥದ್ರಲ್ಲಿ ಇದೆಲ್ಲ ಸುಳ್ಳದು, ಏನು ನಮ್ಮ ಅಂಗ ಕಣ್ಣು ಕೊಟ್ಟರೆ ಮುಂದಿನ ಜನ್ಮದಲ್ಲಿ ಕಣ್ಣಿರಲ್ಲ, ಈ ಥರ ಎಲ್ಲ ನಂಬಿಕೆ ಇದೆ. ಈ ಥರ ಎಲ್ಲ ನಂಬಿಕೆಗಳನ್ನ ಅದು ಸುಳ್ಳು ಅಂತಲೇ ನಾವು ಮಾಡಬೇಕು. ಆಮೇಲೆ ಎಲ್ಲ ಧರ್ಮಗಳಲ್ಲೂ ಕೂಡ ಎಲ್ಲೂ ಜೀವ ಉಳಿಸೋದನ್ನ ತಪ್ಪು ಅಂತ ಹೇಳೋದಿಲ್ಲ. ಆಮೇಲೆ ಎಲ್ಲ ಧರ್ಮೀಯರಿಗೂ ಕೂಡ ಅಂಗಾಂಗಗಳು ಬೇಕು. ಸೊ ಹಾಗಾಗಿ ಇದೇ ರೀತಿ ನಾವು ಪ್ರಚಾರ ಮಾಡಬೇಕಾದ್ರೆ ಪ್ರತಿಯೊಂದು ಉದಾಹರಣೆಗಳನ್ನ ಕೊಟ್ಟು ಆಮೇಲೆ ನಾವು ಈಗ 2023 ಏನಾಯ್ತು, ನಾವು ಎಲ್ಲ ಧರ್ಮಗುರುಗಳನ್ನ ರಾಜ್ಯ ಮಟ್ಟದ ಅಂಗಾಂಗ ದಿನಾಚರಣೆ ಮಾಡಬೇಕಾದ್ರೆ ಎಲ್ಲ ಧರ್ಮಗುರುಗಳನ್ನ ಕರೆಸಿ ಅವರ ಧರ್ಮ ಏನು ಹೇಳುತ್ತೆ ಈ ಅಂಗಾಂಗದ ಬಗ್ಗೆ ಅನ್ನೋದು ಕೂಡ ನಾವು ಮಾಡಿದ್ವಿ.
1: ಮತ್ತೆ ನಮ್ಮ ಪರಂಪರೆಯ ಬಹುಮುಖ್ಯವಾದ ಒಂದು ಭಕ್ತಿ ಪ್ರಧಾನ ಕಥೆ ಬೇಡರ ಕಣ್ಣಪ್ಪದಲ್ಲಿ ಕೂಡ ಅವನು ಶಿವನಿಗೆ ಕಣ್ಣಿನಲ್ಲಿ ರಕ್ತ ಬರ್ತಾ ಇರೋದನ್ನ ನೋಡಿ ತನ್ನ ಕಣ್ಣನ್ನೇ ಅವನು ಭಕ್ತಿಯಿಂದ ಕೊಟ್ಟಿದ್ದನ್ನು ಕೂಡ ನೋಡ್ತೀವಿ. ಸೊ ಹೀಗಾಗಿ ನಮ್ಮ ಪರಂಪರೆಯಲ್ಲಿ ಅಂಗಾಂಗ ದಾನದ ಬಗ್ಗೆ ತುಂಬಾ
0: ಉಲ್ಲೇಖಗಳು
1: ಬರೋದನ್ನ ಕಾಣ್ತೀವಿ. ಮತ್ತೆ ತಾವಾಗ್ಲೇ ಹೇಳಿದ್ರಿ ಈಗ ಕಡಿಮೆ ಅವಧಿಯಲ್ಲಿ ಅಂಗಾಂಗವನ್ನ ಸ್ಥಳಾಂತರ ಮಾಡೋದು ತುಂಬಾ ದೊಡ್ಡ ಒಂದು ಸವಾಲು, ಅದು ಸಂಚಾರ ಈ ದಟ್ಟಣೆಯಲ್ಲಿ ಅಂತ ನಾವು ಕೂಡ ಕೆಲವು ಮಾಧ್ಯಮಗಳಲ್ಲಿ ವರದಿ ಬಂದಿರೋದನ್ನ ನೋಡಿದ್ದೀವಿ. ಈ ಹೃದಯವನ್ನ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಮತ್ತೆ ಅದನ್ನ ಸ್ಥಳಾಂತರ ಮಾಡೋದಕ್ಕೆ ಹೇಗೆ ವಿಮಾನಗಳನ್ನ ಬಳಸೋದು ಅಥವಾ ಡ್ರೋನ್ ಅನ್ನ ಬಳಸೋದು ಇತ್ತೀಚೆಗೆ ಅನ್ನೋದನ್ನ ನಾವು ನೋಡಿದ್ದೀವಿ. ಒಟ್ಟಾರೆ ಈ ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಬ್ಬ ದಾನಿ ಮೃತಪಟ್ಟ ಕೆಲವೇ ಗಂಟೆಗಳ ಅವಧಿಯಲ್ಲಿ ಅದರ ಫಲಾನುಭವಿಗೆ ಅಂಗಾಂಗವನ್ನ ದಾನ ಮಾಡುವ ಸಂದರ್ಭದಲ್ಲಿ ಕಸಿಯನ್ನ ಮಾಡುವ ಸಂದರ್ಭದಲ್ಲಿ ವೈದ್ಯಕೀಯ ಲೋಕ ಎದುರಿಸ್ತಾ ಇರುವಂತಹ ಬಹುದೊಡ್ಡ ಸವಾಲು ಯಾವುದು ಅಂತ ತಾವು ಹೇಳ್ತೀರಿ?
0: ಇವಾಗ ಒಂದು ನಾವು ಆರ್ಗನ್ ಒಬ್ಬ ಮನುಷ್ಯನಿಂದ ನಾವು ಆರ್ಗನ್ ತೆಗೆದುಕೊಂಡ್ರೆ ಆಚೆಗೆ ತೆಗೆದ್ರೆ ದಾನಿಯಿಂದ ತೆಗೆದುಕೊಳ್ಳೆ ಅದಕ್ಕೆ ಒಂದು ಸೊಲ್ಯೂಷನ್ ಇರ್ತದೆ, ಕೋಲ್ಡ್ ಅಲ್ಲಿ ಇಟ್ಟಿರ್ತೀವಿ ನಾವು, ಇದಕ್ಕೆ ಏನು ಅಂಗಾಂಶಗಳಿಗೆ ಏನು ನ್ಯೂಟ್ರಿಯೆಂಟ್ಸ್ ಹಾಗೇನೆ ಅದನ್ನ ಕಾಪಾಡೋದಕ್ಕೆ ಆಕ್ಸಿಜನ್ ಇದೆಲ್ಲ ಅದರೊಳಗಡೆ ಇರ್ತದೆ. ಸೊ ಇದ್ರೊಳಗಡೆ ತಗೊಂಡು ಇದಕ್ಕೆ ಇಷ್ಟು ಕೋಲ್ಡ್ ಬಾಕ್ಸ್ ಅಂತ ಕರಿತೀವಿ ನಾವು, ಕೋಲ್ಡ್ ಬಾಕ್ಸ್ ಅಲ್ಲಿ ಇಟ್ಟಿರ್ತೀವಿ. ಇದನ್ನ ನಾವು ಪೊಲೀಸ್ ಇಲಾಖೆಗೆ ನಾವು ಸಪೋರ್ಟ್ ಕೇಳ್ತೀವಿ ಇಂಥ ಸಂದರ್ಭದಲ್ಲಿ. ಅಲ್ಲಿ ಪ್ರತಿ ಸಲ ಕೋರಿದಾಗ್ಲೆಲ್ಲದೂ ಕೂಡ ನಮಗೆ ಗ್ರೀನ್ ಕಾರಿಡಾರ್ ಅಂತ ಮಾಡಿಕೊಟ್ಟಿದ್ದಾರೆ. ಕೆಲವು ಸಲ ಮೆಟ್ರೋದಲ್ಲೂ ಕೂಡ ನೀವು ನೋಡಬಹುದು ಸಾಗಾಟ ಆಗಿದೆ. ಕೆಲವು ಸಲ ನಾನು ಹೇಳ್ತಾ ಇದ್ದೆ ರೋಟೋಯಿಂದ ನೋಟೋ ಹೋಗ್ಬೇಕಾದ್ರೆ ಡೆಲ್ಲಿಗೂ ಕೂಡ ವಿಮಾನದಲ್ಲಿ ತೆಗೆದುಕೊಂಡು ಹೋಗಿದ್ವಿ. ಸೊ ಇದಿಷ್ಟೂ ಕೂಡ ಒಂದು ಮ್ಯಾಕ್ಸಿಮಮ್ 2-2.5 hours ಒಳಗಡೆ ಇಷ್ಟು ಪ್ರಕ್ರಿಯೆ ನಡೆದೋಗ್ಬೇಕು. ಯಾಕಂದ್ರೆ 4 ಗಂಟೆ ಒಳಗಡೆ ನಾವು ರೆಸಿಪಿಯೆಂಟ್ ಅಂದ್ರೆ ಯಾರಿಗೆ ಬೇಕಾಗಿರುತ್ತೆ ಅಂತ ವ್ಯಕ್ತಿ ಒಳಗಡೆ ಈ ಅಂಗಾಂಶನ ನಾವು ಅದರೊಳಗಡೆ ಅಂಗಾಂಗಗಳನ್ನ ಹಾಕಿ ಸರ್ಜರಿ ಮಾಡಬೇಕು. ಸೊ ಇದಿಷ್ಟಕ್ಕೂ ಕೂಡ ಮುಂಚೆನೆ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ. ಇತ್ತೀಚೆಗೆ ನಾವು ಇನ್ನೊಂದು ಸಾಫ್ಟ್ವೇರ್ ಅಂತ ಹೇಳ್ತೀವಿ ನಾವು, ನಾವು ಜೀವಸಾರ್ಥಕತೆ ಸಾಫ್ಟ್ವೇರ್ ಮಾಡಿದ್ದೀವಿ ರಾಷ್ಟ್ರ ಮಟ್ಟದಲ್ಲೂ ಕೂಡ, ಇದು ಹೊಸದಾಗಿ ಇನಾಗ್ರೇಷನ್ ಆಗಿದೆ ಈಗ. ಸೊ ಇದರೊಳಗಡೆ ಏನಂತಂದ್ರೆ ಈಗ ನಾವು ಸೆಕೆಂಡ್ ಡಿಕ್ಲರೇಷನ್ ಆಗ್ತದಲ್ಲ, ಬ್ರೈನ್ ಡೆತ್ 2 ಸಲ ಡಿಕ್ಲೇರ್ ಮಾಡ್ತಾ ಹೇಳ್ತೇನೆ, 2ನೇ ಸಲ ದೃಢೀಕರಣ ಆದ ಕೂಡಲೇ ನಾವು ಪ್ರತಿಯೊಂದು ಆಸ್ಪತ್ರೆಗೆ ಮೊದಲನೇ ದೃಢೀಕರಣ ಆದಾಗ್ಲೇ ಹೇಳಿರ್ತೀವಿ,
1: ಅಲರ್ಟ್ ಮಾಡಿರ್ತೀವಿ.

0: ಅಲರ್ಟ್ ಮಾಡಿರ್ತೀವಿ. ಎರಡನೇ ದೃಢೀಕರಣ ಆದ್ಮೇಲೆ ಅದಕ್ಕೆ ಎಲ್ಲ ಪೊಲೀಸ್ ಇಲಾಖೆಗೆ ತಗೊಳ್ಳೋದಕ್ಕೆ ಎಲ್ಲದಕ್ಕೂ ಆಗೋದು. ಈಗ ಕಿಡ್ನಿ ಒಂದು ಆಸ್ಪತ್ರೆಗೆ ಹೋಗುತ್ತೆ, ಹಾರ್ಟ್ ಲಂಗ್ಸ್ ಒಂದು ಆಸ್ಪತ್ರೆಗೆ ಹೋಗುತ್ತೆ, ಇದು ಬೇರೆ ಬೇರೆ ಆಸ್ಪತ್ರೆಯವರೆಲ್ಲರೂ ಕೂಡ ಈ ಡೋನರ್ ಎಲ್ಲಿರ್ತಾರೆ, ದಾನಿ ಎಲ್ಲಿರ್ತಾರೆ, ಆ ಆಸ್ಪತ್ರೆಗೆ ಬರಬೇಕು, ಸರ್ಜರಿ ಮಾಡಬೇಕು, ಅಂಗಾಂಗಗಳನ್ನ ತೆಗಿಬೇಕು. ಸೊ ಈ ಕೋಆರ್ಡಿನೇಷನ್ ಇರಬೇಕು. ಒಬ್ಬೊಬ್ಬರು ಒಂದೊಂದು ಹಾಸ್ಪಿಟಲವರು ಬೇರೆ ಬೇರೆ ಸಮಯದಲ್ಲಿ ಬಂದರೆ ತೊಂದರೆ ಆಗ್ತದೆ. ಸೊ ಇದಕ್ಕೆ ನಾವು ಸಾಫ್ಟ್ವೇರ್ನಲ್ಲಿ ಯಾರು ಯಾವ ಸಮಯಕ್ಕೆ ಬರ್ತಾರೆ, ಯಾವ ಸಮಯಕ್ಕೆ ಸರ್ಜರಿ ಮಾಡಬೇಕು, ಪ್ರತಿಯೊಂದು ಕೂಡ ಅವರು ಫೀಡ್ ಮಾಡಿ ಅದರೊಳಗಡೆ ಎಂಟ್ರಿ ಮಾಡ್ತಾರೆ. ಆವಾಗ ಈ ಕೋಆರ್ಡಿನೇಷನ್ ತೆಗೆದುಕೊಂಡು ಹೋಗೋದಕ್ಕೆ, ಪೊಲೀಸ್ನವ್ರಿಗೆ ತಿಳಿಸೋದಕ್ಕೆ, ಪ್ರತಿಯೊಂದಕ್ಕೂ ಕೂಡ ಒಂದು ಟೈಮ್ ಸೆಟ್ ಮಾಡಿಕೊಂಡು ಏನು ಲಾಜಿಸ್ಟಿಕ್ಸ್ನ ಕಂಪ್ಲೀಟಾಗಿ ಈ ಸಾಫ್ಟ್ವೇರಲ್ಲೇ ಗೊತ್ತಾಗ್ಬಿಡ್ತದೆ ಎಲ್ಲರಿಗೂ. ಸೊ ಎಲ್ಲರೂ ಕೂಡ ಅವರು ಆ ಸಮಯಕ್ಕೆ ಬಂದು ತಕ್ಷಣ ತೆಗೆದುಕೊಂಡು ಹೋಗ್ಬೋದು. ಇಷ್ಟೇ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ನಾವು.
1: ಮತ್ತೆ ಈ ಅಂಗಾಂಗ ಕಸಿ ಮಾಡುವಂತಹ ಸರ್ಕಾರಿ ಆಸ್ಪತ್ರೆಗಳ ಮುಖ್ಯವಾದ ಕೆಲವು ವಿವರಗಳನ್ನು ಕೊಡಬಹುದಾ ಅಂತ?
0: ಹೌದು, ಈಗ ನಮ್ಮಲ್ಲಿ ಕಿಡ್ನಿನ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರೋಯೂರಾಲಜಿ ನಮ್ಮ ವಿಕ್ಟೋರಿಯಾ ಹಾಸ್ಪಿಟಲ್ ಕಾಂಪೌಂಡ್ನಲ್ಲೇ ಇದೆ. ಅದೇ ರೀತಿ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಸೆಂಟರ್ ಇದೆ, ಇಲ್ಲೂ ಕೂಡ ಕಿಡ್ನಿನೂ ಮಾಡ್ತಾರೆ, ಲಿವರ್ ಕೂಡ ಮಾಡ್ತಾರೆ, ಎರಡನ್ನೂ ಮಾಡ್ತಾರೆ. ಅದು ವಿಕ್ಟೋರಿಯಾ ಹಾಸ್ಪಿಟಲ್ ಕಾಂಪೌಂಡ್ನಲ್ಲೇ ಇದೆ. ಜಯದೇವ ಆಸ್ಪತ್ರೆಯಲ್ಲಿ ಹೃದಯ ಟ್ರಾನ್ಸ್ಪ್ಲಾಂಟ್ ಆಗ್ತದೆ, ಹಾಗೆಯೇ ಹುಬ್ಳಿನಲ್ಲಿ ಕಿಮ್ಸ್ ಹಾಸ್ಪಿಟಲಲ್ಲಿ ಆಗ್ತದೆ. ಇತ್ತೀಚೆಗೆ KR ಹಾಸ್ಪಿಟಲ್ ಮೈಸೂರವರು ಕೂಡ ನೋಂದಣಿ ಮಾಡಿಕೊಂಡಿದ್ದಾರೆ. ಹಾಗೆ ವೆನ್ಲಾಕ್ ಹಾಸ್ಪಿಟಲ್ ಮಂಗಳೂರಲ್ಲಿ ನೋಂದಣಿ ಮಾಡ್ಕೊಂಡಿದ್ದಾರೆ. ಆಮೇಲೆ ಮಿಲಿಟರಿದು ಕಮಾಂಡ್ ಹಾಸ್ಪಿಟಲ್ ಇದೆ. ಈ ಸರ್ಕಾರಿ ಆಸ್ಪತ್ರೆಗಳ ಜೊತೆಗೆ ಖಾಸಗಿ ಆಸ್ಪತ್ರೆಗಳು ಸಾಕಷ್ಟಿವೆ. 94 ಅಂದರೆ ಕಸಿ ಮಾಡುವಂಥ ಆಸ್ಪತ್ರೆಗಳು ನೋಂದಣಿ ಆಗಿದ್ದಾವೆ ಇದರೊಳಗಡೆ.
1: ಒಟ್ಟಾರೆ ಅಂಗಾಂಗ ದಾನ ಮತ್ತು ಅಂಗಾಂಶ ಕಸಿ ವಲಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ಉತ್ತಮ ಸಾಧನೆ ಮಾಡ್ತಾ ಇದೆ ಅಂತ ತಾವು ಹೇಳ್ತೀರಿ. ಇಲ್ಲಿಯವರೆಗೆ ಈ ವಿಚಾರಗಳಲ್ಲಿ ಮತ್ತೆ ಅಂಗಾಂಗ ದಾನ ಮತ್ತು ಅಂಗಾಂಶ ಕಸಿ ವಿಷಯ ಕುರಿತು ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡದ್ದಕ್ಕಾಗಿ ಸೋಟೋ ಉಪನಿರ್ದೇಶಕರು ಮತ್ತು ಕಾರ್ಯಕ್ರಮ ಅಧಿಕಾರಿ ಡಾಕ್ಟರ್ ಅರುಣ್ ಕುಮಾರ್ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.
0: ನಾನು ಕೂಡ ಧನ್ಯವಾದ ಅರ್ಪಿಸ್ತೇನೆ.
2: ಇದುವರೆಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದಿಂದ ಅಂಗಾಂಗ ದಾನ ಜಾಗೃತಿ ಅಭಿಯಾನ ಕುರಿತ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಅರುಣ್ ಕುಮಾರ್ ಡೇಪಿ, ಉಪನಿರ್ದೇಶಕರು ಮತ್ತು ಕಾರ್ಯಕ್ರಮ ಅಧಿಕಾರಿ ರಾಜ್ಯ ಅಂಗಾಂಗ ದಾನ ಮತ್ತು ಅಂಗಾಂಶ ಕಸಿ ಸಂಸ್ಥೆ ಸೋಟೋ. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ನಾರಾಯಣಸ್ವಾಮಿ BS, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಗಿರೀಶ್ ಮೇರ್ವೆ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ ಕುಷ್ಟಗಿ ತಾಲೂಕಿನ ಲಿಂಗದಹಳ್ಳಿ ಚಂದ್ರಶೇಖರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳು. ಮೊದಲಿಗೊಂದು ಪ್ರಕಟಣೆ.
1: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ದೇಹದ ಮರ್ಮ

ನಡನುಡಿ ಒಂದಾಗಿ ಬಡಮನವಾಗಲಿ ರುಡನ ಪಾದ ಇಡದಿರಬೇಕು ಬಡಮನವಾಗಲೇ ಬಡಮನವಾಗಲೇ.

0: ಕನಗ ಮರಳ ಮಾಡ್ಯಾನ ಸುಳ್ಳಿಲ್ಲ ಸಂಸಾರ ನಿನಗ ಮರಳ ಮಾಡ್ಯಾನ.
1: ಇದುವರೆಗೆ ಕುಷ್ಟಗಿ ತಾಲೂಕಿನ ಲಿಂಗದಹಳ್ಳಿಯ ಚಂದ್ರಶೇಖರ್ ಮತ್ತು ಸಂಗಡಿಗರಿಂದ ತತ್ವ ಪದಗಳನ್ನು ಕೇಳಿದ್ರಿ. ಜಾನಪದ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ 8:45 ಹಾಗೂ 9:00 ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಈಗ ಸಮಯ 9:15. ಭಾವಗೀತೆಗಳ ಕಾರ್ಯಕ್ರಮ.
1: ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಈಗ ಕೇಳಿ ಬಿ ಆರ್ ಲಕ್ಷ್ಮಣರಾವ್ ವಿರಚಿತ ಭಾವಗೀತೆಯನ್ನ ಸಿ ಅಶ್ವಥ್ ಇವರ ಧ್ವನಿಯಲ್ಲಿ.

ಇದುವರೆಗೆ ಬಿ ಆರ್ ಲಕ್ಷ್ಮಣ್ ರಾವ್, ಎಂ ಗೋಪಾಲಕೃಷ್ಣ ಅಡಿಗ ಹಾಗೂ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ವಿರಚಿತ ಭಾವಗೀತೆಗಳನ್ನು ಸಿ ಅಶ್ವಥ್ ಹಾಗೂ ಮಂಜುಳಾ ಗುರುರಾಜ್ ಇವರ ಧ್ವನಿಯಲ್ಲಿ ಆಲಿಸಿದಿರಿ. ಭಾವಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

0: ಈಗ ನೀವು ಕೇಳಲಿರುವ ನಾಟಕ ಹಿನ್ನೀರು. ಬರೆದವರು ಡಾಕ್ಟರ್ ಎಚ್ ಎಂ ಕುಮಾರಸ್ವಾಮಿ. ನಿರ್ಮಾಣ ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ. ಕೇಳಿ ನಾಟಕ ಹಿನ್ನೀರು.
1: ಯಾಕೆ ಭವಸಾಗರಕ್ಕೆ ಬಂದಣ್ಣ ಬಂದಾವ ಬಂದಿ ಜೋಕೆಯಿಂದ ಈಸಿ ಸಾಗಣ್ಣ ಈಸಿ ಈಸಿ ಆಚೆ ಹೋಗಣ್ಣ

ನಿಧಾನವಾಗಿ ತೇಲಿ ಬರುತ್ತಿರುವ ಈ ಹಾಡು, ಈ ಹಾಡಿಗೆ ನೀರಿನ ಬೋರ್ಗರೆತದ ಸಂಗೀತ, ಈ ನಡುವೆ ಇದ್ಯಾರಪ್ಪ ಬಾಯಿ ಹಾಕಿದ ಅಂತ ನಿಮಗೆ ಕಸಿವಿಸಿ ಆಗ್ಬೋದು. ಹೌದು, ದಿನಾ ಸಂಜೆ ಹೊತ್ತು ಈ ಹಾಡು ನೀರಿನ ಮೊರೆತ ನಾನು ಸಹ ಕೆಲವು ವರ್ಷಗಳಿಂದ ಕೇಳ್ತಾನೆ ಇದ್ದೀನಿ. ಹರಿಯುವ ನೀರು, ಉಲಿಯುವ ರಾಗ ನಿಲ್ಲದೆ ನಿರಂತರವಾಗಿ ಸಾಗಿರುವ ಹಾಗೆ ಈ ದೃಶ್ಯವನ್ನು ನೋಡ್ತಾ ಹಾಡು ಕೇಳ್ತಾ ನಾನು ಸಹ ದಣಿದಿಲ್ಲ. ಆಚೀಚೆ ತಿರುಗಾಡೋರೆಲ್ಲ ಈ ದೃಶ್ಯವನ್ನು ದಿನವೂ ಕಾಣ್ತಾರೆ. ಪರಿಚಯ ಇರುವವರಿಗೆ ಮಾಮೂಲಿ, ಇಲ್ಲದವರಿಗೆ ಕುತೂಹಲ, ಕೆಲವರಿಗೆ ಕುಚೇಷ್ಟೆ. ಸೂರ್ಯ ಮುಳುಗದಿದ್ರು, ಚುಕ್ಕೆ ಮಿನುಗದಿದ್ರು ಪರವಾಗಿಲ್ಲ, ಆದರೆ ಅಜ್ಜನ ಹಾಡು ಏಕತಾರಿ ಮಾತ್ರ ನಿಂತು.

0: ಅರೆ, ಯಾರೋ ಇತ್ತಲಾಗಿ ಬರ್ತಾ ಇದ್ದಾರೆ. ಓ, ಇನ್ನು ಹುಡುಗ. ಏ ಹುಡುಗ, ನಿಲ್ಲು. ಈ ಸಂಜೆ ಹೊತ್ತಿನಲ್ಲಿ ಈ ಕಡೆ ಬರ್ತಾ ಇದೀಯಾ?
1: ನನ್ನ ಹೆಸರು ಪುಟ್ಟಣ್ಣ ಅಂತ, ಪೇಟೆಯಿಂದ ಬಂದಿದ್ದೀನಿ. ಇಲ್ಲಿ ನಮ್ಮ ಅಜ್ಜನ ಮನೆ ಇದೆ. ಆಟ ಆಡೋದಕ್ಕೆ ಹುಡುಗರು ಯಾರೂ ಸಿಗ್ಲಿಲ್ಲ. ದೂರದಿಂದ ನಿಂತು ನೋಡಿದಾಗ ತುಂಬಿದ ನೀರು ಕಾಣಿಸ್ತು, ನೋಡೋಣ ಅಂತ ಬಂದೆ.
0: ಅಯ್ಯೋ ನಿನ್ನ, ಹೀಗೆ ಒಬ್ಬನೇ ಕಟ್ಟೆ ಹತ್ತಿರ? ಅದು ಈ ಸಂಜೆ ಹೊತ್ತಿನಲ್ಲಿ ಬರಬಾರ್ದು.
1: ಆ, ನಾನೇನು ಚಿಕ್ಕ ಹುಡುಗ ಅಲ್ಲ. ನನಗೆ ಈ ರೀತಿ ನೀರು, ಬೆಟ್ಟ, ಗುಡ್ಡ, ಮರ, ಗಿಡ ನೋಡೋದು ಅಂದ್ರೆ ತುಂಬಾ ಇಷ್ಟ. ಇದೆಲ್ಲ ನಮ್ಮ ಪೇಟೆ ಕಡೆ ಸಿಗೋದಿಲ್ವಲ್ಲ.
0: ಹಾಗೆಲ್ಲ ಒಬ್ಬೊಬ್ರೆ ಇತ್ತಲಾಗ ಬರಬಾರ್ದು. ತುಂಬಿದ ನೀರು, ಉದ್ದ ಅಳದವರಿಲ್ಲ, ಆಳ ಕಂಡೋರಿಲ್ಲ, ತುಂಬಾ ಹೆದರಿಕೆ ಆಗುತ್ತೆ.
1: ಅಚ್ಚರಿ, ನಿಮ್ಗೆ ಹೆದರಿಕೆ ಆಗೋದಿಲ್ವ? ಮತ್ತೆ ಅದು ಅಲ್ಲಿ ದೂರದಲ್ಲಿ ಕುಳಿತು ಹಾಡ್ತಾ ಇದ್ದಾರಲ್ಲ ಅಜ್ಜ, ಅವರ್ಯಾರು? ಅಜ್ಜನಿಗೆ ಹೆದರಿಕೆ ಆಗೋದಿಲ್ವಾ?
0: ಅಜ್ಜನಿಗೆ ಸಹ ಹೆದರಿಕೆ ಆಗುತ್ತೆ, ಆದ್ರೆ ಮೊದಲು ಆಗ್ತಿರ್ಲಿಲ್ಲ.
1: ಮೊದಲು ಅಂದ್ರೆ?
0: ಅಂದ್ರೆ ಈ ಕಟ್ಟೆ ಕಟ್ಟೋದಕ್ಕೆ ಮುಂಚೆ, ಅಲ್ಲೆಲ್ಲ ನೆಲ ಇದ್ದಾಗ, ನೀರು ಸಮುದ್ರದ ಹಾಗೆ ತುಂಬೋದಕ್ಕೆ ಮುಂಚೆ, ಸಣ್ಣದಾಗಿ ಹೊಳೆ ಹರಿತಿದ್ದಾಗ, ಬೇಸಿಗೆಯಲ್ಲಿ ಊರಿನ ಮಕ್ಕಳು ಎಲ್ಲ ಹೊಳೆ ನೀರಲ್ಲಿ ಆಟ ಆಡ್ತಿದ್ದಾಗ, ದನ ಕರು ಎಮ್ಮೆ ಕೋಣ ನೀರಲ್ಲಿ ಬಿದ್ದು ಹೊರಳಾಡ್ತಿದ್ದಾಗ, ಮಳೆಗಾಲದಲ್ಲಿ ನೆರೆ ಬಂದು ಹೊಳೆ ಕಂಠ ಪೂರ್ತಿ ತುಂಬಿ ಹರಿದಾಗ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ? ಆದರೆ ಈಗ ಬಟಾ ಬಯಲಿನಲ್ಲಿ ತುಂಬಿ ತುಳುಕಾಡ್ತಾ ಇರೋ ನೀರನ್ನು ನೋಡಿದರೆ ಕರುಳು ಕಿತ್ತು ಬಂದಂತಾಗಿ, ಕಣ್ಣಿಗೆ ಕತ್ಲೆ ಕವದಂತಾಗಿ ಅಜ್ಜ ಒದ್ದಾಡ್ತಾನೆ. ಅಜ್ಜನ ಬದುಕೆಲ್ಲ ನೀರಿನೊಳಗೆ ಮುಳುಗೋಗಿದೆ.
1: ಅಂದ್ರೆ
0: ಅದೇನಪ್ಪ? ಅದು ಅಲ್ಲಿ ಆ ಕಡೆ ಅಲ್ಲಿ ಆ ನೀರೊಳಗೆ ಅಜ್ಜನ ಹಳ್ಳಿ ಇತ್ತು. ಅದರಲ್ಲೇ ಆತನ ಬದುಕು, ಸುಖ ನೆಮ್ಮದಿ ಎಲ್ಲ ತುಂಬಿತ್ತು. ಆದರೆ ಈಗ ಮಾತ್ರ ಬರೀ ನೀರು, ಕಟ್ಟೆಯಲ್ಲೂ ನೀರು, ಕಣ್ಣಲ್ಲೂ ನೀರು.
1: ನನಗೆ ಅರ್ಥ ಆಗಲಿಲ್ಲ, ತಿಳಿಸಿ ಹೇಳಿ. ನನಗೆ ಅಣೆಕಟ್ಟೆ ಗೊತ್ತು. ಹರಿಯುವ ನೀರಿಗೆ ಅಡ್ಡಕಟ್ಟೆ ಕಟ್ಟಿ ನೀರು ನಿಲ್ಲಿಸಿ ನಾಲೆ ಮೂಲಕ ಹರಿಸಿ ಊರಿಂದೂರಿಗೆ ನೀರು ಹರಿಸುವ ಕ್ರಮ ಗೊತ್ತು. ಆದರೆ ನೀರಿನೊಳಗೆ ಮುಳುಗಿರುವ ನಿಮ್ಮ ಅಜ್ಜನ ಹಳ್ಳಿ ಕತೆ ಮಾತ್ರ ಗೊತ್ತಿಲ್ಲ. ದಯವಿಟ್ಟು ಬಿಡಿಸಿ ಹೇಳಿ.
0: ಈ ಹೊತ್ತಿನಲ್ಲಿ ಅದನ್ನೆಲ್ಲ ನೆನಪಿಸ್ಕೊಳ್ಬಾರ್ದು ಅಂದ್ಕೊಂಡಿದ್ದೆ, ಈಗ ನಿನ್ನ ಒತ್ತಾಯ. ಆಯಿತು. ಆ ಹಳ್ಳಿ ಚಂದ್ರಹಳ್ಳಿ ಅಂತ.

0: ಏನಕ್ಕಾ ಇಷ್ಟು ಬೇಗ ಬಂದ್ಬಿಟ್ರ?
1: ಓ ಮಾರಿ, ಇವತ್ತ್ಯಾಕೆ ತಡ ಮಾಡ್ದೆ? ನಮ್ದು ಬಟ್ಟೆ ಒಗ್ದು ಮುಗಿತಾ ಬಂತು.
0: ಏನ್ ಮಾಡ್ಲಿ, ಮನೇಲಿ ಕೆಲ್ಸ ಜಾಸ್ತಿ. ನಮ್ಮವರಿಗೆ ಊಟ ಕೊಟ್ಟು ಬರೋ ಹೊತ್ತಿಗೆ ತಡ ಆಯ್ತು. ಅವರು ಮೇಲಿನ ಹೊಲ್ದಾಗೆ ಕೆಲ್ಸ ಮಾಡ್ತವ್ರೆ.
1: ಅಂದಾಗೆ ನಿಮ್ಮ ಆಚೆ ಮನೆ ಗೌರಿನ್ ನೋಡೋದಕ್ಕೆ ನೆಂಟ್ರು ಬಂದಿದ್ರಂತೆ?
0: ಹೌದಾ? ಹ್ಞೂ, ಬಂದಿದ್ರು. ಒಪ್ಪಿಗೆ ಆಯ್ತಂತೆ. ಇನ್ನೊಂದೆರಡು ವಾರದೊಳಗೆ ಲಗ್ನ ಪತ್ರಿಕೆ ಕಾರ್ಯಕ್ರಮನೂ ಮಾಡ್ತಾರಂತೆ.
1: ಮಾಡ್ಲಿ ಬಿಡವ್ವ, ನಮ್ಗೆಲ್ಲ ಹೇಳ್ತಾರೆ.
0: ಏ ಅದ್ಯಾಕೆ?

0: ಹೇಳ್ತೀರಿ? ಮದ್ವೆ ಅವ್ರ ಮನೆದಾದ್ರು, ಊರಿನ ಕಾರ್ಯಕ್ರಮ ಅಲ್ವಾ. ಇಡೀ ಊರಿಗೆ ಹೇಳುವಾಗ ನಿಮ್ಮನೆ ಬಿಟ್ಬಿಡ್ತಾರ?
1: ಹ್ಮ್, ನಮ್ಮ ಮ್ಯಾಲೆ ಸಿಟ್ಟಾಗಿದ್ದಾರಂತೆ. ನಮ್ಮ ಶಾಂತಿ ದೊಡ್ಡವಳಾದಾಗ ನೀರ್ ತರಿಸೋವಾಗ ಒಂದಿನ ಮುಂಚೆ ನಾವು ಅವರನ್ನು ಕರೀಲಿಲ್ಲ ಅಂತ.
2: ಏ ಇಲ್ಲ ಬಿಡು, ಅದೆಲ್ಲ ಲೆಕ್ಕಕ್ಕೆ ಬರೋ ಹಾಗಿಲ್ಲ.
1: ಏನೋ ಹೇಳಿದ್ರೆ ಹೋಗೋದು ಅಷ್ಟೇ.
0: ಹೇ, ಜಾಸ್ತಿ ಮುಂದಕ್ಕೆ ಹೋಗ್ಬೇಡ್ರು ಮಕ್ಳ, ನೀರಾಳ ಜಾಸ್ತಿ ಐತೆ. ನಿಮ್ಗೇನು ಹೆಚ್ಚು ಕಡಿಮೆ ಆದ್ರೆ ನಾವು ತಾನೇ ಅನುಭವಿಸೋರು.
1: ಹೌದು ಅಂತೀನಿ. ಮೊನ್ನೆ ದಿನ ಆ ಈರಪ್ಪನ ಮನೆ ಹುಡುಗ ಎಮ್ಮೆ ಮೈ ತೊಳಿತಾ ಇದ್ದ. ಎಮ್ಮೆ ನೀರೊಳಗೆ ಇಳಿತು ನೋಡು. ಹುಡುಗ ನೀರೊಳಗೆ ಮುಳುಗೇ ಬಿಟ್ಟ.
0: ಅಯ್ಯೋ ಶಿವನೆ, ಆಮೇಲೆ?
1: ಆಮೇಲೇನು, ನಾನು ಕೂಡ್ಲೇ ಅಲ್ಲೇ ದನ ಮೇಯಿಸ್ತಾ ಇದ್ದ ಕರಿಯಪ್ಪನ ಜೋರ ಕೂಗ್ದೆ. ಪುಣ್ಯಾತ್ಮ ಓಡಿ ಬಂದು ಹುಡುಗನ ಮ್ಯಾಲ ಕೇಳ್ದಾಗ್ದ. ಅಲ್ಲ, ಮಕ್ಕಳು ಮುಳುಗೋದಕ್ಕೆ ಎಷ್ಟು ಆಳದ ನೀರ್ ಬೇಕು ಹೇಳು.
2: ಅಯ್ಯೋ ಪಾಪ, ಆ ಕರಿಯಪ್ಪ ನಮ್ಮ ಹಳ್ಳಿ ದನ ಮೇಯಿಸೋ ಕೆಲಸ ಮಾಡ್ತಿದ್ರು, ಎಲ್ರಿಗೂ ಕಷ್ಟಕಾಲಕ್ಕೆ ಆಗೋ ಮನುಷ್ಯ.
1: ಅಗೋ ಅಲ್ಲಿ ನೋಡು, ಕರಿಯಪ್ಪ ಅಂದಾಕ್ಷಣ ಅವನೇ ಬಂದ. ದನಗಳಿಗೆ ನೀರು ಕುಡಿಸೋದಕ್ಕೆ ಹೊಡ್ಕೊಂಡು ಬರ್ತಾ ಇದ್ದಾನೆ ನೋಡಲ್ಲಿ. ಕೈಯಲ್ಲೊಂದು ಕೋಲು, ಹೆಗಲಲ್ಲಿ ಏಕ್ತಾರಿ, ಹಿಂದೆ ಮುಂದೆ ದನ. ಒಳ್ಳೆ ಕರಿಯಪ್ಪ.
0: ಆ ಕರಿಯಪ್ಪನ ಮಗ ಸಿದ್ದರಾಮಯ್ಯಲ್ಲಿ ಈಚೆಗೂ ಕಾಣಿಸ್ತಾನೆ ಇಲ್ಲ.
1: ಆಹಾ, ಮಳ್ಳಿ ಹಂಗ್ ಕೇಳ್ತಾಳೆ. ಅವನ್ ಯಾವಾಗ ಅಪ್ಪನ ಜೊತೆಗೆ ದನ ಮೇಯ್ಸೋಕ್ ಬಂದಿದ್ದ? ಅವನ್ ಯಾವಾಗ್ಲೂ ಗೌಡ ಮನೆ ಕೆಲ್ಸ, ಗೌಡ ಮಗಳು ಕಮ್ಲಿ ಸೇವೆ ಮಾಡೋದು.
0: ಹೌದು ಅಂತೀನಿ. ಪಾಪ ಕರಿಯಪ್ಪ ತಾಯಿ ಇಲ್ದ ಮಗು ಅಂತ ಕಡಿಮೆ ಮಾಡ್ಲಿಲ್ಲ. ತಾನ್ ದನ ಮೇಯಿಸಿದ್ರು ಮಗನನ್ನ ಚೆನ್ನಾಗಿ ಸಾಕ್ತ. ಚಿಕ್ಕ ಹುಡುಗನಿಂದಲೇ ಗೌಡ್ರ ಮನೆ ಸೇರಿಸ್ತ. ಕಮಲಿ ಶಾಲೆಗೆ ಹೋಗುವಾಗ ಅವಳು ಪುಸ್ತಕ ಹೊತ್ಕೊಂಡು ಹೋಗೋದು, ಸಂಜೆ ಹೋಗಿ ಕರ್ಕೊಂಡು ಬರೋದು, ಪುರ್ಸೊತ್ತಿನಲ್ಲಿ ಅವಳ ಜೊತೆ ಆಟ ಆಡೋದು. ಒಂದ್ ಲೆಕ್ಕದಲ್ಲಿ ಇಬ್ರದ್ದು ಒಳ್ಳೆ ಜೋಡಿ.
2: ಥೂ, ಬುಡ್ತು ಅನ್ನು.
0: ಆ ಏನೇ ಹಾಗಂದ್ರೆ, ಇಬ್ರು ಜೊತ್ಜೊತಿಯಾಗಿ ಚಿಕ್ಕನಿಂದಲೇ ಬೆಳೆದವರು, ಅದಕ್ಕೆ ಹಾಗಂದೆ. ಏನಾಯ್ತೀಗ?
2: ಅವರಿಬ್ರು ಯಾವಾಗ್ಲೂ ಒಟ್ಟಿಗೆ ಮಾತಾಡೋದು, ತಿರುಗಾಡೋದು, ನಗಾಡೋದು ಕಂಡು ಗೌಡ್ರಿಗೆ ಆಗ್ದವ್ರು ಗುಸ್ಗುಸು ಮಾತಾಡೋಕ್ ಶುರು ಮಾಡಿದಾರಂತೆ.
1: ಏ ಸುಮ್ಮನಿರು, ನಮ್ಮ ಹಳ್ಳಿ ಜನ ಇಲಿ ಹೋದ್ರೆ ಹುಲಿ ಹೋಯ್ತು ಅಂತಾರೆ.
2: ಗೌಡ್ರು ಸಹ ಸಿಟ್ಟಾಗಿದಾರಂತೆ, ಅದಕ್ಕೆ ಸಿದ್ದರಾಮ ಇನ್ನು ಮನೆ ಕಡೆ ಬರಬಾರ್ದು ಅಂತ ಕಟ್ಟಪ್ಪಣೆ ಮಾಡಿದಾರಂತೆ.
1: ಅಯ್ಯೋ ಗ್ರಾಚಾರವೇ, ಅವಂದೇನ್ ತಪ್ಪು? ಮಳೆ ಬಿಸಿಲು ಅಂದೇ ಗೌಡ್ರ ಮಗಳ ಚೀಲ ಹೊತ್ತ. ಈಗಲೂ ಸಹ ಅವ್ರ ಮನೆ ಕೆಲಸಕ್ಕೆ ಅವನೇ ಆಗ್ಬೇಕು ಅಂಥದ್ರಲ್ಲಿ.
2: ಅವನು ಏನ್ ತಪ್ಪು ಮಾಡ್ದ ಅನ್ನೋದ್ ಬೇಡ. ಗೌಡ್ರ ಮನೆ ಮರ್ಯಾದೆ ಮುಖ್ಯ. ಏನಾದ್ರೂ ಹೆಚ್ಚು ಕಡಿಮೆ ಆಗಿ ವಿಷಯ ಆಚೀಚಿ ಆದ್ರೆ ಊರಿಗೆ ಊರೇ ನಾಚಿಕೆ ಪಟ್ಕೋಬೇಕಾಗುತ್ತೆ.
1: ಅದ್ ಸರಿ, ಈಗೇನಂತ ಮರ್ಯಾದೆ ಹೋಗೋ ವಿಷಯ ಆಗಿದೆ ಅಂತ ಗೌಡ್ರ ಪರ ವಾದಿಸ್ತಾ ಇದೀಯಾ?
2: ಹಂಗೆಲ್ಲ ಹೇಳ್ಬೇಡಿ, ನಂಗೆ ತಿಳಿದ ವಿಷಯ ಹೇಳ್ದೆ ಅಷ್ಟೇ. ಎಷ್ಟಾದ್ರೂ ನೀವು ಕೆಳಗಿನ ಕೇರಿಯವರು, ಗೌಡ್ರನ್ ಕಂಡ್ರೆ ಅಷ್ಟಕ್ಕಷ್ಟೇ ಅಲ್ವಾ?
1: ಆ ಏನೇ ನಾಲ್ಗೆ ಉದ್ದ ಮಾಡ್ತಾ ಇದೀಯಾ?
0: ಅಯ್ಯೋ ಹೋಗ್ಲಿ ಬಿಡಿ, ನಮ್ಗ್ಯಾಕೆ ಅವ್ರಿವ್ರ ವಿಷಯ, ನಮ್ದೇ ನಮಗ್ ಸಾಕಾಗಿದೆ. ನಡೀರಿ ನಡೀರಿ, ಹೊತ್ತಾಯ್ತು. ಇದೇನು ನಮ್ಮ ಹಳ್ಳಿಗೆ ಬಂದಂಗಾಗ್ತದೆ? ಇದ್ದಕ್ಕಿದ ಹಾಗೆ ಇದ್ಯಾವ ದಂಡ ಬಂತು ಅಂತೀನಿ.
3: ಓಟಿನ ಸಮಯ ಆಗಿದ್ರೆ ಸರಿ.
2: ಗೌಡ್ರ ಮನೆ ಕಡೆಗೆ ಯಾರೋ ಸರ್ಕಾರದವರು ಬಂದಿರ್ಬೇಕು. ಅದೇನೋ ಕಟ್ಟಿಗಿಟ್ಟಿ ಅಂತ ಕೆಲಸ ಮಾಡ್ತಿದಾರಂತಲ್ಲ. ನಡೀರಿ, ನಾವು ಹೋಗೋಣ.

0: ಬರ್ಬೇಕಿತ್ತು ಅಲ್ಲ ಅವರು ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ಹೌದು.
1: ನಮಸ್ಕಾರ ಸ್ವಾಮಿ, ದಯಮಾಡಿಸಿ
2: ನಮಸ್ಕಾರ ಪಟೇಲ್ರೆ.
1: ಅಯ್ಯ ಬಿಡಿ ಸ್ವಾಮಿ, ಪಟೇಲ್ ಕೆ ಎಲ್ಲಿ ಐತೀಗ?
2: ಇರ್ಲಿ, ಪಟೇಲ್ಗಿರಿ ಈಗ ಇಲ್ದೆ ಹೋದ್ರು ನೀವು ಮಾತ್ರ ಊರಿನ ಪಟೇಲ್ರೆ. ನಾವು ಬಂದ ವಿಚಾರ ಏನು ಅಂದ್ರೆ,
1: ಅದೇ ನಮ್ಮ ಊರಿನ ಕೆಳಗೆ ಹೊಳೆಗೆ ಕಟ್ಟೆ ಕಟ್ತಾ ಇರೋ ವಿಷಯ ತಾನೇ?
2: ಹೌದು ಪಟೇಲ್ರೆ, ಆದಷ್ಟು ಬೇಗ ಕೆಲಸ ಮುಗಿಸಿ ಜನರಿಗೆ ಸೌಕರ್ಯ ಸಿಗಬೇಕು ಅಂತ ಸರ್ಕಾರ ತಿಳಿಸಿದೆ. ಬರೋ ಮಳೆಗಾಲಕ್ಕೆ ಮೊದಲ ಹಂತದ ನೀರು ಕಟ್ಟೆಯಲ್ಲಿ ನಿಲ್ಲಿಸಬೇಕು ಅಂತ ಆರ್ಡರ್ ಆಗಿದೆ. ಅದು ನಿಮ್ಮ ಹಳ್ಳಿಯ ವಿಷಯ, ಆ ನಿಮ್ಮೆಲ್ಲರೊಂದಿಗೆ ಮಾತಾಡಬೇಕು ಅಂತ ನಾವು ಬಂದಿದ್ದೀವಿ.
1: ಅದು ಏನು ಹೇಳಬೇಕು?

0: ಇದಿರೋ ನೀವೇ ಹೇಳಿಬಿಡಿ ಜನಕ್ಕೆ.
1: ಈ ಊರ 10 ಸಮಸ್ತರೇ, ನಾನೇನು ಹೊಸ ವಿಷಯ ಹೇಳಬೇಕಾಗಿಲ್ಲ, ನಿಮಗೆ ಗೊತ್ತೇ ಇದೆ. ಇನ್ನೂ 4-5 ತಿಂಗಳಲ್ಲಿ ಅಣೆಕಟ್ಟಿನ ಕೆಲಸ ಪೂರ್ತಿಯಾಗಿ ಒಂದು ಹಂತದ ನೀರು ನಿಲ್ಲಿಸಲೇಬೇಕು. ಅದಕ್ಕೆ ಮೇಲ್ಭಾಗದ ಜನರು ಮೊದಲು ನಿಮ್ಮ ನಿಮ್ಮ ಜಾಗವನ್ನು ಕೂಡಲೇ ಖಾಲಿ ಮಾಡಬೇಕು. ನಿಮಗೆ ಮರುವಸತಿ ಕಲ್ಪಿಸಿರುವ ಮೇಲ್ಭಾಗದ ಜಾಗಕ್ಕೆ ನೀವೆಲ್ಲ ಹೋಗಲೇಬೇಕು. ಅಲ್ಲಿ ಎಲ್ಲ ಸೌಕರ್ಯ ಇದೆ, ಯಾವ ತೊಂದರೆನೂ ಇಲ್ಲ. ನಾವು ಈವಾಗಲೇ ಹಲವಾರು ಬಾರಿ ವಿನಂತಿಸಿದ್ದೀವಿ, ಇಷ್ಟಾದರೂ ತಾವು ಮನಸ್ಸು ಮಾಡಿಲ್ಲ. ಈ ಬಾರಿ ಮಾತ್ರ ನಾನು ಬಲವಂತ ಮಾಡಲೇಬೇಕಾಗುತ್ತೆ, ಅದಕ್ಕೆ ಅವಕಾಶ ಕೊಡಬೇಡಿ.
0: ಹಂಗೇನಿಲ್ಲ ಸಾಹೇಬ್ರೆ, ನಾವೆಲ್ಲ ಮನಸ್ಸು ಮಾಡಿ ಆಗಿದೆ. ಕೆಲವು ಜನ ಆಗಲೇ ಅರ್ಧಂಬರ್ಧ ಹೋಗಿಯೂ ಆಗಿದೆ. ಎಲ್ಲ ಒಂದಿಬ್ಬರು ಜಪ್ಪಯ್ಯ ಅಂದರೂ ಇಲ್ಲಿಂದ ಹೋಗೋದಿಲ್ಲ ಅಂತಿದ್ದಾರೆ. ಏನು ಅವ್ರ ಹಣೆ ಬರಹ, ಯಾರೇನು ಮಾಡೋಕ್ಕಾಯ್ತದೆ? ಲೇ ಕೆಂಚಪ್ಪ, ನಿಂಗಯ್ಯ ಅದೇನೋ ಸಾಹೇಬ್ರ ಹತ್ರ ಅವತ್ತಿನಿಂದ ಹೇಳಬೇಕು ಹೇಳಬೇಕು ಅಂತಿದ್ರಲ್ಲ, ಅದನ್ನು ಈಗ ಕೇಳಿ.
2: ಸಾಹೇಬ್ರೇ ಅದು
1: ಹೇಳಪ್ಪ, ಏನು ಹೆದರ್ಬೇಡ ಹೇಳು.
2: ಅದು ಕಟ್ಟೆಗೆ ನರಬಲಿ ಕೊಡ್ಬೇಕಂತೆ. ಹೌದಾ?
1: ಚಚ್ಚ ಎಲ್ಲಾದರೂ ಉಂಟೆ, ಸುಳ್ಳು ಸುಳ್ಳು.
3: ಮತ್ತೆ ಕಟ್ಟೆಗೆ ಹಾಕಲು ಪಡ್ಡೆ ಹುಡುಗರನ್ನು ಹಿಡಿತಾ ಇದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಕಟ್ಟೆ ಕಡೆಗೆ ಜನ ಬರೋದೇ ಇಲ್ಲ ಇದ್ರಕ್ಕಿಂದ.
1: ಅಯ್ಯೋ ನಿಮ್ಮ ಥು, ಯಾರೋ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸಿಬಿಟ್ಟಿದ್ದಾರೆ. ದಯವಿಟ್ಟು ಇದೆಲ್ಲ ನಂಬೇಡಿ, ಅಂಥದ್ದೇನು ಇಲ್ಲ.
0: ಇಂಜಿನಿಯರ್ ಸಾಹೇಬ್ರೆ, ನಿಮ್ಮಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಇದ್ದಕ್ಕಿದ್ದಂತೆ ಸ್ವಲ್ಪ ದಿನ ಮುಂಚೆ ಮಾಯ ಆದನಂತೆ. ಅಲ್ಲ, ಜನ ಹಾಗೆ ಹೇಳ್ತಾರೆ.
3: ಮಾಯ ಅಲ್ಲ ಗೌಡ್ರೆ, ಕಟ್ಟೆ ನರು ಮನುಷ್ಯನ ರಕ್ತ ಕೇಳ್ತಂತೆ, ಅದಕ್ಕೆ ಅವನು ಬಲಿಯಾಯ್ತು.
1: ಛ, ಎಂಥ ಕೆಟ್ಟ ಮಾತು. ಒಬ್ಬ ಸತ್ತದ್ದಂತೂ ನಿಜ, ಆದರೆ ನೀವು ಹೇಳೋ ಹಾಗೆ ನರಬಲಿ ಅಲ್ಲ. ಆತ ಬಂಡೆಗಲ್ಲು ಒಡೆಯುವಾಗ ಡೈನಮೈಟ್ ಸಿಡಿದು ಅಚಾತುರ್ಯದಿಂದ ಸತ್ತ. ಆ ಬಗ್ಗೆ ವಿಚಾರಣೆ ಆಗ್ತಾ ಇದೆ ಸರ್ಕಾರದಿಂದ. ಆತನ ಕುಟುಂಬಕ್ಕೆ ಪರಿಹಾರ ಸಿಗುತ್ತೆ, ಮುಂದೆ ಹಾಗೆ ಆಗದಂತೆ ಕ್ರಮ ಕೈಗೊಂಡಿದ್ದೀವಿ. ನೀವು ತಿಳಿದಿರೋ ಹಾಗೆ ಏನೂ ಆಗಿಲ್ಲ, ಸುಮ್ಮನೆ ಗಾಳಿ ಮಾತು ನಂಬೇಡಿ.
0: ಏನಿದ್ರೂ ಆಗಬೇಕಾದ ಒಳ್ಳೆ ಕೆಲಸ ಆಗಲೇಬೇಕಲ್ವ ಸಾಹೇಬ್ರೆ? ಊರಿಗೆ ಒಳ್ಳೇದಾಗಬೇಕು ನೋಡಿ. ಇನ್ನೂ ಏನೇನಾಗೋದಿದೆಯೋ ಏನು.
1: ಸರಿ ಸರಿ, ನೀವೀಗ ಮೊದಲು ಈ ಹಳ್ಳಿನ ಖಾಲಿ ಮಾಡೋದ್ರ ಬಗ್ಗೆ ಯೋಚಿಸಿ, ಎಲ್ಲ ಒಳ್ಳೇದಾಗುತ್ತೆ. ಇನ್ನೂ ತುಂಬ ಕೆಲಸ ಇದೆ, ನಾನಿನ್ನು ಬರ್ತೀನಿ.
0: ಚಚ ಹಾಗಂದ್ರೆ ಹೇಗೆ? ಮನೆಗೆ ಹೋಗಿ ಕಾಫಿ ಕುಡಿದು ನಂತರ ತಾವು ಹೋಗ್ಬೋದು. ಇಷ್ಟು ದೂರ ಬಂದು ಹಾಗೆ ಹೋಗೋದು ಅಂದರೆ ಏನದು? ಇದು ನಮ್ಮೂರಿನ ಮರ್ಯಾದೆ ವಿಷಯ. ಲೇ ಕೆಂಚಪ್ಪ, ನಿಂಗಯ್ಯ ನೀವು ಬೇಗ ಹೋಗಿ ಮನೆಯಲ್ಲಿ ತಿಳಿಸಿ ವ್ಯವಸ್ಥೆ ಮಾಡಿಸಿ. ನಾವು ಹಾಗೆ ಮಾತಾಡಿ ಮಾತಾಡ್ತಾ ಮಾತಾಡ್ತಾ ಬಂದ್ಬಿಡ್ತೇವೆ.

0: ಆಡ್ಬಿದ್ದೆ ಬುದ್ಧಿ. ಬರೋ ಕೇಳಿದ್ರಂತೆ.
1: ದೊಡ್ಡ ಮನುಷ್ಯ ನೀನು, ಕರೀದೆ ಬರೋದಿಲ್ಲ ಅಲ್ವಾ?
0: ಅಯ್ಯೋ ತಮಾಷೆ ಮಾಡ್ತೀರ ಬುದ್ಧಿ. ದನಗಳನ್ನೆಲ್ಲ ಊರೊಳಗೆ ಹೊಡೆದು ಸಂಜೆ ಹೊತ್ತಿಗೆ ನಾನೇ ಬರಬೇಕು ಅಂತಿದ್ದೆ.
1: ನೋಡು, ಇನ್ಮೇಲೆ ಸಿದ್ದರಾಮ ನಮ್ಮನೆ ಕೆಲಸಕ್ಕೆ ಬರೋದು ಬೇಡ.
0: ಅಯ್ಯೋ ದೇವ್ರೆ, ಅದ್ಯಾಕೆ ಬುದ್ಧಿ? ಕೆಲ್ಸಕ್ಕೆ ಬೇಡ ಅಂದರೆ ಹೊಟ್ಟೆ ತುಂಬೋದು ಹೆಂಗೆ?
1: ಲೇ ಹೇಳೋದು ಸ್ವಲ್ಪ ಕೇಳು. ನಿನ್ನ ಮಗನಿಗೆ ಕೆಲಸಕ್ಕೇನೂ ಕೊರತೆ ಇಲ್ಲ. ಕಟ್ಟೆ ಕೆಲಸಕ್ಕೆ ಜನ ಕಡಿಮೆ ಇದ್ದಾರಂತೆ. ಸಾಹೇಬರು ಮೊನ್ನೆ ಬಂದಾಗ ಜನ ಬೇಕು ಕಳಿಸಿ ಅಂದರು. ಅದಕ್ಕೆ ಅಲ್ಲಿ ಕಳಿಸು. ಮೇಲಾಗಿ ನಾವು ಸಹ ಇಲ್ಲಿಂದ ಖಾಲಿ ಮಾಡಿ ಮೇಲ್ಗಡೆಗೆ ಹೋಗಬೇಕು.
0: ಅದು ಸರಿ ಬುದ್ಧಿ. ಎಲ್ರಿಗೂ ಆದದ್ದು ನಮಗಾಯ್ತದೆ ಬಿಡಿ, ನಿಮ್ಮನ್ನು ಬಿಡೋಕ್ಕಾಯ್ತದ? ಎಷ್ಟೇ ಆದರೂ ನಿಮ್ಮ ಕೈ ನೀರು ಕುಡಿದು ಅನ್ನ ತಿಂದು ಬದುಕಿದವ್ರು ನಾವು. ಆಯ್ಕೊಂಡು ತಿನ್ನೋ ಕೋಳಿ ಕಾಲು ಮುರಿದಂಗೆ ಮಾಡಬೇಡಿ ಬುದ್ಧಿ.
1: ಸುಮ್ಮನೆ ನಾ ಹೇಳಿದ್ದನ್ನು ಕೇಳು. ಇಲ್ಲೇ ಗದ್ದೆ ತೋಟ ಅಂತ ಯಾಕೆ ಒದ್ದಾಡಬೇಕು? ನಿನ್ನ ಮಗ ಕಲ್ಲು ಗಾರೆ ಕೆಲಸ ಕಲೀಲಿ.
0: ಅದೇನೋ ಬುದ್ಧಿ, ನಂಗೆ ತಿಳಿವಲ್ದು. ನಮ್ಮ ಮಕ್ಕಳು ಮೊದಲು ಈ ಭೂಮಿ ತಾಯಿ

0: ಮಾಡೋದನ್ನು ಕಲಿಬೇಕು. ಹೊಲ ಗದ್ದೆ ಉತ್ತು ಪೈರು ಪಚ್ಚೆ ಕೊಯ್ದು ರಾಗಿ ಭತ್ತ ರಾಶಿ ಹಾಕೋದ್ರ ಮುಂದೆ ಯಾವ ಸುಖ ಐತೆ ಹೇಳಿ? ಆ ಗಾರೆ ಕಲ್ಲು ಕೆಲಸ ಮಾಡೋರು ಮಾಡಲಿ, ನಮಗೆ ಬೇಡ ಬುದ್ಧಿ.
1: ಅಷ್ಟೊತ್ತಿಂದ ಕರಿಯಪ್ಪನ ಗೋಳಾಡಿಸ್ತಾ ಇದ್ದೀರಿ? ಅವನ ಮಗ ನಮ್ಮಲ್ಲೇ ಕೆಲಸ ಮಾಡ್ಕೊಂಡಿರಲಿ ಬುಡಿ, ನಮಗೂ ಮನೇಲಿ ಒಂದಾಳು ಬೇಕು. ಇನ್ನು ಇಲ್ಲಿಂದ ಹೋದ್ಮೇಲಂತೂ
2: ನಿನ್ನನ್ನು ಯಾರು ಇಲ್ಲಿ ಕರೆಸಿದವರು? ಒಳಗೆ ಹೋಗು
1: ನೋಡಿ. ಯಾವಾಗಲೂ ಸಿಡುಕ್ತಾ ಇರಬೇಡಿ ಕರಿಯಪ್ಪ, ಅವನ ಮಗ ನಮ್ಮನೆ ನಂಬಿಕಸ್ತಾಳುಗಳು, ನಮ್ಮನ್ನು ನಂಬ್ದವರು, ನಮ್ಮ ಜೊತೆ ಬಂದರೆ ನಮಗೂ ಅನುಕೂಲ.
0: ಹಂಗನ್ನಿ ತಾಯಿ, ಬುದ್ಧಿಯವರು ಯಾಕೋ ಸಂಶಯ ಮಾಡ್ತಾವ್ರೆ.
1: ಹೌದು ಕರಿಯಪ್ಪ, ನಾವು ಹೇಳಿ ಕೇಳಿ ಹಳ್ಳಿ ಜನ, ಒಬ್ಬರನ್ನೊಬ್ರು ನಂಬಿ ಬದುಕೋರು. ಪಾಪ ನಿನ್ನ ಮಗನೂ ಸಹ ಆಚೆ ಈಚೆ ಹೋದೋನಲ್ಲ.
2: ಸುಮ್ಮನೆ ಇರ್ತೀರಾ ಇಲ್ಲ? ಅಲ್ಲೇ ಬಾಗಿಲು ಮರೆಯಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ದಾಳೆ ಕಮಲಿ? ಅವಳನ್ನು ಕರ್ಕೊಂಡು ಒಳ್ಳೆ ಮಾತಿನಿಂದ ಒಳಗೆ ಹೋಗು. ಕರಿಯಪ್ಪ
0: ಬುದ್ಧಿ,
2: ಅದೇ ನಾನು ಹೇಳಿದಂಗೆ ಮಾಡು, ನಾನು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ.
3: ಬುದ್ಧಿ
2: ಓ ಬನ್ನಿ, ಇನ್ನು ನೀವು ಬೇರೆ ಇದ್ದೀರಿ ದಡಿಯ ನನ್ನ ಮಕ್ಕಳು.
3: ಅದು ಯಾಕೆ ಗೌಡ್ರೆ ಹಂಗೆ ಹೇಳ್ತೀರಿ? ಕಟ್ಟೆ ಕೆಲಸಕ್ಕೆ ಹೋಗಿದ್ವಿ, ಅಲ್ಲಿನ ಕೆಲಸದ ವಿಷಯ ನಿಮಗೆ ತಿಳಿಸಿ ಹೋದ್ರಾಯ್ತು ಅಂತ ಇತ್ತಲಾಗೆ ಬಂದ್ವಿ.
2: ಹೌದಾ? ನೀವು ಸಹ ಅಲ್ಲೇ ಕೆಲಸ ಮಾಡ್ತಾ ಇದ್ದೀರಾ? ಒಳ್ಳೇದಾಯ್ತು. ನೋಡಿದೆಯಾ ಕರಿಯಪ್ಪ, ನಮ್ಮೂರು ಜನರೇ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂದ್ರೆ ಇನ್ನೇನು ಭಯ?
0: ನಮ್ಮ ಮೂಲದ ಕೆಲಸ ಮರ್ತೋಗ್ತದಿಲ್ಲೋ ಅಂತ ಹೆದರಿಕೆ ಬುದ್ಧಿ ನನಗೆ. ಏನೋ ನಿಮ್ಮ ಕಾಲದ ಬುಡಕ್ಕೆ ಬಿದ್ದೋರು ನಾವು, ಹಾಲಿಗಾದರೂ ಹಾಕಿ ನೀರಿಗಾದರೂ ಹಾಕಿ. ನಾನಿನ್ನು ಬರ್ತೀನಿ ಬುದ್ಧಿ, ಕತ್ಲಾಯ್ತು.
2: ಹೋಗು, ಇನ್ನು ಮೇಲೆ ಕತ್ಲಿನೇ ಜಾಸ್ತಿ ಆಗ್ತದೆ. ಏನ್ರೆ ಕಟ್ಟೆ ಕೆಲಸ ಸರಿಯಾಗಿ ನಡೀತಿದ್ದ ತಾನೆ?
4: ಚೆನ್ನಾಗಿ ನಡೀತಿದೆ ಗೌಡ್ರೆ, ಇನ್ನೇನು ಕೆಲಸ ಬೇಗ ಮುಗಿದು ಬಿಡೋ ಹಂಗೆ ಕಾಣಿಸ್ತದೆ.
2: ಹೌದು, ಆದಷ್ಟು ಬೇಗ ಕೆಲಸ ಮುಗಿಸಿ ಬಿಡಬೇಕು. ಸರಿ ಸರಿ, ರಾತ್ರಿ ನಮ್ಮ ತೋಟದ ಮನೆಗೆ ಬನ್ನಿ, ಅಲ್ಲಿ ಬಾಕಿ ವಿಷಯ. ಸರಿ ಅಷ್ಟೇ, ಹೌದಲ್ಲ, ನೀವಿನ್ನು ಹೊರಡಿ, ನಾನು ಮೈ ತೊಳೆದು ದೇವರಿಗೆ ಕೈ ಮುಗಿಬೇಕು.
4: ಬರ್ತೀವಿ ಗೌಡ್ರೆ.
2: ಆಯ್ತು, ನೀರು ಬಿಸಿ ಆಯ್ತಾ? ತುಂಬ ಬಿಸಿ ಇರಲಿ, ಈಗ ಬಂದೆ.

0: ಲೋ ಕೆಂಚ, ಯಾರು ಇಷ್ಟು ಹೊತ್ತಿನಲ್ಲಿ ಕೊಳಲು ಬಾರಿಸ್ತಾ ಇರೋರು ನಮ್ಮ ಹಳ್ಳಿಲಿ?
1: ಇನ್ಯಾರು? ಅದೇ ಸಿದ್ದರಾಮ. ಆಹಾ, ಏನು ಚಂದಾಗ ಬಾರಿಸ್ತಾನೆ.
0: ಅಪಸ್ವರ ಅಲ್ಕಾ, ನನ್ನ ಮಗನೇ, ನನ್ನ ಎದುರಿಗೆ ಅವನನ್ನು ಹೊಗಳ್ತೀಯಲ್ಲ, ನನಗೆ ಮೈ ಉರಿತಾ ಇದೆ.
2: ಬ್ರ್ಯಾಂಡಿಗೆ ನೀರು ಹಾಕದೆ ಹಂಗೆ ಕುಡಿದು ಬಿಟ್ರಿ ಗೌಡ್ರೆ, ಮತ್ತೆ ಉರಿದೆ ಇನ್ನೇನಾದೀತು?
0: ತಮಾಷೆ ಮಾಡ್ಬೇಡ,
1: ಸಿಟ್ಟು ಮಾಡ್ಕೋಬೇಡಿದಾನೆ. ಸಿದ್ದರಾಮನ ಕೊಳಲ ಸ್ವರ ಅಂದ್ರೆ ಹಳ್ಳಿಗೆ ಹಳ್ಳಿಯೇ ಮರಳಾಗ್ಬಿಡ್ತದೆ.
2: ಅದಕ್ಕೆ ನಮ್ಮ ಸಣ್ಣಮ್ಮ ಅವರು ಹೌದು ದಣಿ, ಗದ್ದೆ ಅಂದ್ರೆ ಗದ್ದೆ, ತ್ವಾಟ ಅಂದ್ರೆ ತ್ವಾಟ. ಸಿದ್ದರಾಮನ ಕೊಳಲು ಬಾರಿಸೋದು ಸಣ್ಣ ಅಮ್ಮ ಅವ್ರು ಕುಂತು ಕೇಳೋದು, ಯಾರ್ ಬಂದ್ರು ಯಾರ್ ಹೋದ್ರು ಅಂತ ಯಾವುದೂ ತಿಳಿಯೋದೇ ಇಲ್ಲ. ಹಾ, ಮೊನ್ನೆ ಏನಾಯ್ತಂತೀರಿ? ನಾನು ಹಂಗೆ ತ್ವಾಟದ ಬಾವಿ ಹತ್ರ ಹೊಂಟಿದ್ದೆ, ಕೊಳಲು ಸ್ವರ ಕೇಳಿಸ್ತು, ದೂರದಿಂದಲೇ ನೋಡಿದೆ. ಆ ಏನು ಹೇಳೋದು, ಅಮ್ಮ ಅವರು ಬಾವಿ ಕಟ್ಟೆಗೊರಗಿ ಕಣ್ಣು ಮುಚ್ಚಿ ಕುಂತಿದ್ರು, ಸಿದ್ದರಾಮ ಮಾರು ದೂರದಲ್ಲಿ ಕುಂತು ಕೊಳಲು ಬಾರಿಸ್ತಾ ಇದ್ದ.
0: ಸಾಕು, ಸುಮ್ಮನೆ ನಿಲ್ಸ. ನೀವಿಬ್ರು ಅವನ ಪುರಾಣ ಹೀಗೆ ಹೇಳ್ತಾ ಇದ್ರೆ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ನನ್ನ ಮೈ ಮನಸ್ಸು ಬೆಂಕಿ ಆಯ್ತದೆ.
1: ಸಮಾಧಾನ ಮಾಡ್ಕೊಳ್ಳಿ ಗೌಡ್ರೆ, ಅವರಿಬ್ರು ಹಿಂಗೆ ಒಟ್ಟಿಗೆ ತಿರುಗಾಡ್ತಾ ಇದ್ರೆ ಅಲ್ಲ, ಚಿಕ್ಕಮ್ಮ ಅವರು ಒಳ್ಳೆಯವರು ಬಿಡಿ, ಆದ್ರೆ ನನ್ನ ಮಗನಿಗೆ ಸ್ವಲ್ಪವಾದರೂ ಅಂಕೆ ಅಂತಸ್ತು ಕಡೆ ಗಮನ ಬೇಡುವ.
0: ಚಂಚಪ್ಪ, ನಿಂಗಯ್ಯ, ನಾನು ಅನ್ನ ಹಾಕಿ ಕೊಟ್ಟಿಗೆಯಲ್ಲಿ ಕಟ್ಟಿ ಹಾಕಿದ ನಾಯಿ ಯಾಕೋ ಮನೆಯ ಒಳಗೆ ಹಣಿಕೆ ಹಾಕ್ತಾ ಇರೋ ಹಂಗಿದೆ.
2: ಅದಕ್ಕೆ ಯಾಕೆ ತಿಂತೆ? ಸೊಂಟ ಮುರಿಯೋ ಹಂಗೆ

0: ಮುರ್ರೋ ಅನ್ಕೊಂಡು ಓಡಿ ಹೋಯ್ತದೆ.
1: ಅಲ್ಲ, ಅದನ್ನ ಕುಯ್ಗುಡೋದಕ್ಕೆ ಬಿಟ್ರೆ ಊರಿಗೆಲ್ಲ ಕೇಳಿಸ್ತೆ, ಹಂಗೆ ಸ್ವರಾನೇ ಹೊರಡದ ಹಂಗೆ ಮುಗಿಸ್ಬಿಡು.
2: ಆಯ್ತು ಬಿಡಿ, ಬೀದಿರಿನ ಕೊಳಲು ಮುರ್ದು ಒಲೆಗೆ ಹಾಕಿದ್ರೆ ಆಯ್ತು.
1: ಹೌದು, ನಾನು ಏನು ಮಾಡಿದರೂ ಯಾರೂ ಸಹ ನನ್ನ ಕಡೆಗೆ ಬೆರಳು ತೋರಿಸಬಾರ್ದು. ಇದುವರೆಗೆ ನನ್ನ ಪ್ಲ್ಯಾನು ಚೆನ್ನಾಗೇ ಇದೆ. ಇನ್ನು ನಿಮ್ಮ ಕೈಯಲ್ಲಿ ಕುಡೀರಿ. ಹೇಳಿದ್ದೆಲ್ಲ ಚೆನ್ನಾಗಿ ನೆನಪಾಯ್ತಾನೆ? ಯಾವುದಕ್ಕೂ ಅವಸರ ಮಾಡಬಾರ್ದು. ಅವನ ಜೊತೆಯಲ್ಲೇ ಹಿಂದೆ ಮುಂದೆ ಕೆಲಸ ಮಾಡ್ತಾ ಮಾಡ್ತಾ
0: ಆಯಾ ತಪ್ತದೆ,
2: ಜಾರಿ ತಲೆ ಮೇಲೆ ಬೀಳ್ತದೆ
0: ಅಲ್ವಾ? ತನಿ ನಮ್ ಕೈ ಮಾತ್ರ ಬಿಡಬಾರ್ದು ನೀವು.
1: ಎಲ್ಲಾದ್ರೂ ಉಂಟೆ ತಗಳಿ, ಈಗಿಷ್ಟು ಹಣ ಮತ್ತೆ ಬೇಕಾದಷ್ಟು. ಆದ್ರೆ ನಂಬಿಕೆ ಮುಖ್ಯ ತಿಳಿತಲ್ಲ, ಯಾಕೆಂದ್ರೆ ನಮಗೆ ನಂಬಿಕೆ ಮುಖ್ಯ.
0: ಹೌದಲ್ಲ,
2: ನಮ್ಮ ಚಂದ್ರಳ್ಳಿ ನಂಬಿಕೆಗೆ ಹೆಸರುವಾಸಿ
0: ಅಲ್ವಾ?
1: ಸರಿ, ತುಂಬಾ ಹೊತ್ತಾಯ್ತು, ಜಾಗ್ರತೆಯಿಂದ ಹೋಗಿ

0: ಏನ ಭವಿಷ್ಯ?
1: ಏನ್ ಹೇಳೋದು, ಇನ್ನು ಈ ಹೊಳೆ ಋಣ ತೀರ್ತು. ಹೌದು ಅಂತೀನಿ, ಇಷ್ಟೊಂದು ವರ್ಷ ನಾವೆಲ್ಲ ಬಟ್ಟೆ ಒಗೀತಾ ಮಾತಾಡ್ತಾ ಇದ್ವಿ, ನಮ್ಮ ಮಕ್ಕಳು ಆಟ ಆಡ್ತಾ ಖುಷಿಯಾಗಿದ್ವಿ. ಇದೆಲ್ಲ ಇನ್ ಕೆಲವೇ ದಿನ, ಆಮೇಲೆ ಹೊಸ ಊರಿಗೆ ಗಾಡಿ ಕಟ್ಟಬೇಕು.
0: ಅಲ್ಲಿ ಎಲ್ಲ ಚೆನ್ನಾಗೈತೆ, ನಾವು ಮನೆಯವರೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೀವಿ. ಸಾಲ್ ಸಾಲ್ ಮನೆ, ಮಕ್ಳಿಗೆ ಶಾಲೆ, ಕರೆಂಟ್ ದೀಪ, ನಲ್ಲಿ ನೀರು, ಯವಿ ಎಲ್ಲ ಏರ್ಪಾಟೈತೆ. ನಂಗೇನು ಅದೇ ಚಂದ ಅನಿಸ್ತೈತೆ, ಬೇಗ ಆ ಹೊಸ ಊರಿಗೆ ಹೋಗ್ಬೇಕು.
1: ಏನೇ ಆದ್ರೂ ನಮ್ಮ ಚಂದ್ರಳ್ಳಿನೇ ಚಂದ, ಇಷ್ಟೊಂದು ಮರ ಗಿಡ, ಈ ಹೊಳೆ ಎಲ್ಲ ಅಲ್ಲೆಲ್ಲಿ ಆ ಬಯಲಲ್ಲಿ ಸಿಗ್ತದೆ ಹೇಳು?
2: ಹೌದು ಅಂತೀನಿ, ನಮ್ಮ ಹಳ್ಳಿ ಜನ ಕೆಲವರು ಬೇರೆ ಕಡೆಗೂ ಹೋಗ್ತಾರಂತೆ. ನಾವೆಲ್ಲ ಒಟ್ಟಿಗೆ ಇದ್ದವರು ಈಗ ಬೇರೆ ಬೇರೆ ಆಗ್ತಾ ಇದ್ದೀವಿ. ಮತ್ತೆ ಆ ಸಿದ್ರಾಮ ಸಹ ನಮ್ಮ ಜೊತೆ ಬರೋದು ಕಷ್ಟವೇ. ಗೌಡ್ರ ಮನೆ ಕೆಲಸದಿಂದ ಅವನ್ನ ಬಿಡಿಸ್ತಾ ಇದ್ದಾರಂತೆ.
0: ಬಿಡಿಸ್ದೆ ಇನ್ನೇನ್ ಮಾಡ್ತಾರೆ, ಜೀವ ಸಹಿತ ಬಿಟ್ಟಿರೋದೇ ಅವನ್ ಪುಣ್ಯ ಅಲ್ಲ. ಎಷ್ಟೊತ್ತಿಗೆ ನೋಡಿದ್ರು ಗೌಡ್ರ ಮಗಳು ಕಮಲಿ ಜೊತೆ ಚಕ್ಕಂತ ಆಡ್ತಾ ಇದ್ರೆ ಇನ್ನೇನು.
1: ಏ ಅನ್ನ ತಿನ್ನೋ ಬಾಯಲ್ಲಿ ಏನೇನೋ ಮಾತಾಡ್ಬೇಡ. ಪಾಪ ಚಿಕ್ಕಂದಿನಲ್ಲೂ ಒಟ್ಟಿಗೆ ಬೆಳೆದ ಮಕ್ಕಳು, ಕಪಟ ಮೋಸ ಖಂಡಿತ ಇಲ್ಲ.
2: ಅಲ್ಲ ಅದೆಷ್ಟು ಚೆಂದಾಗಿ ಕೊಳಲು ಉತ್ತಾನೆ ಆ ಸಿದ್ರಾಮ. ಅವನಾಯ್ತು, ಅವನ ಕೆಲಸ ಆಯ್ತು. ಕೆಲಸ ಇದ್ದಾಗ ಮೈ ಮುರಿದು ದುಡಿತಾನೆ, ಪುರುಸೊತ್ತಿನಲ್ಲಿ ಕೊಳಲು ಬಾರಿಸ್ತಾ ಎಲ್ಲಾದರೂ ಬಿತ್ಕೊಂಡಿರ್ತಾನೆ. ಆ ಕಮಲಿ ಅದನ್ನು ಕೇಳಿ ಸಂತೋಷ ಪಡ್ತಾಳೆ. ಇದನ್ನೇ ಸಂಶಯದಿಂದ ನೋಡಿದ್ರೆ ಹೇಗೆ?
1: ಏನೇ ಆದರೂ ಗೌಡ್ರು ಅವನನ್ನ ಕೆಲಸ ಬಿಡಿಸಿ ಕಟ್ಟೆ ಕೆಲಸಕ್ಕೆ ಕಳಿಸ್ಬಾರ್ದಿತ್ತು ಪಾಪ.
0: ಏನೋ ನೀವ್ ಮಾತಾಡ್ತಿರೋ ರೀತಿ ನೋಡಿದ್ರೆ ಗೌಡ್ರು ಅವನನ್ನ ಮನೆ ಅಳಿಯ ಮಾಡ್ಕೋಬೇಕಾಗಿತ್ತು ಅನ್ಸುತ್ತೆ.
1: ಅದೆಂತ ಮಾತು ಅಂತ ಆಡ್ತಾ ಇದ್ದೀಯಾ? ನಮ್ಗೂ ಗೌಡ್ರ ಮನೆತನ ಅಂತಸ್ತು ಗೊತ್ತು. ಸಿದ್ರಾಮನ್ ಒಳ್ಳೆ ನಡತೆ ಬಗ್ಗೆ ಮಾತ್ರ ನಾವು ಹೇಳಿದ್ದು. ಅವನು ಗುಣ ನಡತೆ ತಪ್ಪದೇ ಇರುವಾಗ ಸುಮ್ನೆ ಸಂಶಯ ಪಟ್ರೆ ಊರಿಗೂರೇ ಹಾಳಾದೀತು.
0: ಊರ್ಯಕ್ ಹಾಳಾಗುತ್ತೆ, ಗೌಡ್ರ ಮನೆ ಹಾಳಾಗುತ್ತೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕಮಲಿಗತಿ ಏನು?
2: ಅಯ್ಯೋ ಮಾತಾಯಿ, ನಿನ್ ಜೊತೆ ಮಾತಾಡೋದೇ ಕಷ್ಟ. ಆಯ್ತು, ನಾವೇನೋ ಹೇಳಿದ್ರೆ ನೀನ್ ಬೇರೆನೆ ತಿಳ್ಕೊಂಡು ಕತೆ ಕಟ್ತಾ ಇದ್ಯಾ.
1: ಅಂತೂ ಊರ್ ಬಿಡೋ ಸಮಯಕ್ಕೆ ಏನೇನಾಗುತ್ತೋ ಏನೋ.
0: ಹ್ಮ್,
1: ಕೆಲ್ಸ ಮುಗಿಸಿ ಹೊತ್ತಾಯ್ತು.
3: ಅಕ್ಕ ಅಕ್ಕ,
2: ಅಯ್ಯೋ ಇದ್ಯಾಕ ಹಿಂಗ್ ಓಡ್ ಬರ್ತಾ ಇದ್ಯಾ? ಏನ್ ವಿಷಯ?
3: ಇಂಜಿನಿಯರ್ ಸಾಹೇಬ್ರು ಬರ್ನವ್ರೆ, ಕರಿಯಪ್ಪನ ಎಲ್ಲಿದ್ರು ಕರ್ಕೊಂಡ್ ಬಂದ್ರು.
1: ಅಯ್ಯಯ್ಯೋ ಇದೇನಾಯ್ತಪ್ಪ? ಹ್ಮ್ ಅಲ್ಲಿ ನೋಡು, ಕರಿಯಪ್ಪ ಆ ಕಡೆ ಇದ್ದಾನೆ, ಹೋಗು ಬೇಗ.
3: ಕರಿಯಪ್ಪ, ಓ ಕರಿಯಪ್ಪ ನಿಲ್ಲು.
1: ನಡೀರವ್ವ ಬೇಗ ಹೋಗಿ ಅದೇನ್ ನೋಡೋಣ. ನಡೀರಿ ನಡೀರಿ
0: ನಡೀರಿ ನಡೀರಿ ಹೋಗೋಣ.

0: ಎಲ್ಲೋಡೆ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ, ಇಂಜಿನಿಯರ್ ಸಾಹೇಬ್ರು ಮಾತಾಡ್ತಾರೆ ಈಗ.
1: ಪಟೇಲ್ರೇ, ಈ ಊರಿನ ಹತ್ತು ಸಮಸ್ತರೆ, ವಿಷಯ ಏನು ಅಂತಂದ್ರೆ ನಿಮ್ಮೂರಿನ ಸಿದ್ರಾಮ ಅನ್ನೋ ಹುಡುಗ ಅಣೆಕಟ್ಟು ಕೆಲಸದ ಸಮಯದಲ್ಲಿ ಆಯ ತಪ್ಪಿ ಕೆಳಗ್ ಬಿದ್ದು.
2: ನಮ್ಮ ಸಿದ್ರಾಮ ಎಂತ ಗತಿ ಆಯ್ತು! ಅಯ್ಯೋ ಶಿವನೇ,
0: ಎಂಥ ಅನ್ಯಾಯ ಆಗಿ ಹೋಯ್ತು. ಚಿನ್ನದಂತ ಹುಡುಗ ಸಿದ್ರಾಮ, ಅವನಿಗೆ ಇಂಥ ಸಾವು ಬರಬಾರದಿತ್ತು.
2: ಹೌದೌದು,
1: ಸಮಾಧಾನ ಮಾಡ್ಕೊಳ್ಳಿ. ನೀವೆಲ್ಲ ಸಿದ್ರಾಮನನ್ನ ಎಷ್ಟು ಪ್ರೀತಿಸ್ತೀರಿ ಅಂತ ನನಗೆ ತಿಳಿಯುತ್ತೆ. ಆಯ ತಪ್ಪು ಅಥವಾ ಕಾಲುಜಾರು ಅಂತ ಸಂದರ್ಭನೇ ಇರಲಿಲ್ಲ. ನಮಗೆ ಯಾಕೋ ಸಂಶಯ, ಆದರೂ ಸಾವು ಸಂಭವಿಸಿ ಆಯ್ತಲ್ಲ, ನಾನು ಸಹ ನಿಮ್ಮ ದುಃಖದಲ್ಲಿ ಭಾಗಿಯಾಗಿದ್ದೇನೆ. ಇನ್ನೇನು, ಕಟ್ಟೆ ಕೆಲಸ ಪೂರ್ತಿ ಆಯಿತು ಅನ್ನೋ ಆಗ ಈ ದುರಂತ ಸಂಭವಿಸಿತು.
2: ಅಯ್ಯೋ ಅಯ್ಯೋ ಸಾಹೇಬರೇ, ಎಂಥ ಹುಡುಗನನ್ನು ನಾವು ಕಳ್ಕೊಂಡ್ವಿ, ಇದು ನಿಮಗೆ ಹೇಗೆ ತಿಳಿತದೆ? ಅಯ್ಯೋ, ನಾನು ಅವನ ಪಕ್ಕದಲ್ಲೇ ಕಲ್ಲು ಎತ್ತಿ ಕೊಡ್ತಾ ಇದ್ದೆ, ಏನೋ ತಾಗಿದಂಗಾಯ್ತು. ಕೂಡ್ಲೇ ಕಾಲು ಜಾರಿ ಬೀಳೋದ್ರಲ್ಲಿದ್ದ ಸಿದ್ರಾಮನ್ನ ಹಿಡ್ಕೋಬೇಕು ಅನ್ನುವಷ್ಟರಲ್ಲಿ ಬಿದ್ದೆ ಹೋದ. ಅಲ್ವೇನೋ ನಿಂಗಣ್ಣ, ಅಯ್ಯೋ, ಕಟ್ಟೆ ನರಬಲಿ ಕೇಳೋವಾಗ ಆಯ ತಪ್ಪದೆ ಇರ್ತದ? ಅಯ್ಯೋ ಸಿದ್ರಾಮ,
3: ನಾನು ಆವತ್ತು ಈಗ ನೋಡಿ ಎಂತಹ ಅನ್ಯಾಯವಾಗಿ ಹೋಯ್ತು. ಮೊದ್ಲೇ ನೀವು ಏನಾದರೂ ರಕ್ತದ ಶಾಂತಿ ಮಾಡಿಸಿದ್ರೆ ನಮ್ಮ ಸಿದ್ರಾಮ ಉಳಿತಿದ್ದ. ಅಯ್ಯಯ್ಯೋ, ಹೋದೆಲ್ಲೋ ಸಿದ್ರಾಮ, ಇನ್ಯಾರನ್ನು ಸಿದ್ರಾಮ ಅಂತ ಕರೆಯೋದು ಕೆಂಚಪ್ಪ?

0: ರಾತ್ರಿ ಕೊಳಲು ಯಾರು ಬಾರಿಸ್ತಾರೆ? ಯಾರು ಸ್ವರ ಕೇಳೋದು?
1: ಸ್ವಲ್ಪ ಸುಮ್ಮನಿರಿ, ಆದದ್ದಾಗಿ ಹೋಯಿತು. ಸಿದ್ದರಾಮನ ಸಾವಿನ ದುಃಖ ನಮಗೆ ತಡೆಯೋಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಆ ಕರಿಯಪ್ಪ ಹೇಗೆ ಸಹಿಸ್ಕೊಂಡನು? ಇರಲಿ, ಇಂಜಿನಿಯರ್ ಸಾಹೇಬ್ರೇ, ಮುಂದಿನ ಕೆಲಸ ಏನು ಅಂತ ತಿಳಿಸಿ. ಕರಿಯಪ್ಪ ಬಂದ ಕೂಡಲೇ ಶುರು ಮಾಡೋಣ.
2: ಅಲ್ಲಿನ ಕ್ರಮದಲ್ಲಿ ಎಲ್ಲ ಮುಗಿಸಿ ಹೆಣ ಕೂಡಲೇ ಇಲ್ಲಿಗೆ ತಗೊಂಡು ಬರೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೀನಿ. ಇನ್ನೇನು ಬರ್ತಾರೆ? ಹೆಣ ನಿಮ್ಗೆ ಒಪ್ಪಿಸಿದ ಮೇಲೆ ನಿಮ್ಮ ಕೆಲಸ.
1: ಕರಿಯಪ್ಪ, ಏ ಕರಿಯಪ್ಪ, ಕರಿಯಪ್ಪ ಸಮಾಧಾನ ಮಾಡಿಕೋ. ಕರಿಯಪ್ಪ ನೋಡಿ ನೋಡು, ಸಮಾಧಾನ ಸಮಾಧಾನ ಆದದ್ದು ಆಗಿ ಹೋಯಿತು. ನಾವೆಲ್ಲ ಸೇರಿ ಉಳಿದ ಕೆಲಸ ಮುಗಿಸೋಣ.
2: ಊರಿನ ಜನ ನಿನ್ನ ಕೈ ಬಿಡೋದಿಲ್ಲ. ಮತ್ತೆ ಸರ್ಕಾರದಿಂದಲೂ ಏನಾಗುತ್ತೋ ಅದನ್ನು ನಾನು ಮಾಡಿಸಿಕೊಡ್ತೀನಿ, ಸಮಾಧಾನ ಮಾಡ್ಕೋ.
1: ಹೌದಪ್ಪ, ಬಾ ಇಲ್ಲಿ ಇಲ್ಲಿ ಇಲ್ಲಿ ಬಾ ಕರಿಯಪ್ಪ, ಇಲ್ಲಿ ಇಲ್ಲಿ ಬಾ. ಇನ್ನೇನು ಹೆಣ ಇಲ್ಲಿಗೆ ತರ್ತಾರೆ, ಬಾ ಸಮಾಧಾನ.
3: ಯಾರು ಹತ್ರ ಬರಬೇಡಿ, ಬೇಡ. ನನ್ನ ಮಗ ಸಿದ್ದರಾಮ ಎಲ್ಲಿಯೋ, ಸಿದ್ದರಾಮ
0: ಸಿದ್ದರಾಮ. ಏನಾಯ್ತು?

0: ಚಂದ್ರಳ್ಳಿ ಜನ ಕರಿಯಪ್ಪ ಅವನ ಮಗ ಸಿದ್ದರಾಮನನ್ನ ನಿಧಾನವಾಗಿ ಮರೆಯತೊಡಗಿದರು. ಗೌಡರು ದೂರದ ಯಾವುದೋ ಸಂಬಂಧ ಹುಡುಕಿ ಮಗಳು ಕಮಲಿ ಮದುವೆ ಮಾಡಿ ಕಳಿಸಿದರು. ಅಣೆಕಟ್ಟೆ ಕೆಲಸ ಮುಗಿತಾ ಬಂದ ಹಾಗೆ ಚಂದ್ರಳ್ಳಿ ಸಹ ಖಾಲಿಯಾಗ್ತೊಡಗಿತು. ಎಲ್ಲರಿಗೂ ಹೊಸ ಜಾಗಕ್ಕೆ ಹೋಗುವ ಆತರ. ಮಳೆಗಾಲ ಶುರುವಾಗುವುದಕ್ಕೆ ಮುಂಚೆ ಹಳ್ಳಿ ಪೂರ್ತಿ ಖಾಲಿಯಾಯಿತು. ಒಂದು ಕಾಲಕ್ಕೆ ನಗು, ಕೇಕೆ, ತಮಾಷೆ, ನಂಬಿಕೆ, ಪ್ರೀತಿ, ದ್ವೇಷ ಒಡನಾಟದ ಚಂದ್ರಳ್ಳಿ ಆ ದನಕರುಗಳು, ಕೋಳಿ, ಕುರಿ, ಭತ್ತ, ರಾಗಿ, ಮರಗಿಡ, ಹಣ್ಣು ಹಂಪಲು, ಸುಗ್ಗಿ ಹಾಡು ಕೊಳಲು ನಾದದಿಂದ ತುಂಬಿ ತುಳುಕುತ್ತಿದ್ದ ಚಂದ್ರಳ್ಳಿಯನ್ನು ಸ್ಮಶಾನ ಮೌನ ಆವರಿಸಿತು. ಕ್ರಮೇಣ ನೀರು ತುಂಬುತ್ತಾ ಬಂತು. ಅದೇನಪ್ಪ ಚಂದ್ರಳ್ಳಿ ನೀನೀಗ ನೋಡ್ತಾ ಇರೋದು? ಹಾಂ ಪುಟ್ಟಣ್ಣ, ಯಾಕೆ ಸುಮ್ಮನೆ ಕುಳಿತೆ? ಕತೆ ಕೇಳಿ ಬೇಸರ ಆಯ್ತಾ?
1: ಇಲ್ಲ, ಈಗ ಎಲ್ಲ ನೆನಪಾಗ್ತಾ ಇದೆ.
0: ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ.
1: ನನ್ನ ತಾಯಿ ಮದುವೆಗೆ ಮೊದಲು ಊರ್ ಬಿಟ್ಟು ಬಂದ ಕಥೆಯನ್ನು ಒಮ್ಮೆ ಹೇಳಿದ್ಲು, ಆದರೆ ಇಷ್ಟೆಲ್ಲ ವಿವರ ಹೇಳಿರಲಿಲ್ಲ. ಈಗ ನೀವು ಕತೆ ಹೇಳಿದ ಮೇಲೆ ಎಲ್ಲ ತಿಳಿಯಿತು.
0: ಅಂದ್ರೆ ನೀನು? ನೀನು?
1: ಹಾ, ನಾನು ಕಮಲಿಯ ಮಗ. ಅಮ್ಮ ನನಗೆ ಒಂದು ಕೊಳಲು ಕೊಟ್ಟು ಚೆನ್ನಾಗಿ ಕಲಿತು ದಿನ ಬಾರಿಸು ಮಗ ಅಂತ ದಿನ ಹೇಳ್ತಾ ಇದ್ಲು. ನಾನು ಕಲಿತೆ. ಮನೆಯಲ್ಲಿ ನಾವಿಬ್ಬರೇ ಇರುವಾಗ ಬಾರಿಸೋದಿಕ್ಕೆ ಹೇಳ್ತಾಳೆ, ನಾನು ಬಾರಿಸ್ತೀನಿ. ಅಮ್ಮ ಕಣ್ಣು ಮುಚ್ಚಿ ಕೇಳ್ತಾಳೆ, ಇದೇ ನನ್ನ ಅಮ್ಮ ಕೊಟ್ಟ ಕೊಳಲು, ನಾನು ಇದನ್ನು ಸದಾ ನನ್ನ ಜೊತೆಯಲ್ಲೇ ಇಟ್ಟುಕೊಂಡಿರ್ತೇನೆ. ಆದರೆ ಊರಿಂದ ಅಜ್ಜ ಬಂದಾಗಲೆಲ್ಲ ಕೊಳಲು ಬಾರಿಸ್ತಾ ಇದ್ರೆ ಅದನ್ನ ಕೇಳಿ ಕಿಡಿಕಿಡಿ ಆಗ್ತಾರೆ. ಈ ಅನಿಷ್ಟದ ಸ್ವರ ನಿಲ್ಲಿಸೋ ತನಕ ನಾನು ಈ ಮನೆಗೆ ಕಾಲಿಡೋದಿಲ್ಲ ಅಂತ ಹಾರಾಡ್ತಾರೆ.
0: ಪುಟ್ಟಣ್ಣ, ನಾನು ಕೇಳ್ತೇನೆ, ಬಾರಿಸು ಪುಟ್ಟ. ನಿನ್ನ ಕೊಳಲು ಸ್ವರ ಕೇಳೋರು ಇನ್ನೂ ಇದ್ದಾರೆ, ಬಾರಿಸು. ನಂದು ಜೀವಕ್ಕೆ ಈಗಲಾದರೂ ನೆಮ್ಮದಿ ಸಿಕ್ಕಿತು.

ಯಾರು ಯಾರು ಕೊಲ್ಲು ಹೋಗ್ತಾ ಇರೋದು? ಎಲ್ಲಿ ಎಲ್ಲಿ ನನ್ನ ಸಿದ್ರಾಮ? ಈಗೆಲ್ಲಿಂದ ಬಂದ ಮಗ? ಸಿದ್ರಾಮ ಬಂದೆ ಮಗ. ಎಲ್ಲಿ ಬಾರ್ಸು ಬಾರ್ಸು, ನಿನ್ನ ಪಕ್ಕದಲ್ಲೇ ಕುಂತು ಕೇಳ್ತೀನಿ. ಓದು ಮಗ ಓದು.

0: ಅಜ್ಜ ಅಜ್ಜ ಮಾತಾಡಜ್ಜ, ಕೊಳಲು ಸ್ವರ ನಿನಗೆ ಖುಷಿ ಆಯ್ತಾ ಹೇಳಜ್ಜ.
1: ಹಾ ಅಜ್ಜ ಅಜ್ಜ ಅಜ್ಜ ಅಜ್ಜ.
2: ಊರೂರು ಅಲೆಯುತ್ತಾ ಹುಚ್ಚಿನ ಹಾಗೆ ತಿರುಗಾಡ್ತಿದ್ದ ಕರಿಯಪ್ಪನ ಜೀವ ಈ ಕೊಳಲು ಸ್ವರಕ್ಕಾಗಿಯೇ ಎಷ್ಟು ಹಂಬಲಿಸಿತ್ತೋ ಏನು. ಎಲ್ಲೆಲ್ಲೋ ಹುಡುಕಿ ಹುಡುಕಿ ಸುಸ್ತಾದ ಕರಿಯಪ್ಪ ಕೊನೆಗೂ ತನ್ನ ಚಂದ್ರಳ್ಳಿ ಬಳಿಗೇ ಬಂದು ಕೊನೆ ಉಸಿರುಬಿಟ್ಟ. ಪಾಪ, ಕೊನೆ ಗಳಿಗೆಯಲ್ಲಾದರೂ ದಣಿದ ಜೀವಕ್ಕೆ ನೆಮ್ಮದಿ ಸಿಕ್ಕ ಹಾಗಾಯಿತು. ಇದನ್ನೇ ಹೇಳೋದು ಮಣ್ಣಿನ ಋಣ ಅಂತ. ಆದರೆ ಈ ಪುಟ್ಟನ ಜೀವವನ್ನು ಸಮಾಧಾನ ಪಡಿಸೋದು ಹೇಗೆ? ಇದು ಯಾವ ಪ್ರೀತಿ, ಪ್ರೇಮ, ವಾತ್ಸಲ್ಯ, ಇದೆಂತಹ ಸಂಬಂಧ? ಏನಿದು ಬದುಕಿನ ವಿಚಿತ್ರ?
3: ಹಿನ್ನೀರು ನಾಟಕ ಕೇಳಿದಿರಿ. ಬರೆದವರು ಡಾಕ್ಟರ್ HM ಕುಮಾರಸ್ವಾಮಿ. ಭಾಗವಹಿಸಿದ ಕಲಾವಿದರು: ನಿರೂಪಕ ಬಾಲಕೃಷ್ಣ ಪೂಜಾರಿ, ಪುಟ್ಟಣ್ಣ ಬೇಬಿ ಪವಿತ್ರ, ಹೆಂಗಸರು ಸಂಗೀತ ಜಾನ್ಸನ್, ಆರ್ ಜ್ಯೋತಿ ಗುರುಪ್ರಸಾದ್ ಹಾಗೂ ಸತ್ಯಶ್ರೀ, ಗೌಡ ನಟರಾಜ ದೀಕ್ಷಿತ್, ಎಂಜಿನಿಯರ್ RK ಜೋಶಿ, ಕೆಂಚಪ್ಪ ಮಹಾಬಲೇಶ್ವರ ಹೆಬ್ಬಾರ್, ನಿಂಗಯ್ಯ ಪಾಂಡುರಂಗ ಮಡಿವಾಳ. ತತ್ವಪದವನ್ನು ಹಾಡಿದವರು ಮೌನೇಶ್ ಕುಮಾರ್ ಛಾವಣಿ. ಕರಿಯಜ್ಜನ ಪಾತ್ರ ವಹಿಸಿ ಈ ನಾಟಕವನ್ನು ಸಿದ್ಧಪಡಿಸಿದವರು ಡಾಕ್ಟರ್ BM ಶರಭೇಂದ್ರ ಸ್ವಾಮಿ.
4: ಮಾಡೋಕೆ ರೆಡಿನಾ?

0: ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಜಾನ್ ಬಿ ಹೆಗ್ಗಿನ್ಸ್ ಅವರ ಹಾಡುಗಾರಿಕೆ. ಮೊದಲಿಗೊಂದು ಪ್ರಕಟಣೆ.
0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಇದುವರೆಗೆ ಜಾನ್ ಬಿ ಹೆಗ್ಗಿನ್ಸ್ ಅವರ ಹಾಡುಗಾರಿಕೆಯನ್ನ ಕೇಳಿದ್ರಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು.

ಈಗ ಸಮಯ 10:30 ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳಿ ಬಬ್ರುವಾಹನ ಚಿತ್ರದ ಗೀತೆಯನ್ನು. ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಯಶ್ ಜಾನಕಿ. ಈ ಗೀತೆಗೆ ಸಂಗೀತ ನೀಡಿದರೆ ಟಿ ಜಿ ಲಿಂಗಪ್ಪ, ಸಾಹಿತ್ಯ ಚಿ ಉದಯ್ ಶಂಕರ್.

ಈಗ ಕೇಳಿ ವಾಣಿ ಜಯರಾಮ್ ಇವರ ಧ್ವನಿಯಲ್ಲಿ ಅನುಭವ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಎಲ್ ವೈದ್ಯನಾಥನ್, ಸಾಹಿತ್ಯ ವಿ ಮನೋಹರ್.

ಈಗ ಕೇಳಿ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ ಪ್ರೇಮಾನುಬಂಧ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಸಾಹಿತ್ಯ ಚಿ ಉದಯ್ ಶಂಕರ್.

ಈಗ ಕೇಳಿ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಇವರ ಧ್ವನಿಯಲ್ಲಿ ಎರಡು ಕನಸು ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ, ಸಾಹಿತ್ಯ ಜಿ ಉದಯ್ ಶಂಕರ್.

ಈಗ ಕೇಳಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಇವರ ಧ್ವನಿಯಲ್ಲಿ ಗುಣ ನೋಡಿ ಹೆಣ್ಣು ಕೊಡು ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಂಗೀತ ನೀಡಿದರೆ ಎಂ ರಂಗರಾವ್, ಸಾಹಿತ್ಯ ಆರ್ ಎನ್ ಜೈ ಗೋಪಾಲ್.

ಈಗ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಇವರ ಧ್ವನಿಯಲ್ಲಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆಯನ್ನ. ಈ ಗೀತೆಗೆ ಸಂಗೀತ ನೀಡಿದರೆ ಎಂ ರಂಗರಾವ್, ಸಾಹಿತ್ಯ ಚಿ ಉದಯ್ ಶಂಕರ್.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: Network, the spokesperson said India takes issue of terrorism very seriously. The Supreme Court today said that it would constitute a high-powered committee comprising retired Apex Court and High Court judges, a former DGP and an ex-CBI director to examine allegations of police excesses against students during recent protests in Delhi and violence against police personnel. A three-judge bench headed by Chief Justice Surya Kant said an order for constituting the committee would be released tomorrow after it receives suggestions from different parties on other members to be included in the panel. The top court further said that it will direct the handing over of video footage and CCTV recordings of the violence during the 20th of July Parliament March in Delhi to the high-powered committee for examination. National Testing Agency has revamped its examination team by removing 600 experts and onboarding new experts. In a social media post, Ministry of Education said that a four-tier question paper checking system will be put in place by NTA to strengthen the scrutiny of examination papers. The NTA will also induct 20 to 25 officials in the next 2 to 3 weeks. Further, NTA officers will be shifted to the new premises where security will be reinforced with CISF teams. In the BWF Badminton World Championships, Indian women's doubles pair of Tressa Jolly and Gayatri Gopichand have advanced to the pre-quarterfinals in Delhi. The Indian duos outshine United States' Lauren Lam and Allison Lee in straight games 21-15, 21-12. A shuttlers Lakshya Sen and Unnati Huda have sailed into the second round of their respective singles events. And that is the end of this news bulletin.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಪ್ರಮುಖ ಕಾರ್ಯಕ್ರಮಗಳು ಹೀಗಿವೆ. ಬೆಳಗ್ಗೆ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10ಕ್ಕೆ ವಂದನಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30ಕ್ಕೆ ಚಿಂತನ ಬೆಂಗಳೂರು ಕೇಂದ್ರದಿಂದ, 6:35ಕ್ಕೆ ದೇಶಭಕ್ತಿಗೀತೆ, 6:40ಕ್ಕೆ ಜಾನಪದ ಸಂಗೀತ ಕಾರ್ಯಕ್ರಮ, 7:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ, 7:45ಕ್ಕೆ ಹಾಗೂ 9:30ಕ್ಕೆ ಚಿತ್ರಗೀತೆಗಳನ್ನು ಕೇಳುವಿರಿ. 8:30ಕ್ಕೆ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. 8:35ಕ್ಕೆ ಭಾವಗೀತೆಗಳು, 9:05ಕ್ಕೆ ವಚನಗಾಯನ ಕಾರ್ಯಕ್ರಮ. ಇನ್ನು ಸಂಜೆ ಪ್ರಸಾರದಲ್ಲಿ 5:00ಗೆ ಚಿತ್ರಗೀತೆಗಳು, 5:30ಕ್ಕೆ ಯುವವಾಣಿಯಲ್ಲಿ ತುತ್ತಿಗೊಂದು ಮಾರ್ಗ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಟೈಲರ್ ವೃತ್ತಿ ನಿರಂತ ಹನಮೇಶ್ ಗಂಜಳ್ಳಿ, ಸಂದರ್ಶನ ತಿಮ್ಮಪ್ಪ ಗಂಜಳ್ಳಿ. ಇನ್ನು 6:10ಕ್ಕೆ ಪ್ರಕಟಣೆಗಳು, 6:15ಕ್ಕೆ ಗ್ರಾಮದರ್ಶಿ ಕಾರ್ಯಕ್ರಮ, 6:51ಕ್ಕೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಕೀಟನಾಶಕಗಳ ಆಯ್ಕೆ ಬಳಕೆ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ಡಾಕ್ಟರ್ ಹಂಚಿನಾಳ್ ಅವರೊಡನೆ ಸಂದರ್ಶನ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಾಗೆ ಪೇಟೆ ಧಾರಣೆ. 7:20ಕ್ಕೆ ಜಾನಪದ ಸಂಗೀತ ಕಾರ್ಯಕ್ರಮ, 8:00ಕ್ಕೆ ಚಿತ್ರಗೀತೆಗಳನ್ನು ಕೇಳುವರಿ, 8:30ಕ್ಕೆ ಜಾನಪದ ಸಂಗೀತ ಕಾರ್ಯಕ್ರಮ. ಇನ್ನು ರಾತ್ರಿ 9:00ಕ್ಕೆ ಕ್ರೀಡಾಲೋಕ, ವಾರದ ಆಟೋಟಗಳ ಸಮೀಕ್ಷೆ. ಇನ್ನು ರಾತ್ರಿ 10:00ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಸಿ ಆರ್ ವ್ಯಾಸ್ ಅವರ ಗಾಯನವನ್ನು ಕೇಳುವರಿ. 10:30ಕ್ಕೆ ಹಿಂದಿ ಚಿತ್ರಗೀತೆಗಳು ಪ್ರಸಾರವಾಗುವು. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಪ್ರಮುಖ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 11:11. ಇಲ್ಲಿಗೆ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಗುತ್ತದೆ. ಮತ್ತೆ ನಾಳೆ ಎಂದಿನಂತೆ ಬೆಳಗ್ಗೆ 5:55ಕ್ಕೆ ಬೆಳಗಿನ ಪ್ರಸಾರ ಕಾರ್ಯ ಆರಂಭವಾಗುತ್ತದೆ. ಅಲ್ಲಿಯವರೆಗೆ ಜೈ ಶ್ರೀ ಹಂಡೆದ್ಗೆ ಅನುಮತಿ ಕೊಡಿ. ಶುಭರಾತ್ರಿ. ಜೈ ಹಿಂದ್.